0: ಇಲ್ಲಿವರೆಗೂ ನೆಲ್ಜಿಯ ಅಂಬಲ ಮಹಿಳಾ ಸಮಾಜದ ಸದಸ್ಯರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದ್ದೀರಿ.
1: ಇದುವರೆಗೆ ಮಡಿಕೇರಿ ನೆಲ್ಜಿಯ ಅಂಬಲ ಮಹಿಳಾ ಸಮಾಜದ ಸದಸ್ಯರು ನಡೆಸಿಕೊಟ್ಟ ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ಆಲಿಸಿರಿ. ಮಹಿಳಾ ಲೋಕ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.

ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್, ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಇಂದು 1948 ಶಕವರ್ಷ, ಆಶ್ವಿಜ ಮಾಸದ ಎರಡನೇ ದಿನ ಅಂದರೆ 2026 ಇಸ್ವಿ ಸೆಪ್ಟೆಂಬರ್ ತಿಂಗಳ 24 ತಾರೀಖು ಗುರುವಾರ. ಈಗ ಸಮಯ 5:58:50 ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ಮಧುಶ್ರೀ ಅಶೋಕ್ ಮಾಡುವ ನಮಸ್ಕಾರಗಳು.

ಆಕಾಶವಾಣಿ ಬೆಂಗಳೂರು. ಈ ದಿನ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ಮುನ್ನೋಟ. ಇಂದು ಬೆಳಿಗ್ಗೆ 6:10 ಶುಭೋದಯ ಕರ್ನಾಟಕ. ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಮಾಳವಿಕಾ ಆನಂದ್ ಕುಸನೂರ್, ಸಿಆರ್ ಅಮರನಾಥ್ ಹಾಗೂ ರೇಣುಕಾ ನಾಕೋಡ್ ಅವರು ಹಾಡಿರುವ ಭಕ್ತಿಗೀತೆಗಳನ್ನು ಕೇಳುವಿರಿ. 6:30 ಚಿಂತನ ಡಾಕ್ಟರ್ ಗಿರಿಜಾಪತಿ ಎನ್ಎಂ ಅವರಿಂದ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ. 6:40 ದೇಶಭಕ್ತಿ ಗೀತೆಗಳನ್ನು ಕೇಳಬಹುದು. 6:50 ರೈತರಿಗೆ ಸಲಹೆ. 7:15 ಆರ್ ಎಂ ಉಮಾದೇವಿ ಅವರು ಹಾಡಿರುವ

0: ಭಾವಗೀತೆಗಳು ಪ್ರಸಾರವಾಗುವುದು. 7:45 ಮತ್ತು 8:30 ಚಿತ್ರಗೀತೆಗಳನ್ನು ಕೇಳುವಿರಿ. 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಗೀತಾ ಪಲ್ಲವ. 9:10 ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು 25 ವರ್ಷ ಸಾರ್ವಜನಿಕ ಸೇವೆ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ಸರಣಿ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಮೂಡಿಬರುವುದು. 9:45 ಗಾನಗಂಗೆ, 10:30 ಸುನ್ಹೇರೇಪಲ್. ಕೇಳುಗರೆ ಗಮನಿಸಿ, ಇಂದು ಬೆಳಿಗ್ಗೆ 11:00 ಅರಣ್ಯವಾಣಿ, ನಿಮ್ಮ ಪ್ರಶ್ನೆ ನಮ್ಮ ಉತ್ತರ, ಕರ್ನಾಟಕ ಸರ್ಕಾರದ ಅರಣ್ಯ ಇಲಾಖೆ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ. ವಿಷಯ ಕೃಷಿ ಅರಣ್ಯ. ಭಾಗವಹಿಸುತ್ತಾರೆ ತುಮಕೂರಿನ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ವಿ ದೇವರಾಜು ಅವರು. 11:30 ಸವಿನೆನಪು. ಮಧ್ಯಾಹ್ನ 12:05 ವನಿತಾ ವಿಹಾರ. ಕೊಡಗಿನ ಪೊನ್ನಂಪೇಟೆ ಶ್ರೀ ಮಂಗಲ ಕುಮಟೂರಿನ ಕೊಟ್ರಂಗಡ ಸಜನಿ ಸೋಮಯ್ಯ ಅವರಿಂದ ಸಣ್ಣ ಕತೆ ಕ್ಷಮಿಸಿ ಬಿಡು ನನ್ನ. ಬಳಿಕ ಪೊನ್ನಂಪೇಟೆ ಬಾಳೆಲೆಯ ಕಾವೇರಿ ಕಲಾ ಸಮಿತಿಯ ಸದಸ್ಯರಿಂದ ಸಾಂಪ್ರದಾಯಿಕ ಗೀತೆಗಳನ್ನ ಕೇಳುವಿರಿ. ನಿರ್ವಹಣೆ ಎಂ ಶಕುಂತಲಾ. ಇದು ಮಡಿಕೇರಿ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ. ಅಂತಾರಾಷ್ಟ್ರೀಯ ಆಯುರ್ವೇದ ದಿನ ಸೆಪ್ಟೆಂಬರ್ 23. ಈ ಕುರಿತು ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪದ ಆಯುರ್ವೇದ ತಜ್ಞರಾದ ಡಾಕ್ಟರ್ ಸುಕೃತ್ ಜಿ ಅವರೊಂದಿಗೆ ಸಂದರ್ಶನವನ್ನು ಕೇಳುವಿರಿ. ಸಂದರ್ಶಿಸುತ್ತಾರೆ ಎಂಕೆ ಶಿವಕುಮಾರ್. ಇದು ಭದ್ರಾವತಿ ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ. ಪಿಎಂ ಕಿಸಾನ್ ಮಾನ್ಧನ್ ಯೋಜನೆ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಪ್ರಭಾಕರ್ ಬಿಎನ್. ಇದು ಹಾಸನ ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳನ್ನು ಕೇಳುವಿರಿ. 2:40 ಸ್ನೇಹ ಭಾರತಿ ತೆಲುಗು ಕಾರ್ಯಕ್ರಮ. ಫ್ರಮ್ ಸೈಲೆನ್ಸ್ ಟು ಸಪೋರ್ಟ್, ಈ ಕುರಿತು ಮೋಟಿವೇಶನಲ್ ಸ್ಪೀಕರ್ ಲಕ್ಷ್ಮಣ್ ರಾವ್ ಅವರೊಂದಿಗೆ ಸಂದರ್ಶನವನ್ನು ಆಲಿಸಬಹುದು. ಸಂದರ್ಶಕರು ನೀಲಿಮಾ ವಲ್ಲೂರಿ. ಸಂಜೆಯ ಕಾರ್ಯಕ್ರಮಗಳಲ್ಲಿ 5:30 ಗಿರ್ಮಿಟ್, 6:15 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ, 6:30 ಜಿಲ್ಲಾ ವಾರ್ತಾ ಪತ್ರ, 6:50 ಕಿಸಾನ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಮಂತ್ರಾಲಯ. ಕೋಲಾರ ತಾಲೂಕು ಚಿಂತಾಮಣಿ ಗ್ರಾಮದ ಪ್ರಗತಿಪರ ರೈತ ನಾಗರಾಜ್ ಸಿಎಲ್ ಅವರೊಂದಿಗೆ ಸಂದರ್ಶನವನ್ನು ಕೇಳುವಿರಿ. ಸಂದರ್ಶಕರು ತಿಮ್ಮಪ್ಪ ಹೆಚ್ಗೌಡ. ನಂತರ 7:20 ಜನಪದ ಸಂಗೀತ. ತುರುವೇಕೆರೆ ತಾಲೂಕು ದಬ್ಬೆಘಟ್ಟದ ರಂಗಪ್ಪ ಮತ್ತು ಸಂಗಡಿಗರಿಂದ ಸುಗ್ಗಿ ಕುಣಿತದ ಹಾಡುಗಳನ್ನು ಕೇಳುವಿರಿ. 7:45 ಸಿರಿಗಂಧ. 9:15 ರಮೇಶ್ ಚಂದ್ರ ಅವರು ಹಾಡಿರುವ ಭಾವಗೀತೆಗಳು ಪ್ರಸಾರವಾಗುವುದು. 9:30 ಇಂಗ್ಲಿಷ್ ಯುವವಾಣಿ. ಎಐ ಚೇಂಜಿಂಗ್ ಜಾಬ್ಸ್ ಅಂಡ್ ಫ್ಯೂಚರ್ಸ್, ಈ ಕುರಿತು ಶಾಲೋಮ್ ಅರೋಕಿಯಾ ನಾಥನ್ ಅವರೊಂದಿಗೆ ಸಂದರ್ಶನವನ್ನು ಆಲಿಸುವಿರಿ. 9:45 ಇಂಗ್ಲಿಷ್ನಲ್ಲಿ ಭಾಷಣ. ರೆಸ್ಕ್ಯೂ ಟು ರೀಬಿಲ್ಡ್, ನ್ಯಾಯವಾದಿ ಸೀಮಾ ಗುಪ್ತಾ ಅವರಿಂದ ಭಾಷಣ. ವಿಷಯ ಟ್ರಾಫಿಕಿಂಗ್, ಪೋಕ್ಸೋ ಅಂಡ್ ಚೈಲ್ಡ್ ಸೇಫ್ಟಿ. 10:00 ಏಷ್ಯನ್ ಗೇಮ್ಸ್ 2026 ದಿನದಾಟದ ಮುಖ್ಯಾಂಶಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಮೂಡಿಬರುವುದು. ನಂತರ ಗೀತಾ ಚಂದ್ರಿಕೆ. ಇದುವರೆಗೂ ಈ ದಿನ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಸಮಯ 6:05 ಇದೀಗ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
1: ದಿಸ್ ಇಸ್ ಆಕಾಶವಾಣಿ, ದ ನ್ಯೂಸ್ ರೆಡ್ ಬೈ ರೇಣುಕಟಾರ್ಯ. Prime Minister Narendra Modi will interact today via video conference with the participants of Seva Yatra travelling from Vadnagar to Varanasi under Seva Sankalp Abhiyan. The interaction with the Prime Minister will give the Seva Yatris a chance to share their experiences from the journey, which is intended to connect youth participation and community service across the locations covered by the teams. The Seva Yatra began on September 17 and is part of the wider Seva Sankalp Abhiyan to highlight PM Modi's 25 years of public life. The participants are traveling through towns, districts, talukas and villages with the program focusing on taking community service and

ಇದುವರೆಗೂ ಮಾಳವಿಕಾ ಆನಂದ್ ಕುಸ್ನೂರ್ ಅವರು ಹಾಡಿದ್ದಂತಹ ಭಕ್ತಿಗೀತೆಗಳನ್ನು ಕೇಳಿದಿರಿ. ಇದೀಗ ಕೇಳಿ ಜಗನ್ನಾಥದಾಸರ ರಚನೆ ಶರಣು ಶ್ರೀ ಗುರು ರಾಘವೇಂದ್ರಗೆ ಶರಣು ಯತಿಕುಲ ತಿಲಕಗೆ. ಹಾಡಿದ್ದಾರೆ ಸಿ ಆರ್ ಅಮರನಾಥ್.

0: ಆಕಾಶವಾಣಿ ಚಿಂತನ ಡಾಕ್ಟರ್ ಗಿರಿಜಾಪತಿ ಎನ್ಎಂ ಅವರಿಂದ.
1: ಅರಿವು ಮತ್ತು ಹರಿವು ಇವೆರಡು ಪದಗಳ ನಡುವೆ ಸೂಕ್ಷ್ಮ ಹಾಗೂ ಸ್ಥೂಲವಾದ ಅರ್ಥ ಹಾಗೂ ಧ್ವನಿ ವ್ಯತ್ಯಾಸಗಳಿವೆ. ಆದರೆ ಇವೆರಡನ್ನು ಪರಸ್ಪರ ಪೂರಕ ಅರ್ಥ ಹಾಗೂ ಧ್ವನಿಗಳಲ್ಲಿ ಗಮನಿಸಿದಾಗ ಮನುಷ್ಯರ ಮುಂಬಾಳಿನಲ್ಲಿ ನಿರಂತರವಾಗಿ ಅಗತ್ಯವಾದ ಅರಿವಿನ ಹರವು ಎಂಬುದರ ವೈಶಾಲ್ಯತೆ ವೇದ್ಯವಾಗುತ್ತದೆ. ಅರಿ, ಅರಿಪು, ಅರಿಮೆ, ಅರಿವು ಎಂದರೆ ತಿಳಿ, ತಿಳಿಸು, ತಿಳಿವಳಿಕೆ, ಜ್ಞಾನ ಎಂದಾದಲ್ಲಿ ಹರಿವು ಎಂಬುದು ಮುನ್ನಡೆ, ಪ್ರವಹಿಸು ಎಂದಾಗುತ್ತದೆ. ಅರಿವಿನ ಹರಿವು ಎನ್ನುವುದನ್ನು ಅಪಾರವಾದ ಜ್ಞಾನ, ಪ್ರಕಾಂಡ ಪಾಂಡಿತ್ಯ, ಅದ್ಭುತ ವಿವೇಕ,

0: ಅಪ್ರತಿಮ ಚಾತುರ್ಯ, ಬೌದ್ಧಿಕತೆ, ಬುದ್ಧಿವಂತಿಕೆ, ಚುರುಕುಮತಿತ್ವ, ತೀಕ್ಷ್ಣಮತಿ, ಅಪಾರ ಜಾಣ್ಮೆ, ಜ್ಞಾನದ ಪ್ರವಾಹನ, ತಿಳುವಳಿಕೆಯ ಆಳ ಎಂದೆಲ್ಲ ವಿಶ್ಲೇಷಿಸಬಹುದಾಗಿದೆ. ಈ ಜಗತ್ತಿನಲ್ಲಿನ ಪ್ರತಿಯೊಬ್ಬ ಮನುಷ್ಯರೂ ಸಹ ಯಾವುದೇ ದೇಶ, ಭಾಷೆ, ಮತ ಪಂಥ, ಕುಲ, ಜಾತಿ ಇತ್ಯಾದಿಗಳಿಗೆ ಸೇರಿರಲಿ, ಗಂಡ ಆಗಿರಲಿ, ಹೆಣ್ಣ ಆಗಿರಲಿ, ಯಾವುದೇ ವಯೋಮಾನದಲ್ಲಿರಲಿ, ಅದರಲ್ಲಿಯೂ ವಿದ್ಯಾವಂತ ಅಥವಾ ಅವಿದ್ಯಾವಂತರಾಗಿರಲಿ, ಆಗಿಲ್ಲದೇ ಇರಲಿ, ತಮ್ಮ ತಮ್ಮ ದೈನಂದಿನ ಜೀವನ ನಿರ್ವಹಣೆಗೆ ಪಡೆದುಕೊಳ್ಳಬೇಕಾದದ್ದು ಅರಿವು. ಕವಿರಾಜ ಮಾರ್ಗದಲ್ಲಿ ಮಾ ಮೂಗರಂ ಅರಿಪಲ್ಕೆ ಅರಿವರ್ ಎಂದು ಹೇಳಿದೆ. ಇದರರ್ಥ ಮೂಗನಿಗೂ ಸಹ ಯಾವುದಾದರೂ ವಿಷಯದ ಬಗ್ಗೆ ತಿಳಿಸಿದಲ್ಲಿ ತಿಳಿವು ಮೂಡುತ್ತದೆ. ಈ ತಿಳವಳಿಕೆ ಎನ್ನುವುದು ಮನುಷ್ಯರು ತಮ್ಮ ತಮ್ಮ ಸುತ್ತಲಿನ ಪ್ರಕೃತಿ, ಇತರೆ ಜೀವಲೋಕದ ಪ್ರಾಣಿ ಮತ್ತು ಪಕ್ಷಿ ಪ್ರಪಂಚದೊಂದಿಗೆ ಸಮನ್ವಯ ಭಾವಗಳಿಂದ ಬಾಳುವಂತೆ ಮಾಡುವಲ್ಲಿ ದಿಕ್ಸೂಚಿ ಇದ್ದಂತೆ. ಮನಃಶಾಸ್ತ್ರಜ್ಞರು ಅರಿವನ್ನು ಸಂವೇದನೆ, ಭಾವನೆ, ಅನುಭೂತಿ, ಸಂಕಲ್ಪ, ಇಚ್ಛಾಶಕ್ತಿ, ಪ್ರೇರಣೆ ಎಂದು ವಿಶ್ಲೇಷಿಸಿದ್ದು, ಇವು ಮೂರು ಪ್ರಜ್ಞೆಯ ಅಂತಿಮ ಕ್ರಿಯೆಗಳೆಂದು ಗುರುತಿಸಿದ್ದಾರೆ. ವಾಸ್ತವದಲ್ಲಿ ಮನುಷ್ಯರನ್ನು ಮನುಷ್ಯರನ್ನಾಗಿ ಮಾಡುವುದೇ ಅವರಲ್ಲಿನ ತಿಳುವಳಿಕೆಗಳು. ಈ ತಿಳುವಳಿಕೆಗಳನ್ನು ಸಂಸ್ಕಾರವೆಂದು, ಪ್ರಬುದ್ಧತೆ, ಹಿರಿಮೆ, ಹಿರಿತನ, ಉತ್ತಮ ಆದರ್ಶಮಯ ಹಾಗೂ ಅನುಸರಣೀಯ ವ್ಯಕ್ತಿತ್ವದ ಪ್ರತೀಕವೆಂದು ನೋಡಲಾಗುತ್ತದೆ. ಅಹಿಂಸೆ, ಸತ್ಯ, ದಯೆ, ಕರುಣೆ, ಪ್ರೀತಿ, ವಿಶ್ವಾಸ, ಪರಸ್ಪರ ನೇಹ ಭಾವ, ಗೌರವದ ನಡೆ ನುಡಿ ಮುಂತಾದ ಸದ್ಗುಣಗಳ, ಸಚ್ಚರಿತೆಯ ನಡಾವಳಿಗಳ ಸಂಸ್ಕೃತಿ ಎಂದು ಜಗತ್ತಿನ ಎಲ್ಲ ತತ್ವಜ್ಞಾನಿಗಳು, ಧರ್ಮ ಸೂತ್ರಗಳ ಪ್ರತಿಪಾದಕರು, ದಾರ್ಶನಿಕರು, ಪ್ರವಾದಿಗಳು, ಸಾಧು ಸಂತರು, ಶಿವಶರಣರು, ದಾಸರು, ತತ್ವಪದಕಾರರ ಆದಿಯಾಗಿ ಬಹುತೇಕರು ಹೇಳುತ್ತಲೇ ಬಂದಿದ್ದಾರೆ. ಅರಿವೇ ಗುರು, ನಿನಗೆ ನೀನೇ ಗುರು. ಈ ಅರಿವನ್ನು ಕ್ರಮವಾಗಿ ಆಗು ಮಾಡಿಕೊಳ್ಳುತ್ತಾ ನಿನ್ನನ್ನು ನೀನು ಸಂಪೂರ್ಣ ತಿಳಿದಾಗ ಸೃಷ್ಟಿಕರ್ತನ ಔದಾರ್ಯಗಳು ಅರ್ಥವಾಗಬಲ್ಲವು. ಹಾಗೆ ಮುಂದೆ ಸಾಗಿದಲ್ಲಿ ನೀನು ನಿನ್ನ ಮನೆಯ ಸದಸ್ಯ ಮಾತ್ರವಲ್ಲ, ನಿನ್ನ ಊರು, ನಾಡು, ದೇಶ ಹಾಗೂ ವಿಶ್ವದ ಸದಸ್ಯ ಮತ್ತು ವಿಶ್ವ ಪ್ರಜೆ ಎಂಬ ವಿಶಾಲ ಭಾವಗಳು ಮನೆ ಮಾಡತೊಡಗುತ್ತವೆ. ಇದರಿಂದಾಗಿ ನಮ್ಮ ನಮ್ಮೊಳಗೆ ಹುಟ್ಟಿಕೊಂಡ ಜಾತಿ, ಕುಲ, ಮತ ಧರ್ಮ, ಲಿಂಗ, ತರತಮಗಳಂತಹ ಅಜ್ಞಾನಗಳು ಇಲ್ಲವಾಗಿ ಅರಿವಿನ ಬೆಳಕು ನಮ್ಮನ್ನು ಆವರಿಸುತ್ತದೆ. ವಿಶ್ವದೊಳಗೆ ಒಂದಾಗಿ ಬಾಳಿಸುವ ವಿಶ್ವಾತ್ಮ ವ್ಯಕ್ತಿತ್ವದತ್ತ ಹೊರಳುವಂತೆ ಮಾಡುತ್ತದೆ. ಇದರಿಂದಾಗಿ ಅರಿವಿನ ಹರವನ್ನು ವಿಶ್ವಜ್ಞಾನದ ಕೋಶವೆಂದು ತಿಳಿಯಬೇಕಿದೆ. ವಿಶ್ವದ ವಿಷಮತೆಗಳಿಗೆ ತಿಲಾಂಜಲಿ ಇಡಬೇಕಿದೆ. ನಮಗಾರಿಗೂ ಯುದ್ಧ ಬೇಡ, ಶುದ್ಧ ಜ್ಞಾನ ಬೇಕು, ಬುದ್ಧನ ಮಹಾಬಳಕಿನ ಅರಿವು ಬೇಕೆಂಬ ಭಾವಗಳು ಮೂಡುತ್ತವೆ. ನಿನಗೆ ವಿಶ್ವದ ಸೃಷ್ಟಿ, ಸ್ಥಿತಿ, ಪ್ರಳಯ ಅಥವಾ ಶೂನ್ಯ ತತ್ವದ ಸೂಕ್ಷ್ಮಾತಿ ಸೂಕ್ಷ್ಮತೆಗಳು ಅರ್ಥವಾಗಬೇಕಾದರೆ ನಿನ್ನ ಅರಿವಿನ ಹರವು ವಿಸ್ತರಿಸುತ್ತಾ ಮುಂದಾಗಬೇಕಿದೆ.
1: ಇದುವರೆಗೂ ಡಾಕ್ಟರ್ ಗಿರಿಜಾಪತಿ ಎನ್ಎಂ ಅವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ
2: ಕನ್ನಡ ರತ್ನ ಭಂಡಾರ. ಮಂಗಳದ ದನಿ ಅಂದರೆ ಕದರಿ ಗೋಪಾಲನಾಥ್. ಬಾಲ್ಯದಿಂದಲೇ ಸಂಗೀತದ ಸೆಳೆತ. ಅವರು ನಾಗಸ್ವರವನ್ನು ನುಡಿಸ್ತಾ ಇದ್ರು, ಕಲಿತಿದ್ರು. ಮೈಸೂರು ಅರಮನೆ ಬ್ಯಾಂಡ್ ಸಂಗೀತವನ್ನ ಒಮ್ಮೆ ಕೇಳಿದರು, ಸ್ಯಾಕ್ಸೋಫೋನ್ಗೆ ಒಲಿದರು. ಸ್ಯಾಕ್ಸೋಫೋನ್ನ ಕನ್ನಡದ ವಾದ್ಯ ಮಾಡಿದ ಕೀರ್ತಿ ಕದರಿ ಗೋಪಾಲನಾಥ್ ಅವರದು. ಅವರ ಮಾತಿನ ಲಹರಿ
3: ವಾದನೆಗಳನ್ನು ಕೇಳಿದಾಗ ನನಗಿಂದ ಏನೋ ಎಂಥದೋ ಒಂದು ಪೂರ್ವಜನ್ಮದ ಒಂದು ಸಂಸ್ಕೃತಿ ಬಂದಾಗ ಏನೋ ನಾನು ಬಾರಿಸಬೇಕಿತ್ತಲ್ಲ ಈ ರಾಗವನ್ನು ನಾನು ಬಾರಿಸಿದೆ ಆವಾಗ ಅಯ್ಯೋ ಎಷ್ಟೊಂದು ಚೆನ್ನಾಗಿದೆ ಯಾವುದೋ ಒಂದು ರಾಗ ಅದು ನಮಗೆ ಸ್ಪಂದಿಸ್ತದೆ. ಆದರೂ ಅದು ಬಿಟ್ಟರೆ ಬೇರೆ ಹಾಡುಗಾರಿಕೆ ಅಥವಾ ವೀಣಾ ವಾದನ ಅಥವಾ ಬೇರೆ

0: ನಾದ ಸ್ವರವ ಅದನ್ನು ಇರುವಾಗ ನನಗೆ ಕ್ರಮೇಣ ಇದನ್ನು ಕಳಿಬೇಕಿತ್ತಲ್ಲ ಕಳಿಬೇಕಿತ್ತಲ್ಲ ಅಂತಿರುವಾಗ ನಾನು ಅದನ್ನು ಒಂದು ಸಂದರ್ಭದಲ್ಲಿ ನಾನು ಈ ಮೈಸೂರು ಪ್ಯಾಲೇಸ್ನಲ್ಲಿ ಒಮ್ಮೆ ಈ ಸ್ಯಾಕ್ಸೋಫೋನ್ ಅನ್ನು ನಮ್ಮ ಸ್ಕೂಲ್ ಟ್ರಿಪ್ನಲ್ಲಿ ಬಂದಾಗ ಅಲ್ಲಿ ಪೊಲೀಸ್ ಬ್ಯಾಂಡ್ ಆ ಬ್ಯಾಂಡ್ನಲ್ಲಿ ಒಬ್ಬರು ವಾದ್ಯಂತ ಪಾಚದಲ್ಲಿ ಗುರುವಾಯೂರಪ್ಪನಿಗೆ ಕಾರ್ಯಕ್ರಮವೂ ಆಯಿತು, ಸ್ವಾಮಿ ಕಾರ್ಯ ಸ್ವಕಾರ್ಯ ಎರಡಾಯ್ತು ಅಂತ ಹೋದೆ. ಆಗ ಅಲ್ಲಿ ಟಿ ವಿ ಜಿ ಸಾರ್ ಬಂದಿದ್ರು, ಯಾಕಂದ್ರೆ ನನ್ನ ಗುರುಗಳ ಭಾವ ಭಾವಮೈದ್ರು ಅವರು, ಯಾಕಂದ್ರೆ ಅವರ ತಂಗಿಯನ್ನು ನನ್ನ ಗುರುಗಳು ಮೊದಲಿನ ಗುರುಗಳು ಅಳಿಯನಿಗೆ ಉಪನಯನ ಮಾಡುವಾಗ ಬೇಕಲ್ಲ, ಹಾಗೆ ಒಂದು ನನ್ನ ಗುರುವಾಯೂರಪ್ಪನನ್ನು ನೋಡಿದೆ, ಇನ್ನೊಬ್ಬ ಗುರುವನ್ನು ಪಡ್ಕೊಂಡೆ. ಈ ನಾದಸ್ವರ ಮತ್ತು ಇದಕ್ಕೂ ನನಗೆ ತಿಳಿದಿರುವ ಜ್ಞಾನ ಆಮೇಲೆ ನಾನು ತಿಳ್ಕೊಂಡ ಪ್ರಕಾರ ನಾದಸ್ವರ ಡಬಲ್ ರಿಟ್ಸ್ ಅಂತಾರೆ ಶಿವಲಿ, ಅದು ಇವು ಎರಡು ಕಡೆನೂ ಇದಿರ್ತದೆ, ಅದನ್ನು ನಾವು ಕೆಳಗೆ ರೀಡ್ಸ್ ಮೇಲ್ ರೀಡ್ಸ್, ಅದಕ್ಕೆ ಶಿವಲಿ ಅಂತ ಊಟ ನೋಡುವ ಅದನ್ನು ಹೀಗೆ ಮಾಡಿದಾಗ ಅದನ್ನು ಸುತಿಯಲ್ಲಿ ಇಟ್ಟುಕೊಂಡು ನಮ್ಗೆ ಯಾವುದೇ ಕಾಲು ಸ್ವರಗಳು ಇನ್ನೂ ಅರೆಕಾಲು ಸ್ವರಗಳು ಬೇಕಾದ ತುಟಿ ಒತ್ತಡದಿಂದ ಸೃಷ್ಟಿ ಮಾಡಬಹುದು. ಇಂಥ ಕಂಪಿದಗಳನ್ನೆಲ್ಲ ಆಕಾರಕ್ಕೆ ಕೀ ಒತ್ತಬೇಕಾಗಿಲ್ಲ, ಬರೀ ಹೆಡ್ ಶೇಕ್ ಮಾಡಿದ್ರೆ ಅಥವಾ ಮೌತ್ ಅನ್ನು ಸ್ವಲ್ಪ ಪ್ರೆಸರ್ ಮಾಡಿದಾಗ ಇದೇ ಸ್ಯಾಕ್ಸ್ ನಲ್ಲಿ ನುಡಿಸಲಿಕ್ಕೆ ಆಗುದಿಲ್ಲ. ಅದು ಆತರ ಮಾಡಿದಾಗ ಒಂದು ಕಡೆ ಎಬೋನೇಟ್ ಅನ್ನುವ ಪ್ಲಾಸ್ಟಿಕ್ ಒಂದು ಗಟ್ಟಿ ಪದಾರ್ಥ ಇದೆ, ಒಂದು ಸೈಡಿಗೆ ಮಾತ್ರ ಅಡಿಭಾಗದಲ್ಲಿ ರೀಡಿಸಿದ್ದಾರೆ, ಬ್ಲೋ ಮಾಡುವಾಗ ಅದು ಎರಡು ಈಗ ವೈಬ್ರೇಷನ್ ಮಾಡಿದಾಗ ಸೌಂಡ್ ಬರ್ತದೆ. ಯಾವುದೇ ತರದಿಂದ ನೀವು ಅದನ್ನು ಸ್ವಲ್ಪ ಗಮಕ ಮಾಡುವ ಅಥವಾ ಆ ಟೆಕ್ನಿಕ್ ಅನ್ನು ಇದಕ್ಕೆ ಯೂಸ್ ಮಾಡುವ ಅಂದ್ರೆ ಅದು ಅಪಸರ್ ಬಂದ್ಬಿಡ್ತದೆ, ಯಾಕಂದ್ರೆ ಅದು ಸ್ಟಕ್ ಆಗ್ತದೆ. ಶೇಕ್ ಮಾಡುವಾಗ ಅಥವಾ ಒಂದು ಚೂರು ನಾಲಿಗೆಯನ್ನು ಅದಕ್ಕೆ ಮೆತ್ತಗೆ ಒತ್ತಡ ಕೊಟ್ಟು ಮಾಡುವಾಗ ಮಾತ್ರ ಮಾಡ್ಲಿಕ್ಕೆ ಸಾಧ್ಯ. ಇದೆಲ್ಲ ಬಹಳ ಅಳವಡಿಸುವಾಗ ಬಹಳ ಕಷ್ಟ ಆಯ್ತು. ಸ್ಟ್ರಿಂಗ್ಸ್ ಅದು ವೆಸ್ಟರ್ನ್ ಮಾಡುವಾಗ ಬರೀ ಕಟ್ ನೋಟಿಗೋಸ್ಕರ ಸ್ವಲ್ಪ ಟೈಟ್ ಇಟ್ಟಿರ್ತಾರೆ, ಅದರಲ್ಲಿ ಬರ್ಲಿಕ್ಕೆ ಬರುದಿಲ್ಲ. ಅವಾಗ ನಾನು ಏನು ಮಾಡಿದ ತುಂಬಾ ಅದನ್ನು ಮಾಡಿ ಅದರ ಇದನ್ನೆಲ್ಲ ಸ್ಟ್ರಿಂಗ್ ಅನ್ನು ತೆಗೆದು ಬಿಸಾಡಿ, ಅದಕ್ಕೆ ಆಗ ರಬ್ಬರ್ ಬೈಂಡ್ ಅಂತ ಆ ಕಾಲದಲ್ಲಿ ಇರಲಿಲ್ಲ, ಸೈಕಲ್ ಟ್ಯೂಬ್ ಗೊತ್ತಲ್ಲ ನಿಮಗೆ, ಅದನ್ನು ತೆಳುವಾಗಿ ಕಟ್ ಮಾಡಿ ಅದಕ್ಕೆ ಮಾಡಿ ಅದರಿಂದ ಮೆತ್ತಗೆ ಮಾಡಿ ಅದನ್ನು ನಮ್ಗೆ ಬೆಂಡ್ ಮಾಡ್ಲಿಕ್ಕೆ ಗಾಡಿನ ಸಹ ಬರುವಾಗ ಹೇಗೆ ಬರುದು ಕಳಿಸ್ತದೆ. ಆಮೇಲೆ ಪ್ಯಾಡ್ಸ್ ನಲ್ಲಿ ಕೂಡ ಮೊದಲು ಬಹಳ ಕಷ್ಟವೇ ಇತ್ತು, ಎಲ್ಲ ಕಡೆಯಲ್ಲಿ ಆಕಾಶವಾಣಿ ನಾನು ಎಲ್ಲ ಇಂಟರ್ವ್ಯೂ ಹೇಳ್ತೀನಿ, ನನಗೆ ತುಂಬಾ ಪಬ್ಲಿಸಿಟಿ ಕೊಟ್ಟದ್ದು ಆಕಾಶವಾಣಿ ಮಾತ್ರ.
1: ಇವತ್ತಿನ ಕನ್ನಡ ರತ್ನ ಭಂಡಾರದಲ್ಲಿ ಕದ್ರಿ ಗೋಪಾಲನಾಥ್ ಅವರ ಮಾತಿನ ಲಹರಿ ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾ ಎಎಸ್ ಶಂಕರ ನಾರಾಯಣ.

0: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ
1: ಜ್ಞಾನಪೀಠ ಪ್ರಶಸ್ತಿ.
0: ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ
1: ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ.
0: ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ,
1: ದರಾ ಬೇಂದ್ರೆ ಅವರ 4 ತಂತಿ ಕವನ ಸಂಕಲನಕ್ಕೆ,
0: ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ,
1: ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ,
0: ವಿಕ್ರ ಗೋಕಾಕ್ ರವರ ಭಾರತ ಸಿಂಧು ರಶ್ಮಿಗೆ,
1: ಯು ಆರ್ ಅನಂತಮೂರ್ತಿ,
0: ಗಿರೀಶ್ ಕಾರ್ನಾಡ್,
1: ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ
0: 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು
1: ಕನ್ನಡಿಗರಿಗೆ ಅಭಿಮಾನದ ಸಂಗತಿ.
0: ಸಿರಿಗನ್ನಡಂ ಗೆಲುಗೆ,
1: ಸಿರಿಗನ್ನಡಂ ಬಾಳ್ಗೆ.

ಆಕಾಶವಾಣಿ ಬೆಂಗಳೂರು, ಸಮಯ ಸರಿಯಾಗಿ 6:40. ಇದೀಗ ದೇಶಭಕ್ತಿ ಗೀತೆಗಳು. ಮೊದಲಿಗೆ ಕೇಳಿ, ಚೆಲುವೆಯಾರು ನನ್ನ ತಾಯಿಯಂತೆ. ರಚಿಸಿದ್ದಾರೆ ಡಾಕ್ಟರ್ NS ಲಕ್ಷ್ಮೀನಾರಾಯಣ ಭಟ್ಟ.

ಮುಂದಿನ ದೇಶಭಕ್ತಿ ಗೀತೆ ನನ್ನದಿದು ನನ್ನದು ಈ ಭರತ ಭೂಮಿ. ರಚನೆ ರಾಮಚಂದ್ರ ರಾವ್. ಹಾಡಿದ್ದಾರೆ ಎ.ಎಸ್. ಮುರಳೀಧರ್ ಹಾಗೂ ಸಂಗಡಿಗರು.

0: ಆಕಾಶವಾಣಿ ಬೆಂಗಳೂರು, ಸಮಯ ಸರಿಯಾಗಿ 6:50. ಇದೀಗ ರೈತರಿಗೆ ಸಲಹೆ.
1: ಭತ್ತ ಬೇಸಾಯದಲ್ಲಿ ನೀರು ನಿರ್ವಹಣೆ. ಮುಂಗಾರು ಮಳೆಗೆ ಭೂಮಿ ಚೆನ್ನಾಗಿ ಹಸಿಯಾದ ನಂತರ ಬಿತ್ತಿದ ಭತ್ತವು ಕಾಲುವೆ ನೀರು ಬರುವವರೆಗೆ ಮಳೆಯ ಮೇಲೆ ಅವಲಂಬಿತವಾಗಿರುತ್ತದೆ. ಆಗಾಗ ಬೀಳುವ ಮಳೆ ಭತ್ತದ ನೀರಿನ ಬೇಡಿಕೆಯನ್ನು ಕೆಲವೊಂದ್ಸಾರಿ ಸಂಪೂರ್ಣವಾಗಿ ಪೂರೈಸಬಹುದು, ಅಥವಾ ಕೆಲವೊಮ್ಮೆ ಬೆಳೆಗೆ ತೇವಾಂಶದ ಕೊರತೆ ಆಗಲೂಬಹುದು. ಆದರೆ ಕಪ್ಪು ಮಣ್ಣಿನಲ್ಲಿ ಬೆಳೆದ ಬೆಳೆಯು ಸುಮಾರು 20-25 ದಿವಸಗಳ ಕಾಲ ತೇವಾಂಶದ ಕೊರತೆ ತಡೆದುಕೊಳ್ಳುತ್ತದೆ. ಕಾಲುವೆಗೆ ನೀರು ಬಂದ ನಂತರ ಕಾಲುವೆ ನೀರು ಕೊಟ್ಟು ಬೆಳೆಯನ್ನು ಕಾಪಾಡಬಹುದು. ಭತ್ತವನ್ನು ಬಿತ್ತಿ ನೀರುಣಿಸುವುದಾದಲ್ಲಿ ಭತ್ತದ ಬೀಜ ಮೊಳಕೆಯೊಡೆದು ಹೊರಬರುವವರೆಗೆ ಭೂಮಿಯಲ್ಲಿ ತೇವಾಂಶವಿರುವಂತೆ ನೋಡಿಕೊಳ್ಬೇಕು. ಭತ್ತದ ಬೆಳೆಯಲ್ಲಿ

0: ಪ್ರಮುಖ ಹಂತಗಳಲ್ಲಿ ತೆಂಡೆ ತೊಡೆಯುವಾಗ, ಹೂವಾಡುವಾಗ ಮತ್ತು ಕಾಳು ಕಟ್ಟುವಾಗ ಭೂಮಿಯಲ್ಲಿ ತೇವಾಂಶದ ಕೊರತೆ ಆಗದಂತೆ ನೋಡ್ಕೋಬೇಕಾಗ್ತದೆ. ಬೆಳೆಯು ಬೆಳವಣಿಗೆ ಹಂತದಲ್ಲಿದ್ದಾಗ ಕಾಲುವೆ ಮೇಲ್ಭಾಗ ಮತ್ತು ಮಧ್ಯಭಾಗದ ಬೆಳೆಗೆ ಮೊದಲು ಒದಗಿಸಿದ ನೀರು ಭೂಮಿಯಲ್ಲಿ ಇಂಗಿ ಕೂದಲೆಳೆಯ ಬಿರುಕು ಕಾಣಿಸಿಕೊಂಡಾಗ ಮತ್ತೆ ನೀರನ್ನು ಉಣಿಸಬೇಕು. ಈ ಹಂತದಲ್ಲಿ ನೀರು ಕೊರತೆಯಾಗದಂತೆ ನೋಡಿಕೊಳ್ಬೇಕಾಗುತ್ತೆ. ಪೋಷಕಾಂಶಗಳ ನಿರ್ವಹಣೆ. ಹದವಾದ ಮಳೆ ಬಿದ್ದ ನಂತರ ಮತ್ತು ಬಿತ್ತಿದ ಮೇಲೆ ನೀರು ಉಣಿಸುವುದಾದಲ್ಲಿ ಬೀಜದ ಜೊತೆಗೆ ಪ್ರತಿ ಎಕರೆಗೆ 50 ಕಿಲೋಗ್ರಾಂ DAP ಬಿತ್ತುವುದು ಉತ್ತಮ. ಒಣಭೂಮಿಯಲ್ಲಿ ಬಿತ್ತುವಾಗ ಬೀಜದ ಜೊತೆಗೆ ರಸಗೊಬ್ಬರ ಹಾಕುವ ಅವಶ್ಯಕತೆ ಇರೋದಿಲ್ಲ. ಭತ್ತ ಮೊಳಕೆಯೊಡೆದು 15 ದಿವಸಗಳ ನಂತರ ಮಳೆಯಾದರೆ ಅಥವಾ ಬೆಳೆಗೆ ನೀರು ಕೊಟ್ಟು ಎಕರೆಗೆ 25 ಕಿಲೋಗ್ರಾಂ ಯೂರಿಯಾದೊಂದಿಗೆ 10 ಕಿಲೋಗ್ರಾಂ ಸತುವಿನ ಸಲ್ಫೇಟ್ ಬೆರೆಸಿ ಕೊಡಬೇಕಾಗ್ತದೆ. ಇನ್ನುಳಿದ ಗೊಬ್ಬರವನ್ನು ಕಾಲುವೆ ನೀರು ಸಿಕ್ಕ ಮೇಲೆ ನಿರ್ವಹಣೆ ಮಾಡಬೇಕು. ಕೂರಿಗೆ ಭತ್ತದ ಬೆಳೆಗೆ ನಾಟಿ ಭತ್ತಕ್ಕೆ ಉಪಯೋಗಿಸುವ ರಸಗೊಬ್ಬರಕ್ಕಿಂತ 30% ಕಡಿಮೆ ರಸಗೊಬ್ಬರ ಉಪಯೋಗಿಸಿ ನಾಟಿ ಮಾಡಿದ ಭತ್ತಕ್ಕಿಂತ ಹೆಚ್ಚು ಇಲ್ಲವೇ ಅದರಷ್ಟೇ ಇಳುವರಿ ಪಡೆಯಬಹುದು. ಅಚ್ಚುಕಟ್ಟು ಪ್ರದೇಶಗಳಲ್ಲಿ ಎಕರೆಗೆ 80-40-40 ಕಿಲೋಗ್ರಾಂದಂತೆ ಸಾರಜನಕ, ರಂಜಕ, ಪೊಟ್ಯಾಸ್ ಒದಗಿಸುವ ರಸಗೊಬ್ಬರವನ್ನು ಉಪಯೋಗಿಸಬೇಕಾಗುವುದು. ಕೀಟಗಳ ಮತ್ತು ರೋಗಗಳ ನಿರ್ವಹಣೆ. ಭತ್ತದಲ್ಲಿ ಕೀಟ ಮತ್ತು ರೋಗಗಳ ನಿರ್ವಹಣೆಯನ್ನು ನಾಟಿ ಮಾಡಿದ ಭತ್ತದಲ್ಲಿ ನಿರ್ವಹಣೆ ಮಾಡಿದಂತೆ ಮಾಡಬೇಕು. ಕೀಟ ಹಾಗೂ ರೋಗವನ್ನು ತಕ್ಕಮಟ್ಟಿಗೆ ನಿರ್ವಹಿಸಲು ರೈತರು ಈ ಸಲಹೆಗಳನ್ನು ಪಾಲಿಸಬೇಕಾಗುತ್ತದೆ. ತಳಿಯ ಕಾಳಿನ ಗಾತ್ರದ ಅನುಸಾರ ಎಕರೆಗೆ ಕೇವಲ 8-10 ಕಿಲೋಗ್ರಾಂ ಅಥವಾ 12-14 ಕಿಲೋಗ್ರಾಂ ಬೀಜವನ್ನು ಬಿತ್ತನೆ ಉಪಯೋಗಿಸಬೇಕು. ಅತಿಯಾದ ಸಾರಜನಕವನ್ನು ಒದಗಿಸದೆ ಸಾರಜನಕ, ರಂಜಕ, ಪೊಟ್ಯಾಸ್ ರಸಗೊಬ್ಬರಗಳನ್ನು ಸಮತೋಲನ ಪ್ರಮಾಣದಲ್ಲಿ ಒದಗಿಸಬೇಕು. ಕೂರಿಗೆ ಭತ್ತದ ಬೆಳೆಯು ನಾಟಿ ಮಾಡಿದ ಬೆಳೆಯಂತೆ ಕಾಣಲು 45-60 ದಿವಸಗಳು ಬೇಕು. ಬೆಳೆ ಬೆಳವಣಿಗೆ ಇಲ್ಲವೆಂದು ತಿಳಿದು ಹೆಚ್ಚು ಯೂರಿಯಾ ಗೊಬ್ಬರ ಕೊಡುವ ಅವಶ್ಯಕತೆ ಬರೋದಿಲ್ಲ. ಭತ್ತದ ಇಳುವರಿ. ಕೂರಿಗೆ ಭತ್ತದ ಇಳುವರಿಯು ನಾಟಿ ಮಾಡಿದ ಭತ್ತದ ಇಳುವರಿಗಿಂತ ಎಕರೆಗೆ 1-2 ಕ್ವಿಂಟಲ್ ಹೆಚ್ಚಾಗಿರುತ್ತದೆ, ಇಲ್ಲವೇ ನಾಟಿ ಮಾಡಿದ ಭತ್ತದಷ್ಟೇ ಕಂಡುಬರುತ್ತದೆ. ಕಾಳಿನ ಗುಣಮಟ್ಟ. ಮುಂಗಾರಿನಲ್ಲಿ ಭತ್ತವನ್ನು ಸಮಯಕ್ಕೆ ಸರಿಯಾಗಿ ಇಲ್ಲವೇ ಮುಂಚಿತವಾಗಿ ಬಿತ್ತೋದ್ರಿಂದ ಜೊಳ್ಳು ಕಾಳಿನ ಪ್ರಮಾಣ ಕಡಿಮೆ ಇರುವುದಲ್ಲದೆ ಕಾಳಿನ ತೂಕ ಮತ್ತು ಗುಣಮಟ್ಟ ಉತ್ತಮವಾಗಿರುತ್ತದೆ. ಭತ್ತದ ಇಳುವರಿ. ಕೂರಿಗೆ ಭತ್ತದ ಇಳುವರಿಯು ನಾಟಿ ಮಾಡಿದ ಭತ್ತದ ಇಳುವರಿಗಿಂತ ಎಕರೆಗೆ 1-2 ಕ್ವಿಂಟಲ್ ಹೆಚ್ಚಾಗಿರುತ್ತದೆ, ಇಲ್ಲವೇ ನಾಟಿ ಮಾಡಿದ ಭತ್ತದಷ್ಟೇ ಕಂಡುಬರುತ್ತದೆ. ಕಾಳಿನ ಗುಣಮಟ್ಟ. ಮುಂಗಾರಿನಲ್ಲಿ ಭತ್ತವನ್ನು ಸಮಯಕ್ಕೆ ಸರಿಯಾಗಿ ಇಲ್ಲವೇ ಮುಂಚಿತವಾಗಿ ಬಿತ್ತೋದ್ರಿಂದ ಜೊಳ್ಳು ಕಾಳಿನ ಪ್ರಮಾಣ ಕಡಿಮೆ ಇರುವುದಲ್ಲದೆ ಕಾಳಿನ ತೂಕ ಮತ್ತು ಗುಣಮಟ್ಟ ಉತ್ತಮವಾಗಿರುತ್ತದೆ. ಕೂರಿಗೆ ಭತ್ತದ ಬೇಸಾಯದಿಂದಾಗುವ ಲಾಭ. ಸೂಕ್ತ ಸಮಯದಲ್ಲಿ ಬಿತ್ತನೆ, ಮುಖ್ಯ ಭೂಮಿ ತಯಾರಿಸುವ ಮತ್ತು ಸಸಿಮಡಿ ತಯಾರಿಸಿ ಅದನ್ನು ಸಂರಕ್ಷಿಸುವ ಖರ್ಚನ್ನು ಉಳಿಸಬಹುದು. ಬಿತ್ತನೆಗೆ ಎಕರೆಗೆ 8-12 ಕಿಲೋಗ್ರಾಂ ಬೀಜ ಸಾಕಾಗ್ತದೆ. ಎಕರೆಗೆ 8-10 ಲೀಟರ್ ಇಂಧನ ಉಳಿತಾಯ ಹಾಗೂ ಪರಿಸರ ಮಾಲಿನ್ಯ ಕಾಪಾಡಬಹುದು. ಕೂರಿಗೆ ಭತ್ತದ ಬೇಸಾಯದಿಂದ 15-35% ನೀರಿನ ಉಳಿತಾಯ ಮಾಡಬಹುದು. 25-30% ಕಡಿಮೆ ರಸಗೊಬ್ಬರ ಬಳಕೆಯೊಂದಿಗೆ ಕಡಿಮೆ ಖರ್ಚು ಮತ್ತು ನಿವ್ವಳ ಆದಾಯ ಪಡಿಬಹುದು.
1: ಇದುವರೆಗೂ ತಿಮ್ಮಪ್ಪ ಹೆಚ್ ಗೌಡ ಅವರಿಂದ ರೈತರಿಗೆ ಸಲಹೆಗಳನ್ನು ಕೇಳಿದಿರಿ. ಆಕಾಶವಾಣಿ ಬೆಂಗಳೂರು, ಸಮಯ 6:55. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
2: ಪ್ರತಿವಾರ್ತಾ ಶ್ರೂಯಂತಾಂ. ಪ್ರವಾಚಿಕಾ ರಚಾ ಝಾ. ಅಥ ವಾರ್ತಾ. ಭಾರತೇನ ರೂಸ ಇರಾನಯೋಃ ವಿರುದ್ಧಂ ಪ್ರತಿಬಂಧ ಸಂಬದ್ಧಾದಿನಿಯಮಸ್ಯ ವಿಷಯೇ ಸ್ವಕೀಯಾ ಹಿತಚಿಂತಾಃ ಪುನಃ ಸ್ಪಷ್ಟತಯಾ ಪ್ರತಿಪಾದಿತಃ. ವಿದೇಶಮಂತ್ರಿ ಡಾಕ್ಟರ್ ಎಸ್ ಜಯಶಂಕರಃ ಸಂಯುಕ್ತ ರಾಷ್ಟ್ರ ಮಹಾಸಭಾಯಾಃ ಅಧಿವೇಶನಾವಸರೆ ಹ್ಯಃ ಸಾಯಂ ಸಂಯುಕ್ತ ರಾಜ್ಯಾಮೆರಿಕಾ ದೇಶಸ್ಯ ವಿದೇಶಮಂತ್ರಿಣಂ ಮಾರ್ಕೊ ರೂಬಿಯೋ ಇತ್ಯೇತಂ ಮಿಲಿತವಾನ್. ತಥಾ ಏತಂ ಅಭಿನಿಯಮಂ ಪ್ರತಿ ಭಾರತಸ್ಯ ಚಿಂತಾ ತಸ್ಯ ಸಮಕ್ಷಂ ಪ್ರಸ್ತುತವಾನ್. ಉಭೌ ನೇತಾರ

0: ಆಕಾಶವಾಣಿ ಇದೀಗ ಕೆಲವು ಪ್ರಕಟಣೆಗಳು, ನಂತರ 7:05 ಸರಿಯಾಗಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
1: ಕೇಳುಗರೆ, ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಅರಣ್ಯವಾಣಿ, ನಿಮ್ಮ ಪ್ರಶ್ನೆ ನಮ್ಮ ಉತ್ತರ, ಇದೇ ಗುರುವಾರ ಬೆಳಗ್ಗೆ 11:00 to 11:30 ಆಕಾಶವಾಣಿಯ ರಾಜ್ಯವ್ಯಾಪಿ ಜಾಲದಲ್ಲಿ ಪ್ರಸಾರವಾಗಲಿದೆ. ಕೃಷಿ ಅರಣ್ಯ ಈ ವಿಷಯವಾಗಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸುತ್ತಾರೆ ತುಮಕೂರಿನ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ವಿ ದೇವರಾಜು ಅವರು. ಕರೆ ಮಾಡಲು ದೂರವಾಣಿ ಸಂಖ್ಯೆ 2237 4777 2237 4788 ಅಥವಾ 2237 4999 ಎಸ್ಟಿಡಿ ಕೋಡ್ 080. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಅರಣ್ಯ ಇಲಾಖೆ. ನೆನಪಿಡಿ, ಗುರುವಾರ ಬೆಳಗ್ಗೆ 11:00 ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಅರಣ್ಯವಾಣಿ, ನಿಮ್ಮ ಪ್ರಶ್ನೆ ನಮ್ಮ ಉತ್ತರ.
2: ಕೇಳುಗರೆ, ಇದೇ ಶುಕ್ರವಾರ September 25 ಸಾಯಂಕಾಲ 6:50 ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ವಿಷಯ ಸಸ್ಯ ಸಂರಕ್ಷಣೆ ಮತ್ತು ಸುರಕ್ಷಿತ ಕೀಟನಾಶಕಗಳ ಬಳಕೆ. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಜಂಟಿ ಕೃಷಿ ನಿರ್ದೇಶಕರಾದ ಶ್ರೀ ಕೆಂಪೇಗೌಡ ಹೆಚ್ ಮತ್ತು ಸಹಾಯಕ ಕೃಷಿ ನಿರ್ದೇಶಕರಾದ ಶ್ರೀ ರಾಮೇಗೌಡ ಅವರು. ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 2237 4777 ಅಥವಾ 2237 4788 ಎಸ್ಟಿಡಿ ಕೋಡ್ ಸಂಖ್ಯೆ 080. ಕೇಳಿ, ಇದೇ ಶುಕ್ರವಾರ September 25 6:50 ಹಲೋ ಕೃಷಿರಂಗ ರಾಜ್ಯವ್ಯಾಪಿ ಪ್ರಸಾರವಾಗುವ ನೇರ ಫೋನ್ ಇನ್ ಕಾರ್ಯಕ್ರಮವನ್ನ. ವಿಷಯ ಸಸ್ಯ ಸಂರಕ್ಷಣೆ ಮತ್ತು ಸುರಕ್ಷಿತ ಕೀಟನಾಶಕಗಳ ಬಳಕೆ.
3: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.
1: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು: ವಿಧಾನಸಭೆಯ ವಿಶೇಷ ಅಧಿವೇಶನ ಒಂದು ದಿನ ವಿಸ್ತರಣೆಗೆ ಆಡಳಿತ ಮತ್ತು ಪ್ರತಿಪಕ್ಷ ನಾಯಕರ ಮನವಿ. ರಾಜ್ಯದ ಬರ ಪರಿಸ್ಥಿತಿ ಎದುರಿಸಲು ಅಗತ್ಯ ಕ್ರಮ, ವಾಸ್ತವ ಪರಿಸ್ಥಿತಿ ಪರಿಗಣಿಸಿ ಕೇಂದ್ರ ಸರ್ಕಾರ ಸ್ಪಂದಿಸಬೇಕು, ಉಪಮುಖ್ಯಮಂತ್ರಿ ಆಗ್ರಹ. ರಾಜ್ಯ ವಿಧಾನ ಪರಿಷತ್ತಿನ 4 ಕ್ಷೇತ್ರಗಳಿಗೆ ದ್ವೈವಾರ್ಷಿಕ ಚುನಾವಣೆ, ಅಕ್ಟೋಬರ್ 23ಕ್ಕೆ ಮತದಾನ. ರೈತರ ಸಾಲ ಮರುಪಾವತಿ ಅವಧಿ ವಿಸ್ತರಣೆ, ಬಲವಂತದ ಸಾಲ ವಸೂಲಾತಿ ನಿಷೇಧ, ಬ್ಯಾಂಕ್ಗಳಿಗೆ ಬಾಗಲಕೋಟೆ ಜಿಲ್ಲಾಧಿಕಾರಿ ಸೂಚನೆ. ಈಗ ವಾರ್ತೆಗಳ ವಿವರ. ರಾಜ್ಯದ ಬರ ಪರಿಸ್ಥಿತಿ ಕುರಿತು ಹೆಚ್ಚಿನ ಚರ್ಚೆಗೆ ಅವಕಾಶ ಕಲ್ಪಿಸುವ ಉದ್ದೇಶದಿಂದ ವಿಧಾನಸಭೆಯ ವಿಶೇಷ ಅಧಿವೇಶನವನ್ನು ಮತ್ತೆ ಒಂದು ದಿನ ವಿಸ್ತರಿಸುವಂತೆ ಆಡಳಿತ ಮತ್ತು ಪ್ರತಿಪಕ್ಷದ ನಾಯಕರು ವಿಧಾನಸಭಾಧ್ಯಕ್ಷರಿಗೆ ಮನವಿ ಮಾಡಿದ್ದಾರೆ. ಸದನದಲ್ಲಿ ಸಂಸದೀಯ ವ್ಯವಹಾರಗಳ ಸಚಿವ ಕೃಷ್ಣ ಬೈರೇಗೌಡ ಮಾತನಾಡಿ, ರಾಜ್ಯದಲ್ಲಿನ ಬರ ಪರಿಸ್ಥಿತಿ ಕುರಿತು ವಿಶೇಷ ಚರ್ಚೆ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಸದಸ್ಯರಿಗೆ ಹೆಚ್ಚಿನ ಕಾಲಾವಕಾಶ ನೀಡುವ ಅಗತ್ಯವಿದೆ, ಹೀಗಾಗಿ 3 ದಿನಗಳ ವಿಶೇಷ ಅಧಿವೇಶನವನ್ನು ಮತ್ತೊಂದು ದಿನ ವಿಸ್ತರಿಸಬೇಕು ಎಂದರು. ಇದಕ್ಕೆ ಬೆಂಬಲ ವ್ಯಕ್ತಪಡಿಸಿದ ಪ್ರತಿಪಕ್ಷ ನಾಯಕ ಆರ್ ಅಶೋಕ್, ಒಂದು ವಾರ ಕಾಲ ಅಧಿವೇಶನ ನಡೆಸುವಂತೆ ಪ್ರತಿಪಕ್ಷ ಈಗಾಗಲೇ ಸಲಹೆ ನೀಡಿತ್ತು, ಸರ್ಕಾರ ಕನಿಷ್ಠ ಒಂದು ದಿನವಾದರೂ ಅಧಿವೇಶನ ವಿಸ್ತರಿಸಲು ಒಪ್ಪಿಕೊಂಡಿರುವುದು ಸ್ವಾಗತ.

0: ಸರ್ಕಾರ ಈ ಬಗ್ಗೆ ಸದನದಲ್ಲಿ ನಿರ್ಣಯ ಕೈಗೊಳ್ಳಬೇಕು ಎಂದು ಮನವಿ ಮಾಡಿದರು. ಇದಕ್ಕೆ ಪ್ರತಿಕ್ರಿಯಿಸಿದ ವಿಧಾನಸಭಾಧ್ಯಕ್ಷ ಜಿಎಸ್ ಪಾಟೀಲ್, ಅಧಿವೇಶನ ವಿಸ್ತರಣೆ ಕುರಿತು ನಿರ್ಣಯ ಕೈಗೊಳ್ಳುವುದಾಗಿ ತಿಳಿಸಿದರು. ರಾಜ್ಯದಲ್ಲಿ ಬರ ಪರಿಸ್ಥಿತಿಯನ್ನು ಎದುರಿಸಲು ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದ್ದು, ಕೇಂದ್ರ ಸರ್ಕಾರವು ರಾಜ್ಯದ ವಾಸ್ತವ ಪರಿಸ್ಥಿತಿಯನ್ನು ಪರಿಗಣಿಸಿ ಅಗತ್ಯ ನೆರವು ನೀಡಬೇಕು ಎಂದು ಕಂದಾಯ ಸಚಿವರೂ ಆಗಿರುವ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಆಗ್ರಹಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಸಂದೇಶ ಹಂಚಿಕೊಂಡಿರುವ ಅವರು, ಕೇಂದ್ರ ಸರ್ಕಾರ ಎನ್ಡಿಆರ್ಎಫ್ ನಿಯಮಗಳನ್ನು ಸಡಿಲಿಸುವಂತೆ ಕೋರಿ ರಾಜ್ಯ ಸರ್ಕಾರದಿಂದ ಈಗಾಗಲೇ ಪತ್ರಗಳನ್ನು ಬರೆಯಲಾಗಿದೆ. ಬರ ಪರಿಸ್ಥಿತಿಯ ವಾಸ್ತವಾಂಶಗಳನ್ನು ಕೇಂದ್ರದ ಗಮನಕ್ಕೆ ತಂದು ಸಂಕಷ್ಟದಲ್ಲಿರುವ ರೈತರಿಗೆ ಹೆಚ್ಚಿನ ನೆರವು ದೊರೆಯುವಂತೆ ಮನವಿ ಮಾಡಲಾಗಿದೆ ಎಂದಿದ್ದಾರೆ. ಬರ ಪರಿಸ್ಥಿತಿಯನ್ನು ಕೇವಲ ಸಾಮಾನ್ಯ ಮಳೆಯ ಕೊರತೆಯ ಆಧಾರದ ಮೇಲೆ ಅಳೆಯದೆ ಮಳೆಯ ಪ್ರಮಾಣ, ಮಳೆ ಬಿದ್ದ ಸಮಯ, ಬೆಳೆಗಳ ಮೇಲಾದ ಪರಿಣಾಮ, ಮಣ್ಣಿನ ತೇವಾಂಶ ಸೇರಿದಂತೆ ಸ್ಥಳೀಯ ವಾಸ್ತವಾಂಶಗಳನ್ನು ಪರಿಗಣಿಸಬೇಕು ಎಂಬುದು ರಾಜ್ಯದ ಪ್ರಮುಖ ಬೇಡಿಕೆಯಾಗಿದೆ ಎಂದು ಡಾ ಪರಮೇಶ್ವರ್ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಬರ ನಿರ್ವಹಣೆಗೆ ಈಗಾಗಲೇ ಹಣ ಬಿಡುಗಡೆ ಮಾಡಲಾಗಿದೆ ಎಂದು ಗ್ರಾಮೀಣಾಭಿವೃದ್ಧಿ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ವಿಧಾನ ಪರಿಷತ್ನಲ್ಲಿ ನಿನ್ನೆ ಈ ಮಾಹಿತಿ ನೀಡಿದ ಅವರು, ಗ್ರಾಮ ಪಂಚಾಯಿತಿಗಳಿಗೆ ಬರಬೇಕಿರುವ 15ನೇ ಹಣಕಾಸು ಆಯೋಗದ ಅನುದಾನ ಬಿಡುಗಡೆಯಾಗದಿರುವುದು ಸ್ಥಳೀಯ ಮಟ್ಟದ ಅಭಿವೃದ್ಧಿ ಹಾಗೂ ಬರ ನಿರ್ವಹಣಾ ಕಾರ್ಯಗಳಿಗೆ ಹಣಕಾಸಿನ ಒತ್ತಡ ತಂದಿದೆ. ರಾಜ್ಯದಲ್ಲಿ ಒಟ್ಟು 5,927 ಗ್ರಾಮ ಪಂಚಾಯಿತಿಗಳಿದ್ದು, ಹಲವು ಪಂಚಾಯಿತಿಗಳಲ್ಲಿ ಈಗ ಹಣಕಾಸಿನ ಲಭ್ಯತೆ ಕಡಿಮೆಯಾಗಿದೆ. ಈ ಕುರಿತು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆಯಲಾಗಿದೆ ಎಂದು ಸಚಿವರು ಹೇಳಿದರು. ರಾಜ್ಯ ವಿಧಾನ ಪರಿಷತ್ತಿನ 2 ಪದವೀಧರ ಹಾಗೂ 2 ಶಿಕ್ಷಕರ ಕ್ಷೇತ್ರಗಳು ಸೇರಿದಂತೆ ಒಟ್ಟು 4 ಸ್ಥಾನಗಳಿಗೆ ದ್ವೈವಾರ್ಷಿಕ ಚುನಾವಣೆ ನಡೆಸಲು ಚುನಾವಣಾ ಆಯೋಗ ವೇಳಾಪಟ್ಟಿ ಪ್ರಕಟಿಸಿದೆ. ಅಧಿಸೂಚನೆ ಇದೇ 29ರಂದು ಪ್ರಕಟವಾಗಲಿದ್ದು, ನಾಮಪತ್ರ ಸಲ್ಲಿಕೆಗೆ ಅಕ್ಟೋಬರ್ 6 ಕೊನೆಯ ದಿನ, 7ರಂದು ಪರಿಶೀಲನೆ, ನಾಮಪತ್ರ ಹಿಂಪಡೆಯಲು ಅಕ್ಟೋಬರ್ 9 ಕೊನೆಯ ದಿನವಾಗಿದ್ದು, ಅಕ್ಟೋಬರ್ 23ರ ಬೆಳಗ್ಗೆ 8 ಗಂಟೆಯಿಂದ ಸಂಜೆ 4ರವರೆಗೆ ಮತದಾನ ಪ್ರಕ್ರಿಯೆ ನಡೆಯಲಿದೆ. ಅಕ್ಟೋಬರ್ 27ರಂದು ಎಣಿಕೆ ಕಾರ್ಯ ನಡೆಯಲಿದ್ದು, ಅಕ್ಟೋಬರ್ 31ರೊಳಗಾಗಿ ಚುನಾವಣಾ ಪ್ರಕ್ರಿಯೆ ಪೂರ್ಣಗೊಳ್ಳಲಿದೆ. ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆ ಹಾಗೂ ಶಂಕುಸ್ಥಾಪನೆ ನೆರವೇರಿಸಲು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇದೇ 30ರಂದು ಕೊಳ್ಳೇಗಾಲಕ್ಕೆ ಆಗಮಿಸಲಿರುವ ಹಿನ್ನೆಲೆ ಶಾಸಕ ಎಆರ್ ಕೃಷ್ಣಮೂರ್ತಿ ನಿನ್ನೆ ಸ್ಥಳ ಪರಿಶೀಲನೆ ನಡೆಸಿದರು. ಪರಿಶೀಲನೆ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, 20ಕ್ಕೂ ಹೆಚ್ಚು ಇಲಾಖೆಗಳ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆ ಹಾಗೂ ಶಂಕುಸ್ಥಾಪನೆಯನ್ನು ಮುಖ್ಯಮಂತ್ರಿ ಅವರು ನೆರವೇರಿಸಲಿದ್ದಾರೆ. ಯಳಂದೂರಿನಲ್ಲಿ ನಿರ್ಮಾಣ ಮಾಡಲಾಗಿರುವ ಸುಸಜ್ಜಿತ ಆಸ್ಪತ್ರೆ, ಹಾಸ್ಟೆಲ್ ಸೇರಿದಂತೆ ಹಲವು ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆ ಹಾಗೂ ಶಂಕುಸ್ಥಾಪನೆ ನೆರವೇರಲಿದೆ ಎಂದು ಶಾಸಕರು ಮಾಹಿತಿ ನೀಡಿದರು. ಬಾಗಲಕೋಟೆ ಜಿಲ್ಲೆಯ ಎಲ್ಲ 10 ತಾಲೂಕುಗಳನ್ನು ಬರಪೀಡಿತ ಎಂದು ಘೋಷಿಸಿರುವ ಹಿನ್ನೆಲೆ ರೈತರ ಬೆಳೆ ಸಾಲ ಸೇರಿದಂತೆ ಕೃಷಿ ಆಧಾರಿತ ಉದ್ಯಮಗಳ ಸಾಲ ಮರುಪಾವತಿ ಅವಧಿಯನ್ನು ವಿಸ್ತರಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಸಂಗಪ್ಪ ತಿಳಿಸಿದ್ದಾರೆ. ಜಿಲ್ಲಾ ಪಂಚಾಯಿತಿ ಸಭಾಭವನದಲ್ಲಿ ನಡೆದ ಜಿಲ್ಲಾ ಮಟ್ಟದ ಸಲಹಾ ಸಮಿತಿ ವಿಶೇಷ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ತೀವ್ರ ಬರಪೀಡಿತ ತಾಲೂಕುಗಳಲ್ಲಿ ರೈತರ ಸಾಲಕ್ಕೆ 12 ತಿಂಗಳ ಮೊರಟೋರಿಯಂ ಹಾಗೂ ಒಟ್ಟು ಸಾಲ ಮರುಪಾವತಿ ಅವಧಿಯನ್ನು 60 ತಿಂಗಳವರೆಗೆ ವಿಸ್ತರಿಸಲಾಗಿದೆ ಎಂದರು. ಬರಗಾಲದ ಹಿನ್ನೆಲೆ ರೈತರ ಮೇಲೆ ಯಾವುದೇ ಬಲವಂತದ ಅಥವಾ ಕಠಿಣ ಸಾಲ ವಸೂಲಾತಿ ಕ್ರಮ ಕೈಗೊಳ್ಳಬಾರದು. ವಸೂಲಾತಿಗೆ ಮುಂದಾಗುವ ಮೊದಲು ಜಿಲ್ಲಾಡಳಿತ ಅಥವಾ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಗಮನಕ್ಕೆ ತರುವುದು ಕಡ್ಡಾಯ. ಇಂತಹ ದೂರುಗಳು ಬಂದಲ್ಲಿ ಜಿಲ್ಲಾಡಳಿತ ಮಧ್ಯಪ್ರವೇಶಿಸಿ ಕ್ರಮ ಕೈಗೊಳ್ಳಲಿದೆ ಎಂದು ಜಿಲ್ಲಾಧಿಕಾರಿ ಎಚ್ಚರಿಸಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ

0: 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಬಾಹ್ಯಾಕಾಶದಲ್ಲಿ ಖಾಸಗಿ ವಲಯವನ್ನು ಸಕ್ರಿಯಗೊಳಿಸುವಿಕೆ ಕುರಿತ ಒಂದು ನೋಟ ಇಲ್ಲಿದೆ. ಭಾರತದಲ್ಲಿ ಬಾಹ್ಯಾಕಾಶ ಚಟುವಟಿಕೆಗಳು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಗೆ ಸೀಮಿತವಾಗಿತ್ತು. ಜತೆಗೆ ಅನುಮತಿ ನೀಡುವ, ಸ್ಪೆಕ್ಟ್ರಮ್ ಹಂಚಿಕೆ ಮಾಡುವ ಅಥವಾ ಪರೀಕ್ಷಾ ಸೌಲಭ್ಯಗಳನ್ನು ಒದಗಿಸುವ ಯಾವುದೇ ಸಕ್ಷಮ ಪ್ರಾಧಿಕಾರವೂ ಇರಲಿಲ್ಲ. ಇದು ಖಾಸಗಿ ಉದ್ಯಮಗಳಿಗೆ ಈ ಕ್ಷೇತ್ರದಲ್ಲಿ ತೊಡಗಿಸಿಕೊಳ್ಳಲು ಅವಕಾಶ ನೀಡಿರಲಿಲ್ಲ. 2020ರಲ್ಲಿ ಬಾಹ್ಯಾಕಾಶ ಇಲಾಖೆಯಡಿ ಇನ್ಸ್ಪೇಸ್ ಸ್ವಾಯತ್ತ ಏಕಗವಾಕ್ಷಿ ಏಜೆನ್ಸಿ ರೂಪುಗೊಂಡಿತು. ಇದು ಖಾಸಗಿ ಉಡಾವಣೆ ಮತ್ತು ಉಪಗ್ರಹ ಕಾರ್ಯಾಚರಣೆಗಳಿಗೆ ಅವಕಾಶ ನೀಡುವ ಅಧಿಕಾರ ಹೊಂದಿದೆ. ಇನ್ಸ್ಪೇಸ್ ರೂಪುಗೊಂಡಿದ್ದರಿಂದ ಖಾಸಗಿ ಸಂಸ್ಥೆಗಳು ತಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಕಾರ್ಯನಿರ್ವಹಿಸುತ್ತಿರುವುದರಿಂದ ಬಾಹ್ಯಾಕಾಶ ಕ್ಷೇತ್ರ ನಾವೀನ್ಯತೆಗೆ ಮುಕ್ತವಾಯಿತು. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಾದ ಪ್ರಧಾನಮಂತ್ರಿ ಪೋಷಣ್ ಮಾಸಾಚರಣೆ ಹಾಗೂ ಪ್ರಧಾನಮಂತ್ರಿ ಮಾತೃವಂದನಾ ಕಾರ್ಯಕ್ರಮಗಳು ಚಾಮರಾಜನಗರ ಜಿಲ್ಲೆಯಾದ್ಯಂತ ಯಶಸ್ವಿಯಾಗಿ ಅನುಷ್ಠಾನಗೊಳ್ಳುತ್ತಿವೆ. ಪ್ರತಿಯೊಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಂಗನವಾಡಿ ಕೇಂದ್ರಗಳ ಆವರಣದಲ್ಲಿ ಸಮುದಾಯದ ಜನರನ್ನು ಒಗ್ಗೂಡಿಸಿ ಪ್ರಧಾನಮಂತ್ರಿ ಪೋಷಣ್ ಅಭಿಯಾನದ ಮುಖ್ಯ ಉದ್ದೇಶ, ಗುರಿ ಬಗ್ಗೆ ಜಾಗೃತಿ ಮೂಡಿಸಲಾಗುತ್ತಿದೆ. ಜೊತೆಗೆ ಪ್ರಧಾನಮಂತ್ರಿ ಮಾತೃವಂದನಾ ಕಾರ್ಯಕ್ರಮ ಯಶಸ್ವಿಯಾಗಿ ಅನುಷ್ಠಾನಗೊಳಿಸಲು ಗರ್ಭಿಣಿಯರಿಗೆ ಜಾಗೃತಿ ಮೂಡಿಸಲಾಗುತ್ತಿದೆ. ನಿನ್ನೆ ಚಾಮರಾಜನಗರ ಜಿಲ್ಲೆಯ ಜ್ಯೋತಿ ಗೌಡನಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕರಳಮುಳೆ ಗ್ರಾಮದಲ್ಲಿ ಪ್ರಧಾನಮಂತ್ರಿ ಪೋಷಣ್ ಅಭಿಯಾನ್ ಹಾಗೂ ಮಾಸಾಚರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಬೆಳಗಾವಿಯ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ 26ನೇ ಘಟಿಕೋತ್ಸವ ಇದೇ 26ರಂದು ಬೆಳಗ್ಗೆ 11 ಗಂಟೆಗೆ ವಿಶ್ವವಿದ್ಯಾಲಯದ ಆವರಣದಲ್ಲಿರುವ ಜ್ಞಾನ ಸಂಗಮದಲ್ಲಿ ನಡೆಯಲಿದೆ. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಘಟಿಕೋತ್ಸವದ ಅಧ್ಯಕ್ಷತೆ ವಹಿಸಲಿದ್ದು ಉನ್ನತ ಶಿಕ್ಷಣ ಸಚಿವ ಬಸವರಾಜ ರೆಡ್ಡಿ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಭಾಗವಹಿಸಲಿದ್ದಾರೆ. ಘಟಿಕೋತ್ಸವದಲ್ಲಿ ಸಿಎಂಆರ್ ಜ್ಞಾನಧಾರ ಟ್ರಸ್ಟ್ ಅಧ್ಯಕ್ಷೆ ಡಾ ಸವಿತಾ ರಾಮಮೂರ್ತಿ, ಆರ್ವಿ ಶಿಕ್ಷಣ ಸಮಿತಿ ಟ್ರಸ್ಟ್ ಅಧ್ಯಕ್ಷ ಡಾ ಎಂಪಿ ಶ್ಯಾಮ್, ಎಐಸಿಟಿಇ ಮಾಜಿ ಅಧ್ಯಕ್ಷ ಪ್ರೊಫೆಸರ್ ಟಿಜಿ ಸೀತಾರಾಮ್ ಅವರಿಗೆ ಗೌರವ ಡಾಕ್ಟರೇಟ್ ಪ್ರದಾನ ಮಾಡಲಾಗುತ್ತಿದೆ ಎಂದು ಕುಲಪತಿ ಪ್ರೊಫೆಸರ್ ಎಸ್ ವಿದ್ಯಾಶಂಕರ್ ತಿಳಿಸಿದ್ದಾರೆ. ಜಪಾನ್ನ ಐಚಿ ನಗೋಯಾದಲ್ಲಿ ನಡೆಯುತ್ತಿರುವ 2026ರ ಏಷ್ಯನ್ ಕ್ರೀಡಾಕೂಟದಲ್ಲಿ ನಿನ್ನೆ ಭಾರತಕ್ಕೆ ಮತ್ತೆ 3 ಪದಕಗಳು ಲಭಿಸಿವೆ. ಮಹಿಳೆಯರ ವೇಟ್ಲಿಫ್ಟಿಂಗ್ ಸ್ಪರ್ಧೆಯ 53 ಕೆಜಿ ವಿಭಾಗದಲ್ಲಿ ಮೀರಾಬಾಯಿ ಚಾನು ಬೆಳ್ಳಿ ಪದಕ, ಅದೇ ರೀತಿ ಪುರುಷರ ಸಾಫ್ಟ್ ಟೆನಿಸ್ ಸ್ಪರ್ಧೆಯಲ್ಲಿ ಜೈಮೀನಾ, ಮಹಿಳೆಯರ ಟೀಮ್ ಸ್ಕೀಟ್ ಶೂಟಿಂಗ್ ಸ್ಪರ್ಧೆಯಲ್ಲಿ ಮಹೇಶ್ವರಿ ಸಿಂಗ್, ಪರಿನಾಚ್ ದಲಿವಾಲ್ ಮತ್ತು ರೈಜಾ ದಿಲ್ಲೋನ್ ಕಂಚಿನ ಪದಕಕ್ಕೆ ಭಾಜನರಾದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನಸಭೆ ವಿಶೇಷ ಅಧಿವೇಶನ ಒಂದು ದಿನ ವಿಸ್ತರಣೆಗೆ ಆಡಳಿತ ಮತ್ತು ಪ್ರತಿಪಕ್ಷ ನಾಯಕರ ಮನವಿ. ರಾಜ್ಯದ ಬರ ಪರಿಸ್ಥಿತಿ ಎದುರಿಸಲು ಅಗತ್ಯ ಕ್ರಮ, ವಾಸ್ತವ ಪರಿಸ್ಥಿತಿ ಪರಿಗಣಿಸಿ ಕೇಂದ್ರ ಸರ್ಕಾರ ಸ್ಪಂದಿಸಬೇಕು, ಉಪಮುಖ್ಯಮಂತ್ರಿ ಆಗ್ರಹ. ರಾಜ್ಯ ವಿಧಾನ ಪರಿಷತ್ನ 4 ಕ್ಷೇತ್ರಗಳಿಗೆ ದ್ವೈವಾರ್ಷಿಕ ಚುನಾವಣೆ, ಅಕ್ಟೋಬರ್ 23ಕ್ಕೆ ಮತದಾನ. ರೈತರ ಸಾಲ ಮರುಪಾವತಿ ಅವಧಿ ವಿಸ್ತರಣೆ, ಬಲವಂತದ ಸಾಲ ವಸೂಲಾತಿ ನಿಷೇಧ, ಬ್ಯಾಂಕ್ಗಳಿಗೆ ಬಾಗಲಕೋಟೆ ಜಿಲ್ಲಾಧಿಕಾರಿ ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35ಕ್ಕೆ.
1: ಆಕಾಶವಾಣಿ ಬೆಂಗಳೂರು. ಇದೀಗ ಆರ್.ಎಂ. ಉಮಾದೇವಿ ಅವರು ಆಡಿರುವ ಭಾವಗೀತೆಗಳು. ಮೊದಲಿಗೆ ಕೇಳಿ ಒಡಲೆಂಬ ಗುಡಿಯೊಳಗೆ. ರಚನೆ ಎಸ್.ವಿ. ಪರಮೇಶ್ವರ ಭಟ್ಟ.

0: ಇದುವರೆಗೂ ಆರ್.ಎಂ. ಉಮಾದೇವಿ ಅವರು ಹಾಡಿದ್ದಂತಹ ಭಾವಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ, ಸಮಯ 7:30.
1: ಕೃಷಿ ಮತ್ತು ತೋಟಗಾರಿಕೆಯ ಭವಿಷ್ಯವನ್ನು ನೋಡಬೇಕೆ? 150ಕ್ಕೂ ಹೆಚ್ಚು ಪ್ರದರ್ಶಕರಿಂದ ಕೃಷಿ ಮತ್ತು ತೋಟಗಾರಿಕೆಗೆ ಸಂಬಂಧಿಸಿದ ಪರಿಹಾರಗಳನ್ನು ಒಂದೇ ಸ್ಥಳದಲ್ಲಿ ಪಡೆಯಿರಿ. ರೈತರು, ನರ್ಸರಿ ಮಾಲೀಕರು, ಹೋಟೆಲ್ ರೆಸ್ಟೋರೆಂಟ್ ಖರೀದಿದಾರರು, ಕೆವಿಕೆಗಳು ಮತ್ತು ಅಟಾರಿ ಪ್ರತಿನಿಧಿಗಳೇ ಅಗ್ರಿಕಾನ್ ಹಾರ್ಟಿಕನೆಕ್ಟ್ ಇಂಡಿಯಾಗೆ ತಪ್ಪದೆ ಆಗಮಿಸಿ. ಅಕ್ಟೋಬರ್ 1-3 BIEC ಬೆಂಗಳೂರು ಎಕ್ಸ್ಪೋಗೆ ಭೇಟಿ ನೀಡಿ. ಪ್ರವೇಶ ಉಚಿತ.
2: ಅಮ್ಮ, ಏನೇ ಅದು? ಸ್ವಲ್ಪ ಇರು, ಕಸ್ತೋರ್ ಬಂದಿದ್ದಾರೆ, ಕಸ ಎಷ್ಟ್ ಬರ್ತೀನಿ.
3: ಏನಮ್ಮ ಹಾಗೆ ಹೇಳ್ತೀಯ? ಅವರು ಪೌರ ಕಾರ್ಮಿಕರು, ಕಸ್ತವರಲ್ಲ, ಕಸ ಎಸೆಯೋದಲ್ಲ. ಕಸನ ಅವರಿಗೆ ಗೌರವದಿಂದ ಕೈಯಲ್ಲಿ ಕೊಡಬೇಕು. ಅವರು ನಮ್ ಹಾಗೆ ಮನುಷ್ಯರಲ್ವಾ?
4: ಒಂದೇ ನಾಡಿನ ಮಕ್ಕಳು ನಾವು, ಸೋದರರಂತೆ ನಾವೆಲ್ಲ.
3: ಎಲ್ಲಿ ಹಸಿ ಕಸ, ಒಣಕಸ, ಪ್ಲಾಸ್ಟಿಕ್, ಗ್ಲಾಸು, ಈ ವೇಸ್ಟ್ ಎಲ್ಲ ಬೇರೆ ಬೇರೆ ಮಾಡಿದೀಯ ತಾನೇ?
2: ಓ, ಅದು ಬೇರೆ ಮಾಡ್ತಾರೆ.
3: ಇವಾಗ ಹಾಗೆ ಬೆರೆಸಿ ಹಾಕ್ಬಿಟ್ರೆ ದಂಡ ಕಟ್ಟಬೇಕಾಗತ್ತೆ. ಹಸಿ ಕಸದಿಂದ ಗೊಬ್ಬರ ಆಗುತ್ತೆ, ಒಣಕಸ ಮತ್ತೆ ಪುನರ್ಬಳಕೆ ಆಗೋ ಹಾಗೆ ಮಾಡುವಂತಹ ವಿಧಾನದಿಂದ ಬೇರೆ ಬೇರೆ ತರ ಉಪಯೋಗಕ್ಕೆ ಬರುತ್ತೆ.
2: ಹೌದಾ? ಇನ್ಮೇಲೆ ಹಾಗೆ ಮಾಡ್ತೀನಿ ಬಿಡು. ಆ ಜವಾಬ್ದಾರಿನ ನೀನು ಸಹ ಹೊತ್ಕೊಂಡು ಮಾಡ್ಬೇಕು, ಗೊತ್ತಾಯ್ತಾ?
3: ಖಂಡಿತವಾಗಿ ನಾನು ಕೂಡ ಮಾಡ್ತೀನಿ.
5: ಅಮ್ಮ, ಏನ್ ಮಾಡಿದ್ಯ?

0: ತಿಂಡಿಗೆ ಇವತ್ತು ಬಾಕ್ಸ್ಗೆ ಏನ್ ಹಾಕ್ತೀಯಾ?
1: ಅಮ್ಮ, ನನ್ಗಂತೂ ನಿನ್ ಇಡ್ಲಿ ದೋಸೆ ಅವಲಕ್ಕಿ ಉಪ್ಪಿಟ್ಟು ಮಾತ್ರ ಬೇಡ. ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ.
2: ನೀನ್ ಮಾಡಿದ್ದು ನೀನೇ ತಿನ್ನು.
3: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ಕಾಗಲ್ಲ. ನಾನ್ ಮಾಡೋ ಅಡಿಗೆಯಲ್ಲಿ ನಿಮ್ಮ ಆರೋಗ್ಯ ಕಾಪಾಡೋ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟದ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡಿ. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳ್ಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನೋ ಅನ್ನಕ್ಕೆ ಅವಮಾನ ಮಾಡಬೇಡಿ.
4: ಪೌಷ್ಟಿಕವಾದ ಆಹಾರ ಆರೋಗ್ಯಕ್ಕೆ ಹಿತಕರ.
5: ಬದುಕು ಒಂದು ಕಲೆಯಾದರೆ ಅದರ ಕಲಾಕಾರಳು ಮಹಿಳೆ.
6: ಮಹಿಳೆ ಜೀವನದ ನಿರೂಪಕಿ,
7: ಪುರುಷನ ಬದುಕು ರೂಪಿಸುವ ಮಹಾಶಿಲ್ಪಿ.
8: ಮಗುವಿಗೆ ತಾಯಿಯಾಗಿ, ಗುರುವಾಗಿ, ಕುಟುಂಬದ ಕಣ್ಣಾಗಿ
9: ಸಹನೆಗೆ ಮತ್ತೊಂದು ಹೆಸರಾದವಳೇ ಮಹಿಳೆ.
10: ಒಳ್ಳೆ ಸಾಧನೆಗಾಗಿ ಎಂದಿಗೂ ದೃಢವಾಗಿರು.
11: ಜೀವನವೆಂಬುದು ಒಂದು ನಾಣ್ಯವಿದ್ದಂತೆ,
12: ಅದನ್ನು ನಮಗಿಷ್ಟ ಬಂದ ರೀತಿಯಲ್ಲಿ ವೆಚ್ಚ ಮಾಡಬಹುದು.
11: ಆದರೆ ಬಳಸುವ ಅವಕಾಶ ಇರುವುದು ಒಂದು ಬಾರಿ ಮಾತ್ರ.
12: ಹಾಗಾಗಿ ಬದುಕನ್ನ ಮೌಲ್ಯಯುತವನ್ನಾಗಿಸುವಲ್ಲಿ ಶ್ರಮಿಸೋಣ.
10: ಒಂದೇ

0: ನೀರು ಜೀವಜಲ
1: ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ.
2: ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
0: ನೀರನ್ನು ಉಳಿಸಿ ಸಂರಕ್ಷಿಸೋಣ.
3: ಆಕಾಶವಾಣಿ ಇದೀಗ ಒಂದು ಪ್ರಕಟಣೆ, ನಂತರ 7:35 ಸರಿಯಾಗಿ ಕನ್ನಡದಲ್ಲಿ ವಾರ್ತೆಗಳು.
4: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಅಂಶಗಳು. ಸೇವಾ ಸಂಕಲ್ಪ ಅಭಿಯಾನ ಸೇವಾಯಾತ್ರಿಗಳಿಂದ ಇಂದು ಪ್ರಧಾನಿ ನರೇಂದ್ರ ಮೋದಿ ವಿಡಿಯೋ ಸಂವಾದ. ವಿಶ್ವಸಂಸ್ಥೆ ಭದ್ರತಾ ಮಂಡಳಿ ಸುಧಾರಣೆಗೆ L69 ರಾಷ್ಟ್ರಗಳ ಸಭೆ. ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಜಂಟಿ ಅಧ್ಯಕ್ಷತೆ. ಒಮಾನ್ನ ಪೂರ್ವ ಕರಾವಳಿಯಲ್ಲಿ MV ಕೇಪ್ ದಾವೋ ವಾಣಿಜ್ಯ ಹಡಗಿನ ಮೇಲಿನ ದಾಳಿ, ಭಾರತದಿಂದ ತೀವ್ರ ಖಂಡನೆ. ಫಿಡೆ ಚೆಸ್ ಒಲಿಂಪಿಯಾಡ್, ಭಾರತದ ಚೆಸ್ ಪಟುಗಳಿಂದ ಪ್ರಬಲ ಪ್ರದರ್ಶನ. ಏಷ್ಯನ್ ಗೇಮ್ಸ್ ರೋವಿಂಗ್ಸ್ನಲ್ಲಿ ಸತ್ನಾಮ್ ಸಲ್ಮಾನ್ ಜೋಡಿಗೆ ಕಂಚು, ಬಲರಾಜ್ಗೆ 4ನೇ ಸ್ಥಾನ. ವಾರ್ತೆಗಳ ವಿವರ. ಸೇವಾ ಸಂಕಲ್ಪ ಅಭಿಯಾನದ ಭಾಗವಾಗಿ ಗುಜರಾತ್ನ ವಡ್ನಗರದಿಂದ ವಾರಣಾಸಿ ನಡುವೆ ಪ್ರಯಾಣಿಸುತ್ತಿರುವ ಸೇವಾಯಾತ್ರೆಯ ಸವಾರರೊಂದಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಂವಾದ ನಡೆಸಲಿದ್ದಾರೆ. ಸಾರ್ವಜನಿಕ

0: ಜೀವನದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು 25 ವರ್ಷಗಳನ್ನು ಪೂರೈಸಿರುವ ಹಿನ್ನೆಲೆಯಲ್ಲಿ ಯುವಜನರ ಭಾಗವಹಿಸುವಿಕೆ ಹಾಗೂ ಸಮುದಾಯ ಸೇವೆಯನ್ನು ಉತ್ತೇಜಿಸಲು ಸೆಪ್ಟೆಂಬರ್ 17 ವಡ್ನಗರದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹಾಗೂ ಗುಜರಾತ್ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಅವರು ಈ ಬೈಕ್ ರ್ಯಾಲಿಗೆ ಚಾಲನೆ ನೀಡಿದ್ದರು. ಬೈಕ್ ಸವಾರರು ತಮ್ಮ ಪ್ರಯಾಣದ ಅವಧಿಯಲ್ಲಿ ವಿವಿಧ ನಗರಗಳು, ತಾಲೂಕುಗಳು ಹಾಗೂ ಗ್ರಾಮಗಳಲ್ಲಿ ಸಾರ್ವಜನಿಕರೊಂದಿಗೆ ಸಂವಾದ ನಡೆಸುತ್ತಿದ್ದು ನೈರ್ಮಲ್ಯ ಅಭಿಯಾನ, ಶಾಲಾ ಆಸ್ಪತ್ರೆಗಳಿಗೆ ಭೇಟಿ ಹಾಗೂ ಸರ್ಕಾರಿ ಯೋಜನೆಗಳ ಸೌಲಭ್ಯ ಕುರಿತು ಸಾರ್ವಜನಿಕ ಜಾಗೃತಿ ಮೂಡಿಸುತ್ತಿದ್ದಾರೆ. ಒಟ್ಟು 10 ತಂಡಗಳಲ್ಲಿ ಪ್ರಯಾಣಿಸುತ್ತಿರುವ ಈ ಸೇವಾಯಾತ್ರಿಗಳು ತಮ್ಮ ಅನುಭವಗಳನ್ನು ಪ್ರಧಾನಿಯವರೊಂದಿಗೆ ಹಂಚಿಕೊಳ್ಳಲಿದ್ದು 7 ಅಕ್ಟೋಬರ್ವರೆಗೆ ಈ ಬೈಕ್ ಯಾತ್ರೆ ಮುಂದುವರಿಯಲಿದೆ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ತುರ್ತು ಸುಧಾರಣೆಯನ್ನು ಒತ್ತಾಯಿಸಿ ನಡೆದ L69 ಸಮಾಲೋಚನಾ ಸಚಿವರ ಸಭೆಯ ಜಂಟಿ ಅಧ್ಯಕ್ಷತೆಯನ್ನು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಹಾಗೂ ಸೇಂಟ್ ಲೂಸಿಯಾದ ವಿದೇಶಾಂಗ ಸಚಿವ ಅಲ್ವಾ ಬ್ಯಾಪ್ಟಿಸ್ಟ್ ವಹಿಸಿದ್ದರು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಸಚಿವ ಡಾ ಎಸ್ ಜೈಶಂಕರ್, ಜಾಗತಿಕವಾಗಿ ನಡೆಯುತ್ತಿರುವ ಪ್ರಮುಖ ಬದಲಾವಣೆಗಳಿಂದ ಜಾಗತಿಕ ದಕ್ಷಿಣ ದೇಶಗಳು ತೀವ್ರ ಸಂಕಷ್ಟಕ್ಕೆ ಈಡಾಗುತ್ತಿದ್ದು ವಿಶ್ವಸಂಸ್ಥೆಯು ಸಾರ್ವಜನಿಕ ನಿರೀಕ್ಷೆಗಳನ್ನು ತಲುಪುವಲ್ಲಿ ವಿಫಲವಾಗಿದೆ ಎಂದರು. ಪ್ರಸ್ತುತ ಜಗತ್ತಿನಲ್ಲಿ ನಡೆಯುತ್ತಿರುವ ಸಂಘರ್ಷಗಳು ಹಾಗೂ ಅಂತಾರಾಷ್ಟ್ರೀಯ ಶಾಂತಿ ಭದ್ರತೆಗೆ ಎದುರಾಗಿರುವ ಸವಾಲುಗಳನ್ನು ಪರಿಹರಿಸುವಲ್ಲಿ ಭದ್ರತಾ ಮಂಡಳಿ ವಿಫಲವಾಗುತ್ತಿರುವುದು ಆಡಳಿತಾತ್ಮಕ ಸುಧಾರಣೆಯ ಅಗತ್ಯವನ್ನು ಸ್ಪಷ್ಟಪಡಿಸುತ್ತದೆ ಎಂದು ಅವರು ಪ್ರತಿಪಾದಿಸಿದರು. ಈ ಸುಧಾರಣೆಗಳನ್ನು ಕೈಗೊಳ್ಳುವುದರಲ್ಲಿ ವಿಳಂಬ ಧೋರಣೆ ತೋರುವುದು ಐತಿಹಾಸಿಕ ಅನ್ಯಾಯವನ್ನು ಮುಂದುವರಿಸಿದಂತೆ ಎಂದು ಸಚಿವರು, ಭದ್ರತಾ ಮಂಡಳಿ ಸುಧಾರಣೆಗಾಗಿ ಅಭಿವೃದ್ಧಿಶೀಲ ರಾಷ್ಟ್ರಗಳ ಒಕ್ಕೂಟವಾದ L69 ಮತ್ತು ಆಫ್ರಿಕನ್ ಒಕ್ಕೂಟದ 10 ರಾಷ್ಟ್ರಗಳ ಒಕ್ಕೂಟವಾದ C10 ರಾಷ್ಟ್ರಗಳು ಜಂಟಿಯಾಗಿ ಒತ್ತಡ ಹೇರಲಿವೆ ಎಂದು ಸ್ಪಷ್ಟಪಡಿಸಿದರು. ಚಾಲಕರು ಹಾಗೂ ರೈತರ ಹಿತರಕ್ಷಣೆಗಾಗಿ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಭಾರತ್ ಟ್ಯಾಕ್ಸಿ ಆ್ಯಪ್ ಹಾಗೂ ಮುಖ್ಯಮಂತ್ರಿ ಕೃಷಿಕ ಸಮೃದ್ಧಿ ಯೋಜನೆಗೆ ಚಾಲನೆ ನೀಡಿದ್ದಾರೆ. ಭಾರತ್ ಟ್ಯಾಕ್ಸಿ ಯೋಜನೆಯಡಿಯಲ್ಲಿ ಬೈಕ್, ಟ್ಯಾಕ್ಸಿ ಹಾಗೂ ಆಟೋ ಚಾಲಕರು ಶೂನ್ಯ ಕಮಿಷನ್ ದರದಲ್ಲಿ ನೋಂದಾಯಿಸಿಕೊಳ್ಳಬಹುದಾಗಿದ್ದು ಅವರಿಗೆ 5 ಲಕ್ಷ ರೂಪಾಯಿಗಳ ಸಾಮಾಜಿಕ ಭದ್ರತೆಯನ್ನು ಒದಗಿಸಲಾಗುತ್ತಿದೆ. ಪ್ರಸ್ತುತ ಲಕ್ನೋ, ಗೋರಖ್ಪುರ್, ವಾರಣಾಸಿ ಮತ್ತು ಪ್ರಯಾಗ್ರಾಜ್ನಲ್ಲಿ ಈ ಸೇವೆ ಆರಂಭಗೊಂಡಿದ್ದು ಲಕ್ನೋ ವಿಮಾನ ನಿಲ್ದಾಣ, ಮೆಟ್ರೋ ಹಾಗೂ ಪೊಲೀಸ್ ಇಲಾಖೆಯೊಂದಿಗೆ ಒಪ್ಪಂದ ಮಾಡಿಕೊಳ್ಳಲಾಗಿದೆ. ಇನ್ನೊಂದೆಡೆ ಮುಖ್ಯಮಂತ್ರಿ ಕೃಷಿಕ ಸಮೃದ್ಧಿ ಯೋಜನೆಯಡಿ ಸಹಕಾರಿ ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ಮೂಲಕ ರೈತರಿಗೆ ನೀಡಲಾಗುವ ಸಾಲದ ಬಡ್ಡಿದರವನ್ನು 11% ಇಳಿಕೆ ಮಾಡಲಾಗಿದೆ. ಸಣ್ಣ ಮತ್ತು ಅತಿಸಣ್ಣ ರೈತರಿಗೆ ಕೃಷಿ ಯಂತ್ರೋಪಕರಣ ಖರೀದಿ ಹಾಗೂ ಕೃಷಿ ಚಟುವಟಿಕೆಗಳಿಗೆ ಯಾವುದೇ ಹಣಕಾಸಿನ ಅಭಾವ ಎದುರಾಗದಂತೆ ದೀರ್ಘಾವಧಿ ಸಾಲ ಸೌಲಭ್ಯ ಕಲ್ಪಿಸಲಾಗುತ್ತಿದ್ದು ಮುಂದಿನ ದಿನಗಳಲ್ಲಿ 5 ಲಕ್ಷ ರೈತರಿಗೆ ಇದರ ಪ್ರಯೋಜನ ತಲುಪಿಸುವ ಗುರಿ ಹೊಂದಲಾಗಿದೆ. ಒಮಾನ್ನ ಪೂರ್ವ ಕರಾವಳಿಯಲ್ಲಿ ನಿನ್ನೆ ವಾಣಿಜ್ಯ ಹಡಗು ಎಂವಿ ಕೇಪ್ ದಾವೋ ಮೇಲೆ ನಡೆದ ದಾಳಿಯನ್ನು ಭಾರತ ತೀವ್ರವಾಗಿ ಖಂಡಿಸಿದೆ. ಹಡಗಿನಲ್ಲಿದ್ದ 20 ಭಾರತೀಯ ನಾವಿಕರ ಪೈಕಿ 19 ಮಂದಿಯನ್ನು ರಕ್ಷಿಸಲಾಗಿದೆ. ಓರ್ವ ಭಾರತೀಯ ಪ್ರಜೆ ದುರಂತದಲ್ಲಿ ಮೃತಪಟ್ಟಿದ್ದು ಮೃತರ ಕುಟುಂಬಕ್ಕೆ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತೀವ್ರ ಸಂತಾಪ ಸೂಚಿಸಿದೆ. ಭಾರತೀಯ ನಾವಿಕರನ್ನು ಶೀಘ್ರವಾಗಿ ಸ್ವದೇಶಕ್ಕೆ ಕರೆತರಲು ಒಮನ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿ ಪರಿಸ್ಥಿತಿಯನ್ನು ನಿಕಟವಾಗಿ ಗಮನಿಸುತ್ತಿದ್ದು ಒಮನ್ ಅಧಿಕಾರಿಗಳೊಂದಿಗೆ ಸಕ್ರಿಯವಾಗಿ ಸಮನ್ವಯ ನಡೆಸುತ್ತಿದೆ. ಈ ಪ್ರದೇಶದಲ್ಲಿ ವಾಣಿಜ್ಯ ಹಡಗುಗಳ ಮೇಲಿನ ದಾಳಿಗಳು ಮುಂದುವರಿಯುತ್ತಿರುವುದು ತೀವ್ರ ಕಳವಳಕಾರಿ ಎಂದು ಸಚಿವಾಲಯ ತಿಳಿಸಿದೆ. ಉದ್ವಿಗ್ನತೆಯನ್ನು ಕಡಿಮೆ ಮಾಡಿ ಶಾಂತಿ ಶೀಘ್ರವಾಗಿ ಮರುಸ್ಥಾಪಿಸಲು ಮಾತುಕತೆ ಮತ್ತು ರಾಜತಾಂತ್ರಿಕ ಮಾರ್ಗವನ್ನು ಅನುಸರಿಸುವಂತೆ ಭಾರತ ಪುನಃ ಕರೆ ಮಾಡಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಜನಸೇವೆಯೇ ದೇಶ ಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಭಾರತದ ಸೌರಕ್ರಾಂತಿ ಕುರಿತ ಒಂದು ನೋಟ ಇಲ್ಲಿದೆ. ಭಾರತದ ಸೌರಶಕ್ತಿ ಕ್ಷೇತ್ರದಲ್ಲಿ ಅಭೂತಪೂರ್ವ ಕ್ರಾಂತಿ ಸಂಭವಿಸಿದ್ದು ದೇಶದ ಒಟ್ಟು ಸ್ಥಾಪಿತ ಸೌರವಿದ್ಯುತ್ ಸಾಮರ್ಥ್ಯ ಹೊಸ ಮೈಲಿಗಲ್ಲನ್ನು ತಲುಪಿದೆ. ಪ್ರಧಾನಿ ನರೇಂದ್ರ ಮೋದಿ ಗುಜರಾತ್ ಮುಖ್ಯಮಂತ್ರಿಯಾಗಿದ್ದಾಗ ಪ್ರತ್ಯೇಕ ಸೌರ ನೀತಿಯನ್ನು ಜಾರಿಗೆ ತರುವ ಮೂಲಕ ಆರಂಭಗೊಂಡ ಈ ಪಯಣ ಇಂದು ಜಾಗತಿಕ ಮಟ್ಟದಲ್ಲಿ ಭಾರತವನ್ನು ನವೀಕರಿಸಬಹುದಾದ ಇಂಧನ ವಲಯದ ಪ್ರಮುಖ ಶಕ್ತಿ

ಶಕ್ತಿಯಾಗಿ ಹೊರಹೊಮ್ಮಿಸಿದೆ. 2014 ಕೇವಲ 2.8 ಗಿಗಾವ್ಯಾಟ್ನಷ್ಟಿದ್ದ ಭಾರತದ ಸೌರ ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯವು 2026 ವೇಳೆಗೆ ಬೃಹತ್ ಪ್ರಮಾಣದಲ್ಲಿ ಏರಿಕೆಯಾಗಿದ್ದು ಸುಮಾರು 165 ಗಿಗಾವ್ಯಾಟ್ಗೆ ತಲುಪಿದೆ. ಸರ್ಕಾರದ ಮಹತ್ವಾಕಾಂಕ್ಷಿ ಪ್ರಧಾನಮಂತ್ರಿ ಸೂರ್ಯ ಘರ್ ಮುಫ್ತ್ ಬಿಜ್ಲಿ ಯೋಜನೆಯಡಿ ಆಗಸ್ಟ್ 2026 ವೇಳೆಗೆ 51 ಲಕ್ಷಕ್ಕೂ ಹೆಚ್ಚು ಮನೆಗಳಿಗೆ ಸೌರ ಸಂಪರ್ಕ ಕಲ್ಪಿಸಲಾಗಿದ್ದು 14.8 ಗಿಗಾವ್ಯಾಟ್ ಮೇಲ್ಛಾವಣಿ ಸೌರ ವಿದ್ಯುತ್ ಉತ್ಪಾದಿಸಲಾಗುತ್ತಿದೆ. ಇದರಿಂದಾಗಿ ಸುಮಾರು 19 ಲಕ್ಷ ಕುಟುಂಬಗಳು ಶೂನ್ಯ ವಿದ್ಯುತ್ ಬಿಲ್ ಪಡೆಯುತ್ತಿವೆ. ಪಿಎಂ ಕುಸುಮ್ ಯೋಜನೆಯ ಮೂಲಕ ರೈತರ ನೀರಾವರಿ ಪಂಪ್ಸೆಟ್ಗಳಿಗೆ ಸೌರಶಕ್ತಿ ಅಳವಡಿಸಿ ಡೀಸೆಲ್ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಲಾಗುತ್ತಿದೆ. ಉತ್ಪಾದನೆ, ಅನುಸ್ಥಾಪನೆ ಹಾಗೂ ನಿರ್ವಹಣೆ ಸೇರಿದಂತೆ ಈ ಇಡೀ ಸೌರಶಕ್ತಿ ವ್ಯವಸ್ಥೆಯು ದೇಶದಲ್ಲಿ ಸುಮಾರು 17 ಲಕ್ಷ ಹೊಸ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುವ ಮೂಲಕ ಸ್ವಾವಲಂಬಿ ಭಾರತ ನಿರ್ಮಾಣಕ್ಕೆ ಬಲ ನೀಡಿದೆ. ಫಿಡೆ ಚೆಸ್ ಒಲಿಂಪಿಯಾಡ್ನ 7ನೇ ಸುತ್ತಿನಲ್ಲಿ ಭಾರತ ಇಂಗ್ಲೆಂಡ್ ವಿರುದ್ಧ 2.5-1.5 ಅಂತರದಲ್ಲಿ ಜಯ ಸಾಧಿಸಿದೆ. ಭಾರತದ ಗ್ರ್ಯಾಂಡ್ ಮಾಸ್ಟರ್ಗಳಾದ ವಿಶ್ವ ಚಾಂಪಿಯನ್ ಡಿ ಗುಕೇಶ್ ಮತ್ತು ಆರ್ ಪ್ರಜ್ಞಾನಂದ ಭಾರತಕ್ಕೆ ಗೆಲುವು ತಂದುಕೊಟ್ಟರು. ಆರ್ ಪ್ರಜ್ಞಾನಂದ ನಿಕಿಟಾ ವಿಟ್ಯುಗೋವ್ ಅವರನ್ನು ಮಣಿಸಿದರೆ ಗುಕೇಶ್ ಡೇನಿಯಲ್ ಹೋವಾರ್ಡ್ ಫರ್ನಾಂಡಿಸ್ ಅವರನ್ನು ಸೋಲಿಸಿದರು. ಮಹಿಳೆಯರ ವಿಭಾಗದಲ್ಲಿ ಬಿ ಸವಿತಾಶ್ರೀ ಸತತ 7ನೇ ಗೆಲುವು ದಾಖಲಿಸಿದ್ದು ಭಾರತ ಜರ್ಮನಿ ವಿರುದ್ಧ 3.5-0.5 ಅಂತರದಲ್ಲಿ ಜಯ ಸಾಧಿಸಿದೆ. ಸವಿತಾಶ್ರೀ ಒಲಿಂಪಿಯಾಡ್ನಲ್ಲಿ ಆಡಿದ 7 ಪಂದ್ಯಗಳಲ್ಲೂ ಗೆಲುವು ಸಾಧಿಸಿದ ಏಕೈಕ ಆಟಗಾರ್ತಿಯಾಗಿದ್ದಾರೆ. ಕೊನೆರು ಹಂಪಿ ದಿನಾರಾ ವ್ಯಾಗ್ನರ್ ಅವರನ್ನು ಸೋಲಿಸಿದರೆ ದಿವ್ಯಾ ದೇಶ್ಮುಖ್ ಹನ್ನಾ ಮೇರಿ ಕ್ಲೆಕ್ ಅವರನ್ನು ಮಣಿಸಿದರು. ಈ ಗೆಲುವಿನೊಂದಿಗೆ ಪದಕದ ಸ್ಪರ್ಧೆಯಲ್ಲಿ ಭಾರತ ತನ್ನ ಸ್ಥಾನವನ್ನು ಮತ್ತಷ್ಟು ಬಲಪಡಿಸಿಕೊಂಡಿದ್ದು ಸ್ಪರ್ಧೆಯಲ್ಲಿ ಇನ್ನೂ 2 ಸುತ್ತುಗಳು ಬಾಕಿ ಇವೆ. ಜಪಾನ್ನಲ್ಲಿ ನಡೆಯುತ್ತಿರುವ ಏಷ್ಯನ್ ಗೇಮ್ಸ್ ಕ್ರೀಡಾಕೂಟದಲ್ಲಿ ಭಾರತೀಯ ಕ್ರೀಡಾಪಟುಗಳು ರೋವಿಂಗ್ ಸ್ಪರ್ಧೆಯಲ್ಲಿ ಉತ್ತಮ ಪ್ರದರ್ಶನ ನೀಡಿದ್ದಾರೆ. ಪುರುಷರ ಡಬಲ್ಸ್ ಸ್ಕಲ್ಸ್ ವಿಭಾಗದಲ್ಲಿ ಭಾರತದ ಸತ್ನಾಮ್ ಸಿಂಗ್ ಮತ್ತು ಸಲ್ಮಾನ್ ಖಾನ್ ಜೋಡಿ ಕಂಚು ಪದಕ ತಮ್ಮದಾಗಿಸಿಕೊಂಡಿದೆ. ಈ ವಿಭಾಗದಲ್ಲಿ ಚೀನಾದ ಈ ಕ್ಸುಡಿ ಮತ್ತು ನೀ ಇದೇ ಜೋಡಿ ಚಿನ್ನದ ಪದಕ ಹಾಗೂ ಉಜ್ಬೇಕಿಸ್ತಾನ್ನ ಜೋಡಿ ಬೆಳ್ಳಿ ಪದಕ ಪಡೆದುಕೊಂಡವು. ಪಂದ್ಯದ 1500 ಮೀಟರ್ವರೆಗೆ 2ನೇ ಸ್ಥಾನದಲ್ಲಿದ್ದ ಭಾರತೀಯ ಜೋಡಿ ಕೊನೆಯ 500 ಮೀಟರ್ಗಳಲ್ಲಿ ತೀವ್ರ ಸ್ಪರ್ಧೆ ಎದುರಿಸಿ 3ನೇ ಸ್ಥಾನಕ್ಕೆ ತೃಪ್ತಿ ಪಡೆದುಕೊಂಡಿತು. ಈ ಹಿಂದೆ 2026 ಹಾಂಗ್ಝೌ ಏಷ್ಯನ್ ಗೇಮ್ಸ್ನಲ್ಲಿ ಕಂಚಿನ ಪದಕ ಗೆದ್ದಿದ್ದ ಸತ್ನಾಮ್ ಸಿಂಗ್ ಅವರಿಗೆ ಇದು 2ನೇ ಏಷ್ಯನ್ ಗೇಮ್ಸ್ ಪದಕವಾಗಿದೆ. ಇನ್ನು ಉತ್ತರ ಪ್ರದೇಶದ ಅಮೇಥಿ ಜಿಲ್ಲೆಯ ಕ್ರೀಡಾಪಟು ಸಲ್ಮಾನ್ ಖಾನ್ ಅವರು ಟಾರ್ಗೆಟ್ ಒಲಿಂಪಿಕ್ ಪೋಡಿಯಂ ಯೋಜನೆಯಡಿಯಲ್ಲಿ ತರಬೇತಿ ಪಡೆದು ಈ ಸಾಧನೆ ಮಾಡಿದ್ದಾರೆ. ಮತ್ತೊಂದೆಡೆ ಪುರುಷರ ಸಿಂಗಲ್ಸ್ ಸ್ಕಲ್ಸ್ ಫೈನಲ್ನಲ್ಲಿ ಭಾರತದ ಬಲರಾಜ್ ಪನ್ವಾರ್ ಅವರು ಅತಿ ಕಡಿಮೆ ಅಂತರದಿಂದ ಪದಕ ವಂಚಿತರಾಗಿ 4ನೇ ಸ್ಥಾನಕ್ಕೆ ತೃಪ್ತಿ ಪಟ್ಟುಕೊಂಡಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸೇವಾ ಸಂಕಲ್ಪ ಅಭಿಯಾನ ಸೇವಾ ಯಾತ್ರಿಗಳೊಂದಿಗೆ ಇಂದು ಪ್ರಧಾನಿ ನರೇಂದ್ರ ಮೋದಿ ವಿಡಿಯೋ ಸಂವಾದ. ವಿಶ್ವಸಂಸ್ಥೆ ಭದ್ರತಾ ಮಂಡಳಿ ಸುಧಾರಣೆಗೆ L69 ರಾಷ್ಟ್ರಗಳ ಸಭೆ. ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಜಂಟಿ ಅಧ್ಯಕ್ಷತೆ. ಒಮಾನ್ನ ಪೂರ್ವ ಕರಾವಳಿಯಲ್ಲಿ ಎಂವಿ ಕೇಪ್ ದಾವೋ ವಾಣಿಜ್ಯ ಹಡಗಿನ ಮೇಲೆ ದಾಳಿ, ಭಾರತದಿಂದ ತೀವ್ರ ಖಂಡನೆ. ಫಿಡೆ ಚೆಸ್ ಒಲಿಂಪಿಯಾಡ್, ಭಾರತದ ಚೆಸ್ ಪಟುಗಳಿಂದ ಪ್ರಬಲ ಪ್ರದರ್ಶನ. ಏಷ್ಯನ್ ಗೇಮ್ಸ್ ರೋವಿಂಗ್ನಲ್ಲಿ ಸತ್ನಾಮ್ ಸಲ್ಮಾನ್ ಜೋಡಿಗೆ ಕಂಚು, ಬಲರಾಜ್ಗೆ 4ನೇ ಸ್ಥಾನ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.

ಆಕಾಶವಾಣಿ ಬೆಂಗಳೂರು, ಸಮಯ ಸರಿಯಾಗಿ 7:45:30. ಇದೀಗ ಚಿತ್ರಗೀತೆಗಳು. ಮೊದಲಿಗೆ ಕೇಳಿ ಜನಮದ ಜೋಡಿ ಚಿತ್ರಕ್ಕಾಗಿ ಸೋನು ನಿಗಮ್ ಮತ್ತು ಸುನಿತಾ ಗೋಪರಾಜು ಅವರು ಹಾಡಿರುವ ಗೀತೆ.

0: ಎಲ್ಐಸಿ ಇಂಡೆಕ್ಸ್ ಪ್ಲಸ್ 2,500 ರುಪೀಸ್ ಅಷ್ಟು ಕಡಿಮೆ ಮಂತ್ಲಿ ಪ್ರೀಮಿಯಂ ನೊಂದಿಗೆ ನಿಮ್ಮ ಜರ್ನಿಯನ್ನು ಆರಂಭಿಸಿ. ಗ್ಯಾರಂಟೆಡ್ ಅಡಿಷನ್ಸ್ ನ ಸೆಕ್ಯೂರಿಟಿ ಒಂದಿಗೆ. ಹೆಚ್ಚಿನ ಡೀಟೇಲ್ಸ್ ಗೆ ವಿಸಿಟ್ www.lic.india.in. ಎಲ್ಐಸಿ, ಹರ್ ಪಲ್ ಆಪ್ಕೆ ಸಾಥ್. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
1: ಕೇಳುಗರೆ, ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಅರಣ್ಯವಾಣಿ, ನಿಮ್ಮ ಪ್ರಶ್ನೆ ನಮ್ಮ ಉತ್ತರ. ಇದೇ ಗುರುವಾರ ಬೆಳಗ್ಗೆ 11 ಗಂಟೆಯಿಂದ 11:30 ಆಕಾಶವಾಣಿಯ ರಾಜ್ಯವ್ಯಾಪಿ ಜಾಲದಲ್ಲಿ ಪ್ರಸಾರವಾಗಲಿದೆ ಕೃಷಿ ಅರಣ್ಯ. ಈ ವಿಷಯವಾಗಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸುತ್ತಾರೆ ತುಮಕೂರಿನ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ವಿ ದೇವರಾಜು ಅವರು. ಕರೆ ಮಾಡಲು ದೂರವಾಣಿ ಸಂಖ್ಯೆ 2237-0477, 2237-0488 ಅಥವಾ 2237-0499. ಎಸ್ಟಿಡಿ ಕೋಡ್ 080. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಅರಣ್ಯ ಇಲಾಖೆ. ನೆನಪಿಡಿ, ಗುರುವಾರ ಬೆಳಗ್ಗೆ 11 ಗಂಟೆಗೆ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಅರಣ್ಯವಾಣಿ, ನಿಮ್ಮ ಪ್ರಶ್ನೆ ನಮ್ಮ ಉತ್ತರ.
2: ಅಪ್ಪು ಅಂಡ್ ಪಪ್ಪು ಚಿತ್ರಕ್ಕಾಗಿ ಹೇಮಂತ್ ಹಾಗೂ ಸಂಗಡಿಗರು ಹಾಡಿರುವ ಗೀತೆ.
3: ಅಂಜನಿ ಗರ್ಭಸಂಭೂತ

ಇಲ್ಲೇ ಎಲ್ಲೋ ನನ್ನ ಮನಸ್ಸು ಕಾಣೆಯಾಗಿದೆ ಎಂಬ ಚಿರು ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ ಸೋನು ನಿಗಮ್ ಮತ್ತು ಶ್ರೇಯಾ ಘೋಷಾಲ್ ಅವರ ಕಂಠಸಿರಿಯಲ್ಲಿ.

ಇದೀಗ ಕೇಳಿ ಶ್ರೇಯಾ ಘೋಷಾಲ್ ಅವರ ಕಂಠದಲ್ಲಿ ಅಮ್ಮ ನಾನು ದೇವರಾಣೆ ಬೆಣ್ಣೆ ಕದ್ದಿಲ್ಲಮ್ಮ, ಕ್ರೇಜಿ ಕುಟುಂಬ ಚಿತ್ರದ ಗೀತೆ.

0: ಇದುವರೆಗೂ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಚಿತ್ರಗೀತೆಗಳನ್ನು ಕೇಳಿದಿರಿ. ಇನ್ನು ಮುಂದೆ ಕೇಳಿ ಕಗ್ಗದ ಸಿರಿ.
1: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಬಹುರಹಸ್ಯವೋ ಸೃಷ್ಟಿ, ಬಹುರಹಸ್ಯವೋ ಜೀವ, ಅಹುದದಲ್ಲವಿದೆಂಬ ವಾದ ಬರಿಹರಟೆ. ಬಹುರಹಸ್ಯವೋ ಸೃಷ್ಟಿ, ಬಹುರಹಸ್ಯವೋ ಜೀವ, ಅಹುದದಲ್ಲವಿದೆಂಬ ವಾದ ಬರಿಹರಟೆ. ಗುಹೆಯೊಳಿಹುದೆಲ್ಲ ತತ್ವಗಳ ತತ್ವದ ಮೂಲ, ಬಹಿರಂತರ ರಹಸ್ಯ ಮಂಕುತಿಮ್ಮ. ಗುಹೆಯೊಳಿಹುದೆಲ್ಲ ತತ್ವಗಳ ತತ್ವದ ಮೂಲ, ಬಹಿರಂತರ ರಹಸ್ಯ ಮಂಕುತಿಮ್ಮ.

ನಮ್ಮ ಸೃಷ್ಟಿ ಬಹಳ ಬಹುರಹಸ್ಯವಾದಂಥದ್ದು. ಅದಕ್ಕೆ ಹೇಳ್ತಾರೆ, ಬಹುರಹಸ್ಯವೋ ಸೃಷ್ಟಿ, ಬಹುರಹಸ್ಯವೋ ಜೀವ, ಅಹುದಲ್ಲ ವಿಧವೆಂಬ ವಾದ ಬರಿಹರಟೆ, ಗುಹೆಯೊಳು ಇಹುದೆಲ್ಲ ತತ್ವಗಳ ಮೂತತ್ವದ ಮೂಲ, ಬಹಿರಂತರ ರಹಸ್ಯ ಮಂಕುತಿಮ್ಮ. ಈ ಸೃಷ್ಟಿ ಇದೆಯಲ್ಲ, ಬಹು ರಹಸ್ಯವಾದಂಥದ್ದು, ಗಂಭೀರವಾದಂಥದ್ದು, ತಿಳುವಳಿಕೆಯನ್ನು ಮೀರಿದಂಥದ್ದು. ಎಂದು ಪ್ರಪಂಚ ಶುರುವಾಯಿತು, ಎಂದು ಮುಗೀತದೆ? ವಿಜ್ಞಾನಿಗಳು ತತ್ವಜ್ಞಾನಿಗಳು ಇಬ್ಬರೂ ತಲೆ ಕೆಡಿಸ್ಕೊಂಡಿದ್ದಾರೆ ಪ್ರಪಂಚ ಹೇಗೆ ಶುರುವಾಯಿತು ಅಂತ. ಯಾರಿಗೂ ಗೊತ್ತಾಗಿಲ್ಲ. ರಹಸ್ಯ ಗಂಭೀರವಾಗಿರುವಂಥದ್ದು. ಜೀವ ರಹಸ್ಯ, ಇವತ್ತಿಗೂ ನಮಗೆ ಜೀವ ಬಂತು, ಮೊದಲನೇ ಸಲ ಜೀವ ಹೇಗೆ ಹುಡ್ತು ಅಂತ ವಿಜ್ಞಾನ ಒದ್ದಾಡ್ತಾ ಇದ್ದಾರೆ. ಫರ್ಮಿಕೊ ಬರೆದ ಪುಸ್ತಕ, ಬೇಕಾದಷ್ಟು ಪುಸ್ತಕಗಳಿದ್ದಾವೆ. ದೋಸ್ 3 ಮಿನಿಟ್ಸ್ ಅಂತ ಪುಸ್ತಕ, ಮೊದಲೇ ಸಲ DNA ಹೇಗಾಯಿತು, ಮೊದಲೇ ಸಲ ರೆಪ್ಲಿಕೇಶನ್ ಹೇಗಾಯಿತು, ಜೀವ ಉದಯ ಆದದ್ದು ಹೇಗೆ, ಕಣಗಳು ಮೊದಲು ಆಕ್ಸಿಜನ್ ಹೈಡ್ರೋಜನ್ ಎಲ್ಲ ಇದ್ದಾವೆ, ಎಲ್ಲಿ ಸೇರ್ಕೊಂಡು ಜೀವ ಬಂತಪ್ಪ? ಇದು ನಮ್ಮ ಲೆಬೊರೇಟ್ರಿಯಲ್ಲಿ ತಯಾರು ಮಾಡ್ಬೋದು, ಎಲ್ಲ ಕೆಮಿಕಲ್ಸ್ ತಯಾರು ಮಾಡ್ಬೋದು, ಸೇರಿಸಿದ್ರೆ ಜೀವ ಆಗತ್ತಾ? ಅದು ಹೇಗಾಯ್ತದು? ಬಹು ರಹಸ್ಯವೋ ಜೀವ, ಅಹೌದದು ಅಲ್ಲವಿದು. ಹೌದದು, ಹೌದು ಹಾಗೆ ಅಲ್ಲ, ಹೌದು ಅಲ್ಲ, ಅಲ್ಲ ಹೌದು ಅಲ್ಲ. ಈ ವಾದ ಬರೀ ಹರಟೆ. ನಾವು ಹರಟೆ ಕೂತಿದ್ವಿ, ಅದು ಜೀವ ಹಾಗೆ ಹೇಗೆ ಅಂತ. ಗುಹೆಗಳು ಇಹುದು ಎಲ್ಲ ತತ್ವಗಳ ತತ್ವದ ಮೂಲ. ಮಾತು ಎಷ್ಟು ಒತ್ತಿ ಹೇಳ್ತಾರೆ ನೋಡಿ, ತತ್ವಗಳ ತತ್ವದ ಮೂಲ. ಈ ಎಲ್ಲ ತತ್ವಗಳು ಅಂತ ಹೇಳ್ತೀವಲ್ಲ ನಾವು, ಅಹುದು ತತ್ವ ಇದೆ, ಇಲ್ಲ ತತ್ವ ಅಂತ ಏನು ಹೇಳ್ತೀವಿ, ಇದರೆಲ್ಲ ಮೂಲ ಗುಹೆಯೊಳಗಿದೆ ಅಂತ. ಇದು ಒಂದು ಉಪನಿಷತ್ ಮಾತದು, ಅದನ್ನು DVG ಹೇಳೋಕೆ ಪ್ರಯತ್ನ ಪಟ್ಟಿದ್ದಾರೆ. ಹೇಳ್ತಾರೆ ಗುಹೆಯೊಳಗೆ ಅಲ್ಲೊಂದು ಪ್ರಾಣಿ ಇದೆ ಅಂತ ನಂಬ್ಕೋಬೇಕು. ಗುಡಿಗೆ ಹೋಗಿಲ್ಲ ನಾವು, ಗುಡ್ಡ ಮೇಲೆ ಹೋಗಿಲ್ಲ, ಪರ್ವತ ಮೇಲೆ ಗುಹೆ ಇದೆ. ಗುಹೆಯೊಳಗೆ ಏನಿದೆ? ಅಲ್ಲಿ ಹುಲಿ ಇದೆಯಾ, ಸಿಂಹ ಇದೆಯಾ, ಕರಡಿ ಇದೆಯಾ, ಅಥವಾ ಕೋತಿ ಇದಾವ, ಹಾಮ್ ಇದಾವ? ಇಲ್ಲಿ ಕೂ ಚರ್ಚೆ ಮಾಡ್ತಾ ಇದ್ದೀವಿ. ಉಪನಿಷತ್ತಲ್ಲಿ ಹೇಳ್ತಾರೆ ಗುಹೆಗೆ ಹೋಗಿ ಒಂದು ಹೋದವರಿಲ್ಲ, ವರದಿ ತಂದವರಿಲ್ಲ. ಗುಹೆಯೊಳಗೆ ಏನಿದೆ ಅಂತ ಗೊತ್ತಿಲ್ಲ, ಇಲ್ಲಿ ಕೂತು ವಾದ ಮಾಡ್ತಾ ಇದ್ದೀವಿ, ನಾವೆಲ್ಲ ಹಾಗೆ ಇದ್ದೀವಿ. ಅದಕ್ಕೆ ಹೇಳ್ತಾರೆ ಗುಹೆಯೊಳಗೆ ಇಹುದು ಎಲ್ಲ ತತ್ವಗಳ ತತ್ವದ ಮೂಲ. ಆ ಗುಹೆ ನೋಡಿಲ್ಲ ನಾವು, ಆದ್ದರಿಂದ ಬಹಿರ ಅಂತರ ರಹಸ್ಯ ಮಂಕುತಿಮ್ಮ. ಈ ಒಳಗೆ ಹೊರಗೆ, ಮನುಷ್ಯನ ಮನಸ್ಸಿನ ಒಳಗಿರುವಂಥದ್ದು, ಮನಸ್ಸಿನ ದೇಹದ ಹೊರಗಿರುವಂಥದ್ದು, ಇವೆರಡೂ ರಹಸ್ಯ. ಆದ್ದರಿಂದ ರಹಸ್ಯ ಕೆದಕೋದ್ಬೇಡ, ಹೇಗಿದೆಯೋ ಹಾಗೆ ಬದುಕೋಣ ಅಂತ.

ಎತ್ತೆತ್ತ ನೋಡಲುಂ ಗುಪ್ತ ಭೂತಗಳಯ್ಯ, ಕತ್ತಲೆಯೊಳಾಡುತಿಹ ದೆವ್ವಗಳ ಸುಳಿವು. ಎತ್ತೆತ್ತ ನೋಡಲುಂ ಗುಪ್ತ ಭೂತಗಳಯ್ಯ, ಕತ್ತಲೆಯೊಳಾಡುತಿಹ ದೆವ್ವಗಳ ಸುಳಿವು. ಮುತ್ತಿ ಮುಸುಕಿಹುದು ಜೀವವ ರಹಸ್ಯವದೊಂದು, ಬೆತ್ತಲೆಯ ದಹುದೆಂತು ಮಂಕುತಿಮ್ಮ. ಮುತ್ತಿ ಮುಸುಕಿಹುದು ಜೀವವ ರಹಸ್ಯವದೊಂದು, ಬೆತ್ತಲೆಯ ದಹುದೆಂತು ಮಂಕುತಿಮ್ಮ.

ಎತ್ತೆತ್ತ ನೋಡಲು ಗುಪ್ತ ಭೂತಗಳಯ್ಯ. ಬಹಳ ಅದ್ಭುತ ಮಾತು, ಎಲ್ಲಿ ನೋಡಿದ್ರು ಗುಪ್ತವಾದಂತಹ ಭೂತಗಳು ಕಾಡ್ತಾ ಇದ್ದವ ನಮ್ಮನ್ನ ಅಂತ. ಕತ್ತಲೆಯೊಳ ಆಡುತಿಹ ದೆವ್ವಗಳ ಸುಳಿವು, ಮುತ್ತಿ ಮುಸುಕಿಹುದು ಜೀವವ ರಹಸ್ಯ.

0: ಸಂಕಟಗಳೇ ತಾನೇ ನನಗೆ. ನಮ್ಮ ಮನೆಯಲ್ಲಿ ನಾವು ಚೆನ್ನಾಗಿದ್ದೀವಿ ಸ್ವಾಮಿ, ಪಕ್ಕದ ಮನೆಯವ್ರು ಕಾರ್ ತೊಗೊಂಡ್ರೆ ನನಗ್ಯಾಕೆ ಸಂಕಟ ಆಗಬೇಕು ಆಗತ್ತೆ? ಅಯ್ಯೋ, ನಮ್ಕಿಂತ ದೊಡ್ಡ ಕಾರ್ ತೊಗೊಂಡ್ರಂತೆ ಅವರು, ಅವ್ರ ಮನೆ 46 ಇಂಚ್ ಟಿ ವಿ ಬಂತು, ನಮ್ಮ ಮನೇಲಿ 35 ಇಂಚಿಂದು. ಸರಿ ಇಲ್ಲ, ಇದು ಕಣ್ಣಿಗೆ ಕಾಣಲಾರದ ಭೂತಗಳು, ಕಣ್ಣಿಗೆ ಕಾಣಿಸಿಲ್ಲ. ಅಸೂಯೆಗಳು, ಅಹಂಕಾರಗಳು, ಎಷ್ಟು ಭೂತಗಳು ಕಣ್ಣು ಮುಂದೆ ಎತ್ತೆತ್ತ ನೋಡಲು, ಅದಕ್ಕೆ ಬರೀತಾರೆ ಎತ್ತೆತ್ತ ನೋಡಲು ಗುಪ್ತ ಭೂತಗಳಯ್ಯ. ಕತ್ತಲೆಗಳ ಆಡುತಿಹ ದೆವ್ವಗಳಸಲು, ಬಹಳ ಸಿಂಬಾಲಿಕ್ ಇದೆ ಮಾತಿದು. ಕತ್ತಲೆ ಅಂದರೆ ಅಂಧಕಾರ, ಮನಸ್ಸಿನ ತಮಸ್ಸು, ಮನಸ್ಸಲ್ಲಿರುವಂಥ ಅಜ್ಞಾನ. ನಮ್ಮ ಅಜ್ಞಾನದಿಂದಾಗಿ ದೆವ್ವಗಳು, ಭಯಗಳ ಭಯ ಬರ್ತದೆ ನನಗೆ. ಯಾವಾಗಲೂ ಭಯ ಬರೋದು ಕತ್ತಲೆಯಲ್ಲೇ ಬರುವಂಥದ್ದು, ಹಗಲೊತ್ತಿನಲ್ಲಿ ಬರೋಲ್ಲ. ನಿಮ್ಮ ಮನೆಯಲ್ಲಿ ಯಾರಿಗಾದರೂ ಹುಷಾರು ತಪ್ಪಿದರೆ ರಾತ್ರಿ ಭಾಳ ಗಾಬರಿ ಆಗಿಬಿಡುತ್ತೆ, ಅದೇ ಬೆಳಗಾದ ತಕ್ಷಣ ಗಾಬರಿ ಅನಿಸೋಲ್ಲ. ಹಾಗೆ ನಮ್ಮ ಆತಂಕಗಳು ನಮ್ಮ ಅಜ್ಞಾನದಲ್ಲಿ ಹೆಚ್ಚು ಕಾಡ್ತವೆ. ನಮ್ಮ ಕಾಡುವಂಥ ಏನು ಹಗಲಲ್ಲಿರುವಂಥದ್ದು, ರಾತ್ರಿ ಗುಪ್ತ ಭೂತಗಳು ಇನ್ನೂ ಜಾಸ್ತಿ ಕಾಡ್ತವೆ. ಮುತ್ತಿ ಮುಸುಕಿ ಹೋದು ಜೀವವ ರಹಸ್ಯವದೊಂದು, ಒಂದು ದೊಡ್ಡ ರಹಸ್ಯ ನಮ್ಮನ್ನು ಮುತ್ತಿ ಮುತ್ಕೊಂಡ್ಬಿಟ್ಟಿದೆ. ಯಾವ ರಹಸ್ಯ? ಯಾವ ಕಾರಣಕ್ಕೋಸ್ಕರ ನಾವಿಲ್ಲಿ ಬಂದ್ವಿ? ಏನು ಮಾಡಬೇಕು ಅಂತ ಬಂದ್ವಿ? ಮುಂದೆ ಏನಾಗ್ತೀವಿ ಗೊತ್ತಿಲ್ಲ. ಹೀಗೆ ಯಾವುದೂ ಗೊತ್ತಿಲ್ಲ ನನಗೆ, ಇವತ್ತಿನ ಮಾತ್ರ ಗೊತ್ತು. ನಿನ್ನೆ ಏನಾಯಿತು ನನಗೆ ಸರಿ ಮಾಡೋಕೆ ಅಧಿಕಾರ ಇಲ್ಲ, ಮುಗಿದು ಹೋಯಿತು. ನಾಳೆ ಏನು ಮಾಡಬೇಕು ಅಂತ ಚಿಂತೆ ಮಾಡಿ ಪ್ರಯೋಜನ ಇಲ್ಲ, ಇವತ್ತಿನ ಕ್ಷಣ. ಹೀಗೆ ಸುತ್ತಲೂ ಒಂದು ರಹಸ್ಯ ಸೇರ್ಕೊಂಡ್ಬಿಟ್ಟಿದೆ. ನಾನು ಪ್ಲ್ಯಾನ್ ಮಾಡ್ತೇನೆ 10 ವರ್ಷ ಹಾಗೆ ಮಾಡ್ತೇನೆ, ನಾಳೆ ಬೆಳಗ್ಗೆನೇ ಬದುಕಿರಲ್ಲ, ಬದುಕಿರ್ತೇನೆ ಅಂತ ಗ್ಯಾರಂಟಿ ಇಲ್ಲ. ಇದೊಂದು ರಹಸ್ಯ. ಯಾಕೆ ಇಲ್ಲಿ ಹುಟ್ಟಿದೆ ಅಂತ ಗೊತ್ತಿಲ್ಲ, ಈ ಜೀವದಲ್ಲಿ ಯಾಕೆ ಬಂದಿದೆ ಅಂತ ಗೊತ್ತಿಲ್ಲ, ಎಲ್ಲವೂ ರಹಸ್ಯವೇ. ಬೆತ್ತಲೆ ಹೌದೆಂತೂ ಮಂಕುತಿಮ್ಮ, ಈ ಬೆತ್ತಲೆ ಆಗೋದು ಅಂದರೆ ಬಯಲಾಗೋದು. ಅಲ್ಲಮ್ಮ ಪ್ರಭು ಹೇಳಿದ ಹಾಗೆ, ಬಯಲು ಅಂದರೆ ಎಲ್ಲವನ್ನೂ ತಳೆದು ಎಲ್ಲವನ್ನೂ ಬಿಟ್ಟು ನಿರಾಡಂಬರವಾಗಿರುವಂಥದ್ದು ಬಹಳ ಕಷ್ಟ. ಯಾಕಂದರೆ ಭಯ ಇದ್ದಾಗ ನಿರಾಡಂಬರ ಆಗೋದು ಯಾವಾಗ? ಮನಸ್ಸು ನಿರಾಳ ಆಗೋದು ಯಾವಾಗ? ಎಲ್ಲ ಭಯರಹಿತನಾಗಿದ್ದಾಗ ಮಾತ್ರ. ಸುತ್ತಲೂ ಭೂತಗಳ ಕಾಡ್ತಿರಬೇಕಾದ್ರೆ ನಾನು ಬೆತ್ತಲೆ ಆಗಿರೋಕೆ ಹೆಂಗೆ ಸಾಧ್ಯ ಸ್ವಾಮಿ? ಬಯಲು ಬಯಲಾಯಿತಯ್ಯ ಅಂತ ಹೇಳುವಂಥ ಅಲಮ ಪ್ರಭು ಮಾತಿಲ್ಲಿ ಅರ್ಥ ಆಗಬೇಕು ನಮಗೆ. ಹಾಗೆ ಬಯಲಾಗಬೇಕು ಅಂತೇನೆ, ಆಗೋಕ್ಕಾಗಲ್ಲ, ಯಾಕಂದ್ರೆ ರಹಸ್ಯ ಸುತ್ತಕೊಂಡ್ಬಿಟ್ಟಿದೆ, ಗುಪ್ತಗಳು ಭೂತಗಳು ಕಾಡ್ತಾ ಇದ್ದಾವೆ.
1: ಕಗ್ಗದ ಸಿರಿ, ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ ಗಾಯನ ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಹಾಗೂ ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ಗಾಯನ ಎಸ್ ಅನುಪಮ, ವ್ಯಾಖ್ಯಾನ ಡಾಕ್ಟರ್ ಗುರುರಾಜ್ ಕರ್ಜಿಗಿ, ಸಂಯೋಜನೆ ಎಂಜಿ ಸಿ ಹರ್ಷನ್, ಎಬಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 meters ಅಂದರೆ 612 kHz, ಡಿಆರ್ಎಂ ತರಂಗಾಂತರ 603 kHz ನಮ್ಮ ನಿಲಯದಿಂದ ಕಾರ್ಯಕ್ರಮಗಳನ್ನು ಆಲಿಸ್ತಾ ಇದ್ದೀರಾ. ಆಕಾಶವಾಣಿ ಇದೀಗ ಕೆಲವು ಪ್ರಕಟಣೆಗಳು.

0: ಕೃಷಿ ಮತ್ತು ತೋಟಗಾರಿಕೆಯ ಭವಿಷ್ಯವನ್ನು ನೋಡಬೇಕೇ? 150ಕ್ಕೂ ಹೆಚ್ಚು ಪ್ರದರ್ಶಕರಿಂದ ಕೃಷಿ ಮತ್ತು ತೋಟಗಾರಿಕೆಗೆ ಸಂಬಂಧಿಸಿದ ಪರಿಹಾರಗಳನ್ನು ಒಂದೇ ಸ್ಥಳದಲ್ಲಿ ಪಡೆಯಿರಿ. ರೈತರು, ನರ್ಸರಿ ಮಾಲೀಕರು, ಹೋಟೆಲ್ ರೆಸ್ಟೋರೆಂಟ್ ಖರೀದಿದಾರರು, ಕೆವಿಕೆಗಳು ಮತ್ತು ಅಟಾರಿ ಪ್ರತಿನಿಧಿಗಳೇ ಅಗ್ರಿಕಾನ್ ಹಾರ್ಟಿ ಕನೆಕ್ಟ್ ಇಂಡಿಯಾಗೆ ತಪ್ಪದೇ ಆಗಮಿಸಿ. ಅಕ್ಟೋಬರ್ 1-3 BIEC ಬೆಂಗಳೂರು ಎಕ್ಸ್ಪೋಗೆ ಭೇಟಿ ನೀಡಿ. ಪ್ರವೇಶ ಉಚಿತ.
1: ಕೇಳುಗರೆ, ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಅರಣ್ಯವಾಣಿ, ನಿಮ್ಮ ಪ್ರಶ್ನೆ ನಮ್ಮ ಉತ್ತರ, ಇದೇ ಗುರುವಾರ ಬೆಳಗ್ಗೆ 11:00-11:30 ಆಕಾಶವಾಣಿಯ ರಾಜ್ಯವ್ಯಾಪಿ ಜಾಲದಲ್ಲಿ ಪ್ರಸಾರವಾಗಲಿದೆ. ಕೃಷಿ ಅರಣ್ಯ ಈ ವಿಷಯವಾಗಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಿದ್ದಾರೆ ತುಮಕೂರಿನ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ವಿ ದೇವರಾಜು ಅವರು. ಕರೆ ಮಾಡಲು ದೂರವಾಣಿ ಸಂಖ್ಯೆ 2237-04-77 ಅಥವಾ 2237-04-99 ಎಸ್ಟಿಡಿ ಕೋಡ್ 080. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಅರಣ್ಯ ಇಲಾಖೆ. ನೆನಪಿಡಿ, ಗುರುವಾರ ಬೆಳಗ್ಗೆ 11:00 ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಅರಣ್ಯವಾಣಿ, ನಿಮ್ಮ ಪ್ರಶ್ನೆ

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಕೃಷಿಯ ಪರಿಚಯ ನಿಮಗಿದೆಯೇ? ನೇಗಿಲ ಯೋಗಿಯ ಜೀವನ ತಿಳಿಯಬೇಕೇ? ಭತ್ತ, ರಾಗಿ, ಕಬ್ಬು ಬೆಳೆಯುವುದು ಹೇಗೆ? ತುತ್ತಿನ ಚೀಲ ತುಂಬುವವರ ಬದುಕು ಪರಿಚಯಿಸಲಿದೆ ರೈತರತ್ನ ಸರಣಿ. ತಪ್ಪದೇ ವೀಕ್ಷಿಸಿ ನಿಮ್ಮ ಮೆಚ್ಚಿನ ಚಂದನ ವಾಹಿನಿಯಲ್ಲಿ ರೈತರತ್ನ ಹೀರೋಸ್ ಆಫ್

ಶತ್ರುಗಳ ಆಯುಧಗಳಿಗೆ ಎದೆಯೊಡ್ಡಿ ಹಸಿವು ನಿದ್ದೆ ಬಾಯಾರಿಕೆಗಳನ್ನು ಲೆಕ್ಕಿಸದೆ ಹಗಲಿರುಳೆನ್ನದೆ ದೇಶ ಕಾಯುವ ಯೋಧರೇ ನಮ್ಮ ನೆಮ್ಮದಿಯ ನಿದ್ದೆಗೆ ಕಾರಣೀಭೂತರು. ದೇಶಕ್ಕಾಗಿ ಬದುಕುವುದು ಹೆಮ್ಮೆಯ ವಿಷಯವಾದರೆ ದೇಶಕ್ಕಾಗಿ ಮಡಿಯುವುದು ಅಮರತೆ. ಪ್ರತಿದಿನ ನಿದ್ರೆಗೆ ಜಾರುವ ಮುನ್ನ ವೀರ ಯೋಧರನ್ನು ಒಮ್ಮೆ ಸ್ಮರಿಸೋಣ ಅಲ್ಲವೇ? ಯೋಧರ ಯೋಗಕ್ಷೇಮಕ್ಕಾಗಿ ಪ್ರತಿಕ್ಷಣವೂ ಪ್ರಾರ್ಥಿಸೋಣ.

0: ಮಕ್ಕಳಲ್ಲಿ ಪುಸ್ತಕ ಪ್ರೀತಿ ಬೆಳೆಯಬೇಕೆಂಬ ಆಸೆ ನಿಮಗಿದೆ? ಹಾಗಾದರೆ ಮೊದಲು ಅವರ ಅಭಿರುಚಿಗೆ ಹೊಂದುವಂತಹ ಆಯ್ದ ಅಂದ್ರೆ ಸದಾಭಿರುಚಿಯ ಪುಸ್ತಕಗಳನ್ನ ಅವರಿಗೆ ಓದಲು ಕೊಡಿ. ಕ್ರಮೇಣ ಪುಸ್ತಕ ಪ್ರೀತಿ ಅವರಲ್ಲಿ ಚಿಗುರೊಡೆಯುವುದಕ್ಕೆ ಆರಂಭವಾಗುತ್ತದೆ.
1: ಆಕಾಶವಾಣಿ ಬೆಂಗಳೂರು, ಸಮಯ ಸರಿಯಾಗಿ 9:05:10 ಇದೀಗ ಗೀತ ಪಲ್ಲವ, ಚಿತ್ರಗೀತೆಗಳು.

ಇದುವರೆಗೂ ಗೀತಾ ಪಲ್ಲವದಲ್ಲಿ ಚಿತ್ರಗೀತೆಯೊಂದನ್ನ ಕೇಳಿದಿರಿ. ಆಕಾಶವಾಣಿ ಸಮಯ 9:10 ಇದೀಗ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀಯುತ ನರೇಂದ್ರ ಮೋದಿ ಅವರು 25 ವರ್ಷಗಳ ಸಾರ್ವಜನಿಕ ಸೇವೆ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ಸರಣಿ ಕಾರ್ಯಕ್ರಮವನ್ನು ಕೇಳುವಿರಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಆಕಾಶವಾಣಿ ಬೆಂಗಳೂರು, ಸಮಯ ಆಗಿದೆ 9:45:55. ಕಾರ್ಯಕ್ರಮ ಗಾನಗಂಗೆ, ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ.

ಸ್ನೇಹಿತರೆ, ನಾವು ಪ್ರತಿನಿತ್ಯ ಸೇವಿಸುವಂತಹ ಅಡುಗೆಯ ರುಚಿಗೆ ಜೀವ ತುಂಬುವಂತಹ ರುಚಿಯಾದ, ಹಾಗಂತ ಅತಿ ಹೆಚ್ಚಾದರೆ ಅರುಚಿಯಾಗುವಂತಹ ವಸ್ತು ಒಂದಿದೆ, ಅದೇ ಉಪ್ಪು. ಒಂದು ವೇಳೆ ಅತಿ ಸಣ್ಣ ಪ್ರಮಾಣದಲ್ಲಿದ್ದರೂ ಅದರ ಕೊರತೆ ಇಡೀ ಊಟದ ಸವಿಯನ್ನೇ ಕಸಿದುಕೊಂಡು ಬಿಡುತ್ತೆ. ಅದಕ್ಕೆ ಅಲ್ವಾ ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧುವಿಲ್ಲ ಅಂತ ಗಾದೆಯನ್ನು ಹೇಳಿರೋದು. ಹೀಗೆ ಪ್ರತಿಯೊಂದು ತುತ್ತಿನಲ್ಲೂ ರುಚಿ ತುಂಬುವ ಮೂಲಕ ನಮ್ಮ ಕಣ್ಣ ಮುಂದೆ ಬರುವಂತಹದ್ದು ಸಾಗರ. ನಾವು ಉಪ್ಪಿನ ಮೂಲವನ್ನು ಹುಡುಕ್ತಾ ಹೋದಾಗ ನಮ್ಮ ಕಣ್ಣ ಮುಂದೆ ಸಿಗುವಂಥದ್ದು ಸಾಗರ. ಇಂತಹ ಸಾಗರದ ಅಲೆಗಳಲ್ಲಿ ಅಡಗಿರುವುದು ಕೇವಲ ನೀರಲ್ಲ, ನಮ್ಮ ಆಹಾರದ ಸವಿಗೆ ಜೀವ ನೀಡುವ

ಅದೂ ಸಹ ಹೌದು. ಸಮುದ್ರಗಳಿಗಿಂತಲೂ ವಿಶಾಲವಾದ ಪರಸ್ಪರ ಸಂಪರ್ಕ ಹೊಂದಿರುವ ಬೃಹತ್ ಉಪ್ಪು ನೀರಿನ ಜಲಪ್ರದೇಶವನ್ನು ಸಾಗರಗಳು ಅಂತ ಕರೆಯಲಾಗುತ್ತೆ. ಹಾಗಾದರೆ ಇಂದಿನ ಗಾನಗಂಗೆಯಲ್ಲಿ ಸಾಗರಗಳು ಯಾಕೆ ಬಂತು ಅಂತ ಮನದಲ್ಲೇ ಪ್ರಶ್ನೆ ಮಾಡ್ಕೋತಾ ಇದ್ದೀರಾ? ಹೌದು ಕೇಳುಗರೆ, ಇಂದು ಸೆಪ್ಟೆಂಬರ್ 24 ವಿಶ್ವ ಸಾಗರಯಾನ ದಿನ. ಬನ್ನಿ, ಸಾಗರಗಳ ಬಗ್ಗೆ ಮಾತಾಡ್ತಾ ಚಂದದ ಗೀತೆಗಳನ್ನು ಕೇಳ್ತಾ ಸಾಗೋಣ. ಕೇಳ್ತಾ ಇರಿ, ಇದು ನಿಮ್ಮ ನೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿ.

0: ಕೇಳಿರಿ ಕೇಳಿರಿ ಕೇಳಿರಿ ಗ್ರಾಮಸ್ಥರೇ, ಕೆವೈಸಿ ಅಪ್ಡೇಟ್ ಮೆಸೇಜ್ ಅನ್ನು ನಿರ್ಲಕ್ಷಿಸಬೇಡಿ. ತಕ್ಷಣ ಕೆವೈಸಿ ಅಪ್ಡೇಟ್ ಮಾಡಿಸಿ. ನಿಮ್ಮ ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ಲದಿದ್ದರೆ ನಿಮ್ಮ ಬ್ಯಾಂಕ್ ಅಥವಾ ಎಟಿಎಂ ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ ಬಿಸಿ ಬಳಿ ಹೋಗಿ ಅಥವಾ ಬ್ಯಾಂಕ್ನಲ್ಲಿ ನೋಂದಾಯಿಸಲಾದ ಇಮೇಲ್ ಅಥವಾ ಮೊಬೈಲ್ ನಂಬರ್ ಅಥವಾ ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದನ್ನು ನೀವೇ ದೃಢೀಕರಿಸಿ. ಮತ್ತು ಯಾವುದಾದರೂ ಬದಲಾವಣೆ ಇದ್ದರೆ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಯನ್ನು ತೋರಿಸಿ ಖಾತೆಯನ್ನು ಸಕ್ರಿಯವಾಗಿಡಿ ಮತ್ತು ಬ್ಯಾಂಕಿಂಗ್ ಸೇವೆಗಳ ಲಾಭ ಪಡೆದುಕೊಳ್ಳಿ. ನಿಮ್ಮ ಕೆವೈಸಿಯನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
1: ಆರ್ಬಿಐ ಹೇಳುತ್ತೆ,
2: ಜಾಣರಾಗಿರಿ ಜಾಗರೂಕರಾಗಿರಿ.
3: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

ಹೌದು, ಅಲೆಗಳ ಅಬ್ಬರದ ನಡುವೆ ದಿಕ್ಕು ತೋರಿಸುವ ದಿಕ್ಸೂಚಿ, ನೀಲ ಸಾಗರದ ನಡುವೆ ಗುರಿಯತ್ತ ಸಾಗಿಸುವ ನಾವೆ. ಹೀಗೆ ಸಾಗರವೆಂದರೆ ಕೇವಲ ನೀರಿನ ವಿಸ್ತಾರವಲ್ಲ, ಅದು ದೇಶಗಳನ್ನು, ಜನರನ್ನು, ಸಂಸ್ಕೃತಿಗಳನ್ನು ಬೆಸೆಯುವಂತಹ ಜೀವನಾಡಿ. ಸಾಗರ ಮಾರ್ಗವು ಪ್ರಾಚೀನ ಕಾಲದಿಂದಲೂ ವ್ಯಾಪಾರ, ವಾಣಿಜ್ಯ ಹಾಗೂ ಮಾನವ ಸಂಪರ್ಕದ ಪ್ರಮುಖ ಕೊಂಡಿಯಾಗಿದೆ. ಇಂದು ವಿಶ್ವದ ಬಹುಪಾಲು ಅಂತಾರಾಷ್ಟ್ರೀಯ ಸರಕು ಸಾಗಣೆ ಸಮುದ್ರದ ಮೂಲಕವೇ ನಡೆಯುತ್ತೆ. ಆದ್ದರಿಂದ ಸಾಗರಗಳ ಸಂರಕ್ಷಣೆ ಹಾಗೂ ನಾವಿಕರ ಸೇವೆಯ ಮಹತ್ವವನ್ನು ತಿಳಿದುಕೊಳ್ಳೋದು ನಮ್ಮೆಲ್ಲರ ಕರ್ತವ್ಯ ಕೂಡ ಹೌದು. ಸಾಗರಗಳು ಭೂಮಿಯ ಜೀವಚಕ್ರದಲ್ಲಿ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಸಾಗರದ ನೀರು ಆವಿಯಾಗಿ, ಮೋಡಗಳಾಗಿ, ಮಳೆಯ ರೂಪದಲ್ಲಿ ಭೂಮಿಗೆ ಬೀಳುತ್ತೆ. ಸಾಗರಗಳು ಸೂರ್ಯನ ಶಾಖವನ್ನು ಹೀರಿಕೊಂಡು ಭೂಮಿಯ ತಾಪಮಾನವನ್ನು ಸಮತೋಲನವಾಗಿಡೋದಕ್ಕೆ ಸಹಾಯ ಮಾಡುತ್ತೆ. ಹಾಗೆ ಮೀನು, ಸೀಗಡಿ, ಏಡಿ ಮುಂತಾದಂತಹ ಅನೇಕ ಆಹಾರ ಸಂಪನ್ಮೂಲಗಳು ಸಾಗರದಿಂದ ನಮಗೆ ದೊರೆಯುತ್ತೆ. ದೇಶಗಳ ನಡುವೆ ಸರಕು ಸಾಗಣೆ ಸಮುದ್ರ ಮಾರ್ಗಗಳು ಬಹಳ ಉಪಯೋಗವಾಗ್ತವೆ. ಮೀನುಗಾರಿಕೆ, ನೌಕಾಯಾನ, ಬಂದರುಗಳು ಮುಂತಾದ ಕ್ಷೇತ್ರಗಳಲ್ಲಿ ಅನೇಕ ಜನರಿಗೆ ಉದ್ಯೋಗ ಅವಕಾಶಗಳು ದೊರೆಯುತ್ತೆ. ಹಾಗೆ ತಿಮಿಂಗಿಲ, ಡಾಲ್ಫಿನ್, ಆಮೆ, ವಿವಿಧ ಮೀನುಗಳು ಸೇರಿದಂತೆ ಅಸಂಖ್ಯಾತ ಜೀವಿಗಳಿಗೆ ಸಾಗರಗಳೇ ಮನೆ.

0: ಸಮಯ ಆಗಿದೆ 10:01:10. ನೀವು ಕೇಳ್ತಾ ಇದ್ದೀರಾ ಗಾನಗಂಗೆ ಕಾರ್ಯಕ್ರಮವನ್ನ.
1: ಕೃಷಿ ಮತ್ತು ತೋಟಗಾರಿಕೆಯ ಭವಿಷ್ಯವನ್ನು ನೋಡಬೇಕೇ? 150 ಹೆಚ್ಚು ಪ್ರದರ್ಶಕರಿಂದ ಕೃಷಿ ಮತ್ತು ತೋಟಗಾರಿಕೆಗೆ ಸಂಬಂಧಿಸಿದ ಪರಿಹಾರಗಳನ್ನು ಒಂದೇ ಸ್ಥಳದಲ್ಲಿ ಪಡೆಯಿರಿ. ರೈತರು, ನರ್ಸರಿ ಮಾಲೀಕರು, ಹೋಟೆಲ್ ರೆಸ್ಟೋರೆಂಟ್ ಖರೀದಿದಾರರು, ಕೆವಿಕೆಗಳು ಮತ್ತು ಅಟಾರಿ ಪ್ರತಿನಿಧಿಗಳೇ ಅಗ್ರಿಕಾನ್ ಹಾರ್ಟಿ ಕನೆಕ್ಟ್ ಇಂಡಿಯಾಗೆ ತಪ್ಪದೆ ಆಗಮಿಸಿ. ಅಕ್ಟೋಬರ್ 1-3 BIEC ಬೆಂಗಳೂರು ಎಕ್ಸ್ಪೋಗೆ ಭೇಟಿ ನೀಡಿ. ಪ್ರವೇಶ ಉಚಿತ.
2: ಕೇಳುಗರೆ, ಇದೇ ಶುಕ್ರವಾರ ಸೆಪ್ಟೆಂಬರ್ 25 ಸಾಯಂಕಾಲ 6:50 ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ವಿಷಯ ಸಸ್ಯ ಸಂರಕ್ಷಣೆ ಮತ್ತು ಸುರಕ್ಷಿತ ಕೀಟನಾಶಕಗಳ ಬಳಕೆ. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಜಂಟಿ ಕೃಷಿ ನಿರ್ದೇಶಕರಾದ ಶ್ರೀ ಕೆಂಪೇಗೌಡ ಹೆಚ್ ಮತ್ತು ಸಹಾಯಕ ಕೃಷಿ ನಿರ್ದೇಶಕರಾದ ಶ್ರೀ ರಾಮೇಗೌಡ ಅವರು. ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 2237-0477 ಅಥವಾ 2237-0488. ಎಸ್ಟಿಡಿ ಕೋಡ್ ಸಂಖ್ಯೆ 080. ಕೇಳಿ, ಇದೇ ಶುಕ್ರವಾರ ಸೆಪ್ಟೆಂಬರ್ 25 6:50 ಹಲೋ ಕೃಷಿರಂಗ ರಾಜ್ಯವ್ಯಾಪಿ ಪ್ರಸಾರವಾಗುವ ನೇರ ಫೋನ್ ಇನ್ ಕಾರ್ಯಕ್ರಮವನ್ನ. ವಿಷಯ ಸಸ್ಯ ಸಂರಕ್ಷಣೆ ಮತ್ತು ಸುರಕ್ಷಿತ ಕೀಟನಾಶಕಗಳ ಬಳಕೆ.
3: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.
0: ಕೇಳುಗರೆ, ಗಮನಿಸಿ ಇದೊಂದು ಪ್ರಕಟಣೆ. ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ MBA ಅಥವಾ ಮ್ಯಾನೇಜ್ಮೆಂಟ್ ಮಾರ್ಕೆಟಿಂಗ್ನಲ್ಲಿ PG ಡಿಪ್ಲೊಮೊ ಮುಗಿಸಿ ಮೀಡಿಯಾ ಸೇಲ್ಸ್ನಲ್ಲಿ 1 ವರ್ಷದ ಅನುಭವ ಹೊಂದಿರುವ 35 ವರ್ಷದ ಒಳಗಿನ ಅಭ್ಯರ್ಥಿಗಳಿಗೆ ಪ್ರಸಾರ ಭಾರತಿಯು ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಹುದ್ದೆಗೆ ಅರ್ಜಿ ಆಹ್ವಾನಿಸಿದೆ. ಹುದ್ದೆಗಳ ವಿವರ: ಸೇಲ್ಸ್ ಡಿವಿಷನ್ ಬೆಂಗಳೂರು 2 ಹುದ್ದೆಗಳು, ದೂರದರ್ಶನ ಬೆಂಗಳೂರು 1 ಹುದ್ದೆ. ಈ ನೇಮಕಾತಿಯು ಶಾರ್ಟ್ ಟರ್ಮ್ ಅಲ್ಪಾವಧಿ ಒಪ್ಪಂದದ ಆಧಾರದಲ್ಲಿ ನಡೆಯಲಿದ್ದು ಇದು ಸಂಪೂರ್ಣವಾಗಿ ಗುತ್ತಿಗೆ ಆಧಾರದಲ್ಲಿರುತ್ತದೆ. ಸೇಲ್ಸ್ನಲ್ಲಿ ಅನುಭವ ಹಾಗೂ ಆಸಕ್ತಿ ಹೊಂದಿರುವ ಅಭ್ಯರ್ಥಿಗಳು ಪ್ರಸಾರ ಭಾರತಀಯ ಅಧಿಕೃತ ಜಾಲತಾಣ https://avedan.prasarbhaarati.org ನಲ್ಲಿ

ಶ್ರೋತೃಗಳೇ, ಮತ್ತೊಮ್ಮೆ ಗಾನಗಂಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದು ವಿಶ್ವ ಸಾಗರಯಾನ ದಿನ. ಸಾಗರಗಳಿಂದ ಇಷ್ಟೆಲ್ಲ ಪ್ರಯೋಜನಗಳನ್ನು ಪಡೆಯುತ್ತಿರುವಾಗ ಒಬ್ಬ ಪ್ರಬುದ್ಧ ನಾಗರಿಕರಾಗಿ ಸಾಗರಗಳ ಆರೋಗ್ಯವನ್ನು ಹೇಗೆ ಕಾಪಾಡಬಹುದು ಅಂದರೆ, ಮೊದಲನೇದಾಗಿ ಪ್ಲಾಸ್ಟಿಕ್ ಹಾಗೂ ಇತರೆ ಕಸಗಳನ್ನು ಸಾಗರಗಳು ಸೇರದ ಹಾಗೆ ನೋಡಿಕೊಳ್ಬೇಕು. ಹಡಗುಗಳಿಂದ ತೈಲ ಸೋರಿಕೆ ಮತ್ತು ರಾಸಾಯನಿಕಗಳು ಸಮುದ್ರಕ್ಕೆ ಸೇರುವುದನ್ನು ತಡೆಯಬೇಕು. ಅತಿಯಾದ ಮೀನುಗಾರಿಕೆ ಮತ್ತು ಅಕ್ರಮ ಬೇಟೆಗಳನ್ನು ನಿಯಂತ್ರಿಸಬೇಕು. ಹಸಿರು ಮನೆ ಅನಿಲಗಳ ಹೊರಸೂಸುವಿಕೆಯನ್ನು ಕಡಿಮೆ ಮಾಡಬೇಕು. ಜೊತೆಗೆ ಸಾಗರಗಳ ಮಹತ್ವ ಮತ್ತು ಸಂರಕ್ಷಣೆಯ ಬಗ್ಗೆ ಮಕ್ಕಳಿಂದಲೇ ಅರಿವು ಮೂಡಿಸಬೇಕು. ಸಾಗರಗಳು ನಮ್ಮ ಸಂಪತ್ತು, ಅದರ ರಕ್ಷಣೆ ನಮ್ಮೆಲ್ಲರ ಹೊಣೆ. ಸಾಗರಗಳು ಉಳಿದರೆ ಜೀವಗಳು ಉಳಿಯುತ್ತೆ. ಸಾಗರಗಳು ಆರೋಗ್ಯವಾಗಿದ್ದರೆ ನಮ್ಮ ಭೂಮಿಯೂ ಸಹ ಆರೋಗ್ಯವಾಗಿರುತ್ತೆ. ಆದ್ದರಿಂದ ಸಾಗರಗಳ ಸಂರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ. ನಮ್ಮ ಭೂಮಿಯ ಸುಮಾರು 71% ಭಾಗವನ್ನು ಆವರಿಸಿರುವಂತಹ ಸಾಗರಗಳು ಜೀವ ಜಗತ್ತಿನ ಆಧಾರ. ಸಾಗರಗಳ ಮಹತ್ವವನ್ನು ನೆನಪಿಸುವ ಸೆಪ್ಟೆಂಬರ್ 24 ವಿಶ್ವ ಸಾಗರಯಾನ ದಿನದಂದು ಸಮುದ್ರಗಳನ್ನು ರಕ್ಷಿಸುವ ಜವಾಬ್ದಾರಿ ನಮ್ಮೆಲ್ಲರದ್ದು. ಏನಂತೀರಾ?

0: ಗಾನ ಮಾಧುರ್ಯಕ್ಕೆ ನಿಶೆಯಲ್ಲಿ ತಂಪು.
1: ಕನಸಲು ನೀನೆ ಮನಸಲು ನೀನೆ ನನ್ನಾಲೆ,
0: ಕನಸಿನ ಲೋಕಕ್ಕೆ ಕರೆದೊಯ್ಯಲು ಮಾಧುರ್ಯದ ಸೊಂಪು. ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಇಂಪು ಗೀತ ಚಂದ್ರಿಕೆಯಲ್ಲಿ. ಪ್ರತಿದಿನ ರಾತ್ರಿ 10:30 ನಿಮ್ಮ ನೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿ 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ಗಳಲ್ಲಿ.

ಸ್ನೇಹಿತರೆ, ಗಾನಗಂಗೆಯಲ್ಲಿ ದಿನ ವಿಶೇಷಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಈ ದಿನದ ಮತ್ತೊಂದು ವಿಶೇಷತೆ ಏನು ಅಂದರೆ, ಭಾರತದ ಬಾಹ್ಯಾಕಾಶ ಸಂಶೋಧನೆಯ ಮಹತ್ವದ ಸಾಧನೆಗಳಲ್ಲಿ ಒಂದಾದ ಮಾರ್ಸ್ ಆರ್ಬಿಟರ್ ಮಿಷನ್ ಮೊದಲ ಪ್ರಯತ್ನದಲ್ಲೇ ಮಂಗಳನ ಕಕ್ಷೆ ತಲುಪಿದ ಮೊದಲ ದೇಶ ಭಾರತ ಎಂಬ ಹೆಗ್ಗಳಿಕೆಗೆ ಪಾತ್ರವಾದ ದಿನ 2014 ಸೆಪ್ಟೆಂಬರ್ 24. ಭಾರತವು ಮಂಗಳ ಗ್ರಹವನ್ನು ಅಧ್ಯಯನ ಮಾಡಲು ಕಳುಹಿಸಿದ ಮಂಗಳಯಾನ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯ ಮಹತ್ವದ ಯೋಜನೆ. ಇದು ಭಾರತದ ಮೊದಲ ಅಂತರ್ಗ್ರಹ ಬಾಹ್ಯಾಕಾಶ ಯೋಜನೆ. ಮಂಗಳ ಗ್ರಹದ ಕಕ್ಷೆಯಲ್ಲಿ ಸುತ್ತುತ್ತಾ ಅದರ ಮೇಲ್ಮೈ ಮತ್ತು ವಾತಾವರಣವನ್ನು ಅಧ್ಯಯನ ಮಾಡುವುದು ಇದರ ಪ್ರಮುಖ ಉದ್ದೇಶವಾಗಿತ್ತು.

ಇಸ್ರೋ ಇದರ ಸಂಪೂರ್ಣ ಜವಾಬ್ದಾರಿಯನ್ನು ವಹಿಸಿಕೊಂಡಿತ್ತು. ನವೆಂಬರ್ 5, 2013 ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರ ಶ್ರೀಹರಿಕೋಟಾದಿಂದ ಮಧ್ಯಾಹ್ನ 2:38 1,337 kg ತೂಕದ ಮಂಗಳಯಾನವನ್ನು ಉಡಾವಣೆ ಮಾಡಲಾಗಿತ್ತು. ಮಂಗಳನ ಕಕ್ಷೆಗೆ ಪ್ರವೇಶಿಸುವ ಸಂದರ್ಭದಲ್ಲಿ ಮುಖ್ಯ ಇಂಜಿನ್ ಸುಮಾರು 24 ನಿಮಿಷಗಳ ಕಾಲ ಕಾರ್ಯನಿರ್ವಹಿಸಿ ಬಾಹ್ಯಾಕಾಶ ನೌಕೆಯ ವೇಗವನ್ನು ಕಡಿಮೆ ಮಾಡಿತು. ಇದರಿಂದ ಮಂಗಳನ ಗುರುತ್ವಾಕರ್ಷಣೆಯು ನೌಕೆಯನ್ನು ತನ್ನ ಕಕ್ಷೆಗೆ ಸೆಳೆಯಲು ಸಾಧ್ಯವಾಯಿತು.

ಸ್ನೇಹಿತರೆ, ಮಂಗಳಯಾನದ ಮುಖ್ಯ ಉದ್ದೇಶ ಅಂತರ್ಗ್ರಹ ಬಾಹ್ಯಾಕಾಶ ನೌಕೆಯನ್ನು ವಿನ್ಯಾಸಗೊಳಿಸೋದು. ಭೂಮಿಯಿಂದ ಮಂಗಳನವರೆಗೆ ದೀರ್ಘ ಪ್ರಯಾಣವನ್ನು ನಿರ್ವಹಿಸುವ ತಂತ್ರಜ್ಞಾನ ಅಭಿವೃದ್ಧಿಯನ್ನು

ಪಡಿಸೋದು, ಮಂಗಳನ ಭೂ ಆಕಾರ ಮತ್ತು ಖನಿಜಗಳ ಅಧ್ಯಯನ. ಹೀಗೆ ಭಾರತವು ಮೊದಲ ಪ್ರಯತ್ನದಲ್ಲೇ ಮಂಗಳನ ಕಕ್ಷೆಗೆ ಬಾಹ್ಯಾಕಾಶ ನೌಕೆಯನ್ನ ಯಶಸ್ವಿಯಾಗಿ ಕಳುಹಿಸಿದ ದೇಶ ಎಂಬ ಮಹತ್ವದ ಸಾಧನೆಗೆ ಕಾರಣವಾಯಿತು. ನಮ್ಮ ಕಣ್ಣುಗಳಿಗೆ ಕಾಣುವ ಆಕಾಶಕ್ಕೆ ಒಂದು ಗಡಿ ಇರಬಹುದು, ಆದರೆ ಮನುಷ್ಯನ ಕನಸುಗಳಿಗೆ ಗಡಿಯಿಲ್ಲ. ನಕ್ಷತ್ರಗಳನ್ನು ನೋಡುತ್ತಿದ್ದಂತಹ ಭಾರತ ಒಂದು ದಿನ ಭೂಮಿಯ ಗಡಿ ದಾಟಿ ಕೆಂಪು ಗ್ರಹವಾದ ಮಂಗಳದ ಅಂಗಳವನ್ನೇ ತಲುಪಿತು. ಆದ್ದರಿಂದ ಈ ದಿನ ಭಾರತೀಯ ಬಾಹ್ಯಾಕಾಶ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ದಾಖಲಾದಂತಹ ದಿನ.

ಸಮಯ ಆಗಿದೆ 10:30. ನಮ್ಮ ಮುಂದಿನ ಕಾರ್ಯಕ್ರಮ ಸುನ್ಹೇರಿ ಪಲ್, ಹಳೆಯ ಹಿಂದಿ ಚಿತ್ರಗೀತೆಗಳು.

ಸಾಗರೆ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ ಅರಣ್ಯವಾಣಿ, ನಿಮ್ಮ ಪ್ರಶ್ನೆ ನಮ್ಮ ಉತ್ತರ. ಇದೇ ಗುರುವಾರ ಬೆಳಗ್ಗೆ 11 ಗಂಟೆಯಿಂದ 11:30 ಆಕಾಶವಾಣಿಯ ರಾಜ್ಯವ್ಯಾಪಿ ಜಾಲದಲ್ಲಿ ಪ್ರಸಾರವಾಗಲಿದೆ. ಕೃಷಿ ಅರಣ್ಯ ಈ ವಿಷಯವಾಗಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸುತ್ತಾರೆ ತುಮಕೂರಿನ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ವಿ ದೇವರಾಜು ಅವರು. ಕರೆ ಮಾಡಲು ದೂರವಾಣಿ ಸಂಖ್ಯೆ 2237-0477 2237-0488 ಅಥವಾ 2237-0499 ಎಸ್ಟಿಡಿ ಕೋಡ್ 080. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಅರಣ್ಯ ಇಲಾಖೆ. ನೆನಪಿಡಿ, ಗುರುವಾರ ಬೆಳಗ್ಗೆ 11 ಗಂಟೆಗೆ ಪ್ರಾಯೋಜಿತ ನೇರ ಫೋನಿನ ಕಾರ್ಯಕ್ರಮ ಅರಣ್ಯವಾಣಿ, ನಿಮ್ಮ ಪ್ರಶ್ನೆ ನಮ್ಮ ಉತ್ತರ.

ಸಮಯ ಆಗಿದೆ 10:43:45. ಸುನ್ಹೇರೇ ಪಲ್ನಲ್ಲಿ ಹಳೆಯ ಹಿಂದಿ ಚಿತ್ರಗೀತೆಗಳನ್ನು ಆಲಿಸ್ತಾ ಇದ್ದೀರಾ.

0: ಸಮಯ 11 ಗಂಟೆ ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಅರಣ್ಯವಾಣಿ, ನಿಮ್ಮ ಪ್ರಶ್ನೆ ನಮ್ಮ ಉತ್ತರ, ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ. ಕೇಳುಗರೆ, ಕೃಷಿ ಅರಣ್ಯ ಈ ವಿಷಯವಾಗಿ ಪ್ರಶ್ನೆಗಳನ್ನು ಕೇಳಬಹುದು. ಉತ್ತರಿಸುತ್ತಾರೆ ತುಮಕೂರಿನ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ವಿ ದೇವರಾಜು ಅವರು. ಕಾರ್ಯಕ್ರಮದ ಪ್ರಾಯೋಜಕರು ಅರಣ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ಕೇಳಿ ಅರಣ್ಯವಾಣಿ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ.
1: ಆತ್ಮೀಯ ಪ್ರೀತಿಯ ಕೇಳುವರಿಗೆಲ್ಲ ನಮಸ್ಕಾರಗಳು. ಕೇಳುಗರೆ, ಅರಣ್ಯವಾಣಿ ನಿಮ್ಮ ಪ್ರಶ್ನೆ ನಮ್ಮ ಉತ್ತರ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಕೃಷಿ ಅರಣ್ಯ ಈ ವಿಷಯಕ್ಕೆ ಸಂಬಂಧಿಸಿದಂತೆ ನೀವು ಕೇಳುವಂತಹ ಪ್ರಶ್ನೆಗಳಿಗೆ ನೀವೀಗ ನೇರವಾಗಿ ಉತ್ತರವನ್ನು ಪಡೆಯಬಹುದು. ಸರಣಿ ಕಾರ್ಯಕ್ರಮದ ಮೊದಲ ಸಂಚಿಕೆಯ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕಾಗಿ ಆಕಾಶವಾಣಿ ಕೇಂದ್ರಕ್ಕೆ ಬಂದು ಈಗ ನಮ್ಮ ಜೊತೆಗಿದ್ದಾರೆ ತುಮಕೂರು ಜಿಲ್ಲೆಯ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಶ್ರೀ ವಿ ದೇವರಾಜ್ ಅವರು. ದೇವರಾಜ್ ಅವರೇ, ತಮಗೆ ನಮಸ್ಕಾರ.
2: ಕೃಷ್ಣಪ್ಪ ಅವರೇ, ತಮಗೂ ಕೂಡ ನಮಸ್ಕಾರ, ಮತ್ತು ಎಲ್ಲ ಆಕಾಶವಾಣಿಯ ಶ್ರೋತೃಗಳಿಗೆ ನಮಸ್ಕಾರ.
1: ಅರಣ್ಯವಾಣಿ ನಿಮ್ಮ ಪ್ರಶ್ನೆ ನಮ್ಮ ಉತ್ತರ ಸರಣಿಯ ಮೊದಲ ಸಂಚಿಕೆಗೆ ನಿಮಗೆ ಸ್ವಾಗತ ಸರ್.
2: ಖಂಡಿತ, ತಮಗೂ ಕೂಡ ಅಭಿನಂದನೆಗಳು.
1: ಕೇಳುಗರೆ, ಹಿಂದಿನ ಕಾರ್ಯಕ್ರಮದಲ್ಲಿ ಕೃಷಿ ಅರಣ್ಯ ವಿಷಯಕ್ಕೆ ಸಂಬಂಧಿಸಿದಂತಹ ನಿಮ್ಮ ಪ್ರಶ್ನೆಗಳನ್ನು ನೀವೀಗ ಕೇಳಬಹುದು. ವಿಶೇಷವಾಗಿ ಅರಣ್ಯ ಇಲಾಖೆಯಿಂದ ಕೃಷಿ ಅರಣ್ಯಕ್ಕಾಗಿ ಸಿಗುವಂತಹ ಸೌಲಭ್ಯಗಳೇನು, ಕೃಷಿ ಅರಣ್ಯದಿಂದ ಯಾವ್ಯಾವ ಲಾಭಗಳಿವೆ, ಕೃಷಿ ಅರಣ್ಯ ಮಾಡಲು ಹೆಚ್ಚಿನ ಮಾಹಿತಿಗಾಗಿ ಯಾರನ್ನ ಭೇಟಿಯಾಗಬೇಕು, ಈ ಥರದ ಯಾವುದೇ ಒಂದು ಪ್ರಶ್ನೆಗಳು ನಿಮ್ಮಲ್ಲಿದ್ದರೆ ನೀವು ಖಂಡಿತ ನಮಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೆ ಸೂಕ್ತವಾದಂತಹ ಉತ್ತರವನ್ನು ದೇವರಾಜ್ ಅವರಿಂದ ಅಥವಾ ಪಡ್ಕೋಬಹುದು. ನೀವು ಕರೆ ಮಾಡಬೇಕಾದಂತಹ ನಮ್ಮ ದೂರವಾಣಿ ಸಂಖ್ಯೆಗಳು 3 ಇದೆ, ಗಮನಿಸಿ. 1 0 8 0 2 2 3 7 0 4 7 7, ಮತ್ತೊಂದು ಸಂಖ್ಯೆ 0 8 0 2 2 3 7 0 4 8 8, ಇನ್ನೊಂದು ಸಂಖ್ಯೆ 0 8 0 2 2 3 7 0 4 9 9. ದೇವರಾಜ್ ಅವರೇ, ಕಾರ್ಯಕ್ರಮದ ಮೊದಲ ಕರೆ ಯಾರ್ದು ಅಂತ ನೋಡೋಣವಾ?
2: ಆಗಲಿ.
1: ಹಲೋ, ಯಾರು ಯಾರು ಮಾತಾಡ್ತಿರೋದು? ಸ್ವಾಗತ. ನಿಮ್ಮ ಧ್ವನಿ ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ. ಹೇಳಿ, ನಿಮ್ಮ ಪ್ರಶ್ನೆ ಏನಿದೆ ಅಂತ ಕೇಳಿ.
2: ಮಾಧವ್ ಶೆಟ್ರೆ ಹೇಳಿ, ನಿಮ್ಮ ಪ್ರಶ್ನೆ ಏನು ಅಂತ ಕೇಳಿ.
3: ಮೈಸೂರು ಜಿಲ್ಲೆ ಶ್ರೀನರಸೀಪುರ ತಾಲೂಕು ಶೆಟ್ರೆ ಮಾಧವ್ ಶೆಟ್ರ ಮಾಡುವ ನಮಸ್ಕಾರಗಳು ಸರ್.
2: ನಮಸ್ಕಾರ ಶೆಟ್ರೆ.
1: ಶೆಟ್ರೆ, ನಿಮ್ಮ ಪ್ರಶ್ನೆ, ನೇರ ಪ್ರಶ್ನೆ.
3: ನಂದೇನ್ ಪ್ರಶ್ನೆ ಇದೆ ಸರ್? ಒಂದು ದೇವ್ರ ಕಾಡು ನಮ್ಮ ರಾಜ್ಯದಲ್ಲಿ ಎಷ್ಟಿದೆ ಅಂತ ಒಂದ್ ಪ್ರಶ್ನೆ. ಎರಡನೇ ಪ್ರಶ್ನೆ, ನಮ್ಮ ರಾಜ್ಯದಲ್ಲಿ ಅಧಿಕ ಬಿದಿರು ಬೆಳೆಯುವ ಪ್ರದೇಶ ಯಾವುದು ಅಂತ ಎರಡನೇ ಪ್ರಶ್ನೆ.
1: ದೇವರ ಕಾಡು ಎಷ್ಟಿದೆ?
2: ದೇವರ ಕಾಡು ಆಕ್ಚುಲ್ ಆಗಿ ಅದು ಕೃಷಿ ಅರಣ್ಯಕ್ಕೆ ನೇರವಾದ ಸಂಬಂಧಿಸಿದ ಪ್ರಶ್ನೆ ಅಲ್ಲ ಶೆಟ್ರೆ. ಆದ್ರೂ ಕೂಡ ಈ ನಮ್ಮ ದೇವರ ಕಾಡು ಅಂದ್ರೆ ನಮ್ಮ ದೇವಸ್ಥಾನ ಸುತ್ತಮುತ್ತ ಏನ್ ದೇವರ ಮೀಸಲು ಪ್ರದೇಶಗಳಿದ್ದಾವೆ, ಮುಖ್ಯವಾಗಿ ನಮ್ಗೆ ಕೊಡಗು ಮತ್ತೆ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಭಾಗದಲ್ಲಿ ಆ ದೇವರ ಕಾಡು ಅನ್ನೋದು ಸಪರೇಟ್ ಒಂದು ಇದೆ. ಆ ಕಾಡುಗಳು ದೇವಸ್ಥಾನ ಸುತ್ತಮುತ್ತ ಮತ್ತೆ ಏನು ಒಂದು ರಿಲಿಜಿಯಸ್ ಇದಕ್ಕೋಸ್ಕರ ಬೆಳೆದಿರುವಂಥ ದೇವ್ರ ಕಾಡುಗಳು ಇದ್ದಾವೆ. ಅವು ಎಷ್ಟಿದೆ ಅಂತ ನಮ್ಮ ಹತ್ರ ಈಗ ಏನು ಸ್ಟ್ಯಾಟಿಸ್ಟಿಕ್ಸ್ ಇಲ್ಲ, ಯಾಕಂದ್ರೆ ನಾವೀಗ ಕೃಷಿ ಅರಣ್ಯಕ್ಕೋಸ್ಕರ ಬಂದಿರುವಂಥದ್ದು. ಸೊ ಕೃಷಿ ಅರಣ್ಯದ ಬಗ್ಗೆ ತಾವು ಏನಾದ್ರು ಪ್ರಶ್ನೆಗಳಿದ್ರೆ ಕೇಳ್ಬಹುದು.
3: ಈಗ ಬರಗಾಲಕ್ಕೆ ತಕ್ಕವಾದ ಅರಣ್ಯ ಸಸಿಗಳು ಯಾವ ಸಿಕ್ಕಿತ್ತ ಸರ್?
2: ಈಗ ಬರಗಾಲ ಅಂತ ಏನಿಲ್ಲ, ನಮ್ಮ ಕೃಷಿ ಅರಣ್ಯ ಸಸಿಗಳನ್ನ ನೀವು ಎಲ್ಲಾ ಕಡೆಯೂ ನೆಡ್ಬೋದು. ಯಾಕೆಂದ್ರೆ ನಮ್ಗೇನು ನೀವು ಪಂಪ್ ಸೆಟ್ ಹಾಕಿ ನೀರು ವರ್ಷ ಪೂರ ನೀರು ಉಣಿಸ್ಬೇಕಾದಂತ ಅವಶ್ಯಕತೆ ಏನಿಲ್ಲ. ಮುಖ್ಯವಾಗಿ ಮಳೆ ಬಂದಾಗ ಗಿಡಗಳನ್ನ ನೆಟ್ಟು ಆಗಳನ್ನ ಒಳ್ಳೆ ನರ್ಸರಿಯಿಂದ ಒಳ್ಳೆ ಗಿಡಗಳನ್ನ ತಂದು ನೆಟ್ಟು ಅವು ಏನು ಆ ಕಾಲಕಾಲಕ್ಕೆ ಸ್ವಲ್ಪ ನೀರು ಒದಗಿಸಿದ್ರೆ

0: ಸಾಕು, ಅದಕ್ಕೆ ತುಂಬ ಕೃಷಿ ಅರಣ್ಯಕ್ಕೆ ಅತ್ಯಂತ ಹೆಚ್ಚು ಖರ್ಚೇನು ಮಾಡಬೇಕಾಗಿಲ್ಲ. ನಿಮ್ಮ ಕಡೆ ತೇಗ ಭಾಳ ಚೆನ್ನಾಗಿ ಬರುತ್ತೆ, ಯಾಕೆಂದರೆ ನಿಮ್ಮದು ನಮ್ಮ ನಾಗರಹೊಳೆ ಪಕ್ಕದಲ್ಲಿ ಇದೆ, ಎಚ್ ಡಿ ಕೋಟೆ ಹತ್ರ. ನೀವು ತೇಗನ ಖಂಡಿತ ಬೆಳಿಬೋದು. ಖಂಡಿತ ಟಿ ನರಸೀಪುರದಲ್ಲೂ ಕೂಡ ನೀವು ಉತ್ತಮವಾಗಿ ತೇಗವನ್ನು ಬೆಳಿಬೋದು. ಒನ್ನೇ ಎಬ್ಬೇವನ್ನ ಬೆಳಿಬಹುದು, ಎಬ್ಬೇವನ್ನ ತುಂಬಾ ಜನ ಬೆಳೀತಿದ್ದಾರೆ, ಬೇಗ ಬರುತ್ತೆ ಕ್ರಾಪು, ಮತ್ತೆ ಮೇವಿಗೋಸ್ಕರನು ಆಗುತ್ತೆ. ಎಬ್ಬೇವನ್ನ ಬೆಳಿಬಹುದು, ಮತ್ತೆ ಟಿ ನರಸೀಪುರದಲ್ಲಿ ನಮ್ಮ ಸಸ್ಯ ಕ್ಷೇತ್ರ ಇದೆ, ಸಾಮಾಜಿಕ ಅರಣ್ಯ ವಿಭಾಗದಿಂದ ಮತ್ತು ಪ್ರಾದೇಶಿಕ ವಿಭಾಗದಿಂದ ಎರಡು ಸಸ್ಯ ಕ್ಷೇತ್ರಗಳಿದೆ. ನೀವು ಅಲ್ಲಿ ಹೋಗಿ ಸಸಿಗಳು ಸಿಗುತ್ತೆ, ಖಂಡಿತ ಬೆಳೀರಿ, ನಿಮ್ಗೆ ಒಳ್ಳೇದಾಗ್ಲಿ.
1: ಶೆಟ್ರೆ, ನಿಮ್ಮ ಪ್ರಶ್ನೆಗೆ ಸಂತೋಷ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮತ್ತೊಂದು ಕರೆ ಯಾರ್ದು ಅಂತ ನೋಡೋಣ. ಹಲೋ, ಹಲೋ, ನಮಸ್ತೆ, ಯಾರು, ಎಲ್ಲಿಂದ ಮಾತಾಡ್ತಿದ್ದೀರಿ?
2: ಹಲೋ ಸರ್, ನಮಸ್ತೆ.
1: ನಮಸ್ತೆ,
2: ನಾನು ಕಲಬುರಗಿ ಜಿಲ್ಲಾ ಹೆಂಗೆಯಿಂದ ಪ್ರಶಾಂತ್ ಗೌಡ್ ಪಾಟೀಲ್ ಮಾತಾಡೋದು ಸರ್ ನಾನು.
1: ನಮಸ್ತೆ ಪಾಟೀಲ್ ರೇ, ನಿಮ್ಮ ಪ್ರಶ್ನೆ.
2: ಸರ್, ಪ್ರಶ್ನೆ ಕೃಷಿ ಅರಣ್ಯ ಈ ಪ್ರೋತ್ಸಾಹ ಯೋಜನೆದಾಗ ರೀ, ಈ ಇದ್ರದ್ದು ಪ್ರಯೋಜನ, ಇದ್ರದ್ದು ಪ್ರಯೋಜನ ಪಡಿಬೇಕಾದ್ರೆ ಅರ್ಹತೆಗಳೇನು, ಮತ್ತೆ
1: ನೋಡಿ, ಇದು ತುಂಬಾ ಉತ್ತಮವಾದಂತಹ ಪ್ರಶ್ನೆ. ಈಗ ಕೃಷಿ ಅರಣ್ಯದಲ್ಲಿ ನೀವು ಸವಲತ್ತುಗಳನ್ನು ಪಡ್ಕೋಬೇಕಾದ್ರೆ ಅರಣ್ಯ ಇಲಾಖೆಯಿಂದ ಏನೇನು ಮಾನದಂಡಗಳಿರ್ಬೇಕು, ಕ್ರೈಟೀರಿಯಾಸ್ ಯಾವ ತರ ಇರಬೇಕು, ಅಂದ್ರೆ ಎಲ್ಲರೂ ಈ ಯೋಜನೆಯನ್ನು ಪಡ್ಕೋಬಹುದಾ, ಅಥವಾ ಅವ್ರ ಜಮೀನು ಇರ್ಬೇಕಾ, ಪಟ್ಟ ಇರ್ಬೇಕಾ, ಪಹಣಿ ಇರ್ಬೇಕಾ, ಏನು ಆರ್ ಟಿ ಸಿ ಬುಕ್ ಇರ್ಬೇಕು ಅನ್ನೋದು ನಿಮ್ಮ ಪ್ರಶ್ನೆ. ದೇವರಾಜ್ ಅವರೇ, ಉತ್ತರ.
0: ನಮಸ್ಕಾರ ಪಾಟೀಲ್ ರೇ, ಬಹಳ ಉತ್ತಮವಾದ ಪ್ರಶ್ನೆ ಕೇಳಿದ್ದೀರಿ. ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆಯನ್ನು ನಮ್ಮ ಯಾವುದೇ ರೈತರು ಕೂಡ ಇದನ್ನು ಪಡಿಬೋದು. ಇದಕ್ಕೆ ಯಾವುದೇ ಒಂದು ಇನ್ಕಮ್ ಲಿಮಿಟ್ ಆಗಲಿ ಅಥವಾ ಯಾವುದೇ ಒಂದು ಅರ್ಹತೆ ಇಲ್ಲ, ನಿಮ್ಮ ಹತ್ರ ಜಮೀನು ಇರಬೇಕು. ನಿಮ್ಮ ಇವನ್ ನಿಮ್ಮ ವಂಶಿಕರ ಜಮೀನಾದರೂ ಪರವಾಗಿಲ್ಲ, ನಿಮ್ಮ ತಾತ ಅಥವಾ ನಿಮ್ಮ ತಂದೆ ಹೆಸರಲ್ಲಿ ಜಮೀನು ಇದ್ದರೂ ಪರವಾಗಿಲ್ಲ, ನೀವು ಪಡೆಯೋದಕ್ಕೆ ಇಲ್ಲಿ ಅವಕಾಶ ಇದೆ. ನೀವು ಮೊದಲನೇದಾಗಿ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆಗೆ ನೀವು ಪಾಲ್ಗೊಳ್ಬೇಕು ಅಂತಂದರೆ, ನೀವು ವಲಯ ಅರಣ್ಯಾಧಿಕಾರಿ ಕಚೇರಿಗೆ ಹೋಗಿ, ನಿಮ್ಮ ಕಲಬುರಗಿ ಯಾವ ತಾಲೂಕು ಬರುತ್ತೆ, ನಿಮ್ಮ ಜಮೀನು ಯಾವ ತಾಲೂಕು ಬರುತ್ತೆ, ಆ ತಾಲೂಕಿನ ವಲಯ ಅರಣ್ಯಾಧಿಕಾರಿಗಳ ಕಚೇರಿಗೆ ಹೋಗಿ ನಿಮ್ಮ ಹೆಸರಿನ ಒಂದು ಫಾರಂ ಕೊಡ್ತಾರೆ, ಒಂದು ಫೋಟೋ ತೊಗೊಂಡೋಗಿ, ಒಂದು ಪಾಸ್ಬುಕ್ ತೊಗೊಂಡೋಗಿ, ನಿಮ್ಮದೊಂದು ಆಧಾರ್ ಕಾರ್ಡ್ ತೊಗೊಂಡೋಗಿ, ಆಗ ನಿಮಗೆ ರಿಜಿಸ್ಟರ್ ಮಾಡಿಕೊಡ್ತಾರೆ. ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆಗೆ ರಿಜಿಸ್ಟರ್ ಮಾಡಿಕೊಟ್ಟು ನೀವು ನಿಮಗೆ ಯಾವ ಸಸಿಗಳನ್ನು ಬೇಕು ಅಂತ ಕೂಡ ಅಲ್ಲಿ ಕೇಳ್ಬೋದು, ಎಷ್ಟು ಸಸಿಗಳು ಬೇಕು ಅಂತ. ಮತ್ತು ನಿಮ್ಮ ಏನು ರೀಜನಲ್ಲಿ, ನಿಮ್ಮ ಏನು ಸುತ್ತಮುತ್ತ ಪರಿಸರದಲ್ಲಿ ಯಾವ ಗಿಡ ಉತ್ತಮವಾಗಿ ಬೆಳೆಯುತ್ತೆ ಅಲ್ಲಿ ಡಿಸ್ಕಸ್ ಮಾಡಿ ನಿಮ್ಗೆ ಯಾವ್ದು ಬೇಕು, ಎಷ್ಟು ಗಿಡಗಳು ಬೇಕು ಅಂತ ಕೇಳಿ ಅದನ್ನು ದಾಖಲಿಸ್ಕೊಟ್ರೆ ಆ ಮುಂದಿನ ಮಳೆಗಾಲದಲ್ಲಿ ನಿಮಗೆ ಸಸಿಗಳು ಸಿಗ್ತದೆ. ಆ ಸಸಿಗಳನ್ನು ನೀವೇ ನೆಟ್ಕೋಬೇಕು. ಸಸಿಗಳನ್ನು ನೆಟ್ಕೊಂಡ್ರೆ ಒಟ್ಟು 125 ರೂಪಾಯಿಯಷ್ಟು 3 ವರ್ಷದಲ್ಲಿ ಬೆನಿಫಿಟ್ ಸಿಗುತ್ತೆ. ಮೊದಲನೇ ವರ್ಷ 35 ರೂಪಾಯಿ, ಎರಡನೇ ವರ್ಷ 40 ರೂಪಾಯಿ ಮತ್ತು 3ನೇ ವರ್ಷ 50 ರೂಪಾಯಿ. ಇವು ಬದುಕಿ ಉಳಿದಂಥ ಸಸಿಗಳಿಗೆ ಮಾತ್ರ ಕೊಡ್ತೀವಿ. ಉದಾಹರಣೆಗೆ ನೀವು 100 ಸಸಿ ನೆಟ್ಟಿರ್ತೀರಾ, ಮೊದಲನೇ ಸರಿ 100 ಸಸಿ ನೆಟ್ಟಿದ್ದಾಗ ಪ್ರತಿ ಗಿಡಕ್ಕೆ ನಿಮಗೆ 30 ರೂಪಾಯಿ ಸಿಗುತ್ತೆ. ನೆಕ್ಸ್ಟ್ ಎರಡನೇ ಸರಿ ಬದುಕುಳಿದಂಥ ಗಿಡಕ್ಕೆ ಬೇಸಿಗೆ ಕಾಲದಲ್ಲಿ ಬಂದು ನಮ್ಮ ಸಿಬ್ಬಂದಿಗಳು ಬಂದು ಅದನ್ನು ಎಣಿಕೆ ಮಾಡ್ತಾರೆ, ಸೊ 40 ರೂಪಾಯಿ, ಮತ್ತು ಅದೇ ರೀತಿ 3ನೇ ವರ್ಷದಲ್ಲಿ 50 ರೂಪಾಯಿ ಸಿಗುತ್ತೆ. ಇದು ಅತ್ಯುತ್ತಮವಾದ ಯೋಜನೆ, ಇದರ ಪ್ರಯೋಜನ ಪಡ್ಕೊಳ್ಳಿ. ಪ್ರೋತ್ಸಾಹನ ನಾನು ಹೇಳ್ತಾ ಇರೋದು ನೇರವಾಗಿ ನಿಮ್ಮ ಖಾತೆಗೆ ಜಮೆ ಆಗುತ್ತೆ. ಒಟ್ಟು 3 ವರ್ಷದಲ್ಲಿ ಪ್ರತಿ ಗಿಡಕ್ಕೆ 125 ರೂಪಾಯಿ ನೇರವಾಗಿ ನಿಮ್ಮ ಅಕೌಂಟ್ಗೆ ಜಮೆ ಆಗುತ್ತೆ.
1: ಪಾಟೀಲ್ ರೇ, ಈ ಗಿಡ ಏನು ಸಸಿ ನೀವು ಕೊಟ್ಟು ಜೊತೆಗೆ ಅದರ ಮೇಂಟೆನೆನ್ಸ್, ಅದರ ನಿರ್ವಹಣೆಗಾಗಿ ನೀವು ಕೊಡುವಂತಹ ದುಡ್ಡಿದು ಅಲ್ವಾ?
0: ಸಸಿ ಕೊಡಬೇಕಾದ್ರೆ ಕೊಡಲ್ಲ, ಆ ವರ್ಷ ಪೂರ ಕಾಪಾಡಿದ ನಂತರ ನಿಮಗೆ ಸಿಗುತ್ತೆ ದುಡ್ಡು,
1: ಅದನ್ನ ನಿರ್ವಹಣೆಗಾಗಿ ಕೊಡುವಂತಹ ಧನ ಇದು.
0: ಹೌದು,
2: ಧನ್ಯವಾದ
0: ಪಾಟೀಲ್ ರೇ.
1: ಮತ್ತೊಂದು ಕರೆ ಯಾರ್ದು ಅಂತ ನೋಡೋಣ. ದೇವರಾಜ್ ಅವರೇ, ಹಲೋ. ಹಲೋ, ನಮಸ್ತೆ.
3: ಮಂಡ್ಯದಿಂದ ಚಂದ್ರಶೇಖರ್.
1: ಚಂದ್ರಶೇಖರ್ ಅವರೇ, ನಿಮ್ಮ ಪ್ರಶ್ನೆ.
3: ಸರ್, ಏನು ಕೃಷಿ ಅರಣ್ಯ ಯೋಜನೆ ಪ್ರಾತ್ಯಕ್ಷಿಕ ಬಗ್ಗೆ ನಮಗೆ ಮಾಹಿತಿ ಬೇಕಾಗಿತ್ತು.
1: ಪ್ರಾತ್ಯಕ್ಷಿಕೆ
0: ಅಂದ್ರೆ ಈಗ ನೀವು ಮಾತಾಡದೆ, ಈಗ ಪಾಟೀಲ್ ಹತ್ರ ಮಾತಾಡ್ಬೇಕಾದ್ರೆ ನಿಮ್ಮ ಪ್ರಶ್ನೆಗೆ ಬಹುತೇಕ ಉತ್ತರಿಸಿದ್ದೀನಿ, ತಾವು ಕೇಳಿಸ್ಕೊಂಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆಯಲ್ಲಿ ತಾವು ನೇರವಾಗಿ ವಲಯ ಅರಣ್ಯಾಧಿಕಾರಿ, ನೀವು ಮಂಡ್ಯ ತಾಲೂಕಿನ ವಲಯ ಅರಣ್ಯಾಧಿಕಾರಿನ ಕಚೇರಿನಲ್ಲಿ ಭೇಟಿ ಮಾಡಿ ಒಂದು ಅರ್ಜಿ ಕೊಡ್ತಾರೆ. ನಿಮ್ಮ ಆಧಾರ್ ಕಾರ್ಡು, ಫೋಟೋ ತೊಗೊಂಡೋಗಿ, ನಿಮ್ಗೆ ಯಾವ ಗಿಡ ಬೇಕು ಅಂತ ಕೇಳಿ ಅದನ್ನು ಮುಂದಿನ ಮಳೆಗಾಲದಲ್ಲಿ ಕೊಡ್ತಾರೆ. ಈಗ ಲಭ್ಯತೆ ಇದ್ದರೆ ಈಗ ಮಳೆಗಾಲದಲ್ಲಿ ಅವ್ರ ಹತ್ರ ಲಭ್ಯತೆ ಇದ್ದರೆ ಈಗಲೇ ಕೊಡ್ತಾರೆ. ಮತ್ತು ಕೃಷಿ ಅರಣ್ಯ ಪ್ರೋತ್ಸಾಹ ಒಂದು ಗಿಡಕ್ಕೆ 125 ರೂಪಾಯಿ, ಅಷ್ಟು ಒಟ್ಟು 3 ವರ್ಷಗಳಲ್ಲಿ ಹಂತ ಹಂತವಾಗಿ ಬದುಕುಳಿದಂಥ ಗಿಡಗಳಿಗೆ ಕೊಡ್ತಾರೆ. ಖಂಡಿತ ಬೆಳಿಬೋದು. ನಿಮ್ಮಲ್ಲಿ ಮಂಡ್ಯದಲ್ಲಿ ಭಾಳ ಚೆನ್ನಾಗಿ ತೇಗ ತುಂಬ ಚೆನ್ನಾಗಿ ಬರುತ್ತೆ, ಅದನ್ನು ಬೆಳೆಯಿರಿ, ಒಳ್ಳೆಯದಾಗಲಿ ನಿಮಗೆ. ಎಬ್ಬೇವು ಹೇಳಿ.
3: ನಾನು ಕೇಳ್ತಾ ಇರೋದು ಪ್ರಾತ್ಯಕ್ಷ

0: ನೀವು ಸರ್ಕಾರ ಅಥವಾ ಇಲಾಖೆಗಳಿಂದ ಪ್ರಾತ್ಯಕ್ಷಿಕ ನಡೆಸ್ತಿರಲ್ಲ, ಅದ್ರ ಬಗ್ಗೆ ಅಂದ್ರೆ ರೈತರ ಜಮೀನಿನಲ್ಲಿ ಹೋಗ್ಬಿಟ್ಟು ನೀವು
1: ಇಲ್ಲ
2: ಡೆಮಾನ್ಸ್ಟ್ರೇಷನ್ ಪ್ರಾತ್ಯಕ್ಷಿಕೆ ಅಂತ ನಮ್ಮ ಇಲಾಖೆನಲ್ಲಿ ಮಾಡಲ್ಲ, ಅದು ಕೃಷಿ ಇಲಾಖೆನಲ್ಲಿ ಮಾಡ್ತಾರೆ. ನಾವು ನೇರವಾಗಿ ಆತರ ಎಲ್ಲೂ ಪ್ರಾತ್ಯಕ್ಷಿಕೆ ಅಂತ ಎಲ್ಲೂ ನಾವು ಯಾವುದೇ ರೈತರ ಜಮೀನಿನಲ್ಲಿ ಮಾಡಲ್ಲ. ನಾವು ರೈತರನ್ನ ಪ್ರೋತ್ಸಾಹ ಮಾಡ್ತೀವಿ. ಮತ್ತು ಈಗ ವಿ ಬಿ ರಾಮ್ಜಿ ಯೋಜನೆ ಕೂಡ ಬಂದಿದೆ, ಆ ವಿ ಬಿ ರಾಮ್ಜಿ ಯೋಜನೆಯಲ್ಲೂ ಕೂಡ ನೀವು ಕೃಷಿ ಅರಣ್ಯ ಬೆಳೆಸಬಹುದು. ಅಂದ್ರೆ ನೀವು ಬೆಳೆದ್ರೆ, ನೀವು ಖಂಡಿತ ಚೆನ್ನಾಗಿ ಉತ್ತಮವಾಗಿ ಬೆಳೆದ್ರೆ, ಆಗ ನಾವು ಕೆಲವು ಉತ್ತಮವಾಗಿ ಬೆಳೆದಂತ ರೈತರುಗಳಿಗೆ ಬೇರೆ ರೈತರುಗಳನ್ನ ಕರ್ಕೊಂಡ್ಬಂದು ಅವ್ರಿಗೆ ಪ್ರೋತ್ಸಾಹ ಕೊಡೋದಕ್ಕೆ ಮತ್ತೆ ತಿಳುವಳಿಕೆ ನೀಡೋದಕ್ಕೆ ನಿಮ್ಮ ಜಮೀನುಗಳಿಗೆ ಕರ್ಕೊಂಡೋಗೋ ಪದ್ಧತಿ ನಮ್ಮ ಹತ್ರ ಇದೆ. ಆ ರೀತಿ ನೀವು ಉತ್ತಮವಾಗಿ ಬೆಳೆದ್ರೆ ಖಂಡಿತ ಕರ್ಕೊಂಡು ಬರ್ತೀವಿ.
1: ಚಂದ್ರಶೇಖರ್ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದ. ಮುಂದಿನ ಕರೆ ಯಾರ್ದು ಅಂತ ನೋಡೋಣ. ಹಲೋ,
3: ಹಲೋ,
1: ಹಲೋ
3: ಸರ್, ನಮಸ್ತೆ.
1: ನಮಸ್ತೆ
3: ಸರ್, ಇಬ್ರಿಗೆ ಧನ್ಯವಾದಗಳು ಸರ್.
1: ನಿಮ್ಗೂ ಕೂಡ ಕರೆ ಮಾಡಿದ್ದಕ್ಕೆ ನಮ್ಮ ಕಡೆಯಿಂದ ಧನ್ಯವಾದಗಳು. ನಿಮ್ಮ ಹೆಸರು, ಊರು ಹೇಳಿ.
3: ನಮ್ಮ ಮೈಸೂರು ಡಿಸ್ಟ್ರಿಕ್ಟ್ ಇಂದ ಕಾಲ್ ಮಾಡ್ತಾ ಇದ್ದೀನಿ ಸರ್. ಏನಿಲ್ಲ, ನಾನು ಕೃಷಿ ಇಲಾಖೆಯವರಲ್ಲ, ನಾನು ಒಂದು ಬ್ಲೈಂಡ್ ಮಾತಾಡ್ತಾ ಇದ್ದೀನಿ ಸರ್. ಏನಿಲ್ಲ ಸರ್, ನಮ್ಮ ಫ್ಯಾಮಿಲಿ ಎಲ್ಲ ಬ್ಲೈಂಡು, ಆದ್ರಿಂದ ನಮ್ಗೆ ಒಂದು 8 ತಿಂಗಳಾಯ್ತು ಸರ್, ಪಿಂಚಣಿ ಬಂದಿಲ್ಲ. ಆಧಾರ್ ಕಾರ್ಡ್ ಎಲ್ಲ ಸಬ್ಜೆಕ್ಟ್ ಡಾಕ್ಯುಮೆಂಟ್ ಸಬ್ಜೆಕ್ಟ್ ಮಾಡಿದ್ದೀನಿ ಸರ್, ಪಿಂಚಣಿ ಬರ್ತಾ ಇಲ್ಲ ಸರ್. ಅದೇ ಒಂದು ಮಾಹಿತಿ ಬೇಕಾಗಿತ್ತು. ಇದಕ್ಕೆ ಕಾಲ್ ಮಾಡಂಗಿಲ್ಲ, ಆದ್ರೆ ನಾನು ಮಾಡಿದ್ದೀನಿ.
2: ಯಾವ ತಾಲೂಕು ಇವ್ರೇ? ಯಾವ ತಾಲೂಕು?
3: ನಮ್ದು ಮೈಸೂರು ಪಿರಿಯಾಪಟ್ಟಣ ತಾಲೂಕು.
2: ನೀವು ಪಿರಿಯಾಪಟ್ಟಣ ತಾಲೂಕು ತಹಸೀಲ್ದಾರ್ ಅವ್ರನ್ನ ನೇರವಾಗಿ ಸಂಪರ್ಕಿಸಿ ಅವ್ರನ್ನೇ ಸಂಪರ್ಕ ಮಾಡಿ. ಜೊತೆಗೆ ಇತ್ತೀಚೆಗೆ ಸರ್ಕಾರದಿಂದ ಪ್ರಜಾಸೇವಾ ಆಂದೋಲನ ಅಂತ ಒಂದು ಕಾರ್ಯಕ್ರಮ ನಿಮ್ಮ ತಾಲೂಕು ನಿಮ್ಮ ಸುತ್ತಮುತ್ತಲೇ ನಡೆಯುತ್ತೆ. ನಿಮ್ಮ ಪ್ರತಿನಿಧಿ ಶಾಸಕರು ಕೂಡ ಬಂದಿರ್ತಾರೆ, ಮಂತ್ರಿಯವರು ಕೂಡ ಬಂದಿರ್ತಾರೆ. ಅವರನ್ನ ನೇರವಾಗಿ ಸಂಪರ್ಕಿಸಿ ನಿಮಗೆ ಸಿಗುತ್ತೆ, ಮಾಹಿತಿ ಸಿಗುತ್ತೆ.
3: ಇಲ್ಲ ಸರ್, ನಾನು ಹೋಗಿ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿದ್ದೀನಿ ಸರ್.
2: ಈಗ ಇನ್ನೊಂದ್ಸರಿ ಮಾಡಿ, ತೊಂದರೆ ಇಲ್ಲ, ಅದನ್ನ IPGRS ಅಂತ ಬರುತ್ತೆ, ಕೊಡ್ತಾರೆ.
1: ಹಲೋ, ಮುಂದಿನ ಕರೆ ಯಾರ್ದು ಅಂತ ನೋಡೋಣ. ಹಲೋ, ಹಲೋ,
4: ಹಲೋ, ಹಲೋ, ನಮಸ್ಕಾರ ಸರ್.
1: ನಮಸ್ತೆ, ಯಾರು ಮಾತಾಡ್ತಿದ್ದೀರಾ
4: ಸರ್? ನಾವು ಕಲಬುರಗಿ ಜಿಲ್ಲೆ ಚಿತ್ತಾಪುರ ತಾಲೂಕ ಬಂಕಲ್ಗದಿಂದ ಶಾಂತ್ ಕುಮಾರ್ ರೆಡ್ಡಿ ಅಂತ ಮಾತಾಡ್ತಾ ಇದ್ದೀವಿ ಸರ್.
1: ಶಾಂತ್ ಕುಮಾರ್ ರೆಡ್ಡಿ ಅವರೇ, ಅರಣ್ಯ ಕೃಷಿ ಅರಣ್ಯಕ್ಕೆ ಸಂಬಂಧಿಸಿದಂತೆ ನಿಮ್ಮ ಪ್ರಶ್ನೆ
4: ಸರ್. ನಮ್ಮ ಪ್ರಶ್ನೆ ಏನಂದ್ರೆ, ಈಗ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಸ್ವಲ್ಪ ನೀರಿನ ಅಭಾವ ಇದೆ ಸರ್. ನಾವು ನೀರು ಬೋರ್ ಹಾಕಿದ್ರು ಕೂಡ ನೀರ್ ಬರಲ್ಲ.
1: ಹೌದು,
4: ನಾವು ಈಗ ಮಳೆ ಆಧಾರಿತದ ಮೇಲೆ ಬೆಳೆಸ್ತಕ್ಕಂತ ಗಿಡಗಳು ಯಾವ್ಯಾವಿದೆ ಸರ್, ನಮ್ಮ ಒಂದು ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ನಾವು ಬೆಳೆಸಬೇಕಾದ್ರೆ?
1: ನೋಡಿ, ಹೆಚ್ಚಿನ ಪ್ರಮಾಣದಲ್ಲಿ ಅರಣ್ಯ ಗಿಡಗಳೆಲ್ಲ ಮಳೆಯಾಶ್ರಿತಾನೆ ಹೆಚ್ಚಿನ ಪ್ರಮಾಣದಲ್ಲಿ. ದೇವರಾಜ್ ಅವರೇ, ಇವರ ಪ್ರಶ್ನೆಗೆ
2: ನಮ್ಮ ಏನು ಗಿಡಗಳು ಏನಿದೆ, ನೀವು ಬೇವನ್ನ ಚೆನ್ನಾಗಿ ಬರುತ್ತೆ ನಿಮ್ಮಲ್ಲಿ, ಕಲಬುರಗಿನಲ್ಲಿ ಬೇವು ಚೆನ್ನಾಗಿ ಬರುತ್ತೆ, ಬೇವನ್ನ ಬೆಳೆಸಬಹುದು ಅಲ್ಲೆಲ್ಲ. ಇದನ್ನ ನೋಡಿ, ನಮ್ಮ ಅರಣ್ಯ ಗಿಡಗಳು ಹೆಚ್ಚಾಗಿ ನೀರನ್ನೇನು ಕೇಳಲ್ಲ ಅಂದ್ರೆ, ನೀವು ಏನು ಏನು ತಿಳ್ಕೊಂಡಿದ್ದೀರಿ, ಕಂಟಿನ್ಯೂಸ್ ಆಗಿ ನೀರು ಹಾಕ್ಬೇಕು, ನೀರಾವರಿ ಮಾಡಬೇಕು ಅಂತ ಏನಿಲ್ಲ. ಈ ಮಳೆ ಆಶ್ರಯ ಜೊತೆಯೊಳಗೆ ಒಂದು ಟ್ಯಾಂಕರಲ್ಲಿ ಅದಕ್ಕೇನು ಬೋರ್ ಕೊರಿಸ್ಬೇಕಾದಂತ ಅಗತ್ಯ ಇಲ್ಲ. ಮಳೆ ಆಶ್ರಯದಲ್ಲಿ ಟ್ಯಾಂಕರಲ್ಲಿ ಒಂದು ಬೇಸಿಗೆ ಕಾಲದಲ್ಲಿ ಒಂದು 4-5 ಸರಿ ವಾಟ್ರಿಂಗ್ ಮಾಡಿದ್ರೆ, ಸ್ವಲ್ಪ ವಾಟ್ರಿಂಗ್ ಮಾಡಿದ್ರೆ ಖಂಡಿತ ಗಿಡಗಳನ್ನ ಬೆಳೆಸ್ಬೋದು. ಬೆಳೆಸಿ, ನಿಮ್ಮ ಸುತ್ತಮುತ್ತ ಯಾವ ಗಿಡಗಳು ಬೇಡಿಕೆ ಬರುತ್ತೆ, ಚೆನ್ನಾಗಿದೆ ಅಂತ ಅನ್ಸುತ್ತೆ, ಆ ಗಿಡಗಳನ್ನ ಬೆಳೆಸಿ, ನಿಮ್ಮಲ್ಲಿ ಬೇವು ತುಂಬಾ ಚೆನ್ನಾಗಿ ಬರುತ್ತೆ. ನಿಮ್ಮ ನರ್ಸರಿ ಚಿತ್ತಾಪುರ ತಾಲೂಕಿನ ನರ್ಸರಿಗೆ ಹೋಗಿ ನರ್ಸರಿ ಸಂಪರ್ಕಿಸಿ, ಇಲ್ಲ ಗಿಡಗಳು ಸಿಗ್ತವೆ, ಆ ವಲಯಾರಣ್ಯಾಧಿಕಾರಿಯನ್ನ ಸಂಪರ್ಕಿಸಿ ನಿಮ್ಗೆ. ಈಗ 2 ರೀತಿ ಇದೆ, ಒಂದು 3 ರೂಪಾಯಿ ಮತ್ತೆ ಇನ್ನೊಂದು 6 ರೂಪಾಯಿ. ನೀವೇನಾದ್ರೂ BPL ಕಾರ್ಡು ಅಥವಾ ನಿಮಗೆ ನರೇಗಾ ಕಾರ್ಡ್ ಏನಿದೆ, ಉದ್ಯೋಗ ಚೀಟಿ ಇದೆ, ಆ ಥರ ಇದ್ರೆ ನಿಮಗೆ ಉಚಿತವಾಗಿ ಗಿಡಗಳು ಸಿಗ್ತವೆ. ಹೋಗಿ ಸಂಪರ್ಕಿಸಿ, ಸಿಗ್ತವೆ. ನಿಮಗೆ ಬೇಕಾದಂಥ ಅಲ್ಲಿ ರೀಜನ್ಗೆ ಬೇಕಾದಂಥ ಗಿಡಗಳನ್ನ ಬೆಳೆಸಿರ್ತಾರೆ. ನೀವು ನಿಮ್ಮ ತಾಲೂಕು ಕಚೇರಿಯನ್ನ, ತಾಲೂಕು ವಲಯಾರಣ್ಯಾಧಿಕಾರಿ ಕಚೇರಿಯನ್ನ ಸಂಪರ್ಕಿಸಿ.
1: ಮುಂದಿನ ಕರೆ ಯಾರ್ದು ಅಂತ ನೋಡೋಣ. ಹಲೋ,
5: ನಮಸ್ತೆ ಸರ್, ನಾನು ಇಸ್ಮಾಯಿಲ್ ಕಲ್ಲಡಿ ಮಂಗಳೂರಿಂದ.
1: ಮಂಗಳೂರಿಂದ ನಮ್ಮ ಹೆಸರೇನಂದ್ರಿ?
5: ಮಂಗಳೂರು ಸರ್.
1: ಮಂಗಳೂರಿಂದ, ಮಂಗಳೂರು.
5: ನಮ್ಗೆ ಇಲ್ಲಿ ಕೃಷಿ ಅರಣ್ಯ ಬೇಕಂತ ಇಲ್ಲ ಸರ್, ಅದು ಕರ್ನಾಟಕಕ್ಕೆ ಬೀಜ ಹುಟ್ಟಿ ಕೃಷಿ ಅರಣ್ಯ ಆಗುತ್ತೆ. ಒಂದು 5 ವರ್ಷದಲ್ಲಿ ಅಂದ್ರೆ ಗಿಡ ನಡ್ಬೇಕಂತಲೇ ಇಲ್ಲ ದಕ್ಷಿಣ ಕನ್ನಡದಲ್ಲಿ. ಆದ್ರೆ ನೀವು ಇದನ್ನು ಪ್ರೋತ್ಸಾಹ ಬಯಲು ಸೀಮೆಗೆ ಕೊಡ್ಬೇಕು ಸರ್. ಒಂದು ಈಗ ನೀವು ಮತ್ತೊಂದು ತೇಗೆ ಬೆಲೆ ಏರಿ ಅಂತೀರ ಸರ್, ಅದು ಬೇಸಿಗೆಯಲ್ಲಿ ಎಲ್ಲ ಎಲೆ ಉದುರಿ ಬೋಲ್ ಮರವಾಗುತ್ತೆ, ಅದು ನೆರಳು ಇರುವುದಿಲ್ಲ. ಒಂದು ಮತ್ತೊಂದು ಫಲಭರಿತ ಹಣ್ಣಿನ ಮರ ನೆಟ್ಟರೆ ಅದು ತೇಗ ಅಲ್ಲಲ್ಲಿ ಒಂದೊಂದು ನಡಬಹುದು. ಫಲಭರಿತ ಹಣ್ಣಿನ ಮರ ನೆಟ್ಟರೆ ಸರ್ ವನ್ಯ ಪ್ರಾಣಿಗಳಿಗೆ ಆಹಾರವಾಗುದಿಲ್ಲ ಅಂತ ನನ್ನ ಪ್ರಶ್ನೆ ಅದು.
2: ಖಂಡಿತ. ಇಸ್ಮಾಯಿಲ್ ಅವರಲ್ಲ ತಮ್ಮ ಹೆಸರು? ತಮ್ಮ ಹೆಸರು ಒಂದ್ಸರಿ ಇನ್ನೊಂದ್ಸರಿ ಮತ್ತೊಮ್ಮೆ ಹೇಳಿ.
1: ಹಲೋ,
2: ಹಲೋ, ಹೆಸರು, ತಮ್ಮ ಹೆಸರು ಹೇಳಿ.
1: ನಿಮ್ಮ ಹೆಸರು?
5: ಇಸ್ಮಾಯಿಲ್ ಮಂಗಳೂರಿಂದ.
2: ಇಸ್ಮಾಯಿಲ್ ಅವರೇ, ಈಗ ಇಸ್ಮಾಯಿಲ್ ಅವರೇ.

0: ಈಗ ನಮ್ಮ ರಾಜ್ಯದಲ್ಲಿ ಹಲವಾರು ರೀಜನ್ಗಳಿದ್ದಾವೆ, ಹಲವಾರು ಪ್ರದೇಶಗಳಿದ್ದಾವೆ. ಈಗ ತೇಗ ಕೂಡ ಕೆಲವು ಪ್ರಯೋಜನ ನಿಮ್ಮ ಕಡೆ, ಯಾಕಂದರೆ ಮಳೆ ಜಾಸ್ತಿ ಆಗೋದ್ರಿಂದ ತೇಗ ಸ್ವಲ್ಪ ನಿಮ್ಮ ಕಡೆ ಚೆನ್ನಾಗಿ ಬರೋದಿಲ್ಲ. ಬಯಲುಸೀಮೆಯಲ್ಲಿ ತಾವು ಹೇಳಿದಾಗೆ ತೇಗ ಚೆನ್ನಾಗಿ ಬರುತ್ತೆ. ಸೊ ನಿಮ್ಮ ರೀಜನ್ನಲ್ಲಿ ಯಾವ ಗಿಡ ನೆಡ್ಬೋದು ಅದನ್ನು ಖಂಡಿತ ನೆಡ್ಬೋದು. ನಿಮ್ಮ ಭಾಗದಲ್ಲಿ ತಾವು ಹೇಳಿದ್ರಿ ಹಣ್ಣಿನ ಗಿಡಗಳನ್ನ ನೆಡಬೇಕು ಅಂತ, ಖಂಡಿತ ಆ ಒಂದು ಪ್ರಾಣಿ ಪಕ್ಷಿಗಳಿಗೆ ಅನುಕೂಲವಾದಂತಹ ಗಿಡಗಳನ್ನು ನಾವು ನಮ್ಮ ಅರಣ್ಯದಲ್ಲಿ ನೆಡ್ತಾ ಇದ್ದೀವಿ, ಸಾಕಷ್ಟು ಅದನ್ನು ನೆಡ್ತಾ ಇದ್ದೀವಿ, ಅವುಗಳನ್ನೇ ನೆಡ್ತಾ ಇದ್ದೀವಿ. ತಮ್ಮ ಏನು ಕಳಕಳಿ ಸ್ವೀಕರಿಸಿದ್ದೀವಿ, ಆ ಹಣ್ಣಿನ ಗಿಡಗಳನ್ನು ನೆಡ್ತಾ ಇದ್ದೀವಿ, ನೆಡ್ತೀವಿ ಕೂಡ. ಖಂಡಿತ.
1: ಹಲೋ, ಮುಂದಿನ ಕರೆ ಯಾರ್ದಂತ ನೋಡೋಣ. ಹಲೋ ಹಲೋ ಹಲೋ ಹಲೋ
2: ಹಲೋ ನಮಸ್ಕಾರ ಸರ್.
1: ನಮಸ್ತೆ.
2: ದಾವಣಗೆರೆ ಜಿಲ್ಲೆ ನಮ್ತಿಂದ ಹಂಪಣ್ಣ ಅಂತ.
1: ಹಂಪಣ್ಣ ಅವರೇ, ನಿಮ್ಮ ಪ್ರಶ್ನೆ?
2: ನಾನು ಒಂದೂವರೆ ಎಕರೆ ಗೋಡಂಬಿ ಹಾಕಿ ಅಂತ ಸರ್. ಆ ಸೈಡಿಗೆ ತೇಗ ಹಾಕ್ಬೋದಾ ಸರ್?
0: ಖಂಡಿತ ಹಾಕ್ಬೋದು. ಬಾರ್ಡರ್ಗಾಕಿ ಖಂಡಿತ ಹಾಕ್ಬೋದು. ಒಂದು 12 ಅಡಿಗೆ ಒಂದು ದೂರದಲ್ಲಿ, ಒಂದೇ ರೋ ಹಾಕೋದಾದ್ರೆ 12-15 ಅಡಿಗೆ ಹಾಕಿ ಬೇಸಿಗೆ ಕಾಲದಲ್ಲಿ ಸ್ವಲ್ಪ ನೀರು ಕೊಡಿ. ನೀರು ನಿಲ್ಲದೆ ಇರೋ ಥರ ನೋಡ್ಕೊಳ್ಳಿ, ನಿಮ್ಮ ದಾವಣಗೆರೆಲ್ಲ ಚೆನ್ನಾಗಿ ಬರುತ್ತೆ, ತೊಂದರೆ ಇಲ್ಲ, ಟೀಕ್ ಚೆನ್ನಾಗಿ ಬರುತ್ತೆ.
2: ಸರಿ ಸರ್, ಧನ್ಯವಾದ.
1: ಧನ್ಯವಾದ. ಮುಂದಿನ ಕರೆ ಯಾರ್ದು ಅಂತ ನೋಡೋಣ. ಹಲೋ ಹಲೋ ಹಲೋ ಸರ್, ಇಲ್ಲಿ ಡಿ ನರಸಿಂಹಮೂರ್ತಿ ಅವರು ತುಮಕೂರು ಜಿಲ್ಲೆ ಶಿರಾ ತಾಲೂಕಿಂದ ಕೇಳ್ತಿದ್ದಾರೆ. ಸರ್, ಈ ಕೃಷಿ ಅರಣ್ಯ ಈ ಒಂದು ಯೋಜನೆಯಲ್ಲಿ ನಾವು ಫಲಾನುಭವಿ ಆಗಬೇಕಾದ್ರೆ ಈ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ವಿಶೇಷವಾದಂಥ ಏನನ್ನು ಅವರಿಗೆ ಸವಲತ್ತು ಇದೆಯಾ ಅಂತ ಕೇಳ್ತಿದ್ದಾರೆ. ಮತ್ತು ತೇಗಕ್ಕೆ ಈ ಒಂದು ಹೊಸ ಯೋಜನೆ ಇದೆಯಲ್ಲ, ಅದ್ರ ಬಗ್ಗೆ ಮಾಹಿತಿ ಕೊಡಿ ಅಂತ ಕೇಳ್ತಿದ್ದಾರೆ.
0: ಓಕೆ, ನರಸಿಂಹಮೂರ್ತಿ ಅವರೇ, ಕೇಳಿಸ್ತಾ ಇದೆಯಾ? ಈಗ ಏನು ನಿಮ್ಮ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗವ್ರಿಗೆ ಕೂಡ ಈ ಯೋಜನೆ ಅನ್ವಯಿಸುತ್ತೆ, ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ. ಇನ್ನೊಂದು ಯೋಜನೆ ನಮ್ಮ ವಿಬಿ ರಾಮ್ಜಿನಲ್ಲಿದೆ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗವರೆಗೆ ವಿಬಿ ರಾಮ್ಜಿ ಯೋಜನೆಯ ಅಡಿಯಲ್ಲಿ ನೀವು ಉಚಿತವಾಗಿ ಗಿಡಗಳನ್ನು ಪಡಿಬೋದು ಮತ್ತು ಉಚಿತವಾಗಿ ನೀವು ಗಿಡ ನೆಡೋದಕ್ಕೆ ದುಡ್ಡನ್ನು ಕೂಡ ತಗೋಬೋದು. ಹಾಗಾಗಿ ತಾವು ವಿಬಿ ರಾಮ್ಜಿಗೆ ಹೋಗಿ ಇನ್ನೂ ನಿಮಗೆ ಒಳ್ಳೆಯದಾಗುತ್ತೆ. ಎರಡನೇದು ತಾವು ತೇಗದ ಸಿರಿ ಅಂತ ಕೇಳಿದ್ರಿ. ನಮ್ಮ ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ತೇಗದ ಸಿರಿ ಅಂತ ನಮ್ಮ ಘನ ಸರ್ಕಾರ ಹೊಸದಾಗಿ ಯೋಜನೆಯನ್ನು ಘೋಷಿಸಿದೆ.
1: ಹೌದು ದೇವರಾಜರು, ಮೊನ್ನೆ ತಾನೇ ಕಾರ್ಯಕ್ರಮ ಅನುಷ್ಠಾನ ಆಯಿತು.
0: ಹೌದು,
1: ಮೊನ್ನೆ ಮುಖ್ಯಮಂತ್ರಿಗಳ ಒಂದು ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನಡೆಯಿತು.
0: ಹೌದು,
1: ಇದ್ರ ಬಗ್ಗೆ ಕೂಡ ನೀವು ಮಾಹಿತಿ ಕೇಳ್ತಿದ್ದಾರೆ.
0: ಹೌದು, ಏನಂದ್ರೆ ಈಗ ನಮ್ಮ ಜಮೀನು ಇರುತ್ತೆ, ನಿಮ್ಮ ಜಮೀನುಗಳು ಇರುತ್ತೆ, ಜಮೀನ್ ಪಕ್ಕದಲ್ಲಿ ರಸ್ತೆ ಇರುತ್ತೆ, ಆ ರಸ್ತೆಯ ಜಾಗನ ಉಪಯೋಗಿಸ್ಕೊಂಡು ಅರಣ್ಯ ಇಲಾಖೆಯಿಂದ ತೇಗ ಮುಖ್ಯವಾಗಿ ಅದರ ಜೊತೆಯಲ್ಲಿ ಇನ್ನೇಳು ಉಣ್ಣೆ ಉಳಿದೆ, ಒನ್ನೆ ಆಗಿರ್ಬೋದು, ಬೀಟೆ ಆಗಿರ್ಬೋದು, ಈ ಥರದ ಗಿಡಗಳನ್ನು, ಬೇರೆ ಬೇರೆ ಗಿಡಗಳನ್ನು ನಾವು ನೆಟ್ಕೊಡ್ತೀವಿ. ಮೊದಲನೇ ವರ್ಷ ಸರ್ಕಾರದ ವತಿಯಿಂದನೇ ನೆಟ್ಕೊಡ್ತೀವಿ ಈ ಕಾರ್ಯಕ್ರಮ. ಈಗ ಗಿಡ ಬೆಳೆಸೋದಕ್ಕೆ ಈಗ ಪ್ರಾರಂಭ ಮಾಡ್ತೀವಿ, 27ರ ಮಳೆಗಾಲದಲ್ಲಿ ಗಿಡ ನೆಡುತ್ತೆ. ಇದರ ಮುಖ್ಯ ಉದ್ದೇಶ ಏನಂದರೆ ರೈತರ ಒಂದು ಆರ್ಥಿಕತೆಯನ್ನು ಹೆಚ್ಚಿಸುವಂಥದ್ದು. ಎರಡನೇ ವರ್ಷದಿಂದ ರೈತರೇ ಮೇಂಟೈನ್ ಮಾಡ್ಕೋಬೇಕಾಗತ್ತೆ ಗಿಡಗಳನ್ನು. ಏನು ಪಾಲು ಬರುತ್ತೆ, ಪಾಲು ಬಂದ ಅದು ಕಟಾವಾದಂಥ ಕಾಲಕ್ಕೆ ಶೇಕಡ 30 ಸರ್ಕಾರಕ್ಕೆ, ಶೇಕಡ 70
1: ಅನುದಾನ
0: ರೈತರಿಗೆ ಕೊಡುವಂಥ ಯೋಜನೆ, ಇದನ್ನು ಉಪಯೋಗಿಸ್ಕೋಬೋದು.
1: ಮುಂದಿನ ಕರೆ ಯಾರ್ದು ಅಂತ ನೋಡೋಣ. ಹಲೋ ಹಲೋ
3: ನಮಸ್ತೆ ಸರ್.
1: ನಮಸ್ತೆ,
3: ನಾನು ಪಾಂಡವಪುರ ಮಾತಾಡ್ತಾ
1: ಇದ್ದೀನಿ.
3: ನಮ್ಮ ತಾಲೂಕಿಗೆ ಯಾವ ಗಿಡ ನೆಟ್ಟಿಗೆ ಅನುಕೂಲ ಆಗುತ್ತೆ, ಅದ್ ಯಾವ ರೀತಿ ಕೊಡ್ಕೋಬೇಕು ಒಂದ್ ಪ್ರಶ್ನೆ. ಎರಡನೇದು, ಅದ್ ಬೆಳೆದ ಮೇಲೆ ಅದನ್ನ ಕಟಾವ್ ಮಾಡ್ಬೇಕಾದ್ರೆ ಅರಣ್ಯಾಧಿಕಾರಿ ಕೊಂಡೇ ಸಂಪರ್ಕ ಮಾಡಿ ಕಟಾವ್ ಮಾಡ್ಬೇಕಾ?
1: ನೋಡಿ, ಇದು ಮುಖ್ಯವಾದಂತ ಪ್ರಶ್ನೆ. ನೋಡಿ ದೇವರಾಜ್ ಅವರೇ, ಎಲ್ಲರಿಗೂ ಇದೊಂದು ಪ್ರಶ್ನೆ ಮೂಡುತ್ತೆ. ನಾವು ಕೃಷಿ ರಣ್ಯದಲ್ಲಿ ಈ ಮರಗಳನ್ನು ಬೆಳೆಸ್ತೀವಿ, ಸುಮಾರು ಒಂದು 20-25 ವರ್ಷಗಳು ಆದ್ಮೇಲೆ ಇವು ಎಲ್ಲ ಕಟಾವ್ ಬರ್ತವೆ. ಆವಾಗ ಕಟಾವ್ ಮಾಡ್ಬೇಕಾದ್ರೆ ನಿಮ್ಮ ಕಡೆಯಿಂದ ಪರ್ಮಿಷನ್ ಬೇಕಾ ಮಾರಾಟ ಮಾಡೋದಕ್ಕೆ, ಸಾಗಾಣಿಕೆ ಮಾಡೋದಕ್ಕೆ ಅನ್ನೋದು ಮುಖ್ಯ ಪ್ರಶ್ನೆ ಆಗತ್ತೆ.
0: ಶೆಟ್ರಿ, ಇದು ನಮಸ್ಕಾರ,
1: ನಿಮ್ಮ ಹೆಸರು ಹೇಳಿ ಸರ್ ಮತ್ತೊಮ್ಮೆ.
0: ಈಗ ತಾವು ಭಾಳ ಉತ್ತಮವಾದ ಪ್ರಶ್ನೆ ಕೇಳಿದಿರಿ. ತಮ್ಮ ಪಾಂಡವಪುರದಲ್ಲಿ ಆ್ಯಕ್ಚುಲ್ ಆಗಿ ಮಂಡ್ಯದಲ್ಲಿ ಟೀಕ್ ತುಂಬ ಚೆನ್ನಾಗಿ ಬರುತ್ತೆ. ಒನ್ನೆ, ಬೀಟೆ, ಇವುಗಳನ್ನ ಹೆಬ್ಬೆವನ್ನು ಕೂಡ ಬೆಳಿಬೋದು. ಈಗ ತಾವು ಬೆಳೆರಿ ನರ್ಸರಿಗೆ ಹೋಗಿ ತಮ್ಮ ಏನು ಪಾಂಡವಪುರದಲ್ಲಿ ಒಳ್ಳೆ ನರ್ಸರಿ ಇದೆ, ನರ್ಸರಿ ಪಾಂಡವಪುರದ ಹತ್ರದಲ್ಲೇ ಇದೆ, ಆ ನರ್ಸರಿಗೆ ಹೋಗಿ ತಾವು ಗಿಡಗಳನ್ನ ಪಡ್ಕೋಬಹುದು. ತಾವು ಮುಖ್ಯವಾದ ಪ್ರಶ್ನೆ ಮರ ಕಡಿತಲ ಬಗ್ಗೆ ಕೇಳಿದ್ರಿ. ಏನಂದ್ರೆ ಈಗ ನಾವು ಪರ್ಮಿಷನ್ ಏನು ಮರದ ಪರ್ಮಿಷನ್ ಏನಿದೆ ಮರ ಕಡಿತಲಕ್ಕೆ ಪರ್ಮಿಷನ್ ಈಗ ಬಹಳ

0: ಸುಲಭ ಆಗಿದೆ. ಬೀಟೆ ಮತ್ತೆ ಶ್ರೀಗಂಧ ಹೊರತುಪಡಿಸಿ ನಿಮ್ಮ ಪಾಂಡವಪುರ ತಾಲೂಕಲ್ಲಿ, ಅಂದ್ರೆ ಎಲ್ಲಿ ಯಾವ ರಾಜ ತಾಲೂಕಲ್ಲಿ ಅರಣ್ಯಗಳಿಲ್ಲ, ಅಂದ್ರೆ ಅರಣ್ಯ ಅಂದ್ರೆ ತೇಗ ಬೆಳೆಯೋ ಅರಣ್ಯಗಳಿಲ್ಲ, ದೊಡ್ಡ ದೊಡ್ಡ ಅರಣ್ಯಗಳಿಲ್ಲ ಅಂತ ಅರಣ್ಯ ಪ್ರದೇಶದಲ್ಲಿ ತಾಲೂಕುಗಳಲ್ಲಿ ತೇಗದ ಮರವನ್ನು ಕಡಿಯೋದಕ್ಕೆ ಅನುಮತಿ ಬೇಕಾಗಿಲ್ಲ. ಆದರೆ ನೀವು ಸಾಗಾಣಿಕೆ ಮಾಡಬೇಕು, ಉದಾಹರಣೆಗೆ ನೀವು ನಿಮ್ಮ ಜಮೀನಲ್ಲಿ ಕಳಿತೀರಾ, ಅದನ್ನ ಪಾಂಡವಪುರದ ಸಾಮಿಲ್ಗೆ ಹೋಗಿ ಮಾರಾಟ ಮಾಡಿಸೋದಕ್ಕೆ ಹೋಗ್ತೀರಾ, ಆ ಟ್ರಾನ್ಸ್ಪೋರ್ಟೇಷನ್ ಮಾಡೋದಕ್ಕೆ ಮಾತ್ರ ನೀವು ಪರ್ಮಿಟ್ ಪಡಿಬೇಕಾಗತ್ತೆ. ಅದು ಕೂಡ ಸುಲಭವಾಗಿ ಸಿಗುತ್ತೆ, ಏನು ತೊಂದರೆ ಏನಿಲ್ಲ. ಬಹಳಷ್ಟು ಜಾತಿ ಮರಗಳಿಗೆ ಇದನ್ನ ಎಕ್ಸೆಂಪ್ಟ್ ಮಾಡಲಾಗಿದೆ. ಅದರಿಂದಾಗಿ ನೀವು ಏನು ಅರಣ್ಯ ಇಲಾಖೆಯನ್ನು ಸಂಪರ್ಕಿಸಿ ಖಂಡಿತ ಪಡಿಬೋದು. ಈಗ ಸರಳೀಕರಣ ಮಾಡಿದ್ದೀವಿ, ತುಂಬ ಸರಳವಾಗಿ ನೀವು ಪರ್ಮಿಷನ್ ಪಡಿಬೋದು. ಮತ್ತೆ ಮಾರಾಟದ ಬಗ್ಗೆ ಹೇಳಿ ಹೇಳಿ, ತೇಗದ ಮರ ನೆಡೋದಾದ್ರೆ ಒಂದು ಅಂತರ 12-15 ಅಡಿ, ಬಾರ್ಡರ್ ಅಲ್ಲಿ ನೆಡೋದಾದ್ರೆ 15 ಅಡಿ ನೆಡೀರಿ. ಹೆಬ್ಬೇವು ನೆಡೋದಾದ್ರೆ ಒಂದು 18-20 ಅಡಿ ಅಂತರದಲ್ಲಿ ನೆಡೀರಿ.
1: ಸರ್, ಇವ್ರು ವಿಸ್ತೀರ್ಣ ಬಗ್ಗೆ ಕೇಳ್ತಿದ್ದಾರೆ, 1/4 ಎಕರೆ ಒಂದು 30 ಗುಂಟೆ ಇದೆ, ಅದ್ರಲ್ಲಿ ನಾವು ನೆಡಬಹುದಾ?
0: ಖಂಡಿತ
1: ನೆಡ್ರೆ. ಈಗ ಕೆಲವರು ನಮ್ದು 1/4 ಎಕರೆ ಇದೆ, 1/2 ಎಕರೆ ಇದೆ, 1 ಎಕರೆ ಇದೆ, 10 ಎಕರೆ ಇದೆ, ನಾವು ಎಲ್ಲರೂ ಕೂಡ ನೆಡಬಹುದಾ ಅನ್ನೋದು ಒಂದು ಪ್ರಶ್ನೆ ಮೂಡುತ್ತೆ.
0: ಇಲ್ಲ, ಖಂಡಿತ ನೆಡ್ಬೋದು ನೆಡಿ.
1: ಮುಂದಿನ ಕರೆ ಯಾರು?
0: ಆಮೇಲೆ ಒಂದೇ ಒಂದು ಕಿವಿ ಮಾತೇನಂದ್ರೆ, ಅನಗತ್ಯವಾಗಿ ಕೃಷಿ ಅರಣ್ಯದ ಬಗ್ಗೆ ತುಂಬಾ ಖರ್ಚು ಮಾಡಕ್ ಹೋಗ್ಬೇಡಿ. ತುಂಬಾ ಖರ್ಚಿನ ಅಗತ್ಯ ಇಲ್ಲ, ಯಾಕೆಂದ್ರೆ ಗಿಡಗಳನ್ನ ನಾವು ಮಾಮೂಲಿಯಾಗಿ ನೋಡ್ಕೊಂಡ್ರೆ ಸಾಕು. ಇವೆಲ್ಲ 30 ವರ್ಷ ಎಬ್ಬೇವನ್ನ ಹೊರತುಪಡಿಸಿ ಇವೆಲ್ಲ 20-25 ವರ್ಷ ನಂತರ ಬೆಳೆ ಬರೋದ್ರಿಂದ ಇವನ್ನ ಜಾಸ್ತಿ ಖರ್ಚು ಮಾಡದಂಗೆ ಒಂದು ಜಾಣತನದಿಂದ ಕಾಪಾಡಿ.
1: ಕರೆ ಮಾಡಿದ್ದಕ್ಕೆ ಧನ್ಯವಾದ. ಮುಂದಿನ ಕರೆ ಯಾರ್ದು ಅಂತ ನೋಡೋಣ. ಹಲೋ,
2: ನಮಸ್ಕಾರ ಸರ್.
1: ನಮಸ್ತೆ, ಪುಂಡರೀಕ ಅವರು, ನಿಮ್ಮ ಪ್ರಶ್ನೆ?
2: ಹಲೋ ಸರ್, ಈ ಅರಣ್ಯ ಪ್ರಾಣಿಗಳಿಂದ ಅನಾಹುತ ಆದ್ರೆ ಪ್ರಾಣಿಗಳಿಂದ ಆದ್ರೆ 20,000 ರೂಪಾಯಿ, ಹಾವು ಕಡಿದ್ರೆ 2,000 ರೂಪಾಯಿ ಮಾಡಿದೀರ ಸರ್. ಮೊದಲು 22,000 ಅಂತ ಹೇಳ್ತಿದ್ರು ನಿಮ್ಮ 50 ಶ್ರೀನಿವಾಸ ಸಾಹೇಬ್ ನಾವು December 5 ಹೇಳಿದಾರೆ ತಿಮ್ಮಪ್ಪ ಕಾರ್ಯಕ್ರಮ ನಡೆಸ್ತಿದ್ರು. ಆಮೇಲೆ ಅದು ಮಾರ್ಚ್ದಾಗ ಬಂದ 2,000 ರೂಪಾಯಿ ಬೆಳೆದಾರೆ ಕಂತೆ ಸಾಹೇಬ್ರ
1: ನೋಡಿ,
2: ಸಾವು ಸಾವನ್ನ ಹೌದಲ್ರಿ?
0: ಖಂಡಿತ,
1: ಇದುರಾಜವರೇ, ಇವು ದಿನನಿತ್ಯ ನಡೆಯುವಂತಹ ಒಂದು ಸಣ್ಣ ಪುಟ್ಟ ಘಟನೆಗಳು. ನಮ್ಮ ಕೃಷಿ ಅರಣ್ಯಕ್ಕೆ ಅಷ್ಟು ಸಮಂಜಸ ಅಲ್ದಿದ್ರು ಈ ಪ್ರಶ್ನೆ ಒಂದು.
0: ಖಂಡಿತ ಖಂಡಿತ, ಉತ್ತರ ಹೇಳ್ತೀನಿ. ಆಕ್ಚುಲ್ ಆಗಿ ಏನಾಗಿದೆ, ಹಾವು ಎಲ್ಲಾ ಕಡೆನೂ ಇರುತ್ತೆ, ಅದು ವನ್ಯ ಪ್ರಾಣಿ ನಿಜ, ಆದ್ರೆ ಇಲ್ಲಿವರೆಗೂ ಹಾವನ್ನ ನಮ್ಮ ಸರ್ಕಾರದ ಮಟ್ಟದಲ್ಲಿ ಹಾವನ್ನ ವನ್ಯ ಪ್ರಾಣಿ ಪರಿಹಾರಕ್ಕೆ ಅದನ್ನ ಸೇರಿಸಿಲ್ಲ. ಬಹುಶಃ ಒಂದು ಸರ್ಕಾರ ಅದ್ರ ಬಗ್ಗೆ ತಾವು ಸರ್ಕಾರದಲ್ಲಿ ಮನವಿ ಮಾಡಿದ್ರೆ ಅದನ್ನ ಪರಿಗಣಿಸುವಂತ ಅವಕಾಶಗಳಿದೆ. ತಾವು
2: 2,000 ರೂಪಾಯಿ ಹೆಂಗ್ ಬಂತ
0: ಅಂದ್ರೆ, ಏನಾಗಿದೆ ಅಂದ್ರೆ ಅದನ್ನ ಅರಣ್ಯ ಇಲಾಖೆ ಕೊಡೋದಿಲ್ಲ, ಹಾವು ಕಚ್ಚಿದ್ರೆ ಅದನ್ನ ಕಂದಾಯ ಇಲಾಖೆಯಿಂದ ಕೊಡ್ತಾರೆ. ಹಾಗಾಗಿ ಇಲ್ಲ, ಅರಣ್ಯ ಇಲಾಖೆಯಿಂದ ನನಗೆ ಗೊತ್ತಿದಾಗೆ
1: ಸ್ಥಳೀಯ ಗ್ರಾಮ ಪಂಚಾಯತಿಯಿಂದ ಕೊಡೋದಿಲ್ಲ ಸರ್,
0: ನಿಮ್ಮ ಕಂದಾಯ ಇಲಾಖೆಯಿಂದ ಬೇರೆ ಕಡೆಯಿಂದ ಕೊಡ್ತಾರೆ.
2: December 5 ಕಾರ್ಯಕ್ರಮ ತೆಗೆದ್ರು ನೀವು 2025 December 5 ಶ್ರೀನಿವಾಸ ಸಾಹೇಬ್ರ ಇದ್ರು ಆಯುಕ್ತರು, ತಿಮ್ಮಪ್ಪ ಕೂಡ ಹೇಳಿದ್ರು ಅವಾಗ 22 ಲಕ್ಷ ಇತ್ರಿ, 22 ಲಕ್ಷಕ್ಕೂ. ಆಮೇಲೆ ಮಾರ್ಚ್ದಾಗ ಬಂದ ಸಂಜಯ್ ಸಾಹೇಬ್ರು ಅದನ್ನ 20 ತಂದ್ರಿ, 20 ಲಕ್ಷ ಹಾವು ಕರೆದ್ರೆ 2 ಲಕ್ಷಕ್ಕೆ ತಂದ್ರಿ.
0: ಇಲ್ಲ, ಅದು ಸರ್ಕಾರದ ಮಟ್ಟದ
2: ಸಾಯ್ದು ಕಂತು ಸಾಯಂಗಿಲ್ರಿ.
0: ಅಲ್ಲ, ಖಂಡಿತ
1: ಈಗ
0: ಮುಖ್ಯವಾಗಿ ಕೃಷಿ ಅರಣ್ಯದ ಬಗ್ಗೆ ಮಾತಾಡ್ತಾ ಇದೀವಿ, ತಾವು ಇದ್ರ ಬಗ್ಗೆ ಕಂದಾಯ ಇಲಾಖೆಯನ್ನು ಸಂಪರ್ಕಿಸಿ ದಯವಿಟ್ಟು.
1: ಹಲೋ, ಮುಂದಿನ ಕರೆ. ಹಲೋ
3: ಹಲೋ, ನಮಸ್ತೆ.
1: ನಮಸ್ತೆ,
3: ನಾನು ಗೀತಾ ಅಂತ ಮಂಗಳೂರಿಂದ.
1: ಹೇಳಿ ಗೀತಾ ಅವರೇ, ನಿಮ್ಮ ಪ್ರಶ್ನೆ ಏನಿದೆ?
3: ಅದು ಕೃಷಿ ಇಲಾಖೆಯಿಂದ ಗಿಡ ಸಿಗಬಹುದಾ ಫ್ರೀಯಾಗಿ?
0: ಅಮ್ಮ, ನೀವು ವಿಬಿ ರಾಮ್ಜಿ ಯೋಜನೆ ಅಡಿಯಲ್ಲಿ ನಿಮ್ಮ ಹತ್ರ ನರೇಗಾ ಕಾರ್ಡ್ ಇದ್ರೆ ಫ್ರೀಯಾಗಿ ಸಿಗುತ್ತೆ. ಅದೆಲ್ಲ ಏನು ಇಲ್ಲ ಅಂದ್ರೆ ನಮ್ಮ ಸಬ್ಸಿಡಿ ರೇಟ್ ಅಲ್ಲಿ ತುಂಬಾ ರಿಯಾಯಿತಿ ದರದಲ್ಲಿ ಕಡಿಮೆ ದರದಲ್ಲಿ ಸಿಗುತ್ತೆ. ನೀವು ಮಂಗಳೂರು ನರ್ಸರಿ, ನಿಮ್ಮ ಮಂಗಳೂರಲ್ಲಿ ಯಾವ ತಾಲೂಕು ತಮ್ದು? ಮಂಗಳೂರು ತಾಲೂಕಲ್ಲಿ, ಮಂಗಳೂರು ತಾಲೂಕಿನಲ್ಲಿ ನೀವು ಅರಣ್ಯ ವಲಯ ಅರಣ್ಯಾಧಿಕಾರಿನ ಭೇಟಿ ಮಾಡಿ ಅವ್ರ ನರ್ಸರಿನಲ್ಲಿ ಎರಡು, ಒಂದು ದರ 3 ರೂಪಾಯಿ, ಇನ್ನೊಂದು ದರ 6 ರೂಪಾಯಿ. 3 ರೂಪಾಯಿಗೆ ಮತ್ತೆ 6 ರೂಪಾಯಿಗೆ ವಿಶೇಷ ರಿಯಾಯಿತಿ ದರದಲ್ಲಿ ಸಿಗುತ್ತೆ.
1: ಗೀತಾ ಅವರೇ, ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ದೇವರಾಜ್ ಅವರೇ,
3: ಥ್ಯಾಂಕ್ ಯು.
1: ದೇವರಾಜ್ ಅವರೇ, ಪ್ರತಿ ತಾಲೂಕಲ್ಲೂ ನಿಮ್ಮ ಒಂದು ಅರಣ್ಯ ಇಲಾಖೆ ನರ್ಸರಿಗಳನ್ನು

0: ನಿರ್ವಹಣೆ ಮಾಡ್ತಿದ್ದಾರೆ, ತುಂಬಾ ಉತ್ತಮವಾದಂತಹ ಸಸಿಗಳನ್ನ ನೆಡ್ತಿದ್ದಾರೆ. ಅದು ನೋಡಿದ್ರೆ ಏನ್ ನೀವು ಬೆಳೆಸ್ತಿದ್ದೀರೋ ಅಥವಾ ಏನು ಫ್ಯಾಕ್ಟ್ರಿಯಲ್ಲಿ ತಯಾರು ಮಾಡಿ ಬಂದಿದ್ದಾವ ಅಂತ ಅನ್ಸುತ್ತೆ ನಮಗೆ. ತುಂಬಾ ಉತ್ತಮವಾದಂತಹ ಸಸಿಗಳು, ಒಂದರಿಂದ ಒಂದಕ್ಕೆ ಯಾವುದೇ ತರದ ವ್ಯತ್ಯಾಸ ಕಾಣದಿರ, ಒಂದೇ ತರದಲ್ಲಿ ತುಂಬಾ ಸೊಗಸಾಗಿ ಬೆಳೆಸ್ತಾ ಇದ್ದೀರಾ. ಎಲ್ಲಾ ಕಡೆ ಸಸಿಗಳ ಒಂದು ಲಭ್ಯತೆ ಇದೆ ಈ ವರ್ಷ ಕೂಡ, ಏನಂತೀರ ತಾವು?
1: ಖಂಡಿತ.
0: ಮುಂದಿನ ಕರೆ ಯಾರ್ದು ಅಂತ ನೋಡೋಣ. ಹಲೋ ಹಲೋ
2: ಹಲೋ, ನಮಸ್ತೆ ಸರ್.
0: ನಮಸ್ತೆ,
2: ನಾನು ಮಂಗಳೂರು ತಾಲೂಕು ಕಿನ್ನಿಗೋಳಿಯಿಂದ ನೀರಜ ಅಂತ.
0: ನೀರಜ ಅವರು, ನಿಮ್ಮ ಪ್ರಶ್ನೆ?
2: ನನ್ನ ಪ್ರಶ್ನೆ ಅಂದ್ರೆ, ಈಗ ನೀವು ಬಿಪಿಎಲ್ ಕಾರ್ಡ್ನವರಿಗೆ ಉಚಿತ ಗಿಡ ಸಿಗ್ತದೆ ಅಂತ ಹೇಳಿದ್ರಲ್ಲ, ಈಗ ಮಂಗಳೂರು ತಾಲೂಕಿನಲ್ಲಿ ಅದು ಎಲ್ಲಿ ಸಿಗ್ತದೆ ಅದಕ್ಕೆ?
1: ಈಗ ಅಮ್ಮ, ಮಂಗಳೂರು ವಲಯ ಅರಣ್ಯಾಧಿಕಾರಿ ಕಚೇರಿ ಅಥವಾ ಮಂಗಳೂರು ಯಾವುದೇ ಒಂದು ಅರಣ್ಯ ಕಚೇರಿಗೆ ಹೋಗಿ ಅಲ್ಲಿ ವಿಚಾರಿಸಿ, ಖಂಡಿತ ಸಿಗುತ್ತೆ. ತುಂಬ ಹತ್ರದಲ್ಲೇ ಇರುತ್ತೆ ನರ್ಸರಿ.
0: ಮೊದಲೇ ಹೇಳಿದಾಗೆ ಪ್ರತಿ ತಾಲೂಕಿನಲ್ಲೂ,
1: ಪ್ರತಿ ತಾಲೂಕಲ್ಲೂ ಕನಿಷ್ಠ ಪಕ್ಷ ಎರಡು ನರ್ಸರಿ.
0: ನಿಮ್ಮ ಸಸ್ಯ ಕ್ಷೇತ್ರಗಳಿದೆ ಸರ್, ಆದಷ್ಟು ಕೂಡ ಆಯಾ ಪ್ರಾಂತ್ಯಕ್ಕೆ ಸೂಕ್ತವಾದಂತಹ ಸಸಿಗಳನ್ನ ತಾವು ಬೆಳೆಸ್ತಾ ಇದ್ದೀರಿ ಕೂಡ.
1: ಹೌದು. ನೀವು ಒಂದು ಆಧಾರ್ ಕಾರ್ಡು ಮತ್ತೆ ನಿಮ್ದು ಪಹಣಿ ಒಂದು ಫೋಟೋ.
0: ಅಲ್ಲ, ಯಾವ ತಿಂಗಳಲ್ಲಿ ಪಡ್ಕೋಬೇಕಂತಿದ್ದಾರೆ?
1: ಸಾಮಾನ್ಯವಾಗಿ
0: ಮುಂಗಾರು
1: ಜೂನ್ ತಿಂಗಳಲ್ಲಿ, ಮೇ ಜೂನ್ ತಿಂಗಳಲ್ಲಿ, ಜೂನ್ ಜುಲೈ ತಿಂಗಳಲ್ಲಿ ಕೊಡ್ತೀವಿ. ಈ ಸರಿ ಮಳೆ ಅಂತೂ ಬಹಳ ಕಮ್ಮಿ ಇದೆ. ಒಂದ್ಸರಿ ವಿಚಾರಿಸಿ, ಖಂಡಿತ ಸಿಕ್ಕರು ಸಿಗಬಹುದು.
2: ಸಾಮಾನ್ಯ
1: ಇಲ್ಲ ಇಲ್ಲ ಇಲ್ಲ ಪಂಚಾಯತಿನಲ್ಲಿ ಸಾಮಾನ್ಯ ವಿಶೇಷ ಯಾವ್ದಾದ್ರು ಸ್ಕೀಮ್ ಇದ್ರೆ ಪಂಚಾಯತಿನಲ್ಲಿ ಕೊಡ್ತಾರೆ. ಸಾಮಾನ್ಯವಾಗಿ ಆ ಸ್ಕೀಮ್ ಈಗ ಸದ್ಯಕ್ಕೆ ಯಾವುದೂ ಇಲ್ಲ. ನೇರವಾಗಿ ನೀವು ವಲಯ ಅರಣ್ಯಾಧಿಕಾರಿ ಕಚೇರಿಯನ್ನ ಸಂಪರ್ಕಿಸಿ ಅಥವಾ ಡಿ ಎಫ್ ಆಫೀಸ್ಗೆ ಹೋದ್ರು ಕೂಡ ನಡೆಯುತ್ತೆ. ನೀವಲ್ಲಿ ಯಾರನ್ನಾದ್ರೂ ಕೇಳಿದ್ರೆ, ಅಲ್ಲಿ ಯಾರನ್ನಾದ್ರೂ ನಿಮ್ಮ ಇವ್ರನ್ನ ಕೇಳಿ. ನಾನು ಮಂಗಳೂರು, ನನಗೆ ಪರಿಚಯ ಇಲ್ಲ, ಹಾಗಾಗಿ ಅಲ್ಲಿ ಅವಲೆ ಫಾರೆಸ್ಟ್ ಆಫೀಸ್ ಅಂತ ಎಲ್ಲಿ ಕೇಳಿದ್ರು ಖಂಡಿತ ಹೇಳ್ತಾರೆ.
0: ನೀರಜ್ ಅವರೇ, ಈ ಕಾರ್ಯಕ್ರಮದ ಕೊನೆಯಲ್ಲಿ ಒಂದು ಸಹಾಯವಾಣಿ ಸಂಖ್ಯೆಯನ್ನು ನಿಮ್ಗೆ ಕೊಡ್ತೀವಿ. ಆ ಸಹಾಯವಾಣಿಗೆ ನೀವು ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬಹುದು. ಧನ್ಯವಾದ ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕೆ. ಮುಂದಿನ ಕರೆ ಯಾರ್ದು ಅಂತ ನೋಡೋಣ. ಹಲೋ ಹಲೋ ಹಲೋ ಹಲೋ
3: ಹಲೋ ಶುಭೋದಯ.
0: ಶುಭೋದಯ. ತಮಗೆ
3: ನನ್ನ ಹೆಸರು ಡಾಕ್ಟರ್ ಗಂಗಾಧರ ವಾಮ ಆತ್ರೇಯ ಅಂತ ಹೇಳಿ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿಂದ ಮಾತಾಡ್ತಿದ್ದೀನಿ.
0: ಗಂಗಾಧರವ್ರೆ, ನಿಮ್ಮ ಪ್ರಶ್ನೆ?
1: ಹೇಳಿ ಮತ್ತೆ, ರಿಪೀಟ್ ಮಾಡಿ ಪ್ರಶ್ನೆ, ಸ್ವಲ್ಪ ಡಿಸ್ಟರ್ಬೆನ್ಸ್ ಆಯ್ತು.
0: ಹಲೋ,
4: ನಂಜನಗೂಡಿಂದ ಮಹೇಶ್ ನಾಯ್ಕ ಮಾತಾಡ್ತಾ ಇದ್ದೀನಿ.
0: ಮಹೇಶ್ ಅವರೇ, ನಿಮ್ಮ ಪ್ರಶ್ನೆ?
4: ಹಲೋ,
0: ಹಾ ಕೇಳಿಸ್ತದೆ, ಹೇಳಿ.
4: ಹಾ ಸರ್, ಸಿಂಪಲ್ ಆಗಿ ಮೂರು ಪ್ರಶ್ನೆ ಇದೆ, ದಯವಿಟ್ಟು ಕೋಆಪರೇಟ್ ಮಾಡಿ. ಮೊದಲನೇದು, ಈ ಕಾರಂಚಿನ ಬುಡಕಟ್ಟು ಜನ ಇರ್ತಾರಲ್ಲ ಸರ್, ಅವರಿಗೆ ತಮ್ಮ ಅರಣ್ಯ ಇಲಾಖೆಯಿಂದ ಸಣ್ಣ ಪುಟ್ಟ ಸೌಲಭ್ಯ ಸಿಗುತ್ತೆ. ಈ ಫಾರ್ ಎಕ್ಸಾಂಪಲ್ ಟಾರ್ಪಲ್, ಸೋಲಾರ್ ಲೈಟ್, ಈ ರೀತಿ ಇಂಥ ಸೌಲಭ್ಯಗಳು ಏನಿದೆ ಅಂತ ಒಂದು ಸ್ವಲ್ಪ ಹೇಳ್ಬೋದೆ? ಮೊದಲನೇ ಪ್ರಶ್ನೆ.
1: ಈಗ ಇದು ಕೃಷಿ ಅರಣ್ಯಕ್ಕೆ ನೇರವಾದ ಸಂಪರ್ಕ ಸಂಬಂಧಿತ ಪ್ರಶ್ನೆ. ನನಗೆ ಗೊತ್ತಿದ್ದಂಗೆ ಅರಣ್ಯ ಇಲಾಖೆನಲ್ಲಿ ನೇರವಾಗಿ ಆ ಥರ ಇದಿಲ್ಲ. ಬಹುಶಃ ನೀವು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ.
4: ಓಕೆ ಸರ್, ಎರಡನೇ ಪ್ರಶ್ನೆ, ಕೃಷಿ ಅರಣ್ಯದ ಸಂಬಂಧಪಟ್ಟಂತೆ ಅಧಿಕಾರಿಗಳು ರೈತರ ಜೊತೆ ಯಾವ ರೀತಿ ಒಡನಾಟ ಇಟ್ಕೋಬೇಕು, ಮತ್ತೆ ರೈತರು ಯಾವ ರೀತಿ ಅಧಿಕಾರಿಗಳಿಗೆ ಸ್ಪಂದಿಸಬೇಕು ಅಂತ? ಎರಡನೇ ಪ್ರಶ್ನೆ.
1: ಏನಿಲ್ಲ, ನೀವು ಈ ಪ್ರಶ್ನೆಗೆ ಈಗಾಗಲೇ ಉತ್ತರಿಸಿದ್ದೀನಿ. ನೀವು ನೇರವಾಗಿ ನಿಮ್ದು ಯಾವ ತಾಲೂಕು ಅಂತ ಹೇಳಿದ್ರಿ?
4: ನಂಜನಗೂಡು.
1: ನಂಜನಗೂಡು, ನಂಜನಗೂಡು ಸರ್ಕಲ್ ಅಲ್ಲೇ ಆಫೀಸ್ ಇದೆ. ಆಫೀಸ್ಗೆ ಹೋಗಿ ನನಗೆ ಈ ಥರ ಗಿಡಗಳು ಬೇಕು ಅಂತಂದ್ಬಿಟ್ಟು ಒಂದು ಅರ್ಜಿ ಕೊಡಿ, ಒಂದು ಫೋಟೋ, ಆಧಾರ್ ಕಾರ್ಡ್ ತೊಗೊಂಡೋಗಿ, ನಿಮ್ದು ಆರ್ ಟಿ ಸಿ ನಂಬರ್, ಆರ್ ಟಿ ಸಿ ತೊಗೊಂಡೋಗಿ, ಅಲ್ಲಿ ನಿಮಗೆ ನೇರವಾಗಿ ಯಾವ ಗಿಡ ಹಾಕ್ಬೋದು, ಯಾವ ಗಿಡ ಅವೈಲಬಲ್ ಇದೆ ಆ ಮಾಹಿತಿ ಎಲ್ಲ ಕೊಡ್ತಾರೆ, ಮತ್ತು ಯಾವ್ಯಾವದ್ರಲ್ಲಿ ನಿಮಗೆ ಬೆನಿಫಿಟ್ ಸಿಗುತ್ತೆ ಅಂತ ಕೂಡ ಸಿಗುತ್ತೆ.
4: ಓಕೆ ಸರ್, ಮೂರನೇ ಪ್ರಶ್ನೆ, ಈ ಕೆಲವು ಕಾಡು ಪ್ರಾಣಿಗಳ ಅವಳಿಯಿಂದ ಕೆಲವರು ಅನಾಹುತ ಆಗಿರ್ತದೆ, ಸಾವು ನೋವಾಗಿರ್ತದೆ ರೈತರಿಗೆ, ಇಂಥ ರೈತರಿಗೆ ಸಿಕ್ಕಾಪಟ್ಟೆ ಅರಣ್ಯಾಧಿಕಾರಿಗಳು ಮೈಸೂರಿಗೆ ಹೋಗಿ, ಬೆಂಗಳೂರಿಗೆ ಹೋಗಿ, ಡೆಲ್ಲಿಗೆ ಹೋಗಿ ಅಂತ ಅಲ್ಲಿಸ್ತಾರೆ, ದಯವಿಟ್ಟು ಆ ರೀತಿ ಅಲ್ಲಿಸ್ತೆ ಎಷ್ಟಾಗುತ್ತೆ ಪರಿಹಾರ ಕೊಟ್ಟು?
1: ಇಲ್ಲ, ಖಂಡಿತ ಇಲ್ಲ, ಆ ಥರ ಏನಿಲ್ಲ. ಈಗ ಫೋಟೋ ಕೂಡ ನೀವು ತೆಗಿಬೇಕಾಗಿಲ್ಲ, ನಾವೇ ಅರಣ್ಯ ಇಲಾಖೆಯಿಂದನೇ ಫೋಟೋ ಕೂಡ ತೆಗಿತಾರೆ, ಆ ಥರದ್ದೇನಿಲ್ಲ. ತಮ್ಮ ಇದರಿಂದ ಅದನ್ನು ಒಡೆದಾಕಿ ಖಂಡಿತ ನೀವು ಆರ್ ಎಫ್ ಓ ಕಚೇರಿಗೆ ಹೋದರೆ ಸಾಕು, ನಿಮಗೆ ಖಂಡಿತ ಎಲ್ಲ ಸಿಗುತ್ತೆ, ಬೆನಿಫಿಟ್ ಸಿಗುತ್ತೆ.
0: ದೇವರಾಜ್ ಅವರೇ, ನೋಡಿ, ನಮ್ಮ ಈ ಕೃಷಿ ಅರಣ್ಯ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಕರೆಗಳನ್ನು ನಾವು ಇದುವರೆಗೆ ಸ್ವೀಕರಿಸಿದ್ವಿ, ಅದಕ್ಕೆ ಸೂಕ್ತವಾದ ಉತ್ತರ ಕೂಡ ನಿಮ್ಮ ಕಡೆ ಸಿಕ್ಕಿದೆ ಕೂಡ. ವಿಶೇಷವಾಗಿ ಈ ಶ್ರೀಗಂಧ ಬೆಳಿಬೇಕಾದ್ರೆ ತುಂಬ ಜನರಿಗೆ ಆಸಕ್ತಿ ಇದೆ, ನಾವು ಬೆಳೆಸಬೇಕು, ಅದನ್ನು ಹೇಗೆ ಬೆಳೆಸಬೇಕು ಅನ್ನೋದೊಂದು, ಮತ್ತು ಅದರ ಕಟಾವು ಹೇಗೆ ಮಾಡಬೇಕು, ಮತ್ತು ಎಲ್ಲಿ ಮಾರಾಟ ಮಾಡಬೇಕು ಅನ್ನೋದು, ಶ್ರೀಗಂಧ, ತೇಗ, ಈ ಥರದ ಯಾವುದೇ ಒಂದು ಹೆಚ್ಚಿನ ಒಂದು ಬೆಳೆ ಬಾಳುವಂತಹ ಒಂದು ಮರಗಳ ಕಟಾವು ಸಾಗಾಣಿಕೆಗೆ ಇದಕ್ಕೆ ವಿಶೇಷವಾದಂಥ ಒಂದು ಅನುಮತಿ ಬೇಕಾ ಅನ್ನೋದು, ತುಂಬ ತಮ್ಮ ಇಲಾಖೆಯಿಂದ ಹಲವಾರು ಕಾನೂನುಗಳನ್ನು ಸಡಿಲ ಮಾಡಿ ನಮ್ಮ ಬೆಳೆಗಾರರಿಗೆ ವಿಶೇಷವಾಗಿ ನಮ್ಮ ರೈತರಿಗೆ ನೀವು ಅನುಕೂಲ ಮಾಡಿಕೊಟ್ಟಿದ್ರಿ, ಇದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳೋದಾದ್ರೆ?

0: ಶ್ರೀಗಂಧದ ಬಗ್ಗೆ ಹೇಳೋದಾದರೆ, ಇದನ್ನು ಇತ್ತೀಚೆಗೆ ನಮ್ಮ ಸರ್ಕಾರ ಹೊಸ ಒಂದು ರೂಲ್ಸ್ ಮತ್ತು ರೆಗ್ಯುಲೇಷನ್ನ ಕಾಯ್ದೆಯನ್ನು ಜಾರಿಗೆ ತಂದಿದೆ. ಶ್ರೀಗಂಧವನ್ನು ಯಾರು ಬೇಕಾದರೂ ತಮ್ಮ ಸ್ವಂತ ಜಾಗದಲ್ಲಿ ಬೆಳಿಬೋದು, ಬೆಳಿಬೋದು.
1: ಹಾಂ ಹಾಂ, ಕೇಳುಗ್ರೆ, ಹೆಚ್ಚಿನ ಒಂದು ಮಾಹಿತಿಗಾಗಿ ಅರಣ್ಯ ಇಲಾಖೆಯ 1926 ಈ ಒಂದು ಸಹಾಯವಾಣಿಗೆ ನೀವು ಕರೆ ಮಾಡಿ ಯಾವುದೇ ವಿಷಯದ ಬಗ್ಗೆ ನೀವು ಮಾಹಿತಿಯನ್ನು ಪಡೆಯಬಹುದು. ದಿನದ 24 ಗಂಟೆಗಳು ಕೂಡ ಈ ಒಂದು ಸಹಾಯವಾಣಿ ಕೆಲಸ ಮಾಡ್ತಾ ಇರುತ್ತೆ. ಅಲ್ಲಿನ ಒಂದು ಅಧಿಕಾರಿಗಳು ನಿಮ್ಮ ಪ್ರಶ್ನೆಗಳಿಗೆ ನೇರವಾಗಿ ಉತ್ತರವನ್ನು ಕೊಡ್ತಾರೆ, ಸೂಕ್ತ ಸಲಹೆಗಳನ್ನು ಕೊಡ್ತಾರೆ. ಕೇಳುಗ್ರೆ, ಇದಾಗಿತ್ತು ಇಂದಿನ ಅರಣ್ಯವಾಣಿ ನಿಮ್ಮ ಪ್ರಶ್ನೆ ನಮ್ಮ ಉತ್ತರ ನೇರ ಫೋನಿನ ಕಾರ್ಯಕ್ರಮ. ಇದು ಮೊದಲನೇ ಸಂಚಿಕೆ. ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೂ ಅರಣ್ಯವಾಣಿ ನಿಮ್ಮ ಪ್ರಶ್ನೆ ನಮ್ಮ ಉತ್ತರ ಪ್ರಾಯೋಜಿತ ನೇರ ಫೋನಿನ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದ್ದವರು ತುಮಕೂರಿನ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಪಿ ದೇವರಾಜು ಅವರು, ನಡೆಸಿಕೊಟ್ಟವರು ಕೃಷ್ಣಪ್ಪ ಕೆವಿ, ತಾಂತ್ರಿಕ ಸಹಕಾರ ತಮಿಳರಸೆ ಇ ಶಿವಾನಂದ ಸ್ವಾಮಿ ಹಾಗೂ ಸೈಯದ್ ನಜೀವುಲ್ಲಾ. ಅರಣ್ಯವಾಣಿ ನಿಮ್ಮ ಪ್ರಶ್ನೆ ನಮ್ಮ ಉತ್ತರ ಪ್ರಾಯೋಜಿತ ನೇರ ಫೋನಿನ ಕಾರ್ಯಕ್ರಮದ ಪ್ರಾಯೋಜಕರು ಅರಣ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.

0: ಗುಡ್ಡ,
1: ಕೆರೆ, ಕುಂಟೆ,
0: ಗಿಡ ಮರಗಳಿಲ್ಲದ ಊರು
1: ಮರುಭೂಮಿಯಿದ್ದಂತೆ.
0: ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು
1: ಪ್ರಕೃತಿಯನ್ನೇ ನುಂಗುವಂತಾಗಬಾರದು.
0: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು
1: ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ.
0: ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ,
1: ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ.

0: ನಿಮ್ಮ ಭಾವನೆಗಳಿಗೆ ಸ್ಪಂದಿಸುವ ಹಳೆಯ ನೆನಪುಗಳನ್ನ ಮೆಲುಕು ಹಾಕುವಂತೆ ಮಾಡುವ ಮಧುರ ಗೀತೆಗಳ ಗುಚ್ಛ ಸವಿನೆನಪು.
1: ಅರ್ಥಪೂರ್ಣ ಸಾಹಿತ್ಯ, ಸುಮಧುರ ರಾಗ ಸಂಯೋಜನೆ, ಜನಪ್ರಿಯ ಗಾಯಕರ ಗಾನ ಸುದಿಯಲ್ಲಿ ಮೂಡಿ ಬರುವ ಗೀತೆಗಳ ಸಂಗಮ ಸವಿನೆನಪು.
2: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 11 ಗಂಟೆಗೆ ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ.

ಸಮಯ ಆಗಿದೆ 11:44. ನೀವು ಕೇಳ್ತಾ ಇದ್ದೀರಾ ಸವಿ ನೆನಪು, ಹಳೆಯ ಕನ್ನಡ

ಯಾರು ಯಾರು ನೀ ಯಾರು, ಎಲ್ಲಿರುವೆ ಬಂದು ಮುಖ ತೋರು, ಯಾಕಿಲ್ಲಿ ಜನರು ಬಂದುಳಿಯಲಾರು ಯಾಕೆ.

0: ಯಾರು ಯಾರು ನೀ ಯಾರು
1: ಎಲ್ಲಿಂದ ಬಂದೆ ಯಾವೂರು
0: ಬದುಕಿದ್ದ ಜನರು ಹೆದರೋಡುತ್ತಿದ್ರು
1: ಇನ್ನಿವರು ಹೆದರಲಾರು

0: ಇದೀಗ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
1: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಇಂದು ವಿಶ್ವ ಕಡಲ ದಿನ. ಜೀವ ವೈವಿಧ್ಯದ ಆಶ್ರಯ ತಾಣವಾದ ಕಡಲು ಮತ್ತು ಕಡಲ ಪರಿಸರವನ್ನು ಸ್ವಚ್ಛವಾಗಿರಿಸೋಣ, ಭವಿಷ್ಯದ ಪೀಳಿಗೆಗೆ ಕಡಲನ್ನು ಉಳಿಸೋಣ ಎಂದು ಕರಾವಳಿ ಜಿಲ್ಲೆಗಳಲ್ಲಿ ಕಡಲ ತೀರಗಳಲ್ಲಿ ಸ್ವಚ್ಛತೆಯೇ ಸೇವೆ ಅಭಿಯಾನದ ಮೂಲಕ ಜನಜಾಗೃತಿ ಮೂಡಿಸಲಾಗುತ್ತಿದೆ. ನಾನಲ್ಲ ನೀವು ಎಂಬ ಧ್ಯೇಯದೊಂದಿಗೆ ಇಂದು ರಾಷ್ಟೀಯ ಸೇವಾ ಯೋಜನೆ ಸಂಸ್ಥಾಪನಾ ದಿನಾಚರಣೆ. ವಿದ್ಯಾರ್ಥಿಗಳಲ್ಲಿ ಶಿಸ್ತು, ನಾಯಕತ್ವ ಮತ್ತು ಸಾಮಾಜಿಕ ಜವಾಬ್ದಾರಿ ಮೈಗೂಡಿಸಲು ಎನ್ಎಸ್ಎಸ್ ಸಹಕಾರಿಯಾಗಿದೆ. ಕೇಂದ್ರ ಕಾನೂನು ಮತ್ತು ನ್ಯಾಯ ಸಚಿವಾಲಯ ಸಹಾನುಭೂತಿಯಿಂದ ಸೇವೆ ಸಲ್ಲಿಸುತ್ತಿರುವ ರಾಷ್ಟೀಯ ಸೇವಾ ಯೋಜನೆಯ ಸ್ವಯಂ ಸೇವಕರ ಸೇವೆಯನ್ನು ಶ್ಲಾಘಿಸಿ ಅಭಿನಂದಿಸಿದೆ. ಬರ ಪರಿಹಾರ ಮತ್ತು ಕೇಂದ್ರದ ನೆರವಿನ ಕುರಿತು ಚರ್ಚಿಸಲು ಹೊಸದಿಲ್ಲಿಗೆ ಸರ್ವಪಕ್ಷ ನಿಯೋಗ ಕರೆದೊಯ್ಯಲು ನಿರ್ಧರಿಸಿದ್ದಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನ ವಿಧಾನಸೌಧದಲ್ಲಿ ಮಾತನಾಡಿದ ಅವರು, 177 ತಾಲೂಕುಗಳಲ್ಲಿ ಭೀಕರ ಬರವಿದ್ದು ಅಧಿಕೃತವಾಗಿ ಘೋಷಿಸಲಾಗಿದೆ. 3,705 ಕೋಟಿ 30 ಲಕ್ಷ ರೂಪಾಯಿ ಮಧ್ಯಂತರ ಪರಿಹಾರ ಒದಗಿಸುವಂತೆ ಪ್ರಧಾನಮಂತ್ರಿಯವರಿಗೆ ಪತ್ರ ಬರೆದಿದ್ದಾಗಿ ಹೇಳಿದರು. ರಾಜ್ಯದ 200 ತಾಲೂಕುಗಳಲ್ಲಿ ಭೀಕರ ಬರ ಪರಿಸ್ಥಿತಿ ಇದೆ. ಬರಗಾಲದ ಕುರಿತು ವಿಸ್ತೃತ ಚರ್ಚೆ ನಡೆಸಲು ವಿಶೇಷ ಅಧಿವೇಶನವನ್ನು ಇಂದಿಗೆ ವಿಸ್ತರಿಸಲಾಗಿದೆ ಎಂದು ಮುಖ್ಯಮಂತ್ರಿ ನುಡಿದರು. ಉತ್ತರ ಕರ್ನಾಟಕ ಭಾಗದ ನೀರಾವರಿ ಯೋಜನೆಗಳನ್ನು ಪೂರ್ಣಗೊಳಿಸಲು 50,000 ಕೋಟಿ ರೂಪಾಯಿ ಅನುದಾನ ನೀಡುವಂತೆ ವಿಧಾನಸಭೆ ವಿಪಕ್ಷ ಉಪನಾಯಕ ಅರವಿಂದ್ ಬೆಲ್ಲದ್ ವಿಶೇಷ ಅಧಿವೇಶನದಲ್ಲಿ ರಾಜ್ಯ ಸರ್ಕಾರವನ್ನು ಆಗ್ರಹಿಸಿದ್ದಾರೆ. ವಿಧಾನಸಭೆಯಲ್ಲಿ ಬರ ಕುರಿತ ಚರ್ಚೆಯಲ್ಲಿ ಮಾತನಾಡಿದ ಅವರು, 37,000 ಕೋಟಿ ರೂಪಾಯಿ ಬೆಳೆ ನಷ್ಟ ಅಂದಾಜಿಸಲಾಗಿದೆ. ಬರ ಎದುರಿಸಲು ಸಮರ್ಪಕ ಪೂರ್ವಸಿದ್ದತೆಗಳು ಬೇಕು ಎಂದರು. ಸೇವಾ ಸಂಕಲ್ಪ ಮಾಸಿಕ ಅಭಿಯಾನ ದೇಶಾದ್ಯಂತ ಜರುಗುತ್ತಿದೆ. 2020ರಲ್ಲಿ ಸ್ಥಾಪನೆಗೊಂಡ ಇನ್ ಸ್ಪೇಸ್, ಇಂಡಿಯನ್ ನ್ಯಾಷನಲ್ ಸ್ಪೇಸ್ ಪ್ರಮೋಷನ್ ಅಂಡ್ ಅಥೋರೈಸೇಷನ್ ಸೆಂಟರ್ ಬಾಹ್ಯಾಕಾಶ ಇಲಾಖೆ ಅಧೀನದ ಸ್ವಾಯತ್ತ ಏಕಗವಾಕ್ಷಿ ಸಂಸ್ಥೆಯಾಗಿ ಸೇವಾನಿರತವಾಗಿದೆ. ಖಾಸಗಿ ಸಂಸ್ಥೆಗಳಿಂದ ಉಪಗ್ರಹ ಉಡಾವಣೆ ಮತ್ತು ಕಾರ್ಯಾಚರಣೆಗಳಿಗೆ ಅನುಮತಿ, ಇಸ್ರೋ ಸೌಲಭ್ಯಗಳ ಬಳಕೆ, ಬಾಹ್ಯಾಕಾಶ ಕ್ಷೇತ್ರದ ಸಂಪೂರ್ಣ ಮೌಲ್ಯ ಸರಪಳಿಯಲ್ಲಿ ಉಪಕರಣ ಮತ್ತು ಘಟಕಗಳ ತಯಾರಿಕೆಯಿಂದ ಹಿಡಿದು ಬಾಹ್ಯಾಕಾಶ ದತ್ತಾಂಶ ಮಾರಾಟದವರೆಗೆ ಖಾಸಗಿ ಚಟುವಟಿಕೆಗಳನ್ನು ಉತ್ತೇಜಿಸಿ ನಿಯಂತ್ರಿಸುತ್ತಿದೆ. ರಾಜ್ಯದ ಶಾಲಾ ಶಿಕ್ಷಣ ಇಲಾಖೆ ಸಹ ಪ್ರೌಢಶಾಲೆ ಹಂತದಲ್ಲಿ ಬಾಹ್ಯಾಕಾಶ ವಿಜ್ಞಾನದ ಬಗ್ಗೆ ಮಕ್ಕಳಲ್ಲಿ ಆಸಕ್ತಿ ಮೂಡಿಸಿ ಅಟಲ್ ಟಿಂಕರಿಂಗ್ ಲ್ಯಾಬ್ಗಳ ಮೂಲಕ ಪ್ರಾಯೋಗಿಕ ಮಾದರಿಗಳನ್ನು ಸೃಷ್ಟಿಸಿ ಪ್ರಯೋಗಿಸಲು ಒತ್ತು ನೀಡಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ತಾಲೂಕು ಕುಸುಗಲ್ ಸರ್ಕಾರಿ ಪ್ರೌಢಶಾಲೆಯ ವಿಜ್ಞಾನ ಸಂವಹನಕಾರ ಸಂಜೀವ್ ಕುಮಾರ್ ಭೂಶೆಟ್ಟಿ.
2: 8ನೇ ತರಗತಿಯಲ್ಲಿ ಸೌರ ವ್ಯೂಹ, ಗ್ರಹಗಳು, ಉಪಗ್ರಹಗಳು, ನಕ್ಷತ್ರಗಳ ವಿಷಯವಾಗಿ, 9 ಮತ್ತು 10ನೇ ತರಗತಿಗೆ ಬಂದ್ರೆ ಗುರುತ್ವಾಕರ್ಷಣೆ ಬಲ ಇರಬಹುದು, ಬಲ ಚಲನೆ, ವೃತ್ತೀಯ ಚಲನೆ, ಸರಳ ರೂಪದ ಚಲನೆ, ಮೂಲಭೂತ ವೈಜ್ಞಾನಿಕ ಪರಿಕಲ್ಪನೆಗಳನ್ನ ತಿಳಿಸಲಾಗಿದೆ. ಖಗೋಳ ವಿಜ್ಞಾನ ಕ್ಲಬ್ ಅನ್ನ ಆರಂಭ ಮಾಡಬಹುದು. ಇಸ್ರೋದಂತಹ ಸಂಸ್ಥೆಗಳು, ನಾಸಾ ಅಂತಹ ಸಂಸ್ಥೆಗಳ ಮಾಹಿತಿಯನ್ನ ಅಲ್ಲಿ ಕೊಡಬಹುದು. ಹ್ಯಾಂಡ್ಸ್ ಆನ್ ಆಕ್ಟಿವಿಟಿ ಅಂದ್ರೆ ದೂರದರ್ಶಕವನ್ನ ಮಾಡಿಸುವಂತದ್ದಾಗಿರಬಹುದು, ಅಥವಾ ರಾಕೆಟ್ ಮಾಡಿಸುವಂತದ್ದಿರಬಹುದು, ಅಥವಾ ರಾಕೆಟ್ಗಳ ವರ್ಕಿಂಗ್ ಮಾಡೆಲ್ ನ ಮಾಡಿಸಿ ಅವರಲ್ಲಿ ಆಸಕ್ತಿ ಬರುವ ನಿಟ್ಟಿನಲ್ಲಿ ಮತ್ತು ವಿಜ್ಞಾನಗಳ ಜೊತೆಗೆ ಅವರನ್ನ ಮಾತನಾಡಿಸುವಂತಹ ಆಕಾಶ ವಿಜ್ಞಾನದಲ್ಲಿ ಆಸಕ್ತಿ ಮೂಡಿಸುವಂತೆ ಮಾಡಬಹುದು ಅಂತ ಹೇಳ್ತಿದ್ದೀನಿ.
1: ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ ಆಯೋಜಿಸಿದ್ದ ರಾಷ್ಟಮಟ್ಟದ ಇನ್ಸ್ಪೈರ್ ಮಾನಕ ಮಾದರಿ ರಚನಾ ಸ್ಪರ್ಧೆಯಲ್ಲಿ ಉಡುಪಿ ಜಿಲ್ಲೆ ಕಾರ್ಕಳ ತಾಲೂಕು ಕುಕ್ಕುಜಯ್ಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರೌಢಶಾಲಾ ವಿಭಾಗದ ವಿದ್ಯಾರ್ಥಿ ಆದಪ್ಪ ನಿರ್ಮಿಸಿದ ದಪ್ಪ ಸೌದೆ ಒಡೆಯುವ ಯಂತ್ರ ರಾಷ್ಟಮಟ್ಟದ ಸ್ಪರ್ಧೆಗೆ ಆಯ್ಕೆಯಾಗಿದೆ. ರಾಜ್ಯದ ಹಿರಿಯ ಮನೋವೈದ್ಯರು, ಪ್ರೇರಣಾದಾಯಿ ವಾಗ್ಮಿಗಳು ಮತ್ತು ಅಂಕಣಕಾರರಾಗಿದ್ದ ಧಾರವಾಡದ ಡಾ ಆನಂದ್ ಪಾಂಡುರಂಗಿ ಇಂದು ಬೆಳಗ್ಗೆ ನಿಧನರಾಗಿದ್ದಾರೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸಂತಾಪ ಸೂಚಿಸಿ, ಡಾ ಆನಂದ್ ಪಾಂಡುರಂಗಿಯವರು ಸಮಾಜಮುಖಿ ವೈದ್ಯ ಸಾಹಿತಿ, ಸಂಘ ಪರಿವಾರದ ಜೊತೆಗೂ ಸಂಬಂಧ ಹೊಂದಿದ್ದರು. ರಾಜ್ಯೋತ್ಸವ ಪ್ರಶಸ್ತಿ, ಡಾ ಬಿಸಿರಾಯ್ ಪ್ರಶಸ್ತಿ ಸೇರಿದಂತೆ ಹಲವು ಗೌರವಗಳಿಗೆ ಭಾಜನರಾಗಿದ್ದ ಅವರ ಅಗಲಿಕೆ ವೈದ್ಯಕೀಯ ಕ್ಷೇತ್ರ ಹಾಗೂ ಸಮಾಜಕ್ಕೆ

ಬಾರದ ನಷ್ಟವಾಗಿದೆ ಎಂದು ಕಂಬನಿ ಮಿಡಿದಿದ್ದಾರೆ. ಶಾಸಕ ಮಹೇಶ್ ತೆಂಗಿನಕಾಯಿ ಸೇರಿದಂತೆ ಅನೇಕ ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ರಾಯಚೂರು ರೈಲ್ವೆ ನಿಲ್ದಾಣದಲ್ಲಿ ದಕ್ಷಿಣ ಮಧ್ಯ ರೈಲ್ವೆಯ ಹಿರಿಯ ಅಧಿಕಾರಿಗಳಾದ ಆಂಜನೇಯಲು ರೆಡ್ಡಿ ಹಾಗೂ ವರುಣ್ ಬಾಬು ಭೇಟಿ ನೀಡಿ ಪರಿಶೀಲಿಸಿದರು. ಬಳಿಕ ಸಿಬ್ಬಂದಿ ಸಮಸ್ಯೆಗಳನ್ನು ಆಲಿಸಿದರು. ಖ್ಯಾತ ಪ್ರಾಧ್ಯಾಪಕ ಪ್ರೊಫೆಸರ್ ಶ್ರೀನಿವಾಸ್ ತೋಫ್ಖಾನೆ ಅವರ ಶತಮಾನದ ನೆನಪು ನಮನ ಕಾರ್ಯಕ್ರಮ ಹುಬ್ಬಳ್ಳಿಯ ಸಾಹಿತ್ಯ ಪ್ರಕಾಶನ ವತಿಯಿಂದ ನಾಡಿದ್ದು ಸಂಜೆ 5:30 ಸವಾಯಿ ಗಂಧರ್ವ ಸಭಾಭವನದಲ್ಲಿ ಆಯೋಜಿತವಾಗಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 PM.

0: ವನಿತಾ ವಿಹಾರದ ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕೇಳುಗರೇ, ಇಂದಿನ ಈ ಕಾರ್ಯಕ್ರಮದಲ್ಲಿ ಕ್ಷಮಿಸಿಬಿಡು ನನ್ನ ಪೊನ್ನಂಪೇಟೆಯ ಶ್ರೀಮಂಗಲ ಕುಮಟೂರಿನ ಕೋಟ್ರಂಗಡ ಸಜನಿ ಸೋಮಯ್ಯ ಅವರಿಂದ ಸಣ್ಣ ಕಥೆ ಮೂಡಿಬರಲಿದೆ. ಅನಂತರ ಪೊನ್ನಂಪೇಟೆ ಬಾಳೆಲೆಯ ಕಾವೇರಿ ಕಲಾ ಸಮಿತಿಯ ಸದಸ್ಯರಿಂದ ಸಾಂಪ್ರದಾಯಿಕ ಗೀತೆಗಳನ್ನು ಆಲಿಸುತ್ತೀರಿ. ಆರಂಭದಲ್ಲಿ ಕೇಳಿ ಪೊನ್ನಂಪೇಟೆಯ ಶ್ರೀಮಂಗಲ ಕುಮಟೂರಿನ ಕೋಟ್ರಂಗಡ ಸಜನಿ ಸೋಮಯ್ಯ ಅವರಿಂದ ಸಣ್ಣ ಕಥೆ ಕ್ಷಮಿಸಿಬಿಡು ನನ್ನ.
1: ರೀ, ನಿದ್ರೆ ಬರ್ತಾ ಇಲ್ವಾ? ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಆಗಾಗ ಮಗ್ಗುಲ ಬದಲಿಸ್ತಿದ್ದ ಗಂಡನನ್ನು ವಿಚಾರಿಸಿಕೊಂಡಳು ಪವಿತ್ರ. ಇಲ್ಲ ಪವಿ, ಅಮ್ಮ ಯಾಕೋ ತುಂಬಾ ನೆನಪಾಗ್ತಿದ್ದಾಳೆ. ಅವಳಿಗೆ ಏನಾದರೂ ಆರೋಗ್ಯ ಸಮಸ್ಯೆ ಆಗಿರಬಹುದಾ ಅಂತ ನನ್ನ ಮನಸ್ಸು ಚಡಪಡಿಸ್ತಾ ಇದೆ. ಗಂಡನ ಮಾತಿಗೆ ಎದ್ದು ಕುಳಿತಳು ಪವಿತ್ರ. ಶುರು ಮಾಡಿದ್ರ ಅಮ್ಮನ ಜಪ ಮನೆಗೆ ಹೋಗಿ ಬಂದು 15 ದಿವಸ ಕಳೆದಿಲ್ಲ, ಅಷ್ಟರಲ್ಲೇ ಪುನಃ ಶುರುವಾಯ್ತಾ? ಹೆಂಡತಿ ಕೋಪಕ್ಕೆ ತಾನೂ ಎದ್ದು ಕುಳಿತ ಚೇತನ್. ಸಿಟ್ಟಾಗ್ಬೇಡ್ವೆ, ನನಗ್ಯಾಕೋ ಕಸಿವಿಸಿ ಆಗ್ತಾ ಇದೆ, ನಿದ್ರೇನೂ ಬರ್ತಾ ಇಲ್ಲ, ಏನೇನೋ ಕೆಟ್ಟ ಕನಸು ನನ್ನನ್ನು ಕಾಡಿಸ್ತಾ ಇದೆ. ಕೊಡಗಿನ ಮಳೆ ನೆನೆಸ್ಕೊಂಡ್ರೇನೆ ಭಯ ಆಗುತ್ತೆ, ಮನೆ ಬೇರೆ ಬೀಳುವ ಸ್ಥಿತಿಯಲ್ಲಿದೆ. ಅಮ್ಮನನ್ನ ಮಳೆಗಾಲ ಕಳೆಯುವವರೆಗೆ ಇಲ್ಲಿಗೇನೆ ಕರೆದುಕೊಂಡು ಬಂದು ಬಿಡುವ ಪವಿ. ಅವರನ್ನು ಒಬ್ಬರೇ ಅಲ್ಲಿ ಬಿಡೋದು ಬೇಡ, ನನ್ನ ಮನಸ್ಸು ಯಾಕೋ ಒಪ್ತಾ ಇಲ್ಲ, ಗಂಡನ ಮಾತಿಗೆ ಮಂಚದಿಂದ ಇಳಿದಳು ಪವಿತ್ರ. ಅಲ್ಲ ರೀ, ನಿಮಗೆ ಯಾಕೆ ಅರ್ಥ ಆಗೋದಿಲ್ಲ ಅಂತ, ಇಷ್ಟು ಸಣ್ಣ ಮನೆಯಲ್ಲಿ ನಾವು ಬದುಕೋದೇ ಕಷ್ಟ, ಅಂಥದ್ರಲ್ಲಿ ಅಮ್ಮನ ಕರೆದುಕೊಂಡು ಬಂದು ಎಲ್ಲಿ ಇರಿಸ್ಕೋತೀರಾ? ನಿಮ್ಮ ಸಂಬಳದಲ್ಲಿ ಈ ಮನೆ ಸಿಕ್ಕಿರೋದೇ ಹೆಚ್ಚು, ಇನ್ನೊಂದು ಮನೆ ಮಾಡಲಿಕ್ಕಂತೂ ಸಾಧ್ಯನೇ ಇಲ್ಲ. ಅವರನ್ನು ಎಲ್ಲಿ ಮಲಗಿಸ್ತೀರಾ? ಮಕ್ಕಳನ್ನು ಎಲ್ಲಿ ಮಲಗಿಸ್ತೀರಾ? ನಿಮ್ಮ ಅಮ್ಮನಿಗೋ ಕಾಯಿಲೆ ತಪ್ಪೋದಿಲ್ಲ, ಅವರ ಆರೈಕೆ ಮಾಡಲು ನನಗಂತೂ ಆಗೋದೇ ಇಲ್ಲ. ಬೇಕಾದ್ರೆ ಒಳ್ಳೆ ಆಶ್ರಮ ನೋಡಿ ಅಲ್ಲಿ ಬಿಡೋಣ, ಯಾವುದೇ ಚಿಂತೆ ಇರೋದಿಲ್ಲ. ವಾರಕ್ಕೊಂದು ಸಲ ಹೋಗಿ ನೋಡ್ಕೊಂಡು ಬರೋಣ, ಅತ್ತೆನೂ ಖುಷಿಯಾಗಿರ್ತಾರೆ, ನಾವು ಖುಷಿಯಾಗಿರಬಹುದು. ಓ, ಇದು ಒಳ್ಳೆಯ ನಿರ್ಧಾರ ಪವಿ. ನಾಳೆನೇ ನಾನು ರಜಾ ಹಾಕಿ ಊರಿಗೆ ಹೋಗಿ ಅಮ್ಮನನ್ನು ಕರೆದುಕೊಂಡು ಬರ್ತೇನೆ. ನಾಡಿದ್ದು ಯಾವುದಾದ್ರೂ ಚೆನ್ನಾಗಿರುವ ಆಶ್ರಮ ನೋಡಿ ಬಿಟ್ಟು ಬರೋಣ, ಆಗ ನನ್ನ ಮನಸ್ಸಿಗೂ ಸ್ವಲ್ಪ ನೆಮ್ಮದಿ ಅನಿಸುತ್ತೆ, ಸಮಾಧಾನದಿಂದ ನೋಡಿದ ಚೇತನ್. ಸರಿ ರೀ, ಹಾಗೆ ಮಾಡಿ, ಈಗ ಮಲಗಿ ನಿದ್ರೆ ಮಾಡಿ ಎನ್ನುತ್ತಾ ಮಂಚವೇರಿದಳು ಪವಿತ್ರ. ಬೆಳಿಗ್ಗೆ ಪವಿತ್ರಳಿಗೆ ಎಚ್ಚರವಾಗುವಾಗ ಚೇತನ್ ಹೊರಟು ನಿಂತಿರುವುದನ್ನು ನೋಡಿ ಎದ್ದು ಕುಳಿತಳು ಪವಿತ್ರ. ನಿದ್ರೆನೇ ಮಾಡಲಿಲ್ವಾ ಸಾಹೇಬ್ರು? ರಾತ್ರಿನೇ ಹೊರಟು ಸಿದ್ಧವಾಗಿದ್ದೀರಾ ಅಂತ ಕಾಣಿಸುತ್ತೆ ಎಂದಾಗ ಚೇತನ್ ನಕ್ಕು ತನ್ನ ಬ್ಯಾಗ್ ಹೆಗಲಿಗೆರಿಸಿಕೊಂಡ. ನಿನಗೆ ಎಚ್ಚರವಾಗಲಿ ಅಂತ ಕಾಯ್ತಾ ಇದ್ದೆ, 7:30 ಬಸ್ಸಿನಲ್ಲಿ ಹೊರಡ್ತೀನಿ ಪವಿ, ಮಕ್ಕಳನ್ನು ನೀನೇ ಸ್ಕೂಲ್ ಬಸ್ಸಿಗೆ ಹತ್ತಿಸಿಬಿಡು ಎನ್ನುತ್ತಾ ಹೊರಟ ಗಂಡನಿಗೆ ಸರಿ ಎನ್ನುತ್ತಾ ತಲೆಯಾಡಿಸಿ ಕಳುಹಿಸಿಕೊಟ್ಟು ಒಳನಡೆದ ಪವಿತ್ರಳ ಮುಖ ಗಂಟಾಗಿತ್ತು. ಕೂಲಿ ಕೆಲಸ ಮಾಡುತ್ತಿದ್ದ ರಂಗಣ್ಣ ಜಾನಕಿ ದಂಪತಿಯ ಮುತ್ತಿನ ಮಗ ಚೇತನ್. ಓದಿನಲ್ಲಿ ಬಹಳ ಮುಂದು ಪ್ರತಿಭಾವಂತ ವಿದ್ಯಾರ್ಥಿಯಾಗಿದ್ದ ಚೇತನ್ನನ್ನು ಕಂಡರೆ ಎಲ್ಲರಿಗೂ ಅಚ್ಚುಮೆಚ್ಚು. ಅವನ ಬುದ್ಧಿವಂತಿಕೆಯನ್ನು ನೋಡಿ ಅವನನ್ನು ಮುಂದೆ ಓದಿಸಲು ಹಣದ ಸಹಕಾರ ನೀಡಿದ್ದರೂ ಕೂಡ ಊರಿನ ಹಿರಿಯರ ಸಲಹೆಯಂತೆ ಬಿಎಡ್ ಮುಗಿಸಿದ್ದ ಚೇತನ್ ಅದೇ ವರ್ಷ ಸರ್ಕಾರದ ಅರ್ಹತಾ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳಿಸಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಶಿಕ್ಷಕ ವೃತ್ತಿ

ಪಡೆದುಕೊಂಡಾಗ ಇಡೀ ಊರಿಗೆ ಊರೇ ಸಂಭ್ರಮ ಪಟ್ಟಿತ್ತು. ರಂಗಣ್ಣ ಜಾನಕಿಗಂತೂ ಸ್ವರ್ಗಕ್ಕೆ ಮೂರೇಗೇಣು ಎಂಬಂತೆ ಸಂಭ್ರಮಿಸಿದ್ದರು. ನಮ್ಮ ಕಷ್ಟ ಎಲ್ಲವೂ ಮುಗಿದು ಹೋಯಿತು. ಮಗನಿಗೆ ಸರ್ಕಾರಿ ಕೆಲಸ ಸಿಕ್ಕಿದೆ. ಇನ್ನು ತೋಟ ಕೆಲಸ ಮಾಡಲಿಕ್ಕೆಲ್ಲ ಮಗ ಬಿಡೋದಿಲ್ಲ. ನಾವು ಕೂಡ ಅವನ ಜೊತೆ ಬೆಂಗಳೂರಿಗೆ ಹೋಗಿಬಿಡೋಣ. ಮಗ ನಮ್ಮನ್ನು ಅಂಗೈಯಲ್ಲಿಟ್ಕೊಂಡು ನೋಡ್ಕೋತಾನೆ. ನಾವು ಕಷ್ಟಪಟ್ಟಿದ್ದಕ್ಕೂ ಸಾರ್ಥಕವಾಯಿತು. ಸಾಹುಕಾರರ ಸಹಾಯವನ್ನು ನಮ್ಮ ಕೊನೆಯುಸಿರು ಇರುವ ತನಕ ಮರೆಯಬಾರದು ಎನ್ನುತ್ತಾ ಮಗನ ಓದಿಗೆ ಸಹಕರಿಸಿದ ಪ್ರತಿಯೊಬ್ಬರ ಮನೆಗೆ ಹೋಗಿ ಧನ್ಯವಾದ ತಿಳಿಸಿ ಬಂದಿದ್ದರು ರಂಗಣ್ಣ ಹಾಗೂ ಜಾನಕಿ. ಆದರೆ ಚೇತನ್ನ ಕಡೆಯಿಂದ ಯಾವುದೇ ಆಹ್ವಾನ ಬರದಿದ್ದಾಗ ರಾಮಣ್ಣ ಹಾಗೂ ಜಾನಕಿಗೆ ಆಶ್ಚರ್ಯವಾಗಿತ್ತು. ಮಗ ಯಾಕೆ ಈ ರೀತಿ ಬದಲಾದ ಎಂಬ ಪ್ರಶ್ನೆಗೆ ಸಾಹುಕಾರರ ಮಗ ಭರತ್ನಿಂದ ಉತ್ತರ ಸಿಕ್ಕಿತ್ತು. ರಾಮಣ್ಣ, ಇವತ್ತು ಬೆಂಗಳೂರಿನಲ್ಲಿ ನಿಮ್ಮ ಮಗನನ್ನ ಭೇಟಿ ಮಾಡಿದೆ. ಏನು ಆ ಕಡೆ ಕೆಲಸ ಸಿಕ್ಕಿದ್ದೆ? ಮಗನ ಮದುವೆ ಏರ್ಪಾಡು ಕೂಡ ಮಾಡ್ಕೊಂಡ್ಬಿಟ್ರ? ಅದೃಷ್ಟ ಅಂದ್ರೆ ನಿಮ್ದೇ ನೋಡಿ. ನನಗೆ ವಯಸ್ಸು 35 ದಾಟಿದ್ರೂ ಹುಡುಗಿ ಹುಡುಕೋದ್ರಲ್ಲೇ ಆಗ್ಬಿಟ್ಟಿದೆ ನನ್ನ ಜೀವನ. ಅವರ ಮಾತು ಕೇಳಿ ಪೆಚ್ಚಾಗಿದ್ದರು ರಾಮಣ್ಣ. ಚೇತನ್ನ ಮದುವೆನಾ? ಹಾಗಾದ್ರೆ ಅವನಿಗಿರುವ ಹುಡುಗಿನ ಅವನೇ ನೋಡ್ಕೊಂಡಿದ್ದಾನಾ? ಓಹೋ, ಹಾಗಾದ್ರೆ ಇದೇ ಕಾರಣ ನಮ್ಮನ್ನ ಬೆಂಗಳೂರಿಗೆ ಕರೆದುಕೊಂಡು ಹೋಗೋ ಮನಸ್ಸು ಮಾಡಿರ್ಲಿಕ್ಕಿಲ್ಲ ಅನ್ಸುತ್ತೆ. ಹೇಗೋ ಅವನ ಮದುವೆ ಯಾವಾಗಾದ್ರೂ ಮಾಡಲೇಬೇಕು. ಅವನ ಮದುವೆ ಒಂದು ಮಾಡಿದ್ರೆ ನಮ್ಮ ಜವಾಬ್ದಾರಿನೂ ಮುಗಿಯುತ್ತೆ. ಅವನಿಗೆ ರಜೆ ಸಿಗುವಾಗ ಮನೆಗೆ ಬರ್ತಾನಲ್ಲ, ಆಗ ನಾನೇ ಅವನ ಜೊತೆ ಈ ವಿಷಯ ಪ್ರಸ್ತಾಪ ಮಾಡ್ತೇನೆ. ಪಾಪ, ನಮ್ಮ ಜೊತೆ ಮಾತನಾಡಲು ಸಂಕೋಚ ಇರಬೇಕು ಎಂದುಕೊಂಡ ರಾಮಣ್ಣ ಈ ವಿಷಯವನ್ನು ಜಾನಕಿಗೆ ಹೇಳಿದಾಗ ನಕ್ಕು ಬಿಟ್ಟಿದ್ದರು ಜಾನಕಿ. ಹೌದು ಕಣ್ರಿ, ನಮ್ಮ ಕಣ್ಣಿಗೆ ಚೇತು ಇನ್ನು ಪುಟ್ಟ ಹುಡುಗನೇ. ಅದಕ್ಕೆ ಇವರನ್ನ ನಂಬಿದ್ರೆ ಆಗೋದಿಲ್ಲ ಅಂತ ಅವನೇ ಹುಡುಗಿ ನೋಡ್ಕೊಂಡಿರ್ಬೇಕು. ಈ ಸಲ ಮನೆಗೆ ಬಂದಾಗ ಮಾತನಾಡಿ ಮದುವೆ ಮುಗಿಸಿ ಬಿಡೋಣ. ಆಮೇಲೆ ನಾವಿಬ್ಬರು ಈ ಕೂಲಿ ಕೆಲಸ ಎಲ್ಲ ಬಿಟ್ಟು ಮಗ ಸೊಸೆಗೆ ಅಡುಗೆ ಮಾಡ್ಕೊಂಡು ಆರಾಮಾಗಿ ಇದ್ದು ಬಿಡೋಣ. ಏನಂತೀರಾ? ಜಾನಕಿಯ ಸಂಭ್ರಮ ನೋಡಿ ಸರಿ ಎಂದು ತಲೆಯಾಡಿಸಿದರು ರಾಮಣ್ಣ. ಆದರೆ ವಿಧಿಯಾಟದ ಮುಂದೆ ಯಾರ ಆಟವೂ ನಡೆಯುವುದಿಲ್ಲ ಎನ್ನುವಂತೆ ಅಂದು ಮರಕಡಿಯಲು ಹೋಗಿದ್ದ ರಂಗಣ್ಣ ವಿಪರೀತ ಮಳೆಗಾಳಿ ಇದ್ದ ಕಾರಣಕ್ಕೆ ಕಾಲು ಜಾರಿ ಬಿದ್ದು ತಲೆ ಕಲ್ಲಿಗೆ ಬಡಿದು ಸ್ಥಳದಲ್ಲಿಯೇ ಮೃತಪಟ್ಟಿದ್ದರು. ಕಾಲೇಜು ಓದುತ್ತಿದ್ದಾಗಲೇ ಪ್ರೀತಿಸುತ್ತಿದ್ದ ಪವಿತ್ರಳ ವಿಷಯವನ್ನು ತಂದೆಗೆ ತಿಳಿಸಿ ಮದುವೆಯಾಗುವ ಸಿದ್ಧತೆಯಲ್ಲಿದ್ದ ಚೇತನ್ಗೆ ತಂದೆಯ ಸಾವು ಆಘಾತವಾಗಿತ್ತು. ಆದರೆ ಪವಿತ್ರಳ ಮನೆಯಲ್ಲಿ ಮದುವೆಗೆ ಒತ್ತಾಯ ಪ್ರಾರಂಭವಾದಾಗ ವಿಷಯವನ್ನು ತಾಯಿಗೆ ತಿಳಿಸಿದ ಚೇತನ್. ಗಂಡನನ್ನು ಕಳೆದುಕೊಂಡಿದ್ದ ದುಃಖದಲ್ಲಿದ್ದ ತಾಯಿ ಮಗನ ಆಸೆಯನ್ನು ನಿರಾಕರಿಸಲಾಗದೆ ಒಪ್ಪಿಗೆ ಸೂಚಿಸಿದಾಗ ಚೇತನ್ಗೆ ಸಂತೋಷವಾಗಿತ್ತು. ಮದುವೆಯಾದ ನಂತರ ಮಗ ತನ್ನನ್ನು ಬೆಂಗಳೂರಿಗೆ ಕರೆದುಕೊಂಡು ಹೋಗುತ್ತಾನೆ ಎಂದುಕೊಂಡಿದ್ದ ಜಾನಕಿ ಮದುವೆಯ ನಂತರ ಮಗ ಮನೆಗೆ ಬರುವುದನ್ನೇ ಕಡಿಮೆ ಮಾಡಿದಾಗ ಕಂಗಾಲಾಗಿದ್ದರು. ಆದರೂ ಕಂಗೆಡದೆ ತನ್ನ ಕೂಲಿ ಕೆಲಸವನ್ನು ಮುಂದುವರೆಸಿದ್ದರು. ಮೊದಮೊದಲು 6 ತಿಂಗಳಿಗೊಮ್ಮೆ ಮನೆಗೆ ಬರುತ್ತಿದ್ದವನು ನಂತರ ವರ್ಷಕ್ಕೊಮ್ಮೆ ಬರುವುದನ್ನು ರೂಢಿ ಮಾಡಿಕೊಂಡಾಗ ಜಾನಕಿ ಮೂಕಿಯಂತಾದರು. ಪವಿತ್ರ ಕೂಡ ಒಮ್ಮೆಯೂ ಬೆಂಗಳೂರಿಗೆ ಬನ್ನಿ ಎಂದು ಕರೆಯದಾಗ ತುಂಬಾನೇ ನೊಂದಿದ್ದಳು ಜಾನಕಿ. ಮಗನಿಗೆ ಅವಳಿ ಮಕ್ಕಳಾದಾಗ ಮಗನ ಆಸೆಯಂತೆ ಬೆಂಗಳೂರಿಗೆ ಹೋಗಿ ಆರೈಕೆ ಮಾಡಿ ಬಂದಿದ್ದಳು. ಯಾವುದೇ ನಿರೀಕ್ಷೆಯಾಗಲಿ ಯಾವುದೇ ಸಂತೋಷವಾಗಲಿ ಪಟ್ಟುಕೊಳ್ಳದೆ ತನ್ನ ಕರ್ತವ್ಯ ಮುಗಿಸಿ ಮರಳಿ ಬಂದಿದ್ದರು ಜಾನಕಿ. ಇತ್ತೀಚೆಗೆ ಯಾಕೋ ಆರೋಗ್ಯ ತುಂಬಾ ಕ್ಷೀಣಿಸಿದಾಗ ಕೂಲಿ ಕೆಲಸಕ್ಕೆ ಹೋಗುವುದನ್ನು ನಿಲ್ಲಿಸಿದ್ದರು. ಆದರೆ ಯಾವತ್ತೂ ತನ್ನ ಕಷ್ಟವನ್ನು ಮಗ ಸೊಸೆಯರೊಂದಿಗೆ ಹಂಚಿಕೊಳ್ಳಲು ಇಷ್ಟಪಡದೆ ಮೌನಿಯಾಗಿದ್ದರು. ಅಂದು ತುಂಬಾ ಎದೆನೋವು ಕಾಣಿಸಿಕೊಂಡಾಗ ಪಕ್ಕದ ಮನೆಯವರ ಸಹಾಯದಿಂದ ಚೇತನ್ಗೆ ವಿಷಯ ಮುಟ್ಟಿಸಿದಾಗ ಚೇತನ್ ಕೂಡಲೇ ರಜೆ ಹಾಕಿ ಟ್ಯಾಕ್ಸಿ ಮಾಡಿಕೊಂಡು ಬಂದು ಅಮ್ಮನನ್ನು ಆಸ್ಪತ್ರೆಗೆ ಸೇರಿಸಿದ್ದ. ಮೈನರ್ ಅಟ್ಯಾಕ್ ಆಗಿದೆ ಎಂದು ತಿಳಿದಾಗ ಬೆಂಗಳೂರಿಗೆ ಕರೆದುಕೊಂಡು ಹೋಗಿ ಒಂದು ವಾರ ಜಾನಕಿಯನ್ನು ಮನೆಯಲ್ಲಿಯೇ ಇರಿಸಿಕೊಂಡಿದ್ದ. ಆದರೆ ಆ ಒಂದು ವಾರ ಜಾನಕಿಯ ಬಾಳಿಗೆ ಘೋರ ದಿನಗಳಾಗಿತ್ತು. ಸೊಸೆ ಪವಿತ್ರಳ ಮಾತುಗಳು ಜಾನಕಿಯನ್ನು ಘಾಸಿಗೊಳಿಸಿತ್ತು. ಕೂಲಿ ಕೆಲಸ ಮಾಡುವವರ ಮಗ ಎಂದು ಗೊತ್ತಾಗಿದ್ದರೆ ನಾನು ನಿಮ್ಮ ಮಗನನ್ನು ಮದುವೆನೇ ಆಗ್ತಿರಲಿಲ್ಲ. ನಮ್ಮೂರಿನಲ್ಲಿ ಈ ವಿಷಯ ಗೊತ್ತಾದರೆ ನನ್ನನ್ನು ಆಡ್ಕೋತಾರೆ ಅತ್ತೆ. ದಯವಿಟ್ಟು ನೀವು ಇಲ್ಲಿಂದ ಹೊರಟು ಬಿಡಿ. ನಿಮ್ಮ ಮಗನಿಗೆ ನನ್ನ ಕಷ್ಟ ಅರ್ಥ ಆಗೋದಿಲ್ಲ. ನಮ್ಮಪ್ಪಂಗೆ ಸುಳ್ಳು ಹೇಳಿ ಮದುವೆ ಮಾಡಿಸಿಕೊಂಡಿದ್ದೇನೆ. ನಿಮಗೆ ಕೊಡಗಿನಲ್ಲಿ 5 ಎಕರೆ ಸ್ವಂತ ಜಮೀನಿದೆ ಅಂತ ಹೇಳಿದ್ದೇನೆ. ನನ್ನ ಪುಣ್ಯಕ್ಕೆ ನನ್ನ ತವರು ಮನೆಯವರು ನಿಮ್ಮ ಮನೆಗೆ ಬರಲಿಲ್ಲ. ನೀವೆಲ್ಲಾದರೂ ಕೂಲಿ ಮಾಡುವವರು ಅಂತ ಗೊತ್ತಾದರೆ ನಮ್ಮಪ್ಪ ಇವತ್ತೇ ನನ್ನನ್ನು ವಾಪಸ್ ಮನೆಗೆ ಕರೆದುಕೊಂಡು ಹೋಗಿಬಿಡ್ತಾರೆ ಎಂದಾಗ ಜಾನಕಿಯ ಕಣ್ಣುಗಳು ತುಂಬಿದ್ದವು. ನಾವು ಕೂಲಿ ಮಾಡಿ ಓದಿಸಿದ್ರಿಂದಾನೇ ನಿನ್ನ ಗಂಡನಿಗೆ ಇವತ್ತು ಒಳ್ಳೆಯ ಕೆಲಸ ಸಿಕ್ಕಿದ್ದಮ್ಮ. ಇವತ್ತಿಗೂ ಕೂಡ ನಮ್ಮ ಹಳ್ಳಿಯಲ್ಲಿ ನಮಗೆ ಮರ್ಯಾದೆ ಸಿಗ್ತಾ ಇರೋದು ನಮ್ಮ ನಿಯತಿಗೆ. ಮರ್ಯಾದೆ ಸಿಗದ ಜಾಗದಲ್ಲಿ ಇರೋದಕ್ಕೆ ನನ್ನ ಸ್ವಾಭಿಮಾನ ಕೂಡ ಒಪ್ಪೋದಿಲ್ಲಮ್ಮ. ನಾಳೇನೆ ನಾನು ಊರಿಗೆ ಹೊರಟು ಬಿಡ್ತೇನೆ, ಇನ್ಯಾವತ್ತೂ ಬರೋದಿಲ್ಲ ಎಂದು ಹೊರಟಿದ್ದ ಜಾನಕಿ ಮತ್ತಾವತ್ತೂ ಮಗನ ಮನೆಯ ಕಡೆ ತಲೆ ಹಾಕಿರಲಿಲ್ಲ.
ಆದರೆ ಈ ವಿಷಯ ತಿಳಿಯದ ಚೇತನ್ ತಾಯಿಯನ್ನು ಎಷ್ಟೇ ಒತ್ತಾಯ ಮಾಡಿದರೂ ತನ್ನ ಮನೆಗೆ ಬರಲು ಒಪ್ಪದಾಗ

0: ಅಡಿಕೆ ಕತ್ತರಿಯಲ್ಲಿ ಸಿಕ್ಕಂತೆ ಚಡಪಡಿಸತೊಡಗಿದ್ದ ಚೇತನ್. ಆದರೆ ಪವಿತ್ರಳ ಮನಸ್ಸು ಮಾತ್ರ ನಿರಾಳವಾಗಿತ್ತು. ಊರಿಗೆ ಬಂದ ಚೇತನ್ ಮನೆಯ ಮುಂದೆ ಜನರು ನಿಂತಿರುವುದನ್ನು ಕಂಡು ಗಾಬರಿಯಾಗಿತ್ತು. ಭಯದಿಂದಲೇ ಕಾಲು ಆ ಕಡೆ ಸರಿದಾಗ ಊರಿನವರು ಅವನತ್ತ ಒಮ್ಮೆ ತಿರುಗಿದರು. ಓ ಬಂದ್ಯಪ್ಪ, ಈಗಲಾದರೂ ಸಮಯ ಸಿಕ್ತಲ್ಲ, ತಾಯಿಯ ಅಂತ್ಯಕ್ರಿಯೆ ಮಾಡಲು ನನ್ನ ಮಗನನ್ನು ಸಿದ್ಧ ಮಾಡಿಕೊಂಡಿದ್ದೆ. ಸರಿಯಾದ ಸಮಯಕ್ಕೆ ನೀನು ಬಂದಿದ್ರಿಂದ ಆ ಕೆಲಸವನ್ನು ನೀನೇ ಮಾಡು. ತಾಯಿಯ ಆತ್ಮಕ್ಕೆ ಶಾಂತಿನಾದರೂ ಸಿಗಲಿ. ಸಾಹುಕಾರರ ಮಾತಿಗೆ ಪ್ರಾಣ ಹೋದಷ್ಟೇ ಸಂಕಟವಾಗಿತ್ತು ಚೇತನ್ಗೆ. ತಂದೆ ತಾಯಿ ಪಡುತ್ತಿದ್ದ ಕಷ್ಟ, ನನ್ನ ಕಲಿಕೆಗೆ ಅವರು ಹಾಕುತ್ತಿದ್ದ ಶ್ರಮ, ನನ್ನ ಸಂತೋಷಕ್ಕೆ ಅವರಿಗಿದ್ದ ನಿರೀಕ್ಷೆ, ಇವೆಲ್ಲದಕ್ಕೂ ನನ್ನ ಪ್ರತಿಕ್ರಿಯೆ ಮಗನಾಗಿ ಏನಾಗಿತ್ತು? ನನ್ನಲ್ಲೇ ತಮ್ಮ ಸಂತೋಷವನ್ನು ಕಾಣುತ್ತಿದ್ದ ನನ್ನ ತಂದೆ ತಾಯಿಗೆ ನಾನು ಕೊಟ್ಟಿದ್ದಾದರೂ ಏನು? ಏಕೋ ಮನಸ್ಸು ಹಿಡಿಯಾಯಿತು, ದೇಹ ಭಾರವೆನಿಸಿತ್ತು. ಹಾಗೆಯೇ ತಾಯಿಯ ಮೃತದೇಹದ ಬಳಿ ಕುಸಿದು ಕುಳಿತ ಚೇತನ್ಗೆ ತಾನು ತಬ್ಬಲಿ ಎಂದೆನಿಸತೊಡಗಿತ್ತು. ತಾಯಿಯ ಮೃತದೇಹವನ್ನು ಅಪ್ಪಿಕೊಂಡು, ನನ್ನನ್ನು ಕ್ಷಮಿಸಿ ಬಿಡಮ್ಮ, ಈ ಪಾಪಿ ಮಗನನ್ನು ಕ್ಷಮಿಸಿ ಬಿಡಮ್ಮ ಎನ್ನುತ್ತಾ ಹೃದಯ ಬಿರಿಯುವಂತೆ ಅಳತೊಡಗಿದ್ದ ಚೇತನ್ಗೆ ಅಪರಾಧಿ ಪ್ರಜ್ಞೆ ದೇಹವನ್ನೆಲ್ಲ ಮುಳ್ಳಿನಂತೆ ಚುಚ್ಚತೊಡಗಿತ್ತು. ನಾನು ಮಾಡಿದ ತಪ್ಪಿಗೆ ಶಿಕ್ಷೆ ಯಾವುದು ಎಂದು ತಿಳಿಯದೆ ಜಾತ್ರೆಯಲ್ಲಿ ಕಳೆದು ಹೋದ ಮಗುವಿನಂತೆ ಚಡಪಡಿಸತೊಡಗಿದ್ದ ಚೇತನ್ನನ್ನು ಊರಿನವರೇ ಸಮಾಧಾನಪಡಿಸಬೇಕಾಯಿತು. ಸಮಾಧಾನ ಮಾಡ್ಕೊಪ್ಪ, ನಮ್ಮ ಸಮಾಜವೇ ಹೀಗೆ, ಇರುವಾಗ ನೆನಪಿರೋದಿಲ್ಲ, ಹೋದ್ಮೇಲೆ ಅವರ ಗುಣಗಾನ ಮುಗಿಯೋದೇ ಇಲ್ಲ. ಅಮ್ಮನಿಗೆ ಹೃದಯದ ಕಾಯಿಲೆ ಇದೆ ಅಂತ ಗೊತ್ತಾದ ಮೇಲಾದರೂ ನೀನು ಅವರಿಗೆ ಆಸರೆ ಆಗ್ತೀಯಾ ಅನ್ನುವ ನಿರೀಕ್ಷೆಯಲ್ಲಿ ಇದ್ದೆವು. ಆದರೆ ಮಗನಾಗಿ ನಿನಗೆ ಅಮ್ಮನನ್ನು ಸಾಕುವ ಆಸಕ್ತಿ ಇರಲಿಲ್ಲ. ಆದರೆ ಜಾನಕಿ ನಮ್ಮ ತೋಟದಲ್ಲೇ ದುಡಿಯುತ್ತಿದ್ದ ಜೀವ. ನನ್ನ ಮಗ ತುಂಬ ಒತ್ತಾಯ ಮಾಡಿ ಕರೆದರೂ ಬರಲು ಒಪ್ಪಲಿಲ್ಲ. ಹೆತ್ತ ಮಗನಿಗೆ ನನ್ನ ಬಗ್ಗೆ ಕಾಳಜಿ ಇಲ್ಲದ ಮೇಲೆ ನನಗೆ ಅಕ್ಕಪ್ಪ ಬದುಕುವ ಪ್ರಯತ್ನ ಮಾಡಲಿ. ಇಲ್ಲಿಯವರೆಗೂ ಪ್ರೀತಿಯಿಂದ ನೋಡಿಕೊಂಡ ನನ್ನ ಗಂಡ ಇರುವ ಜಾಗಕ್ಕೆ ನಾನು ಹೋಗ್ತೀನಿ. ನನಗೆ ಈ ದೇಹದಿಂದ ಆದಷ್ಟು ಬೇಗ ಮುಕ್ತಿ ಸಿಗಲಿ ಎಂದು ದೇವರನ್ನು ಪ್ರಾರ್ಥಿಸ್ತೇನೆ ಅಂತಿದ್ಲು. ದೇವರಿಗೆ ಅವಳ ಪ್ರಾರ್ಥನೆ ತಲುಪಿತು ಅಂತ ಕಾಣಿಸುತ್ತೆ. ಇವತ್ತು ಬೆಳಿಗ್ಗೆ ನನ್ನ ಮಗನ ಕೈಯಿಂದಲೇ ಸ್ವಲ್ಪ ನೀರು ಕುಡಿದು ಪ್ರಾಣ ಬಿಟ್ಲು ಎಂದ ಸಾಹುಕಾರರ ನುಡಿಗೆ ಚೇತನ್ಗೆ ತನ್ನ ದೇಹವನ್ನೇ ಘೋರವಾಗಿ ದಂಡಿಸಿಕೊಳ್ಳುವ ಮನಸ್ಸಾಗಿತ್ತು. ತಾಯಿಯ ಎಲ್ಲ ಕಾರ್ಯವನ್ನು ಶ್ರದ್ಧೆಯಿಂದ ಮುಗಿಸಿದ ಚೇತನ್ನ ಮನಸ್ಸಿನಲ್ಲಿ ದೃಢ ನಿರ್ಧಾರವಿತ್ತು. ಬೆಂಗಳೂರಿನಿಂದ ತನ್ನ ಊರಿಗೆ ವರ್ಗಾವಣೆ ಮಾಡಿಸಿಕೊಂಡು ತಂದೆ ತಾಯಿಯ ಉಸಿರಾಗಿದ್ದ ಮನೆಗೆ ಹೆಂಡತಿ ಮಕ್ಕಳ ಸಹಿತ ಬಂದಿದ್ದ. ಪವಿತ್ರಳ ಹಠ ಚೇತನ್ನನ್ನು ವಿಚಲಿತಗೊಳಿಸಲಿಲ್ಲ. ಪವಿತ್ರ, ನೀನು ಹಠ ಮಾಡಿದರೆ ಯಾವುದೇ ಪ್ರಯೋಜನ ಇಲ್ಲ. ನಾನು ಬೇಕು ಅಂತಾದರೆ ನನ್ನ ಜೊತೆ ಹೊರಟು ಬಾ. ನನ್ನ ಮುಂದಿನ ಭವಿಷ್ಯ ನನ್ನ ಊರಿನಲ್ಲೇ. ನನ್ನ ಸೇವೆ ಏನಿದ್ರೂ ನನ್ನ ಹಳ್ಳಿಯಲ್ಲಿ. ಕಷ್ಟಪಟ್ಟು ವರ್ಗಾವಣೆ ಮಾಡಿಸಿಕೊಂಡಿದ್ದೇನೆ, ಬರೋದಾದ್ರೆ ನನ್ನ ಜೊತೆ ಬಾ, ಇಲ್ಲ ಅಂದ್ರೆ ನಿನ್ನ ದಾರಿ ನಿನಗೆ, ನನ್ನ ದಾರಿ ನನಗೆ ಎಂದಾಗ ಪವಿತ್ರ ಮರು ಮಾತನಾಡದೆ ಮಕ್ಕಳ ಜೊತೆ ಹಳ್ಳಿ ಸೇರಿದ್ದಳು. ಈಗ ಚೇತನ್ ತಾನು ಹುಟ್ಟಿ ಬೆಳೆದ ಹಳ್ಳಿಯಲ್ಲಿ ಎಲ್ಲರ ಮೆಚ್ಚಿನ ಚೇತನ್ ಮೇಷ್ಟ್ರು ಆಗಿದ್ದಾನೆ. ವಿದ್ಯಾರ್ಥಿಗಳಿಗೆ ಪ್ರೀತಿಯ ಗುರು, ಕಷ್ಟ ಎಂದು ಬಂದವರಿಗೆ ಕಾಮಧೇನು, ಊರಿನ ಜನರಿಗೆ ಮಾದರಿ ವ್ಯಕ್ತಿ ಎನ್ನುವಂತೆ ಜೀವನ ನಡೆಸುತ್ತಿದ್ದಾನೆ. ವರ್ಷ ವರ್ಷ ತಂದೆ ತಾಯಿಯ ಹೆಸರಿನಲ್ಲಿ ಅನ್ನ ಸಂತರ್ಪಣೆ, ವಿದ್ಯಾರ್ಥಿಗಳಿಗೆ ಪುಸ್ತಕ ಬಟ್ಟೆ ಲೇಖನ ಸಾಮಗ್ರಿಗಳನ್ನು ಉಚಿತವಾಗಿ ನೀಡುತ್ತಿದ್ದಾನೆ. ಊರಿನ ಎಲ್ಲಾ ಜನರ ಪ್ರೀತಿಯನ್ನು ಗಳಿಸಿಕೊಂಡಿದ್ದರೂ ಕೂಡ ತಬ್ಬಲಿಯಂತೆ ರಾತ್ರಿ ಹೊತ್ತಿನಲ್ಲಿ ಮನೆಯ ಮೇಲ್ಛಾವಣಿಯಲ್ಲಿ ಕುಳಿತು ನಕ್ಷತ್ರ ನೋಡುತ್ತಾ ತಂದೆ ತಾಯಿಯ ಕ್ಷಮೆ ಕೇಳುವುದನ್ನು ಮಾತ್ರ ಮರೆಯುತ್ತಿಲ್ಲ. ವಿದ್ಯಾರ್ಥಿಗಳಿಗೆ ಪ್ರತ್ಯಕ್ಷ ದೇವರುಗಳಾದ ತಂದೆ ತಾಯಿಯರ ಮನಸ್ಸನ್ನ ಯಾವತ್ತೂ ನೋಯಿಸಬೇಡಿ ಎಂಬ ಹಿತನುಡಿಯನ್ನು ಹೇಳಲು ಮರೆಯುತ್ತಿಲ್ಲ. ಮಲಗುವಾಗ ಕೈಜೋಡಿಸಿ ಕೇಳಿಕೊಳ್ಳುವುದು ಇಷ್ಟೇ, ಅಪ್ಪ ಅಮ್ಮ ಕ್ಷಮಿಸಿ ಬಿಡಿ ನನ್ನನ್ನು.
1: ಶ್ರೋತೃಗಳೇ, ಇದುವರೆಗೆ ಕ್ಷಮಿಸಿ ಬಿಡು ನನ್ನ ಸಣ್ಣ ಕಥೆ ಕೇಳಿದಿರಿ. ಪೊನ್ನಂಪೇಟೆಯ ಶ್ರೀಮಂಗಲ ಕುಮಟೂರಿನ ಕೋಟ್ರಂಗಡ ಸಜನಿ ಸೋಮಯ್ಯ ಅವರಿಂದ. ಕೇಳುಗರೆ, ಇನ್ನು ಮುಂದೆ ಪೊನ್ನಂಪೇಟೆ ಬಾಳೆಲೆಯ ಕಾವೇರಿ ಕಲಾ ಸಮಿತಿಯ ಸದಸ್ಯರಿಂದ ಸಾಂಪ್ರದಾಯಿಕ ಗೀತೆಗಳನ್ನು ಆಲಿಸೋಣ.

ಶ್ರೋತೃಗಳೇ, ಇದುವರೆಗೆ ಪೊನ್ನಂಪೇಟೆ ಬಾಳೆಲೆಯ ಕಾವೇರಿ ಕಲಾ ಸಮಿತಿಯ ಸದಸ್ಯರಿಂದ ಸಾಂಪ್ರದಾಯಿಕ ಗೀತೆಗಳನ್ನು ಕೇಳಿದಿರಿ. ಇದಾಗಿತ್ತು ಇಂದಿನ ವನಿತಾ ವಿಹಾರ. ಕಾರ್ಯಕ್ರಮ ನಿರ್ವಹಣೆ ಎಂ ಶಕುಂತಲಾ, ಸಂಕಲನ ವಿದ್ಯಾರಾವ್ ಕೆಎಲ್. ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮೂಡಿಬಂದ ಇಂದಿನ ಈ ವನಿತಾ ವಿಹಾರ ಮಡಿಕೇರಿ ಆಕಾಶವಾಣಿ ಕೇಂದ್ರದ ಕೊಡುಗೆ.

0: ಇದು ಆಕಾಶವಾಣಿ ಬೆಂಗಳೂರು 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ.
1: ಕೇಳಿರಿ ಕೇಳಿರಿ ಕೇಳಿರಿ ಗ್ರಾಮಸ್ಥರೇ, ಕೆವೈಸಿ ಅಪ್ಡೇಟ್ ಮೆಸೇಜ್ ಅನ್ನು ನಿರ್ಲಕ್ಷಿಸಬೇಡಿ. ತಕ್ಷಣ ಕೆವೈಸಿ ಅಪ್ಡೇಟ್ ಮಾಡಿಸಿ. ನಿಮ್ಮ ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ಲದಿದ್ದರೆ ನಿಮ್ಮ ಬ್ಯಾಂಕ್ ಅಥವಾ ಎಟಿಎಂ ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ ಬಿಸಿ ಬಳಿ ಹೋಗಿ ಅಥವಾ ಬ್ಯಾಂಕ್ನಲ್ಲಿ ನೋಂದಾಯಿಸಲಾದ ಇಮೇಲ್ ಅಥವಾ ಮೊಬೈಲ್ ನಂಬರ್ ಅಥವಾ ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದನ್ನು ನೀವೇ ದೃಢೀಕರಿಸಿ. ಮತ್ತು ಯಾವುದಾದರೂ ಬದಲಾವಣೆ ಇದ್ದರೆ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಯನ್ನು ತೋರಿಸಿ ಖಾತೆಯನ್ನು ಸಕ್ರಿಯವಾಗಿಡಿ ಮತ್ತು ಬ್ಯಾಂಕಿಂಗ್ ಸೇವೆಗಳ ಲಾಭ ಪಡೆದುಕೊಳ್ಳಿ. ನಿಮ್ಮ ಕೆವೈಸಿಯನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
2: ಆರ್ಬಿಐ ಹೇಳುತ್ತೆ,
3: ಜಾಣರಾಗಿರಿ ಜಾಗರೂಕರಾಗಿರಿ.
0: ಕೇಳುಗರೆ, ಇದೇ ಶುಕ್ರವಾರ ಸೆಪ್ಟೆಂಬರ್ 25 ತಾರೀಖು ಸಾಯಂಕಾಲ 6:50 ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ವಿಷಯ ಸಸ್ಯ ಸಂರಕ್ಷಣೆ ಮತ್ತು ಸುರಕ್ಷಿತ ಕೀಟನಾಶಕಗಳ ಬಳಕೆ. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಜಂಟಿ ಕೃಷಿ ನಿರ್ದೇಶಕರಾದ ಶ್ರೀ ಕೆಂಪೇಗೌಡ ಎಚ್ ಮತ್ತು ಸಹಾಯಕ ಕೃಷಿ ನಿರ್ದೇಶಕರಾದ ಶ್ರೀ ರಾಮೇಗೌಡ ಅವರು. ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 2237074777 ಅಥವಾ 2237074888. ಎಸ್ಟಿಡಿ ಕೋಡ್ ಸಂಖ್ಯೆ 080. ಕೇಳಿ, ಇದೇ ಶುಕ್ರವಾರ ಸೆಪ್ಟೆಂಬರ್ 25 ತಾರೀಖು ಸಂಜೆ 6:50 ಹಲೋ ಕೃಷಿರಂಗ ರಾಜ್ಯವ್ಯಾಪಿ ಪ್ರಸಾರವಾಗುವ ನೇರ ಫೋನ್ ಇನ್ ಕಾರ್ಯಕ್ರಮವನ್ನ. ವಿಷಯ ಸಸ್ಯ ಸಂರಕ್ಷಣೆ ಮತ್ತು ಸುರಕ್ಷಿತ ಕೀಟನಾಶಕಗಳ ಬಳಕೆ.
4: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.
5: ಕೃಷಿ ಮತ್ತು ತೋಟಗಾರಿಕೆಯ ಭವಿಷ್ಯವನ್ನು ನೋಡಬೇಕೇ? 150 ಹೆಚ್ಚು ಪ್ರದರ್ಶಕರಿಂದ ಕೃಷಿ ಮತ್ತು ತೋಟಗಾರಿಕೆಗೆ ಸಂಬಂಧಿಸಿದ ಪರಿಹಾರಗಳನ್ನು ಒಂದೇ ಸ್ಥಳದಲ್ಲಿ ಪಡೆಯಿರಿ. ರೈತರು, ನರ್ಸರಿ ಮಾಲೀಕರು, ಹೋಟೆಲ್ ರೆಸ್ಟೋರೆಂಟ್ ಖರೀದಿದಾರರು, ಕೆವಿಕೆಗಳು ಮತ್ತು ಅಟಾರಿ ಪ್ರತಿನಿಧಿಗಳೇ ಅಗ್ರಿಕಾನ್ ಹಾರ್ಟಿ ಕನೆಕ್ಟ್ ಇಂಡಿಯಾಗೆ ತಪ್ಪದೆ ಆಗಮಿಸಿ. ಅಕ್ಟೋಬರ್ 1-3 BIEC ಬೆಂಗಳೂರು ಎಕ್ಸ್ಪೋಗೆ ಭೇಟಿ ನೀಡಿ. ಪ್ರವೇಶ ಉಚಿತ.
6: ರಾಷ್ಟ್ರಭಕ್ತಿಯ ಜಾಗೃತಿಯ ಮಂತ್ರ ವಂದೇ ಮಾತರಂ. ಖ್ಯಾತ ಬಂಗಾಳಿ ಸಾಹಿತಿ, ಕವಿ, ಕಾದಂಬರಿಕಾರ ಬಂಕಿಮಚಂದ್ರ ಚಟರ್ಜಿ ವಿರಚಿತ ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ. 1875 ನವೆಂಬರ್ 7 ಬಂಗದರ್ಶನ ಎಂಬ ಪತ್ರಿಕೆಯಲ್ಲಿ ಮೊಟ್ಟ ಮೊದಲು ಪ್ರಕಟವಾದ ಈ ಗೀತೆಯನ್ನ ಕವಿ ಬಂಕಿಮಚಂದ್ರರು ತಮ್ಮ ಆನಂದಮಠ ಎನ್ನುವ ಕಾದಂಬರಿಯಲ್ಲಿ ಮತ್ತೊಮ್ಮೆ ಅಳವಡಿಸಿಕೊಂಡಿದ್ದರು. ದಾಸ್ಯದಲ್ಲಿ ನಲುಗಿದ್ದ ಭಾರತವನ್ನ ಬಡಿದೆಬ್ಬಿಸಿದಂತಹ ಮಂತ್ರ, ಆಂಗ್ಲರ ಎದೆಯನ್ನು ನಡುಗಿಸಿದಂತಹ ಮಂತ್ರ ವಂದೇ ಮಾತರಂ.

ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಇಂದಿನ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳಿದರೆ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಆಯುರ್ವೇದ ದಿನ ಸೆಪ್ಟೆಂಬರ್ 23. ಈ ಕುರಿತು ಕೊಪ್ಪದ ಆಯುರ್ವೇದ ತಜ್ಞರಾದ ಡಾ ಸುಕೃತ್ ಜಿ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಸಂದರ್ಶಕರು ಎಂಕೆ ಶಿವಕುಮಾರ್.
2: ಆತ್ಮೀಯ ಕೇಳಿದ್ರೆ ಇವತ್ತು ನಮ್ಮ ಜೊತೆ ಕೊಪ್ಪದ ಎಎಲ್ಎನ್ ರಾವ್ ಮೆಮೋರಿಯಲ್ ಸ್ಮಾರಕ ಆಯುರ್ವೇದ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಸುಕೃತ್ ಅವರಿದ್ದಾರೆ. ಡಾಕ್ಟರ್ ಸುಕೃತ್ ಅವರೇ, ಈ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ.
3: ಧನ್ಯವಾದಗಳು
2: ಡಾಕ್ಟರ್. ಇವತ್ತು ನಮ್ಮ ಈ ಸಂದರ್ಶನದ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, 23ನೇ ತಾರೀಕು ಅಂತಾರಾಷ್ಟ್ರೀಯ ಆಯುರ್ವೇದ ದಿನ, ಈ ಸಂಬಂಧಪಟ್ಟಂತೆ ತಾವು ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ಬೇಕು. ಯಾಕೆ ನಾವು ಅಂತಾರಾಷ್ಟ್ರೀಯ ಆಯುರ್ವೇದ ದಿನ ಅಂತ ಹೇಳಿ 23ನೇ ತಾರೀಕು ಆಚರಣೆ ಮಾಡಬೇಕು, ತಿಳಿಸ್ಕೊಡ್ತೀರಾ?
3: ಎಲ್ಲರಿಗೂ ನಮಸ್ಕಾರ. ಆಯುಷ್ ಮಂತ್ರಾಲಯ ಭಾರತ ಸರ್ಕಾರವು ಸೆಪ್ಟೆಂಬರ್ 23ರಂದು 2016ರಿಂದ ಈ ದಿನವನ್ನು ಆಯುರ್ವೇದ ದಿನದೆಂದು ಕರೆಯಲ್ಪಟ್ಟಿದೆ. ಈ ಆಯುರ್ವೇದ ದಿನ ಮೊದಲು 9 ವರ್ಷ 2016ರಿಂದ 2025ರವರೆಗೂ ಧನ್ವಂತರಿ ಜಯಂತಿ, ಧನ್ತೇರಸ್ ಅಂತ ನಾವು ಏನ್ ಕರಿತೀವಿ, ಅವತ್ತಿನ ದಿನ ಆಚರಲ್ಪಡುತ್ತಿತ್ತು. ಆದರೆ ಇದು ನಮ್ಮ ಚಾಂದ್ರಮಾನ ಕ್ಯಾಲೆಂಡರ್ ಪ್ರಕಾರ ಇರೋದ್ರಿಂದ ಪ್ರತಿ ವರ್ಷವೂ ಅದು ದಿನ ದಿನ ಚೇಂಜ್ ಆಗ್ತಿತ್ತು. ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 150 ರಾಷ್ಟ್ರಗಳಲ್ಲಿ ಇದರ ಒಂದು ಆಚರಣೆ ಸ್ವಲ್ಪ ಕಷ್ಟ ಆಗ್ತಿತ್ತು ಅವರಿಗೆ ಆಚರಣೆ ಮಾಡೋದಕ್ಕೆ. ಅದಕ್ಕೋಸ್ಕರ 2025ರಿಂದ ಅವರು ಏನ್ ಮಾಡಿದ್ದಾರೆ, ಸೆಪ್ಟೆಂಬರ್ 23ರಂದು ಆಯುರ್ವೇದ ದಿನ ಎಂದು ಆಚರಣೆ ಮಾಡಬೇಕು ಅಂತ ಸ್ಥಾಪನೆ ಮಾಡಿದ್ದಾರೆ. ಸೆಪ್ಟೆಂಬರ್ 3 ವಿಶೇಷತೆ ಏನು ಅಂತ ಅಂದ್ರೆ, ಇದು ಆಟಮ್ ಈಕ್ವಿನಾಕ್ಸ್ ಅಂತ ಕರಿತೀವಿ. ಅಂದ್ರೆ ಈ ಒಂದು ಆಟಮ್ ದಕ್ಷಿಣಾಯನದಲ್ಲಿ ಈ ಒಂದು ದಿನ ಏನಿದೆ, ಹಗಲು ಮತ್ತೆ ರಾತ್ರಿಯ ಸಮತೋಲನ ಇರುತ್ತದೆ. ಶರೀರದಲ್ಲಿ ಕೂಡ ಆಯುರ್ವೇದದ ಒಂದು ಪದ್ಧತಿಯ ಪ್ರಕಾರ ಶರೀರ ಮತ್ತೆ ಮನಸ್ಸು ಮತ್ತೆ ಇಂದ್ರಿಯಗಳು ಈ ಎಲ್ಲಾನು ಕೂಡ ಸಮತೋಲನ ಇದ್ರೇನೆ ಮಾತ್ರ ಆರೋಗ್ಯ. ಸೊ ಹಗಲು ರಾತ್ರಿ ಸಮತೋಲನ ಇರುವಂತ ಒಂದು ದಿನ, ನಮ್ಮ ಶರೀರ ಸಮತೋಲನದ ಬಗ್ಗೆ ಒಂದು ಪ್ರಾಮುಖ್ಯತೆಯನ್ನು ಕೊಡಬೇಕು ಅನ್ನೋ ಒಂದು ಈ ವಿಚಾರವಾಗಿ ಸೆಪ್ಟೆಂಬರ್ 23ನ ನಾವು ಆಯುರ್ವೇದ ದಿನ ಎಂದು ನಾವು ಆಚರಿಸಲ್ಪಟ್ಟಿದ್ದೀವಿ.
2: ಜೊತೆಗೆ ಪ್ರತಿ ವರ್ಷ ಒಂದೊಂದು ಧ್ಯೇಯವಾಕ್ಯ ಅಂತ ಹೇಳಿ ಸರ್ಕಾರ ನಿಗದಿಪಡಿಸುತ್ತೆ. ಈ ಬಾರಿ ಏನಾದ್ರೂ ಇದೆಯಾ?
3: ಈ ಬಾರಿಯ ಧ್ಯೇಯವಾಕ್ಯ ಸ್ವಾಸ್ಥ್ಯ ಭವಿಷ್ಯಕ್ಕಾಗಿ ಆಯುರ್ವೇದ ಅಂತ. ನಮ್ಮ ಶರೀರದ ಸ್ವಾಸ್ಥ್ಯಕ್ಕಾಗಿ, ನಮ್ಮ ಭವಿಷ್ಯದಲ್ಲಿ ನಾವು ಸ್ವಾಸ್ಥ್ಯವಾಗಿರಬೇಕು, ನಮ್ಮ ರಾಷ್ಟ್ರ ಸ್ವಾಸ್ಥ್ಯದಿಂದ ಇರಬೇಕು, ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಮಾಜ ಸ್ವಾಸ್ಥ್ಯವಾಗಿರಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಆಯುರ್ವೇದದ ಬಳಕೆಯನ್ನು ನಾವು ಪ್ರಚೋದನೆ ಮಾಡೋಣ, ಆಯುರ್ವೇದದ ಬಳಕೆಯನ್ನು ನಾವು ಎಲ್ಲ ಕಡೆಯೂ ಹಬ್ಬಿಸೋಣ ಅನ್ನೋ ಒಂದು ಮೂಲ ಉದ್ದೇಶದಿಂದ ಸ್ವಾಸ್ಥ್ಯ ಭವಿಷ್ಯಕ್ಕಾಗಿ ಆಯುರ್ವೇದ ಅಂತ ನಾವು ಈ ಒಂದು ಸತ ಸಿದ್ಧಾಂತದಿಂದ ಈ ವರ್ಷ ನಾವು ಕೆಲಸ ಮಾಡ್ತಿದ್ದೀವಿ.
2: ಈ ಒಂದು ಥೀಮ್ ಏನಿದೆ, ಸ್ವಾಸ್ಥ್ಯ ಭವಿಷ್ಯಕ್ಕಾಗಿ ಆಯುರ್ವೇದ ಅಂತ ಹೇಳಿ, ಇದಕ್ಕೆ ಸಂಬಂಧಪಟ್ಟಂತೆ ಪೂರಕವಾಗಿ ನಾವು ತುಂಬಾ ಕೆಲಸ ಮಾಡಬೇಕಾಗತ್ತೆ. ವಿಶೇಷವಾದಂತಹ ಕೆಲಸ ಕಾರ್ಯಕ್ರಮಗಳನ್ನು ಏನಾದರೂ ಹಮ್ಮಿಕೊಂಡಿದ್ದೀರಾ?
3: ಆಯುರ್ವೇದ ದಿನದ ಒಂದು ನಿಟ್ಟಿನಲ್ಲಿ ಈ ವರ್ಷ ಬಿಟ್ಟು ಪ್ರತಿ ವರ್ಷವೂ ಕೂಡ ನಾವು ಹಲವಾರು ಸರ್ಕಾರದಿಂದ ಕಾರ್ಯಕ್ರಮಗಳು ನಡೆಸಿಕೊಳ್ಳುತ್ತೇವೆ. ಕರ್ನಾಟಕ ಸರ್ಕಾರದಿಂದ ಕೂಡ ಪ್ರಮುಖ ಆಯುರ್ವೇದದ ಉಪಕ್ರಮಗಳನ್ನು ಮತ್ತು ಯೋಜನೆಗಳು ಇದೆ. ಶಾಲಾ ಮಕ್ಕಳಿಗಾಗಿ ಆಯುಷ್ ಪುಷ್ಟಿ ಅಂತ ಒಂದು ಯೋಜನೆ ಮಾಡಿದ್ದಾರೆ. ಇದರಲ್ಲಿ ಶಾಲಾ ಮಕ್ಕಳಿಗೆ, ಸರ್ಕಾರಿ ಶಾಲಾ ಮಕ್ಕಳಲ್ಲಿ ಅಪೌಷ್ಟಿಕತೆ ಮತ್ತು ರಕ್ತಹೀನತೆ ತಡೆಗಟ್ಟಿಗೋಸ್ಕರ ಅವರು ಆಯುರ್ವೇದದ ಚೂರ್ಣಗಳು ಮತ್ತು ಆಯುರ್ವೇದದ ಪೌಷ್ಟಿಕಾಂಶದ ಆಹಾರವನ್ನು ಕೊಡಬೇಕು ಅಂತ ಒಂದು ನಿರ್ಧಾರ ಮಾಡಿದ್ದಾರೆ. ಹಾಗೂ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಆಯುಷ್ ಸಂಯೋಜಿತ ಅಂದರೆ ಇಂಟಿಗ್ರೇಟಿವ್ ಹೆಲ್ತ್, ಅಲೋಪತಿ ಜೊತೆಗೆ ಆಯುರ್ವೇದ ಆಯುಷ್ ಸಿಸ್ಟಮ್, ಆಯುರ್ವೇದ, ಯೋಗ, ನ್ಯಾಚುರೋಪತಿ, ಯುನಾನಿ, ಈ ಎಲ್ಲ ಪದ್ಧತಿಗಳನ್ನು ಕೂಡ ಜೋಡಣೆ ಮಾಡಿ ಆಯುಷ್ ಇಂಟಿಗ್ರೇಟೆಡ್ ಸಿಸ್ಟಮ್ ಅಂತ ಒಂದು ಚಿಕಿತ್ಸೆಯ ಒಂದು ಪದ್ಧತಿಯನ್ನು ಕೂಡ ಅನುಷ್ಠಾನ ಮಾಡಬೇಕು ಅಂತ ಒಂದು ಯೋಜನೆಯನ್ನು ಅಳವಡಿಸಿಕೊಂಡಿದ್ದಾರೆ. ಇದು ಕರ್ನಾಟಕ ಸರ್ಕಾರದಿಂದ ಆಗುವಂತಹ ಒಂದು ಯೋಜನೆ. ಇದಲ್ಲದೆ ರೈತರಲ್ಲಿ ಔಷಧಿ ಸಸ್ಯಗಳನ್ನು ಬೆಳಿಬೇಕು ಅನ್ನೋ ಒಂದು ಪ್ರೋತ್ಸಾಹ ನೀಡಬೇಕು ಅನ್ನೋದು ಕೂಡ ಒಂದು ಯೋಜನೆ ಇದೆ. ನೀವು ಕೇಳಿರ್ಬೋದು ಅಮೃತಬಳ್ಳಿ, ಅಶ್ವಗಂಧ, ಈ ತರ ಔಷಧ ಗಿಡಗಳನ್ನು ಕೂಡ ಬೆಳೆಸಬೇಕು ಅನ್ನೋ ಒಂದು ಪ್ರೋತ್ಸಾಹವನ್ನು ನೀಡಬೇಕು ಅಂತ ಒಂದು ಯೋಜನೆ ಇದೆ. ಇನ್ನೊಂದು ಯೋಜನೆ ಹರ್ ದಿನ್ ಹರ್ ಘರ್ ಆಯುರ್ವೇದ ಅಂತ ಒಂದು ಕೇಂದ್ರ ಸರ್ಕಾರದಿಂದ ಒಂದು ಯೋಜನೆ. ಅಂದ್ರೆ ಪ್ರತಿದಿನವೂ ಪ್ರತಿ ಮನೆಯಲ್ಲೇ ಆಯುರ್ವೇದ ಇರಬೇಕು ಅನ್ನೋ ಒಂದು ಉದ್ದೇಶ. ಇದರಿಂದ ನಮ್ಮ ಸ್ವಾಸ್ಥ್ಯವನ್ನು ನಾವು ಕಾಪಾಡಬಹುದು. ಈ ಒಂದು ನಿಟ್ಟಿನಲ್ಲಿ ಹಲವಾರು ಕಾರ್ಯಕ್ರಮಗಳು ನಡೀತಾ ಇದೆ.
2: ಈ ಆಯುರ್ವೇದ ಅನ್ನತಕ್ಕಂಥದ್ದು ಭಾರತೀಯರಿಗೆ ಹೊಸದೇನಲ್ಲ, ಇದು ಪರಂಪರಾನುಗತವಾಗಿ ಬಂದಿರತಕ್ಕಂಥದ್ದೇನೆ. ಆದ್ರೆ ಇತ್ತೀಚೆಗೆ ನಮ್ಮ ಜನಗಳು ಏನಾಗಿದ್ದಾರೆ ಅಂತ ಹೇಳಿದ್ರೆ, ಆಯುರ್ವೇದ ಅಂದ ರೀತಿ ತಕ್ಷಣಕ್ಕೆ ಒಂದ್ ರೀತಿ ತಾತ್ಸಾರ ಅನ್ನೋ ಭಾವನೆ ಕಂಡು ಬರ್ತಾ ಇದೆ. ಇದಕ್ಕೆ ಏನ್ ಕಾರಣ ಅಂತ ತಿಳ್ಕೊಳ್ಬಹುದಾ?
3: ತಾತ್ಸಾರ ಅಂತ ಅಲ್ಲ, ಆದ್ರೆ ಆಯುರ್ವೇದದ ಒಂದು ಮೂಲ ಜ್ಞಾನ ಏನಿದೆ ಅದು ಸಮಾಜದಲ್ಲಿ ಇವಾಗ ಸ್ವಲ್ಪ ಕಮ್ಮಿ ಆಗಿರುವಂತದ್ದು. ಕಳೆದ 2-3 ದಶಕಗಳಲ್ಲಿ ನಮ್ಮ ಆಯುರ್ವೇದದ ಪದ್ಧತಿಯ ಬಗ್ಗೆ ಸಾಮಾನ್ಯ ಜನರಲ್ಲಿ ಮಾಹಿತಿಯನ್ನು ಯಾವುದೇ ರೀತಿ ನಮ್ಮ ಕಡೆಯಿಂದ, ಸರ್ಕಾರದ ಕಡೆಯಿಂದ ಆಗ್ಲಿ ಅಥವಾ ಬೇರೆ ಎಷ್ಟೊಂದು ಎಜುಕೇಶನ್ ಸಿಸ್ಟಮ್ ಅಲ್ಲಾಗ್ಲಿ ಆಯುರ್ವೇದ ಮಾಹಿತಿಯನ್ನು ಯೋಜನೆ ಇರಲಿಲ್ಲ. ಇತ್ತೀಚಿನ ದಿನಗಳಲ್ಲಿ, ಕಳೆದ 10-15 ವರ್ಷಗಳಲ್ಲಿ ಆಯುರ್ವೇದ ಆಯುಷ್ ಇಲಾಖೆಯಿಂದ, ಆಯುಷ್ ಮಂತ್ರಾಲಯ ಅಂತ

0: ಒಂದು ವಿಶಿಷ್ಟವಾದ ಮಂತ್ರಾಲಯದ ಒಂದು ಸ್ಥಾಪನೆ ಮಾಡಿದ್ದಾರೆ. ಈ ಮಂತ್ರಾಲಯವು ಆಯುರ್ವೇದದ ಔಷಧಿಯ ಎಕ್ಸ್ಪೋರ್ಟ್ ಆಗ್ಲಿ, ಆಯುರ್ವೇದದ ಎಜುಕೇಶನ್ ಸಿಸ್ಟಮ್ ಆಗ್ಲಿ, ಅಥವಾ ಆಯುರ್ವೇದವನ್ನು ಸಾಮಾನ್ಯ ಜನರಲ್ಲಿ ತಲುಪಿಸುವಂತ ಒಂದು ಯೋಜನೆಯನ್ನು ಮಾಡುವಂತ ಒಂದು ಕೇಂದ್ರವಾಗಿದೆ. ಈ ನಿಟ್ಟಿನಲ್ಲಿ ಸಣ್ಣ ಮಕ್ಕಳಲ್ಲಿ ಇರಬಹುದು, ಅಥವಾ PUC ಮಕ್ಕಳಲ್ಲಿ, SSLC ನಲ್ಲಿ, ಈ ತರ ಬೇರೆ ಬೇರೆ ಶಿಕ್ಷಣ ವ್ಯವಸ್ಥೆಗಳಲ್ಲಿ ಈ ಒಂದು ಆಯುರ್ವೇದದ ಮೂಲಭೂತ ಸಿದ್ಧಾಂತಗಳನ್ನು ಸಣ್ಣ ರೀತಿಯಲ್ಲಿ ಅವರಲ್ಲಿ ತೋರಿಸಲ್ಪಟ್ಟಿದೆ. ಇದು ಬಿಟ್ಟು ಆಯುರ್ವೇದದ ಎಜುಕೇಶನ್ ಸಿಸ್ಟಮ್, ನಮ್ಮ BAMSC ಮತ್ತೆ MD ಪೋಸ್ಟ್ ಗ್ರಾಜುಯೇಷನ್ ಆಯುರ್ವೇದದ ವಿದ್ಯಾ ಸಂಸ್ಥೆಗಳೇನಿದೆ, ಇದರಲ್ಲಿ ಎವಿಡೆನ್ಸ್ ಬೇಸ್ಡ್ ಮೆಡಿಸನ್ ಅಂದ್ರೆ ಸಾಕ್ಷ್ಯಾಧಾರಿತ ಸಂಶೋಧನೆ, ಈ ಒಂದು ನಿಟ್ಟಿನಲ್ಲಿ ಕೂಡ ಹಲವಾರು ಕೆಲಸಗಳು ನಡೀತಿದೆ. IIT ನಲ್ಲಿ ಹಾಗೆ ಬೇರೆ ಬೇರೆ ಒಂದು ಉತ್ತಮವಾದ ಏಮ್ಸ್ ಇದೆ, ನಮ್ಮ ಏಮ್ಸ್ ಮಾಡರ್ನ್ ಡೆಲ್ಲಿನಲ್ಲಿ, ಮತ್ತೆ ಬೇರೆ ಬೇರೆ ಕೇಂದ್ರಗಳಿದೆ ಏಮ್ಸ್ ಅಂತ. ಈ ಏಮ್ಸ್ ಅಲ್ಲಿ ಮತ್ತೆ IIT ಗಳಲ್ಲಿ ಆಯುರ್ವೇದದ ಸಂಶೋಧನೆ ತುಂಬಾ ಹೆಚ್ಚಾಗಿ ನಡೆಯಲ್ಪಟ್ಟಿದೆ. ಈ ತರ ಎವಿಡೆನ್ಸ್ ಬೇಸ್ಡ್ ಮೆಡಿಸನ್ ಏನಿದೆ ಇದರಲ್ಲಿ ಸಂಶೋಧನೆ, ಆಯುರ್ವೇದದ ಸಂಶೋಧನೆಗಳು ಕೂಡ ಹೆಚ್ಚಾಗ್ತಿದೆ, ಹಾಗೆ ಆಯುರ್ವೇದ ಸಾಮಾನ್ಯ ಜನರಲ್ಲಿ ರೀಚ್ ಮಾಡುವಂತ ಒಂದು ವ್ಯವಸ್ಥೆ ಕೂಡ ನೆರವೇರ್ತಿದೆ. ಈ ನಿಟ್ಟಿನಲ್ಲಿ ಕೆಲಸ ನಡೀತಾ ಇದೆ.
1: ಯಾವುದೇ ಒಂದು ಈ ತರದ್ದು ವೈದ್ಯಕೀಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ನಾವು ಮಾತಾಡೋದಾದ್ರೆ ವಿಶ್ವ ಆರೋಗ್ಯ ಸಂಸ್ಥೆ ಅಂದ್ರೆ WHO ಇದರ ಒಂದು ಸಹಯೋಗ ಬಹಳ ಮುಖ್ಯ. ಈ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡೋದಾದ್ರೆ WHO ಈ ನಮ್ಮ ಆಯುರ್ವೇದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಪ್ರೋತ್ಸಾಹಕವಾಗಿ ನಿಂತ್ಕೊಂಡಿದೆ ಅಂತ.
0: ವಿಶ್ವ ಆರೋಗ್ಯ ಸಂಸ್ಥೆ ಕಳೆದ ವರ್ಷ 2025 ರಲ್ಲಿ ಒಂದು ಕೇಂದ್ರವನ್ನು ಸ್ಥಾಪನೆ ಮಾಡಿದೆ ಗುಜರಾತ್ ಅಲ್ಲಿ, ಜಾಮ್ನಗರನ ಒಂದು ಪ್ರಮುಖ ಕೇಂದ್ರದಲ್ಲಿ ಒಂದು ಏಕ ಸ್ವಾಸ್ಥ್ಯ ಅನ್ನೋ ಒಂದು ತತ್ವ ಸಿದ್ಧಾಂತದ ಒಂದು ಸಿದ್ಧಾಂತ ಜೊತೆಗೆ ಆಯುರ್ವೇದದ ಜಾಗತಿಕ ಮನ್ನಣೆಗೋಸ್ಕರ, ಅಟೆನ್ಷನ್ಗೋಸ್ಕರ ಈ ಒಂದು ಕೇಂದ್ರವನ್ನು ಸ್ಥಾಪನೆ ಮಾಡಿದೆ. ಈ ಕೇಂದ್ರದ ಒಂದು ಮೂಲ ಸಿದ್ಧಾಂತ ಏನಂದ್ರೆ ಜಾಗತಿಕ ಸಾಂಪ್ರದಾಯಿಕ ವೈದ್ಯಕೀಯ ಕೇಂದ್ರ ಅಂತ ಕರಿತೇವೆ ಇದನ್ನ. ಈ ಜಾಗತಿಕ ಸಾಂಪ್ರದಾಯಿಕ ಕೇಂದ್ರ ಅಂದೇನಿದೆ, ಜಗತ್ತಿನಲ್ಲಿ ಹಲವಾರು ರಾಷ್ಟ್ರಗಳ ಸಾಂಪ್ರದಾಯಿಕ ಔಷಧೀಯ ಪದ್ಧತಿಗಳಿದೆ. ಚೈನಾದಲ್ಲಿ ಚೈನೀಸ್ ಟ್ರೆಡಿಷನ್ ಮಾಡಿದೆ, ನೇಪಾಲ್ ಅಲ್ಲಿ ಇದೆ, ಟಿಬೆಟ್ ಅಲ್ಲಿದೆ, ಅದೇ ತರ ಜಪಾನ್ ಅಲ್ಲಿ ಇದೆ. ಈ ತರ ಹಲವಾರು ಸಾಂಪ್ರದಾಯಿಕ ಕೇಂದ್ರ ಔಷಧೀಯ ಪದ್ಧತಿಗಳೇನಿದೆ ಅದಕ್ಕೆಲ್ಲದಕ್ಕೂ ಒಂದು ಕೇಂದ್ರ ನಮ್ಮ ದೇಶದ ಜಾಮ್ನಗರ್ ಅಲ್ಲಿ ಗುಜರಾತ್ ಅಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಇದು ಆಯುರ್ವೇದದ ಒಂದು ಜಾಗತಿಕ ಮಟ್ಟದಲ್ಲಿ ಒಂದು ಅಟೆನ್ಷನ್ಗೆ ಅಥವಾ ಪ್ರಾಮುಖ್ಯತೆಗೆ ಒಂದು ಉತ್ತಮವಾದ ವೇದಿಕೆ. ಈ ನಿಟ್ಟಿನಲ್ಲಿ ನಮ್ಮ ಆಯುರ್ವೇದವನ್ನು ವಿಶ್ವ ಆಯುರ್ವೇದ ಸಂಸ್ಥೆ ರೆಕಗ್ನೈಸ್ ಮಾಡಿ ಒಂದು ಉತ್ತಮವಾದ ಒಂದು ಸ್ಥಾನಮಾನ ಕಲ್ಪಿಸಿದೆ.
1: ಇದು ಜಾಗತೀಕರಣ ಅಂತ ಆದ್ಮೇಲೆ ಬಹಳಷ್ಟು ಪ್ರದೇಶಗಳಿಗೆ ವಿಸ್ತರಣೆಗೊಳ್ತಾ ಬಂತು. ಈ ಹಿನ್ನೆಲೆಯಲ್ಲಿ ನಾವು ನೋಡೋದಾದ್ರೆ ಆಯುರ್ವೇದಕ್ಕೆ ಈ ಜಾಗತೀಕರಣ ಯಾವ ರೀತಿ ಹೆಲ್ಪ್ ಆಯ್ತು, ನೆರವಾಯ್ತು ಅಂತ ತಿಳ್ಕೊಳ್ಬಹುದು?
0: ಎರಡು ವಿಚಾರ ನಾನು ಇಲ್ಲಿ ಪ್ರಸ್ತಾಪ ಮಾಡಬೇಕು ಅಂತ ಇಚ್ಛೆ ಪಡ್ತೀನಿ. ಮೊದಲನೇದು ಆಯುರ್ವೇದದ ಒಂದು ಬೆಳವಣಿಗೆ ಮಾರ್ಕೆಟ್ ಅಂತ ನಾವು ಕರಿತೀವಿ, ಅಂದ್ರೆ ಎಷ್ಟು ಮಟ್ಟಿಗೆ ನಮ್ಮ ಆಯುರ್ವೇದದ ಔಷಧಿಗಳು ವಿತರಣೆ ಆಗ್ತಿದೆ ನಮ್ಮ ಭಾರತೀಯ ಸಮಾಜದಲ್ಲಿ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ಆ ಒಂದು ನಿಟ್ಟಿನಲ್ಲಿ ನಾವು ಅಂಕಿಅಂಶನ ನೋಡ್ತಾ ಹೋದ್ರೆ 2025 ರಲ್ಲಿ ಕಳೆದ ವರ್ಷ ಭಾರತದಲ್ಲಿ ಮಾತ್ರ $17 billion ಅಷ್ಟು ಆಯುರ್ವೇದದ ಔಷಧಿಯ ಒಂದು ಮಾರ್ಕೆಟ್ ಕಲ್ಪನೆ ಆಗಿದೆ. ಅದೇ ರೀತಿ ಅಂತಾರಾಷ್ಟ್ರ ಮಟ್ಟದಲ್ಲಿ $20 billion ಅಷ್ಟು ಆಯುರ್ವೇದದ ಒಂದು ಏಳಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಗಿದೆ. ಅದೇ ರೀತಿ 2026 ರಿಂದ 2033 ಅವಧಿಯಲ್ಲಿ 85 ಶತಕೋಟಿಯಷ್ಟು ಬೆಳವಣಿಗೆ ಆಗಬಹುದು ಅಂತ ಕೂಡ ಒಂದು ಅಂಕಿಅಂಶ ಹೊರಬಂದಿದೆ. ಈ ನಿಟ್ಟಿನಲ್ಲಿ ನಮ್ಮ ರಫ್ತು ಪ್ರಮಾಣ ಕೂಡ, ಎಕ್ಸ್ಪೋರ್ಟ್, ಆಯುರ್ವೇದದ ಎಕ್ಸ್ಪೋರ್ಟ್ ರಫ್ತು ಪ್ರಮಾಣ ಕೂಡ $68 million ಅಷ್ಟು ಕೂಡ ಹೆಚ್ಚಾಗಬಹುದು ಅಂತ ಒಂದು ಮಾಹಿತಿ ಕೂಡ ಸಮಾಜದ ಈಗಿನ ಎಕ್ಸ್ಪರ್ಟ್ಸ್ ಅಂಕಿಅಂಶಗಳನ್ನು ಹಾಕಿದ್ದಾರೆ. ಈ ನಿಟ್ಟಿನಲ್ಲಿ ಆಯುರ್ವೇದದ ಔಷಧಿಗಳು, ಆಯುರ್ವೇದದ ಒಂದು ಪ್ರಾಮುಖ್ಯತೆ ಸಮಾಜದಲ್ಲಿ ಮತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಬೆಳೀತಿದೆ. USA, UAE, ಯುರೋಪ್ ಮತ್ತೆ ಜಪಾನ್ ಅಲ್ಲಿ ಇತ್ತೀಚಿನ ದಿನಗಳಲ್ಲಿ ಆಯುರ್ವೇದದ ಪ್ರಾಮುಖ್ಯತೆ ಹೆಚ್ಚಾಗಿದೆ. ಈ ವರ್ಷದ ಪ್ರಾರಂಭದಲ್ಲಿ ನ್ಯೂಜಿಲ್ಯಾಂಡಿನ ಒಬ್ಬರು ಪ್ರೈಮ್ ಮಿನಿಸ್ಟರ್ ನಮ್ಮ ದೇಶಕ್ಕೆ ಬಂದಾಗ ಕೂಡ ಒಂದು ಫ್ರೀ ಟ್ರೇಡ್ ಅಗ್ರಿಮೆಂಟ್ ಸೈನ್ ಆದಾಗ ಅವರ ಜೊತೆಗೆ ಕೂಡ ಆಯುರ್ವೇದದ ಒಂದು ಸ್ಥಾನಮಾನ ನ್ಯೂಜಿಲ್ಯಾಂಡ್ ಅಲ್ಲಿ ಸಿಗುವಂತ ಒಂದು ಕೆಲಸವನ್ನು ಕೂಡ ನಡೀತಾ ಇದೆ. ಅದಲ್ಲದೆ ನಮ್ಮ ದೇಶದಲ್ಲಿ ನಾವು ಡಾಕ್ಟರ್ ಆಗಬೇಕು ಅಂದ್ರೆ ಬರೀ MBBS ಓದಬೇಕು ಅಂತ ಒಂದು ಇಲ್ಲ, MBBS ಸಿಕ್ಕಲಿಲ್ಲ ಅಂದ್ರೆ ಡೆಂಟಲ್ಲು ಇಲ್ಲ ಬೇರೆ ಈ ತರ ಬೇರೆ ಏನಾದ್ರು ಓದಬಹುದಿತ್ತು. ಆದರೆ 2025 ರಲ್ಲಿ ನೀಟ್ ಅಡ್ಮಿಷನ್ಸ್ ಅಲ್ಲಿ MBBS ನಂತರ ಬಹು ಬೇಡಿಕೆಯ ಒಂದು ಸ್ಥಾನಮಾನ ಸಿಕ್ಕಿರೋದು ಅಥವಾ ಬಹು ಬೇಡಿಕೆಯ ಒಂದು ವೈದ್ಯಕೀಯ ಪದ್ಧತಿ ಇರೋದು BAMS ಆಯುರ್ವೇದಕ್ಕೆ. ಇದನ್ನ ನಾವು ನೋಡಿದಾಗ ಆಯುರ್ವೇದ ಜಾಗತೀಕರಣ ಆಗ್ತಿದೆ ಮತ್ತೆ ನಮ್ಮ ಸಮಾಜದಲ್ಲಿ ಭಾರತೀಯ ಸಮಾಜದಲ್ಲಿ ಕೂಡ ಅದರ ಒಂದು ನೀಡ್ ಬೇಡಿಕೆ ಹೆಚ್ಚಾಗ್ತಿದೆ.
1: ಒಂದು ಆಯುರ್ವೇದಕ್ಕೆ ಅಪವಾದ ಅಂತಿರೋ ಅಥವಾ ಏನೋ ಗೊತ್ತಿಲ್ಲ ನಂಗೆ, ಜನಗಳ ಮನೋಭಾವನೆ ಹೇಗಿದೆ ಅಂತ ಹೇಳಿದ್ರೆ ಆಯುರ್ವೇದದಲ್ಲಿ ನಾವು ಚಿಕಿತ್ಸೆ ತಗೊಂಡ್ರೆ ಅದರದ್ದು ರಿಕವರಿ ತುಂಬಾ ಕಡಿಮೆ ಮತ್ತೆ ನಿಧಾನ ಆಗುತ್ತೆ ಈ ತರದ ಒಂದು ಮನೋಭಾವನೆ ಇದೆ, ಇದನ್ನ ನೀವು ಒಪ್ತೀರಾ?
0: ಇಲ್ಲ, ಖಂಡಿತ ಇಲ್ಲ. ಅದರಲ್ಲಿ ಎರಡು ತರ ವಿಚಾರಗಳು ಬರುತ್ತೆ. ಆಯುರ್ವೇದದಲ್ಲಿ ರಿಕವರಿ ಕಡಿಮೆ ಅಂತ ಇಲ್ಲ, ಆಯುರ್ವೇದದಲ್ಲಿ ರಿಕವರಿ ಪೂರ್ತಿ ಆಗತ್ತೆ. ಇವಾಗ ಎಷ್ಟೊಂದು ವ್ಯಾಧಿಗಳಿಗೆ ಆಟೋ ಇಮ್ಯೂನ್ ಕಂಡೀಷನ್ ಅಂತ ಕರಿತೀವಿ ನಾವು, ಇವಾಗ ಸೋರಿಯಾಸಿಸ್ ಅಥವಾ ಬೇರೆ ಬೇರೆ ಎಷ್ಟೊಂದು ವ್ಯಾಧಿಗಳಿದೆ, ಅದರಲ್ಲಿ ಯಾವಾಗ ಅಲೋಪತಿನಲ್ಲಿ ಕೂಡ ಪರಿಹಾರ ಸಿಗದೆ ಇರುವಂತ ಎಷ್ಟೊಂದು ಜನ ಆಯುರ್ವೇದಿಕ್ಕೆ ಬರ್ತಾರೆ. ಅವಾಗ ಅವ್ರಿಗೆ

0: ಬಹಳಷ್ಟು ಉತ್ತಮವಾದ ಒಂದು ಪರಿಹಾರ ಸಿಕ್ಕಿರುತ್ತೆ. ಅದು ಒಂದು. ಆಮೇಲೆ ಇನ್ನೊಂದೇನಂದ್ರೆ ಆಯುರ್ವೇದ ಶರೀರದ ಮೂಲ ಅಂದ್ರೆ ವ್ಯಾಧಿಯ ಮೂಲಕ್ಕೆ ಹೋಗಿ ಆ ಮೂಲವನ್ನು ತಿದ್ದುಪಡಿ ಮಾಡುವಂತ ಒಂದು ವ್ಯವಸ್ಥೆ. ಕೆಲವು ಬಾರಿ ವ್ಯಾಧಿಯ ಲಕ್ಷಣಗಳನ್ನು ಶಮನ ಮಾಡಿದ ಕೂಡಲೇ ಅದು ಪರಿಹಾರ ಆಗಲ್ಲ. ನಮಗೆ ಜ್ವರ ಬಂದಿರುತ್ತೆ, ನಾವು ಪ್ಯಾರಾಸಿಟಮಾಲ್ ತಗೋತೀವಿ, ನಮ್ಮ ಶರೀರದ ತಾಪಮಾನ ಕಮ್ಮಿ ಮಾಡುತ್ತೆ, ಆದರೆ ಒಳಗಿರುವಂತ ಒಂದು ಮೂಲ ವ್ಯಾಧಿ ಏನು ಉದ್ಭವ ಆಗಿರುತ್ತೆ ಅದು ಸರಿ ಮಾಡಕ್ ಆಗಲ್ಲ ಪ್ಯಾರಾಸಿಟಮಾಲ್ ಇಂದ. ಅವಾಗ ಬೇರೆ ಔಷಧಿಗಳನ್ನ ನಾವು ತಗೋಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಆಯುರ್ವೇದ ಕೂಡ ಹಾಗೇನೆ, ತಾಪಮಾನ ಕಡಿಮೆ ಮಾಡೋದಲ್ಲದೆ ಒಳಗಡೆ ಇರುವಂತ ಒಂದು ಅಗ್ನಿಯ ಸರಿ ಮಾಡೋದು, ನಮ್ಮ ಇಮ್ಯುನಿಟಿನ ಜಾಸ್ತಿ ಮಾಡುವಂತದ್ದು, ಈ ತರದ ನಿಟ್ಟಿನಲ್ಲಿ ಕೆಲಸ ಮಾಡುವಾಗ ಕೆಲವು ಸಮಯ, ಇವಾಗ ನೀವು ಆಂಟಿಬಯೋಟಿಕ್ ತಗೋಬೇಕು 5 ದಿನ ತಗೊಳ್ಳಲೇಬೇಕು ಅಂತ ಹೇಳ್ತೀವಿ, ಅದೇ ರೀತಿ ಆಯುರ್ವೇದ ಸಮಾಧಿಕೂಡ ಒಂದು 2 ದಿನ 3 ದಿನ ತಗೊಳ್ಬಹುದಾಗುತ್ತೆ. ಅತ್ಯಂತ ತುರ್ತು ಪರಿಸ್ಥಿತಿಯಲ್ಲಿ ನಾವು ಖಂಡಿತ ಅಲೋಪತಿಯ ಒಂದು ಟೆಕ್ನಾಲಜಿ ಏನಿದೆ ಅದರ ಸಹಾಯ ನಾವು ಪಡಿತೀವಿ. ಆದರೆ ಆ ಟೆಕ್ನಾಲಜಿ ಹೊರತುಪಡಿಸಿ ಆಯುರ್ವೇದದ ಔಷಧಿಗಳು ಬಹಳಷ್ಟು ವ್ಯಾಧಿಗಳಿಗೆ ಪರಿಹಾರ ಕೊಡುವಂತ ಒಂದು ಸಾಮರ್ಥ್ಯ ಹೊಂದಿದೆ.
1: ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ, ಜನಗಳು ಹೇಳೋದು ನಾವು ಆಯುರ್ವೇದ ಡಾಕ್ಟರ್ ಹತ್ರ ಹೋದ್ರು ಕೂಡ ಅವರು ಅಲೋಪತಿ ಮೆಡಿಸಿನ್ ಕೊಡ್ತಾರೆ ಅಂತ, ಇದನ್ನ ಒಪ್ಕೊಳ್ತೀರಾ?
0: ಆಯುರ್ವೇದ ಹತ್ರ ಹೋದ್ರೆ ಅಲೋಪತಿ ಮೆಡಿಸಿನ್ ಕೊಡ್ತೀವಿ ಅಂದ್ರೆ ಅದಕ್ಕೆ ಕಾರಣ ಏನು ಅಂದ್ರೆ, ಎರಡು, ಗವರ್ನಮೆಂಟ್ ಇಂದ ಪ್ರತಿ ವರ್ಷ ಲಿಸ್ಟ್ ಆಫ್ ಎಮರ್ಜೆನ್ಸಿ ಮೆಡಿಸಿನ್ ಅಂತ ಒಂದು ಲಿಸ್ಟ್ ಕೊಡ್ತಾರೆ. ಅಂದ್ರೆ ತುರ್ತು ಪರಿಸ್ಥಿತಿಯಲ್ಲಿ ನಾವು ಬಳಸಬೇಕಾಗಿರುವಂತ ಔಷಧಿಗಳು ಅಂತ ಒಂದು ಪಟ್ಟಿ ಕೊಡ್ತಾರೆ. ಈ ಪಟ್ಟಿಯನ್ನು ಆಯುರ್ವೇದದವರಾಗ್ಲಿ ಬೇರೆ ಯಾವುದೇ ರೆಕಗ್ನೈಸ್ಡ್ ವೈದ್ಯರು ಬಳಸಬಹುದು ಜೀವ ಉಳಿಸೋಕ್ಕೋಸ್ಕರ. ಆ ಜೀವ ಉಳಿಸುವಂತ ತುರ್ತು ಪರಿಸ್ಥಿತಿ ಇದ್ದಾಗ ಅಲೋಪತಿ ಅಥವಾ ಇಂಗ್ಲಿಷ್ ಮೆಡಿಸನ್ ಕೊಡುವಂತ ಪದ್ಧತಿ ಆಯುರ್ವೇದ ಡಾಕ್ಟರ್ ಆಗ್ಲಿ ಅವರ ಒಂದು ಮೂಲ ಪ್ರಿನ್ಸಿಪಲ್. ಅವ್ರ ಆಯುರ್ವೇದ ಮಾಡರ್ನ್ ಅಂತ ಎಲ್ಲ ಸೈಡಿಗಿಟ್ಟು ಒಬ್ಬ ವ್ಯಕ್ತಿಯ ಜೀವ ಉಳಿಸಬೇಕಾಗಿರುವಂತ ಒಂದು ಒಂದು ಮಾರಲ್ ಇದಿರೋದ್ರಿಂದ ಅವರು ಆ ಔಷಧಿಗಳನ್ನು ಕೊಡ್ತಾರೆ. ಅದು ಬಿಟ್ಟರೆ ಆಯುರ್ವೇದ ವೈದ್ಯರು ಆಯುರ್ವೇದ ಔಷಧಿಗಳನ್ನು ಬೇರೆ ಬೇರೆ ಸಮಸ್ಯೆಗಳಿಗೆ ಆಯುರ್ವೇದ ಔಷಧಿಗಳನ್ನು ಖಂಡಿತ ಕೊಡ್ತಾರೆ.
1: ಈಗ ಗಾಲ್ ಬ್ಲಡರ್ ಸ್ಟೋನ್ ಇದೆ ಅಂತ ಹೇಳಿ ಏನಾದರೂ ಒಂದು ರೋಗವನ್ನು ಗುರುತಿಸಿದ್ದೆ ಆದ್ರೆ ಅಲೋಪತಿನಲ್ಲಿ ಆಬ್ವಿಯಸ್ಲಿ ಇದಕ್ಕೆ ಚಿಕಿತ್ಸೆ ಮಾಡ್ತಾರೆ, ಶಸ್ತ್ರಚಿಕಿತ್ಸೆ ಮಾಡ್ತಾರೆ. ನಾವು ಅದನ್ನೇ ಆಯುರ್ವೇದಕ್ಕೆ ಬಂದಾಗ ಅದಕ್ಕೆ ಯಾವ ರೀತಿ ಟ್ರೀಟ್ಮೆಂಟ್ ಕೊಡ್ತಿರ್ತಾವೆ? ಆಪರೇಷನ್ ಮಾಡ್ಲಿಕ್ಕೆ ಅವಕಾಶ ಇದೆಯಾ?
0: ಹಾ, ಸರ್ಜರಿ ಆಯುರ್ವೇದದಲ್ಲಿ ಕೂಡ ರೆಕಗ್ನೈಸ್ಡ್, ಇದು ಕೇಂದ್ರ ಸರ್ಕಾರದಿಂದನೇ ನಮಗೆ ಅನುಮತಿ ಇದೆ ಶಸ್ತ್ರಚಿಕಿತ್ಸೆ ಮಾಡೋದಕ್ಕೆ. ಆದರೆ ಯಾವ ಸಂದರ್ಭದಲ್ಲಿ ಮಾಡಬೇಕು, ಯಾವ ಸಂದರ್ಭದಲ್ಲಿ ಮಾಡಬಾರದು ಅಂತ ಒಂದು ತಿಳುವಳಿಕೆ ಆಯುರ್ವೇದದಲ್ಲಿ ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಶಾಸ್ತ್ರಗಳಲ್ಲಿ. ನಿಮಗೆ ತಿಳಿದಿರಂತೆನೆ ಫಾದರ್ ಆಫ್ ಸರ್ಜರಿ ಅಂತ ಏನ್ ಕರೀತಾರೆ ಆಯುರ್ವೇದದ್ದು, ಅದು ಆಚಾರ್ಯ ಸುಶ್ರುತ ಅಂತ, ನಮ್ಮ ಆಯುರ್ವೇದದ ಒಬ್ಬ ಪ್ರಮುಖ ಮಹರ್ಷಿಗಳವರು. ಮಹರ್ಷಿಗಳು ಬರೆದಿರುವಂತಹ ಪುಸ್ತಕ ಸುಶ್ರುತ ಸಂಹಿತ, ಇದರಲ್ಲಿ ಶಸ್ತ್ರಚಿಕಿತ್ಸೆಯ ವಿವಿಧ ಬೇರೆ ಬೇರೆ ಶಸ್ತ್ರಚಿಕಿತ್ಸೆಗಳನ್ನು ಕೂಡ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಮತ್ತೆ ಡೀಟೇಲ್ ಆಗಿ ಯಾವ ರೀತಿ ಮಾಡಬೇಕು, ಯಾವಾಗ ಮಾಡಬಾರದು, ಇದನ್ನೆಲ್ಲನೂ ಕೂಡ ಮೆನ್ಷನ್ ಮಾಡಿದ್ದಾರೆ. ಈ ಯೂನಿಟ್ನಲ್ಲಿ ಗಾಲ್ ಬ್ಲಡರ್ ನೀವೇನು ಹೇಳಿದ್ರಿ, ಅದರಲ್ಲಿ 2 ತರ ಸಂದರ್ಭಗಳು ಬರಬಹುದು. ನಮ್ಮ ಪಿತ್ತಕೋಶದಲ್ಲಿ ಕಲ್ಲಿದ್ದು ಅದರ ಗಾತ್ರ ತುಂಬಾ ಸಣ್ಣದಿದ್ದು ಅಥವಾ ಅದರಿಂದ ಯಾವುದೇ ತುರ್ತು ಪರಿಸ್ಥಿತಿ, ಹೊಟ್ಟೆ ನೋವು, ವಾಂತಿ, ಈ ತರ ಏನೋ ಒಂದು ತುರ್ತು ಸಂದರ್ಭಗಳು ಏನು ಇಲ್ಲ ಅಂದರೆ ಅದನ್ನ ನಾವು ಶಮನಗೊಳಿಸಬಹುದು. ಆ ಕಲ್ಲನ್ನು ಕರಗಿಸುವಂತ ಪ್ರಯತ್ನ ಆಯುರ್ವೇದದಲ್ಲಿ ನಾವು ಮಾಡಬಹುದು. ಅದೇ ನಿಟ್ಟಿನಲ್ಲಿ ಇವಾಗ ಅದೇ ಕಲ್ಲು ಇವಾಗ ಪಿತ್ತಕೋಶದ ಒಂದು ನಾಳನ ಆವರಣೆ ಮಾಡಿಬಿಟ್ಟಿದೆ ಅಥವಾ ಒಂದು ಹೊಟ್ಟೆ ನೋವು, ವಾಂತಿ, ಈ ತರ ಜ್ವರ, ಈ ತರ ಸಮಸ್ಯೆಗಳನ್ನು ತುರ್ತು ಪರಿಸ್ಥಿತಿ ಉದ್ಭವ ಆಗಿದೆ, ಅವಾಗ ಶಸ್ತ್ರಚಿಕಿತ್ಸೆ ಏನು ಮಾಡಬೇಕು, ಬೇರೆ ಏನು ಅವಕಾಶ ಇಲ್ಲ. ನೀವು ಅಲೋಪತಿನಲ್ಲೂ ಮೆಡಿಸಿನ್ ಕೊಡಕ್ಕಾಗಲ್ಲ, ಆಯುರ್ವೇದ ಔಷಧಿಯಿಂದನೂ ಸರಿ ಮಾಡಕ್ಕಾಗಲ್ಲ, ಅವಾಗ ಶಸ್ತ್ರಚಿಕಿತ್ಸೆಯಿಂದನೇ ನಾವು ಸರಿಪಡಿಸಬೇಕಾಗಬಹುದು.
1: ಮತ್ತೆ ಬಹಳಷ್ಟು ನಾವು ಜನಗಳು ಮಾತಾಡೋದು ಏನಪ್ಪಾ ಅಂತ ಹೇಳಿದ್ರೆ ಆಯುರ್ವೇದದಲ್ಲಿ ಯಾವಾಗ್ಲೂ ವಾತ, ಪಿತ್ತ, ಕಫ ಇವು ಮೂರಕ್ಕೆ ಬಹಳಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ ಅಂತ, ಯಾತಕ್ಕೆ ಕೊಡಬೇಕು ಅಂತ?
0: ಆಯುರ್ವೇದದಲ್ಲಿ 3 ಮೂಲಭೂತ ಅನಾಟಮಿ ಅಂತ ನಾವೇನು ಶಾರೀರದ ಒಂದು ವಿವೇಚನೆ ಏನಿದೆ ಅದನ್ನೇ 3 ವಿಂಗಡವಾಗಿ ನಾವು ಭೇದನೆ ಮಾಡಿದ್ದೀವಿ. 1 ದೋಷ, ಇನ್ನೊಂದು ನಮ್ಮ ಸತ್ವ, ನಮ್ಮ ಟಿಶ್ಯೂ, ನಮ್ಮ ಧಾತುಗಳು ಅಂತ ಕರಿತೀವಿ, ನಮ್ಮ ಶರೀರದ ಧಾತುಗಳು. ಇನ್ನೊಂದು ಮಲ, ಮೂತ್ರ, ಪುರೀಷ, ಈ ತರದ್ದು. ಆದರೆ ದೋಷ ಅಂದ್ರೆ ವಾತ, ಪಿತ್ತ, ಕಫ. ಈ ವಾತ, ಪಿತ್ತ, ಕಫ ಅಂತ ಅಂದ್ರೆ ನಮ್ಮ ಶರೀರದ ಹಲವು ಬಗೆಗಳ ಕಾರ್ಯಕ್ರಮಗಳು, ನಮ್ಮ ಶರೀರದ ಕಾರ್ಯಗಳನ್ನು ನಡೆಸುವಂತ 3 ಅವಿಭಾಜ್ಯ ಅಂಗ, ನಮ್ಮ ಶರೀರದ ಅವಿಭಾಜ್ಯ ಅಂಗ. ನಮ್ಮ ಆಹಾರದಿಂದನೇ ಉತ್ಪತ್ತಿ ಆಗುವಂಥದ್ದು, ನಮ್ಮ ಶರೀರದ ಪ್ರಕೃತಿಯಲ್ಲಿ ಇರುವಂತದ್ದು. ಆಹಾರದಿಂದ ಹೆಚ್ಚಾಗಬಹುದು, ಏರಿಳಿತಗಳಾಗುವಂಥದ್ದು. ಪ್ರಕೃತಿಯ ಒಂದು ಏರಿಳಿತದಿಂದ ನಮ್ಮ ಶರೀರದಲ್ಲಿ ಏರಿಳಿತ ಆಗುವಾಗ ಈ ವಾತ, ಪಿತ್ತ, ಕಫ ಏರಿಳಿತ ಆಗುತ್ತೆ. ಇದೇ ವಾತ, ಪಿತ್ತ, ಕಫ ಸಮವಾಗಿದ್ದಾಗ ನಮ್ಮ ಶರೀರ ಸ್ವಾಸ್ಥ್ಯವಾಗಿರುತ್ತದೆ. ಇದೇ ವಾತ, ಪಿತ್ತ, ಕಫ ಶರೀರದಲ್ಲಿ ಏರಿಳಿತ ಆದಾಗ ಹಲವಾರು ವ್ಯಾಧಿಗಳು ಉಂಟಾಗುತ್ತದೆ. ಈ ವಾತ, ಪಿತ್ತ, ಕಫ ಸಾಮಾನ್ಯ ಜನರಿಗೆ ನಾವು ಅರ್ಥ ಮಾಡಿಸ್ಬೇಕು ಅಂದ್ರೆ, ಇವಾಗ ವಾತ ನಮ್ಮ ಶರೀರದ ಚಲನಗಳು, ನಮ್ಮ ಶರೀರದಲ್ಲಿ ರಕ್ತದ ಒಂದು ಸಂಚಾರಣೆಗಳು, ಮತ್ತೆ ಮೆದುಳಿನ ಪ್ರಕ್ರಿಯೆಗಳು, ಹಾರ್ಮೋನಲ್ ಪ್ರಕ್ರಿಯೆಗಳು, ಇದನ್ನೆಲ್ಲ ನಾವು ವಾತದಿಂದ ಅರ್ಥ ಮಾಡಿಕೊಳ್ಬಹುದು. ಅದೇ ರೀತಿ ಪಿತ್ತ, ಪಿತ್ತ ಅಂದ್ರೆ ಜೀರ್ಣಾಂಗದ ಪ್ರಕ್ರಿಯೆಗಳು. ಆಮೇಲೆ ನಮ್ಮ ಶರೀರದಲ್ಲಿ ಪ್ರತಿಯೊಂದು ಇವಾಗ ನಾವು ತಗೊಳ್ಳುವಂತಹ ಕಾರ್ಬೋಹೈಡ್ರೇಟು, ಪ್ರೋಟೀನು, ಬೇರೆ ಬೇರೆ ಆಹಾರಗಳನ್ನು ಜೀರ್ಣ ಮಾಡಿ ಕಣಕಣಗಳಲ್ಲಿ ಹೋಗಿ ಅದು ಜೀರ್ಣ ಆಗಬೇಕು, ಮತ್ತೆ ಅದರಲ್ಲಿ ಆ ಒಂದು ಕ್ರಿಯೆಗಳಲ್ಲಿ ಅದು ಉಪಯೋಗ ಆಗಬೇಕು. ಈ ಎಲ್ಲ ಉಪಯುಕ್ತಗಳಿಗೆ ಬೇಕಾಗಿರುವಂಥದ್ದು

0: ಪಿತ್ತ. ಅದೇ ರೀತಿ ಕಫ ಅಂದರೆ ನಮ್ಮ ಶರೀರದ ಸ್ವಾಸ್ಥ್ಯವನ್ನು, ನಮ್ಮ ಶರೀರದ ಓಜಸ್ಸನ್ನು, ನಮ್ಮ ಶರೀರದ ಬೆಳವಣಿಗೆಗಳನ್ನು ನೋಡಿಕೊಳ್ಳುವಂತ ಒಂದು ಅಂಶ. ನಾವು ಪ್ರೋಟೀನ್ ಅಂತ ಹೇಳ್ಬೋದು, ಅಥವಾ ಬೇರೆ ಬೇರೆ ಅಂಶಗಳು ನಮ್ಮ ಶರೀರದಲ್ಲಿ ಏನಿರುತ್ತೆ, ಸ್ನೇಹ ಅಂಶಗಳು, ಆ ತರದೆಲ್ಲಾನು ಕೂಡ ನಾವು ಕಫ ಅಂತ ಕರಿತೀವಿ.
1: ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ನಾವು ಚಿಕ್ಕ ಮಕ್ಕಳಿದ್ದಾಗ ನಮ್ಮ ಅಜ್ಜ ಇರಬಹುದು, ಅಜ್ಜಿ ಇರಬಹುದು, ಅವರೆಲ್ಲ ಎಣ್ಣೆ ಸ್ನಾನಕ್ಕೆ ಬಹಳಷ್ಟು ಮಹತ್ವವನ್ನು ಕೊಡ್ತಾ ಇದ್ರು. ಆದ್ರೆ ಇತ್ತೀಚೆಗೆ ಈ ಒಂದು ಸಂಸ್ಕೃತಿ ಬಹಳ ಕಡಿಮೆ ಆಗ್ತಾ ಇದೆ. ಈ ಅಭ್ಯಂಗ ಅಥವಾ ಎಣ್ಣೆ ಸ್ನಾನ ಅಂತ ನಾವೇನು ಕರಿತೀವಿ, ಇದು ನಮ್ಮ ದೇಹಕ್ಕೆ ಎಷ್ಟರ ಮಟ್ಟಿಗೆ ಚೇತೋಹಾರಿ ಅಥವಾ ಅವಶ್ಯಕ ಹೇಳ್ಬೋದಾ?
0: ನಿಮಗೆ ನೆನಪಿದ್ರೆ ಕಾರ್ತೀಕ ಮಾಸದಲ್ಲಿ ದೀಪಾವಳಿ ಟೈಮಲ್ಲಿ ನಾವು ಎಣ್ಣೆ ಸ್ನಾನ ಮಾಡ್ತೀವಿ ಅಂತ ಹೇಳ್ತೀವಿ. ಅದರ ಒಂದು ಮೂಲ ಸಿದ್ಧಾಂತ ಏನು ಅಂದ್ರೆ, ದೀಪಾವಳಿ ಇಂದ ಮುಂದಕ್ಕೆ ಚಳಿಗಾಲ ಶುರುವಾಗತ್ತೆ ಅಂತ. ಈ ಚಳಿಗಾಲ ಬಂದಾಗ ಹೊರಗಡೆಯ ವಾತಾವರಣದಲ್ಲಿ ರೂಕ್ಷತೆ, ವಾಯುವಿಂದ ರೂಕ್ಷತೆ, ಶೀತಗಾಳಿ, ಸ್ನಿಗ್ಧಾಂಶತೆ ಕಮ್ಮಿ ಇರುತ್ತೆ. ರೂಕ್ಷತೆ ಜಾಸ್ತಿ ಆಗೋದ್ರಿಂದ, ಡ್ರೈನೆಸ್ ಜಾಸ್ತಿ ಆಗೋದ್ರಿಂದ ನಮ್ಮ ಶರೀರದ ತ್ವಚೆ ಕೂಡ ಡ್ರೈ ಆಗತ್ತೆ, ಒಡೆಯುತ್ತೆ, ಈ ತರದೆಲ್ಲ ಸಮಸ್ಯೆಗಳು ಕಂಡು ಬರುತ್ತೆ. ಇದನ್ನ ನಾವು ಏನ್ ಮಾಡ್ಬೇಕು, ದೀಪಾವಳಿಯಿಂದ ಶುರು ಮಾಡಿ ಮುಂದಿನ ಮೂರ್ನಾಲ್ಕು ತಿಂಗಳು ಕೂಡ ನಾವು ಎಣ್ಣೆ ಸ್ನಾನ ಮಾಡಬೇಕು ಅನ್ನೋದು ಪದ್ಧತಿ. ನಾವೇನ್ ಮಾಡ್ತೀವಿ, ದೀಪಾವಳಿ ದಿನ ಎಣ್ಣೆ ಹಚ್ಚಿ ಸ್ನಾನ ಮಾಡಿ ಶಾಸ್ತ್ರ ಮಾಡಿ ಮುಗಿಸ್ಬಿಡ್ತೀವಿ. ಆದ್ರೆ ಇದರ ಮೂಲ ಸಿದ್ಧಾಂತ ಅಭ್ಯಂಗ ಸ್ನಾನ ಅಂತ, ಈ ಆಯುರ್ವೇದದಲ್ಲಿ ಹೇಳಿರುವಂತ ಒಂದು ಪದ್ಧತಿ. ನಾವು ದಿನನಿತ್ಯವಾಗಿ ಅಭ್ಯಂಗ ಎಳ್ಳೆಣ್ಣೆ ಅಥವಾ ಕೊಬ್ಬರಿ ಎಣ್ಣೆ, ಈ ತರ ಮನೆಯಲ್ಲಿ ಯಾವ ಎಣ್ಣೆ ನಾವು ಯೂಸ್ ಮಾಡ್ತಿದೀವಿ, ಉಪಯೋಗ ಮಾಡ್ತಿದೀವಿ, ಆ ಎಣ್ಣೆಗಳನ್ನ ತಗೊಂಡು ನಾವು ಅಭ್ಯಂಜನ ಅಂದ್ರೆ ಎಣ್ಣೆ ಇಡೀ ಶರೀರಕ್ಕೆ ಹಚ್ಚಿ, ವಿಶೇಷವಾಗಿ ನೆತ್ತಿಗೆ, ಕಿವಿಗೆ, ಪಾದಕ್ಕೆ, ಈ ಮೂರು ಸ್ಥಾನಗಳಿಗೆ ವಿಶೇಷವಾಗಿ ನಾವು ಎಣ್ಣೆನ ಹಚ್ಚಿ ಆಮೇಲೆ ಸ್ನಾನ ಮಾಡಲ್ಪಟ್ಟದ್ದು ಈ ಒಂದು ಪದ್ಧತಿ. ಇದರಿಂದ ನಮ್ಮ ಶರೀರದ ರೂಕ್ಷತೆ ಕಮ್ಮಿ ಆಗುತ್ತೆ, ಡ್ರೈನೆಸ್ ಕಮ್ಮಿ ಆಗುತ್ತೆ, ಒಡೆದಿರೋದು ಇದೆಲ್ಲ ಕಮ್ಮಿ ಆಗುತ್ತೆ. ಆಮೇಲೆ ವಿಟಮಿನ್ ಡಿ ಅಂತ ಏನಿದೆ, ನಮ್ಮ ಶರೀರದಲ್ಲಿ ಸ್ಕಿನ್ ತ್ವಚೆಯ ಕೆಳಭಾಗದಲ್ಲಿ ಉತ್ಪತ್ತಿ ಆಗುವಂತ ಒಂದು ಅಂಶ, ಅದಕ್ಕೆ ಎಣ್ಣೆ ಅಂಶ ಇದ್ದರೆ ತುಂಬಾ ಚೆನ್ನಾಗಿ ಉತ್ಪತ್ತಿ ಆಗುತ್ತೆ, ಸೂರ್ಯನ ಬೆಳಕಿನ ಸಹಾಯದಿಂದ ಉತ್ಪತ್ತಿ ಆಗುವಂತ ಅಂಶ. ಆದ್ರೆ ಇವಾಗ ನೋಡಿದ್ರೆ ಪ್ರತಿಯೊಬ್ಬ ವ್ಯಕ್ತಿಗಳು 10ರಲ್ಲಿ ಒಂದು 3-4 ಜನಕ್ಕೆ ವಿಟಮಿನ್ ಡಿ ಕೊರತೆ ಇರುತ್ತೆ ನಮ್ಮ ಭಾರತದಲ್ಲಿ. ಇದು ಯಾಕೆ ಆಗ್ತಿದೆ ಅಂದ್ರೆ, ನಮ್ಮ ಶರೀರದಲ್ಲಿ ಎಣ್ಣೆ ಅಂಶ ಕಮ್ಮಿ ಆಗ್ತಿರೋದ್ರಿಂದ, ಸ್ನೇಹ ಅಂಶ ಕಮ್ಮಿ ಆಗ್ತಿರೋದ್ರಿಂದ, ಮತ್ತೆ ಸೂರ್ಯನ ಒಂದು ಎಕ್ಸ್ಪೋಜರ್ ಏನಿದೆ ಅದು ಕಮ್ಮಿ ಆಗ್ತಿರೋದ್ರಿಂದ, ಈ ತರ ಅಭ್ಯಂಗ ಸ್ನಾನದಿಂದ ನಮಗೆ ಈ ತರ ಒಂದು ಸಮಸ್ಯೆಗಳಿಗೆ ನಾವು ಪರಿಹಾರ ಮಾಡ್ಕೋಬಹುದು. ಇದು ತುಂಬಾ ಒಂದು ದಿನನಿತ್ಯವಾಗಿ ಬಳಸುವಂತ ಒಂದು ಪರಿಹಾರ. ನಮಗೆ ಔಷಧಿ ಬೇಕಾಗಿಲ್ಲ, ಮನೆ ಮದ್ದು, ಇಂಗ್ಲಿಷ್ ಮೆಡಿಸನ್ ಏನು ಬೇಕಾಗದೆ, ಬರೀ ಈ ತರ ಒಂದು ಸಣ್ಣ ಪುಟ್ಟ ಪದ್ಧತಿಗಳಿಂದ ನಾವು ನಮ್ಮ ಸ್ವಾಸ್ಥ್ಯವನ್ನು ಕಾಪಾಡ್ಕೋಬಹುದು.
1: ಡಾಕ್ಟರ್, ಇವತ್ತು ಏನಾಗ್ಬಿಟ್ಟಿದೆ, ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗ್ಬಿಟ್ಟಿದೆ, ಯಾರಿಗೂ ಕೂಡ ಟೈಮ್ ಇಲ್ಲ ಟೈಮ್ ಇಲ್ಲ ಅಂತ ಹೇಳುವಂತ ಒಂದು ಪರಿಪಾಠ ಶುರುವಾಗ್ಬಿಟ್ಟಿದೆ. ತಾವು ಹೇಳ್ತೀರಿ ಪ್ರತಿನಿತ್ಯ ಅಭ್ಯಂಗ ಮಾಡಿದ್ರೆ ಒಳ್ಳೇದು ಅಂತ, ಇದು ಪರ್ಯಾಯ ಏನಾದ್ರೂ ಇದೆಯಾ ವ್ಯವಸ್ಥೆ?
0: ಈ ಸ್ನಾನಕ್ಕಿಂತ 2 ನಿಮಿಷ ಮೊದಲು ಎಣ್ಣೆ ಹಚ್ಚಿ ಸ್ನಾನ ಮಾಡೋದು ಅಷ್ಟೇ. ಅದು ಆಗಿಲ್ಲ ಅಂದ್ರೆ ವಾರಕ್ಕೆ 2-3 ದಿನ, ಇಲ್ಲ ವಾರದಲ್ಲಿ 2 ದಿನ ವೀಕೆಂಡ್ ಏನಿದೆ ಆ ಟೈಮಲ್ಲಾದ್ರೂ ನಾವು ಎಣ್ಣೆ ಸ್ನಾನ ಮಾಡಿದ್ರೆ ತುಂಬಾ ಒಳ್ಳೇದು. ಅದನ್ನು ಮಾಡೋಕ್ಕಾಗಿಲ್ಲ ಅಂದ್ರೆ ತಲೆ, ನೆತ್ತಿಗೆ, ಕಿವಿಗೆ, ಪಾದಕ್ಕೆ ಎಣ್ಣೆ ಹಚ್ಚಿ ನಾವು ದೈನಂದಿನವಾಗಿ ನಮ್ಮ ಇದು ಮೂರು ಕೂಡ ತುಂಬಾ ಉಷ್ಣಾಂಶ ಇರುವಂತಹ ಸ್ಥಾನಗಳು, ಮತ್ತೆ ವಾತನ ಚಲನೆಯನ್ನ ಕೇಂದ್ರೀಕರಣ ಮಾಡುವಂತಹ ಸ್ಥಾನಗಳು, ಈ ಮೂರನ್ನು ನಾವು ಸರಿಯಾಗಿ ನಾವು ಸ್ನಿಗ್ಧತೆಯನ್ನ ನಾವು ಸಮಬಲನ ಮಾಡಿಕೊಂಡ್ರೆ ಸ್ವಲ್ಪ ಮಟ್ಟಿಗೆ ನಮ್ಮ ಸ್ವಾಸ್ಥ್ಯ ಸಮವಾಗಿರುತ್ತದೆ.
1: ನೆತ್ತಿ, ಕಿವಿ ಮತ್ತೆ
0: ಪಾದ,
1: ಈ ಮೂರು ಕಡೆ ಅಟ್ಲೀಸ್ಟ್ ಗಮನ,
0: ವಿಶೇಷವಾಗಿ ನಾವು ಎಣ್ಣೆ ಹಚ್ಚಬೇಕು ಅಂತ.
1: ಓಕೆ ಆಯ್ತು ಡಾಕ್ಟ್ರೆ, ನಾವೀಗ ಈ ಸಂದರ್ಶನವನ್ನ ಮುಗಿಸೋ ಹಂತಕ್ಕೆ ಬಂದಿದ್ದೀವಿ. ನಮ್ಮ ಕೇಳುಗರಿಗೆ, ಒಬ್ಬ ಆಯುರ್ವೇದ ತಜ್ಞರಾಗಿ ತಾವು ನಮ್ಮ ಆರೋಗ್ಯವನ್ನ ಸುಸ್ಥಿತಿನಲ್ಲಿ ಇಟ್ಕೊಳ್ಬೇಕು, ಆರೋಗ್ಯ ಚೆನ್ನಾಗಿ ಕಾಪಾಡ್ಕೊಳ್ಬೇಕು, ರೋಗಗಳಿಂದ ಮುಕ್ತವಾಗಿರ್ಬೇಕು ಅಂತ ಹೇಳಿದ್ರೆ ಏನ್ ಕಿವಿ ಮತ್ತೆ ಹೇಳಿಕ್ ಬಯಸ್ತೀರಿ?
0: 2 ಅಂಶ, ನಮ್ಮ ದಿನನಿತ್ಯ ಚಟುವಟಿಕೆಗಳು, ನಮ್ಮ ಆಹಾರ ಪದ್ಧತಿ. ಈ 2 ನಿಟ್ಟಿನಲ್ಲಿ ನಾನು ದಿನನಿತ್ಯ ಏನ್ ಮಾಡಬಹುದು ಚಟುವಟಿಕೆಗಳಲ್ಲಿ ನಾವು ಅಂದ್ರೆ, ನಾನು ಇವಾಗ ಹೇಳಿದಂಗೆ ಎಣ್ಣೆ ಸ್ನಾನ, 1/2 ಗಂಟೆ ಎಣ್ಣೆ ಜಾಸ್ತಿ ಮಸಾಜ್ ಮಾಡ್ಕೋಬೇಕು ಅಂತ ಇಲ್ಲ, ಎಣ್ಣೆ ಸುಮ್ಮನೆ ಹಚ್ಚಿ ಸ್ನಾನ ಮಾಡಿದ್ರು ಸಾಕು, ಇದಕ್ಕೆ ಕೇವಲ 2-3 ನಿಮಿಷ ಸಾಕಾಗ್ಬಹುದು. ಮೊದಲನೇ ಅಂಶ. 2ನೇ ಅಂಶ, ಬ್ರಾಹ್ಮಿ ಮುಹೂರ್ತ ಅಂತ ಇದೆ, ಅಂದ್ರೆ ಸೂರ್ಯ ಹುಟ್ಟಕ್ಕಿಂತ ಒಂದು ಮುಹೂರ್ತ 45 ನಿಮಿಷದ ಮೊದಲು, ಅಟ್ಲೀಸ್ಟ್ ಸೂರ್ಯ ಹುಟ್ಟಕ್ಕಿಂತ ಮೊದಲು ನಾವು ಎದ್ದಿರಬೇಕು ಅನ್ನೋ ಒಂದು ಒಂದು ಸಿದ್ಧಾಂತ. ಇದು ಅತ್ಯಂತ ಉತ್ಕೃಷ್ಟವಾದ ಸಮಯ ನಮ್ಮ ಇಮ್ಯುನಿಟಿ ಜಾಸ್ತಿ ಆಗೋದಕ್ಕೋಸ್ಕರ, ಮತ್ತೆ ನಮ್ಮ ಬುದ್ಧಿಯ ಚಟುವಟಿಕೆ ತುಂಬಾ ಉತ್ಕೃಷ್ಟವಾಗಿರುವ ಒಂದು ಸಮಯ. ನಾವು ಅದಕ್ಕೋಸ್ಕರ ಸಣ್ಣ ಮಕ್ಕಳಿಗೆ ಹೇಳ್ತೀವಿ ಬೆಳಿಗ್ಗೆ ಬೇಗ ಎದ್ಬೋದು, ಬೇಗ ಎದ್ಬೋದು ಅಂತ, ಇದೇ ಕಾರಣಕ್ಕೋಸ್ಕರ ಹೇಳುವಂಥದ್ದು. 3ನೇದು ವ್ಯಾಯಾಮ, ನಮ್ಮ ಯೋಗ ಹಾಗೂ ವ್ಯಾಯಾಮಗಳಿಂದ ನಮ್ಮ ಶರೀರದ ಸ್ವಾಸ್ಥ್ಯನ ನಾವು ಕೇಂದ್ರೀಕರಿಸಬಹುದು. ಆಮೇಲೆ ಆಹಾರದ ನನ್ನ ಪದ್ಧತಿ ನಾನು ಏನ್ ಹೇಳಿದೆ ಅದರಲ್ಲಿ ಒಂದು ಪ್ರಮುಖ ಅಂಶ ಅಂದರೆ, ನಾವು ಆಹಾರ ಕಾಲಗಳು ಇವಾಗ ನಮ್ದು 4-5 ಆಗೋಗಿದೆ, ಪ್ರತಿ 2 ಗಂಟೆಗೆ ನಾವು ಊಟ ಮಾಡೋ ತರ ಸಂದರ್ಭ ಬಂದಿದೆ. ಹೊಟ್ಟೆ ಖಾಲಿ ಆದ ಕೂಡಲೇ ಹೊಟ್ಟೆಗೆ ಏನೋ ಹಾಕೋಬೇಕು ಅಂತ ಒಂದು ಪರಿಸ್ಥಿತಿ. ನಮ್ಮ ಮನೆಯಲ್ಲಿ ಕೂಡ ಹೇಳ್ತಾರೆ ಹೊಟ್ಟೆ ಖಾಲಿ ಆದ ಕೂಡಲೇ ತಿನ್ಬೇಕಲ್ಲ ಏನಾರು ಅಂತ. ಹೊಟ್ಟೆ ಖಾಲಿ ಇರಬೇಕು, ನಮ್ಮ ಶರೀರಕ್ಕೆ ಶಕ್ತಿ ಇರಬೇಕು. ಯಾವಾಗ ಶರೀರದ ಶಕ್ತಿ ಕಮ್ಮಿ ಆಗುತ್ತೆ ಆವಾಗ ಆಹಾರ ಬಳಸಬೇಕಾಗತ್ತೆ. ಹಾಗಂತ ಹಸಿವಾದ ಕೂಡಲೇ ತಿನ್ಬೇಕು ಅನ್ನೋ ಒಂದು ಸಿಸ್ಟಮ್ ಆಯುರ್ವೇದದಲ್ಲಿ ಆಗಲಿ ನಮ್ಮ ಪುರಾತನ ಭಾರತೀಯ ಸಂಪ್ರದಾಯದಲ್ಲಿ ಕೂಡ ಇಲ್ಲ. ಆ ಭಾರತದ ಪದ್ಧತಿಯಲ್ಲಿ ಆಯುರ್ವೇದದಲ್ಲಿ 2 ಆಹಾರ ಕಾಲ ಇದ್ದಿದ್ದು, ಬೆಳಗ್ಗೆ 10-11 ಸಮಯ, ರಾತ್ರಿ ಸಂಜೆ 7-7.5 ಸಮಯ.

0: ಇವಾಗ ರಾತ್ರಿ 10 ಗಂಟೆಗೆ ಊಟ ಮಾಡ್ತೀವಿ, ಸಂಜೆ 5-6 ಗಂಟೆಗೆ ಊಟ ಮಾಡ್ತೀವಿ, 4 ಗಂಟೆಗೆ ಏನಾರ ಸ್ನಾಕ್ಸ್ ತಗೋತೀವಿ, ಮಧ್ಯಾಹ್ನ ಊಟ ಮಾಡ್ತೀವಿ, ಬೆಳಗ್ಗೆ ಒಂದ್ಸಲ ಬ್ರೇಕ್ಫಾಸ್ಟ್ ಮಾಡ್ತೀವಿ. ಈ ತರ ನಮ್ಮ ಆಹಾರ ಕಾಲಗಳು 5-6 ಆಗೋಗಿದೆ. ಈ ತರ ಇದರದಿಂದನೇ ನಾವು ಎಷ್ಟು ಎನರ್ಜಿ ತಗೋತೀವೋ ಅಷ್ಟೇ ಎನರ್ಜಿ ಖರ್ಚು ಮಾಡ್ಬೇಕಲ್ಲ. ಇವಾಗ ನಮ್ಮ ಕೆಲಸ ಅಂದ್ರೆ ರೈತರು ಮತ್ತೆ ಬೇರೆ ಯೋಧರು ಆ ತರದೆಲ್ಲ ಸುಮಾರು ಜನಗಳು ಬಿಟ್ರೆ ಬೇರೆ ಎಲ್ಲರೂ ಕೂಡ ಕೂತು ಕೆಲಸ ಮಾಡುವಂತದೇ ಜಾಸ್ತಿ. ಇಂಜಿನಿಯರ್ಗಳು, ನಮ್ಮ ನಾವು ಡಾಕ್ಟರ್ಗಳು, ಬೇರೆ ಎಷ್ಟೊಂದು ಜನ ಕೂತು ಕೆಲಸ ಮಾಡೋದು ಜಾಸ್ತಿ. ನಮ್ಮ ಎನರ್ಜಿ ನಾವು ಹೊರಗಡೆ ಹಾಕ್ತಿಲ್ಲ, ಅದನ್ನ ನಾವು ತಗೋತಾನೆ ಇದ್ದೀವಿ. ಈ ತರ ಇದ್ದಾಗ ನಮ್ಮಲ್ಲಿ ಸ್ಥೌಲ್ಯ, ಮಧುಮೇಹ, ಹೃದಯ ಸಮಸ್ಯೆಗಳು, ಈ ತರ ಬೇರೆ ಬೇರೆ ವ್ಯಾಧಿಗಳು ಉಂಟಾಗುತ್ತದೆ. ಇದರಲ್ಲಿ ಮೂಲಭೂತ ಕಾರಣನೇ ನಮ್ಮ ಆಹಾರ ಪದ್ಧತಿ.
1: ಸೊ ಇವಿಷ್ಟು ಅಂಶಗಳನ್ನ ಗಮನದಲ್ಲಿ ನಾವು ಇಟ್ಕೊಂಡ್ರೆ ನಮ್ಮ ಆರೋಗ್ಯವನ್ನ ಚೆನ್ನಾಗಿ ಕಾಪಾಡಿಕೊಳ್ಬಹುದು ಅಂತ.
0: ಖಂಡಿತ.
1: ಆಯ್ತು ಡಾಕ್ಟರ್ ಸುಕೃತ್ ಅವರೇ, ಇಷ್ಟೊತ್ತು ತಾವು ನಮ್ಮ ಸ್ಟುಡಿಯೋಗೆ ಬಂದು ಅಂತಾರಾಷ್ಟ್ರೀಯ ಆಯುರ್ವೇದ ದಿನದ ಸಂದರ್ಭದಲ್ಲಿ ಬಹಳಷ್ಟು ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ಮಾಡಿಕೊಟ್ರಿ. ಹಾಗಾಗಿ ನಮ್ಮೆಲ್ಲ ಕೇಳುಗರ ಪರವಾಗಿ ತಮಗೆ ತುಂಬಾ ಹೃದಯದ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೂ ಅಂತಾರಾಷ್ಟ್ರೀಯ ಆಯುರ್ವೇದ ದಿನ ಸೆಪ್ಟೆಂಬರ್ 23 ಈ ಕುರಿತು ಕೊಪ್ಪದ ಆಯುರ್ವೇದ ತಜ್ಞರಾದ ಡಾಕ್ಟರ್ ಸುಕೃತ್ ಜಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಎಂಕೆ ಶಿವಕುಮಾರ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.
3: ಸಿ ಅಶ್ವಥ್ ಅವರ ಕಂಠದಲ್ಲಿ ಇದೀಗ ಸಂತ ಶಿಶುನಾಳ ಶರೀಫರ ಒಂದು ತತ್ವಪದ.

0: ಕುರಿತಂತೆ ಹಾಸನ ಜಿಲ್ಲೆ ಸಕಲೇಶಪುರದ ಕೃಷಿ ಇಲಾಖೆಯ ಉಪ ಕೃಷಿ ನಿರ್ದೇಶಕರಾದ ಡಾಕ್ಟರ್ ಬಿಎನ್ ಪ್ರಭಾಕರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್.
1: ಆತ್ಮೀಯ ಕೇಳುಗರೇ ನಮಸ್ಕಾರ. ನಾವು ಇವತ್ತು ಪಿಎಂ ಕಿಸಾನ್ ಮಾನ್ಧನ್ ಯೋಜನೆ ಈ ಒಂದು ಯೋಜನೆಯ ಬಗ್ಗೆ ತಿಳಿದುಕೊಳ್ಳೋಣ. ಕೃಷಿಕರಿಗಾಗಿ ನಮ್ಮ ಕೇಂದ್ರ ಸರ್ಕಾರ ಇಡೀ ರಾಜ್ಯದಾದ್ಯಂತ ಜಾರಿಯನ್ನ ಮಾಡಿರ್ತಕ್ಕಂಥ ಒಂದು ಬಹು ಮುಖ್ಯವಾದಂತಹ ಒಂದು ಯೋಜನೆ ಇದಾಗಿದೆ. ಈ ಒಂದು ವಿಚಾರದ ಬಗ್ಗೆ ನಾವು ಇವತ್ತು ತಿಳಿದುಕೊಳ್ಳೋಣ. ಸರ್ ನಮಸ್ಕಾರ.
2: ನಮಸ್ಕಾರ ಸರ್.
1: ಸರ್ ಏನ್ ಸರ್ ಪಿಎಂ ಕಿಸಾನ್ ಮಾನ್ಧನ್ ಯೋಜನೆ?
2: ಸರ್ ತಮಗೆ ಎಲ್ಲ ಗೊತ್ತಿರತಕ್ಕಂಥದ್ದೇ ಇದೆ ಸರ್. ಏನಾಗಿದೆ, ಇತ್ತೀಚಿನ ದಿನಗಳಲ್ಲಿ ಯುವಕರು ಕೃಷಿಯಿಂದ ಬಹಳಷ್ಟು ಹಿಮ್ಮುಖರಾಗ್ತಾ ಇದ್ದಾರೆ. ಇದಕ್ಕೆಲ್ಲ ಪ್ರಮುಖವಾದ ಕಾರಣ ಏನಪ್ಪ ಅಂತಂದ್ರೆ ಕೃಷಿ ಲಾಭದಾಯಕ ಆಗ್ತಾ ಇಲ್ಲ ಅಂತೇಳಿ. ಪ್ರಮುಖವಾಗಿ ಉತ್ಪಾದನಾ ವೆಚ್ಚ ಹೆಚ್ಚಾಗ್ತಾ ಇರತಕ್ಕಂಥದ್ದು, ಕೂಲಿ ಆಳುಗಳ ವೆಚ್ಚ ಹೆಚ್ಚಾಗ್ತಾ ಇರತಕ್ಕಂಥದ್ದು, ಮತ್ತು ಉತ್ಪಾದನೆಯನ್ನು ಕೂಡ ಕೆಲವು ಕಾರಣಗಳಿಂದ ಈ ಬೆಳೆಯಲ್ಲಿ ರೋಗ ಬಾಧೆಗಳು ಮತ್ತು ಪ್ರಕೃತಿಯಲ್ಲಾದಂತಹ ವೈಪರೀತ್ಯಗಳಿಂದಾಗಿ ಬೆಳೆಯ ಇಳುವರಿಯಲ್ಲೂ ಕೂಡ ಕಡಿಮೆ ಆಗ್ತಾ ಇರೋದು, ಒಟ್ಟಾರೆ ಕೃಷಿ ಲಾಭದಾಯಕ ಆಗ್ತಾ ಇಲ್ಲ ಅನ್ನೋ ಕಾರಣದಿಂದ ಯುವಕರು ಕೃಷಿಯಿಂದ ಹಿಮ್ಮಕ್ಕರಾಗ್ತಾ ಇದ್ದಾರೆ ಒಂದು ಕಾರಣ. ಇನ್ನೊಂದು, ದೇಶದಲ್ಲಿ 65-80% ರೈತರು ಸಣ್ಣ ಮತ್ತು ಸಣ್ಣ ರೈತರೇ ಇದ್ದಾರೆ. ಅವರಿಗೆ ಸಕಾಲದಲ್ಲಿ ಕೃಷಿ ಪರಿಕರಗಳನ್ನು ಕೊಳ್ಳಲಿಕ್ಕೆ ಸರಿಯಾದ ರೀತಿಯ ಬಂಡವಾಳಗಳು ಸಿಗ್ತಾ ಇಲ್ಲ. ಇದರಿಂದ ಏನಾಗುತ್ತೆ, ಸಕಾಲದಲ್ಲಿ ಕೃಷಿನ ನಾವು ಮಾಡದೆ ಹೋದರೆ ಏನಾಗುತ್ತೆ, ನಾವು ಕೃಷಿನ ಸರಿಯಾದ ರೀತಿಯಲ್ಲಿ ಮಾಡಿದಂಗಾಗಲ್ಲ ಮತ್ತು ಒಳ್ಳೆ ಇಳುವರಿಯನ್ನು ಪಡಲಿಕ್ಕಾಗಲ್ಲ. ಇದನ್ನು ಏನಾರ ಮಾಡಿ ಸರಿದೂಗಿಸ್ಬೇಕು, ನಮ್ಮ ರೈತರಿಗೆ ಸಕಾಲದಲ್ಲಿ ಕೃಷಿಯನ್ನು ಹಮ್ಕೋಬೇಕು ಅನ್ನೋ ಕಾರಣಕ್ಕೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಅಂತೇಳಿ ಒಂದು ಕೇಂದ್ರ ಪುರಸ್ಕೃತ ಯೋಜನೆಯನ್ನು ಕೇಂದ್ರ ಸರ್ಕಾರ 2018 ಈ ಒಂದು ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡಿತು. ಇದು ನಮ್ಮ ದೇಶಾದ್ಯಂತ ಎಲ್ಲ ರಾಜ್ಯಗಳಲ್ಲೂ ಕೂಡ ಈ ಒಂದು ಕಾರ್ಯಕ್ರಮ ಅನುಷ್ಠಾನ ಆಗ್ತಾ ಇದೆ. ನಮ್ಮ ಕರ್ನಾಟಕದಲ್ಲೂ ಕೂಡ ಅದೇ ರೀತಿಯಂತೆ 2019 ಈ ಒಂದು ಕಾರ್ಯಕ್ರಮ ಅನುಷ್ಠಾನಕ್ಕೆ ಜಾರಿ ಬಂದಕ್ಕಂಥದ್ದಾಗಿದೆ.
1: ಸರ್, ಇದು ಯಾರಿಗೆಲ್ಲ ಅನ್ವಯಿಸುತ್ತೆ ಮತ್ತು ಈ ಒಂದು ಫಲಾನುಭವಿಗಳಾಗಬೇಕು ಅಂತ ಹೇಳಿದರೆ ಯೋಜನೆಗೆ ಅವ್ರಿಗೆ ಏನು ಅರ್ಹತೆಗಳಿರಬೇಕಾಗುತ್ತೆ?
2: ಈ ಒಂದು ಕಾರ್ಯಕ್ರಮ 2019 ಏನು ಬಂದ ನಂತರ ಮೊದಲನೇದಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು ಅಂತಂದರೆ ರೈತರಾಗಿರಲೇಬೇಕು. ಮನೆಯಲ್ಲಿರ್ತಕ್ಕಂಥ ಒಂದು ಕುಟುಂಬಕ್ಕೆ ಈ ಒಂದು ಯೋಜನೆ ಒಬ್ಬರಿಗೆ ಸಿಗ್ತಕ್ಕಂಥದ್ದಾಗುತ್ತೆ. ಒಂದು ಕುಟುಂಬ ಅಂತ ಕನ್ಸಿಡರೇಷನ್ ಮಾಡ್ಕೊಂಡು ಕುಟುಂಬಕ್ಕೆ ಒಟ್ಟಾರೆ 6,000 ಹಣ ಕೊಡ್ತಕ್ಕಂಥದ್ದು ಈ ಒಂದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಲ್ಲಿ ಮಾಡ್ತಕ್ಕಂಥದ್ದು ಮಾಡ್ತಾರೆ. ಇದರಲ್ಲಿ ಏನಾಗುತ್ತೆ ಅಂದರೆ, ಒಂದು ಕುಟುಂಬ ಅಂತಂದರೆ ಗಂಡ ಹೆಂಡತಿ ಮತ್ತು ಅಪ್ರಾಪ್ತ ಮಕ್ಕಳು ಅಂದ್ಕೊಂಡ್ರೆ ಒಂದು ಕುಟುಂಬ ಅಂತಕ್ಕಂಥದ್ದು ಕರೀತಾರೆ. ಮತ್ತು ಅದರ ಜೊತೆಗೆ ಇನ್ನು ಯಾರು ಇದ್ದರೂ ಕೂಡ ಅದು ಒಂದು ಕುಟುಂಬ ಆಗುತ್ತೆ. ಗಂಡನೇ ಬೇರೆ, ಹೆಂಡತಿನೇ ಬೇರೆ, ಮಕ್ಕಳೇ ಬೇರೆ ಅಂತಕ್ಕಂಥ ಅಪ್ರಾಪ್ತ ಮಕ್ಕಳಾಗಿದ್ದರೆ ಬೇರೆ ಬೇರೆ ಅರ್ಜಿ ಹಾಕ್ಲಿಕ್ಕೆ ಬರೋದಿಲ್ಲ. ಅವರಷ್ಟು ಸೇರಿಕೊಂಡು ಯಾರ ಹೆಸರಿಗೆ ಭೂಮಿ ಒಡೆತನ ರಿಜಿಸ್ಟರ್ ಆಗಿರುತ್ತೋ ಅವರು ಗಂಡನ ಹೆಸರಿಗಿದ್ದರೆ ಗಂಡ ಆಗ್ಬೋದು, ಹೆಂಡತಿ ಹೆಸರಿಗಿದ್ದರೆ ಹೆಂಡತಿಯವರು ಅರ್ಜಿ ಹಾಕಿ ಈ ಒಂದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಲ್ಲಿ ಪಾಲ್ಗೊಳ್ಳಲಿಕ್ಕೆ ಸಾಧ್ಯತೆ ಇದೆ.
1: ಎಷ್ಟು ಸಹಾಯಧನ ದೊರಕುತ್ತೆ?
2: ಇದರಲ್ಲಿ ಒಟ್ಟಾರೆ 4 ಒಮ್ಮೆಯಂತೆ 2,000 ಪ್ರತಿ ಒಂದು ಕಂತಿನಲ್ಲಿ ಹಣ ಕೊಡ್ತಕ್ಕಂಥದ್ದಾಗುತ್ತೆ. ಅದನ್ನು ಕೂಡ ಅವರು ಸರಿಯಾದ ರೀತಿಯಲ್ಲಿ, ಅಂದರೆ ಯಾವ ಸಂದರ್ಭದಲ್ಲಿ ಈ ಹಣವನ್ನು ಹಾಕಿದರೆ ರೈತರಿಗೆ ಅನುಕೂಲ ಆಗುತ್ತೆ ಅನ್ನೋದನ್ನು ತಿಳ್ಕೊಂಡೆ 4 ಹಂಗಾಮು ಪೂರ್ವದಲ್ಲಿ ರೈತರಿಗೆ ಏನು ಕೃಷಿ ಪರಿಕರಗಳನ್ನು ಕೊಡಲಿಕ್ಕೆ ಸಹಾಯ ಆಗಲಿ ಅನ್ನೋ ಕಾರಣಕ್ಕೆ ಪ್ರತಿ 4 2,000 ಒಟ್ಟಾರೆ 6,000 ಒಂದು ವರ್ಷದಲ್ಲಿ ಒಂದು ಕುಟುಂಬಕ್ಕೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಮುಖಾಂತರ ರೈತರಿಗೆ ನೇರವಾಗಿ DBT ಮುಖಾಂತರ ಹಣ ತಲುಪಿಸ್ತಕ್ಕಂಥ ವ್ಯವಸ್ಥೆ ಇದೆ. ಯಾವುದೇ ರೀತಿಯ ಕ್ಯಾಶ್ ಇಲ್ಲ ಮತ್ತು ಚೆಕ್ ರೂಪದಲ್ಲಿ ಕೊಡ್ತಕ್ಕಂಥದ್ದಿಲ್ಲ, ಎಲ್ಲಿ ಕೂಡ ಲೋಪದೋಷ ಆಗ್ತಕ್ಕಂಥದ್ದಾಗೋದಿಲ್ಲ. ಅರ್ಜಿ ಹಾಕ್ತಕ್ಕಂಥದ್ದನ್ನ ಹಾಕಿದರೆ ನೇರವಾಗಿ ಅವರ ಅಕೌಂಟಿಗೆ ಹಣ ಬರ್ತಕ್ಕಂಥದ್ದು ಆಗುತ್ತೆ.
1: ಭೂಮಿಯ ಒಡೆತನ ಇದ್ದರೂ ಕೂಡ ಯಾರು ಈ ಒಂದು ಯೋಜನೆಗೆ ಅರ್ಹರಲ್ಲ?
2: ಭೂಮಿ ಒಡೆತನ ಇರುತ್ತೆ, ಆದರೆ ಯಾರಿಗೆ ಅರ್ಹತೆ ಇಲ್ಲ ಅಂತಂದರೆ ಕೆಲವರು ಶಕ್ತರಿರ್ತಾರೆ, ಅವರಿಗೆ ಬಂಡವಾಳ ಸಾಕಷ್ಟು ಇರುತ್ತೆ, ಅಂಥವ್ರನ್ನ ಇದರಲ್ಲಿ ಈ ಯೋಜನೆಯಿಂದ ಒಳಪಡಿಸಿದ್ರು. ಯಾರಿಗೆ ಹಣಕಾಸಿನ ಅಥವಾ ಬಂಡವಾಳದ ಕೊರತೆ ಇದೆಯೋ ಅಂಥವ್ರಿಗೆ ಮಾತ್ರ ಅವಕಾಶ ಮಾಡಿಕೊಟ್ಟಿದ್ದಾರೆ. ಪ್ರಮುಖವಾಗಿ ಈ ಒಂದು ಯೋಜನೆಯಲ್ಲಿ ಒಳಪಡದೇ ಇರತಕ್ಕಂತಹ ಭೂಮಿ ಒಡೆತನ ಹೊಂದಿರತಕ್ಕಂಥವ್ರು ಯಾರಪ್ಪ ಅಂದರೆ, ಭೂಮಿ ಹೊಂದಿರತಕ್ಕಂಥ ಸಂಘ ಮತ್ತು ಸಂಸ್ಥೆಗಳು ಇರ್ತವೆ, ಅಂಥವ್ರ ಹೆಸರಿಗೆ ಭೂಮಿ ಇತ್ತು ಅಂತಂದರೆ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿಕ್ಕೆ ಸಾಧ್ಯತೆ ಇಲ್ಲ. ಅದೇ ರೀತಿ ಮಾಜಿ ಮತ್ತು ಹಾಲಿ ಸಂವಿಧಾನಿಕ ಹುದ್ದೆಗಳಲ್ಲಿ ಸದಸ್ಯರಾಗಿರ್ತಕ್ಕಂಥವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಅವರಿಗೆ ಅವಕಾಶ ಇರೋದಿಲ್ಲ. ಮತ್ತು ಕುಟುಂಬ ಸದಸ್ಯರು, ಮಾಜಿ ಮತ್ತು ಹಾಲಿ ಸಚಿವರು, ರಾಜ್ಯ ಸಚಿವರು ಇವರ್ಯಾರು ಕೂಡ ಈ ಒಂದು ಯೋಜನೆಯ ಫಲಾನುಭವಿ ಆಗಲಿಕ್ಕೆ ಬರೋದಿಲ್ಲ. ಅದೇ ರೀತಿ ಕುಟುಂಬ ಸದಸ್ಯರು ನಿವೃತ್ತ ಮತ್ತು ಹಾಲಿ ಸೇವೆಯಲ್ಲಿರೋ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವ್ಯವಸ್ಥೆ ಅಡಿಯಲ್ಲಿ ಅವರು ಕೆಲಸ ಮಾಡ್ತಾ ಇರತಕ್ಕಂಥವರಾಗಲಿ ಅಥವಾ ಕೆಲಸ ನಿವೃತ್ತಿ ಹೊಂದಿರತಕ್ಕಂಥವರು ಕೂಡ ಈ ಯೋಜನೆಯಲ್ಲಿ ಅವಕಾಶ ಇರೋದಿಲ್ಲ. ಮತ್ತು ಕುಟುಂಬ ಸದಸ್ಯರು 10,000 ಹೆಚ್ಚಿನ ನಿವೃತ್ತಿ ಪಿಂಚಣಿಯನ್ನು ಪಡಿತಕ್ಕಂಥ ಯಾರೇ ಇದ್ದರೂ ಕೂಡ, ಕೆಲವು ಔಟ್ಸೋರ್ಸಿಂಗಲ್ಲೇ ತಗೊಂತ ಇರ್ತಾರೆ ಹಣನ, 10,000 ಹೆಚ್ಚು

0: ಹಣನ ಪ್ರತಿ ತಿಂಗಳು ತಗೊಳ್ತಾ ಇರ್ತಕ್ಕಂಥವ್ರು ಕೂಡ ಈ ಯೋಜನೆಯಲ್ಲಿ ಒಳಪಡ್ತಕ್ಕಂಥದ್ದು ಸಾಧ್ಯ ಇಲ್ಲ. ಮತ್ತು ಅದೇ ರೀತಿ ಆದಾಯ ತೆರಿಗೆ ಪಾವತಿದಾರರು ಯಾರಿದ್ದಾರೋ ಅವರು ಯಾರು ಕೂಡ ಈ ಯೋಜನೆಯಲ್ಲಿ ಅರ್ಜಿ ಹಾಕಿ ಈ ಒಂದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯನ್ನು ಪಡಲಿಕ್ಕೆ ಸಾಧ್ಯ ಇಲ್ಲ.
1: ಏನು 4 ತಿಂಗಳಿಗೆ ಒಮ್ಮೆ 2,000 ರೂಪಾಯಿ ಸಹಾಯಧನ ದೊರಕುತ್ತೋ ಇದು ನಿರಂತರವಾಗಿ ದೊರಕಬೇಕು ಅಂತ ಹೇಳಿದರೆ ಕೃಷಿಕರು ಏನು ಮಾಡಬೇಕು? ಯಾಕೆಂದರೆ ಅನೇಕರು ನಮಗೆ ಬಂದಿಲ್ಲ ಈ ಕಂತು ಅಂತ ಹೇಳಿ ಹೇಳುವಂಥದ್ದನ್ನು ಕೇಳಿದ್ದೇವೆ. ಯಾಕೆ ಆ ರೀತಿ ಆಗುತ್ತೆ?
0: ಈಗ ಆಲ್ರೆಡಿ ಕೇಂದ್ರ ಸರ್ಕಾರ ಸುಮಾರು 23 ಕಂತುಗಳಲ್ಲಿ ಈ ಹಣವನ್ನು ಫಲಾನುಭವಿಗೆ ವರ್ಷವಾರು ಮತ್ತು 1 ವರ್ಷದಲ್ಲಿ 3 ಕಂತುಗಳಲ್ಲಿ ಒಟ್ಟಾರೆ ಇಲ್ಲಿವರೆಗೂ 23 ಕಂತಿನಲ್ಲಿ ಹಣವನ್ನು ಕೊಡ್ತಕ್ಕಂಥದ್ದು ಮಾಡಿ ಬಂದಿದೆ. ಬಟ್ಟು ಇದರಲ್ಲಿ ಕೆಲವು ಫಲಾನುಭವಿಗಳು ಈ ಯೋಜನೆಯಿಂದ ಹಣ ಪಡಿಲಿಕ್ಕೆ ಸಾಧ್ಯತೆ ಆಗ್ತಾ ಇಲ್ಲ. ಕಾರಣ ಇಷ್ಟೇ, ಅವರು ಒಂದು ಪಟ್ಟು ಅರ್ಜಿ ಹಾಕಿ ಅದಕ್ಕೆ ಬೇಕಾದಂಥ ಪೂರಕ ದಾಖಲೆಗಳನ್ನು ಕೊಟ್ಟು ಅರ್ಹತೆ ಪಡೆದ ನಂತರ ಪ್ರತಿ 2 ವರ್ಷಕ್ಕೊಮ್ಮೆ ಅವರು ಈ KYC ಮಾಡಿಸ್ತಕ್ಕಂಥದ್ದು ಕಡ್ಡಾಯವಾಗಿದೆ. ಈ KYC ಮಾಡಿಸ್ತಕ್ಕಂಥದ್ದಕ್ಕೆ ಏನು ಅಂತ ಏನು ಹೆಚ್ಚು ಹೊರೆ ಆಗೋದಿಲ್ಲ. ರೈತರು ನಮ್ಮ ಕೃಷಿ ಇಲಾಖೆ ರೈತ ಸಂಪರ್ಕ ಕೇಂದ್ರ ಆಗಲಿ ಅಥವಾ ಈ ಗ್ರಾಮವನ್ನು ಕರ್ನಾಟಕವನ್ನು ಅಲ್ಲಿ ಹೋಗಿ ನಮ್ಮ ರೈತರು ಈ KYCಯನ್ನು ಕಡ್ಡಾಯವಾಗಿ ಮಾಡಿಸ್ತಕ್ಕಂಥದ್ದನ್ನ ಮಾಡಿದರೆ ಇದು ಯಾವುದೇ ಥರದ ಅಡಚಣೆ ಇಲ್ಲದೆ ಒಟ್ಟಾರೆ ವರ್ಷದಲ್ಲಿ 6,000 ಹಣ ರೈತರಿಗೆ ತಲುಪತಕ್ಕಂಥದ್ದು ಆಗುತ್ತೆ.
1: ಆ ಥರ ಈ KYCಯನ್ನು ಮಾಡಿಕೊಳ್ಳುವ ಮೂಲಕ ನಿರಂತರವಾಗಿ
0: ಹಣವನ್ನು ಪಡಿಬಹುದಾಗಿದೆ.
1: ಇದುವರೆಗೆ ಎಷ್ಟು ಹಣ ನೀಡಲಾಗಿದೆ ಸರ್?
0: ಈಗ 2019 ಇಲ್ಲಿ ತನಕ ನಮ್ಮ ರಾಜ್ಯಕ್ಕೆ ನಾವು ಹೇಳ್ತಕ್ಕಂಥದ್ದು ಮಾಡೋದಾದರೆ ಒಟ್ಟು 20,246 ಕೋಟಿಯಷ್ಟು ಹಣ ನಮ್ಮ ರಾಜ್ಯಕ್ಕೆ ಈ ಒಂದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿಯಲ್ಲಿ ಪಾವತಿಯಾಗಿರ್ತಕ್ಕಂಥದ್ದಾಗಿದೆ. ಈ ಯೋಜನೆಯಲ್ಲಿ ಸುಮಾರು 41,35,513 ಜನ ರೈತರು ಈ ಯೋಜನೆಯಲ್ಲಿ ಒಂದು ಫಲವನ್ನು ಪಡ್ಕೊಂಡಿರ್ತಕ್ಕಂಥದ್ದಾಗಿದೆ. ನಮ್ಮ ರಾಜ್ಯಕ್ಕೆ ಎಷ್ಟು ಬಂದರೆ ನಮ್ಮ ಹಾಸನ ಜಿಲ್ಲೆಯಲ್ಲೂ ಕೂಡ ಅತ್ಯಂತ ಹೆಚ್ಚು ರೈತರು ಈ ಒಂದು ಯೋಜನೆಯಲ್ಲಿ ಪಾಲ್ಗೊಳ್ತಕ್ಕಂಥದ್ದಾಗಿದೆ. 2,08,831 ರೈತರು ಈ ಯೋಜನೆಯಲ್ಲಿ ಪಾಲ್ಗೊಂಡಿದ್ದಾರೆ. ಒಟ್ಟಾರೆಯಾಗಿ 41,57,00,000 ಹಣವನ್ನು ಈ ಯೋಜನೆಯಲ್ಲಿ ಪಡ್ಕೊಳ್ತಕ್ಕಂಥದ್ದನ್ನ ನಮ್ಮ ರೈತರು ಮಾಡ್ತಕ್ಕಂಥದ್ದು ಮಾಡಿದ್ದಾರೆ. ಇದೇ ರೀತಿಯಾಗಿ 23ನೇ ಕಂತಿನಲ್ಲಿ ಕೂಡ ನಮ್ಮ ರಾಜ್ಯಕ್ಕೆ ಒಟ್ಟು 827 ಕೋಟಿ ಹಣ ಸಂದಾಯ ಆಗಿದೆ. 41,35,513 ಜನ ರೈತರಿಗೆ ಸಂದಾಯ ಆಗಿರ್ತಕ್ಕಂಥದ್ದಾಗಿದೆ. ನಿಜವಾಗಲೂ ಒಳ್ಳೆಯ ಕಾರ್ಯಕ್ರಮ. ರೈತರು ಈ ಒಂದು ಯೋಜನೆಯನ್ನು ಸದ್ಬಳಕೆ ಮಾಡ್ಕೋಬೇಕು ಮತ್ತು ನಿರಂತರವಾಗಿ ಈ ಯೋಜನೆಯಲ್ಲಿ ಇರಬೇಕು ಅಂತಂದರೆ ಅವ್ರು ಮಾಡಬೇಕಾಗಿರೋದಿಷ್ಟೇ ಈ KYCನ ತಕ್ಷಣ ಈಗಲೂ ಕೂಡ ಮತ್ತೊಮ್ಮೆ ಈ KYC ಮಾಡಲಿಕ್ಕೆ ಎಲಿಜಿಬಿಲಿಟಿ ಎಲ್ಲ ರೈತರಿಗೂ ಕೂಡ ಬಂದಿದೆ. ಕೂಡಲೇ ನಮ್ಮ ರೈತರು ಈ KYCನ ಹತ್ತಿರ ರೈತ ಸಂಪರ್ಕ ಕೇಂದ್ರ ಅಥವಾ ಹತ್ತಿರದ ಕಂಪ್ಯೂಟರ್ ಸೇವಾ ಕೇಂದ್ರಗಳಲ್ಲಿ ಹೋಗಿ ಮಾಡಿಸ್ತಕ್ಕಂಥದ್ದು ಮಾಡಿದರೆ ಮತ್ತೆ ಈ ಒಂದು ಯೋಜನೆಯ ಫಲಾನುಭವಿಯಾಗಿ ಮುಂದುವರಲಿಕ್ಕೆ ಸಾಧ್ಯತೆ ಇರುತ್ತೆ.
1: ಒಳ್ಳೆಯದು ಸರ್, ಇವತ್ತಿನ ಈ ಸಂಚಿಕೆಯಲ್ಲಿ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಈ ಯೋಜನೆಯ ಬಗ್ಗೆ ವಿವರವಾದಂಥ ಮಾಹಿತಿಯನ್ನು ಮಾಡಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ. ಥ್ಯಾಂಕ್ ಯು. ಎಲ್ಲ ರೈತರು ಈ ಒಂದು ಯೋಜನೆಯ ಸದ್ಬಳಕೆಯನ್ನು ಮಾಡಿಕೊಳ್ಳಿ ಅಂತೇಳಿ ಮತ್ತೊಮ್ಮೆ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಧನ್ಯವಾದಗಳು.
2: ಇದುವರೆಗೆ ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಮಾಲಿಕೆಯಲ್ಲಿ PM ಕಿಸಾನ್ ಮಾನ್ಧನ್ ಯೋಜನೆ ಈ ಕುರಿತಂತೆ ಹಾಸನ ಜಿಲ್ಲೆ ಸಕಲೇಶಪುರದ ಕೃಷಿ ಇಲಾಖೆಯ ಉಪ ಕೃಷಿ ನಿರ್ದೇಶಕರಾದ ಡಾಕ್ಟರ್ BN ಪ್ರಭಾಕರ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ಆಕಾಶವಾಣಿ ಹಾಸನ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಬಿತ್ತರವಾಯಿತು.
3: ಕೇಳುಗರೆ, ಇದೇ ಶುಕ್ರವಾರ September 25 ಸಾಯಂಕಾಲ 6:50 ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ವಿಷಯ ಸಸ್ಯ ಸಂರಕ್ಷಣೆ ಮತ್ತು ಸುರಕ್ಷಿತ ಕೀಟನಾಶಕಗಳ ಬಳಕೆ. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಜಂಟಿ ಕೃಷಿ ನಿರ್ದೇಶಕರಾದ ಶ್ರೀ ಕೆಂಪೇಗೌಡ H ಮತ್ತು ಸಹಾಯಕ ಕೃಷಿ ನಿರ್ದೇಶಕರಾದ ಶ್ರೀ ರಾಮೇಗೌಡ ಅವರು. ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 2237-0477 ಅಥವಾ 2237-0488 STD ಕೋಡ್ ಸಂಖ್ಯೆ 080. ಕೇಳಿ, ಇದೇ ಶುಕ್ರವಾರ September 25 6:50 ಹಲೋ ಕಿರಂಗ ರಾಜ್ಯವ್ಯಾಪಿ ಪ್ರಸಾರವಾಗುವ ನೇರ ಫೋನ್ ಇನ್ ಕಾರ್ಯಕ್ರಮವನ್ನ ಆಕಾಶವಾಣಿ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
4: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು. ಸೇವೆಯನ್ನು ಮಾರ್ಗದರ್ಶಿ ತತ್ವವಾಗಿರಿಸುವಂತೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಶೀಘ್ರ ಸುಧಾರಣೆಗೆ ಜಿ 4 ರಾಷ್ಟ್ರಗಳ ವಿದೇಶಾಂಗ ಸಚಿವರ ಆಗ್ರಹ. ಭಾರತದ

0: ನೌಕಾಯಾನ ವಲಯ ರಾಷ್ಟೀಯ ಅಭಿವೃದ್ಧಿಯ ಆಧಾರ ಸ್ತಂಭ, ಕೇಂದ್ರ ಸಚಿವ ಸರ್ಬಾನಂದ ಸೋನೋವಾಲ್. 2032 ಯುಸಿಐ ರಸ್ತೆ ಸೈಕ್ಲಿಂಗ್ ವಿಶ್ವ ಚಾಂಪಿಯನ್ಶಿಪ್, ಇದೇ ಮೊದಲ ಬಾರಿಗೆ ಭಾರತ ಆತಿಥ್ಯ. ಹಾಗೂ ಏಷ್ಯನ್ ಗೇಮ್ಸ್ ಕಬಡ್ಡಿ ಸ್ಪರ್ಧೆ ಸೆಮಿಫೈನಲ್ ಪ್ರವೇಶಿಸಿದ ಹಾಲಿ ಚಾಂಪಿಯನ್ ಭಾರತ ತಂಡ. ವಾರ್ತೆಗಳ ವಿವರ. ಸೇವೆಯೇ ಜೀವನದ ಮುಖ್ಯ ಉದ್ದೇಶವಾಗಿರಬೇಕು ಹಾಗೂ ಅದು ಪ್ರತಿಯೊಬ್ಬರಲ್ಲೂ ಸಹಜವಾಗಿ ಅಡಕವಾಗಿರಬೇಕು. ರಾಜಕೀಯದಲ್ಲಿಯೂ ಉನ್ನತ ಸ್ಥಾನಕ್ಕೆ ತಲುಪಿದಾಗ ಸೇವೆಯೇ ಮಾರ್ಗದರ್ಶಕ ತತ್ವವಾಗಿರಬೇಕು ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ. ವಡ್ನಗರದಿಂದ ವಾರಣಾಸಿಗೆ ಯಾತ್ರೆ ಕೈಗೊಂಡಿರುವ ಸೇವಾ ಯಾತ್ರಿಗಳೊಂದಿಗೆ ಇಂದು ವರ್ಚುಯಲ್ ಮೂಲಕ ಸಂವಾದ ನಡೆಸಿದರು. ಈ ವೇಳೆ ಅವರು ಸೇವೆಯೇ ಪರಮ ಕರ್ತವ್ಯ ಎಂಬ ತತ್ವ ಸದಾ ಮಾರ್ಗದರ್ಶಕವಾಗಿರಬೇಕು ಎಂದು ಅವರು ಹೇಳಿದರು. ಸಂವಾದದ ವೇಳೆ ಸೇವಾ ಯಾತ್ರಿಗಳು ತಮ್ಮ ಅನುಭವಗಳನ್ನು ಪ್ರಧಾನಿಯವರೊಂದಿಗೆ ಹಂಚಿಕೊಂಡರು. ಯಾತ್ರೆಯ ಅಂಗವಾಗಿ ಸಸಿ ನೆಡುವುದು ಹಾಗೂ ಸ್ವಚ್ಛತಾ ಕಾರ್ಯಗಳನ್ನು ಕೈಗೊಂಡಿರುವುದಾಗಿ ತಿಳಿಸಿದರು. ಯಾತ್ರೆಯ ಸಂದರ್ಭದಲ್ಲಿ ಜನರನ್ನು ಭೇಟಿ ಮಾಡಿ ವಿವಿಧ ಸರ್ಕಾರಿ ಯೋಜನೆಗಳಿಂದ ದೊರೆಯುತ್ತಿರುವ ಪ್ರಯೋಜನಗಳ ಕುರಿತು ಅವರಿಂದ ಸಕಾರಾತ್ಮಕ ಪ್ರತಿಕ್ರಿಯೆಗಳನ್ನು ಪಡೆದಿರುವುದಾಗಿಯೂ ಸೇವಾ ಯಾತ್ರಿಗಳು ಪ್ರಧಾನಿಯವರಿಗೆ ಮಾಹಿತಿ ನೀಡಿದರು. ಭಾರತ, ಬ್ರೆಜಿಲ್, ಜರ್ಮನಿ ಮತ್ತು ಜಪಾನ್ ಒಳಗೊಂಡ G4 ದೇಶಗಳ ವಿದೇಶಾಂಗ ಸಚಿವರು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಶೀಘ್ರ ಸುಧಾರಣೆ ಕೈಗೊಳ್ಳುವಂತೆ ಕರೆ ನೀಡಿದ್ದಾರೆ. ಭದ್ರತಾ ಮಂಡಳಿಯ ಖಾಯಂ ಹಾಗೂ ಖಾಯಂ ಅಲ್ಲದ ಎರಡೂ ವರ್ಗಗಳಲ್ಲಿ ಸದಸ್ಯತ್ವ ವಿಸ್ತರಣೆ ಸುಧಾರಣೆಯ ಪ್ರಮುಖ ಅಂಶವಾಗಿದೆ ಎಂದು ಜಂಟಿ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ. ನ್ಯೂಯಾರ್ಕ್ನಲ್ಲಿ ನಡೆದ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ 81ನೇ ಅಧಿವೇಶನದ ಸಂದರ್ಭದಲ್ಲಿ ಆಫ್ರಿಕಾ, ಏಷ್ಯಾ ಪೆಸಿಫಿಕ್, ಲ್ಯಾಟಿನ್ ಅಮೆರಿಕ ಮತ್ತು ಕೆರಿಬಿಯನ್ ಸೇರಿದಂತೆ ಕಡಿಮೆ ಪ್ರತಿನಿಧಿತ ಪ್ರದೇಶಗಳಿಗೆ ಹೆಚ್ಚಿನ ಪ್ರಾತಿನಿಧ್ಯ ನೀಡುವ ಅಗತ್ಯವಿದೆ ಎಂದರು. ಭದ್ರತಾ ಮಂಡಳಿ ಸುಧಾರಣೆಗೆ ಸಂಬಂಧಿಸಿದ ಅಂತರ್ ಸರ್ಕಾರಿ ಮಾತುಕತೆಗಳಲ್ಲಿ ಸ್ಪಷ್ಟ ಪ್ರಗತಿ ಕಾಣದಿರುವ ಬಗ್ಗೆ G4 ಕಳವಳ ವ್ಯಕ್ತಪಡಿಸಿದೆ. ನ್ಯೂಯಾರ್ಕ್ನಲ್ಲಿ ನಿನ್ನೆ ವಿಶ್ವಸಂಸ್ಥೆಯ 81ನೇ ಸಾಮಾನ್ಯ ಸಭೆಯ ಅಧಿವೇಶನದ ಹಿನ್ನೆಲೆಯಲ್ಲಿ ಭಾರತ ಪೆಸಿಫಿಕ್ ದ್ವೀಪ ರಾಷ್ಟ್ರಗಳ ಸಹಕಾರ ವೇದಿಕೆಯಾದ FIPIC ವಿದೇಶಾಂಗ ಸಚಿವರ ಸಭೆಯ ಅಧ್ಯಕ್ಷತೆಯನ್ನು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ.ಎಸ್.ಜೈಶಂಕರ್ ವಹಿಸಿದ್ದರು. ಸಭೆಯಲ್ಲಿ ಪ್ರಾದೇಶಿಕ ಹಾಗೂ ಬಹುಪಕ್ಷೀಯ ವೇದಿಕೆಗಳಲ್ಲಿ FIPIC ಸಹಭಾಗಿತ್ವ ಮತ್ತು ಸಹಕಾರವನ್ನು ಮತ್ತಷ್ಟು ಬಲಪಡಿಸುವ ಬದ್ದತೆಯನ್ನು ಪುನರುಚ್ಚರಿಸಲಾಯಿತು. FIPIC ಚೌಕಟ್ಟಿನಡಿ ನಡೆದ 2ನೇ ವಿದೇಶಾಂಗ ಸಚಿವರ ಸಭೆ ಇದಾಗಿದೆ. ಭಾರತದ ನೌಕಾಯಾನ ವಲಯ ರಾಷ್ಟೀಯ ಅಭಿವೃದ್ಧಿ ಮತ್ತು ಆರ್ಥಿಕ ಪ್ರಗತಿಯ ಬಲವಾದ ಆಧಾರ ಸ್ತಂಭವಾಗಿದೆ ಎಂದು ಕೇಂದ್ರ ಬಂದರು, ಹಡಗು ಮತ್ತು ಜಲಮಾರ್ಗಗಳ ಸಚಿವ ಸರ್ಬಾನಂದ ಸೋನೋವಾಲ್ ಹೇಳಿದ್ದಾರೆ. ಇಂದು ಆಚರಿಸಲಾಗುತ್ತಿರುವ ವಿಶ್ವ ನೌಕಾಯಾನ ದಿನದ ಅಂಗವಾಗಿ ಸಾಮಾಜಿಕ ಜಾಲತಾಣದಲ್ಲಿ ಸಂದೇಶ ಹಂಚಿಕೊಂಡಿರುವ ಸಚಿವರು, ಮೂಲಸೌಕರ್ಯ ಆಧುನೀಕರಣ, ನೀತಿ ಸುಧಾರಣೆಗಳು ಹಾಗೂ ನಾವಿಕರ ಕಲ್ಯಾಣಕ್ಕೆ ಆದ್ಯತೆ ನೀಡುವ ಮೂಲಕ ನೌಕಾಯಾನ ಕ್ಷೇತ್ರವನ್ನು ಬಲಪಡಿಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಜಾಗತಿಕ ವ್ಯಾಪಾರ ಮತ್ತು ಆರ್ಥಿಕತೆಗೆ ನೌಕಾಯಾನ ಕ್ಷೇತ್ರದಲ್ಲಿ ಶ್ರಮಿಸುವ ಸಿಬ್ಬಂದಿ ಹಾಗೂ ನಾವಿಕರ ಕೊಡುಗೆಯನ್ನು ಸ್ಮರಿಸುವ ಸಲುವಾಗಿ ಪ್ರತಿ ವರ್ಷ ಸೆಪ್ಟೆಂಬರ್ ತಿಂಗಳ ಕೊನೆಯ ಗುರುವಾರದಂದು ವಿಶ್ವ ನೌಕಾಯಾನ ದಿನವನ್ನು ಆಚರಿಸಲಾಗುತ್ತಿದೆ. ಈ ವರ್ಷ ನೀತಿಯಿಂದ ಅನುಷ್ಠಾನಕ್ಕೆ ನೌಕಾಯಾನ ಶ್ರೇಷ್ಠತೆಯತ್ತ ಎಂಬ ಧ್ಯೇಯವಾಕ್ಯದೊಂದಿಗೆ ಈ ದಿನವನ್ನು ಆಚರಿಸಲಾಗುತ್ತಿದ್ದು, ಯೋಜನೆಗಳನ್ನು ಯಶಸ್ವಿಯಾಗಿ ಕಾರ್ಯರೂಪಕ್ಕೆ ತರುವುದಕ್ಕೆ ಆದ್ಯತೆ ನೀಡಲಾಗಿದೆ. ಜಾಗತಿಕ ವ್ಯಾಪಾರದ 80%ಕ್ಕೂ ಹೆಚ್ಚು ಸರಕು ಸಾಗಣೆ ಹಡಗುಗಳ ಮೂಲಕವೇ ನಡೆಯುತ್ತಿದ್ದು, ಸುರಕ್ಷಿತ ಹಾಗೂ ಪರಿಸರ ಸ್ನೇಹಿ ನೌಕಾಯಾನಕ್ಕೆ ಅಂತಾರಾಷ್ಟೀಯ ಮಾನದಂಡಗಳನ್ನು ಪಾಲಿಸುವುದು ಅತ್ಯಂತ ಅಗತ್ಯವಾಗಿದೆ. ಇದೇ 27ರ ಭಾನುವಾರದಂದು ಎಲ್ಲಾ ಸಾರ್ವಜನಿಕ ವಲಯದ ಬ್ಯಾಂಕ್ಗಳು ಹಾಗೂ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳು ಕಾರ್ಯನಿರ್ವಹಿಸಲಿವೆ ಎಂದು ಹಣಕಾಸು ಸಚಿವಾಲಯ ತಿಳಿಸಿದೆ. ಬ್ಯಾಂಕ್ ಒಕ್ಕೂಟಗಳ ಸಂಯುಕ್ತ ವೇದಿಕೆ UFBU ಇದೇ 28ರಿಂದ 30ರವರೆಗೆ ದೇಶವ್ಯಾಪಿ 3 ದಿನಗಳ ಮುಷ್ಕರಕ್ಕೆ ಕರೆ ನೀಡಿರುವ ಹಿನ್ನೆಲೆಯಲ್ಲಿ ಈ ಕ್ರಮ ಕೈಗೊಳ್ಳಲಾಗಿದೆ. ಬ್ಯಾಂಕ್ ಶಾಖೆಗಳು, ಕಚೇರಿಗಳು, ಎಟಿಎಂ ಸಂಪರ್ಕಿತ ಶಾಖೆಗಳು ಮತ್ತು ಕರೆನ್ಸಿ ಚೆಸ್ಟ್ಗಳು ಭಾನುವಾರ ಸಂಪೂರ್ಣವಾಗಿ ಕಾರ್ಯನಿರ್ವಹಿಸಲಿವೆ. ಪ್ರಸ್ತಾವಿತ ಮುಷ್ಕರವನ್ನು ಮುಂದೂಡುವಂತೆ ಸರ್ಕಾರ ಮತ್ತು ಬ್ಯಾಂಕ್ ಆಡಳಿತ ಮಂಡಳಿಗಳು ಕಾರ್ಮಿಕ ಸಂಘಟನೆಗಳಿಗೆ ಮನವಿ ಮಾಡಿದ್ದು, ಅಗತ್ಯ ಬ್ಯಾಂಕಿಂಗ್ ಸೇವೆಗಳು ನಿರಂತರವಾಗಿ ಲಭ್ಯವಾಗುವಂತೆ ಕ್ರಮ ಕೈಗೊಳ್ಳಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15

0: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಜನಸೇವೆಯೇ ದೇಶಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಭಾರತದ ಸೌರಕ್ರಾಂತಿ ಕುರಿತು ಒಂದು ನೋಟ ಇಲ್ಲಿದೆ.
1: ಭಾರತದ ಸೌರಶಕ್ತಿ ಕ್ಷೇತ್ರದಲ್ಲಿ ಅಭೂತಪೂರ್ವ ಕ್ರಾಂತಿ ಸಂಭವಿಸಿದ್ದು ದೇಶದ ಒಟ್ಟು ಸ್ಥಾಪಿತ ಸೌರವಿದ್ಯುತ್ ಸಾಮರ್ಥ್ಯ ಹೊಸ ಮೈಲಿಗಲ್ಲನ್ನು ತಲುಪಿದೆ. ಪ್ರಧಾನಿ ನರೇಂದ್ರ ಮೋದಿ ಗುಜರಾತ್ ಮುಖ್ಯಮಂತ್ರಿಯಾಗಿದ್ದಾಗ ಪ್ರತ್ಯೇಕ ಸೌರ ನೀತಿಯನ್ನು ಜಾರಿಗೆ ತರುವ ಮೂಲಕ ಆರಂಭಗೊಂಡ ಈ ಪಯಣ ಇಂದು ಜಾಗತಿಕ ಮಟ್ಟದಲ್ಲಿ ಭಾರತವನ್ನು ನವೀಕರಿಸಬಹುದಾದ ಇಂಧನ ವಲಯದ ಪ್ರಮುಖ ಶಕ್ತಿಯಾಗಿ ಹೊರಹೊಮ್ಮಿಸಿದೆ. 2014ರಲ್ಲಿ ಕೇವಲ 2.8 ಗಿಗಾವ್ಯಾಟ್ನಷ್ಟಿದ್ದ ಭಾರತದ ಸೌರ ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯವು 2026ರ ವೇಳೆಗೆ ಬೃಹತ್ ಪ್ರಮಾಣದಲ್ಲಿ ಏರಿಕೆಯಾಗಿದ್ದು ಸುಮಾರು 165 ಗಿಗಾವ್ಯಾಟ್ಗೆ ತಲುಪಿದೆ. ಸರ್ಕಾರದ ಮಹತ್ವಾಕಾಂಕ್ಷಿ ಪ್ರಧಾನಮಂತ್ರಿ ಸೂರ್ಯ ಘರ್ ಮುಫ್ತ್ ಬಿಜ್ಲಿ ಯೋಜನೆಯಡಿ ಆಗಸ್ಟ್ 2026ರ ವೇಳೆಗೆ 51 ಲಕ್ಷಕ್ಕೂ ಹೆಚ್ಚು ಮನೆಗಳಿಗೆ ಸೌರ ಸಂಪರ್ಕ ಕಲ್ಪಿಸಲಾಗಿದ್ದು 14.8 ಗಿಗಾವ್ಯಾಟ್ ಮೇಲ್ಛಾವಣಿ ಸೌರ ವಿದ್ಯುತ್ ಉತ್ಪಾದಿಸಲಾಗುತ್ತಿದೆ. ಇದರಿಂದಾಗಿ ಸುಮಾರು 19 ಲಕ್ಷ ಕುಟುಂಬಗಳು ಶೂನ್ಯ ವಿದ್ಯುತ್ ಬಿಲ್ ಪಡೆಯುತ್ತಿವೆ. ಪಿಎಂ ಕುಸುಮ್ ಯೋಜನೆಯ ಮೂಲಕ ರೈತರ ನೀರಾವರಿ ಪಂಪ್ಸೆಟ್ಗಳಿಗೆ ಸೌರಶಕ್ತಿ ಅಳವಡಿಸಿ ಡೀಸೆಲ್ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಲಾಗುತ್ತಿದೆ. ಉತ್ಪಾದನೆ, ಅನುಸ್ಥಾಪನೆ ಹಾಗೂ ನಿರ್ವಹಣೆ ಸೇರಿದಂತೆ ಈ ಇಡೀ ಸೌರಶಕ್ತಿ ವ್ಯವಸ್ಥೆಯು ದೇಶದಲ್ಲಿ ಸುಮಾರು 17 ಲಕ್ಷ ಹೊಸ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುವ ಮೂಲಕ ಸ್ವಾವಲಂಬಿ ಭಾರತ ನಿರ್ಮಾಣಕ್ಕೆ ಬಲ ನೀಡಿದೆ.
0: ಕ್ರೀಡಾ ಲೋಕದ ಪ್ರತಿಷ್ಠಿತ ಯುಸಿಐ ರಸ್ತೆ ಸೈಕ್ಲಿಂಗ್ ವಿಶ್ವ ಚಾಂಪಿಯನ್ಶಿಪ್ 2032 ಪಂದ್ಯಾವಳಿಯ ಆತಿಥ್ಯವನ್ನು ಭಾರತದ ಪುಣೆ ನಗರ ಪಡೆದುಕೊಂಡಿದೆ. ಕೆನಡಾದ ಮಾಂಟ್ರಿಯಲ್ನಲ್ಲಿ ನಡೆದ ಯುಸಿಐ ಕಾಂಗ್ರೆಸ್ ಸಭೆಯಲ್ಲಿ ಈ ಐತಿಹಾಸಿಕ ತೀರ್ಮಾನವನ್ನು ಪ್ರಕಟಿಸಲಾಗಿದ್ದು, ಈ ಮೂಲಕ ಸೈಕ್ಲಿಂಗ್ ವಿಭಾಗದ ಈ ಜಾಗತಿಕ ಸರಣಿಯು ಭಾರತದಲ್ಲಿ ಆಯೋಜನೆಗೊಳ್ಳುತ್ತಿರುವುದು ಇದೇ ಮೊದಲ ಬಾರಿಯಾಗಿದೆ. ಮಹಾರಾಷ್ಟ ಸರ್ಕಾರ, ಭಾರತೀಯ ಸೈಕ್ಲಿಂಗ್ ಒಕ್ಕೂಟ ಹಾಗೂ ಕೇಂದ್ರ ಸರ್ಕಾರದ ಜಂಟಿ ಸಹಯೋಗದೊಂದಿಗೆ ಈ ಬಿಡ್ ಸಲ್ಲಿಸಲಾಗಿತ್ತು. ಜಪಾನ್ನಲ್ಲಿ ನಡೆಯುತ್ತಿರುವ ಏಷ್ಯನ್ ಗೇಮ್ಸ್ನ 5ನೇ ದಿನವಾದ ಇಂದು ಕಬಡ್ಡಿ ಸ್ಪರ್ಧೆಯಲ್ಲಿ ಹಾಲಿ ಚಾಂಪಿಯನ್ ಭಾರತ ತಂಡ ಸೆಮಿಫೈನಲ್ ಪ್ರವೇಶಿಸಿದೆ. ಇಂದು ನಡೆದ ಎ ಗುಂಪಿನ ಅಂತಿಮ ಪಂದ್ಯದಲ್ಲಿ ಚೀನಾ ತೈಪೆ ವಿರುದ್ದ 32-21 ಅಂಕಗಳ ಅಂತರದಲ್ಲಿ ಭಾರತ ಗೆಲುವು ದಾಖಲಿಸಿದೆ. ಇದು ಗುಂಪು ಹಂತದಲ್ಲಿ ಭಾರತಕ್ಕೆ ಸತತ 4ನೇ ಗೆಲುವಾಗಿದೆ. ಈ ನಡುವೆ ಭಾರತದ ಮಹಿಳಾ ತಂಡ ಇರಾನ್ ತಂಡವನ್ನು ಗುಂಪು ಹಂತದಲ್ಲಿ 37-23 ಅಂಕಗಳ ಅಂತರದಲ್ಲಿ ಮಣಿಸಿದೆ. ಇದಕ್ಕೂ ಮುನ್ನ ಮಹಿಳಾ 60 ಕೆಜಿ ವುಶು ಸಾಂಡಾ ವಿಭಾಗದ ಫೈನಲ್ ಪಂದ್ಯದಲ್ಲಿ ಭಾರತದ ರೋಷಿಬಿನಾ ದೇವಿ ನಾವೋರೆಮ್ ಚೀನಾದ ಝಾಂಗ್ ಕ್ಸಿಯಾ ವುಯು ವಿರುದ್ದ 0-2 ಅಂತರದಿಂದ ಪರಾಭವಗೊಂಡು ಬೆಳ್ಳಿ ಪದಕ ಪಡೆದರು. ಇದು ಏಷ್ಯನ್ ಗೇಮ್ಸ್ ಇತಿಹಾಸದಲ್ಲಿ ರೋಷಿಬಿನಾ ಅವರಿಗೆ ಲಭಿಸುತ್ತಿರುವ ಸತತ 3ನೇ ಪದಕವಾಗಿದೆ. ಇನ್ನೊಂದೆಡೆ ರೋಮಿಂಗ್ ಸ್ಪರ್ಧೆಯ ಪುರುಷರ ಡಬಲ್ ಸ್ಕಲ್ಸ್ ವಿಭಾಗದಲ್ಲಿ ಭಾರತದ ಸತ್ನಾಮ್ ಸಿಂಗ್ ಮತ್ತು ಸಲ್ಮಾನ್ ಖಾನ್ ಜೋಡಿ ಅತ್ಯುತ್ತಮ ಪ್ರದರ್ಶನ ನೀಡಿ ಕಂಚು ಪದಕವನ್ನು ತನ್ನದಾಗಿಸಿಕೊಂಡಿತು. ಪದಕ ವಿಜೇತ ಕ್ರೀಡಾಪಟುಗಳಿಗೆ ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಅನೇಕ ಗಣ್ಯರು ಅಭಿನಂದನೆ ಸಲ್ಲಿಸಿದ್ದು ಅವರ ಮುಂದಿನ ಕ್ರೀಡಾಪಯಣಕ್ಕೆ ಶುಭ ಹಾರೈಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇದೇ ಭಾನುವಾರ 27ರಂದು ಬೆಳಗ್ಗೆ 11 ಗಂಟೆಗೆ ಆಕಾಶವಾಣಿಯಲ್ಲಿ ಪ್ರಸಾರವಾಗಲಿರುವ ಮಾಸಿಕ ರೇಡಿಯೋ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಸಮಸ್ತ ಭಾರತೀಯರನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ಇದು ಮನ್ ಕಿ ಬಾತ್ ಕಾರ್ಯಕ್ರಮದ 138ನೇ ಸಂಚಿಕೆಯಾಗಿದ್ದು, ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲಾ ಜಾಲಗಳಲ್ಲಿ ಆಕಾಶವಾಣಿ ಸುದ್ದಿ ಜಾಲತಾಣ ಹಾಗೂ ನ್ಯೂಸ್ ಆನ್ ಏರ್ ಆಪ್ ಮೊಬೈಲ್ನಲ್ಲೂ ಪ್ರಸಾರವಾಗಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸೇವೆಯನ್ನು ಮಾರ್ಗದರ್ಶಿ ತತ್ವವಾಗಿರಿಸುವಂತೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಶೀಘ್ರ ಸುಧಾರಣೆಗೆ G4 ರಾಷ್ಟಗಳ ವಿದೇಶಾಂಗ ಸಚಿವರ ಆಗ್ರಹ. ಭಾರತದ ನೌಕಾಯಾನ ವಲಯ ರಾಷ್ಟೀಯ ಅಭಿವೃದ್ಧಿಯ ಆಧಾರ ಸ್ತಂಭ, ಕೇಂದ್ರ ಸಚಿವ ಸರ್ಬಾನಂದ ಸೋನೋವಾಲ್. 2032ರ ಯುಸಿಐ ರಸ್ತೆ ಸೈಕ್ಲಿಂಗ್ ವಿಶ್ವ ಚಾಂಪಿಯನ್ಶಿಪ್ ಇದೇ ಮೊದಲ ಬಾರಿಗೆ ಭಾರತ ಆತಿಥ್ಯ. ಹಾಗೂ ಏಷ್ಯನ್ ಗೇಮ್ಸ್ ಕಬಡ್ಡಿ ಸ್ಪರ್ಧೆ ಸೆಮಿಫೈನಲ್ ಪ್ರವೇಶಿಸಿದ ಹಾಲಿ ಚಾಂಪಿಯನ್ ಭಾರತ ತಂಡ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
2: ಇದು ಆಕಾಶವಾಣಿ ಬೆಂಗಳೂರು. 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ. ಚಿತ್ರಗೀತೆಗಳು ಇದೀಗ

0: ಹೂ ಚಿತ್ರದ ಈ ಒಂದು ಗೀತೆಗೆ ಧ್ವನಿಯಾಗಿದ್ದವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರ. ಚಿತ್ರಗೀತೆಗಳನ್ನ ಕೇಳ್ತಾ ಇದ್ರಿ. ಸಮಯ 2 ಗಂಟೆ ಆಗ್ತಾ ಇದೆ. ಇನ್ನೀಗ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ.
1: This is Akashvani and I am Valsa Williams with the midday news. The headlines. Prime Minister Narendra Modi highlights service as the main purpose of life, says Seva Paramo Dharma should remain the guiding principle.

ರಾಜ್ಯದ ವಿದ್ಯುತ್ ಬೇಡಿಕೆ ಗ್ರಾಹಕರ ಹಿತ ರಕ್ಷಿಸುವಂತೆ ಇಂಧನ ಇಲಾಖೆಗೆ ಸರ್ಕಾರ ಸೂಚನೆ. ಕೇಂದ್ರ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತರು ರಾಜೀನಾಮೆ ನೀಡುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆಗ್ರಹ. ಹಾಗೂ ಅಕ್ಟೋಬರ್ 29ರಿಂದ ನವೆಂಬರ್ 11ರವರೆಗೆ ಹಾಸನಾಂಬ ಜಾತ್ರಾ ಮಹೋತ್ಸವ, ಹಾಸನ ಜಿಲ್ಲಾಡಳಿತ ಮಾಹಿತಿ. ಕಾಂಗ್ರೆಸ್ ಶಾಸಕ ಯಶವಂತರಾಯಗೌಡ ಪಾಟೀಲ್ ಒತ್ತಡಕ್ಕೆ ಮಣಿದ ರಾಜ್ಯ ಸರ್ಕಾರ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕನ್ನು ಬರಪೀಡಿತ ಪಟ್ಟಿಗೆ ಸೇರಿಸಿದೆ. ಈ ಕುರಿತು ಅಧಿಕೃತ ಅಧಿಸೂಚನೆಯನ್ನು ಹೊರಡಿಸಿದೆ. ಹೊಸ ಪಟ್ಟಿಯಲ್ಲಿ ಇಂಡಿ, ಔರಾದ್, ಗೋಕಾಕ್, ರಾಮದುರ್ಗ, ಸವದತ್ತಿ,

0: ಗಂಗವಾಡ, ಚಡಚಣ, ಕಲಘಟಕಿ, ಕುಂದಗೋಡ ಮತ್ತು ಅಣ್ಣಾವರ ಸೇರಿದಂತೆ ಒಟ್ಟು 29 ತಾಲೂಕುಗಳು ಬರಪೀಡಿತ ಪಟ್ಟಿಗೆ ಸೇರ್ಪಡೆಗೊಂಡಿದೆ. 2020ರಲ್ಲಿ ಕೇಂದ್ರ ಸರ್ಕಾರ ರೂಪಿಸಿದ ಬರ ಘೋಷಣಾ ಮಾರ್ಗಸೂಚಿಗಳ ಅಡಿಯಲ್ಲಿ 4 ಹಂತಗಳಲ್ಲಿ 188 ತಾಲೂಕುಗಳನ್ನು ಬರಪೀಡಿತ ಎಂದು ಘೋಷಿಸಲಾಗಿದೆ. ವಿಧಾನಸಭೆ ಅಧಿವೇಶನದ 4ನೇ ದಿನವಾದ ಇಂದು ಕೆಳಮನೆಯಲ್ಲಿ ಬರ ಕುರಿತಂತೆ ಚರ್ಚೆ ನಡೆಯುತ್ತಿದೆ. ಬರದ ಮೇಲಿನ ಚರ್ಚೆಯಲ್ಲಿ ಭಾಗವಹಿಸಿ ಮಾತನಾಡಿದ ಸದಸ್ಯ ಬಸವರಾಜು, ಬರಪೀಡಿತ ತಾಲೂಕುಗಳಿಗೆ ಕೂಡಲೇ ಪರಿಹಾರ ಹಣ ಬಿಡುಗಡೆ ಮಾಡಬೇಕು ಎಂದು ಒತ್ತಾಯಿಸಿದ್ದಾರೆ. ಕಾಂಗ್ರೆಸ್ ಸದಸ್ಯ ಕೋನರೆಡ್ಡಿ ಚರ್ಚೆಯಲ್ಲಿ ಭಾಗವಹಿಸಿ ಮಾತನಾಡಿ, ರಾಜ್ಯದಲ್ಲಿ 150 ವರ್ಷಗಳ ಬಳಿಕ ಇದೇ ಮೊದಲ ಬಾರಿಗೆ ಭೀಕರ ಬರಪರಿಸ್ಥಿತಿ ಎದುರಾಗಿದೆ. ಉತ್ತರ ಒಳನಾಡು, ದಕ್ಷಿಣ ಒಳನಾಡು, ಕರಾವಳಿ, ಮಲೆನಾಡು ಪ್ರದೇಶಗಳು ಮಳೆಯಿಲ್ಲದೆ ತತ್ತರಿಸಿ ಹೋಗಿವೆ ಎಂದು ಬರಪರಿಸ್ಥಿತಿಯ ಕರಾಳತೆಯ ಮೇಲೆ ಬೆಳಕು ಚೆಲ್ಲಿದರು. ಕೇಂದ್ರ ಸರ್ಕಾರ ಬರಪೀಡಿತ ಪ್ರದೇಶಗಳ ಘೋಷಣೆಯ ಮಾನದಂಡ ಬದಲಾಯಿಸುವ ಅಗತ್ಯವಿದೆ ಎಂದು ತಿಳಿಸಿದರು. ರಾಜ್ಯದ 31 ಜಿಲ್ಲೆಗಳಲ್ಲಿ 2 ಜಿಲ್ಲೆ ಹೊರತುಪಡಿಸಿ ಈಗ 29 ಜಿಲ್ಲೆಗಳು ಬರಪೀಡಿತವಾಗಿವೆ ಎಂದು ಸದನದ ಗಮನ ಸೆಳೆದರು. ಬಿಜೆಪಿ ಸದಸ್ಯ ಸುನೀಲ್ ಕುಮಾರ್ ಮಾತನಾಡಿ, ರಾಜ್ಯ ಸರ್ಕಾರ ಪೂರ್ವ ತಯಾರಿ ನಡೆಸದೇ ಇರುವುದರಿಂದ ಪರಿಸ್ಥಿತಿ ಗಂಭೀರವಾಗಿದೆ ಎಂದು ಆರೋಪಿಸಿದರು. ವಿಬಿ ಜಿರಾಮ್ಜಿ ಯೋಜನೆ ಬಳಸಿಕೊಳ್ಳುವ ಮೂಲಕ ಬರಪೀಡಿತ ಪ್ರದೇಶದಿಂದ ಜನರು ಗುಳೆ ಹೋಗುವುದನ್ನು ತಡೆಯಬಹುದಾಗಿತ್ತು ಎಂದು ಸರ್ಕಾರದ ಗಮನ ಸೆಳೆದರು. ಈ ವೇಳೆ ಮಧ್ಯಪ್ರವೇಶಿಸಿ ಮಾತನಾಡಿದ ಗ್ರಾಮೀಣಾಭಿವೃದ್ಧಿ ಸಚಿವ ಈಶ್ವರ್ ಖಂಡ್ರೆ, 1,60,00,000 ಮಾನವ ದಿನ ಉದ್ಯೋಗ ಸೃಜನೆ ಮಾಡಲಾಗಿದೆ. ಕೃಷಿ ಹೊಂಡ, ಕೆರೆ ನಿರ್ಮಾಣ, ರಸ್ತೆ ಸೇರಿದಂತೆ 300 ಕಾಮಗಾರಿಗಳನ್ನು ಗುರುತಿಸಲಾಗಿದೆ ಎಂದು ಸದನಕ್ಕೆ ಮಾಹಿತಿ ನೀಡಿದರು. ಕರ್ನಾಟಕ ಲೋಕಸೇವಾ ಆಯೋಗದಲ್ಲಿನ ಅಕ್ರಮ ನೇಮಕಾತಿ ಪ್ರಕರಣವನ್ನು ಸಿಬಿಐ ತನಿಖೆಗೆ ಒಳಪಡಿಸಬೇಕು ಎಂದು ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ಒತ್ತಾಯಿಸಿದ್ದಾರೆ. ಮೇಲ್ಮನೆಯಲ್ಲಿಂದು ರಾಜ್ಯದ ಬರಪರಿಸ್ಥಿತಿ ಬಗ್ಗೆ ಚರ್ಚೆ ನಡೆಸಲು ಸಭಾಪತಿ ಸಲೀಂ ಅಹಮದ್ ಕಾಂಗ್ರೆಸ್ ಸದಸ್ಯ ರವಿ ಅವರಿಗೆ ಅವಕಾಶ ನೀಡಿದ ವೇಳೆ ಮಧ್ಯಪ್ರವೇಶಿಸಿದ ಛಲವಾದಿ ನಾರಾಯಣಸ್ವಾಮಿ, ಕೆಪಿಎಸ್ಸಿ ಅಕ್ರಮದ ಬಗ್ಗೆ ಚರ್ಚೆ ನಡೆಸಲು ನಿಲುವಳಿ ಸೂಚನೆ ಮಂಡನೆ ಮಾಡಲು ಅವಕಾಶ ಮಾಡಿಕೊಡುವಂತೆ ಆಗ್ರಹಿಸಿದರು. ಈ ವೇಳೆ ಸಭಾಪತಿ ಸಲೀಂ ಅಹಮದ್ ಮಧ್ಯಪ್ರವೇಶಿಸಿ ಪ್ರಸ್ತುತ ಬರಗಾಲ ಕುರಿತಂತೆ ಚರ್ಚೆ ನಡೆಸಬೇಕಿದೆ, ಅದಕ್ಕೆ ಮುಖ್ಯಮಂತ್ರಿಗಳು ಉತ್ತರವನ್ನೂ ನೀಡಬೇಕಿದೆ, ಬಳಿಕ ಈ ವಿಷಯ ಚರ್ಚೆಗೆ ಎತ್ತಿಕೊಳ್ಳುವ ಭರವಸೆ ನೀಡಿದರು. ರಾಜ್ಯದಲ್ಲಿ 200 ಹೆಚ್ಚು ತಾಲೂಕುಗಳು ಬರಪರಿಸ್ಥಿತಿ ಎದುರಿಸುತ್ತಿದ್ದು, ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಬರಪರಿಹಾರ ನಿಧಿ ಬಿಡುಗಡೆ ಮಾಡಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಒತ್ತಾಯಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಸಂಬಂಧ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿಯಾಗಿ ಮನವಿ ಸಲ್ಲಿಸಲು ನವದೆಹಲಿಗೆ ತೆರಳುವುದಾಗಿ ತಿಳಿಸಿದ್ದಾರೆ. ಪ್ರಧಾನಿ ಬಳಿಗೆ ಸರ್ವಪಕ್ಷ ನಿಯೋಗವನ್ನು ಕೊಂಡೊಯ್ಯುವುದಾಗಿ ಸ್ಪಷ್ಟಪಡಿಸಿದ್ದಾರೆ.
1: ಖಂಡಿತ ಸರ್ವಪಕ್ಷ ನಿಯೋಗ ಹೋಗ್ತದೆ. ಇವತ್ತು ನಮ್ಮ ಪ್ರೈಮ್ ಮಿನಿಸ್ಟರ್, ನಾನು ರಿಕ್ವೆಸ್ಟ್ ಮಾಡಿದ್ದೀನಿ, ನಮ್ಮ ಡೆಪ್ಟಿ ಸಿಎಂ ಅವರು ಬಹಳ ಅಧ್ಯಯನ ಮಾಡಿದ್ದಾರೆ, ನಮಗೆಲ್ಲ ವಿಚಾರ ಇದೆ. ಸೊ ನಾವು ಖಂಡಿತ ನಾವು ನಿಯೋಗ ಹೋಗಬೇಕು. ಅತಿ ಹೆಚ್ಚು ಇಂಟ್ರೀಮ್ ರಿಲೀಫ್ನ ಕೇಳಬೇಕೀಗ. ಆಮೇಲೆ ಅವರು ಅದನ್ನು ಬಂದು ಅಧ್ಯಯನ ಮಾಡಿ ನಮಗೆ ಹೆಚ್ಚು ಹೊರೆಯನ್ನು ಅವ್ರು ಕೊಡಬೇಕಾದಂಥ ಜವಾಬ್ದಾರಿ ಕೇಂದ್ರ ಸರ್ಕಾರದ್ದು. ಬಹುಶಃ ನನ್ನೆಲ್ಲ ವಿರೋಧ ಪಕ್ಷದ ನಾಯಕರುಗಳು, ಸಂಸದರೆಲ್ಲ ಒಕ್ಕೂಲದಿಂದ ನಮ್ಮ ರಾಜ್ಯಕ್ಕೆ ಸಹಾಯ ಮಾಡ್ತಾರೆ, ಯಾಕೆಂದರೆ ಪ್ರಧಾನಮಂತ್ರಿಗಳೇ ಮೊದಲೇ ಎಚ್ಚರಿಕೆ ಗಂಟೆಯನ್ನು ಕೊಟ್ಟಿದ್ದಾರೆ, ಅದಕ್ಕೆ ಅವರೆಲ್ಲ ಮಾಡ್ತಾರೆ ಅಂತೇಳಿ ನನಗೆ ನಿರೀಕ್ಷೆ.
0: ರಾಜ್ಯದಲ್ಲಿ ವಿದ್ಯುತ್ ಬೇಡಿಕೆ ಸುಮಾರು 20,000 ಮೆಗಾವ್ಯಾಟ್ಗೆ ತಲುಪಿದ್ದು, ವಿದ್ಯುತ್ ಪೂರೈಕೆಗೆ ಸಂಬಂಧಿಸಿದಂತೆ ಗಂಭೀರ ಪರಿಸ್ಥಿತಿ ಎದುರಾಗಿದೆ. ವಿದ್ಯುತ್ ಪರಿಸ್ಥಿತಿ ಪರಿಶೀಲಿಸಿ ಗ್ರಾಹಕರ ಹಿತವನ್ನು ರಕ್ಷಿಸುವಂತೆ ಇಂಧನ ಇಲಾಖೆಗೆ ಸೂಚನೆ ನೀಡಿರುವುದಾಗಿ ಹೇಳಿದ್ದಾರೆ. ಸಕ್ಕರೆ ಕಾರ್ಖಾನೆಗಳೊಂದಿಗೆ ಚರ್ಚಿಸಲಾಗಿದ್ದು, ಸರ್ಕಾರದೊಂದಿಗೆ ಸಹಕರಿಸುವಂತೆ ಸೂಚಿಸಲಾಗಿದೆ. ಸಕ್ಕರೆ ಕಾರ್ಖಾನೆಗಳು ಉತ್ಪಾದಿಸುವ ವಿದ್ಯುತ್ತನ್ನು ಸರ್ಕಾರಕ್ಕೆ ನೀಡಬೇಕು ಎಂದು ಅವರು ತಿಳಿಸಿದ್ದಾರೆ. ಇದೇ ವೇಳೆ ಹಣಕಾಸು ಇಲಾಖೆ ನೀಡಿರುವ ಸಲಹೆಯನ್ನು ಆಧರಿಸಿ ಬಿಜೆಪಿ ನಡೆಸುತ್ತಿರುವ ಪ್ರತಿಭಟನೆಗೆ ಪ್ರತಿಕ್ರಿಯಿಸಿರುವ ಮುಖ್ಯಮಂತ್ರಿ, ಇದು ಹಣಕಾಸು ಇಲಾಖೆಯ ಸಾಮಾನ್ಯ ಆಡಳಿತ ಪ್ರಕ್ರಿಯೆಯಾಗಿದ್ದು ರಾಜಕೀಯಗೊಳಿಸುವ ಅಗತ್ಯವಿಲ್ಲ ಎಂದು ಹೇಳಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತರ ಸ್ಥಾನಕ್ಕೆ ಜ್ಞಾನೇಶ್ ಕುಮಾರ್ ರಾಜೀನಾಮೆ ನೀಡುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆಗ್ರಹಿಸಿದ್ದಾರೆ.

0: ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಎಸ್ಐಆರ್ ಪ್ರಕ್ರಿಯೆ ರದ್ದುಪಡಿಸಿ ಹೊಸದಾಗಿ ಮತದಾರರ ಪಟ್ಟಿ ಪರಿಷ್ಕರಿಸುವಂತೆ ಒತ್ತಾಯಿಸಿದ್ದಾರೆ. ಸಾಮಾನ್ಯ ಜನರ ಮತದಾನದ ಹಕ್ಕನ್ನು ರಾಜಕೀಯ ಉದ್ದೇಶಗಳಿಗಾಗಿ ದುರುಪಯೋಗಪಡಿಸಿಕೊಳ್ಳಲಾಗುತ್ತಿದೆ ಎಂದು ಅವರು ಆರೋಪಿಸಿದ್ದಾರೆ. ವರ್ಷಕ್ಕೆ ಒಮ್ಮೆ ಮಾತ್ರ ದರ್ಶನ ನೀಡುವ ಹಾಸನದ ಹಾಸನಾಂಬ ಜಾತ್ರಾ ಮಹೋತ್ಸವ ಅಕ್ಟೋಬರ್ 29ರಿಂದ ನವೆಂಬರ್ 11ರವರೆಗೆ ನಡೆಯಲಿದೆ. ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಇಂದು ನಡೆದ ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ, ಅಗತ್ಯ ಸಿದ್ದತೆ ನಡೆಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಈ ಬಾರಿ ಹಾಸನಾಂಬ ದರ್ಶನಕ್ಕೆ 14 ದಿನಗಳ ಅವಕಾಶ ದೊರೆತಿದ್ದು, ಮೊದಲ ಹಾಗೂ ಕೊನೆಯ ದಿನ ಹೊರತುಪಡಿಸಿ ಇನ್ನುಳಿದ 12 ದಿನ ಸಾರ್ವಜನಿಕ ದರ್ಶನಕ್ಕೆ ಅವಕಾಶವಿರಲಿದೆ ಎಂದು ಮಾಹಿತಿ ನೀಡಿದ್ದಾರೆ. ಜಿಲ್ಲೆಯ 7 ತಾಲೂಕುಗಳನ್ನು ಬರಪೀಡಿತ ಪಟ್ಟಿಗೆ ಸೇರಿಸಲಾಗಿದೆ. ಆದರೂ ಸಂಪ್ರದಾಯದಂತೆ ಹಾಸನಾಂಬ ಹಾಗೂ ಸಿದ್ದೇಶ್ವರ ಜಾತ್ರಾ ಮಹೋತ್ಸವ ನಡೆಯಲಿದೆ ಎಂದು ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಭಾರತದ ಸೌರಕ್ರಾಂತಿ ಕುರಿತು ಒಂದು ನೋಟ ಇಲ್ಲಿದೆ. ಭಾರತದ ಸೌರಶಕ್ತಿ ಕ್ಷೇತ್ರದಲ್ಲಿ ಅಭೂತಪೂರ್ವ ಕ್ರಾಂತಿ ಸಂಭವಿಸಿದ್ದು, ದೇಶದ ಒಟ್ಟು ಸ್ಥಾಪಿತ ಸೌರ ವಿದ್ಯುತ್ ಸಾಮರ್ಥ್ಯ ಹೊಸ ಮೈಲಿಗಲ್ಲನ್ನು ತಲುಪಿದೆ. ಪ್ರಧಾನಿ ನರೇಂದ್ರ ಮೋದಿ ಗುಜರಾತ್ ಮುಖ್ಯಮಂತ್ರಿಯಾಗಿದ್ದಾಗ ಪ್ರತ್ಯೇಕ ಸೌರ ನೀತಿಯನ್ನು ಜಾರಿಗೆ ತರುವ ಮೂಲಕ ಆರಂಭಗೊಂಡ ಈ ಪಯಣ ಇಂದು ಜಾಗತಿಕ ಮಟ್ಟದಲ್ಲಿ ಭಾರತವನ್ನು ನವೀಕರಿಸಬಹುದಾದ ಇಂಧನ ವಲಯದ ಪ್ರಮುಖ ಶಕ್ತಿಯನ್ನಾಗಿ ಹೊರಹೊಮ್ಮಿಸಿದೆ. ಇದರಿಂದಾಗಿ ಸುಮಾರು 19 ಲಕ್ಷ ಕುಟುಂಬಗಳು ಶೂನ್ಯ ವಿದ್ಯುತ್ ಬಿಲ್ ಪಡೆಯುತ್ತಿವೆ. ರಾಜ್ಯದಲ್ಲಿಯೂ ಕೃಷಿಯಲ್ಲಿ ಸೌರ ವಿದ್ಯುತ್ ಬಳಕೆ ಹೆಚ್ಚಾಗುತ್ತಿದೆ. ವರ್ಷಕ್ಕೆ ಸುಮಾರು 144 ಮೆಗಾವ್ಯಾಟ್ ಗ್ರಿಡ್ ವಿದ್ಯುತ್ ಬೇಡಿಕೆ ಕಡಿಮೆಯಾಗಿದೆ. ಕೇಂದ್ರ ಸರ್ಕಾರದ ಈ ಸೌರ ನೀತಿಯಿಂದ ರಾಜ್ಯದಲ್ಲಿ ರೈತರ ಕೃಷಿ ಪಂಪ್ಸೆಟ್ಗಳಿಗೆ ತಡೆರಹಿತ ಹಗಲು ವಿದ್ಯುತ್ ಪೂರೈಕೆಗೆ ಭದ್ರ ಬುನಾದಿ ಹಾಕಿದೆ. ಹಿರಿಯ ಮನೋವೈದ್ಯ, ಪ್ರೇರಣಾದಾಯಿ ವಾಗ್ಮಿಗಳು ಮತ್ತು ಅಂಕಣಕಾರರೂ ಆಗಿದ್ದ ಧಾರವಾಡದ ಡಾ ಆನಂದ ಪಾಂಡುರಂಗಿ ನಿಧನ ಹೊಂದಿದ್ದಾರೆ. ಪಾಂಡುರಂಗಿ ಅವರು ದಶಕಗಳ ಕಾಲ ವೈದ್ಯಕೀಯ ಸೇವೆಯಲ್ಲಿ ತೊಡಗಿ ಸಮಾಜದಲ್ಲಿ ಮಾನಸಿಕ ಆರೋಗ್ಯದ ಕುರಿತು ಜಾಗೃತಿ ಮೂಡಿಸಿ ಯುವಜನರಲ್ಲಿ ವಿದ್ಯಾರ್ಥಿಗಳಲ್ಲಿ ವ್ಯಕ್ತಿತ್ವ ವಿಕಸನ ಹಾಗೂ ಆತ್ಮವಿಶ್ವಾಸ ಬೆಳೆಸುವಲ್ಲಿ ಕೊಡುಗೆ ನೀಡಿದ್ದರು. ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಭಾರತೀಯ ವೈದ್ಯಕೀಯ ಕ್ಷೇತ್ರದ ಪ್ರತಿಷ್ಠಿತ ಡಾ ಬಿಸಿ ರಾಯ್ ಪ್ರಶಸ್ತಿ ಸೇರಿದಂತೆ ಹಲವು ಗೌರವ ಪುರಸ್ಕಾರಗಳಿಗೆ ಅವರು ಭಾಜನರಾಗಿದ್ದರು. ಆನಂದ ಪಾಂಡುರಂಗಿ ನಿಧನದ ಸುದ್ದಿ ತಿಳಿದು ತೀವ್ರ ಆಘಾತ ಮತ್ತು ದುಃಖವಾಯಿತೆಂದು ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಕಂಬನಿ ಮಿಡಿದಿದ್ದಾರೆ. ಅವರ ಕುಟುಂಬ ವರ್ಗ ಹಾಗೂ ಅಭಿಮಾನಿಗಳಿಗೆ ಅಗಲಿಕೆಯ ದುಃಖ ಸಹಿಸಿಕೊಳ್ಳುವ ಶಕ್ತಿ ತುಂಬಲಿ ಎಂದು ಪ್ರಾರ್ಥಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಸಭಾಂಗಣದಲ್ಲಿಂದು ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ಅಧ್ಯಕ್ಷತೆಯಲ್ಲಿ ಸ್ವಚ್ಛತಾ ಸೇವೆ 2026 ಆಂದೋಲನ ಸಭೆ ನಡೆಯಿತು. ಸಭೆಯಲ್ಲಿ ಸಾರ್ವಜನಿಕ ಸ್ಥಳಗಳನ್ನು ಸ್ವಚ್ಛಗೊಳಿಸಲು ಕ್ರಮ ವಹಿಸುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ಸೂಚಿಸಿದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಜಯಪುರದ ಇಂಡಿ ಸೇರಿದಂತೆ ಮತ್ತೆ 29 ತಾಲೂಕುಗಳು ಬರಪೀಡಿತ ಪಟ್ಟಿಗೆ ಸೇರ್ಪಡೆ. ವಿಧಾನಮಂಡಲದ ಉಭಯ ಸದನಗಳಲ್ಲಿ ಬರ ಕುರಿತು ಮುಂದುವರಿದ ಚರ್ಚೆ. ಉತ್ತರ ಕರ್ನಾಟಕದ ಪರಿಸ್ಥಿತಿ ಮೇಲೆ ಬೆಳಕು ಚೆಲ್ಲಿದ ಸದಸ್ಯ ಕೋನರೆಡ್ಡಿ. ರಾಜ್ಯದಲ್ಲಿ ಹೆಚ್ಚಿದ ವಿದ್ಯುತ್ ಬೇಡಿಕೆ, ಗ್ರಾಹಕರ ಹಿತ ರಕ್ಷಿಸುವಂತೆ ಇಂಧನ ಇಲಾಖೆಗೆ ಸರ್ಕಾರ ಸೂಚನೆ. ಕೇಂದ್ರ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತರು ರಾಜೀನಾಮೆ ನೀಡುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆಗ್ರಹ. ಹಾಗೂ ಅಕ್ಟೋಬರ್ 29ರಿಂದ ನವೆಂಬರ್ 11ರವರೆಗೆ ಹಾಸನಾಂಬ ಜಾತ್ರಾ ಮಹೋತ್ಸವ, ಹಾಸನ ಜಿಲ್ಲಾಡಳಿತ ಮಾಹಿತಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40ಕ್ಕೆ.
1: ಆಕಾಶವಾಣಿ ಇದೀಗ ಒಂದು ಜಾಹೀರಾತು, ನಂತರ ಕಾರ್ಯಕ್ರಮ ಸ್ನೇಹ ಭಾರತಿ.
2: ಕೃಷಿ ಮತ್ತು ತೋಟಗಾರಿಕೆಯ ಭವಿಷ್ಯವನ್ನು ನೋಡಬೇಕೆ? 150ಕ್ಕೂ ಹೆಚ್ಚು ಪ್ರದರ್ಶಕರಿಂದ ಕೃಷಿ ಮತ್ತು ತೋಟಗಾರಿಕೆಗೆ ಸಂಬಂಧಿಸಿದ ಪರಿಹಾರಗಳನ್ನು ಒಂದೇ ಸ್ಥಳದಲ್ಲಿ ಪಡೆಯಿರಿ. ರೈತರು, ನರ್ಸರಿ ಮಾಲೀಕರು, ಹೋಟೆಲ್ ರೆಸ್ಟೋರೆಂಟ್ ಖರೀದಿದಾರರು, ಕೆವಿಕೆಗಳು ಮತ್ತು ಅಟಾರಿ ಪ್ರತಿನಿಧಿಗಳೇ ಅಗ್ರಿಕಾನ್ ಹಾರ್ಟಿಕನೆಕ್ಟ್ ಇಂಡಿಯಾಗೆ ತಪ್ಪದೆ ಆಗಮಿಸಿ. ಅಕ್ಟೋಬರ್ 1ರಿಂದ 3ರವರೆಗೆ ಬಿಐಇಸಿ ಬೆಂಗಳೂರು ಎಕ್ಸ್ಪೋಗೆ ಭೇಟಿ ನೀಡಿ. ಪ್ರವೇಶ ಉಚಿತ.
1: ಆಕಾಶವಾಣಿ ಬೆಂಗಳೂರು ಕೇಂದ್ರ. ಸ್ನೇಹ ಭಾರತಿ ತೆಲುಗು ಕಾರ್ಯಕ್ರಮಂ. ಸ್ನೇಹ ಭಾರತಿ ಶ್ರೋತಲಂದರಿಕೀ ನೀಲಿಮ ನಮಸ್ಕಾರಂ. ಈನಾಟಿ ಮೈ ಸ್ನೇಹ ಭಾರತಿ ಕಾರ್ಯಕ್ರಮಂಲೋ ಪ್ರಮುಖ ಮೋಟಿವೇಶನಲ್ ಸ್ಪೀಕರ್ ಶ್ರೀ ಕೆಎಲ್ ರಾವು ಗಾರುತೋ ಪರಿಚಯ ಕಾರ್ಯಕ್ರಮ ಉಂಟುಂದಿ. ವೃತ್ತಿಪರಂಗ ಇಂಜಿನಿಯರ್ ಅಯಿನ, ಸೊಸೈಟಿಕಿ ಏದೋ ಇವ್ವಾಲನೇ ತಪನ.

ಅವರೊಂದಿಗೆ ಸಂದರ್ಶನ ಇದೆ. ಸಂದರ್ಶಕರು ತಿಮ್ಮಪ್ಪ ಹೆಚ್ಗೌಡ. 7:20 ಕೃಷಿ ರಂಗದಲ್ಲಿ ಜನಪದ ಸಂಗೀತ. ತುರುವೇಕೆರೆ ತಾಲೂಕು ದಬ್ಬೆಘಟ್ಟದ ರಂಗಪ್ಪ ಮತ್ತು ಸಂಗಡಿಗರಿಂದ ಸುಗ್ಗಿ ಕುಣಿತದ ಹಾಡು. ಸಿರಿಗಂಧ 7:45. 9:15 ಭಾವಗೀತೆಗಳು ಹಾಡಿದ್ದಾರೆ ರಮೇಶ್ ಚಂದ್ರ. ಇನ್ನು 9:30 ಇಂಗ್ಲಿಷ್ ಯುವವಾಣಿ ಕಾರ್ಯಕ್ರಮ. ಎಐ ಚೇಂಜಿಂಗ್ ಜಾಬ್ಸ್ ಕ್ರಿಯೇಟಿಂಗ್ ಫ್ಯೂಚರ್ಸ್, ಈ ಕುರಿತಾಗಿ ಶಾಲೋಮ್ ಆರೋಗ್ಯನಾಥನ್ ಅವರೊಂದಿಗೆ ಸಂದರ್ಶನವಿದೆ. 9:45 ಇಂಗ್ಲಿಷ್ನಲ್ಲಿ ಭಾಷಣ ನ್ಯಾಯವಾದಿ ಸೀಮಾ ಗುಪ್ತಾ ಅವರಿಂದ. ವಿಷಯ ಟ್ರಾಫಿಕಿಂಗ್, ಪೋಕ್ಸೋ ಮತ್ತು ಚೈಲ್ಡ್ ಸೇಫ್ಟಿ. ಇನ್ನು ರಾತ್ರಿ 10:00 ಏಷ್ಯನ್ ಗೇಮ್ಸ್ 2026 ದಿನದಾಟದ ಮುಖ್ಯಾಂಶಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. ಇದಾದ ಬಳಿಕ ಗೀತಚಂದ್ರಿಕೆ ಮೆಲೋಡಿ ಟೈಮ್. ಎಲ್ಲ ಕಾರ್ಯಕ್ರಮಗಳು ಇಂದಿನ ಸಂಜೆಯ ಪ್ರಸಾರದಲ್ಲಿ.

ಆಕಾಶವಾಣಿ ಇದುವರೆಗೂ ನಿಲಯದ ಕಾರ್ಯಕ್ರಮಗಳನ್ನು 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕೇಳ್ತಾ ಇದ್ರಿ. ಇಲ್ಲಿಗೆ ನಿಲಯದ ಈ ಹೊತ್ತಿನ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಡಿಟಿಎಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳು ಮುಂದುವರಿಯುತ್ತೆ. ನಮ್ಮ ನಿಲಯದ ಮುಂದಿನ ಪ್ರಸಾರ ಕಾರ್ಯ 5:30 ಆರಂಭ. ಈಗ ಸಮಯ 3:03. ಸಂಜೆಯ ಪ್ರಸಾರದಲ್ಲಿ ಮತ್ತೆ ನಮ್ಮ ನಿಮ್ಮ ಭೇಟಿ. ನಮಸ್ಕಾರ.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ.
2: ಆಕಾಶವಾಣಿ FM ರೇನ್ಬೋ 101.3 MHz, ಮ್ಯೂಸಿಕಲಿ ಯೋರ್ಸ್.

ಪ್ಯಾನ್ ಇಂಡಿಯಾ ಕ್ರಿಯೇಷನ್ಸ್ ಅವರ ನಿರ್ಮಾಣದಲ್ಲಿ ವಸಂತ್ ಕುಮಾರ್ ಅವರ ನಿರ್ದೇಶನದಲ್ಲಿ ನಮ್ಮ ಹೊಸ ಸಿನಿಮಾ ರುದ್ರಾಭಿಷೇಕಂ ಇದೇ ಸೆಪ್ಟೆಂಬರ್ 25ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಈ ಸಿನಿಮಾದ ಸಂಗೀತ ನಿರ್ದೇಶಕರು ನಮ್ಮೆಲ್ಲರ ಪ್ರೀತಿಯ ವಿ ಮನೋಹರ್ ಅವರು. ಸೆಪ್ಟೆಂಬರ್ 25ನೇ ತಾರೀಕು ಥಿಯೇಟರ್ ಅಲ್ಲಿ ನಿಮ್ಮ ಜೊತೆಗೆ ರುದ್ರಾಭಿಷೇಕಂ ಸಿನಿಮಾ ನೋಡೋದಕ್ಕೆ.

0: ಮ್ಯೂಸಿಕ್ ಆನ್ ಅನ್ವಿಕಾ ಆಡಿಯೋಸ್ ರುದ್ರಾಭಿಷೇಕಂ ಸೆಪ್ಟೆಂಬರ್ 25ರಿಂದ ರಾಜ್ಯಾದ್ಯಂತ.
1: ಮಾಹಿತಿಯ ಅಲೆಯಲ್ಲಿ ಬುದ್ಧಿಗೆ ಕಸರತ್ತು. ಉತ್ತರಿಸುವ ಉತ್ಸಾಹಕ್ಕೆ ಸಿಗಲಿದೆ ಹೊಸ ಮೆರುಗು. ನಿಮ್ಮ ಜ್ಞಾನಕ್ಕೆ ಸವಾಲೆಸೆಯಲಿದೆ ಹೊಂಬಿಸಿಲು.

ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3:35, ಶನಿವಾರ ಹಾಗೂ ಭಾನುವಾರ ಮಧ್ಯಾಹ್ನ 3:00. ತಪ್ಪದೆ ಉತ್ತರಿಸಿ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ನಮ್ಮ ಪ್ರಶ್ನೆಗಳಿಗೆ. ನಿಮ್ಮ FM Rainbow 101.3 ಕನ್ನಡ ಕಾಮನಬಿಲ್ಲು.

2:36. ಸ್ನೇಹಿತರೆ, ಈ ಸಮಯದ ಕಾರ್ಯಕ್ರಮ ಹೋಮ್ ಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಆತ್ಮೀಯವಾದಂತಹ ಸ್ವಾಗತ. ಹೋಮ್ ಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ನಾವು ಕೇಳುವ ಪ್ರಶ್ನೆಗಳಿಗೆ ನೀವು ಉತ್ತರವನ್ನ ಕಳಿಸಬೇಕು. ಉತ್ತರವನ್ನ ಕಳಿಸೋದಕ್ಕೆ ನಮ್ಮ ವಾಟ್ಸ್ಆಪ್ ಸಂಖ್ಯೆ 9480901013 ಈ ಸಂಖ್ಯೆಗೆ ನೀವು ನಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನ ತಲುಪಿಸಬಹುದು. ಹಾಗಾದ್ರೆ ತಡಾಯಕ್ಕೆ ಕಾರ್ಯಕ್ರಮವನ್ನ ಶುರು ಮಾಡೋಣ. ಕಾರ್ಯಕ್ರಮದ ಮೊಟ್ಟ ಮೊದಲ ಪ್ರಶ್ನೆ ಬರ್ತಾ ಇದೆ, ಗಮನವಿಟ್ಟು ಕೇಳಿ. ಗಾಯನ ಕ್ಷೇತ್ರದ ಸಾಧನೆಗೆ ಭಾರತ ರತ್ನ ಪಡೆದ ಮೊದಲಿಗರು ಯಾರು? ಗಾಯನ ಕ್ಷೇತ್ರದ ಸಾಧನೆಗೆ ಭಾರತ ರತ್ನ ಪಡೆದ ಮೊದಲಿಗರು ಯಾರು ಅನ್ನೋದು ಕಾರ್ಯಕ್ರಮದ ಮೊಟ್ಟ ಮೊದಲ ಪ್ರಶ್ನೆ. ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೀಡೋದಕ್ಕೆ ಎಂದಿನಂತೆ ನಿಮಗೆ ಸಿಗ್ತಾ ಇದೆ ಒಂದು ಹಾಡಿನ ಕಾಲಾವಕಾಶ.

ಸ್ನೇಹಿತರೆ, ಹೊಂಬಿಸಿಲು ರಸ ಪ್ರಶ್ನೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಹಾಡಿಗಿಂತ ಮೊದಲು ಹೊಂಬಿಸಿಲು ರಸ ಪ್ರಶ್ನೆ ಕಾರ್ಯಕ್ರಮದ ಮೊಟ್ಟ ಮೊದಲ ಪ್ರಶ್ನೆಯನ್ನ ಕೇಳಲಾಗಿತ್ತು. ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಕೊಟ್ಟವರು ಯಾರು ಅಂತ ನೋಡೋಣ.

0: ರಾಧಾಕೃಷ್ಣ ಅವರು ಚಲ್ಲಹಳ್ಳಿಯಿಂದ, ಜಯಶ್ರೀ ಸುನೀಲ್, ಬಿಂದು ಪ್ರಕಾಶ್, ಸುಬ್ರಹ್ಮಣ್ಯ ಜಯಂತ್ ಬೆಂಗಳೂರು, ದಿಲೀಪ್ ಕಲ್ಯಾಣ್ಕರ್ ವಿಜಯನಗರ, ಹೊನ್ನೂರು ಅಲಿ ಹನುಮಂತಾಪುರ, ಸುಭಾನ್ ಕೋರಿ ಹಂಪ ಸಾಗರ, ದೇವಿ ಸಿಂಗ್, ಸರೋಜಾ ಸಿಂಗ್ ಚಾಮರಾಜಪೇಟೆ, ಗುರುರಾಜ ಕುಟುಂಬ ವಿರೂಪಾಕ್ಷಪುರ, ಬಾಬಾ ಕಲ್ಯಾಣ್ ಬೆಂಗಳೂರಿನಿಂದ, ಹಾಗೆ ಸಿಎನ್ ಲಕ್ಷ್ಮಣ ಅವರು ಮಲ್ಲೇಶ್ವರಂನಿಂದ, ಲಕ್ಷ್ಮೀ ಪ್ರಸನ್ನ ಕುಮಾರ್ ಅವರು ದಾವಣಗೆರೆಯಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ದೀರಿ. ಸರಿಯಾದ ಉತ್ತರ ಕೊಟ್ಟಂತಹ ನಿಮ್ಮೆಲ್ಲರಿಗೂ ಅಭಿನಂದನೆಯನ್ನ ತಿಳಿಸ್ತಾ ಇದ್ದೇನೆ. ಈಗ ಒಂದು ಪ್ರಕಟಣೆ.
1: ಕರ್ನಾಟಕದ ಕಲೆ, ಸಂಸ್ಕೃತಿ, ಕರಕುಶಲ ಮತ್ತು ಗ್ರಾಮೀಣ ಸೊಗಡಿನ ಅದ್ಭುತ ಲೋಕಕ್ಕೆ ನಿಮ್ಮನ್ನು ಆಹ್ವಾನಿಸುತ್ತಿದೆ ನಮ್ಮ ಸರಸ್ ಮೇಳ 2026. ರಾಷ್ಟ್ರಮಟ್ಟದ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳ ಇದೇ ಸೆಪ್ಟೆಂಬರ್ 19-27 ಬೆಂಗಳೂರಿನ ಜಯಮಹಲ್ ಪ್ಯಾಲೇಸ್ ನಲ್ಲಿ. ಜಿಐಯಿಂದ ಮಾನ್ಯತೆ ಪಡೆದ ಕರ್ನಾಟಕದ ಉತ್ಪನ್ನಗಳು, ಕೈಮಗ್ಗ ಹಾಗೂ ಸಾಂಪ್ರದಾಯಿಕ ಆಹಾರಗಳ ವೈಭವಹತ 150 ಮಳಿಗೆಗಳು ಇರಲಿವೆ. ಪ್ರಕಟಣೆ. ಕರ್ನಾಟಕ ಸರ್ಕಾರ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಮತ್ತು ರಾಷ್ಟ್ರೀಯ ಜೀವನೋಪಾಯ ಅಭಿಯಾನ ನಮ್ಮ ಸರಸ್ ಮೇಳ 2026.
0: ಸ್ನೇಹಿತರೆ, ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತವನ್ನ ಹೇಳ್ತಾ ಕಾರ್ಯಕ್ರಮದಲ್ಲಿ ಮುಂದುವರಿಯೋಣ. ಕಾರ್ಯಕ್ರಮದ ಎರಡನೇ ಪ್ರಶ್ನೆ ಬರ್ತಾ ಇದೆ. ತೆರೆದಿದೆ ಮನೆ, ಓ ಬಾ ಅತಿಥಿ ಅನ್ನುವಂತಹ ಹೊಂಬಿಸಿ ಹೊಸ ಬೆಳಕು ಚಿತ್ರದ ಈ ಹಾಡನ್ನು ಬರೆದಂತಹ ಗೀತ ಸಾಹಿತಿ ಯಾರು? ತೆರೆದಿದೆ ಮನೆ, ಓ ಬಾ ಅತಿಥಿ ಹೊಸ ಬೆಳಕು ಚಿತ್ರದ ಈ ಹಾಡನ್ನು ಬರೆದಂತಹ ಗೀತ ಸಾಹಿತಿ ಯಾರು ಅನ್ನೋದು ನಮ್ಮ ಮುಂದಿನ ಪ್ರಶ್ನೆ. ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೀಡೋದಕ್ಕೆ ಮತ್ತೊಮ್ಮೆ ಸಿಗ್ತಾ ಇದೆ ಮತ್ತೊಂದು ಹಾಡಿನ ಕಾಲಾವಕಾಶ.

ಸ್ನೇಹಿತರೆ, ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಎರಡು ಪ್ರಶ್ನೆಗಳನ್ನು ಕೇಳಿದ್ದೇವೆ. ಎರಡು ಪ್ರಶ್ನೆಗೂ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಿ. ಎರಡನೇ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು

ಕೊಟ್ಟಂತಹ ನಮ್ಮ ಪ್ರೀತಿಯ ಕೇಳುಗರ ಹೆಸರನ್ನು ನೋಡುವಂತಹ ಸಮಯ. ಜಗದಾಂಬಿಕಾ ಅವರು, ಜಗದಾಂಬಿಕಾ ಹಂಸವೇಣಿ, ನೇತ್ರಾ ಕೆಂಗೇರಿ, ಗಜಾನನ ಭಟ್ ಬೋಳನ ಮಕ್ಕಿ, ಚಂದ್ರಪ್ಪ ಉತ್ರಹಳ್ಳಿ, ಪ್ರಸನ್ನ ಕುಮಾರ್ ದಾವಣಗೆರೆ, ವಾಸಿಂ ಅಲಿ, ಗುಣವತಿ ಭೀಮಪ್ಪ ದಾವಣಗೆರೆ, ರೇಖಾ ಯಲಹಂಕ, ಮೊಹಮ್ಮದ್ ಉಮರ್ ರಾಯಚೂರು, ಶ್ರೀಮಂತ ಹೊಸಮನೆ ಬೀದರ್, ಪದ್ಮಶ್ರೀ ಕುಟುಂಬ ರಾಮಚಂದ್ರಪುರಂ, ಆಶಾ ಶ್ರೀನಿವಾಸ್ ಬಿನ್ನಿಪೇಟೆಯಿಂದ, ಹಾಗೂ ಅಶೋಕ್ ಅವರು ಸಂದೇಶವನ್ನು ಕಳಿಸಿದ್ದೀರಿ. ನೀವು ಅಷ್ಟೇ ಅಲ್ಲದೆ ಇನ್ನೂ ಹಲವರು ನಮಗೆ ಸಂದೇಶವನ್ನು ಕಳಿಸ್ತಾ ಇದ್ದಾರೆ, ಸರಿಯಾದ ಉತ್ತರವನ್ನು ಕಳಿಸ್ತಾ ಇದ್ದಾರೆ. ಸರಿಯಾದ ಉತ್ತರವನ್ನು ಕೊಟ್ಟಂತಹ ತಮ್ಮೆಲ್ಲರಿಗೂ ಅಭಿನಂದನೆಯನ್ನು ಹೇಳ್ತಾ ಈ ಎರಡು ಪ್ರಶ್ನೆಗಳ ಸರಿಯಾದ ಉತ್ತರ ಏನು ಅಂತ ತಿಳ್ಕೊಳ್ಳುವಂತಹ ಸಮಯ. ಮೊದಲನೇ ಪ್ರಶ್ನೆ ಆಗಿತ್ತು ಗಾಯನ ಕ್ಷೇತ್ರದ ಸೇವೆ ಸಾಧನೆಗಾಗಿ ಭಾರತ ರತ್ನ ಪಡೆದ ಮೊದಲಿಗರು ಯಾರು ಅನ್ನೋದು. ಗಾಯನ ಕ್ಷೇತ್ರದ ಸಾಧನೆಗಾಗಿ ಭಾರತ ರತ್ನ ಪಡೆದ ಮೊದಲಿಗರು ಯಾರು ಅನ್ನೋದು ಮೊದಲನೇ ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ಎಂ ಎಸ್ ಸುಬ್ಬಲಕ್ಷ್ಮಿ ಅವರಿಗೆ 1998 ಭಾರತ ರತ್ನ ಪುರಸ್ಕಾರವನ್ನು ನೀಡಲಾಗಿದೆ. ಸ್ನೇಹಿತರೆ, ನಮ್ಮ ಎರಡನೇ ಪ್ರಶ್ನೆ ಆಗಿತ್ತು ಹೊಸ ಬೆಳಕು ಚಿತ್ರದ ತೆರೆದಿದೆ ಮನೆ ಓ ಬಾ ಅತಿಥಿ ಈ ಹಾಡನ್ನು ಬರೆದಂತಹ ಸಾಹಿತಿ ಯಾರು ಅಂತ ಕೇಳಲಾಗಿತ್ತು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ರಾಷ್ಟ್ರಕವಿ ಕುವೆಂಪು ಅವರು. ರಾಜ್ಕುಮಾರ್ ಅವರ ನಟನೆಯ ಈ ಚಿತ್ರಕ್ಕೋಸ್ಕರ ಕುವೆಂಪು ಅವರು ಬರೆದಿದ್ದಂತಹ ತೆರೆದಿದೆ ಮನೆ ಓ ಬಾ ಅತಿಥಿ ಅನ್ನುವಂತಹ ಹಾಡನ್ನು ಬಳಸಿಕೊಳ್ಳಲಾಗಿತ್ತು. ಈ ಹಾಡನ್ನು ಬಳಸಿಕೊಳ್ಳುವಾಗ ಸಂಗೀತ ನಿರ್ದೇಶಕರು ಹೋಗಿ ಕೇಳಿದ್ರಂತೆ ಕುವೆಂಪು ಅವರ ಹತ್ರ, ಈ ರೀತಿ ನಿಮ್ಮ ಪದ್ಯವನ್ನು ನಾವು ಬಳಸ್ಕೊತಾ ಇದ್ದೀವಿ, ಹೇಗೆ ಇದಕ್ಕೆ ನಿಮ್ಮ ಅನುಮತಿ ಇದೆಯಾ, ಎಷ್ಟು ದುಡ್ಡೆಲ್ಲ ಕೊಡಬೇಕಾಗುತ್ತೆ ಅಂತ ಕೇಳಿದಾಗ ಕುವೆಂಪು ಅವರು ಹೇಳಿದ್ರಂತೆ ಯಾರು ಈ ಚಿತ್ರದಲ್ಲಿ ನಟಿಸ್ತಾ ಇದ್ದಾರೆ, ಯಾರು ಈ ಹಾಡಲ್ಲಿ ಅಭಿನಯಿಸ್ತಾರೆ ಅಂತ. ಆವಾಗ ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿನಯಿಸ್ತಾ ಇದ್ದಾರೆ ಅಂದಾಗ ಅವ್ರಿಗೆ ತುಂಬ ಸಂತೋಷ ಆಗಿ, ಅವರು ಏನೇನು ಡಿಮ್ಯಾಂಡ್ ಮಾಡಿದರು ಅಂತ ನಿಮ್ಗೆ ಗೊತ್ತಾ? ಅವರು ಡಿಮ್ಯಾಂಡ್ ಮಾಡಿದ್ದು ಒಂದೇ ಒಂದು ಸಿಂಪಲ್ ಆಗಿರುವಂಥದ್ದು, ಒಂದು ದಿನ ರಾಜ್ಕುಮಾರ್ ಅವರಿಗೆ ನಮ್ಮ ಮನೆಗೆ ಬರೋದಕ್ಕೆ ಹೇಳಿ ಅಂತ ಹೇಳಿದ್ರಂತೆ. ಇದನ್ನು ಕೇಳಿದಂತಹ ರಾಜ್ಕುಮಾರ್ ಅವ್ರಿಗೂ ಸಹ ತುಂಬಾ ಖುಷಿಯಾಗಿ ಅವರು ನಂತರ ಪತ್ನಿ ಸಮೇತರಾಗಿ ಕುವೆಂಪು ಅವರ ಮನೆಗೆ ಭೇಟಿ ನೀಡಿ ಅವರ ಆಶೀರ್ವಾದವನ್ನು ಪಡ್ಕೊಂಡ್ರಂತೆ. ಈ ಒಂದು ಮಾಹಿತಿಯ ಮೂಲಕ ಇಂದಿನ ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಸ್ನೇಹಿತರೆ, ಇಂದಿನ ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಕೇಳಿದಂತಹ ಪ್ರಶ್ನೆ, ಕೊಟ್ಟಂತಹ ಮಾಹಿತಿ, ಪ್ರಸಾರವಾದಂತಹ ಹಾಡುಗಳೆಲ್ಲ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತಾ, ಸ್ಟುಡಿಯೋಯಿಂದ ಹೊರಡುವಂತಹ ಸಮಯ, ನಾನು ಸಹ ಬೆಳಗಿನಿಂದ ಕಾರ್ಯಕ್ರಮಗಳಲ್ಲಿ ನಿಮ್ಮ ಜೊತೆಯಾಗಿದ್ದೆ ಆರ್ ಜೆ ಸಿಂಧು. ನಾಲ್ಕು ಗಂಟೆಗೆ ಸರಿಯಾಗಿ ಸಂದೇಶ್ ಟು ಸೋಲ್ಜರ್ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. 5 ಗಂಟೆಯಿಂದ ಮತ್ತೆ ಕನ್ನಡದಲ್ಲಿ ಕಾರ್ಯಕ್ರಮಗಳು ಮುಂದುವರಿಯಲಿದೆ. ಹೊರಡಲು ಅನುಮತಿ ನೀಡಿ ಅಂತ ಕೇಳ್ತಾ ಕೊನೆಯ ಗೀತೆ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇದೆ. ನಿಮ್ಮೆಲ್ಲರಿಗೋಸ್ಕರ ಕೇಳಿ ಆನಂದಿಸಿ ನಮಸ್ಕಾರ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

ಸ್ಟಾಪ್ ಸಂಜಯ್ ಇವತ್ತು ನಾನು ಸ್ಟಾಪ್ ಸಂಜಯ್ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗ್ತಿರೋದು ಆರ್ ಜೆ ಪ್ರವೀಣ್ ಜೋಯ್ಸ್. ಮಾತುಕತೆ, ಹರಟೆ, ಹಾಡುಗಳು ಎಲ್ಲವೂ ಈ ದಿನ ಈ ಹೊತ್ತು ಈ ಸಮಯ ನಿಮ್ಮ ಜೊತೆಯಾಗಿರುತ್ತೆ. ಕಾರ್ಯಕ್ರಮನ ಇದೀಗ ಶುರು ಮಾಡಿಬಿಡೋಣ. ಮೂಡಿ ಬರ್ತಾ ಇದೆ ಸಂಜಯ್ ಹೆಗಡೆಯವರ ಧ್ವನಿಯಲ್ಲಿ ಬ್ರಹ್ಮಾಸ್ತ್ರ ಚಿತ್ರದಿಂದ ಕೇಸರಿಯ ರಂಗು. ಎಲ್ಲೂ ಹೋಗಬೇಡಿ, ಕೇಳ್ತಾನೆ ಇರಿ, ಚ್ಯೂನ್ ಮಾಡೇ ಇರಿ. ಇದು ಕನ್ನಡ ಕಾಮನಬಿಲ್ಲು ಎಫ್ ಎಂ ರೈನ್ಬೋ. ನಮ್ಮ ಸಂದೇಶಗಳಿಗಾಗಿ, ನಿಮ್ಮ ಸಂದೇಶಗಳಿಗಾಗಿ ನಮ್ಮ ಸಂಖ್ಯೆ ನಿಮ್ಮೆಲ್ಲರಿಗೂ ತಿಳಿದೇ ಇದೆ. ನಮ್ಮ ಸಂಖ್ಯೆ 9480901013948 0989 ಮಾಡಿರಿ. ಇದು ಕನ್ನಡ ಕಾಮನಬಿಲ್ಲು.

ಇದು ಕನ್ನಡ ಕಾಮನ್ ಬಿಲ್ ಎಫ್ ಎಂ ರೈನ್ಬೋ. ನೀವು ಕೇಳ್ತಾ ಇರೋದು ನಿಮ್ಮೆಲ್ಲರ ಅಚ್ಚು ಮೆಚ್ಚಿನ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮ. ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಇವತ್ತಿನ ಮಾತುಕತೆಯನ್ನು ಶುರು ಮಾಡೋಣ. ಗಿಡಮರಗಳು ಹಸಿರು ಅನ್ನೋದು ಮನಸ್ಸಿಗೆ ಎಷ್ಟೆಲ್ಲ ಮುದುವನ್ನು ಕೊಡುತ್ತೆ ಅಲ್ವಾ? ಹಾಗಾಗಿ ಅನಿಸುತ್ತೆ ಬಹಳಷ್ಟು ಜನ ನಾವೆಲ್ಲ ಸಿಟಿನಲ್ಲಿದ್ರು ಬೆಂಗಳೂರಿನಲ್ಲಿದ್ರು ಗಾರ್ಡನಿಂಗ್ ಮಾತ್ರ ಬಿಡೋದೇ ಇಲ್ಲ. ಅದೇನೇ ಆಗಿರಲಿ, ಎಷ್ಟೇ ಚಿಕ್ಕ ಜಾಗ ಇರಲಿ, ಒಂದಿಷ್ಟು ಪಾಟ್ಗಳನ್ನು ಒಂದಿಷ್ಟು ಗಿಡಗಳನ್ನು ತೊಗೊಂಡು ಬಂದು ಬೆಳೆಸ್ತಾನೆ ಇರ್ತೀವಿ. ನಿಮಗೇನಾದರೂ ಇದೇ ಕ್ರೇಜ್ ಇದೆಯಾ? ನೀವು ಕೂಡ ಈ ರೀತಿಯ ಚಿಕ್ಕ ಪುಟ್ಟ ತೋಟಗಳನ್ನು, ಗಾರ್ಡನನ್ನು ನಿಮ್ಮ ಮನೆಯಲ್ಲಿ ಇಟ್ಕೊಂಡಿದ್ದೀರಾ? ನಿಮ್ಮ ಸಂದೇಶಗಳನ್ನು ಕಳಿಸಿ, ನಿಮ್ಮ ಅನುಭವವನ್ನು ತಿಳಿಸಿ. ನಮ್ಮ ವಾಟ್ಸ್ಆಪ್ ಸಂಖ್ಯೆ 9490103. ಸ್ಥಳ ಇಲ್ಲದೇ ಇದ್ರೂ ಪರವಾಗಿಲ್ಲ, ಮನೆಯ ಸುತ್ತ ಮನೆ ಮೇಲೂ ಕೂಡ ಇವತ್ತು ಒಂದು ರೀತಿಯಲ್ಲಿ ಟೆರೆಸ್ ಗಾರ್ಡನ್ ಅನ್ನು ಮಾಡ್ತಾ ಇರ್ತಾರೆ. ಟೆರೆಸ್ ಗಾರ್ಡನ್ ಇವತ್ತು ಯಾವ ಮಟ್ಟಕ್ಕಾಗಿದೆ ಅಂದರೆ, ಒಂದು ರೀತಿಯಲ್ಲಿ ಒಂದು ಚಿಕ್ಕ ಕಾಡನ್ನೇ ಮನೆಯ ಮೇಲೆ ತರಬಹುದು. ಅಷ್ಟೆಲ್ಲ ರೀತಿಯಲ್ಲಿ ಗಿಡಗಳನ್ನು ಬೆಳೆಸಬಹುದು ಅನ್ನೋದು ಅಚ್ಚರಿಯ ವಿಚಾರ. ಇದೆಲ್ಲದರ ಜೊತೆಗೆ ನಾವು ಕೂಡ ಇವತ್ತು ವಿಶೇಷವಾದ ಒಂದು ವಿಧದಲ್ಲಿ ಗಿಡವನ್ನು ಬೆಳೆಸೋದನ್ನು ಮಾತಾಡೋಣ. ನೀವೇನಾದರೂ ಈ ರೀತಿಯ ಪ್ಲಾನ್ಸ್ ಇದ್ದರೆ ನಿಮ್ಮ ಸಂದೇಶಗಳನ್ನು ಕಳಿಸ್ಕೊಡಿ. ಯಾವೆಲ್ಲ ರೀತಿಯ ಗಿಡಗಳನ್ನು ನೀವು ಬೆಳೆಸ್ತೀರಿ, ನಿಮ್ಮ ಗಾರ್ಡನಿಂಗ್ ಏನು, ನಿಮ್ಮ ಸಂದೇಶಗಳು ಬರಲಿ. ನಮ್ಮ ವಾಟ್ಸ್ಆಪ್ ಸಂಖ್ಯೆ 9480901013 ಕೇಳ್ತಾನೆ ಇರಿ, ಟ್ಯೂನ್ ಮಾಡಿರಿ. ಇದು FM ರೈನ್ಬೋ, ಕನ್ನಡ ಕಾಮನಬಿಲ್ಲು.

ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ಗಳಲ್ಲಿ ನಮ್ಮ ನಿಲಯದ ಈ ಸಂಜೆಯ ಪ್ರಸಾರವನ್ನು ಇದೀಗ ಆರಂಭಿಸುತ್ತಿದ್ದೇವೆ. ಈಗ ಸಮಯ 5:30:18 ಆತ್ಮೀಯ ಕೇಳುಗರಿಗೆಲ್ಲ ಮಾಧುರಿ ಕುಲಕರ್ಣಿ ಮಾಡುವ ನಮಸ್ಕಾರಗಳು. ನಮ್ಮ ಈ ಸಂಜೆಯ ಪ್ರಸಾರವನ್ನು ಕೇಳಲು ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ.

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ಯಾವ ಭಾಷೆಯು ಮೇಲಲ್ಲ, ಯಾವ ಭಾಷೆಯು ಕೀಳಲ್ಲ.
1: ಭಾಷೆಯ ಮೇಲಿನ ಅತಿಯಾದ ವ್ಯಾಮೋಹ ಸಮಾಜದ ಸ್ವಾಸ್ಥ್ಯಕ್ಕೆ ಮಾರಕ. ಪರಸ್ಪರ ಗೌರವ ಸಹಬಾಳ್ವೆಗೆ ಪೂರಕ.

490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಗಿರ್ಮಿಟ್ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಮುಂದಿನ ಗೀತೆಯನ್ನು ಹಾಡಿದ್ದಾರೆ ವಾಸುಕಿ ವೈಭವ್ ಹಾಗೂ ಸುಪ್ರಿಯಾ ರಾಮ್ ಅವರ ಕಂಠಸರಿಯಲ್ಲೇ ಕೇಳೋಣ ವಿದ್ಯಾಪತಿ ಮದನಾರಿ ಚಿತ್ರದ ಗೀತೆಯನ್ನು.

ವಂದೇ ಮಾತರಂ ರಾಷ್ಟ್ರೀಯ ಹಾಡಿಗೆ 150 ವರ್ಷದ ಸಂಭ್ರಮ. ನಾವು ವಂದೇ ಮಾತರಂನ 150 ವೈಭವದ ವರ್ಷಗಳನ್ನ ಆಚರಿಸ್ತಾ ಇದ್ದೇವೆ. ಹಲವು ಪೀಳಿಗೆಯ ಭಾರತೀಯರು ಒಂದಾಗಲು, ಎದ್ದು ನಿಲ್ಲಲು ಮತ್ತು ರಾಷ್ಟ್ರದ ಚೈತನ್ಯವನ್ನ ಆಚರಿಸಲು ಪ್ರೇರೇಪಿಸಿದ ಹಾಡು ಇದಾಗಿದೆ. ಖ್ಯಾತ ಬಂಗಾಳಿ ಕವಿ ಮತ್ತು ಕಾದಂಬರಿಕಾರ ಬಂಕಿಂಚಂದ್ರ ಚಟರ್ಜಿ ಈ ವಂದೇ ಮಾತರಂ ಹಾಡನ್ನ ರಚಿಸಿದರು. ವಂದೇ ಮಾತರಂ ಎಂಬ ರಾಷ್ಟ್ರೀಯ ಹಾಡು ಭಾರತದ ಜಾಗೃತಿಯ ಸಂಕೇತವಾಗಿ ನಿಂತಿದೆ.

ಸಮಯ 5:51 ಗಿರ್ಮಿಟ್ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ. ಗಿರ್ಮಿಟ್ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ದ ಡೆವಿಲ್ ಚಿತ್ರದ ಗೀತೆಯನ್ನು ಕೇಳೋಣ. ಗೀತೆಯನ್ನು ಹಾಡಿದ್ದಾರೆ ದೀಪಕ್ ಬ್ಲೂ.

0: ಆಗಿರ್ಬೇಕು.
1: ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಗಿರ್ಮಿಟ್ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ರಾಜೇಶ್ ಕೃಷ್ಣನವರ ಕಂಠಸಿರಿಯಲ್ಲಿ ಉಸಿರೆ ಉಸಿರೆ ಚಿತ್ರದ ಗೀತೆಯನ್ನು.

0: ಆಕಾಶವಾಣಿ ಬೆಂಗಳೂರು, ಸಮಯ 6 ಗಂಟೆ. ಈಗ ಕೆಲವು ಪ್ರಕಟಣೆಗಳು.
1: ಕೃಷಿ ಮತ್ತು ತೋಟಗಾರಿಕೆಯ ಭವಿಷ್ಯವನ್ನು ನೋಡಬೇಕೇ? 150ಕ್ಕೂ ಹೆಚ್ಚು ಪ್ರದರ್ಶಕರಿಂದ ಕೃಷಿ ಮತ್ತು ತೋಟಗಾರಿಕೆಗೆ ಸಂಬಂಧಿಸಿದ ಪರಿಹಾರಗಳನ್ನು ಒಂದೇ ಸ್ಥಳದಲ್ಲಿ ಪಡೆಯಿರಿ. ರೈತರು, ನರ್ಸರಿ ಮಾಲೀಕರು, ಹೋಟೆಲ್ ರೆಸ್ಟೋರೆಂಟ್ ಖರೀದಿದಾರರು, ಕೆವಿಕೆಗಳು ಮತ್ತು ಅಟಾರಿ ಪ್ರತಿನಿಧಿಗಳೇ ಅಗ್ರಿಕಾನ್ ಹಾರ್ಟಿಕನೆಕ್ಟ್ ಇಂಡಿಯಾಗೆ ತಪ್ಪದೇ ಆಗಮಿಸಿ. ಅಕ್ಟೋಬರ್ 1-3 ಬಿಐಇಸಿ ಬೆಂಗಳೂರು ಎಕ್ಸ್ಪೋಗೆ ಭೇಟಿ ನೀಡಿ. ಪ್ರವೇಶ ಉಚಿತ.
2: ಕೇಳುಗರೆ, ಇದೇ ಶುಕ್ರವಾರ ಸೆಪ್ಟೆಂಬರ್ 25 ಸಾಯಂಕಾಲ 6:50 ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ವಿಷಯ ಸಸ್ಯ ಸಂರಕ್ಷಣೆ ಮತ್ತು ಸುರಕ್ಷಿತ ಕೀಟನಾಶಕಗಳ ಬಳಕೆ. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಜಂಟಿ ಕೃಷಿ ನಿರ್ದೇಶಕರಾದ ಶ್ರೀ ಕೆಂಪೇಗೌಡ ಎಚ್ ಮತ್ತು ಸಹಾಯಕ ಕೃಷಿ ನಿರ್ದೇಶಕರಾದ ಶ್ರೀ ರಾಮೇಗೌಡ ಅವರು. ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 2237-0477 ಅಥವಾ 2237-0488. ಎಸ್ಟಿಡಿ ಕೋಡ್ ಸಂಖ್ಯೆ 0-0. ಕೇಳಿ, ಇದೇ ಶುಕ್ರವಾರ ಸೆಪ್ಟೆಂಬರ್ 25 ಸಂಜೆ 6:50 ಹಲೋ ಕೃಷಿರಂಗ ರಾಜ್ಯವ್ಯಾಪಿ ಪ್ರಸಾರವಾಗುವ ನೇರ ಫೋನ್ ಇನ್ ಕಾರ್ಯಕ್ರಮವನ್ನ. ವಿಷಯ ಸಸ್ಯ ಸಂರಕ್ಷಣೆ ಮತ್ತು ಸುರಕ್ಷಿತ ಕೀಟನಾಶಕಗಳ ಬಳಕೆ.
3: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.
4: ಪಕ್ಷಿಗಳ ರಕ್ಷಣೆ ಮನುಕುಲದ ರಕ್ಷಣೆ. ಪಕ್ಷಿಗಳು ನಮ್ಮ ಸಹಜೀವಿಗಳು ಎನ್ನುವುದನ್ನು ನಾವು ಮರೆಯದಿರೋಣ.
5: ಹಕ್ಕಿ ಪಕ್ಕಿ ರೆಕ್ಕೆ ಬಿಚ್ಚಿ ಹಾರಿ ಬಾನ ಸೇರಿ ಕೂಗಿ
6: ಕಾಡುಗಳ ಬೆಳವಣಿಗೆ ಮತ್ತು ಪರಿಸರದ ಸಮತೋಲನ ಸಾಧ್ಯವಾಗಿರುವುದು ಪಕ್ಷಿ ಮತ್ತು ಇನ್ನಿತರ ಚಿಕ್ಕ ಪುಟ್ಟ ಜೀವಿಗಳಿಂದ. ಹಕ್ಕಿಗಳನ್ನು ಬೇಟೆಯಾಡದಿರಿ,

ಮನುಷ್ಯನೇ ಸೃಷ್ಟಿಸಿರುವ ಪಟಾಕಿ, ಮದ್ದುಗುಂಡುಗಳು, ವಿಷಾನಿಲ, ಕ್ರಿಮಿನಾಶಕಗಳು ಇವು ಪಕ್ಷಿ ಸಂತತಿಯ ಶತ್ರುಗಳು.

0: ಹೂ ಹಣ್ಣು ಬಿಡುವ ಮರಗಿಡಗಳು ನಮ್ಮ ಸುತ್ತಲ ಪರಿಸರದಲ್ಲಿ ಯಥೇಚ್ಛವಾಗಿರುವಂತೆ ನೋಡಿಕೊಳ್ಳಿರಿ. ಪಕ್ಷಿಗಳ ಬಗೆಗಿನ ಮೂಢನಂಬಿಕೆಗಳು ದೂರವಾಗಲಿ. ಸ್ವತಂತ್ರ ಬದುಕು ಪಕ್ಷಿಗಳದ್ದಾಗಲಿ.
1: ಚಿಲಿಪ

0: ಪಕ್ಷಿಗಳ ಸಂರಕ್ಷಣೆ, ಮನುಕುಲದ ಹೊಣೆ.
1: ಕನ್ನಡವನ್ನುಡಿ ದೇವಿಯನ್ನು ನಾ ಪೂಜಿಸುವೆ, ಆರಾಧಿಸುವೆ.
2: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ. ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ,
3: ದರಾ ಬೇಂದ್ರೆ

ಕಾರ್ನಾಡ್, ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ. 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು ಕನ್ನಡಿಗರಿಗೆ ಅಭಿಮಾನದ ಸಂಗತಿ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ.

0: shots and finished level with South Korea, but lost in the tie break. They finished just 1 point behind the leading Chinese pair to secure India another shooting medal. China defeated South Korea by 52-51 to win the gold. Indian boxer Parveen made it to the quarterfinals of the women's 65kg category after receiving a walkover from Tajikistan's Malika Nozimova in the round of 16 at Nishuya in Japan today. Satnam Singh and Salman Khan won a bronze in the men's double sculls as India concluded their rowing campaign at the Asian Games 2026 in Aichi, Nagoya, with one medal today. Prime Minister Narendra Modi has lauded the Indian duo after their bronze-winning feat at the Games. Human rights violations and socio-economic deprivation in the Pakistan-occupied Jammu and Kashmir POJK were raised at the ongoing 63rd session of the UN Human Rights Council in Geneva. Social activist Harleen Kaur said the people in POJK have been on the streets for months, demanding food, electricity and employment. And that is the end of this news bulletin.
1: ಆಕಾಶವಾಣಿ ಬೆಂಗಳೂರು. ಈಗ ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳಿನ ಪ್ರಸಾರದಲ್ಲಿ ಮೂಡಿಬರಲಿರುವ ಕಾರ್ಯಕ್ರಮಗಳ ಪರಿಚಯ. ಮೊದಲಿಗೆ ಒಂದು ವಾಣಿಜ್ಯ ಪ್ರಕಟಣೆ.
2: ಕೃಷಿ ಮತ್ತು ತೋಟಗಾರಿಕೆಯ ಭವಿಷ್ಯವನ್ನು ನೋಡಬೇಕೆ? 150ಕ್ಕೂ ಹೆಚ್ಚು ಪ್ರದರ್ಶಕರಿಂದ ಕೃಷಿ ಮತ್ತು ತೋಟಗಾರಿಕೆಗೆ ಸಂಬಂಧಿಸಿದ ಪರಿಹಾರಗಳನ್ನು ಒಂದೇ ಸ್ಥಳದಲ್ಲಿ ಪಡೆಯಿರಿ. ರೈತರು, ನರ್ಸರಿ ಮಾಲೀಕರು, ಹೋಟೆಲ್ ರೆಸ್ಟೋರೆಂಟ್ ಖರೀದಿದಾರರು, ಕೆವಿಕೆಗಳು ಮತ್ತು ಅಟಾರಿ ಪ್ರತಿನಿಧಿಗಳೇ ಅಗ್ರಿಕಾನ್ ಹಾರ್ಟಿ ಕನೆಕ್ಟ್ ಇಂಡಿಯಾಗೆ ತಪ್ಪದೆ ಆಗಮಿಸಿ. ಅಕ್ಟೋಬರ್ 1-3 ಬಿಐಇಸಿ ಬೆಂಗಳೂರು ಎಕ್ಸ್ಪೋಗೆ ಭೇಟಿ ನೀಡಿ. ಪ್ರವೇಶ ಉಚಿತ.
1: ಈ ಸಂಜೆಯ ಪ್ರಸಾರದಲ್ಲಿ ಮೂಡಿಬರಲಿರುವ ಕಾರ್ಯಕ್ರಮಗಳು ಹೀಗಿವೆ. ಈ ಸಂಜೆ ಹಾಗೂ ನಾಳೆ ಸಂಜೆ 6:15 ಮತ್ತು ನಾಳೆ ಬೆಳಿಗ್ಗೆ 6:35 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮ ಪ್ರಸಾರವಾಗುವುದು. ಪ್ರಸ್ತುತಿ ಬಿಕೆ ಸುಮತಿ. 6:30 ಜಿಲ್ಲಾ ವಾರ್ತಾ ಪತ್ರ. 6:50 ಕಿಸಾನ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಗುವುದು. ಕೋಲಾರ ತಾಲೂಕು ಚಿತ್ನಹಳ್ಳಿ ಗ್ರಾಮದ ಪ್ರಗತಿಪರ ರೈತ ನಾಗರಾಜ್ ಸಿಎಲ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಹೆಚ್ಚಗೌಡ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಮಂತ್ರಾಲಯ. 7:20 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ತುರ್ವೆಕೆರೆ ತಾಲೂಕು ದಬ್ಬೆಘಟ್ಟದ ರಂಗಪ್ಪ ಮತ್ತು ಸಂಗಡಿಗರಿಂದ ಸುಗ್ಗಿ ಕುಣಿತದ ಹಾಡುಗಳು ಪ್ರಸಾರವಾಗಲಿದೆ. ಸಂಜೆ 7:45 ವಿಧಾನಮಂಡಲದಲ್ಲಿ ಇಂದು ಪ್ರಸಾರವಾಗುವುದು. 8:00 ಸಿರಿಗಂಧ. 9:15 ಭಾವಗೀತೆಗಳು ರಮೇಶ್ ಚಂದ್ರ ಅವರಿಂದ. 9:30 ಇಂಗ್ಲಿಷ್ ಯುವವಾಣಿ ಕಾರ್ಯಕ್ರಮದಲ್ಲಿ ಎಐ ಚೇಂಜಿಂಗ್ ಜಾಬ್ಸ್ ಕ್ರಿಯೇಟಿಂಗ್ ಫ್ಯೂಚರ್ಸ್. ಈ ಕುರಿತು ಶಾಲೋಮ್ ಅರೋಕಿಯಾನಾಥನ್ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. 9:45 ಇಂಗ್ಲಿಷ್ನಲ್ಲಿ ಭಾಷಣ ರೆಸ್ಕ್ಯೂ ಟು ರೀಬಿಲ್ಡ್. ನ್ಯಾಯವಾದಿ ಸೀಮಾ ಗುಪ್ತಾ ಅವರಿಂದ ಭಾಷಣ. ವಿಷಯ ಟ್ರಾಫಿಕಿಂಗ್ ಪೋಕ್ಸೋ ಅಂಡ್ ಚೈಲ್ಡ್ ಸೇಫ್ಟಿ. ರಾತ್ರಿ 10:00 ಏಷ್ಯನ್ ಗೇಮ್ಸ್ 2026 ದಿನದಾಟದ ಮುಖ್ಯಾಂಶಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಮೂಡಿಬರುವುದು. ನಂತರ ಗೀತಚಂದ್ರಿಕೆ ಮೆಲೋಡಿ ಟೈಮ್ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಇನ್ನು ನಾಳಿನ ಪ್ರಸಾರದಲ್ಲಿ ಮೂಡಿಬರುವ ಕಾರ್ಯಕ್ರಮಗಳು ಹೇಗಿವೆ? ನಾಳೆ ಬೆಳಗ್ಗೆ 6:10 ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಹಾಡಿದ್ದಾರೆ ಸುಮಾ ಮುತಾಲಿಕ್, ಕೆಎಂ ಕುಸುಮ ಮತ್ತು ಸಂಗಡಿಗರು. 6:30 ಚಿಂತನ, ಹೊನ್ನಪ್ಪ ಕರೆಕನ್ನಮ್ಮನವರ್ ಅವರಿಂದ ಚಿಂತನ ಕಾರ್ಯಕ್ರಮ, ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 6:40 ದೇಶಭಕ್ತಿ ಗೀತೆಗಳು. 6:50 ರೈತರಿಗೆ ಸಲಹೆ. 7:15 ಪ್ರತಿಮಾ ಆತ್ರೇಯ ಅವರು ಹಾಡಿರುವ ಭಾವಗೀತೆಗಳು ಪ್ರಸಾರವಾಗಲಿದೆ. 7:45 ಹಾಗೂ 8:30 ಚಿತ್ರಗೀತೆಗಳು. 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಗೀತ ಪಲ್ಲವ. 9:10 ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು 25 ಸಾರ್ವಜನಿಕ ಸೇವೆ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ಸರಣಿ ಕಾರ್ಯಕ್ರಮ ಮೂಡಿಬರುವುದು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. 9:45 ಗಾನಗಂಗೆ. 10:30 ಸುನೆರೆಪಲ್. 11:00 ಸವಿ ನೆನಪು. 12:05 ಕೃಷಿ ಮೇಳ ಕುರಿತು ನೇರ ಪ್ರಸಾರ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ವಿಜ್ಞಾನ ವಿಶ್ವವಿದ್ಯಾನಿಲಯ ಧಾರವಾಡ. ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರ.

0: ಕೊಡುಗೆ ಮಧ್ಯಾಹ್ನ 1:20 ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಪಿಎಂ ಅಗ್ರಿ ಉಡಾನ್ ಯೋಜನೆ ಕುರಿತು ಮಾಹಿತಿ ಮಾತನಾಡುತ್ತಾರೆ ರೂಪಾಗೌಡ. ಕಾರ್ಯಕ್ರಮ ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ. 1:30 ಚಿತ್ರಗೀತೆಗಳು, 2:40 ಗಾಂಧಿ ಸ್ಮೃತಿ, ಸಂಜೆ 5:30 ಗಿರ್ಮಿಟ್, 6:30 ಅವಲೋಕನ, ಸಂಜೆ 6:50 ಹಲೋ ಕೃಷಿರಂಗ. ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ ಪ್ರಾಯೋಜಿತ ನೇರ ಫೋನ್ಇನ್ ಕಾರ್ಯಕ್ರಮ ಪ್ರಸಾರವಾಗುವುದು. ವಿಷಯ ಸಸ್ಯ ಸಂರಕ್ಷಣೆ ಮತ್ತು ಸುರಕ್ಷಿತ ಕೀಟನಾಶಕಗಳ ಬಳಕೆ. ಭಾಗವಹಿಸುತ್ತಾರೆ ಶ್ರೀ ಕೆಂಪೇಗೌಡ ಹೆಚ್, ಜಂಟಿ ಕೃಷಿ ನಿರ್ದೇಶಕರು ರಸಗೊಬ್ಬರ ಮತ್ತು ಸಸ್ಯ ಸಂರಕ್ಷಣೆ, ಮತ್ತು ಶ್ರೀ ರಾಮೇಗೌಡ ಸಹಾಯಕ ಕೃಷಿ ನಿರ್ದೇಶಕರು ಸಸ್ಯ ಸಂರಕ್ಷಣೆ. ಈ ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ತಿಮ್ಮಪ್ಪ ಹೆಚ್ ಗೌಡ. ಸಂಜೆ 7:20 ತುರುವೇಕೆರೆ ತಾಲೂಕು ಮಂತ್ರಿಕೇನಹಳ್ಳಿಯ ಕುಮಾರಯ್ಯ ಮತ್ತು ಸಂಗಡಿಗರಿಂದ ಭಜನೆ ಪದಗಳು ಮೂಡಿಬರಲಿದೆ. 7:45 ಸಿರಿಗಂಧ, ರಾತ್ರಿ 9:15 ಎನ್ಆರ್ ವಿನಯ್ ಕುಮಾರ್ ಅವರು ಹಾಡಿರುವ ಭಾವಗೀತೆಗಳು ಪ್ರಸಾರವಾಗಲಿದೆ. ರಾತ್ರಿ 9:30 ಕರೆಂಟ್ ಅಫೇರ್ಸ್, ರಾತ್ರಿ 10:00 ಏಷ್ಯನ್ ಗೇಮ್ಸ್ 2026 ದಿನದಾಟದ ಮುಖ್ಯಾಂಶಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಮೂಡಿಬರಲಿದೆ. ನಂತರ ಗೀತಚಂದ್ರಿಕೆ ಮೆಲೋಡಿ ಟೈಮ್, ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗುವುದು. ಇದುವರೆಗೆ ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳಿನ ಪ್ರಸಾರದಲ್ಲಿ ಬಿತ್ತರಗೊಳ್ಳಲಿರುವ ಕಾರ್ಯಕ್ರಮಗಳ ಮುನ್ನೋಟ ಕೇಳಿದಿರಿ. ಆಕಾಶವಾಣಿ ಸಮಯ 6:15. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಕನ್ನಡ ರತ್ನ ಭಂಡಾರ. ಮಂಗಳದ ದನಿ ಅಂದ್ರೆ ಕದರಿ ಗೋಪಾಲನಾಥ್. ಬಾಲ್ಯದಿಂದಲೇ ಸಂಗೀತದ ಸೆಳೆತ. ಅವರು ನಾಗಸ್ವರವನ್ನು ನುಡಿಸ್ತಾ ಇದ್ರು, ಕಲಿತಿದ್ರು. ಮೈಸೂರು ಅರಮನೆ ಬ್ಯಾಂಡ್ ಸಂಗೀತವನ್ನ ಒಮ್ಮೆ ಕೇಳಿದ್ರು, ಸ್ಯಾಕ್ಸೋಫೋನ್ಗೆ ಒಲಿದರು. ಸ್ಯಾಕ್ಸೋಫೋನ್ ಅನ್ನ ಕನ್ನಡದ ವಾದ್ಯ ಮಾಡಿದ ಕೀರ್ತಿ ಕದರಿ ಗೋಪಾಲನಾಥ್ ಅವರದು. ಅವರ ಮಾತಿನ ಲಹರಿ.
2: ಮೂಲ ವಾದನೆಗಳನ್ನು ಕೇಳಿದಾಗ ನನಗಿಂದ ಏನೋ ಎಂಥದೋ ಒಂದು ಪೂರ್ವಜನ್ಮದ ಒಂದು ಸಂಸ್ಕೃತಿ ಬಂದಾಗ ಏನೋ ಇನ್ನೊಂದು ಬಾರಿಸಬೇಕಿತ್ತಲ್ಲ, ಈ ರಾಗವನ್ನು ನಾನು ಬಾರಿಸಿದೆ ಅವಾಗ ಅಯ್ಯೋ ಎಷ್ಟೊಂದು ಚೆನ್ನಾಗಿದೆ, ಯಾವುದೋ ಒಂದು ರಾಗ ಅದು ನಮಗೆ ಸ್ಪಂದಿಸ್ತದೆ. ಆದರೂ ಅದು ಬಿಟ್ಟರೆ ಬೇರೆ ಹಾಡುಗಾರಿಕೆ ಅಥವಾ ವೀಣಾ ವಾದನ ಅಥವಾ ಬೇರೆ ನಾದಸ್ವರ ವಾದನ ಇರುವಾಗ ನನಗೆ ಕ್ರಮೇಣ ಇದನ್ನು ಕಳಿಬೇಕಿತ್ತಲ್ಲ ಕಳಿಬೇಕಿತ್ತಲ್ಲ ಅಂದಾಗ ನಾನು ಅದನ್ನು ಒಂದು ಸಂದರ್ಭದಲ್ಲಿ ನಾನು ಈ ಮೈಸೂರು ಪ್ಯಾಲೇಸ್ನಲ್ಲಿ ಒಮ್ಮೆ ಈ ಸ್ಯಾಕ್ಸೋಫೋನ್ ಅನ್ನು ನಮ್ಮ ಸ್ಕೂಲ್ ಟ್ರಿಪ್ ನಲ್ಲಿ ಬಂದಾಗ ಅಲ್ಲಿ ಪೊಲೀಸ್ ಬ್ಯಾಂಡ್, ಆ ಬ್ಯಾಂಡ್ ನಲ್ಲಿ ಒಬ್ಬರು ಮಧ್ಯಂತರ ಪಾಚದಲ್ಲಿ ಗುರುವಾಯೂರಪ್ಪನಿಗೆ ಕಾರ್ಯಕ್ರಮವೂ ಆಯ್ತು, ಸ್ವಾಮಿ ಕಾರ್ಯ ಸ್ವಕಾರ್ಯ ಎರಡಾಯ್ತು ಅಂತ ಹೋದೆ. ಆಗ ಅಲ್ಲಿ ಟಿ ವಿ ಜಿ ಸಾರ್ ಬಂದಿದ್ರು, ಯಾಕಂದ್ರೆ ನನ್ನ ಗುರುಗಳ ಭಾವ ಭಾವಮಯದ್ರು ಅವರು, ಯಾಕಂದ್ರೆ ಅವರ ತಂಗಿಯನ್ನು ನನ್ನ ಗುರುಗಳು ಮೊದಲನೇ ಗುರುಗಳು ಅಳಿಯನಿಗೆ ಉಪನಯನ ಮಾಡುವಾಗ ಭಾವ ಬೇಕಲ್ಲ. ಹಾಗೆ ಒಂದು ಗುರುವಾಯೂರಪ್ಪನನ್ನು ನೋಡಿದೆ, ಇನ್ನೊಬ್ಬ ಗುರುವನ್ನು ಪಡ್ಕೊಂಡೆ. ಈ ನಾದಸ್ವರ ಮತ್ತು ಇದಕ್ಕೂ ನನಗೆ ತಿಳಿದಿರೋ ಜ್ಞಾನ ಆಮೇಲೂ ನಾನು ತಿಳ್ಕೊಂಡ ಪ್ರಕಾರ ನಾದಸ್ವರ ಡಬಲ್ ರಿಟ್ಸ್ ಅಂತಾರೆ ಶಿವಲಿ, ಅದು ಇವು ಎರಡು ಕಡೆನೂ ಇದಿರ್ತದೆ. ಅದನ್ನು ನಾವು ಕೆಳಗೆ ರಿಡ್ಸ್ ಮೇಲೆ ರಿಡ್ಸ್, ಅದಕ್ಕೆ ಶಿವಲಿಂದ ಉತ್ತರ ನೋಡಿ ಒಳಗ ಅದನ್ನು ಹೀಗೆ ಮಾಡಿದಾಗ ಅದನ್ನು ಸುತ್ತಿಯಲ್ಲಿ ಇಟ್ಟುಕೊಂಡು ನಮ್ಗೆ ಯಾವುದೇ ಕಾಲು ಸ್ವರಗಳು ಇನ್ನೂ ಅರೆಕಾಲು ಸ್ವರಗಳು ಬೇಕಾದ ತುಟಿ ಒತ್ತಡದಿಂದ ಸೃಷ್ಟಿ ಮಾಡ್ಬೋದು. ಇಂಥ ಕಂಪಿದಗಳನ್ನೆಲ್ಲ ಆ ಆಕಾರಕ್ಕೆ ಕೀ ಒತ್ತಬೇಕಾಗಿಲ್ಲ, ಬರೀ ಹ್ಯಾಂಡ್ ಶೇಕ್ ಮಾಡಿದ್ರೆ ಅಥವಾ ಮೌತ್ ಅನ್ನು ಸ್ವಲ್ಪ ಪ್ರೆಸರ್ ಮಾಡಿದಾಗ ಬರ್ತದೆ. ಇದೇ ಸ್ಯಾಕ್ಸ್ ನಲ್ಲಿ ನುಡಿಸಲಿಕ್ಕೆ ಆಗುದಿಲ್ಲ. ಅದಾದ್ರೆ ಮಾಡಿದಾಗ ಒಂದು ಕಡೆ ಎಬನೇಟ್ ಅನ್ನುವ ಪ್ಲಾಸ್ಟಿಕ್ ಒಂದು ಗಟ್ಟಿ ಪದಾರ್ಥ ಇದೆ, ಒಂದು ಸೈಡ್ಗೆ ಮಾತ್ರ ಅಡಿಭಾಗದಲ್ಲಿ ನೀರು ಸಿಗ್ತದೆ. ಬ್ಲೋ ಮಾಡುವಾಗ ಅದು ಎರಡು ಹೀಗೆ ವೈಬ್ರೇಷನ್ ಮಾಡಿದಾಗ ಸೌಂಡ್ ಬರ್ತದೆ. ಯಾವುದೇ ತರದಿಂದ ನೀವು ಅದನ್ನು ಸ್ವಲ್ಪ ಗಮಕ ಮಾಡುವ ಅಥವಾ ಆ ಟೆಕ್ನಿಕ್ ಅನ್ನು ಇದಕ್ಕೆ ಯೂಸ್ ಮಾಡುವ ಅಂದ್ರೆ ಅದು ಅಪಸರ್ ಬಂದ್ಬಿಡ್ತದೆ. ಯಾಕಂದ್ರೆ ಸ್ಟಕ್ ಆಗ್ತದೆ ಶೇಕ್ ಮಾಡುವಾಗ ಅಥವಾ ಒಂದು ಚೂರು ನಾಲಿಗೆಯನ್ನು ಅದಕ್ಕೆ ಮೆತ್ತಗೆ ಒತ್ತಡ ಕೊಟ್ಟು ಮಾಡುವಾಗ ಮಾತ್ರ ಮಾಡ್ಲಿಕ್ಕೆ ಸಾಧ್ಯ. ಇದೆಲ್ಲ ಬಹಳ ಅಳವಡಿಸುವಾಗ ಬಹಳ ಕಷ್ಟ ಆಯ್ತು. ಸ್ಟ್ರಿಂಗ್ಸ್ ಅದು ವೆಸ್ಟರ್ನ್ ಮಾಡುವಾಗ ಬರೀ ಕಟ್ ನೋಟಿಗೋಸ್ಕರ ಸ್ವಲ್ಪ ಟೈಟ್ ಇಟ್ಟಿರ್ತಾರೆ, ಅದರಲ್ಲಿ ಬರ್ಲಿಕ್ಕೆ ಬರುದಿಲ್ಲ. ಅವಾಗ ನಾನು ಏನು ಮಾಡಿದೆ, ತುಂಬಾ ಅದನ್ನು ಮಾಡಿ ಅದರ ಇದನ್ನೆಲ್ಲ ಸ್ಟ್ರಿಂಗ್ ಅನ್ನು ತೆಗೆದು ಬಿಸಾಡಿ. ಅದಕ್ಕೆ ಆಗ ರಬ್ಬರ್ ಬೈಂಡ್ ಅಂತ ಆ ಕಾಲದಲ್ಲಿ ಇರ್ಲಿಲ್ಲ, ಸೈಕಲ್ ಟ್ಯೂಬ್ ಗೊತ್ತಲ್ಲ ನಿಮಗೆ, ಅದನ್ನು ತೆಳುವಾಗಿ ಕಟ್ ಮಾಡಿ ಅದಕ್ಕೆ ಮಾಡಿ ಅದರಿಂದ ಅದು ಮೆತ್ತಗೆ ಮಾಡಿ ಅದನ್ನು ನಮ್ಗೆ ಬೆಂಡ್ ಮಾಡ್ಲಿಕ್ಕೆ ಗಾದಿನ ಸಹ ಬರುವಾಗ ಹೇಗೆ ಬರುದು ಕಳಿಸ್ಕೊಂಡು ಮಾಡಿದೆ. ಆಮೇಲೆ ಪ್ಯಾಡ್ಸ್ ನಲ್ಲಿ ಕೂಡ ಮೊದಲು ಬಹಳ ಕಷ್ಟವೇ ಇತ್ತು. ಎಲ್ಲ ಕಡೆಯಲ್ಲಿ ಆಕಾಶವಾಣಿ ನಾನು ಎಲ್ಲ ಇಂಟರ್ವ್ಯೂ ಅಲ್ಲಿ ಹೇಳ್ತೇನೆ, ನನಗೆ ತುಂಬಾ ಪಬ್ಲಿಸಿಟಿ ಕೊಟ್ಟದ್ದು ಆಕಾಶವಾಣಿ ಮಾತ್ರ.
1: ಇವತ್ತಿನ ಕನ್ನಡ ರತ್ನ ಭಂಡಾರದಲ್ಲಿ ಕದ್ರಿ ಗೋಪಾಲನಾಥ್ ಅವರ ಮಾತಿನ ಲಹರಿ ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾ ಎಎಸ್ ಶಂಕರನಾರಾಯಣ.

0: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
1: ನಿನಗೆ ಬೇರೆ ಹೆಸರು ಬೇಕೇ?
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
1: ಸ್ತ್ರೀ ಅಂದರೆ ಅಷ್ಟೇ ಸಾಕೆ.
0: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
1: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ ಮಾನಿನಿ.
3: ಆಕಾಶವಾಣಿ ಸಮಯ 6:20 ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.
4: ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಿಕಾ ನಿಧಿ ಝಾ. ಆದೌ ಮುಖ್ಯಾ ವಾರ್ತಾ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೇವಾಭಾವಂ ಜೀವನಸ್ಯ ಪರಮ ಪುರುಷಾರ್ಥತ್ವೇನ ಪ್ರಖ್ಯಾಪಯತ್. ಸೇವಾ ಪರಮೋ ಧರ್ಮ ಇತಿ ನ್ಯಾಯಃ ಸರ್ವಥಾ ಅನುಸರಣೀಯಃ ಮುಖ್ಯ ಸಂಕಲ್ಪಃ ಇತ್ಯಪಿ ಅಸೌ ಸಬಲಂ ಅಕಥಯತ್. ಸಂಯುಕ್ತ ರಾಷ್ಟ್ರ ಮಹಾಸಭಾಯಾಃ ಉಪವೇಶನೆ ವಿದೇಶ ಕಾರ್ಯಮಂತ್ರಿಣಾ ಡಾಕ್ಟರ್ ಎಸ್ ಜೈಶಂಕರೇಣ ಫಿಪೆಕ್ ವಿದೇಶ ಮಂತ್ರಿ ಮಂಡಲಸ್ಯ ಸಮಲಂಕೃತ ದ್ವಿತೀಯ ಪೀಠಿಕಾ. ಪ್ರಶಾಸನೇನ ಪ್ರೋದೀರಿತಂ ಭಾರತಂ ಸ್ವಾಭ್ಯಂತರ ಅವಶ್ಯಕತಾನಾಂ 99.2% ಜಂಗಮ ದೂರವಾಣಿ ಯಂತ್ರಾಣಿ ಸ್ವದೇಶೇ ಏವ ಸಂಪಾದಯತಿ. ಚಿಕಿತ್ಸಾ ಸ್ನಾತಕೋತ್ತರ ಪ್ರವೇಶಾರ್ಥಂ NBEMS ಸಂಸ್ಥೆಯ ನೀಟ್ PG ಪರಿಣಾಮಃ ಸಮುದ್ಘೋಷಿತಃ. ಒಡಿಶಾ ಪಶ್ಚಿಮ ಬಂಗ ಪ್ರಭೃತಿ ಪಂಚ ರಾಜ್ಯೇಷು ಅತಿವೃಷ್ಟಿಪರ ರಕ್ತವರ್ಣೀಯ ಸಂಚೇತನಾ ಋತು ವಿಜ್ಞಾನ ವಿಭಾಗೇನ ಪ್ರಖ್ಯಾಪಿತ. ಅಪಿ ಚ ಏಷಿಯಾಯಿ ಕ್ರೀಡಾಸು ಪುರುಷ ಕಬಡ್ಡಿ ಸ್ಪರ್ಧಾಯಾಂ ಅಂತಿಮ ಸಮೂಹ ಕ್ರೀಡಾಯಾಂ ಚೀನಿ ತೈಪೇ ದಲಂ ಪರಾಭೂಯ ಭಾರತಂ ಉಪಾಂತ್ಯ ಚಕ್ರೇ ಪ್ರವೇಶಂ ಪ್ರಾಸಾಧಯತ್. ಅಥ ವಾರ್ತಾಃ ವಿಶದೀಕೃತ್ಯ. ವರ್ಣನಗರ್ ವಾರಾಣಸಿ ಸೇವಾಯಾತ್ರಾ ಪ್ರಸಂಗೆ ಪ್ರಧಾನಮಂತ್ರಿಣಾ ನರೇಂದ್ರ ಮೋದಿನಾ ಸೇವಾಭಾವಃ ಜೀವನಸ್ಯ ಪರಮ ಪುರುಷಾರ್ಥತ್ವೇನ ಪ್ರತಿಪಾದಿತಃ. ತೇನ ಪ್ರೋದೀರಿತಂ ಯತ್ ರಾಜನೀತಿ ಶೀರ್ಷಂ ಪ್ರಾಪ್ತೇನಾಪಿ ಅಧಿಕಾರಿಣಾ ಸೇವಾ ಪರಮೋ ಧರ್ಮ ಇತಿ ನ್ಯಾಯಃ ಸರ್ವಥಾ ನ ವಿಸ್ಮರಣೀಯಃ. ಸಾಕ್ಷಾದಾಭಾಸ್ಯ ಸಂಭಾಷಣೆ ತೇನ ಸೇವಾ ಪ್ರವೃತ್ತಿಃ ಸರ್ವನಾಗರಿಕೇಷು ಸಮಾಹೂತ.
5: ಸೇವಾ ಯಹೀ ಮುಖ್ಯ ಹಮಾರಾ ಕಾಮ ಹೋನಾ ಚಾಹಿಯೆ ಔರ್ ಹಮ್ ಸೇವಾ ಕರ್ ಕರ್ ಕೇ ಹೀ ಸೇವಾ ಕಾ ಸಂದೇಶ ದೇಂಗೆ, ಶಬ್ದೋ ಮೇ ನಹೀ ದೇಂಗೆ. ಹಮಾರೆ ಆಚರಣ ಸೇ ಲೋಗೋ ಕೋ ಪತಾ ಚಲೇ ಕಿ ರಾಜನೀತಿ ಮೇ ಸತ್ತಾ ಕಿತ್ನಿ ಹೀ ಕ್ಯೋ ನಾ ಬಡಿ ಹೋ ಜಾಯೆ, ಲೇಕಿನ್ ಹಮಾರಾ ಮಾರ್ಗ ಸೇವಾ ಕಾ ಹೀ ರಹೇಗಾ. ಹಮ್ ಕಭಿ ಭೀ ಸೇವಾ ಕೆ ಮಾರ್ಗ ಸೇ ನಹೀ ವಿಚಲಿತ ಹೋಂಗೆ, ಕಿತ್ನೇ ಹೀ ಉಚ್ಚೆ ಶಿಖರ್ ಪರ್ ಪಹುಂಚೇಂಗೆ, ಲೇಕಿನ್ ಸೇವಾ ಪರಮೋ ಧರ್ಮ ಇಸ್ ಭಾವ್ ಕೋ ಲೇಕೆ ಆಗೆ ಬಡೇಂಗೆ.
4: ಪ್ರಧಾನಮಂತ್ರಿ ಪ್ರಖ್ಯಾಪಯತ್ ಯತ್ ಸೇವಾಭಾವಃ ಏವ ರಾಷ್ಟ್ರ ವಿಕಾಸಸ್ಯ ಮುಖ್ಯ ಪ್ರವರ್ತಕ ಬಲಮಸ್ತಿ. ತೇನ ಸಬಲಂ ಪ್ರೋಕ್ತಂ ಯತ್ PM ಕಿಸಾನ ನಿಧಿಃ ವಾ PM ಸೂರ್ಯಘರ ಯೋಜನಾ ವಾ ಏತಾದೃಶೀನಾಂ ಅನಂತಾನಾಂ ಜನಕಲ್ಯಾಣ ಪರಿಯೋಜನಾನಾಂ ಅಂತಿಮ ಜನಪ್ರಾಪಣ ಸಾಮರ್ಥ್ಯಮೇವ ತಾಸಾಂ ಸಫಲತಾಯಾಃ ಮುಖ್ಯಂ ಪ್ರಮಾಣಮಸ್ತಿ.
5: ಹಮಾರೆ ಕಿಸಾನೋ ಕೆ ಪಾಸ್ ಪೀಡಿಯೋ ಸೇ ಬನಾ ಹುವಾ ಜ್ಞಾನ ಕಾ ಭಂಡಾರ ಹೈ. ಇಸ್ ನಾಲೆಜ್ ಕೋ ಹರ್ ದಿನ ಅಪನೆ ಜೀವನ ಮೇ ಅಪನಾತೆ ಹೈ. ಹಮೇ ಇನ್ ಅನುಭವೋ ಸೇ ಭೀ ಸೀಖನಾ ಹೈ. ಅಗರ್ ಅನುಭವ ಕರ್ತೆ ಹೋ ತೋ ಭಾರತ್ ಕಿ ವಿವಿಧತಾ ಕಿ ಅನುಭೂತಿ ಹೋತಿ ಹೈ ಔರ್ ಉನ್ ಸೇ ಭೀ ವಿವಿಧತಾ ಮೇ ಭೀ ಏಕತಾ ಕೆ ಭೀ ದರ್ಶನ್ ಹೋತಾ ಹೈ. ವೋ ಹಮೇ ಹಿಂದುಸ್ತಾನ್ ಕೆ ಹರ್ ಕೋನೇ ಮೇ ಪಹುಂಚಾನೇ ಹೈ. ಏಕ್ ಗಾಂವ್ ಕಾ ಅಚ್ಛಾ ಪ್ರಯೋಗ ದೂಸರೇ ಗಾಂವ್ ಕೆ ಕಾಮ್ ಆಯೆ, ಏಕ್ ಯುವಾ ಕಾ ಸಮಾಧಾನ ದೂಸರೇ ಯುವಾ ಕಿ ತಾಕತ್ ಬನೇ.
4: ರಾಷ್ಟ್ರ ನಿರ್ಮಾಣ ವ್ರತ ಧಾರಿಣಃ ವಯಂ ವಿಕಸಿತ ಭಾರತ ರಚನಾಯಾಃ ಸಂಕಲ್ಪ ಸಿದ್ಧ್ಯೈ ಪ್ರವೃತ್ತಾಃ ಇತಿ ಪ್ರಧಾನಮಂತ್ರಿಣಾ ಪ್ರೋದೀರಿತಂ. 47.2000 ವಿಕಸಿತ ಭಾರತ ನಿರ್ಮಾಣಾಭಿಯಾನೆ ಯುವಕಾನಾಂ ಮುಖ್ಯ ಸಾಮರ್ಥ್ಯಂ ಸರ್ವಜನೈಃ ಪೂರ್ಣ ಶಕ್ತ್ಯಾ ಸಮುನ್ನೇತವ್ಯಂ ಇತಿ ತೇನ

0: मृत्युमुपगताः। आरक्षकसूचनानुसारेण दुर्घटना एषा जेवर आरक्षकस्थानान्तर्गत दयातानपुर ग्रामस्य समीपे मध्यरात्रौ समजनी। आरक्षकैः प्रोक्तं यत् मृतकानां नव यात्रिणां अभिज्ञानप्रक्रिया सम्प्रति साध्या न जाता। जापानदेशे समायोजितासु एशियाई क्रीडा विंशति षड्विंशति इत्येतासु भारतस्य पुरुष कबड्डी दलं स्वकीयायाम् अन्तिमायां वर्ग अ प्रतिद्वन्द्वितायां चीनी ताइपे दलं सप्तत्रिंशत् एकविंशति इति सुस्पष्ट अंकांतरालेन पराजय्य उपान्त्यस्पर्धायां प्रविष्टम्। भारतेन क्रीडारम्भादेव स्वकीयं प्रभुत्वं संस्थाप्य मध्यानन्तरं यावत् त्रयोविंशति एकादश इति सुदृढा अग्रता गृहीता। उत्तरार्धे च पुनरपि चतुर्दश दश इत्यङ्कैः तदैव वर्चस्वं निरन्तरं परिपालितम्। वर्गचक्रे भारतस्य एषः अनुक्रमा चतुर्थः विजयः अस्ति इति वार्ताः।
1: ಈಗ ಜಿಲ್ಲಾ ವಾರ್ತಾಪತ್ರ ಆಕಾಶವಾಣಿ ಜಿಲ್ಲಾ ವಾರ್ತಾಪತ್ರ ಬರೆದವರು ಎಚ್ಎಸ್ ರೂಪೇಶ್ ಕುಮಾರ್, ಓದುತ್ತಿರುವವರು ಹರ್ಷಿತಾ ಟಿಎಲ್. ಜಿಲ್ಲೆಯಲ್ಲಿ ಎಸ್ಐಆರ್ ಪ್ರಕ್ರಿಯೆ ಚುರುಕು, 16,909 ಮತದಾರರ ವಿಚಾರಣೆ. ಜಿಲ್ಲೆಯಲ್ಲಿ ಎಸ್ಐಆರ್ ಪ್ರಕ್ರಿಯೆಯು ಚುರುಕಾಗಿ ನಡೆಯುತ್ತಿದ್ದು ಆಗಸ್ಟ್ 24ರಂದು ಕರಡು ಮತದಾರರ ಪಟ್ಟಿಯನ್ನು ಪ್ರಕಟಿಸಲಾಗಿತ್ತು. ತದನಂತರ ಜಿಲ್ಲೆಯಲ್ಲಿ 16,909 ಮತದಾರರ ವಿಚಾರಣೆಗೆ ನೋಟಿಸ್ ನೀಡಲಾಗಿತ್ತು. ಈ ಪೈಕಿ 8,653 ಮಂದಿ ಪುನಃ ಮತದಾರರ ಪಟ್ಟಿಗೆ ಸೇರ್ಪಡೆ ಆಗಲಿದ್ದಾರೆ. ನಿಗದಿತ ದಿನಾಂಕದಂದು 1,158 ಮಂದಿ ವಿಚಾರಣೆಗೆ ಹಾಜರಾಗಿಲ್ಲ ಎಂದು ಚುನಾವಣಾ ಅಧಿಕಾರಿ ಕಚೇರಿ ತಿಳಿಸಿದೆ. ಕರಡು ಮತದಾರರ ಪಟ್ಟಿ ನಂತರ ಆಕ್ಷೇಪಣೆ ಸಲ್ಲಿಕೆಗೆ ಅವಕಾಶ ನೀಡುವುದರ ಜೊತೆಗೆ ಯುವ ಮತದಾರರು ಮತದಾರರ ಪಟ್ಟಿಗೆ ಸೇರ್ಪಡೆಯಾಗಲು ಅವಕಾಶ ಕಲ್ಪಿಸಲಾಗಿತ್ತು. ಇದರ ಸಂಬಂಧ 8,618 ಅರ್ಜಿಗಳು ಸ್ವೀಕೃತವಾಗಿವೆ. ಮಾಗಡಿ ತಾಲೂಕಿನಲ್ಲಿ 1,170, ರಾಮನಗರದಲ್ಲಿ 1,188, ಕನಕಪುರ ತಾಲೂಕಿನಲ್ಲಿ 964, ಚನ್ನಪಟ್ಟಣದಲ್ಲಿ 832 ಮಂದಿ ಯುವ ಮತದಾರರು ಮತದಾನದ ಹಕ್ಕಿಗಾಗಿ ಅರ್ಜಿ ಸಲ್ಲಿಸಿದ್ದಾರೆ. ಜಿಲ್ಲೆಯಲ್ಲಿ ಹೆಸರು ಮತ್ತು ವಯೋಮಿತಿ ತಿದ್ದುಪಡಿ ಬೂತ್ಗಳ ವರ್ಗಾವಣೆ ಕೋರಿ 3,986 ಮಂದಿ ಅರ್ಜಿ ಸಲ್ಲಿಸಿದ್ದು ಬಹುತೇಕ ಅರ್ಜಿಗಳನ್ನು ವಿಲೇವಾರಿ ಮಾಡಲಾಗಿದೆ. ಪೌರಕಾರ್ಮಿಕರ ಪಾದಪೂಜೆ ಮಾಡುವ ಮೂಲಕ ಪ್ರಧಾನಮಂತ್ರಿಗಳ ಜನ್ಮದಿನ ಆಚರಣೆ ಮಾಡಲಾಯಿತು. ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರ ಜನ್ಮದಿನಾಚರಣೆಯನ್ನು ಜಿಲ್ಲೆಯ ಚನ್ನಪಟ್ಟಣದಲ್ಲಿ ಅತ್ಯಂತ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು. ಪೌರಕಾರ್ಮಿಕರ ಸೇವೆಯನ್ನು ಗೌರವಿಸುವ ಉದ್ದೇಶದಿಂದ ಆಯೋಜಿಸಲಾಗಿದ್ದ ವಿನೂತನ ಕಾರ್ಯಕ್ರಮದಲ್ಲಿ ಸಂಸದ ಡಾ ಸಿಎನ್ ಮಂಜುನಾಥ್ ಅವರು ಪೌರಕಾರ್ಮಿಕರು ಸ್ವಚ್ಛತೆಯ ರಾಯಭಾರಿಗಳು, ಪ್ರಧಾನಿಯವರ ಸ್ವಚ್ಛ ಭಾರತ ಪರಿಕಲ್ಪನೆಯನ್ನು ಸಾಕಾರಗೊಳಿಸುವಲ್ಲಿ ಇವರ ಪಾತ್ರ ಬಹಳ ಮುಖ್ಯವಾದದ್ದು, ಸಮಾಜದ ಪ್ರತಿಯೊಬ್ಬರೂ ಇವರನ್ನು ಗೌರವಿಸಬೇಕಾಗಿದೆ, ಈ ಉದ್ದೇಶದಿಂದ ಪೌರಕಾರ್ಮಿಕರ ಪಾದಪೂಜೆ ನೆರವೇರಿಸಿ ಮಹಿಳಾ ಪೌರಕಾರ್ಮಿಕರಿಗೆ ಬಾಗಿನ ಅರ್ಪಣೆ ಮಾಡಿದರು. ಪ್ರಧಾನಿ ಅವರು ತಮ್ಮ 25 ವರ್ಷಗಳ ಭ್ರಷ್ಟಾಚಾರ ಮುಕ್ತ ಆಡಳಿತದಿಂದ ರಾಷ್ಟ್ರ ಮತ್ತು ಅಂತಾರಾಷ್ಟೀಯ ಮಟ್ಟದಲ್ಲಿ ಹೆಸರು ಗಳಿಸಿದ್ದಾರೆ. ಇವರ ಸೇವೆ ಇಡೀ ದೇಶಕ್ಕೆ ಮಾದರಿ ಎಂದು ಸಂಸದ ಡಾ ಮಂಜುನಾಥ್ ಅವರು ಶ್ಲಾಘಿಸಿದ್ದಾರೆ. ಹಾರೋಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿ 1,000 ಕೋಟಿ ಹೂಡಿಕೆ, ರಾಜ್ಯದಲ್ಲಿ ಅತಿದೊಡ್ಡ ಕೈಗಾರಿಕಾ ಪ್ರದೇಶ ಎಂಬ ಹೆಗ್ಗಳಿಕೆ ಹೊಂದಿರುವ ಹಾರೋಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿ ಬೃಹತ್ ಕೈಗಾರಿಕಾ ಯೋಜನೆ ಬರುವ ಸಾಧ್ಯತೆ ಇದೆ. ಹೈಡ್ರಾಲಿಕ್ ಘಟಕಗಳ ತಯಾರಿಕೆಯಲ್ಲಿ ಮುಂಚೂಣಿಯಲ್ಲಿರುವ ವಿಪ್ರೋ ಕವಾಸಕಿ ಪ್ರಿಸಿಷನ್ ಮೆಷಿನರಿ ಕಂಪನಿಯು ಆರೋಹಳ್ಳಿ ಕೈಗಾರಿಕಾ ಪ್ರದೇಶದ 5ನೇ ಹಂತದಲ್ಲಿ ನೂತನ ಹೈಡ್ರಾಲಿಕ್ ಪಂಪ್ ಉತ್ಪಾದನೆ ಘಟಕ ಸ್ಥಾಪಿಸಲು 1,000 ಕೋಟಿ ಹೂಡಿಕೆ ಮಾಡಲು ಉದ್ದೇಶಿಸಿದೆ ಎನ್ನಲಾಗಿದೆ. ಈ ಯೋಜನೆ ಸಾಕಾರಗೊಂಡರೆ ಸುಮಾರು 1,000 ಉದ್ಯೋಗಗಳು ಸೃಷ್ಟಿಯಾಗುವ ನಿರೀಕ್ಷೆ ಇದೆ. ಇದಕ್ಕಾಗಿ 30 ಎಕರೆ ಜಮೀನು ಬೇಕಾಗಿದ್ದು ಈ ಸಂಬಂಧ ಕಂಪನಿಯ ಮುಖ್ಯಸ್ಥರು ರಾಜ್ಯ ಸರ್ಕಾರದ ಬಳಿ ಪ್ರಸ್ತಾವನೆ ಸಲ್ಲಿಸಿದ್ದು ಸದ್ಯದಲ್ಲೇ ಅನುಮೋದನೆ ಸಿಗುವ ಭರವಸೆ ವ್ಯಕ್ತಪಡಿಸಿದ್ದಾರೆ. ಅರ್ಕಾವತಿ ನದಿ ತೀರ ಅಭಿವೃದ್ಧಿಗೆ ಚಾಲನೆ. ಜಿಲ್ಲೆಯ ರಾಮನಗರ ಹಾಗೂ ಕನಕಪುರ ಪಟ್ಟಣಗಳ ಮೂಲಕ ಹಾದುಹೋಗುವ ಅರ್ಕಾವತಿ ನದಿ ತೀರದ ಅಭಿವೃದ್ಧಿಗೆ ರಾಜ್ಯ ಸರ್ಕಾರ ಚಾಲನೆ ನೀಡಿದೆ. ರಾಮನಗರದ ಹೃದಯ ಭಾಗದಲ್ಲಿ ಹಾದುಹೋಗುವ ಅರ್ಕಾವತಿ ನದಿ ತೀರದ ಅಭಿವೃದ್ಧಿಗೆ 156 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿಗಳು ಈಗಾಗಲೇ ನಡೆಯುತ್ತಿವೆ. ನದಿಯ ಎರಡು ಭಾಗಗಳಲ್ಲಿ ತಡೆಗೋಡೆ ನಿರ್ಮಾಣ ಕಾಮಗಾರಿ ಹಾಗೂ ಒಂದು ತೀರದಲ್ಲಿ ಸುಸಜ್ಜಿತ ಪಾದಚಾರಿ ಪಾರ್ಕ್ ನಿರ್ಮಾಣ ಮಾಡಲಾಗುತ್ತಿದೆ. ಇದೇ ರೀತಿ ಕನಕಪುರ ಪಟ್ಟಣದಲ್ಲಿ 120 ಕೋಟಿ ವೆಚ್ಚದಲ್ಲಿ ನದಿ ತೀರ ಅಭಿವೃದ್ಧಿ ಹಾಗೂ ಅತ್ಯಾಧುನಿಕ ಪಾರ್ಕ್ ನಿರ್ಮಾಣ ಕಾರ್ಯ ಮಾಡಲಾಗುತ್ತಿದೆ. ಪ್ರಜಾಸೇವಾ ಆಂದೋಲನ ಒಂದೇ ದಿನ 1,400 ಅರ್ಜಿ ಸಲ್ಲಿಕೆ, 1,300 ಅರ್ಜಿ ವಿಲೇವಾರಿ. ರಾಜ್ಯ ಸರ್ಕಾರ ಜನರ ಮನೆ ಬಾಗಿಲಿಗೆ ತೆರಳಿ ಸಾರ್ವಜನಿಕರ ಸಮಸ್ಯೆಗಳನ್ನು ಆಲಿಸಿ ಕಾನೂನಿನ ವ್ಯಾಪ್ತಿಯಲ್ಲಿ ಬಗೆಹರಿಸಬಹುದಾದ ಸಮಸ್ಯೆಗಳಿಗೆ ಸ್ಥಳದಲ್ಲಿಯೇ ಪರಿಹಾರ ಕಲ್ಪಿಸುವ ಮಹತ್ವಾಕಾಂಕ್ಷಿ ಕಾರ್ಯಕ್ರಮ ಪ್ರಜಾಸೇವೆ

0: ಆಂದೋಲನಕ್ಕೆ ಜಿಲ್ಲೆಯಲ್ಲಿ ಚಾಲನೆ ನೀಡಲಾಗಿದೆ. ಚನ್ನಪಟ್ಟಣದ ವಿರೂಪಾಕ್ಷಿ ಗ್ರಾಮದಲ್ಲಿ ಆಯೋಜಿಸಿದ್ದ ಹೋಬಳಿ ಮಠದ ಪ್ರಜಾಸೇವಾ ಆಂದೋಲನಾ ಕಾರ್ಯಕ್ರಮದಲ್ಲಿ 1400ಕ್ಕೂ ಅಧಿಕ ಅರ್ಜಿಗಳು ಸಲ್ಲಿಕೆಯಾಗಿದ್ದು ಈ ಪೈಕಿ 1300 ಅರ್ಜಿಗಳನ್ನು ಸ್ಥಳದಲ್ಲಿಯೇ ವಿಲೇವಾರಿ ಮಾಡಲಾಗಿದೆ. ಸಾರ್ವಜನಿಕರಿಂದ ಸಲ್ಲಿಕೆಯಾದ ಅರ್ಜಿಗಳನ್ನು ಗೃಹಲಕ್ಷ್ಮಿ ಮತ್ತು ಗೃಹ ಜ್ಯೋತಿಗೆ ಸಂಬಂಧಿಸಿದ ಅರ್ಜಿಗಳೇ ಹೆಚ್ಚಾಗಿದ್ದವು. ಇವುಗಳನ್ನು ಸ್ಥಳದಲ್ಲಿಯೇ ಪರಿಶೀಲಿಸಿ ಅಧಿಕಾರಿಗಳು ಅಗತ್ಯ ಕ್ರಮ ವಹಿಸಿ ಪರಿಹರಿಸಿದ್ದಾರೆ. ಕೆಲವು ರೈತರು ಮೂಲಸೌಕರ್ಯಗಳಿಗೆ ಸಂಬಂಧಿಸಿದ ಕೊರತೆ ನೀಗಿಸುವಂತೆ ಅರ್ಜಿ ಸಲ್ಲಿಸಿದ್ದಾರೆ. ಹಲವರು ಕೆರೆಕಟ್ಟೆಗಳಿಗೆ ನೀರು ಹರಿಸುವಂತೆ ಅರ್ಜಿಯಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ಜಿಲ್ಲೆಯ ಎಲ್ಲಾ ತಾಲೂಕುಗಳಲ್ಲಿ ಮತ್ತು ಹೋಬಳಿ ವ್ಯಾಪ್ತಿಯಲ್ಲಿ ಪ್ರಜಾಸೇವಾ ಆಂದೋಲನಾ ಕಾರ್ಯಕ್ರಮಕ್ಕೆ ಈಗಾಗಲೇ ಚಾಲನೆ ನೀಡಲಾಗಿದೆ. ಸರ್ವರ್ ಸಮಸ್ಯೆ ಪಡಿತರ ಚೀಟಿದಾರರು ಇಕೆವೈಸಿ ಮಾಡಿಸಲು ಸರ್ವರ್ ಸಮಸ್ಯೆ ಹೆಚ್ಚಾದ ಕಾರಣ ಸರ್ಕಾರ ಅಕ್ಟೋಬರ್ 20ರವರೆಗೆ ಇಕೆವೈಸಿ ಮಾಡಿಸಲು ಗಡುವು ವಿಸ್ತರಿಸಿದೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಒಟ್ಟು 617035 ಎಪಿಎಲ್ ಮತ್ತು ಬಿಪಿಎಲ್ ಪಡಿತರ ಚೀಟಿದಾರರಿದ್ದು ಈ ಪೈಕಿ ಇದುವರೆಗೆ ಶೇಕಡ 43.53% ಮಾತ್ರ ಇಕೆವೈಸಿ ಮಾಡಿಸಿದ್ದರು. ಹೀಗಾಗಿ ಎಲ್ಲರಿಗೂ ಅನುಕೂಲವಾಗಲೆಂದು ಇಕೆವೈಸಿ ಮಾಡಿಸಲು ಅಕ್ಟೋಬರ್ 20ರವರೆಗೆ ದಿನಾಂಕವನ್ನು ವಿಸ್ತರಣೆ ಮಾಡಲಾಗಿದೆ. ಇದುವರೆಗೂ ಜಿಲ್ಲಾ ವಾರ್ತಾಪತ್ರ ಕೇಳಿದಿರಿ. ಬರೆದವರು HS ರೂಪೇಶ್ ಕುಮಾರ್. ಸಮಗ್ರ ನಿರ್ವಹಣೆ ಬೆಂಗಳೂರು ಆಕಾಶವಾಣಿ ಕೇಂದ್ರದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಬೆಂಗಳೂರು. ಈಗ ಕೆಲವು ಪ್ರಕಟಣೆಗಳು.
2: ಕೃಷಿ ಮತ್ತು ತೋಟಗಾರಿಕೆಯ ಭವಿಷ್ಯವನ್ನು ನೋಡಬೇಕೆ? 150ಕ್ಕೂ ಹೆಚ್ಚು ಪ್ರದರ್ಶಕರಿಂದ ಕೃಷಿ ಮತ್ತು ತೋಟಗಾರಿಕೆಗೆ ಸಂಬಂಧಿಸಿದ ಪರಿಹಾರಗಳನ್ನು ಒಂದೇ ಸ್ಥಳದಲ್ಲಿ ಪಡೆಯಿರಿ. ರೈತರು, ನರ್ಸರಿ ಮಾಲೀಕರು, ಹೋಟೆಲ್ ರೆಸ್ಟೋರೆಂಟ್ ಖರೀದಿದಾರರು, ಕೆವಿಕೆಗಳು ಮತ್ತು ಅಟಾರಿ ಪ್ರತಿನಿಧಿಗಳೇ ಅಗ್ರಿಕಾನ್ ಹಾರ್ಟಿ ಕನೆಕ್ಟ್ ಇಂಡಿಯಾಗೆ ತಪ್ಪದೆ ಆಗಮಿಸಿ. ಅಕ್ಟೋಬರ್ 1ರಿಂದ 3ರವರೆಗೆ BIEC ಬೆಂಗಳೂರು ಎಕ್ಸ್ಪೋಗೆ ಭೇಟಿ ನೀಡಿ. ಪ್ರವೇಶ ಉಚಿತ.
3: ಎಲ್ಐಸಿಯ ನ್ಯೂ ಜೀವನ್ ಶಾಂತಿ ಪಾಲಿಸಿ ಕೇವಲ ಒಮ್ಮೆ ಮಾತ್ರ ಪ್ರೀಮಿಯಂ ಪೇ ಮಾಡಿ ಗ್ಯಾರಂಟೀಡ್ ಆನ್ಯೂಟಿ ಪಡ್ಕೊಳ್ಳಿ. ಮೊದಲ 1ರಿಂದ 5 ವರ್ಷಗಳವರೆಗೆ, ನಂತರ ಇಡೀ ಜೀವನದವರೆಗೆ. ಎಲ್ಐಸಿ ನ್ಯೂ ಜೀವನ್ ಶಾಂತಿ, ಶಾಂತಿ ಖಚಿತ. ಎಲ್ಐಸಿ ಹರ್ಪಲ್ ಆಪ್ಗೆ ಸಾಥ್. ನಿಮ್ಮ ಹತ್ತಿರದ ಎಲ್ಐಸಿ ಏಜೆಂಟ್ ನ ಕಾಂಟ್ಯಾಕ್ಟ್ ಮಾಡಿ ಅಥವಾ www.licindia.in ಗೆ ವಿಸಿಟ್ ಮಾಡಿ.
1: ಈಗ ಒಂದು ಪ್ರಕಟಣೆ. ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ MBA ಮಾರ್ಕೆಟಿಂಗ್ ಅಥವಾ ಮ್ಯಾನೇಜ್ಮೆಂಟ್ ಮಾರ್ಕೆಟಿಂಗ್ನಲ್ಲಿ PG ಡಿಪ್ಲೊಮಾ ಮುಗಿಸಿ ಮೀಡಿಯಾ ಸೇಲ್ಸ್ನಲ್ಲಿ 1 ವರ್ಷ ಅನುಭವ ಹೊಂದಿರುವ 35 ವರ್ಷದ ಒಳಗಿನ ಅಭ್ಯರ್ಥಿಗಳಿಗೆ ಪ್ರಸಾರ ಭಾರತಿಯು ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಹುದ್ದೆಗೆ ಅರ್ಜಿ ಆಹ್ವಾನಿಸಿದೆ. ಹುದ್ದೆಗಳ ವಿವರ: ಸೇಲ್ಸ್ ಡಿವಿಜನ್ ಬೆಂಗಳೂರು 2 ಹುದ್ದೆಗಳು, ದೂರದರ್ಶನ ಬೆಂಗಳೂರು 1 ಹುದ್ದೆ. ಈ ನೇಮಕಾತಿಯು ಶಾರ್ಟ್ ಟರ್ಮ್ ಅಲ್ಪಾವಧಿ ಒಪ್ಪಂದದ ಆಧಾರದಲ್ಲಿ ನಡೆಯಲಿದ್ದು, ಇದು ಸಂಪೂರ್ಣವಾಗಿ ಗುತ್ತಿಗೆ ಆಧಾರದಲ್ಲಿರುತ್ತದೆ. ಸೇಲ್ಸ್ನಲ್ಲಿ ಅನುಭವ ಹಾಗೂ ಆಸಕ್ತಿ ಹೊಂದಿರುವ ಅಭ್ಯರ್ಥಿಗಳು ಪ್ರಸಾರ ಭಾರತಿ
4: ಸಂಜೆ 6:50ಕ್ಕೆ ಹಲೋ ಕೃಷಿರಂಗ ರಾಜ್ಯವ್ಯಾಪಿ ಪ್ರಸಾರವಾಗುವ ನೇರ ಫೋನ್ ಇನ್ ಕಾರ್ಯಕ್ರಮವನ್ನ. ವಿಷಯ: ಸಸ್ಯ ಸಂರಕ್ಷಣೆ ಮತ್ತು ಸುರಕ್ಷಿತ ಕೀಟನಾಶಕಗಳ ಬಳಕೆ.
5: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.
6: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
7: ಆಯುಷ್ ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30ಕ್ಕೆ FM Rainbow 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55ಕ್ಕೆ ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 FM ನಲ್ಲಿ ಬೆಳಗ್ಗೆ 7:45ಕ್ಕೆ ಪ್ರಸಾರವಾಗಲಿದೆ ಆಯುಷ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

0: ಕನ್ನಡ ನಾಡಿನ ಕರಾವಳಿ, ಕನ್ನಡ ದೇಶದ ಪ್ರಭಾವಳಿ.
1: ಕಡಲ ತೀರ ಭಾರ್ಗವ, ನಡೆದಾಡುವ ಜ್ಞಾನಕೋಶ, ನೂರರ ಆಸುಪಾಸಿನಲ್ಲೂ ಕಾಲಿಗೆ ಗೆಜ್ಜೆ ಕಟ್ಟಿ ಯಕ್ಷಗಾನದ ಹೆಜ್ಜೆಗಳನ್ನು ಹಾಕಿದ ಅಪ್ರತಿಮ ಯಕ್ಷಗಾನ ಕಲಾವಿದರಾದ ಡಾಕ್ಟರ್ ಶಿವರಾಮ ಕಾರಂತರ ನಾಡು
0: ನಮ್ಮ ಕನ್ನಡ ನಾಡು.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು: ತಮಿಳುನಾಡಿಗೆ 4,000 ಕ್ಯೂಸೆಕ್ ನೀರು ಹರಿಸುವಂತೆ ಸಿಡಬ್ಲ್ಯೂಆರ್ಸಿ ಶಿಫಾರಸು, ಸುಪ್ರೀಂಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲು ಸರ್ಕಾರ ನಿರ್ಧಾರ. ಉಭಯ ಸದನಗಳಲ್ಲಿ ಬರ ಕುರಿತಂತೆ ಚರ್ಚೆ, ವೈಜ್ಞಾನಿಕ ರೀತಿಯಲ್ಲಿ ಮೋಡ ಬಿತ್ತನೆ ಮಾಡುವಂತೆ ಸದಸ್ಯ ಎಚ್ಕೆ ಪಾಟೀಲ್ ಸಲಹೆ. ಭದ್ರಾ ಮೇಲ್ದಂಡೆ ಯೋಜನೆಯ ನೀರನ್ನು 2028 ವೇಳೆಗೆ ಚಿತ್ರದುರ್ಗ ಜಿಲ್ಲೆಗೆ ಹರಿಸಲು ನಿರ್ಧಾರ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯದಲ್ಲಿ ಪರಿಶಿಷ್ಟ ಆಯೋಗಗಳನ್ನು ಪ್ರತ್ಯೇಕವಾಗಿ ಸ್ಥಾಪಿಸಲು ರಾಷ್ಟೀಯ ಪರಿಶಿಷ್ಟ ಪಂಗಡಗಳ ಆಯೋಗ ಶಿಫಾರಸು. ಶಿವಮೊಗ್ಗದಲ್ಲಿ ನಾಳೆ ಹಿಂದೂ ಮಹಾಸಭಾ ಗಣೇಶ ಮೂರ್ತಿ ವಿಸರ್ಜನಾ ಮೆರವಣಿಗೆ, ಜಿಲ್ಲೆಯಲ್ಲಿ ಬಿಗಿ ಭದ್ರತೆ. ರಾಜ್ಯದಲ್ಲಿ ಭೀಕರ ಬರಗಾಲವಿದ್ದರೂ ಮುಂದಿನ 15 ದಿನಗಳ ಕಾಲ ತಮಿಳುನಾಡಿಗೆ ನಿತ್ಯ 4,000 ಕ್ಯೂಸೆಕ್ ಕಾವೇರಿ ನೀರು ಹರಿಸುವಂತೆ ಕಾವೇರಿ ನೀರು ನಿಯಂತ್ರಣ ಸಮಿತಿ ಶಿಫಾರಸು ಮಾಡಿದೆ. ಈ ನಡುವೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಆದೇಶ ಪಾಲಿಸುವಂತೆ ರಾಜ್ಯಕ್ಕೆ ಸುಪ್ರೀಂಕೋರ್ಟ್ ಸೂಚಿಸಿದೆ. ತಮಿಳುನಾಡಿನ ಆಕ್ಷೇಪಣೆಗೆ ಅಫಿಡವಿಟ್ ಸಲ್ಲಿಸಲು ಒಂದು ವಾರ ಕಾಲಾವಕಾಶ ನೀಡಿದೆ. ಈ ಕುರಿತಂತೆ ಪ್ರತಿಕ್ರಿಯಿಸಿರುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಅಭಾವದಿಂದ ಜಲಾಶಯಗಳಿಗೆ ಒಳಹರಿವು ಸ್ಥಗಿತಗೊಂಡಿದ್ದು ಸಿಡಬ್ಲ್ಯೂಆರ್ಸಿ ಆದೇಶ ಪ್ರಶ್ನಿಸಿ ಸುಪ್ರೀಂಕೋರ್ಟ್ ಹಾಗೂ ಪ್ರಾಧಿಕಾರಕ್ಕೆ ಶೀಘ್ರವೇ ಮೇಲ್ಮನವಿ ಸಲ್ಲಿಸಲಾಗುವುದು ಎಂದು ತಿಳಿಸಿದ್ದಾರೆ. ರಾಜ್ಯವು ಸಂಕಷ್ಟದ ಪರಿಸ್ಥಿತಿಯನ್ನು ಎದುರಿಸುತ್ತಿರುವಾಗ ತಮಿಳುನಾಡಿಗೆ ನೀರು ಬಿಡುಗಡೆ ಕಷ್ಟಸಾಧ್ಯ ಎಂದು ಹೇಳಿದ್ದಾರೆ. ವಿಧಾನಮಂಡಲದ ಉಭಯ ಸದನಗಳ ಅಧಿವೇಶನದಲ್ಲಿ ಇಂದು ರಾಜ್ಯದಲ್ಲಿನ ಬರ ಪರಿಸ್ಥಿತಿ ಕುರಿತಂತೆ ಗಂಭೀರ ಚರ್ಚೆ ನಡೆಯಿತು. ಕಾಂಗ್ರೆಸ್ ಹಿರಿಯ ಸದಸ್ಯ ಎಚ್ಕೆ ಪಾಟೀಲ್ ಚರ್ಚೆಯಲ್ಲಿ ಭಾಗವಹಿಸಿ ಮಾತನಾಡಿ, ಗದಗ ಜಿಲ್ಲೆಯ ಪರಿಸ್ಥಿತಿಯನ್ನು ಸದನದಲ್ಲಿ ಎಳೆಯಳಿಯಾಗಿ ಬಿಚ್ಚಿಟ್ಟರು. ಬರ ಪರಿಸ್ಥಿತಿ ಸಂದರ್ಭದಲ್ಲಿ ವೈಜ್ಞಾನಿಕ ರೀತಿಯಲ್ಲಿ ಮೋಡ ಬಿತ್ತನೆ ಮಾಡುವುದು ಅಗತ್ಯವಾಗಿದೆ ಎಂದ ಅವರು, ತಂತ್ರಜ್ಞಾನವನ್ನು ಟೀಕಿಸುವುದು ಸರಿಯಲ್ಲ ಎಂದು ತಿಳಿಸಿದರು. ಜೆಡಿಎಸ್ ಸದಸ್ಯ ಸುರೇಶ್ ಬಾಬು ಮಾತನಾಡಿ, ಬರ ಹಿನ್ನೆಲೆಯಲ್ಲಿ ವಿದ್ಯುತ್ ಕಡಿತ ಮಾಡುವುದನ್ನು ತಪ್ಪಿಸಬೇಕು ಎಂದು ಸರ್ಕಾರಕ್ಕೆ ಸಲಹೆ ನೀಡಿದರು. ಈ ವೇಳೆ ಮಧ್ಯಪ್ರವೇಶಿಸಿದ ಇಂಧನ ಸಚಿವ ಕೆಜೆ ಜಾರ್ಜ್, ಕೇಂದ್ರ ಸರ್ಕಾರದ ಕುಸುಮ್ ಭಿ ಹಾಗೂ ರಾಜ್ಯ ಸರ್ಕಾರದ ಕುಸುಮ್ ಸಿ ಮೂಲಕ ಸೋಲಾರ್ ವಿದ್ಯುತ್ ಉತ್ಪಾದನೆ ಮಾಡಲು ಉತ್ತೇಜನ ನೀಡಲಾಗುತ್ತಿದೆ ಎಂದು ಹೇಳಿದರು. ಪರಿಷತ್ನಲ್ಲಿಯೂ ಬರ ಕುರಿತಂತೆ ಚರ್ಚೆ ನಡೆದಿದ್ದು, ಕಾಂಗ್ರೆಸ್ ಸದಸ್ಯ ರವಿ ಹೈನುಗಾರಿಕೆ ಕ್ಷೇತ್ರ ಎದುರಿಸುತ್ತಿರುವ ಸಮಸ್ಯೆಯನ್ನು ಪ್ರಸ್ತಾಪಿಸಿದರು. ಹಾಲಿನ ಖರೀದಿ ದರ ಹೆಚ್ಚಿಸುವ ಅಗತ್ಯವಿದೆ ಎಂದು ಸರ್ಕಾರವನ್ನು ಒತ್ತಾಯಿಸಿದರು. ಸಿರಿಗೆರೆ ತರಳಬಾಳು ಮಠವು ಶಿಕ್ಷಣ ಹಾಗೂ ನೀರಾವರಿ ಕ್ಷೇತ್ರಗಳಿಗೆ ನೀಡುತ್ತಿರುವ ಕೊಡುಗೆ ಅಪಾರ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಚಿತ್ರದುರ್ಗದ ಸಿರಿಗೆರೆಯಲ್ಲಿ ನಡೆದ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮೀಜಿಗಳ 35ನೇ ಶ್ರದ್ದಾಂಜಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತರಳಬಾಳು ಹುಣ್ಣಿಮೆಯ ಸ್ಮರಣ ಸಂಚಿಕೆ ಬಿಡುಗಡೆ ಮಾಡಿ ಮಾತನಾಡಿದ ಅವರು, ದೇಶದಲ್ಲಿ ನ್ಯಾಯಾಲಯಗಳೇ ಇಲ್ಲದ ಕಾಲದಲ್ಲೂ ಜನರಿಗೆ ನ್ಯಾಯ ಒದಗಿಸಿದ ಈ ಧರ್ಮಪೀಠವು ಇಂದು ಮಠದ ಶೈಕ್ಷಣಿಕ ಸಂಸ್ಥೆಗಳ ಮೂಲಕ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡುತ್ತಿದೆ ಎಂದು ಶ್ಲಾಘಿಸಿದ್ದಾರೆ. ಬಯಲುಸೀಮೆ ಭಾಗದ ಜನರ ನೀರಾವರಿ ಕನಸನ್ನು ನನಸು ಮಾಡಲು ಸರ್ಕಾರ ಶ್ರಮಿಸುತ್ತಿದ್ದು 2028 ವೇಳೆಗೆ ಭದ್ರಾ ಮೇಲ್ದಂಡೆ ಯೋಜನೆಯ ನೀರನ್ನು ಜಿಲ್ಲೆಗೆ ಹರಿಸಲಾಗುವುದೆಂದು ಭರವಸೆ ನೀಡಿದ್ದಾರೆ. ಕಾರ್ಯಕ್ರಮದಲ್ಲಿ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ಸಚಿವರು, ಶಾಸಕರು ಹಾಗೂ ಮಠದ ಅಪಾರ ಸಂಖ್ಯೆಯ ಭಕ್ತರು ಉಪಸ್ಥಿತರಿದ್ದರು. ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಜನರ ಕಲ್ಯಾಣ ಕಾರ್ಯಕ್ರಮಗಳ ಜಾರಿ ಹಾಗೂ ಸಮಸ್ಯೆಗಳಿಗೆ ಸ್ಪಂದಿಸುವ ಆಯೋಗಗಳನ್ನು ಪ್ರತ್ಯೇಕವಾಗಿ ಸ್ಥಾಪಿಸುವ ಅಗತ್ಯವಿದೆ ಎಂದು ರಾಷ್ಟೀಯ ಪರಿಶಿಷ್ಟ ಪಂಗಡಗಳ ಆಯೋಗದ ಅಧ್ಯಕ್ಷ ಅಂತರ್ ಸಿಂಗ್ ಆರ್ಯ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಪರಿಶಿಷ್ಟ ಪಂಗಡಗಳ ಸಮುದಾಯದವರ ಅಭಿವೃದ್ದಿಗಾಗಿ ವಿವಿಧ ಕಾರ್ಯಕ್ರಮಗಳ ಅನುಷ್ಠಾನ ಕುರಿತು ಪ್ರಗತಿ ಪರಿಶೀಲನಾ ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೇಂದ್ರ ಸರ್ಕಾರದ ಮಾದರಿಯಲ್ಲಿ ಎರಡು ಆಯೋಗಗಳನ್ನು ಪ್ರತ್ಯೇಕವಾಗಿ ಸ್ಥಾಪಿಸಲು ರಾಜ್ಯ ಸರ್ಕಾರಕ್ಕೆ ಶಿಫಾರಸು ಮಾಡಲಾಗಿದೆ ಎಂದು ಹೇಳಿದ್ದಾರೆ. ತುರ್ತಾಗಿ ಪರಿಶಿಷ್ಟ ಪಂಗಡಗಳ ಪ್ರತ್ಯೇಕ ಆಯೋಗ ರಚಿಸಲು ಕ್ರಮ ಕೈಗೊಳ್ಳುವಂತೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳ ಗಮನಕ್ಕೆ ತರಲಾಗಿದೆ ಎಂದು ಹೇಳಿದ್ದಾರೆ. ಕಸ್ತೂರಿ ರಂಗನ್ ವರದಿ ಜಾರಿಗೆ ಸಂಬಂಧಿಸಿದಂತೆ ಅಲ್ಲಿನ ಪರಿಶಿಷ್ಟ ಪಂಗಡಗಳ ಜನರ ಸಮಸ್ಯೆಗಳನ್ನು ಆಲಿಸಲು ಆ ಭಾಗಕ್ಕೆ ಭೇಟಿ ನೀಡಲಾಗುವುದೆಂದು ಸ್ಪಷ್ಟಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯ ಸರ್ಕಾರದ ಗಂಭೀರ ಆರ್ಥಿಕ ಬಿಕ್ಕಟ್ಟನ್ನು ಎದುರಿಸುತ್ತಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದ ಆರ್ಥಿಕ ಸ್ಥಿತಿಗತಿಯ ಬಗ್ಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಜನರನ್ನು ದಾರಿ ತಪ್ಪಿಸುತ್ತಿದ್ದಾರೆ ಎಂದು ದೂರಿದ್ದಾರೆ. ರಾಜ್ಯದ ಆರ್ಥಿಕ ಸ್ಥಿತಿಯನ್ನು ಎತ್ತಿ ತೋರಿಸುವ ಹಣಕಾಸು ಇಲಾಖೆಯ ಇತ್ತೀಚಿನ ಪತ್ರ ಕೇವಲ ಸಾಮಾನ್ಯ ಆಡಳಿತಾತ್ಮಕ ಸಂವಹನವಲ್ಲ, ಬದಲಾಗಿ ಸರ್ಕಾರದ ಹದಗೆಡುತ್ತಿರುವ ಆರ್ಥಿಕ ಸ್ಥಿತಿಯ ಪ್ರತಿಬಿಂಬವಾಗಿದೆ ಎಂದು ಹೇಳಿದ್ದಾರೆ. ಸರ್ಕಾರ ವೇತನ ಪಾವತಿಸಲು, ಪಿಂಚಣಿ ಬಿಡುಗಡೆ ಮಾಡಲು ಮತ್ತು ಹೆಚ್ಚುತ್ತಿರುವ ಆರ್ಥಿಕ ಹೊಣೆಗಾರಿಕೆಗಳನ್ನು ಪೂರೈಸಲು ಪರದಾಡುತ್ತಿದೆ ಎಂದು ಆರೋಪಿಸಿದ್ದಾರೆ. ಶಿವಮೊಗ್ಗದಲ್ಲಿ ನಾಳೆ ಪ್ರಸಿದ್ದ ಹಿಂದೂ ಮಹಾಸಭಾ ಗಣೇಶ ಮೂರ್ತಿ ವಿಸರ್ಜನಾ ಮೆರವಣಿಗೆ ನಡೆಯಲಿದೆ. ಈ ಹಿನ್ನೆಲೆಯಲ್ಲಿ ನಗರದಲ್ಲಿ ಬಿಗಿ ಭದ್ರತೆ ಕೈಗೊಳ್ಳಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಿಖಿಲ್ ಭಿ ಮಾಹಿತಿ ನೀಡಿದ್ದಾರೆ. ಮೆರವಣಿಗೆಯು ಶಾಂತಿಯುತವಾಗಿ ನಡೆಯಲು ಪೊಲೀಸ್ ಇಲಾಖೆಯೊಂದಿಗೆ ಸಾರ್ವಜನಿಕರು ಹಾಗೂ ಸಂಘಟಕರು ಸಂಪೂರ್ಣ ಸಹಕರಿಸಬೇಕೆಂದು ಮನವಿ ಮಾಡಿದ್ದಾರೆ. ಬಂದೋಬಸ್ತ್ಗಾಗಿ 3,000 ಅಧಿಕ ಪೊಲೀಸ್ ಅಧಿಕಾರಿಗಳನ್ನು ನಿಯೋಜಿಸಲಾಗಿದೆ. ಮೆರವಣಿಗೆ ಸಾಗುವ ಮಾರ್ಗದಲ್ಲಿ ನಿಗಾ ವಹಿಸಲು 3,500 ಹೆಚ್ಚು ಸಿಸಿಟಿವಿ ಕ್ಯಾಮೆರಾಗಳನ್ನು ಹಾಗೂ 12 ಹೈಟೆಕ್ ಡ್ರೋನ್ ಕ್ಯಾಮೆರಾಗಳನ್ನು ಬಳಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಸಾರ್ವಜನಿಕ ಸೇವೆಯಲ್ಲಿ 25 ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತು ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಭಾರತದ ಸೌರಕ್ರಾಂತಿ ಕುರಿತು ಒಂದು ನೋಟ ಇಲ್ಲಿದೆ. ಪಿಎಂ ಕುಸುಮ್ ಯೋಜನೆಯ ಮೂಲಕ ರೈತ ನೀರಾವರಿ ಪಂಪ್ಸೆಟ್ಗಳಿಗೆ ಸೌರಶಕ್ತಿ ಅಳವಡಿಸಿ ಡೀಸೆಲ್ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಲಾಗುತ್ತಿದೆ. ತುಮಕೂರಿನ ಅಜ್ಜಪ್ಪನಹಳ್ಳಿಯ ರೈತ ಭೀಮಯ್ಯ ಪಿಎಂ ಕುಸುಮ್ ಯೋಜನೆಯ ಫಲಾನುಭವಿಯಾಗಿದ್ದು, ತಮ್ಮ ಜಮೀನಿನಲ್ಲಿ ನೀರಾವರಿ ಪಂಪ್ಸೆಟ್ ಅಳವಡಿಸಿಕೊಂಡಿರುವುದರಿಂದ ಕೃಷಿ ಚಟುವಟಿಕೆಗಳಿಗೆ ಹೆಚ್ಚಿನ ಅನುಕೂಲವಾಗಿದೆ ಎಂದು ತಿಳಿಸಿದ್ದಾರೆ. ಸೌರಶಕ್ತಿಯನ್ನು ಬಳಸುವುದರಿಂದ ನೀರಾವರಿ ವೆಚ್ಚದಲ್ಲಿ ಉಳಿತಾಯವಾಗಿದ್ದು, ಕೃಷಿ ಕಾರ್ಯಗಳನ್ನು ಹೆಚ್ಚು ಯೋಜಿತವಾಗಿ ನಿರ್ವಹಿಸಲು ಸಾಧ್ಯವಾಗಿದೆ ಎಂದು ಆಕಾಶವಾಣಿಯೊಂದಿಗೆ ತಮ್ಮ ಅನುಭವ ಹಂಚಿಕೊಂಡಿದ್ದಾರೆ.
4: ನಾನು ಕಳೆದ ವರ್ಷ ಪಿಎಂ ಕುಸುಮ ಯೋಜನೆಯಡಿಯಲ್ಲಿ 10 HP ಸೋಲಾರ್ ಪಂಪ್ಸೆಟ್ಗೆ 1,81,000 ದುಡ್ಡು ಕಟ್ಟಿದ್ದೆ. ಮೊನ್ನೆ 2 ಹಿಂದೆ ಬಂದು ಸೋಲಾರ್ ಪಂಪ್ಸೆಟ್ ಹಾಕೊಟ್ಟಿದ್ದಾರೆ. ಸಾಯಂಕಾಲ 5 ನೀರು ಬರುತ್ತೆ, ಕರೆಂಟ್ ಸಮಸ್ಯೆ ಅಂತೂ ಇರೋದೇ ಇಲ್ಲ. ನಾನು 1,81,000 ಮಾತ್ರ ಕಟ್ಟಿದ್ದೀನಿ, ಇನ್ನುಳಿದ ಹಣವನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಭರಿಸಿದ್ದಾರೆ. ಒಟ್ಟಾರೆ ರೈತರಿಗೆ ಪಿಎಂ ಕುಸುಮ ಸೋಲಾರ್ ಪಂಪ್ಸೆಟ್ನಿಂದ ಬಹಳ ಅನುಕೂಲ ಆಗ್ತಿದೆ.
0: ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹಾಡೋನಹಳ್ಳಿ ಜಿಲ್ಲಾ ಕೃಷಿ ವಿಜ್ಞಾನ ಕೇಂದ್ರದ ವತಿಯಿಂದ ರಾಷ್ಟೀಯ ಪೋಷಣ ಮಾಸಾಚರಣೆ 2026 ಕಾರ್ಯಕ್ರಮವನ್ನು ದೊಡ್ಡಬಳ್ಳಾಪುರ ತಾಲೂಕಿನ ಕೊಟ್ಟಿಗೆ ಮಾಚೇನಹಳ್ಳಿ ಗ್ರಾಮದಲ್ಲಿ ಆಯೋಜಿಸಲಾಗಿತ್ತು. ಕೃಷಿ ವಿಜ್ಞಾನ ಕೇಂದ್ರದ ಗೃಹ ವಿಜ್ಞಾನಿ ಡಾಕ್ಟರ್ ಗೋಪಿಕಾ ಸಿ ಮುತ್ತಿಗೆ ಮಾತನಾಡಿ, ಸರಿಯಾದ ಪೋಷಣೆಗೆ ಒತ್ತು ನೀಡುವ ಮೂಲಕ ದೈನಂದಿನ ಜೀವನದಲ್ಲಿ ಜನರು ತೆಗೆದುಕೊಳ್ಳುವ ಆಹಾರದ ಆಯ್ಕೆಗಳು ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡಲಿವೆ. ಹೆಚ್ಚಿನ ಹಣ್ಣು ಮತ್ತು ತರಕಾರಿಗಳನ್ನು ಸೇವಿಸುವುದರಿಂದ ಸೂಕ್ಷ್ಮ ಪೋಷಕಾಂಶಗಳ ಕೊರತೆಯನ್ನು ನೀಗಿಸಬಹುದಾಗಿದ್ದು, ಈ ದಿಸೆಯಲ್ಲಿ ಜಾಗೃತಿ ಮೂಡಿಸಲು ರಾಷ್ಟೀಯ ಪೋಷಣ ಮಾಸಾಚರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ. ಪ್ರತಿಷ್ಠಿತ ಅಖಿಲ ಭಾರತ ಜೀವಿ ಮಾವಲಂಕರ್ ಶೂಟಿಂಗ್ ಸ್ಪರ್ಧೆಯಲ್ಲಿ ಕರ್ನಾಟಕ ಮತ್ತು ಎನ್ಸಿಸಿ ನಿರ್ದೇಶನಾಲಯದ ಕೆಡೆಟ್ಗಳು 2 ಮತ್ತು 3 ಪದಕ ಗೆದ್ದುಕೊಂಡಿದ್ದಾರೆ. ಈ ಮೂಲಕ ಮುಂಬರುವ ರಾಷ್ಟೀಯ ಶೂಟಿಂಗ್ ಚಾಂಪಿಯನ್ಶಿಪ್ಗೆ ಅರ್ಹತೆ ಪಡೆದಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತಮಿಳುನಾಡಿಗೆ 4,000 ಕ್ಯೂಸೆಕ್ ನೀರು ಹರಿಸುವಂತೆ ಸಿಡಬ್ಲ್ಯೂಆರ್ಸಿ ಶಿಫಾರಸು, ಸುಪ್ರೀಂಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲು ಸರ್ಕಾರ ನಿರ್ಧಾರ. ಉಭಯ ಸದನಗಳಲ್ಲಿ ಬರ ಕುರಿತಂತೆ ಚರ್ಚೆ, ವೈಜ್ಞಾನಿಕ ರೀತಿಯಲ್ಲಿ ಮೋಡ ಬಿತ್ತನೆ ಮಾಡುವಂತೆ ಸದಸ್ಯ ಎಚ್ಕೆ ಪಾಟೀಲ್ ಸಲಹೆ. ಭದ್ರಾ ಮೇಲ್ದಂಡೆ ಯೋಜನೆಯ ನೀರನ್ನು 2028 ವೇಳೆಗೆ ಚಿತ್ರದುರ್ಗ ಜಿಲ್ಲೆಗೆ ಹರಿಸಲು ನಿರ್ಧಾರ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯದಲ್ಲಿ ಪರಿಶಿಷ್ಟ ಆಯೋಗಗಳನ್ನು ಪ್ರತ್ಯೇಕವಾಗಿ ಸ್ಥಾಪಿಸಲು ರಾಷ್ಟೀಯ ಪರಿಶಿಷ್ಟ ಪಂಗಡಗಳ ಆಯೋಗ ಶಿಫಾರಸು. ಶಿವಮೊಗ್ಗದಲ್ಲಿ ನಾಳೆ ಹಿಂದೂ ಮಹಾಸಭಾ ಗಣೇಶ ಮೂರ್ತಿ ವಿಸರ್ಜನಾ ಮೆರವಣಿಗೆ, ಜಿಲ್ಲೆಯಲ್ಲಿ ಬಿಗಿ ಭದ್ರತೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.

0: संकट के समय प्रधानमंत्री फसल बीमा योजना किसानों के लिए वरदान है।
1: अब सूखा पड़े या बाढ़ आ जाए कोई डर नहीं,
2: अब ओले पड़े या कीट पतंगे फसल खा जाए कोई फिक्र नहीं,
3: क्योंकि हमने लिया है प्रधानमंत्री फसल बीमा।
4: बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा।
5: योजना से हर साल जुड़ रहे हैं 5 करोड़ से ज्यादा किसान, अब आपकी है बारी।
4: नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जन सेवा केंद्र में स्वेच्छा से करा सकते हैं पंजीकरण।
5: फसल बीमा पोर्टल या फसल बीमा ऐप द्वारा भी कराया जा सकता है पंजीकरण।
4: प्रधानमंत्री फसल बीमा योजना, आपकी फसलों का संपूर्ण सुरक्षा कवर। ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ.
6: ಆತ್ಮೀಯ ಕೇಳುಗರೆ, ಇವತ್ತು ನಮ್ಮ ಜೊತೆಗೆ ಒಬ್ಬ ಪ್ರಗತಿಪರ ರೈತರಿದ್ದಾರೆ. ಕೋಲಾರ ಜಿಲ್ಲೆ ಚಟ್ನಳ್ಳಿ ಗ್ರಾಮದ ನಾಗರಾಜ್ ಸಿಎಲ್ ಅವರು ನಮ್ಮ ಜೊತೆಗಿದ್ದಾರೆ. ನಾಗರಾಜ್ ಅವರು ITI ಮಾಡಿದ್ದಾರೆ, ಮತ್ತೆ ಅಲ್ಲಿಂದಾನೇ ಅವರು ಈ ಒಂದು ಕೃಷಿಯನ್ನ ಮಾಡ್ಕೋತಾ ಇವತ್ತು 61ನೇ ವಯಸ್ಸಿನಲ್ಲಿ ಅವರು ಅಗಾಧ ಅನುಭವವುಳ್ಳ ಈ ಒಬ್ಬ ಪ್ರಗತಿಪರ ರೈತ ಅನೇಕರಿಗೆ ಪ್ರೇರಣೆಯಾಗಿದ್ದಾರೆ. ಆರ್ಥಿಕವಾಗಿಯೂ ಕೂಡ ಇವತ್ತು ಸಬಲರಾಗಿದ್ದಾರೆ. ತುಂಬಾ ಖುಷಿ ಖುಷಿಯಾಗಿ ನಮ್ಮ ರೈತರು ಈಗ ನಮ್ಮ ಕೇಳುಗರಿಗೆ ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ದಾರೆ. ನಾಗರಾಜ್ ಅವರೇ ನಮಸ್ಕಾರ. ಆಕಾಶವಾಣಿ ಬೆಂಗಳೂರಿಗೆ ಎಲ್ಲ ಕೇಳುಗರ ಪರವಾಗಿ, ಎಲ್ಲ ಆಕಾಶವಾಣಿಗಳ ಪರವಾಗಿ ಸ್ವಾಗತ, ನಮಸ್ಕಾರ.
7: ನಮಸ್ತೆ ಸರ್.
6: ನಾಗರಾಜ್ ಅವರು ಹೇಳಿ, ತಮ್ಮ ಒಂದು ಕೃಷಿಯಲ್ಲಿ ತಾವು ಆರಂಭದಲ್ಲಿ ಅಂದ್ರೆ ತಾವು ಚಿಕ್ಕವರಿದ್ದಾಗ ಯಾವ ತರ ಇತ್ತು, ಇವತ್ತು ಯಾವ ತರವಾಗಿ ಬೆಳೆಸ್ಕೊಂಡಿದ್ದೀರಿ, ಬೆಳೆದಿದೆ?
7: ಸರ್, ಮೊದಲು ಹಿರಿಯರು ಏನ್ ಕೃಷಿ ಮಾಡ್ಕೊಂಡು ಬರ್ತಿದ್ರು ಅದನ್ನ ಸ್ವಲ್ಪ ಆಧುನಿಕ ವೈಜ್ಞಾನಿಕವಾಗಿ ಸ್ವಲ್ಪ ನಾವು ಏನ್ ಮಾಡ್ತಾ ಇದೀವಿ, ನಮ್ಮ ಹಿರಿಯರು CB ಅಂದ್ರೆ ನಮ್ಮ ಲೋಕಲ್ ತಳಿ ರೇಷ್ಮೆನ ಬೆಳೀತಿದ್ರು. ನಾವು 2018 ಆಚೆ ಏನ್ ಮಾಡಿದ್ವಿ, ಬೈವಲ್ಟಿನ್ ತಳಿಯನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರ್ತಕ್ಕಂಥ ರೇಷ್ಮೆಯನ್ನ ಬೆಳೆದು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಚ್ಚಿಗೆ ರೇಟು ಬರ್ತದ, ಅದರಿಂದ ನಮಗೆ ಲೇಬರ್ ಉಳಿತದ, ಜೊತೆಗೆ ಅದರಿಂದ ಬರ್ತಕ್ಕಂಥ ರೇಷ್ಮೆ ತ್ಯಾಜ್ಯನ ನಾವು ಒಂದು ಮಿಷಿನ್ ಅಲ್ಲಿ ಪುಡಿ ಮಾಡಿ ಅದನ್ನ ಎರೆಹುಳು ತೊಟ್ಟಿನಲ್ಲಿ ಹಾಕಿ ಒಂದು 60% ಮಾಯಿಷರ್ ಮಾಡಿ ಅದ್ರ ಜೊತೆಗೆ ಹುಳು ಬಿಟ್ಟು ಎರೆಹುಳು ಗೊಬ್ಬರ ಮಾಡಿ, ಗೊಬ್ಬರ ಮಾಡಿದ್ದಾದ ಮೇಲೆ ಮಾರಾಟ ಮಾಡೋದ್ರಿಂದ ನಮ್ಮ ಭೂಮಿ ಕೊಡೋದ್ರಿಂದ ಇದು ಒಂದು ರೈತ ಹಿಂದೆ ಕೃಷಿಕ ಆಗಿದ್ದ, ಇವತ್ತಿನ ಸಹ ಏನಾಗಿದೆ, ರೈತ ಒಬ್ಬ ಉದ್ಮೆಯಾಗಿ ಮುಂದುವರಿಯುವಂತ ಹಂತಕ್ಕೆ ನಾವು ಬೆಳೆದಿದ್ದೀವಿ ಅಂತೇಳಿ ತಮಗ್ ತಾನು ತಿಳಿಸ್ತಾ ಇದ್ದೀನಿ ಸರ್.
6: ಅದಕ್ಕಿಂತ ಪೂರ್ವದಲ್ಲಿ ನಾಗರಾಜ್ ಅವರೇ, ತಮ್ಮ ಆರಂಭಿಕ ದಿನದಲ್ಲಿ ತಮ್ಮ ಕೃಷಿ ಹೆಂಗಿತ್ತು, ಇವತ್ತು ಯಾವ ಮಟ್ಟದಲ್ಲಿದೆ? ಇವತ್ತಿನ ಮಟ್ಟ ನಮ್ಗೆ ಹೇಳೋ ಅವಶ್ಯಕತೆ ಇಲ್ಲ, ನೀವು ಹೇಳ್ತೀರಿ. ಆದ್ರೆ ನಿಮ್ದು ಪ್ರಾರಂಭದ ದಿನಗಳಲ್ಲಿ ಯಾವ ತರ ಇದ್ವಿ?
7: ಪ್ರಾರಂಭ ದಿನಗಳಲ್ಲಿ ಅಂದ್ರೆ
6: ನಾವು 20ನೇ ವಯಸ್ಸಾಗಿದ್ದಾಗ
7: ಒಂದು ತಟ್ಟೆ ಪದ್ಧತಿನಲ್ಲಿ ಹುಳು ರೇಷ್ಮೆ ಸಾಕಾಣಿಕೆ ಮಾಡ್ತಿದ್ರು. ಆಮೇಲೆ ದನಗಳಿಂದ ಬರ್ತಕ್ಕಂಥ ತ್ಯಾಜ್ಯನ ತಗೊಂಡೋಗಿ ತಿಪ್ಪೆನಲ್ಲಿ ಹಾಕ್ತಿದ್ರು, ತಿಪ್ಪೆನಲ್ಲಿ ಹಾಕಿ ಜಮೀನ್ ಹೊಡಿತಿದ್ರು, ಜಮೀನಲ್ಲಿ ಬೆಳೆ ಬೆಳೀತಿದ್ರು. ಅವತ್ತಿಗೂ ಇವತ್ತಿಗೂ ವ್ಯತ್ಯಾಸ ಏನಂದ್ರೆ, ಅವತ್ತ ದಿವಸ ಮನುಷ್ಯನಿಗೆ ವಿಜ್ಞಾನ ಗೊತ್ತಿರಲಿಲ್ಲ, ಅರಿವು ಗೊತ್ತಿರಲಿಲ್ಲ, ಆದ್ರಿಂದ ಅವತ್ತ ದಿವಸ ಹೊಟ್ಟೆಪಾಡಿಗಾಗಿ ಕೃಷಿ ಮಾಡ್ಕೊಂಡು ಹೋಗ್ತಿದ್ವಿ. ಇವತ್ತ ದಿವಸ ಆ ರೀತಿ ಇಲ್ಲ, ಒಂದು ಉದ್ದಿಮೆ ತರ ಆಗಿದೆ. ಅವತ್ತಿಗೂ ಇವತ್ತಿಗೂ ವ್ಯತ್ಯಾಸ ಹೇಳೋದಾದ್ರೆ, ಅವತ್ತು ವೈಜ್ಞಾನಿಕವಾಗಿ ಔಷಧಿ ಸಿಂಪರಣೆ ಮಾಡೋದಾಗ ಅಥವಾ ಸೀಮೆ ಗೊಬ್ಬರ ಕೊಡೋದಾಗ್ಲಿ ಅಥವಾ ಇಳುವರಿ ತೆಗೆಯೋದಾಗ್ಲಿ ಅವತ್ತಿನ ದಿವಸ ಇರಲಿಲ್ಲ. 1965 ಈಚೆಗೆ ಸ್ವಲ್ಪ ಸರ್ಕಾರಗಳು ಎಚ್ಚೆತ್ತುಕೊಂಡು ಸ್ವಲ್ಪ ವೈಜ್ಞಾನಿಕವಾಗಿ ರೈತರಿಗೆ ಅರಿವು ಮೂಡಿಸಿರೋದ್ರಿಂದ ಅವತ್ತಿನಿಂದ ಇವತ್ತಿಗೂ ಸ್ವಲ್ಪ ಬದಲಾವಣೆ ಆಗಿದೆ ಸರ್.
6: ಅಂದ್ರೆ ತಮ್ಮ ರೇಷ್ಮೆ ಬೆಳೆನು ಕೂಡ ಆಗಿನಕ್ಕಿಂತ ಇವತ್ತಾವು ಏನು ಮುಂದುವರಿದ ಭಾಗವಾಗಿ ನೀವು ಕಾಣ್ತಾ ಇದ್ದೀರಿ.
7: ಹೌದು ಸರ್.
6: ಈಗ ನಾಗರಾಜ್ ಅವರೇ, ತಮ್ಮ ರೇಷ್ಮೆ ಕೃಷಿ ಆಯ್ತು, ಯಶಸ್ವಿಯಾಗಿ ತಾವು ಮುನ್ನುಗ್ತಾ ಇದ್ದೀರಿ.
7: ಹೌದು ಸರ್.
6: ಲಾಭದಾಯಕವಾಗಿ ನಡೀತಾ ಇದೆ. ಇರ್ಲಿ, ಈಗ ರೇಷ್ಮೆ ಜೊತೆಗೆ ತಾವು ಸಮಗ್ರ ಕೃಷಿಯನ್ನ ಮಾಡ್ತಾ ಇದ್ದೀರಿ, ಮತ್ತು ಉಳಿದಿದ್ದು ಯಾವ ಒಂದು ವಿಭಾಗದಲ್ಲಿ ತಾವು ಮಾಹಿತಿ ನೀಡ್ತೀರಿ?
7: ಸರ್, ನಾನು ಮನೆಯಲ್ಲಿ ಮೊದಲು ನಮ್ಮ ಹಿರಿಯರಿಂದ ಹಿಡ್ಕೊಂಡು ಯಾವುದೇ ಕಾರಣಕ್ಕೂ ಸೀಮೆ ಹಸು ಕಟ್ಟಲಿಲ್ಲ, ದೇಶೀಯ ಆಕಳ ಕಟ್ಕೊಂಡ್ ಬಂದಿದ್ರು. ನಾನು 2018 ಈಚೆ ಮಲ್ನಾಡ್ ಗಿಡ್ಡು ಹಸುಗಳು ಕಟ್ಕೊಂಡು

0: ಅದರಿಂದ ಬರ್ತಕ್ಕಂಥ ಹಾಲನ್ನ ಕರೆದು ಮನೆಯಲ್ಲೇ ಬೆಣ್ಣೆ ತೆಗೆದು ತುಪ್ಪ ಮಾಡಿ ಮೌಲ್ಯವರ್ಧನೆ ಮಾಡಿ ಮಾರಾಟ ಮಾಡ್ತಾ ಇದ್ದೀನಿ ತುಪ್ಪನ. ಅದರಿಂದ ಬರ್ತಕ್ಕಂತ ಸಗಣಿನ ಏನ್ ಮಾಡ್ತೀನಿ, ಗೋಬರ್ ಗ್ಯಾಸ್ ಅಳವಡಿಸ್ಕೊಂಡಿದ್ದೀನಿ, ಅದರಲ್ಲಿ ಸಗಣಿ ಹಾಕಿ ಗ್ಯಾಸ್ ಉತ್ಪತ್ತಿ ಮಾಡಿ ಇವತ್ತು ನಾವು ಅಡಿಗೆಗೆ HP ಗ್ಯಾಸ್ ಆಗ್ಲಿ ಅಥವಾ ಇಂಡಿಯನ್ ಗ್ಯಾಸ್ ಆಗ್ಲಿ ಅವಲಂಬನೆ ಆಗ್ತಿಲ್ಲ. ಜೊತೆಗೆ ಅದರಿಂದ ಬರ್ತಕ್ಕಂತ ಒಂದು ಸ್ಲರಿನ ಎರೆಹುಳು ತೊಟ್ಟಿಗೆ ಹಾಕಿ ಒಂದು 60% ಶೇಕಡ ನಾವು ತೇವಾಂಶನ ಕೃತಕವಾಗಿ ಕೊಟ್ಟು ಎರೆಹುಳು ಗೊಬ್ಬರ ಮಾಡ್ಕೊಂತ ಇದ್ದೀವಿ. ನಾವು ಯಾಕೆ ಇವತ್ತು ದಿವಸ ಎಲ್ಲ ಸಮಗ್ರ ಕೃಷಿ ಮಾಡ್ಬೇಕಂದ್ರೆ, ಒಂದು ಬೆಳೆನಲ್ಲಿ ಒಂದು ವೇಳೆ ರೈತನಿಗೆ ಕೈ ಕೊಟ್ರು ಇನ್ನು ಮತ್ತೊಂದು ಬೆಳೆನಲ್ಲಿ ಆದಾಯ ಸಿಗುತ್ತೆ ಅನ್ನೋದ್ರಿಂದ ನಾನು ಹಸು ಕುರಿ ಕೋಳಿ ಎಮ್ಮೆ ಎಲ್ಲ ಸಮಗ್ರವಾಗಿ ಮೀನಿಂದ ಹಿಡ್ಕೊಂಡು ಎಲ್ಲ ಒಂದು ಸಮಗ್ರ ಕೃಷಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಸರ್.
1: ಎಷ್ಟು ಗೋವುಗಳನ್ನು ಸಾಕ್ತಾ ಇದ್ದೀನಿ?
0: ನಮ್ಮ ಮನೆಯಲ್ಲಿ ಮಲ್ನಾಡ್ ಗಿಡ್ಡು ಒಂದು 6 ಇದೆ, ಎಮ್ಮೆ ಒಂದು 2 ಇದೆ, ಕುರಿ ಒಂದು 4 ಇದೆ, ಮೇಕೆ ಒಂದು 4 ಇದೆ ಸರ್.
1: ಈ ತರ ನಾವು ಮಾಡ್ಕೊಂತ ಹೋಗ್ತೀವಿ ಅಂದ್ರೆ ಇವುಗಳ ಗೊಬ್ಬರ ಕೂಡ ತಾವು ತಮ್ಮದೇ ಕೃಷಿಗೆ ಬಳಸ್ಕೊಂತ
0: ಇದೀವಿ. ಜೊತೆಗೆ ನಮಗಾಗಿ ಉಳಿದಿದ್ದನ್ನ ನಾನು ಮೌಲ್ಯವರ್ಧನೆ ಮಾಡಿ ಮಾರಾಟನೂ ಮಾಡ್ತಾ ಇದ್ದೀನಿ ಸರ್.
1: ಅಂದ್ರೆ ಯಾವ ತರದಲ್ಲಿ
0: ಸರ್? ಈಗ ಎಲ್ಲರೂ ಏನ್ ಮಾಡ್ತಾರೆ, ತಗೊಂಡೋಗಿ ತಿಪ್ಪೆನಲ್ಲಿ ಎಸಿತಾರ. ಅದು ತಿಪ್ಪೆನಲ್ಲಿ ಎಸ್ದಾಗ ಗೊಬ್ಬರದಲ್ಲಿ ಇರ್ತಕ್ಕಂಥ ಸೂಕ್ಷ್ಮಾಣು ಜೀವಿಗಳು
1: ಸಗಣಿ
0: ಬಿಸಿಲಲ್ಲಿ ಹಾಕ್ತಾರ, ಅದರಲ್ಲಿರ್ತಕ್ಕಂಥ ಸೂಕ್ಷ್ಮಾಣು ಜೀವಿಗಳು ಬಿಸಿಲಿಗೆ ಆವಿಯಾಗಿ ಹೋಗ್ತದ. ನಾವೇನ್ ಮಾಡಿದ್ವಿ, ಇಸ್ರೇಲ್ಗೆ ಚೈನಾಗೆ ಬೇರೆ ಬೇರೆ ದೇಶಗಳಲ್ಲಿ ಹೋಗಿ ಬಂದಾಗಿನಿಂದ ಅದನ್ನ ಯಾವುದೇ ಕಾರಣಕ್ಕೂ ನಾನು ಬಿಸಿಲಲ್ಲಿ ಹಾಕದೇನೆ ನೆರಳು ಮಾಡಿಕೊಂಡು ಒಂದು 12 ತೊಟ್ಟಿ ಮಾಡಿಕೊಂಡು ಬರ್ತಕ್ಕಂಥ ಸಗಣಿನ ಗೋಬರ್ ಗ್ಯಾಸ್ ಹಾಕ್ತೀನಿ. ಗೋಬರ್ ಗ್ಯಾಸ್ ಇಂದ ಬರ್ತಕ್ಕಂಥ ಸ್ಲರಿನ ನಮ್ಮ ತಿಪ್ಪೆ ಗೊಬ್ಬರದಲ್ಲಿ ಮಾಡ್ತಕ್ಕಂಥ ಪದ್ಧತಿನ ಬಿಟ್ಟು ಇವತ್ತು ತೊಟ್ಟಿಗಳಲ್ಲಿ ಹಾಕೊಂಡು ಗೊಬ್ಬರ ಮಾಡ್ತಾ ಇದ್ದೀನಿ ಸರ್.
1: ಅದು ಕೂಡ ದೊಡ್ಡ ಪ್ರಮಾಣದಲ್ಲಿ
0: ಮಾಡ್ತಾ ಇದ್ದೀನಿ ಸರ್.
1: ನೀ ಅದ್ರದ್ದು ಹೇಗೆ ತಮ್ದು ಆದಾಯ ಕೂಡ ಬರಬಹುದು ಅದ್ರಿಂದ
0: ಸರ್? ಈಗ ನಾವು ನೇರವಾಗಿ ಮಾರಾಟ ಮಾಡಕ್ ಹೋದ್ರೆ ನಮ್ಮದು ಒಂದು ಟ್ರ್ಯಾಕ್ಟರ್ ಗೊಬ್ಬರನ 5,000 ರೂಪಾಯಿ ಖರೀದಿ ಮಾಡ್ತಾರೆ ಸರ್. ಇವತ್ತು ನಾವು ಅದೇ ಗೊಬ್ಬರನ ನಮ್ಮಲ್ಲಿರ್ತಕ್ಕಂಥ ತ್ಯಾಜ್ಯನ ಚಾಪಿಂಗ್ ಮಿಷಿನ್ ಅಲ್ಲಿ ಕಟ್ ಮಾಡಿ ತೊಟ್ಟಿಗಳಲ್ಲಿ ತುಂಬಿ ಅದಕ್ಕೂ ಒಂದು 60% ಮಾಯಿಷರ್ ಕೊಟ್ಟು ನಾವು ಎರೆಹುಳು ಗೊಬ್ಬರ ಮಾಡಿ ಮಾರಾಟ ಮಾಡಿದ್ದೆ ಆದ್ರೆ ಒಂದು ಟ್ರ್ಯಾಕ್ಟರ್ ಗೊಬ್ಬರಕ್ಕೆ ಕಡಿಮೆ ಅಂದ್ರೆ 50,000 ರೂಪಾಯಿ ಕೊಡ್ತಾರೆ ಸರ್ ಇವತ್ತಿನ ದಿವಸ. ಅದು ಬೆಳೆಗೆ ಬಹಳ ಉತ್ತಮವಾದ ಗೊಬ್ಬರ ಅಂತ ಹೇಳ್ಬೋದು ಸರ್.
1: ಅಂತದ್ದು ಎಷ್ಟು ತಯಾರು ಮಾಡ್ತೀವಿ
0: ಸರ್? 12 ತೊಟ್ಟಿ ಇದೆ. ಒಂದು ವರ್ಷದಲ್ಲಿ 4 ಬಾರಿ ಮಾಡ್ಕೊಂತೀನಿ. ಒಂದು ಬಾರಿಗೆ ಕಡಿಮೆ ಅಂದ್ರು 1,00,000, 4 ಬಾರಿ ಮಾಡಿದ್ರೆ 4,00,000. ಜೊತೆಗೆ ಅದರಿಂದ ಬರ್ತಕ್ಕಂಥದ್ದನ್ನ ಏನ್ ಮಾಡ್ತೀನಿ, ಎರೆ ಜಲ ಬರ್ತದ, ಎರೆ ಜಲನು ಮಾರಾಟ ಮಾಡ್ತೀನಿ. ಎರೆ ಜಲ ಯಾಕೆ ಮಾರಾಟ ಮಾಡ್ತೀನಿ ಅಂದ್ರೆ, ಯಾವುದೇ ತರಕಾರಿ ಬೆಳೆ ಇರ್ಬೋದು, ಆ ತರಕಾರಿ ಬೆಳೆಗೆ ಹೂ ಡ್ರಾಪ್ ಆಗದಂಗೆ ಇದರಲ್ಲಿ ಜಿಪ್ಸಮ್ಮು ಜಿಂಕು ಬೋರಾನ್ ಲಘು ಪೋಷಕಾಂಶಗಳಿರೋದ್ರಿಂದ ಇದನ್ನು ಸಿಂಪರಣೆ ಮಾಡೋದ್ರಿಂದ ಹೂ ಯಾವುದೇ ಕಾರಣಕ್ಕೂ ಡ್ರಾಪ್ ಆಗಲ್ಲ, ಇಳುವರಿ ಚೆನ್ನಾಗಿ ಬರ್ತದ, ಕಾಯಿ ಚೆನ್ನಾಗಿ ಕಟ್ತದ ಸರ್.
1: ಹೀಗೆ ತಾವು ಇದನ್ನು ಮಾರ್ತಾ ಇದ್ದೀರಲ್ಲ ಸಗಣಿನ, ಮತ್ತೆ ಅದರಿಂದ ಉತ್ಪನ್ನ ತಯಾರು ಮಾಡಿ, ತಮ್ಮ ಗ್ರಾಹಕರು ಯಾರು, ಎಲ್ಲಿಂದ ಬಂದು ಖರೀದಿ ಮಾಡ್ತಾರೆ
0: ಸರ್? ನಮ್ಮ ಗ್ರಾಹಕರು ನಮ್ಮ ಸುತ್ತಮುತ್ತಲು ಇರ್ತಕ್ಕಂಥ ಗ್ರಾಮಗಳಲ್ಲಿರ್ತಕ್ಕಂಥ ಇವತ್ತಿನ ದಿವಸ ಏನು ದಾಳಿಂಬೆ ಬೆಳೆಗಾರ ಇರ್ಬೋದು, ಕ್ಯಾಪ್ಸಿಕಮ್ ಬೆಳೆಗಾರ ಇರ್ಬೋದು, ಆಮೇಲೆ ಬೇರೆ ಬೇರೆ ಟೊಮೆಟೊ ಬೆಳೆಗಾರ ಇರ್ಬೋದು, ಇದನ್ನ ಎರೆಹುಳು ಗೊಬ್ಬರನ್ನ ಆ ಪಾಕೆಟ್ ಅಲ್ಲಿ ಕೊಟ್ಟು ಗಿಡನ್ನ ಬೆಳೆಸಿದ್ರೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗ್ತದ ಅಂತೇಳಿ ನಾನು ಹೊರಗಡೆ ರಾಜ್ಯಕ್ಕಾಗ್ಲಿ ಬೇರೆ ಡಿಸ್ಟಿಕ್ ಆಗ್ಲಿ ಮಾರಾಟ ಮಾಡ್ತಾ ಇಲ್ಲ, ನಮ್ಮ ಸ್ಥಳೀಯ ರೈತರೇ ನನ್ನ ಹತ್ರ ಖರೀದಿ ಮಾಡಿಕೊಂಡು ಒಳ್ಳೆ ಬೆಳವಣಿಗೆ ಆಗ್ತಾ ಇದೆ, ರೋಗ ನಿರೋಧಕ ಶಕ್ತಿ ಬರ್ತಾ ಇದೆ, ಆದ್ರಿಂದ ರೋಗನು ಅವಾಯ್ಡ್ ಆಗ್ತಾ ಇದೆ ಅಂತೇಳಿ ಸುಮಾರು ಜನ ರೈತರು ನನ್ನ ಹತ್ರ ಖರೀದಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಸರ್.
1: ಅಂದ್ರೆ ತಾವು ಸಗಣಿಯನ್ನು ಉಪಯೋಗ ಮಾಡಿಕೊಂಡು ಈ ಒಂದು ಮಟ್ಟದಲ್ಲಿ ಬೆಳೀತಾ ಇದ್ದೀರಿ.
0: ಹೌದು ಸರ್,
1: ತಮಗೆ ಲಾಭ ಕೂಡ ಇದೆ.
0: ಲಾಭ ಕೂಡ
1: ಯಾವ ತರದಲ್ಲಿ ಮಾರ್ತೀರಿ ಅದು, ಈಗ ಕ್ವಿಂಟಲ್ ಅಥವಾ ಬ್ಯಾರಲ್
0: ಸರ್? 1 ಕೆಜಿ ಬಂದು ಎರೆಹುಳು ಗೊಬ್ಬರನ 13 ರೂಪಾಯಿಗೆ ಮಾರಾಟ ಮಾಡ್ತೀನಿ, 1 ಕೆಜಿ ಎರೆಹುಳನ 800 ರೂಪಾಯಿಗೆ ಮಾರಾಟ ಮಾಡ್ತೀನಿ. ಎರೆಹುಳ ಆಹಾರನ ತಿಂದು ಮೇಲೆ ಕೆಳಗಡೆ ಹೋಗಿ ಬಂದು ರಂಧ್ರಗಳು ಮಾಡಿಕೊಂಡು ಶೇಷಕಾಂಡ ಉತ್ಪತ್ತಿ ಮಾಡಿ ಅದರಲ್ಲಿ ಬರ್ತಕ್ಕಂಥ ಬೆವರು ತಳಭಾಗದಲ್ಲಿ ಬರ್ತದ, ಆ ಬೆವರಿಗೆ ನಾವು ವರ್ಮಿ ವಾಶ್ ಅಂತೀವಿ ಇಂಗ್ಲಿಷ್ ಅಲ್ಲಿ, ಕನ್ನಡದಲ್ಲಿ ಎರೆ ಜಲ ಅಂತೀವಿ, ಎರೆ ಜಲನು ಮಾರಾಟ ಮಾಡಿ 1,00,000 ರೂಪಾಯಿ ಗಳಿಸ್ತೀನಿ ಸರ್.
1: ಅಂದ್ರೆ ತಾವು ಅಲ್ಲೇ ಒಂದು ತಮ್ದು ಸಗಣಿಯನ್ನು ಉಪಯೋಗಿಸ್ಕೊಂಡು ಈಗ ವರ್ಮಿ ಕಂಪೋಸ್ಟ್ ಉಪ ಕಸುಬನ್ನ ಅಲ್ಲಿ ಮಾಡ್ಕೊಂಡಿದ್ವಿ
0: ಸರ್.
1: ಅಂದ್ರೆ ಕೃಷಿಯಲ್ಲೇ ಒಂದು ಉಪ ಕಸುಬು ಸಮಗ್ರ ಬೇಸಾಯದಲ್ಲಿ ತಮ್ದು ಅದೊಂದು.
0: ಹೌದು ಸರ್.
1: ಆಯ್ತು ನಾಗರಾಜ್ ಅವ್ರಿ, ಈಗ ತಮ್ಮ ಹೊಲದಲ್ಲಿ ಎಷ್ಟಿದೆ ಹೊಲ, ಮತ್ತೆ ಹಣ್ಣಿನ ಗಿಡಗಳು ಯಾವ ತರ ಬೆಳೀತಾ ಇದ್ದೀರಿ, ತರಕಾರಿ ಯಾವ ತರ ಬೆಳೀತಾ ಇದ್ದೀರಿ
0: ಸರ್? ತರಕಾರಿ ಸಾವಯವ ಪದ್ಧತಿನಲ್ಲಿ ನಮ್ಮ ಮನೆಗಾಗಷ್ಟು ನಾವು ತರಕಾರಿ ಬೆಳ್ಕೊಂತಾ ಇದೀವಿ. 1 ಎಕರೆ ಮಾವು ಹಾಕಿದ್ವಿ, ಮಾವನ್ನ ನಾವೇ ಏನು ಇಂಗ್ಲಿಷ್ ಮೆಡಿಸನ್ ಸಿಂಪರಣೆ ಮಾಡ್ದೇನೆ, ಪೆಸ್ಟಿಸೈಡ್ ಸಿಂಪರಣೆ ಮಾಡ್ದೇನೆ, ಅಗ್ನಿಯಸ್ತ್ರ ಮಾಡಿಕೊಂಡು ಸಿಂಪರಣೆ ಮಾಡಿ ಅದರಿಂದ ಬರ್ತಕ್ಕಂಥ ಹಣ್ಣನ್ನ ನಾವೇ ಸ್ವಂತ ಮಾರಾಟ ಮಾಡ್ತೀವಿ ಸಾವಯವ ರೂಪದಲ್ಲಿ.
1: ಯಾವ್ಯಾವ ತಳಿ ಇದಾವೆ
0: ಸರ್? ನನ್ನ ಹತ್ರ ಮಲ್ಲಿಕಾಯಿ ಇದೆ, ತೋತಾಪುರಿ ಇದೆ ಸರ್. ಅದು ಇವತ್ತು ಏನು ನಮ್ಮ ಶ್ರೀನಿವಾಸಪುರ ಮಾರ್ಕೆಟ್ ಅಲ್ಲಿ ಬೆಲೆ ಇದೆ, ಅದ್ರ 2 ಪಟ್ಟು ಬೆಲೆಗೆ ನಮ್ಮದು ಮಾರಾಟ ಮಾಡ್ತೀವಿ. ನಾವು ಸಾವಯವ ಕೃಷಿನಲ್ಲಿ ಒಂದು ಸರ್ಟಿಫಿಕೇಟ್ ತಗೊಂಡಿದ್ದೀವಿ, ಮತ್ತೆ ನಮ್ಮ ಭೂಮಿನ ನಮ್ಮ ಈ ಭೂಮಿ ಸಾವಯವ

0: ಅಂತರ್ಜಾಲ ಎಷ್ಟಿದೆ ಅಂತ ಹೇಳ್ಬಿಟ್ಟು ಕೃಷಿ ವಿಶ್ವವಿದ್ಯಾಲಯದ ಚಿಂತಾಮಣಿನಲ್ಲಿ 0.78 ಇದೆ ಸರ್ ನಮ್ಮದು ಸಾವಯವ ಇಂಗಾಲ ನಮ್ಮ ಭೂಮಿನಲ್ಲಿ. ಸಾವಯವ ಪಿತಾಮಹನೇ ಅಂತೇಳಿ ನಮ್ಮ ಎರಡು ಯೂನಿವರ್ಸಿಟಿ, ಕೋಲಾರ ಯೂನಿವರ್ಸಿಟಿ ಮತ್ತು ಚಿಂತಾಮಣಿ ಯೂನಿವರ್ಸಿಟಿ ನನ್ನನ್ನು ಕರೆಸ್ತಾ ಇದ್ದಾರೆ ಸರ್.
1: ಕಾಲೇಜುಗಳು,
0: ಕೃಷಿ ಕಾಲೇಜುಗಳು ನನ್ನ ಕಡೆಯಿಂದ ಸಾವಯವ ಕೃಷಿ ಬಗ್ಗೆ ತರಬೇತಿ ಕೊಡ್ಲಿಕ್ಕೆ ಎರಡೂ ಕಾಲೇಜಿನವರು ಕರೆಸ್ತಾ ಅವರೇ. ಕೆವಿಕೆ ಇದೆ, ಕೋಲಾರ ಕೆವಿಕೆ ಇದೆ, ಚಿಂತಾಮಣಿ ಕೆವಿಕೆ ಇದೆ, ಅದ್ರ ಜೊತೆಗೆ ಮಂಡ್ಯನಲ್ಲಿ ಹೋಗಿ ತರಬೇತಿ ಕೊಟ್ಟು ಬಂದಿದ್ದೀನಿ, ಆಮೇಲೆ ಕೊಪ್ಪಳನಲ್ಲಿ ಕೊಟ್ಟಿದ್ದೀನಿ, ಆಮೇಲೆ ರಾಮನಗರ ಕೊಟ್ಟಿದ್ದೀನಿ, ಸುಮಾರು ಡಿಸ್ಟಿಕ್ ಅಲ್ಲಿ ಹೋಗಿ ಕೊಡ್ತಾ ಇದ್ದೀನಿ. ಈಗ ಬರೋ ತಿಂಗಳು ಧಾರವಾಡದಲ್ಲಿ ಒಂದು ತರಬೇತಿ ಕೊಡ್ಬೇಕು ಸರ್ ಸಾವಯವ ಕೃಷಿ ಬಗ್ಗೆ.
1: ನಾಗರಾಜ್ ಅವರು, ಈಗ ಹಣ್ಣಿನ ಬೆಳೆ ತಾವು ಈಗ ಬರೀ ಮಾವಿನ ಹಣ್ಣು ಅಷ್ಟೇ ಬೆಳಿತೀರಾ, ಬೇರೆ ಯಾವ್ದು?
0: ಸರ್ ನಮ್ಮದು ಮುಖ್ಯ ಕಸಬು ರೇಷ್ಮೆ ಮಾಡ್ತೀವಿ. ಪ್ರತಿ ತಿಂಗಳು 100 ಮೊಟ್ಟೆ ಹುಳು ಸಾಕಾಣಿಕೆ ಮಾಡ್ತೀವಿ. 100 ಮೊಟ್ಟೆಯಿಂದ ನಾವು ಬೆಳಿತಕ್ಕಂಥದ್ದು ಅಂತಾರಾಷ್ಟ್ರೀಯ ಗುಣಮಟ್ಟದ ರೇಷ್ಮೆ ಅಂದ್ರೆ ಬೈವಲ್ಟಿನ್. ಬೈವಲ್ಟಿನ್ ಅಂದ್ರೆ ಇದು ಬಂದು ತುಂಬಾ ಸೂಕ್ಷ್ಮ, ಇದು 1200 ಮೀಟರ್ ಬರ್ತದ ದಾರ. ನಮ್ಮ ಸ್ಥಳೀಯ ರೇಷ್ಮೆ ಬಂದು 900 ದಾರ ಬರ್ತದ. ಅದರಿಂದ ನಮಗೆ ಸ್ಥಳೀಯ ರೇಷ್ಮೆಗಿಂತಲೂ ಬೈವಲ್ಟಿನ್ ಮೇಸೋದ್ರಿಂದ ಲೇಬರ್ ಉಳಿತಾಯ ಆಗ್ತದ, ಗುಣಮಟ್ಟದ ರೇಷ್ಮೆ ಅಂತ ಹೇಳ್ಕೊಡ್ತಾರ. ರೇಷ್ಮೆ ಇಲಾಖೆಯಿಂದ 1 ಕೆಜಿಗೆ 30 ರೂಪಾಯಿ ಪ್ರೋತ್ಸಾಹ ಧನ ಕೊಡ್ತಾರ. ಚಾಕಿ 60 ಕೆಜಿ ಗೂಡು ನಾವು ಉತ್ಪಾದನೆ ಮಾಡಿದ್ರೆ ಚಾಕಿಗೆ ಅಂತ 1000 ರೂಪಾಯಿ ಸಹಾಯ ಧನ ಕೊಡ್ತಾರ. ಆದ್ರಿಂದ ನಾವು ಇಸ್ರೇಲು ಮತ್ತೆ ಚೈನಾ ಅಧ್ಯಯನ ಮಾಡಿ ಬಂದಿರೋದ್ರಿಂದ ಇವತ್ತು ನಾವು ರೇಷ್ಮೆನ, ಗುಣಮಟ್ಟದ ರೇಷ್ಮೆ ಬೆಳೆದಾಗ ಹೆಚ್ಚು ಆದಾಯ ಗಳಿಸಬಹುದು, ಅದರಿಂದ ಬರ್ತಕ್ಕಂಥ ತ್ಯಾಜ್ಯದಿಂದ ನಾವು ಹಣ ಗಳಿಸಬಹುದು ಅನ್ನೋದ್ರಿಂದ ನಾನು ರೇಷ್ಮೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಮುಖ್ಯ ಕಸಬು ಹಸುನು ಮಾಡ್ತಾ ಇದ್ದೀನಿ. ಹಸುನಿಂದ ಹಾಲು ಕರೆದು ಬೆಣ್ಣೆ ಮಾಡಿ ತುಪ್ಪ ಮೌಲ್ಯವರ್ಧನೆ ಮಾಡ್ತಾ ಇದ್ದೀನಿ. ಜೇನು ಸಾಕಾಣಿಕೆ ಮಾಡ್ತಾ ಇದ್ದೀನಿ. ಆಮೇಲೆ ನನ್ನ ಹತ್ರ ಅಜೋಲಾ ಇದೆ, ಗೋಬರ್ ಗ್ಯಾಸ್ ಇದೆ, ಕೋಳಿ ಇದೆ, ಕುರಿ ಇದೆ, ಮೇಕೆ ಇದೆ.
1: ಎಷ್ಟು ಕುರಿಗಳು ಮತ್ತೆ ಮೇಕೆಗಳು?
0: ಮೇಕೆ ಒಂದು 4 ಇದೆ ಸರ್. ಕುರಿ ಬಂದು ಅದ್ ನಾರಿ ಸುವರ್ಣ ಅಂತೇಳಿ ಒಂದು ಸಾರಿಗೆ 2 ಮರಿ ಆಗ್ತಕ್ಕಂಥದ್ದು. ಕುರಿ ಒಂದು 4 ಇದೆ ಸರ್.
1: ಕೋಳಿಗಳು,
0: ಕೋಳಿ ಒಂದು 50 ಕೋಳಿ ಇದೆ. ಅದು ಬಂದು
1: ಅದು ಏನು ಹಳ್ಳಿ ಕೋಳಿನ
0: ಸರ್? ಅದು ಸರ್ ಬಾತ್ಕೋಳಿ ಅಲ್ಲ ಸರ್, ಅದು BV38 ಅಂತ, ಬಾಯ್ಲರ್ ವೆರೈಟಿ 380 ಅಂತ. ಪ್ರತಿದಿನ ಮೊಟ್ಟೆ ಇರ್ತದ, ವರ್ಷದಲ್ಲಿ 13 ತಿಂಗಳು ಸತತವಾಗಿ ಮೊಟ್ಟೆ ಬರ್ತದ. ಅದು ಬ್ರೌನು. ಅದರಲ್ಲಿ ವಿಶೇಷ ಏನಂದ್ರೆ ಬಾಯ್ಲರ್ ವೆರೈಟಿ 380 BV38 ಮೊಟ್ಟೆನಲ್ಲಿ 3.5% ಪ್ರೋಟೀನ್ ಜಾಸ್ತಿ ಇರೋದ್ರಿಂದ ಡಾಕ್ಟರ್ ಯಥೇಚ್ಛವಾಗಿ ಅದನ್ನ ಶಿಫಾರಸ್ ಮಾಡ್ತಾರೆ, ಅದನ್ನ ಮಾಡ್ತಾ ಇದ್ದೀನಿ.
1: ಮಾರುಕಟ್ಟೆಯನ್ನು ಹೆಂಗ್
0: ಸರ್? ಮಾರುಕಟ್ಟೆ ಸ್ವತಃನೇ ನಾನೇ ಮಾರುಕಟ್ಟೆ ಮಾಡ್ತೀನಿ ಸರ್. ಈಗ ಕೋಲಾರಲ್ಲಿ ಕೆವಿಕೆ ಇದೆ, ಆಮೇಲೆ ಕೃಷಿ ಇಲಾಖೆ ಇದೆ, ಮತ್ತೆ ಈಗ ಚಿಂತಾಮಣಿ ಕೆವಿಕೆ ಇದೆ. ನನಗೆ ಬೇಕಾದಷ್ಟು ಅಲ್ಲಿ ನಾನು ತರಬೇತಿ ಕೇಂದ್ರ ಮಾಡ್ಕೊಂಡಿದ್ದೀನಿ ವಿದ್ಯಾರ್ಥಿಗಳಿಗೆ. ಮತ್ತೆ ನಮ್ಮ ಕೋಲಾರ ಹತ್ರ ಒಂದು ಕೆನರಾ ಬ್ಯಾಂಕ್ ತರಬೇತಿ ಕೇಂದ್ರ ಇದೆ. ಪ್ರತಿ ತಿಂಗಳೂ ರೈತರನ್ನ ತರಬೇತಿ ಕರ್ಕೊಂಬಂದಾಗ ಎರೆಹುಳು ಗೊಬ್ಬರದ ಬಗ್ಗೆ, ಕೋಳಿ ಸಾಕಾಣಿಕೆ ಬಗ್ಗೆ, ಕುರಿ ಸಾಕಾಣಿಕೆ ಬಗ್ಗೆ, ಆಮೇಲೆ ಮೇಕೆ ಸಾಕಾಣಿಕೆ ಬಗ್ಗೆ, ಜೇನು ಸಾಕಾಣಿಕೆ ಬಗ್ಗೆ, ಆಮೇಲೆ ಗೋಬರ್ ಗ್ಯಾಸು ಉತ್ಪಾದನೆ ಮಾಡೋದ್ರ ಬಗ್ಗೆ ನಾನಾ ರೀತಿ ತರಬೇತಿಗಳು ಅಲ್ಲಿ ಕೊಡ್ತಾ ಇದ್ದೀನಿ. ಹಂಗಾಗಿ ಅಲ್ಲಿ ಬಂದ್ತಕ್ಕಂಥವರೇ ಖರೀದಿ ಮಾಡ್ಕೊಂಡು ಹೋಗ್ತಾರೆ, ನನಗೆ ಅದನ್ನ ಮಾರಾಟದ ಸಮಸ್ಯೆ ಇಲ್ಲ ಸರ್.
1: ಈಗ ತಾವು ಕೃಷಿಯಲ್ಲಿ ಒಂದು ಉಪಕಸಬಾಗಿ ಜೇನನ್ನು ಕೂಡ
0: ಸಾಕಾಣಿಕೆ
1: ಅಂತ ಹೇಳಿದ್ರಿ, ಜೇನನ್ನ ಎಷ್ಟು ವರ್ಷದಿಂದ ಸಾಕ್ತಾ ಇದ್ದೀರಿ, ಮತ್ತೆ ಅದನ್ನ ನಿರ್ವಹಣೆ ಹೆಂಗ್ ಮಾಡ್ತೀರಿ, ಎಷ್ಟು ಪೆಟ್ಟಿಗೆನ ಇಟ್ಟಿರಿ, ಮತ್ತೆ ಎಷ್ಟು ಉತ್ಪನ್ನ ತಮ್ಗೆ ಬರಬಹುದು, ಅದ್ರ ಮಾರುಕಟ್ಟೆ, ಇದ್ರ ಬಗ್ಗೆ ಹೇಳಿ ನಾಗರಾಜ್ ಅವರೇ.
0: ಸರ್, ಜೇನು ಸುಮಾರು 4 ವರ್ಷದಿಂದ ಸಾಕಾಣಿಕೆ ಮಾಡ್ತಾ ಇದ್ದೀನಿ. ಅದು ತಳಿ ಬಂದು ತುಡುವೆ ಜೇನು ಅಂತೇಳಿ, 2 ಪೆಟ್ಟಿಗೆ ಇದೆ. 2 ಪೆಟ್ಟಿಗೆನಲ್ಲಿ ಪ್ರಾರಂಭದ ಪೆಟ್ಟಿಗೆನಲ್ಲಿ ಏನ್ ಮಾಡ್ತದ, ಕಾರ್ಮಿಕರು ತನಗೆ ಏನ್ ಬೇಕೋ ಅದನ್ನ ಸಂಗ್ರಹಣೆ ಮಾಡಿ, ತದಾದ್ಮೇಲೆ ಮೇಲಿನ ಪೆಟ್ಟಿಗೆನಲ್ಲಿ ಏನು ತಾನು ಜೇನು ಸಂಗ್ರಹಣೆ ಮಾಡಿ ಕೊಡ್ತದ, ಅದನ್ನ ತೆಗೆದು ನಾನು ಇವತ್ತೇನ್ ಮಾಡ್ತಾ ಇದ್ದೀನಿ ಅಂದ್ರೆ 1.5 ಕೆಜಿ ಅಂದ್ರೆ 1 ಕೆಜಿ 800 ರೂಪಾಯಿ ಮಾರಾಟ ಮಾಡ್ತಾ ಇದ್ರಿ. ಅದರಿಂದ ಜೇನುತುಪ್ಪದಲ್ಲಿ ಆದಾಯದ ಜೊತೆಗೆ ನಮ್ಮ ಬೆಳೆನೂ ಪರಾಗಸ್ಪರ್ಶ ಆಗೋದ್ರಿಂದ ಇಳುವರಿನೂ 1-5% ಹೆಚ್ಚಿಗೆ ಬರ್ತಾ ಇದೆ ಸರ್.
1: ಅಂದ್ರೆ ತಮ್ಗೆ ಕೃಷಿಯ ಉಪಕಸಬಾಗಿ ಜೇನು ತಮ್ಗೆ ಅದು ಕೂಡ

0: ದಲ್ಲಿ ಮಂಜುನಾಥ್ ಕೆಎಸ್ ಮಂಜುನಾಥ್ ಸರ್ ಅಂತೇಳಿ ಗುರುತಿಸಿ ಕೆಲವೊಂದು ಪ್ರಾತ್ಯಕ್ಷಗಳು ಮಾಡ್ರಿ. ನೀವು ಈಗ ಸಾವಯವ ಕೃಷಿ ಯಾಕೆ ಮಾಡಬೇಕು ಅಂದ್ರೆ ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಇವತ್ತಿನ ದಿವಸ ಏನಾಗ್ತಾ ಇದೆ, ಭೂಮಿನಲ್ಲಿ ಬೆಳೀತಕ್ಕಂಥ ಆಹಾರ ಪದಾರ್ಥಗಳು ವಿಷ ಆಗ್ತಾ ಇದೆ, ಅದರಿಂದ ಮತ್ತು ನೀವು ಸಾವಯವ ಕೃಷಿ ಮಾಡೋದ್ರಿಂದ ನಮ್ಮ ಇಲಾಖೆ ಕಡೆಯಿಂದ ಹಂತ ಹಂತವಾಗಿ ಎರಡು ಬಾರಿ ನಿಮಗೆ 50,000 ಒಂದು ಲಕ್ಷ ರೂಪಾಯಿ ಹಣ ಕೊಡ್ತೀವಿ. ನೀವು ಏನು ಈಗ ಸೀಮೆ ಗೊಬ್ಬರದ ಬದಲಿಯಾಗಿ ಘನಜೀವಾಮೃತ ಕೊಡೋದಾಗ್ಲಿ, ಜೀವಾಮೃತ ಕೊಡೋದಾಗ್ಲಿ, ಮತ್ತೆ ಪೆಸ್ಟಿಸೈಡ್ ಆಗಿ ಸಿಂಪರಣೆ ಮಾಡೋದ್ರ ಬದಲಾಗಿ ನೀವು ಅಗ್ನಿಯಾಸ್ತ್ರ ಸಿಂಪರಣೆ ಮಾಡೋದ್ರಾಗ್ಲಿ, ನೀಮಾಸ್ತ್ರ ಸಿಂಪರಣೆ ಮಾಡೋದ್ರಾಗ್ಲಿ ಅಂತೇಳಿ ಕೃಷಿ ಇಲಾಖೆ ನನ್ನನ್ನು ಗುರುಸಿ ಹಂತ ಹಂತವಾಗಿ 2 ಸಾರಿ 50,000 ರೂಪಾಯಿ ಹಣ ಕೊಟ್ಟರು. ಯಾಕೆ 50,000 ಕೊಟ್ಟರು ಅಂದರೆ, ನಾವು ಮೊದಲನೇದಾಗಿ ಜೀವಾಮೃತ ಮಾಡಿ ನಾವು ಜಮೀನಿಗೆ ಬಳಸಿ ಆ ಸುತ್ತಮುತ್ತಲಿರ್ತಕ್ಕಂಥ ರೈತರಿಗೆ ಇದ್ರ ಬಗ್ಗೆ ಮಾಹಿತಿ ಕೊಟ್ಟು, ಇವತ್ತಿನ ದಿವಸ ಯೂರಿಯಾಗೆ ಸಮಸ್ಯೆ ಆಗಿದೆ, ಡಿ ಎ ಪಿಗೆ ಸಮಸ್ಯೆ ಆಗಿದೆ, ನೀವು ಜೀವಾಮೃತನ ಬಳಸ್ಕೊಳ್ರಿ, ಜೀವಾಮೃತ ಬಳಸೋದ್ರಿಂದ ನಿಮ್ಮ ಭೂಮಿನೂ ಫಲವತ್ತಾಗಿರ್ತದ, ಬರ್ತಕ್ಕಂಥ ಆಹಾರ ಪದಾರ್ಥ ಆರೋಗ್ಯವಾಗಿರ್ತದ ಅಂತೇಳಿ ಕೃಷಿ ಇಲಾಖೆ ಮುಖಾಂತರ ನನಗೆ NMNF ಅಂತ ರಾಷ್ಟ್ರೀಯ ನೈಸರ್ಗಿಕ ಕೃಷಿ ಅಭಿಯಾನ ಅಡಿಯಲ್ಲಿ ನಮಗೆ ಕೃಷಿ ಇಲಾಖೆ ಬಹಳಷ್ಟು ಸಹಕಾರ ಕೊಟ್ಟಿದೆ. ಮೊದಲನೇದಾಗಿ ನನಗೆ ಮಾತೃದೇವೋಭವ ಅನ್ನಂಗೆ ಕೆವಿಕೆ ಕೊಡ್ತು, ಪಿತೃದೇವೋಭ ಅನ್ನಂಗೆ ರೇಷ್ಮೆ ಇಲಾಖೆ ಕೊಟ್ಟರು, ಆಚಾರ್ಯ ದೇವೋಭವ ಅನ್ನಂಗೆ ನನಗೆ ಕೃಷಿ ಇಲಾಖೆ ಇವತ್ತು ಕೈ ಹಿಡಿದಿದೆ. ಇವತ್ತು ನೀನು ಸಾವಯವ ಕೃಷಿ ಪಿತಾಮಹ, ನೀವು ಇನ್ನು ನಮ್ಮ ಜಿಲ್ಲೆಯಲ್ಲಿ ಸುಮಾರು ಜನ 20 ಜನ BRCಗಳಿದ್ದಾರೆ, ಅವ್ರಿಗೂ ಸಹ ನೀವು ಪ್ರೇರೇಪಣೆ ಮಾಡಿ ಅಂತೇಳಿ ಇವತ್ತು ಕೃಷಿ ಇಲಾಖೆ ನನಗೆ ಒಂದು 2 ಹಂತದಲ್ಲಿ 1 ಲಕ್ಷ ಹಣ ಕೊಟ್ಟಿದೆ. ನಾನು ಸುಮಾರು ಜನಕ್ಕೆ ಇವತ್ತು ಜೀವಾಮೃತ ಇರ್ಬೋದು, ಘನಜೀವಾಮೃತ ಇರ್ಬೋದು, ಎರೆಹುಳು ಗೊಬ್ಬರ ಇರ್ಬೋದು, ನೀಮಾಸ್ತ್ರ ಇರ್ಬೋದು, ಬ್ರಹ್ಮಾಸ್ತ್ರ ಇರ್ಬೋದು, ಗೋನಂದಾಜಲ ಇರ್ಬೋದು, ಗೋಕೃಪಾಮೃತ ಇರ್ಬೋದು, ಎಲ್ಲ ರೈತರಿಗೆ ಕೊಟ್ಟು ಆದಷ್ಟು ನೀವು ಸಾವಯವ ಕೃಷಿಗೆ ಪರಿವರ್ತನೆ ಆಗ್ರಿ, ನಿಮ್ಮ ಭೂಮಿ ಫಲವತ್ತಾಗಿರ್ತದೆ, ನೀವು ಬೆಳೆದಂಥ ಆಹಾರ ಪದಾರ್ಥಗಳು ಸ್ವಲ್ಪ ಚೆನ್ನಾಗಿರ್ತದೆ, ಅದನ್ನು ತಿಂದಾಗ ನಿಮ್ಮ ಆರೋಗ್ಯ ಸುಧಾರಣೆ ಆಗ್ತದೆ, ಆದಷ್ಟು ನೀವು ಆಸ್ಪತ್ರೆಗೆ ಹೋಗುವಂಥ ಸಮಸ್ಯೆಯನ್ನು ಕಡಿಮೆ ಮಾಡ್ಕೊಬೋದು ಅನ್ನೋ ದೃಷ್ಟಿಯಿಂದ ಸುಮಾರು ಜನ ರೈತರಿಗೆ ನಾನು ಇದನ್ನು ಹಂಚಿಕೆ ಮಾಡಿ ರಿಯಾಯಿತಿ ದರದಲ್ಲಿ ಹಂಚಿಕೆ ಮಾಡಿ ಅವರಿಗೆ ಪರಿವರ್ತನೆ ಮಾಡುವಂತ ಕೆಲಸ ಮಾಡ್ತಾ ಇದ್ದೀನಿ ಸರ್.
1: ನಾಗರಾಜ್ ಅವರೇ, ಇವತ್ತು ಅನೇಕ ರೀತಿಯ ಒಂದು ಕಾರ್ಮಿಕರ ಸಮಸ್ಯೆ ಅಂದರೆ ಲೇಬರ್ ಸಮಸ್ಯೆನ ನಮ್ಮ ರೈತ ಸಮುದಾಯ ಎದುರಿಸ್ತಾ ಇದೆ. ತಾವು ಸಮಗ್ರ ಬೇಸಾಯ ಮಾಡ್ತೀರಿ, ಏನೋ ಅಲ್ಪ ಸ್ವಲ್ಪ ತಮಗೆ ಜನರ ಕಾರ್ಮಿಕರ ಅವಶ್ಯಕತೆ ಕಡಿಮೆ ಆಗಬಹುದು.
0: ಹೌದು ಸರ್.
1: ಅಥವಾ ಇವತ್ತು ಏನು ನಾವು ಮೆಕನೈಸ್ಡ್ ಫಾರ್ಮಿಂಗ್ ಅಂತ ಬಂದಿದೆ, ಅಂದರೆ ತಂತ್ರಜ್ಞಾನದ ಮೂಲಕ ಇವತ್ತು ನಾವು ಕೃಷಿಯನ್ನು ಸುಲಭವಾಗಿ ಮಾಡ್ಕೊಂಡಿದ್ದೇವೆ. ಅಂದರೆ ನಾವು ಹಿಂದೆ ನಾವು ಎತ್ತು ಕೋಣನಿಂದ ಹುಡ್ತಾ ಇದ್ವಿ, ನಮ್ಮ ಹೊಲನ ಉಳುಮೆ ಮಾಡ್ತಾ ಇದ್ವಿ. ಮತ್ತೆ ಈಗೇನಾಗಿದೆ ಅಂದರೆ ಈಗ ಮಾಡರ್ನ್
0: ಟ್ರ್ಯಾಕ್ಟರ್
1: ಬಂದವೆ, ಅಂದರೆ ಆಧುನಿಕವಾದ ಟ್ರ್ಯಾಕ್ಟರ್ ಬಂದವೆ. ನಿಮ್ಗೆ ಬೇಕಾಗಿದ್ದು ಗಾತ್ರದ್ದು, ಬೇಕಾಗಿದ್ದು ಉದ್ದ ಅಗಲ ಅದು ನಿಮ್ಗೆ ಬಂದವೆ. ಅಂತವು ಅದೇ ಥರ ನೀವು ನಿಮ್ಮ ಇವತ್ತು ಒಬ್ಬ ಪ್ರಗತಿಪರ ರೈತರಾಗಿ ತಾವು ತಮ್ಮ ಮನೆಯಲ್ಲಿ ಯಾವ್ಯಾವ ರೀತಿಯ ಉಪಕರಣಗಳನ್ನು ಬಳಸ್ತಾ ಇದ್ದೀರಿ, ತಮ್ಮ ಉಪಕರಣಗಳ ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ತಿಳಿಸ್ಕೊಡಿ. ಅಂದರೆ ಈಗ ತಾವು ಚೈನಾ ಮತ್ತು ಇಸ್ರೇಲು ಅಲ್ಲೇ ಏನು ಅಗದಿ ಆಧುನಿಕ ಕೃಷಿ ಅಂದರೆ ಮುಂದುವರೆದ ಕೃಷಿಯಲ್ಲಿ ಅವರು ನೈಪುಣ್ಯತೆ ಪಡ್ಕೊಂಡಾರೆ, ಅದನ್ನೆಲ್ಲ ತಾವು ಕೂಡ ನೋಡ್ಕೊಬಂದು ತಮ್ಮ ಹೊಲದಲ್ಲಿ ಅದೇ ಥರದ ರೀತಿಯಲ್ಲಿ ತಾವು ಅಳವಡಿಸ್ಕೊಳ್ತಾ ಇದ್ದೀರಿ, ಅದರಲ್ಲಿ ಸಣ್ಣ ಪ್ರಮಾಣದ ಯಶಸ್ಸನ್ನು ಕೂಡ ಕಂಡಿದ್ದೀರಿ.
0: ಹೌದು ಸರ್. ಸರ್, ಪ್ರಗತಿಪರ ರೈತ ಅಂದರೆ ಇಂದಿನ ಪದ್ಧತಿಗಳನ್ನ ಅಳವಡಿಸ್ಕೊಂಡು ಇವತ್ತು ದಿವಸ ಮಾಡೋದೇ ಆದರೆ ಕೃಷಿನಿಂದ ಏನು ಲಾಭ ಗಳಿಸ್ಲಿಕ್ಕಾಗಲ್ಲ. ವೈಜ್ಞಾನಿಕವಾಗಿ ಇವತ್ತು ಉಳುಮೆ ಮಾಡಬೇಕಂದ್ರೆ ಸಕಾಲಕ್ಕೆ ಟ್ರ್ಯಾಕ್ಟರ್ ಬೇಕು. ಟ್ರ್ಯಾಕ್ಟರ್ ಇಟ್ಟಿದ್ದೀವಿ ಸಣ್ಣ ಪ್ರಮಾಣದಲ್ಲಿ,
1: ಟ್ರ್ಯಾಕ್ಟರ್
0: 25 HP ಒಂದು ಟ್ರ್ಯಾಕ್ಟರ್ ಇಟ್ಟಿದ್ದೀನಿ. ಆಮೇಲೆ ಸಣ್ಣ ಪ್ರಮಾಣದಲ್ಲಿ ಉಳುಮೆ ಮಾಡಬೇಕು ಅಂದ್ರೆ ಒಂದು ಪವರ್ ವೀಡರ್ 9 HP ಪವರ್ ವೀಡರ್ ಇಟ್ಟಿದ್ದೀನಿ. ಸಣ್ಣ ಪುಟ್ಟ ಕಳೆ ನಿಯಂತ್ರಣ ಮಾಡಬೇಕು ಅಂದ್ರೆ ಒಂದು ಬ್ರಷ್ ಕಟ್ ಇಟ್ಟಿದ್ದೀನಿ. ಏನಾದರೂ ಮರ ಕಟ್ ಮಾಡಬೇಕಂದ್ರೆ ಒಂದು ಚೈನ್ಸಾ ಇಟ್ಟಿದ್ದೀನಿ. ಔಷಧಿ ಸಿಂಪರಣೆ ಮಾಡಬೇಕಂದ್ರೆ ಒಂದು ಬ್ಯಾಟ್ರಿ ಸ್ಪೇರ್ ಇಟ್ಟಿದ್ದೀನಿ. ಆಮೇಲೆ ಪೆಟ್ರೋಲ್ದು ಸ್ಪೇರ್ ಮಾಡಬೇಕಂದ್ರೆ ಪೆಟ್ರೋಲ್ ಸ್ಪೇರ್ ಇಟ್ಟಿದ್ದೀನಿ. ಮನೆ ಸಿಂಪರಣೆ ಮಾಡಬೇಕು, ಔಷಧಿ ಹೊಡಿಬೇಕು, ಮನೆ ತೊಳಿಬೇಕು ಅಂದ್ರೆ ಅದಕ್ಕೂ ಒಂದು ಕರೆಂಟ್ ಪವರ್ ಸ್ಪ್ರೇ ಇಟ್ಟಿದ್ದೀನಿ. ಎಲ್ಲ ಇಲಾಖೆಗಳಿಂದ ಬರ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ಪಡೆದು ನಾನು ಇವತ್ತು ಒಂದು ಪ್ರಗತಿಪರ ರೈತ ಆಗಿದ್ದೀನಿ. ನಾನು ಯಥೇಚ್ಛವಾಗಿ ಈ ಕಾರ್ಮಿಕರ ಮೇಲೆ ಅವಲಂಬನೆ ಆಗುವಂಥ ಬೆಳೆ ನಾನು ಯಾವುದು ಮಾಡಕ್ಕೆ ಹೋಗೋದಿಲ್ಲ. ಇವತ್ತಿನ ದಿವಸ ಒಂದು ಜಮೀನಲ್ಲಿ ಕಳೆ ನಿಯಂತ್ರಣ ಮಾಡಬೇಕಂದ್ರೆ ಇವತ್ತು ಏನಾಗ್ತಾ ಇದೆ ಅಂದರೆ ಕಡಿಮೆ ಅಂದರೆ ಒಂದು 30-35 ಜನ ಬೇಕು. ನಾವೇನು ಮಾಡ್ತೀವಿ ಅಂದರೆ ಅಂತರ ಸ್ವಲ್ಪ ದೂರ ಇಡ್ತೀವಿ ಸಾಲು, ಮಧ್ಯದಲ್ಲಿ ಏನು ಮಾಡ್ತೀವಿ ರೋಟರಿ ಹೊಡ್ಕಂತೀವಿ, ಕಳೆ ನಿಯಂತ್ರಣ ಆಗ್ತದೆ. ಹಂಗು ಸಾಲು ಮಧ್ಯೆ ಇದ್ದಿದ್ದನ್ನು ಬ್ರಷ್ ಕಟ್ರಿಗೆ ಲೇನ್ ಹಾಕ್ಕೊಂಡು ಸ್ವಲ್ಪ ನಿಯಂತ್ರಣ ಮಾಡ್ಕೊತೀವಿ. ರೇಷ್ಮೆ ಕಟಾವಿಗೆ ಮಾತ್ರ ಕೆಲವು ದಿವಸ ಅವಲಂಬನೆ ಆಗ್ತೀವಿ, ಬೆಳೆ ಕಟಾವಿಗೆ ಮಾತ್ರ ಒಕ್ಕಣಿ ಮಾಡುವಾಗ ಅವಲಂಬನೆ ಆಗ್ತೀವಿ. ಅದು ಬಿಟ್ಟರೆ ನಾವು ಯಾವುದೇ ಕಾರಣಕ್ಕೂ ಲೇಬರ್ ಮೇಲೆ ಅವಲಂಬನೆ ಆಗಿಲ್ಲ ಸರ್, ವೈಜ್ಞಾನಿಕವಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ.
1: ಅನೇಕ ರೀತಿಯ ಉಪಕರಣಗಳು, ಎಲ್ಲ ರೀತಿಯ ಆಧುನಿಕ ಉಪಕರಣಗಳನ್ನ ತಮ್ಮ ಕೃಷಿಯಲ್ಲಿ ಅಳವಡಿಸಿಕೊಂಡು ಇವತ್ತು ಜಾಸ್ತಿ ಒಂದು ಕಾರ್ಮಿಕರ ಮೇಲೆ ತಾವು
0: ಅವಲಂಬನೆ
1: ಆಗಿಲ್ಲ. ಹಾಗಾಗಿ ನಮ್ಗೆ ಆ ಬಗ್ಗೆ ಖುಷಿ ಇದೆ,
0: ಖುಷಿ ಇದೆ ಸರ್.
1: ಅನೇಕ ರೈತರು ಇವತ್ತು ಆ ಸಮಸ್ಯೆನೆ ಎದುರಿಸ್ತಾ ಇದ್ದಾರೆ.
0: ಹೌದು ಸರ್.
1: ಅಯ್ಯೋ ಇದು ಮಾಡಕ್ ಆಗ್ತಾ ಇಲ್ಲ, ನಮ್ಗೆ ಬೆಳೆ ತೆಗಿಯಕ್ ಆಗ್ತಾ ಇಲ್ಲ.

0: ಕೆಲಸದವ್ರು ಬಂದಿಲ್ಲ ಹೀಗೆ ಹೇಳ್ತಾರೆ. ಇದಲ್ಲದೆ ತಾವು ಕೃಷಿ ಹೊಂಡ ಮತ್ತು ಮೀನು ಸಾಕಾಣಿಕೆ ಕೂಡ ತಮ್ಮ ಒಂದು ಕೃಷಿಯ ಉಪಕಸುಬಾಗಿ ಸೇರಿಸ್ಕೊಂಡಿದ್ರಿ, ಅದನ್ನು ಕೂಡ ಮಾಡ್ತಾ ಇದ್ದೀರಿ, ಹೇಳಿ ಅದ್ರ ಬಗ್ಗೆ ಹೇಳಿ.
1: ಸರ್, ನನಗೆ 2015 ಕೃಷಿ ಇಲಾಖೆಯಿಂದ ಕೃಷಿ ಹೊಂಡ ಮಾಡ್ಕೊಳ್ಳಿಕ್ಕೆ ನನಗೆ ರಿಯಾಯಿತಿ ದರದಲ್ಲಿ ಸಬ್ಸಿಡಿನಲ್ಲಿ ಕೃಷಿ ಹೊಂಡ ಕೊಟ್ಟವರೆ.
0: ಎಷ್ಟು ಹಣ ಬಂತವಾಗಿ
1: ನನಗೆ? ಸರ್, ಅವರು ಹಣ ಕೊಡ್ಲಿಲ್ಲ. ಅವ್ರೇನ್ ಮಾಡಿದ್ರು, ಗುಂಡಿ ಹೊಡೆಸ್ಲಿಕ್ಕೆ JCP ಕಳಿಸಿದ್ರು. JCP ಹೊಡೆಸಿದ್ದಾದ್ಮೇಲೆ ಟಾರ್ಪಲ್ಗೆ ಅಂತೇಳಿ ಒಂದು 4,500 ಹಣ ಕಟ್ಸ್ಕೊಂಡ್ರು. ರೈತನ ಒಂತಿಗೆ ಹಣ ಟಾರ್ಪಲ್ ಕೊಟ್ಟರು. ನಮ್ಮ ನೀರನ್ನ ಕೃಷಿ ಹೊಂಡಾಗಿ ಹೊಡ್ಕೊಂಡು ಕೃಷಿ ಹೊಂಡ ಮುಖಾಂತರ ಒಂದು ಮೋಟರ್ ಇಟ್ಕೊಂಡು ಎಲ್ಲಾ ಜಮೀನಿಗೂ ಹೊಡ್ಕೊಂತಾ ಇದೀವಿ. ಅದರಲ್ಲಿ ಮೀನು ಸಾಕಾಣಿಕೆಯನ್ನು ಮಾಡ್ತಾ ಇದ್ವಿ.
0: ಎಷ್ಟು ಅಳತೆ ಒಂದು ಜಾಗದಲ್ಲಿ ತಾವು ಕೃಷಿ ಹೊಂಡ ಮಾಡಿರಿ?
1: ನಮ್ಮದು ಬಂದು 15 ಅಡಿಗೆ 15 ಅಡಿ ಕೃಷಿ ಹೊಂಡ. ಅದರಲ್ಲಿ ನೀರು ಸಂಗ್ರಹಣೆ ಮಾಡಿ ಬೆಳೆಗೆ ನಾವು
0: ಎಷ್ಟು ಆಳ ಮಾಡಿದ್ವಿ?
1: ಆಳ ಒಂದು 13 ಅಡಿ ಸರ್.
0: 13 ಅಡಿ ಆಳ?
1: 13 ಅಡಿ ಆಳ.
0: 13 ಅಡಿ ಆಳನು ನೀರಿದೆ? ಈಗ
1: ನೀರಿದೆ ಸರ್.
0: ದೊಡ್ಡ ಪ್ರಮಾಣದ ನೀರು ನಿಂತಿದೆ.
1: ನೀರು ನಿಂತಿದೆ. ಜೊತೆಗೆ ಏನಂದ್ರೆ, ನಮ್ಮ ಅದೃಷ್ಟ, ನಮ್ಮ ಮಾಜಿ ಸಭಾಪತಿ ರಮೇಶ್ ಕುಮಾರ್ ಇದ್ರಲ್ಲ,
0: ಹೌದು,
1: ಅವರು ನಮ್ಮ ಸಿದ್ದರಾಮಯ್ಯ ಮುಖಾಂತರ
0: ಮಾಜಿ ಮುಖ್ಯಮಂತ್ರಿಗಳು
1: ಅವರು 1,400 ಕೋಟಿ ತಂದು KCV ಅಲ್ಲಿ ನೀರನ್ನ ಕೋಲಾರ ಜಿಲ್ಲೆಗೆ
0: ತಂದ್ರು.
1: ತಂದಿದ್ದರಿಂದ ನಮ್ಗೆ ಬಹಳ ಅನುಕೂಲ ಆಯ್ತು ಸರ್.
0: ಅದೇ ಅದೇ,
1: ತುಂಬಾ ನೀರಿನ ಸಮಸ್ಯೆ ಇಲ್ಲ. ಬೆಂಗಳೂರಲ್ಲಿ ಜನ ವಾಸ ಮಾಡುವಷ್ಟು ದಿವಸನು ಕೋಲಾರ ಜಿಲ್ಲೆಗೆ ನೀರು ಸಮಸ್ಯೆ ಬರೋದಿಲ್ಲ ಅಂತ ನನ್ನ ಅನಿಸಿಕೆ ಸರ್. ನಾವು ನೀರಿಗೆ ಸುಮಾರು ವರ್ಷ ಬರಗಾಲ ಬಂದು ಕಷ್ಟಪಟ್ಟಿದೀವಿ. ನಮ್ಮ ಮಕ್ಕಳಿಗೆ, ನಮ್ಮ ಮೊಮ್ಮಕ್ಕಳಿಗೆ, ಮರಿಮಕ್ಕಳಿಗೆ ನೀರಿನ ಸಮಸ್ಯೆ ಇಲ್ಲ ಅಂತ ನಾನು ಇವತ್ತು ಭಾವಿಸ್ಕೊಂಡು ಹೋಗ್ತೀನಿ.
0: ಈಗ ತಮ್ಮ ಕೃಷಿ ಹೊಂಡ 13 ಆಳದ್ದು ಮತ್ತೆ 15 ಗಾತ್ರದಿದೆ ಅಂತ ಹೇಳಿದ್ರಿ. ಈಗ ಕೃಷಿ ಹೊಂಡಕ್ಕೆ ತೆಗಿಲಿಕ್ಕೆ ಅವರು ಸರ್ಕಾರದ ವತಿಯಿಂದ ಸಹಾಯ ಕೂಡ ಸಿಕ್ತು. ಮತ್ತೆ ಈಗ ಕೃಷಿ ಹೊಂಡದಲ್ಲಿ ನೀರನ್ನು ಕೂಡ ನಿಲ್ಸಿರಿ. ನೀರು ನಿಲ್ಸಿದ ಮೇಲೆ ತಾವು ಮುಂದೇನು ಮಾಡಿದ್ರಿ? ಏನು ಮೀನುಗಾರಿಕೆ ವತಿಯಿಂದ ಏನಾದರೂ ಮತ್ತೆ ಮೀನು ಬೆಳೆಸಕ್ಕೆ ಏನು ಕ್ರಮ ಕೈಗೊಂಡ್ರೆ ಹೆಂಗೆ?
1: ಸರ್, ನಾವೇನ್ ಮಾಡಿದೀವಿ ಅಂದ್ರೆ, ಕೃಷಿ ಇಲಾಖೆಯಿಂದ ಹೊಂಡ ಮಾಡ್ಕೊಳ್ಳಿಕ್ಕೆ JCP ಕೊಟ್ಟು ಮಣ್ಣಿನ ಕೆಲಸ ಆಯ್ತು. ಟಾರ್ಪಲ್ ತಗೊಂಡ್ಲಿಕ್ಕೆ ಒಂತಿಗೆ ಹಣ ಕಟ್ಟಿದ್ವಿ, ಟಾರ್ಪಲ್ ಕೊಟ್ಟರು. ಅದರಲ್ಲಿ ಈಗ ಮೀನ್ ಬಿಟ್ಕೊಂಡಿದ್ದೀವಿ. ಅದರಲ್ಲಿ ಮೋಟರ್ ಇಟ್ಕೊಂಡು ನೀರು.
0: ಯಾವ ಜಾತಿಯ ಮೀನು ಹಾಕಿದ್ರಿ ನಾಗರಾಜ್ ಅವರೇ?
1: ನಾವು ಬಂದು ಇದು ರೂಪಚಂದ್ ಅಂತ ಮಾಡಿದ್ವಿ ಸರ್. ಒಳ್ಳೆ ಬೆಲೆ ಇದೆ ಸರ್. ಅದು 80 ರೂಪಾಯಿ ಹೋಗ್ತಾ ಇದೆ
0: ಕೆಜಿಗೆ.
1: ಹೌದು,
0: ಅದು ಹೇಳಿ ನೀವು ಮೀನು ಸಾಕಾಣಿಕೆ ಯಾವಾಗ ಆರಂಭ ಮಾಡಿದ್ರಿ?
1: ಮರಿ ಬಂದು ನಾವು
0: ಎಷ್ಟು ವರ್ಷದಿಂದ ಶುರು ಮಾಡಿ?
1: ಮರಿ ಬಂದು 3 ರೂಪಾಯಿ ಹಂಗೆ ಕಲ್ಕಟ್ಟಾನಿಂದ ತರಿಸಿದ್ದು. ಕಲ್ಕಟ್ಟಾನಿಂದ ತರಿಸಿ ಕೃಷಿ ಹೊಂಡನಲ್ಲಿ 2,000 ಮರಿ ಬಿಟ್ಟಿದ್ದು.
0: ಯಾವಾಗ
1: ನಾವು ಬಿಟ್ಟು? ಸುಮಾರು ಒಂದು 5 ವರ್ಷ ಆಗಿದೆ. ನಿರಂತರವಾಗಿ ಬಿಡ್ತಾ ಇರ್ತೀವಿ. ದೊಡ್ಡದಾದಾಗ ಮಾರಾಟ ಮಾಡ್ತಾನೆ.
0: ಮರಿನು ತಗೊಂಡು ಬರ್ತಾನೆ ಇರ್ತೀರಿ,
1: ಮತ್ತೆ
0: ದೊಡ್ಡಾದ್ಮೇಲೆ
1: ಮಾರ್ಕೆಟಿಂಗ್ ಮಾಡ್ತಾನೆ ಇರ್ತೀವಿ.
0: ಹಿಡಿದು ಮಾರ್ತೀವಿ.
1: ಮಾರ್ತೀವಿ ಸರ್.
0: ಅದು ಎಷ್ಟು ಬರುತ್ತೆ ಸರ್? 2,000 ಮರಿನ ಪ್ರತಿ ಸಾರಿನ ತಾವು ಎಷ್ಟು ದಿನಕ್ಕೆ ಅದನ್ನು ನಾವು ತೆಗಿತೀರಿ
1: ಸರ್? ನಾವು ಒಂದು ಸಾರಿ ಮೀನ್ ಬಿಟ್ರೆ 8 ತಿಂಗಳು ಸಮಯ ಬೇಕು ಸರ್.
0: 8 ತಿಂಗಳು
1: ಹಾರ್ವೆಸ್ಟಿಂಗ್ ಮಾಡ್ಬೇಕಂದ್ರೆ 8 ತಿಂಗಳು ಬೇಕು.
0: 8 ತಿಂಗಳು ಕಾಯ್ಬೇಕು.
1: ಹೌದು ಸರ್. 2,000 ಮರಿ ಬಿಟ್ರೆ ನಮಗೆ 1,600-1,700 ಮರಿ ಸಿಗ್ತದೆ. ಅದು ಬಂದ್ರೆ ಒಂದು 400 ಗ್ರಾಮ್ ಇಂದ ಹಿಡಿದು ಒಂದು 600 ಗ್ರಾಮ್ ತನಕ ಬರ್ತದೆ ಸರ್.
0: ನಾವೇ ಸರಿ ಒಂದು ಅರ್ಧ ಕೆಜಿ ಬರ್ತದೆ.
1: ಅರ್ಧ ಕೆಜಿ ಸರ್.
0: ಒಂದು ಮೀನು
1: ನಾವು ಮಾರಾಟ ಮಾಡಿದ್ರೆ 80 ರೂಪಾಯಿ ಕೆಜಿ. ಅವರೇನ ಬಂದು ಹಿಡ್ಕೊಂಡ್ರೆ 40 ರೂಪಾಯಿ ಕೆಜಿ ಹಂಗೆ ಹಿಡ್ಕೊಂಡು ಹೋಗಿ ಅವರೇ ಮಾರಾಟ ಮಾಡ್ತಾರೆ ಸರ್, ಮೀನು ಮಾರಾಟ ಮಾಡೋರು.
0: ಅಂದ್ರೆ ನೀವು ಒಂದೇ ಜಾತಿಯ ಮೀನನ್ನ ಈಗ ಸಾಕ್ತಾ ಇದ್ದೀರಿ?
1: ಹೌದು ಸರ್. ಅದು ರೂಪಚಂದ್ ಅಂತೇಳಿ, ಅದನ್ನ ಮಾತ್ರ ನಾವು ಸಾಕ್ತಾ ಇದೀವಿ ಸರ್.
0: ಅಂದ್ರೆ ನಾಗರಾಜ್ ಅವರು ತಮ್ಮ ಮೀನು ಕೃಷಿಯ ಅನುಭವನು ಕೂಡ ತುಂಬಾ ಚೆನ್ನಾಗಿದೆ.
1: ಹೌದು ಹೌದು ಸರ್. ನಾವು ಏನ್ ರೇಷ್ಮೆ ತ್ಯಾಜ್ಯದಿಂದ ಗೊಬ್ಬರ ಮಾಡಿದೀವಿ, ನೀರನ್ನ ಹಾಗೆ ಬಿಡಬಾರದು. ನೀರಿಂದ ಒಂದು ಕಸಬು ಮಾಡಿಕೊಂಡಾಗ ಅದರಿಂದ ಬರ್ತಕ್ಕಂಥ ಆದಾಯ ನಮ್ಮ ಕುಟುಂಬಕ್ಕೆ ಆರ್ಥಿಕವಾಗಿ ನೆರವಾಗ್ತದೆ ಸರ್.
0: ಹೌದೌದು. ಆಯ್ತು ನಾಗರಾಜ್ ಅವರು, ಈಗ ತಮ್ಮ ಮೀನು ಸಾಕಾಣಿಕೆಯಲ್ಲಿ ಮೀನುಗಳಿಗೆ ಫೀಡ್ಸ್ ಅನ್ನು ಯಾವ ತರ ಕೊಡ್ತೀರಿ, ಎಲ್ಲಿಂದ ತರ್ತೀರಿ?
1: ಸರ್, ಫೀಡ್ ಬಂದು ನಮಗೆ ಮಾಲೂರು ಸರಬರಾಜು ಮಾಡ್ತಾರೆ ಸರ್. ಅದು ಒಂದು 50 ಕೆಜಿ ಬ್ಯಾಗ್ ಬಂದು 1,600 ರೂಪಾಯಿ. ಅದು ದಿನಕ್ಕೆ ಒಂದು 4 ಕೆಜಿ ಲೆಕ್ಕದಲ್ಲಿ ಕೊಡ್ತಾ ಇರ್ತೀವಿ ಸರ್. 2,000 ಮೀನು ಬಿಡ್ತೀವಿ. 2,000 ಮೀನಲ್ಲಿ ನಮಗೆ ಒಂದು 1,600-1,700 ಮೀನು ಇರ್ತದೆ. ಡೈಲಿ ಒಂದು 4 ಕೆಜಿ 3 ಕೆಜಿ ಕೊಡ್ತಾ ಇರ್ತೀವಿ. ಅದು ಒಂಥರ ಬೆಂಡ್ ತರ ತೇಲ್ಕೊಂಡಿರ್ತದ, ಮೀನ್ ಬಂದು ಅಟ್ರಾಕ್ಷನ್ ಮಾಡಿ ಅದನ್ನ ತಿಂತದೆ ಸರ್.
0: ಹಾಗಾಗಿ ಇವತ್ತು ಮೀನು ಸಾಕಾಣಿಕೆಯಲ್ಲೂ ಕೂಡ ತಮ್ದು ಯಶಸ್ಸು ಆಗಿದೆ.
1: ಹೌದು ಸರ್.
0: ಮೀನಲ್ಲಿ 1 ವರ್ಷಕ್ಕೆ ಅಂದ್ರೆ 8 ತಿಂಗಳ ಕಾಯ್ಬೇಕು. 8 ತಿಂಗಳ ಕಾದ ತಕ್ಷಣ ಮತ್ತೆ ತಿಂದು ಇನ್ನೊಂದು ಬೆಳೆ ಬೆಳೆಸ್ಬೇಕಲ್ಲ, ಎಷ್ಟು ದಿನ ಮತ್ತೆ ಅದು ಬಿಟ್ಟು ನೀವು ಇದು ಮಾಡ್ತೀರಿ?
1: 1 ತಿಂಗಳ ಗ್ಯಾಪ್ ಬಿಡ್ಬೇಕು.
0: 1 ತಿಂಗಳ
1: ಗ್ಯಾಪ್ ಬಿಡ್ಬೇಕು
0: ಅಂದ್ರೆ 9ನೇ ತಿಂಗಳು ಬಿಟ್ಟು 10ನೇ ತಿಂಗಳಿಗೆ ಶುರು ಮಾಡ್ತೀರಿ?
1: ಹೌದು ಸರ್.
0: ಈಗ ನಾಗರಾಜ್ ಅವರು ಮೀನು ಸಾಕಾಣಿಕೆಯಲ್ಲಿ ಮತ್ತೆ ಅಲ್ಲಿ ಕೂಡ ತಾವು ಯಶಸ್ ಕಂಡಿರಿ.
1: ಹೌದು ಸರ್.
0: ಲಾಭ ಯಾವ ತರ ಬರುತ್ತೆ? ಈಗ 2,600 ಮೀನು ಇದಾವ ಅಂತ ಇಟ್ಕೊಳ್ರಿ. 1,600 ಮೀನನ್ನ ಮಾರದ್ರಿ, ಸಾಮಾನ್ಯ ಅಜಮಾಸ ಎಷ್ಟು ಸರ್ ಲಾಭ ಇರುತ್ತೆ?
1: ಒಟ್ಟಾರೆ ನಮಗೆ
0: ನಿರ್ವಹಣೆ ಬಹಳ ತ್ರಾಸ ಇರುತ್ತೆ.
1: ಮೀನ್ ಸಾಕಾಣಿಕೆ ನಿರ್ವಹಣೆ ಏನ್ ಜಾಸ್ತಿ ಇರಲ್ಲ ಸರ್. ಅಂದ್ರೆ ನಾವ್ ಏನ್ ಮಾಡ್ಬೇಕಂದ್ರೆ ಸ್ವಲ್ಪ ನಾವು ಕೋಳಿ ಸಾಕಾಣಿಕೆ ಮಾಡ್ತೀವಲ್ಲ, ಕೋಳಿ ಮಲ ಇದೆಯಲ್ಲ ಅದನ್ನು ಕೊಡ್ಬೋದು ಮೀನ್ ದೊಡ್ಡದಾದ್ಮೇಲೆ. ಆಮೇಲೆ ಅಜೋಲಾ ಇದೆಯಲ್ಲ, ಅಜೋಲಾನು ಕೊಡ್ಬೋದು. ಆಮೇಲೆ

0: ನಮ್ದು ಹಸು ಸಾಕಾಣಿಕೆ ಮಾಡ್ತೀವಲ್ಲ, ಸಗಣಿನೂ ಕೊಡ್ಬೋದು, ಫೀಡ್ ಉಳಿಸ್ಕೊಳ್ಲಿಕ್ಕೆ ನಮಗೆ ಖರ್ಚು ಹೋಗಿ ಕಡಿಮೆ ಅಂದ್ರೂ 1,600 ಮೀನಿಂದ 32,000 ರೂಪಾಯಿ ಆದಾಯ ಗಳಿಸಬಹುದು ಸರ್.
1: ಅದರಿಂದ
0: ಸಿಗುತ್ತೆ
1: ಸರ್, ಬರೀ ನಿಮ್ಗೆ 15 ಜಾಗದಲ್ಲಿ.
0: ಹೌದು ಸರ್,
1: ತುಂಬಾ ಸಂತೋಷ ನಾಗರಾಜ್ ಅವರೇ. ಮತ್ತೆ ಈಗ ತಮ್ದು ಉಳಿದ ಬೆಳೆಗಳನ್ನು, ದವಸ ಧಾನ್ಯಗಳನ್ನು ಯಾವ್ದಾದ್ರು ಬೆಳಿತೀರಾ
0: ಸರ್? ರಾಗಿ ಮಾಡ್ತೀವಿ. ರಾಗಿ ಯಾವ ರೀತಿ ಮಾಡ್ತೀವಿ ಅಂದ್ರೆ, ನಾವು ಬೇಸಿಗೆ ರಾಗಿ ಮಾಡ್ತೀವಿ. ಬೇಸಿಗೆ ರಾಗಿ ಮಾಡಿದಾಗ ನಮಗೆ ಲೇಬರ್ ಸ್ವಲ್ಪ ಸಮಸ್ಯೆ ಕಡಿಮೆ, ಬೇಸಿಗೆನಲ್ಲಿ ಕೂಲಿ ಆಳುಗಳ ಸಮಸ್ಯೆ ಇರೋದಿಲ್ಲ. ಅದೇನಂದ್ರೆ ಬೇಸಿಗೆ ರಾಗಿ ನಾವು ಮಾಡಿದಾಗ 2 ಕಟಾವು ಬರ್ತದೆ. ನಾವು ಈ ಸಾರಿ ಬೇಸಿಗೆನಲ್ಲಿ ಮಾಡಿದ್ದು 1 ಜಮೀನಿಗೆ 22 ಕ್ವಿಂಟಲ್ ರಾಗಿ ಬೆಳ್ಕೊಂಡಿದ್ದೀವಿ. ಮೊದಲನೇ ಹಂತದಲ್ಲಿ 12 ಕ್ವಿಂಟಲ್ ಆಯಿತು, ಎರಡನೇ ಹಂತದಲ್ಲಿ 11 ಕ್ವಿಂಟಲ್, 22-23 ಕ್ವಿಂಟಲ್ ರಾಗಿ ಆಗಿದೆ ಸರ್. ಅದರಿಂದ ಬರ್ತಕ್ಕಂತ ಏನು ತಾಳಿದೆಯಲ್ಲ, ಅದಕ್ಕೆ ಹಸುಗಳಿಗೆ ಬಳಸ್ಕೊಂತೀವಿ, ಒಂದಷ್ಟು ಮಾರಾಟವನ್ನು ಮಾಡ್ತೀವಿ. ಇವತ್ತಿನ ದಿವಸ ಅದೇ ರಾಗಿನ 6,000 ರೂಪಾಯಿ ಕ್ವಿಂಟಲ್ ಮಾರಾಟವನ್ನು ಮಾಡ್ತಾ ಇದೀವಿ ಸರ್.
1: ಮತ್ತೆ ಯಾವ್ದು ಬೆಳೆ ಬೆಳಿತೀರಿ?
0: ಮತ್ತೆ ನಮ್ಮ ರೇಷ್ಮೆ, ರಾಗಿ, ಸ್ವಲ್ಪ ಈ ನಮ್ಮ ಮಾವು ಇದೆ, ಜೊತೆಗೆ ಬೇಕಾದಷ್ಟು ಒಂದಷ್ಟು ತರಕಾರಿ ಬೆಳ್ಕೊಂತೀವಿ. ಆಮೇಲೆ ನಮ್ಮದು 50 ಕೋಳಿ ಸಾಕಾಣಿಕೆ ಮಾಡ್ತೀನಿ. ಕೋಳಿಯಿಂದ 45 ಮೊಟ್ಟೆ ಬರ್ತದ, 10 ರೂಪಾಯಿ ಅಂದ್ರೆ 450 ರೂಪಾಯಿ ಪ್ರತಿದಿನ ಆದಾಯ ಬರ್ತದ.
1: ತುಂಬಾ ಸಂತೋಷ ನಾಗರಾಜ್ ಅವರೇ. ಈಗಾಗಲೇ ತಾವು ತಮ್ಮ ಕೃಷಿಯಲ್ಲಿ ಯಶಸ್ ಅನ್ನ ಕಂಡುಕೊಂಡಿದ್ರಿ. ಈ ಯಶಸ್ಸಿಗೆ ತಮ್ದು ಉತ್ಸಾಹ ಮತ್ತೆ ಅನುಭವ ಕೂಡ ಕಾರಣ ಆಗಿದೆ. ಅದೇ ತರ ಈಗ ಸರ್ಕಾರದ ಯೋಜನೆಗಳು ಕೂಡ ತಮ್ಗೆ ಕೈ ಹಿಡಿದವೆ.
0: ಹೌದು ಸರ್.
1: ಯಾವ್ಯಾವ ರೀತಿಯ ಸಹಾಯಧನ ನಮ್ಮ ಸರ್ಕಾರದ ವತಿಯಿಂದ ತಮ್ಗೆ ಅಧಿಕಾರಿಗಳು ತಮ್ಗೆ ಕೊಡಮಾಡಿದ್ದಾರೆ, ಅದನ್ನ ಹೇಳಿ
0: ಸರ್. ಸರ್ಕಾರದಿಂದ ಈವತ್ತಿನ ದಿವಸ ನನಗೆ ಫಸಲ್ ಬಿಮಾ ಯೋಜನೆಯಿಂದ ವರ್ಷದಲ್ಲಿ 6,000 ರೂಪಾಯಿ ಮೋದಿ ಸರ್ಕಾರ 2,000 ಕೊಡ್ತಾ ಇದೆ. 6,000 ಏನ್ ಮಾಡ್ತಾ ಇದೀವಿ, ಒಂದಷ್ಟು ಉಳುಮೆ ಖರ್ಚಿಗೆ, ಒಂದಷ್ಟು ಡೀಸೆಲ್ಗೆ ಅಥವಾ ಬಿತ್ತನೆ ಬೀಜಕ್ಕೋ ಅಥವಾ ಗೊಬ್ಬರಕ್ಕೆ ಬಳಸ್ಕೊಂತೀವಿ. ಒಂದು ರೇಷ್ಮೆ ತೋಟ ನಾವು ನಾಟಿ ಮಾಡಿದಾಗ ಹನಿ ನೀರಾವರಿ ಮಾಡ್ಕೊಂತೀವಿ. ರೇಷ್ಮೆ ಇಲಾಖೆಯಿಂದ 1 35,000 ರೂಪಾಯಿ ತರ ನನಗೆ 3 ಹನಿ ನೀರಾವರಿಗೆ ಸಹಾಯಧನ ಮಾಡಿದೆ. ರೇಷ್ಮೆ ಕಡ್ಡಿ ನಾಟಿ ಮಾಡಿದಾಗ 1 50,000 ರೂಪಾಯಿ ರೀತಿಯಲ್ಲಿ NREG ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಸಹಾಯ ಕೊಟ್ಟಿದೆ. ಆಮೇಲೆ ನಮ್ಮ ಕೃಷಿ ಇಲಾಖೆಯಿಂದ ನಮಗೆ ಏನು ಟ್ರ್ಯಾಕ್ಟರ್ ಏನು ಸಲಕರಣೆ ಬೇಕಲ್ಲ, ರೋಟರಿ ಇರ್ಬೋದು ಅಥವಾ 5 ಇರ್ಬೋದು, ಕಲ್ಟಿವೇಟರ್ ಇರ್ಬೋದು, ಅದನ್ನು ಸಹಾಯ ಕೊಟ್ಟಿದೆ,
1: ವಿನಾಯಿತಿ ದರದಲ್ಲಿ ಕೊಟ್ಟಿದೆ.
0: ಹೌದು, ರಿಯಾಯಿತಿ ದರದಲ್ಲಿ ಕೊಟ್ಟಿದೆ. ಆಮೇಲೆ ತೋಟಗಾರಿಕೆ ಇಲಾಖೆಯಿಂದ ಮಾವು ನಾವು ಬೆಳಿತಿರಲ್ಲ, ಮೊನ್ನೆ ಸ್ವಲ್ಪ ಕಲ್ಲು ಆಮೇಲೆ ಸಮಸ್ಯೆ ಆಗಿ ಕಾಯಿ ಉದುರಿದಾಗ ಅದನ್ನು ಪರಿಹಾರ ಕೊಟ್ಟಿದೆ. ಎಲ್ಲಾ ಇಲಾಖೆಗಳಿಂದನೂ ನನಗೆ ಸಹಾಯಧನ ಸಿಕ್ಕಿದೆ ಸರ್.
1: ಮಾವಿನ ಬೆಳೆ ಬಗ್ಗೆ ಸ್ವಲ್ಪ ಹೇಳಿ
0: ಸರ್. ಮಾವಿನ ಬೆಳೆ ಬಗ್ಗೆ ಹೇಳೋದಾದ್ರೆ, ಮಾವಿಗೆ ಸ್ವಲ್ಪ ಹೆಚ್ಚು ಕಡಿಮೆ ಹೇಳೋದಾದ್ರೆ, ನೀರಾವರಿ ಇದ್ರೆ ಒಳ್ಳೇದು ಸರ್. ನಾವು ಮಳೆ ಆಶ್ರಿತ ಮಾಡಕ್ ಹೋದ್ರೆ ಮಾವು ಇವತ್ತಿನ ದಿವಸ ಏನಾಗ್ತಾ ಇದೆ, ಅದು ಗಿಡ ಬೆಳೆದು ಅದು ಚಿಗುರಿ ಮತ್ತೆ ಹೂ ಬಂದು, ಹೂವು ಬಂದು ಕಾಯಿ ಹಿಡಿಯೋ ಸಮಯದಲ್ಲಿ ಭೂಮಿನಲ್ಲಿ ತೇವಾಂಶ ಇಲ್ಲ ಅಂದ್ರೆ ಹೂವೆಲ್ಲ ಡ್ರಾಪ್ ಆಗ್ಬಿಡ್ತದೆ ಸರ್. ಹೂ ಡ್ರಾಪ್ ಆಗುವಂತ ಸಂದರ್ಭದಲ್ಲಿ ಸ್ವಲ್ಪ ಹನಿ ನೀರಾವರಿ ಮಾಡಿ ಸ್ವಲ್ಪ ನಾವು ಅದಕ್ಕೇನಾದ್ರೂ ಒಂದಷ್ಟು ನೀರು ಕೊಟ್ರೆ ಅದೇನಾಗ್ತದ, ಇಳುವರಿ ಜಾಸ್ತಿ ಬರ್ತದ. ಜಾಸ್ತಿ ಬಂದಾಗ ಔಷಧಿ ಸಿಂಪರಣೆ 1 ಅಥವಾ 2 ಮಾಡಬೇಕು. ಯಾಕಂದ್ರೆ 2 ನೋಡ್ತಾ ಇದ್ದೀವಿ, ನಮ್ಮ ಕೋಲಾರ ಜಿಲ್ಲೆನಲ್ಲಿ ಯಥೇಚ್ಛವಾಗಿ ಸಿಂಪರಣೆ ಮಾಡಿದ್ರಿಂದ ಬೇರೆ ದೇಶಗಳಿಗೆ ಒಂದು ಎಕ್ಸ್ಪೋರ್ಟ್ ಮಾಡುವಂತ ಸಮಸ್ಯೆ ನಮಗೆ ಉದ್ಭವ ಆಯಿತು. ಔಷಧಿ ಸಿಂಪರಣೆ ಮಾಡಿ ಕಡಿಮೆ ಮಾಡಿ ಅದಕ್ಕೆ ನಾವು ಒಂದು ಗ್ಲೌಸ್ ತರ ಹಾಕಿ ಸ್ವಲ್ಪ ಬೆಳೆಸೋದ್ರಿಂದ ಮಾವಿನಲ್ಲಿ ಆದಾಯ ಇದೆ. ಸ್ವಲ್ಪ ನೀರಾವರಿ ಮಾಡ್ಕೊಂಡ್ರೆ ಮಾತ್ರ ಯಶಸ್ಸು ಕಾಣ್ಬೋದು ಸರ್. ಮಳೆ ಆಶ್ರಯ ಮಾಡ್ಬೇಕಂದ್ರೆ ಸ್ವಲ್ಪ ಕಷ್ಟ ಇದೆ ಸರ್.
1: ತಾವು ಒಬ್ಬ ಶ್ರಮಜೀವಿ, ಮತ್ತೆ ರೈತ ವರ್ಗದಲ್ಲಿ ತಮ್ಮದೇ ಆದ ಒಂದು ಯೋಚನೆ ಇದೆ ನಾಗರಾಜ್ ಅವರೇ. ತುಂಬಾ ಸಂತೋಷ ನಾಗರಾಜ್ ಅವರೇ. ಪ್ರಸ್ತುತ ಒಬ್ಬ ಪ್ರಗತಿಪರ ರೈತರಾಗಿ ತಮ್ಮದೇ ಆದ ಅನುಭವವನ್ನು ಇವತ್ತು ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರಿ. ಕೆಲವು ರೈತರು ಇರ್ತಾರೆ ನಾಗರಾಜ್ ಅವ್ರ ಜೊತೆಗೆ ಇನ್ನೂ ಹೆಚ್ಚು ಮಾತಾಡಬೇಕು ಅಂತಿರ್ತಾರೆ, ಅವರಿಗೆ ತಮ್ಮ ಮೊಬೈಲ್ ಸಂಖ್ಯೆ ಕೊಡಿ
0: ಸರ್. ನನ್ನ ಮೊಬೈಲ್ ಸಂಖ್ಯೆ ಬಂದು 9620037773 ಸರ್.
1: ಇನ್ನೊಮ್ಮೆ ಹೇಳಿ,
0: 9620037773 ಸರ್.
1: ಇನ್ನೊಮ್ಮೆ ಧನ್ಯವಾದಗಳು, ನಮಸ್ಕಾರ.
0: ನಮಸ್ತೆ ಸರ್.

ಸಮಯ 7:20. ಈಗ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ತುರುವೇಕೆರೆ ತಾಲೂಕು ದಬ್ಬೆಘಟ್ಟದ ರಂಗಪ್ಪ ಮತ್ತು ಸಂಗಡಿಗರಿಂದ ಕೇಳೋಣ ಸುಗ್ಗಿ ಕುಣಿತದ ಹಾಡುಗಳನ್ನು.

0: ನಿಲ್ಲಯ್ಯ ರಾಜ.
1: ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೆ ತುರುವೇಕೆರೆ ತಾಲೂಕು ದಬ್ಬೆಘಟ್ಟದ ರಂಗಪ್ಪ ಮತ್ತು ಸಂಗಡಿಗರಿಂದ ಸುಗ್ಗಿ ಕುಣಿತದ ಹಾಡುಗಳನ್ನು ಕೇಳಿದಿರಿ.
2: ಕೃಷಿ ಮತ್ತು ತೋಟಗಾರಿಕೆಯ ಭವಿಷ್ಯವನ್ನು ನೋಡಬೇಕೇ? 150ಕ್ಕೂ ಹೆಚ್ಚು ಪ್ರದರ್ಶಕರಿಂದ ಕೃಷಿ ಮತ್ತು ತೋಟಗಾರಿಕೆಗೆ ಸಂಬಂಧಿಸಿದ ಪರಿಹಾರಗಳನ್ನು ಒಂದೇ ಸ್ಥಳದಲ್ಲಿ ಪಡೆಯಿರಿ. ರೈತರು, ನರ್ಸರಿ ಮಾಲೀಕರು, ಹೋಟೆಲ್ ರೆಸ್ಟೋರೆಂಟ್ ಖರೀದಿದಾರರು, ಕೆವಿಕೆಗಳು ಮತ್ತು ಅಟಾರಿ ಪ್ರತಿನಿಧಿಗಳೇ ಅಗ್ರಿಕಾನ್ ಹಾರ್ಟಿಕನೆಕ್ಟ್ ಇಂಡಿಯಾಗೆ ತಪ್ಪದೇ ಆಗಮಿಸಿ. ಅಕ್ಟೋಬರ್ 1-3 BIEC ಬೆಂಗಳೂರು ಎಕ್ಸ್ಪೋಗೆ ಭೇಟಿ ನೀಡಿ. ಪ್ರವೇಶ ಉಚಿತ.
3: ಕೇಳುಗರೆ, ಇದೇ ಶುಕ್ರವಾರ ಸೆಪ್ಟೆಂಬರ್ 25 ಸಾಯಂಕಾಲ 6:50 ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನ್ಇನ್ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ವಿಷಯ ಸಸ್ಯ ಸಂರಕ್ಷಣೆ ಮತ್ತು ಸುರಕ್ಷಿತ ಕೀಟನಾಶಕಗಳ ಬಳಕೆ. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಜಂಟಿ ಕೃಷಿ ನಿರ್ದೇಶಕರಾದ ಶ್ರೀ ಕೆಂಪೇಗೌಡ ಹೆಚ್ ಮತ್ತು ಸಹಾಯಕ ಕೃಷಿ ನಿರ್ದೇಶಕರಾದ ಶ್ರೀ ರಾಮೇಗೌಡ ಅವರು. ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 2237-0477 ಅಥವಾ 2237-0488. ಎಸ್ಟಿಡಿ ಕೋಡ್ ಸಂಖ್ಯೆ 080. ಕೇಳಿ, ಇದೇ ಶುಕ್ರವಾರ ಸೆಪ್ಟೆಂಬರ್ 25 6:50 ಹಲೋ ಕೃಷಿರಂಗ ರಾಜ್ಯವ್ಯಾಪಿ ಪ್ರಸಾರವಾಗುವ ನೇರ ಫೋನ್ ಇನ್ ಕಾರ್ಯಕ್ರಮವನ್ನ. ವಿಷಯ ಸಸ್ಯ ಸಂರಕ್ಷಣೆ ಮತ್ತು ಸುರಕ್ಷಿತ ಕೀಟನಾಶಕಗಳ ಬಳಕೆ.
4: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.
1: ಇದಾಗಿತ್ತು ನಮ್ಮ ಇಂದಿನ ಕೃಷಿರಂಗ. ಮತ್ತೆ ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಕೃಷಿರಂಗ ಕಾರ್ಯಕ್ರಮ ಪ್ರಸಾರವಾಯಿತು.

ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಈಗ ಪ್ರಕಟಣೆ, ನಂತರ ಕನ್ನಡದಲ್ಲಿ ವಾರ್ತೆಗಳು. 7:45 ವಿಧಾನಮಂಡಲದಲ್ಲಿ ಇಂದು ಪ್ರಸಾರವಾಗುವುದು. ಕೇಳುಗರೆ, ಇದೇ ಶುಕ್ರವಾರ ಸೆಪ್ಟೆಂಬರ್ 25 ಸಾಯಂಕಾಲ 6:50 ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ವಿಷಯ ಸಸ್ಯ ಸಂರಕ್ಷಣೆ ಮತ್ತು ಸುರಕ್ಷಿತ ಕೀಟನಾಶಕಗಳ ಬಳಕೆ. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಜಂಟಿ ಕೃಷಿ ನಿರ್ದೇಶಕರಾದ ಶ್ರೀ ಕೆಂಪೇಗೌಡ ಎಚ್ ಮತ್ತು ಸಹಾಯಕ ಕೃಷಿ ನಿರ್ದೇಶಕರಾದ ಶ್ರೀ ರಾಮೇಗೌಡ ಅವರು. ಕರೆ

0: ಬೇಕಾದ ದೂರವಾಣಿ ಸಂಖ್ಯೆಗಳು 2237074777 ಅಥವಾ 2237074888 ಎಸ್ಟಿಡಿ ಕೋಡ್ ಸಂಖ್ಯೆ 080. ಕೇಳಿ, ಇದೇ ಶುಕ್ರವಾರ ಸೆಪ್ಟೆಂಬರ್ 25ನೇ ತಾರೀಕು ಸಂಜೆ 6:50 ಹಲೋ ಕೃಷಿರಂಗ ರಾಜ್ಯವ್ಯಾಪಿ ಪ್ರಸಾರವಾಗುವ ನೇರ ಫೋನ್ ಇನ್ ಕಾರ್ಯಕ್ರಮವನ್ನ. ವಿಷಯ ಸಸ್ಯ ಸಂರಕ್ಷಣೆ ಮತ್ತು ಸುರಕ್ಷಿತ ಕೀಟನಾಶಕಗಳ ಬಳಕೆ.
1: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು. ಬದಲಾಗುತ್ತಿರುವ ಯುದ್ಧದ ಸ್ವರೂಪಕ್ಕೆ ದೇಶದ ರಕ್ಷಣಾ ವ್ಯವಸ್ಥೆ ಹೊಂದಿಕೊಳ್ಳುವುದು ಅಗತ್ಯ, ಭಾರತೀಯ ರಕ್ಷಣಾ ಪಡೆಗಳ ಮುಖ್ಯಸ್ಥ ಜನರಲ್ ಎಎಸ್ ರಾಜಸುಬ್ರಹ್ಮಣಿ. ಮೊಬೈಲ್ ಫೋನ್ ಬೇಡಿಕೆಯ 99.2% ಭಾರತದಲ್ಲೇ ಉತ್ಪಾದನೆ. ಬೆಂಗಳೂರಿನಲ್ಲಿ ನಾಳೆ ಸೇವಾ ಫಸ್ಟ್ ಇನ್ನೋವೇಷನ್ ಚಾಲೆಂಜ್ಗೆ ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಚಾಲನೆ. ಹಾಗೂ ಏಷ್ಯನ್ ಗೇಮ್ಸ್ ಶೂಟಿಂಗ್ ಸ್ಕಲ್ಸ್ ವಿಭಾಗದಲ್ಲಿ ಭಾರತಕ್ಕೆ ಕಂಚು. ವಾರ್ತೆಗಳ ವಿವರ. ಬದಲಾಗುತ್ತಿರುವ ಯುದ್ಧದ ಸ್ವರೂಪಕ್ಕೆ ಅನುಗುಣವಾಗಿ ಭಾರತದ ರಕ್ಷಣಾ ವ್ಯವಸ್ಥೆ ತ್ವರಿತವಾಗಿ ಹೊಂದಿಕೊಳ್ಳುವ ಅಗತ್ಯವಿದೆ ಎಂದು ಭಾರತೀಯ ರಕ್ಷಣಾ ಪಡೆಗಳ ಮುಖ್ಯಸ್ಥ ಜನರಲ್ ಎಎಸ್ ರಾಜಸುಬ್ರಹ್ಮಣಿ ಪ್ರತಿಪಾದಿಸಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದ ಸಂವಾದವೊಂದರಲ್ಲಿ ಮಾತನಾಡಿದ ಅವರು, ರಕ್ಷಣಾ ಪರಿಸರ ವ್ಯವಸ್ಥೆ ಬಲಪಡಿಸುವಲ್ಲಿ ತಂತ್ರಜ್ಞಾನ, ದತ್ತಾಂಶ ಮತ್ತು ಉದ್ಯಮದ ಏಕೀಕರಣದ ಮಹತ್ವವನ್ನು ತಿಳಿಸಿದರು. ಸ್ಮಾರ್ಟ್ ಆ್ಯಪ್ಗಳು, ವಿಶ್ವವಿದ್ಯಾಲಯಗಳು, ಇಂಜಿನಿಯರಿಂಗ್ಗಳು, ವಿದ್ಯಾರ್ಥಿಗಳು ಮತ್ತು ತಂತ್ರಜ್ಞಾನ ಕಂಪನಿಗಳು ದೇಶದ ಸ್ವಾವಲಂಬನೆ ಮತ್ತು ರಕ್ಷಣಾ ಉತ್ಪಾದನೆಗೆ ಕೊಡುಗೆ ನೀಡಬಹುದು ಎಂದು ಜನರಲ್ ಎಎಸ್ ರಾಜಸುಬ್ರಹ್ಮಣಿ ಸಲಹೆ ನೀಡಿದರು. ಭಾರತ ತನ್ನ ಒಟ್ಟು ಮೊಬೈಲ್ ಫೋನ್ ಬೇಡಿಕೆಯ 99.2% ದೇಶೀಯವಾಗಿಯೇ ಉತ್ಪಾದಿಸುತ್ತಿದೆ ಎಂದು ಕೇಂದ್ರ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಇಲಾಖೆಯ ಕಾರ್ಯದರ್ಶಿ ಎಸ್ ಕೃಷ್ಣನ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದ 13ನೇ ವಾರ್ಷಿಕ ಪಬ್ಲಿಕ್ ಅಫೇರ್ಸ್ ಫೋರಂ ಆಫ್ ಇಂಡಿಯಾ 2026ರ ಉದ್ಘಾಟನಾ ಅಧಿವೇಶನ ಉದ್ದೇಶಿಸಿ ಮಾತನಾಡಿದ ಅವರು, ಭಾರತ ವಾರ್ಷಿಕವಾಗಿ ಸುಮಾರು 32-33 ಕೋಟಿ ಮೊಬೈಲ್ ಫೋನ್ಗಳನ್ನು ಉತ್ಪಾದಿಸುತ್ತಿದೆ ಎಂದು ಹೇಳಿದರು. ವಿಶ್ವದ 5 ಪ್ರಮುಖ ಮೊಬೈಲ್ ಫೋನ್ ಬ್ರ್ಯಾಂಡ್ಗಳು ಭಾರತದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಇಲ್ಲಿಯೇ ತಮ್ಮ ಸಾಧನಗಳನ್ನು ಉತ್ಪಾದಿಸುತ್ತಿವೆ ಎಂದು ಅವರು ತಿಳಿಸಿದರು. ಉತ್ಪಾದನೆಯನ್ನು ಮತ್ತಷ್ಟು ಹೆಚ್ಚಿಸಲು, ದೇಶೀಯ ಮೌಲ್ಯವರ್ಧನೆಯನ್ನು ವೃದ್ಧಿಸಲು, ಪೂರೈಕೆ ಸರಪಳಿಯ ಸ್ಥಿತಿಸ್ಥಾಪಕತ್ವವನ್ನು ಬಲಪಡಿಸಲು ಮತ್ತು ಜಾಗತಿಕ ಮಟ್ಟದಲ್ಲಿ ಭಾರತದ ಸ್ಪರ್ಧಾತ್ಮಕತೆಯನ್ನು ಹೆಚ್ಚಿಸಲು ಸರ್ಕಾರ ಮೊಬೈಲ್ ಫೋನ್ ಉತ್ಪಾದನಾ ಯೋಜನೆಯನ್ನು ಜಾರಿಗೆ ತಂದಿದೆ ಎಂದು ಎಸ್ ಕೃಷ್ಣನ್ ಹೇಳಿದರು. ವೈದ್ಯಕೀಯ ವಿಜ್ಞಾನದ ರಾಷ್ಟೀಯ ಪರೀಕ್ಷಾ ಮಂಡಳಿ ಇಂದು ತನ್ನ ಅಧಿಕೃತ ವೆಬ್ಸೈಟ್ನಲ್ಲಿ ನೀಟ್ ಪಿಜಿ 2026ರ ಫಲಿತಾಂಶ ಪ್ರಕಟಿಸಿದೆ. 2026-27 ಸಾಲಿನ ಪ್ರವೇಶಾತಿಗೆ ಸಂಬಂಧಿಸಿದಂತೆ ವಿವಿಧ ಪಿಜಿ ಕೋರ್ಸ್ಗಳು ಮತ್ತು ಸ್ನಾತಕೋತ್ತರ ವೈದ್ಯಕೀಯ ಡಿಪ್ಲೊಮೋ ಕೋರ್ಸ್ಗಳಿಗೆ ಪ್ರವೇಶ ಪಡೆಯಲು ದೇಶಾದ್ಯಂತ ಆಗಸ್ಟ್ 30ರಂದು ಈ ಪರೀಕ್ಷೆಯನ್ನು ನಡೆಸಲಾಗಿತ್ತು. ಒಟ್ಟು 265,960 ಅಭ್ಯರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದರು. ಅಭ್ಯರ್ಥಿಗಳು ಅಕ್ಟೋಬರ್ 1ರಂದು ಅಥವಾ ಅದರ ನಂತರ ಅಧಿಕೃತ ವೆಬ್ಸೈಟ್ನಿಂದ ತಮ್ಮ ವೈಯಕ್ತಿಕ ಅಂಕಪಟ್ಟಿಯನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು ಎಂದು ವೈದ್ಯಕೀಯ ವಿಜ್ಞಾನದ ರಾಷ್ಟೀಯ ಪರೀಕ್ಷಾ ಮಂಡಳಿ ತಿಳಿಸಿದೆ. ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ನಾಳೆ ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆ ಐಐಎಸ್ಸಿಯಲ್ಲಿ ಸೇವಾ ಫಸ್ಟ್ ಇನ್ನೋವೇಷನ್ ಚಾಲೆಂಜ್ಗೆ ಚಾಲನೆ ನೀಡಲಿದ್ದಾರೆ. ಸಮುದಾಯಗಳಲ್ಲಿ ಕಂಡುಬರುವ ಸಮಸ್ಯೆಗಳನ್ನು ಗುರುತಿಸಲು ಮತ್ತು ಅವುಗಳಿಗೆ ಪರೀಕ್ಷಿಸಬಹುದಾದ, ಸುಧಾರಿಸಬಹುದಾದ ಹಾಗೂ ಅನುಷ್ಠಾನಕ್ಕೆ ತರಬಹುದಾದ ಪರಿಹಾರಗಳನ್ನು ಅಭಿವೃದ್ಧಿಪಡಿಸಲು ಯುವಜನರನ್ನು ಪ್ರೋತ್ಸಾಹಿಸುವುದು ಈ ಉಪಕ್ರಮದ ಉದ್ದೇಶವಾಗಿದೆ ಎಂದು ಕೇಂದ್ರ ಶಿಕ್ಷಣ ಸಚಿವಾಲಯ ತಿಳಿಸಿದೆ. ಈ ಸ್ಪರ್ಧೆಯಲ್ಲಿ ಶಾಲೆಗಳು, ಕೈಗಾರಿಕಾ ತರಬೇತಿ ಸಂಸ್ಥೆಗಳು, ಪಾಲಿಟೆಕ್ನಿಕ್ಗಳು, ಕಾಲೇಜುಗಳು ಮತ್ತು ವಿಶ್ವವಿದ್ಯಾಲಯಗಳ ವಿದ್ಯಾರ್ಥಿಗಳು ಭಾಗವಹಿಸಲಿದ್ದಾರೆ. ಈ ಸ್ಪರ್ಧೆಯ ಅಂತಿಮ ಹಂತ ಡಿಸೆಂಬರ್ನಲ್ಲಿ ನವದೆಹಲಿಯಲ್ಲಿ ನಡೆಯಲಿದೆ. ಕೇಂದ್ರ ಶಿಕ್ಷಣ ಸಚಿವಾಲಯ, ಅಖಿಲ ಭಾರತ ತಾಂತ್ರಿಕ ಶಿಕ್ಷಣ ಮಂಡಳಿ ಮತ್ತು ವಿಶ್ವವಿದ್ಯಾಲಯ ಧನಸಹಾಯ ಆಯೋಗ ಜಂಟಿಯಾಗಿ ಈ ಸ್ಪರ್ಧೆಯನ್ನು ಆಯೋಜಿಸುತ್ತಿದೆ. ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆಯು ನೋಡಲ್ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸುತ್ತಿದೆ. ಜಾಗತಿಕ ಹವಾಮಾನ ಮತ್ತು ಇಂಧನ ನೀತಿಯ ಭವಿಷ್ಯ ರೂಪಿಸುವಲ್ಲಿ ಭಾರತ ಪ್ರಮುಖ ಪಾತ್ರ ವಹಿಸುತ್ತಿದೆ ಎಂದು ಆಸ್ಟ್ರೇಲಿಯಾದ ಇಂಧನ ಮತ್ತು ಹವಾಮಾನ ಬದಲಾವಣೆ ಸಚಿವ ಕ್ರಿಸ್ ಬೋವೆನ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದ ಪೂರ್ವ ಸಿಒಪಿ ಸಂವಾದ ಉದ್ದೇಶಿಸಿ ಮಾತನಾಡಿದ ಅವರು, ಭಾರತದ ಶುದ್ಧ ಇಂಧನದ ತ್ವರಿತ ವಿಸ್ತರಣೆಯು ಆರ್ಥಿಕ ಸಮೃದ್ಧಿಯನ್ನು ಬೆಂಬಲಿಸುತ್ತದೆ ಎಂದರು. ಇದೇ ನವೆಂಬರ್ನಲ್ಲಿ ಟರ್ಕಿಯಲ್ಲಿ ನಡೆಯಲಿರುವ ಸಿಒಪಿ 31 ಶೃಂಗಸಭೆಯು ಒಳಗೊಳ್ಳುವಿಕೆ, ಪಾರದರ್ಶಕತೆ, ವಿದ್ಯುದೀಕರಣ ಮತ್ತು ಹೂಡಿಕೆಯ ಖಚಿತತೆಯ ಮೇಲೆ ಕೇಂದ್ರೀಕರಿಸುತ್ತದೆ ಎಂದು ಕ್ರಿಸ್ ಬೋವೆನ್ ತಿಳಿಸಿದರು.

0: ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಜನಸೇವೆಯೇ ದೇಶ ಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಭಾರತದ ಸೌರಕ್ರಾಂತಿ ಕುರಿತು ಒಂದು ನೋಟ ಇಲ್ಲಿದೆ. ಭಾರತದ ಸೌರಶಕ್ತಿ ಕ್ಷೇತ್ರದಲ್ಲಿ ಕ್ರಾಂತಿಯಾಗಿದ್ದು ದೇಶದ ಒಟ್ಟು ಸ್ಥಾಪಿತ ಸೌರ ವಿದ್ಯುತ್ ಸಾಮರ್ಥ್ಯ ಹೊಸ ಮೈಲುಗಲ್ಲು ತಲುಪಿದೆ. 2014 ಕೇವಲ 2.8 GW ಭಾರತದ ಸೌರ ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯ 2026 ಜುಲೈ ವೇಳೆಗೆ ಬೃಹತ್ ಪ್ರಮಾಣದಲ್ಲಿ ಏರಿಕೆಯಾಗಿದ್ದು ಸುಮಾರು 165 GW ತಲುಪಿದೆ. ಸರ್ಕಾರದ ಮಹತ್ವಾಕಾಂಕ್ಷಿ ಪ್ರಧಾನಮಂತ್ರಿ ಸೂರ್ಯಘರ್ ಮುಫ್ತ್ ಬಿಜಲಿ ಯೋಜನೆಯಡಿ 2026 ಆಗಸ್ಟ್ ವೇಳೆಗೆ 51 ಲಕ್ಷಕ್ಕೂ ಹೆಚ್ಚು ಮನೆಗಳಿಗೆ ಸೌರ ಸಂಪರ್ಕ ಕಲ್ಪಿಸಲಾಗಿದ್ದು 14.8 GW ಮೇಲ್ಛಾವಣಿ ಸೌರ ವಿದ್ಯುತ್ ಉತ್ಪಾದನೆಯಾಗುತ್ತಿದೆ. ಇದರಿಂದಾಗಿ ಸುಮಾರು 19 ಲಕ್ಷ ಕುಟುಂಬಗಳು ಶೂನ್ಯ ವಿದ್ಯುತ್ ಬಿಲ್ ಪಡೆಯುತ್ತಿವೆ. ಪಿಎಂ ಕುಸುಮ್ ಯೋಜನೆಯ ಮೂಲಕ ರೈತರ ನೀರಾವರಿ ಪಂಪ್ಸೆಟ್ಗಳಿಗೆ ಸೌರಶಕ್ತಿ ಅಳವಡಿಸಿ ಡೀಸೆಲ್ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಲಾಗುತ್ತಿದೆ. ಉತ್ಪಾದನೆ, ಅನುಸ್ಥಾಪನೆ ಹಾಗೂ ನಿರ್ವಹಣೆ ಸೇರಿದಂತೆ ಈ ಇಡೀ ಸೌರಶಕ್ತಿ ವ್ಯವಸ್ಥೆಯು ದೇಶದಲ್ಲಿ ಸುಮಾರು 17 ಲಕ್ಷ ಹೊಸ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುವ ಮೂಲಕ ಸ್ವಾವಲಂಬಿ ಭಾರತ ನಿರ್ಮಾಣಕ್ಕೆ ಬಲ ನೀಡಿದೆ. ಪ್ರಧಾನಮಂತ್ರಿ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯು ದೇಶಾದ್ಯಂತ ವಿದ್ಯುತ್ ಕ್ಷೇತ್ರದಲ್ಲಿ ಹೊಸ ಕ್ರಾಂತಿಯನ್ನುಂಟು ಮಾಡುತ್ತಿದ್ದು ಗ್ರಾಹಕರಿಗೆ ಆರ್ಥಿಕ ಸುಧಾರಣೆ ಒದಗಿಸುತ್ತಿದೆ. ಯೋಜನೆಯಡಿ ತಮ್ಮ ಮನೆಗೆ 1,50,000 ರೂಪಾಯಿ ವೆಚ್ಚದಲ್ಲಿ ಸೋಲಾರ್ ವ್ಯವಸ್ಥೆ ಅಳವಡಿಸಿಕೊಳ್ಳಲಾಗಿದೆ ಎಂದು ಹುಬ್ಬಳ್ಳಿಯ ನವನಗರದ ನಿವಾಸಿ ಹಾಗೂ ಯೋಜನೆಯ ಫಲಾನುಭವಿ ಸಂತೋಷ್ ಬೇದ್ರೆ ಆಕಾಶವಾಣಿಯೊಂದಿಗೆ ತಮ್ಮ ಅನುಭವ ಹಂಚಿಕೊಂಡಿದ್ದಾರೆ.
4: ಈ ವಿದ್ಯುತ್ ಸಂಪರ್ಕದಿಂದ ನಮ್ಮ ಮನೆ ಬಿಲ್ ಅಂತೂ ಫ್ರೀ ಆಗಿದೆ. ಆ ನಂತರ ನಮಗೆ ಪ್ರತಿ ತಿಂಗಳ ನಮ್ದು ನಮ್ಮ ಮನೆಗೆ ಬಳಕೆಯಾಗಿ ವಿದ್ಯುತ್ ಕಂಬಕ್ಕೆ ಹೋಗ್ತಾ ಇರುತ್ತೆ. ಈ ಯೋಜನೆ ಎಲ್ಲರೂ ಸದುಪಯೋಗ ಪಡ್ಕೊಂಡ್ರಂದ್ರೆ ಮುಂದಿನ ದಿನಮಾನಗಳಲ್ಲಿ ನಮಗೆ ವಿದ್ಯುತ್ ಬಳಕೆಯಲ್ಲಿ ನಾವು ಸ್ವಾವಲಂಬಿ ಆಗ್ತೀವಿ. ಆಮೇಲೆ ನಮ್ಮ ಸ್ವಾವಲಂಬಿ ಭಾರತ ಆಗುತ್ತೆ ಅನ್ನೋದು ನಮ್ಮ ಆಶಯ ಇದೆ. ಆ ರೀತಿ ಆಗುತ್ತೆ ಅಂತ ನಾವು ಅನ್ಕೊಂಡಿದ್ದೇವೆ. ಪ್ರಧಾನಮಂತ್ರಿಯವರ ಈ ಮಹತ್ವಪೂರ್ಣ ಯೋಜನೆಯನ್ನು ಎಲ್ಲರೂ ಸಹಕಾರಗೊಳಿಸಲು ಎಲ್ಲರೂ ಶ್ರಮಿಸಿದ್ದಲ್ಲಿ ಮುಂದಿನ ದಿನಮಾನಗಳಲ್ಲಿ ನಾವು ವಿದ್ಯುತ್ ಮೇಲೆ ಅವಲಂಬನೆ ಆಗುವುದನ್ನ ತಪ್ಪಬಹುದು.
0: ನವದೆಹಲಿಯಲ್ಲಿ 12-14 ಪ್ರತಿಷ್ಠಿತ ಬ್ರಿಕ್ಸ್ ರಂಗೋತ್ಸವ ಆಯೋಜನೆಯಾಗಿದೆ ಎಂದು ಕೇಂದ್ರ ಸಂಸ್ಕೃತಿ ಸಚಿವಾಲಯದ ಕಾರ್ಯದರ್ಶಿ ವಿವೇಕ್ ಅಗರ್ವಾಲ್ ತಿಳಿಸಿದ್ದಾರೆ. ಈ ಕುರಿತು ಮಾಹಿತಿ ನೀಡಿರುವ ಅವರು, ಸದಸ್ಯ ರಾಷ್ಟಗಳ ವೈವಿಧ್ಯಮಯ ರಂಗಭೂಮಿ ಪರಂಪರೆಯನ್ನು ಬಿಂಬಿಸುವುದು, ಮಾನವೀಯ ಅನುಭವಗಳನ್ನು ಹಂಚಿಕೊಳ್ಳುವುದು ಹಾಗೂ ಬ್ರಿಕ್ಸ್ ಒಕ್ಕೂಟದ ದೇಶಗಳ ಜನರ ನಡುವಿನ ಸಾಂಸ್ಕೃತಿಕ ಬಾಂಧವ್ಯವನ್ನು ಮತ್ತಷ್ಟು ಬಲಪಡಿಸುವುದು ಈ ಕಾರ್ಯಕ್ರಮದ ಪ್ರಮುಖ ಉದ್ದೇಶವಾಗಿದೆ. ಪ್ರತಿಷ್ಠಿತ ರಾಷ್ಟೀಯ ನಾಟ್ಯ ಶಾಲೆಯು ಈ ರಂಗೋತ್ಸವದ ಆತಿಥ್ಯವನ್ನು ವಹಿಸಲಿದೆ ಎಂದು ವಿವರಿಸಿದ್ದಾರೆ. ಜಪಾನ್ನ ಐಚಿ ನಗೋಯದಲ್ಲಿ ನಡೆಯುತ್ತಿರುವ 2026 ಏಷ್ಯನ್ ಕ್ರೀಡಾಕೂಟದ ಪುರುಷರ ಡಬಲ್ಸ್ ಸ್ಕಲ್ಸ್ ವಿಭಾಗದಲ್ಲಿ ಭಾರತದ ಸತ್ನಾಮ್ ಸಿಂಗ್ ಮತ್ತು ಸಲ್ಮಾನ್ ಜೋಡಿ ಕಂಚಿನ ಪದಕ ಗೆದ್ದಿದ್ದಾರೆ. ಪುರುಷರ ಡಬಲ್ಸ್ ಸ್ಕಲ್ಸ್ ವಿಭಾಗದಲ್ಲಿ ಭಾರತ ಗೆದ್ದ ಏಷ್ಯನ್ ಕ್ರೀಡಾಕೂಟದ ಮೊದಲ ಪದಕ ಇದಾಗಿದೆ. ಇದೇ ಸ್ಪರ್ಧೆಯಲ್ಲಿ ಚೀನಾ ಜೋಡಿ ಚಿನ್ನದ ಪದಕ ಹಾಗೂ ಉಜ್ಬೇಕಿಸ್ತಾನ ಸ್ಪರ್ಧಿಗಳು ಬೆಳ್ಳಿ ಪದಕ ತಮ್ಮದಾಗಿಸಿಕೊಂಡರು. ಇನ್ನೊಂದೆಡೆ ಶೂಟಿಂಗ್ನ ಮಿಶ್ರ ಸ್ಕೀಟ್ ತಂಡ ಸ್ಪರ್ಧೆಯಲ್ಲಿ ಭಾರತದ ಅನಂತಜೀತ್ ಸಿಂಗ್ ಮತ್ತು ವರಿನಾಜ್ ಧಲಿವಾಲ್ ಕಂಚಿನ ಪದಕ ವಿಜೇತರಾಗಿದ್ದಾರೆ. ಈ ವಿಭಾಗದಲ್ಲಿ ಭಾರತಕ್ಕೆ ಲಭಿಸಿದ ಏಷ್ಯನ್ ಕ್ರೀಡಾಕೂಟದ ಮೊದಲ ಪದಕ ಇದಾಗಿದೆ. ಪದಕ ವಿಜೇತರನ್ನು ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಅನೇಕ ಗಣ್ಯರು ಅಭಿನಂದಿಸಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬದಲಾಗುತ್ತಿರುವ ಯುದ್ಧದ ಸ್ವರೂಪಕ್ಕೆ ದೇಶದ ರಕ್ಷಣಾ ವ್ಯವಸ್ಥೆ ಹೊಂದಿಕೊಳ್ಳುವುದು ಅಗತ್ಯ, ಭಾರತೀಯ ರಕ್ಷಣಾ ಪಡೆಗಳ ಮುಖ್ಯಸ್ಥ ಜನರಲ್ AS ರಾಜಸುಬ್ರಹ್ಮಣಿ. ಮೊಬೈಲ್ ಫೋನ್ ಬೇಡಿಕೆಯ 99.2% ಭಾರತದಲ್ಲೇ ಉತ್ಪಾದನೆ. ಬೆಂಗಳೂರಿನಲ್ಲಿ ನಾಳೆ ಸೇವಾ ಫಸ್ಟ್ ಇನ್ನೋವೇಷನ್ ಚಾಲೆಂಜ್ಗೆ ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಚಾಲನೆ ಹಾಗೂ ಏಷ್ಯನ್ ಗೇಮ್ಸ್ ಶೂಟಿಂಗ್ ಸ್ಕಲ್ಸ್ ವಿಭಾಗದಲ್ಲಿ ಭಾರತಕ್ಕೆ ಕಂಚು.

ಆಕಾಶವಾಣಿ ವಿಧಾನಮಂಡಲದಲ್ಲಿ ಇಂದು ವಿಧಾನಮಂಡಲ ಉಭಯ ಸದನಗಳ ಅಧಿವೇಶನದ ಇಂದಿನ ಕಾರ್ಯಕಲಾಪಗಳ ಸಮೀಕ್ಷೆ. ಓದುತ್ತಿರುವವರು ಹರ್ಷಿತಾ ಟಿಎಲ್. ಮೊದಲಿಗೆ ವಿಧಾನಸಭೆ ಕಲಾಪದ ಸಮೀಕ್ಷೆ. ಬರೆದವರು ಪತ್ರಕರ್ತ ಮಂಜುನಾಥ ನಾಯ್ಕ. ವಿಧಾನಸಭೆ ಅಧಿವೇಶನ. ಡಾಕ್ಟರ್ ಕಸ್ತೂರಿ ರಂಗನ್ ವರದಿ ಹಾಗೂ ಬರ ಮತ್ತು ರಾಜ್ಯದ ರೈತರ ಸಮಸ್ಯೆ ಬಗ್ಗೆ ವಿಶೇಷ ಚರ್ಚೆ ಮಾಡಲು ಕರೆದ ಅಧಿವೇಶನದ ನಾಲ್ಕನೆಯ ದಿನವಾದ ಇಂದು ಸದಸ್ಯ ಬಸವರಾಜು ರೈತರ ಸಮಸ್ಯೆ ಹಾಗೂ ಬರದ ಮೇಲಿನ ಚರ್ಚೆಯಲ್ಲಿ ಭಾಗವಹಿಸಿ ಮಾತನಾಡಿ, ಬರದಿಂದ ರೈತರು ನಾಡಿನ ಜನಸಾಮಾನ್ಯರು ತತ್ತರಿಸಿ ಹೋಗಿದ್ದು ಬರ ನಿರ್ವಹಣೆ ಸಮರೋಪಾದಿಯಲ್ಲಿ ಕ್ರಮ ಕೈಗೊಳ್ಳಬೇಕೆಂದು ಸರ್ಕಾರವನ್ನು ಒತ್ತಾಯಿಸಿದರು. ಈಗಾಗಲೇ ಘೋಷಣೆಯಾದ ಬರಪೀಡಿತ ತಾಲೂಕುಗಳಿಗೆ ಕೂಡಲೇ ಪರಿಹಾರ ಹಣ ಬಿಡುಗಡೆ ಮಾಡಬೇಕು, ಕುಡಿಯುವ ನೀರು ಜಾನುವಾರುಗಳಿಗೆ ಮೇವಿನ ವ್ಯವಸ್ಥೆ ಕಲ್ಪಿಸಬೇಕು ಎಂದು ಆಗ್ರಹಿಸಿದರು. ಕಾಂಗ್ರೆಸ್ ಸದಸ್ಯ ಕೋನರೆಡ್ಡಿ ಮಾತನಾಡಿ, ರಾಜ್ಯದಲ್ಲಿ 150 ವರ್ಷಗಳಲ್ಲಿ ಮೊದಲ ಬಾರಿಗೆ ಭೀಕರ ಬರಪರಿಸ್ಥಿತಿ ಎದುರಾಗಿದೆ. ಶೇಕಡಾ 35-40% ಮಳೆ ಕೊರತೆಯಾಗಿದೆ ಎಂದು ಬರಪರಿಸ್ಥಿತಿಯ ಕರಾಳತೆಯ ಬೆಳಕು ಚೆಲ್ಲಿದರು. ಕೇಂದ್ರ ಸರ್ಕಾರ ಬರಪೀಡಿತ ಪ್ರದೇಶದ ಘೋಷಣೆಯ ಮಾನದಂಡ ಬದಲಾಯಿಸುವ ಅಗತ್ಯವಿದೆ ಎಂದು ಕೋನರೆಡ್ಡಿ ಹೇಳಿದರು. ಕೇಂದ್ರ ಸರ್ಕಾರದ ತಂಡ ರಾಜ್ಯಕ್ಕೆ ಭೇಟಿ ನೀಡಿ ಬರಪೀಡಿತ ಪ್ರದೇಶಗಳ ಅಧ್ಯಯನ ನಡೆಸಿ ಕೂಡಲೇ ಪರಿಹಾರ ಹಣ ಬಿಡುಗಡೆ ಮಾಡಲು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ರಾಜ್ಯದ 31 ಜಿಲ್ಲೆಗಳಲ್ಲಿ 2 ಜಿಲ್ಲೆ ಹೊರತುಪಡಿಸಿ ಉಳಿದ 29 ಜಿಲ್ಲೆಗಳು ಬರಪೀಡಿತವಾಗಿವೆ ಎಂದು ಕೋನರೆಡ್ಡಿ ಸದನದ ಗಮನ ಸೆಳೆದರು. ಎಂಆರ್ ಪಾಟೀಲ್ ಮಾತನಾಡಿ, ಬರದಿಂದ ತತ್ತರಿಸಿದ ಜನರು ಬರಪೀಡಿತ ಪ್ರದೇಶದಿಂದ ಗುಳೆ ಹೋಗುತ್ತಿದ್ದಾರೆ. ಇದನ್ನು ತಡೆಯಲು ಬರಪೀಡಿತ ಪ್ರದೇಶದಲ್ಲಿ ಉದ್ಯೋಗ ಸೃಷ್ಟಿ ಮಾಡಬೇಕೆಂದು ಒತ್ತಾಯಿಸಿದರು. ಬಿಜೆಪಿಯ ಸುನೀಲ್ ಕುಮಾರ್ ಚರ್ಚೆಯಲ್ಲಿ ಭಾಗವಹಿಸಿ ಮಾತನಾಡಿ, ಬರಪರಿಸ್ಥಿತಿ ಎದುರಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದರೂ ಅದನ್ನು ಎದುರಿಸಲು ಸರ್ಕಾರ ಪೂರ್ವ ತಯಾರಿ ನಡೆಸದೆ ಇರುವುದರಿಂದ ಸಂಕಷ್ಟದ ಪರಿಸ್ಥಿತಿ ಇನ್ನಷ್ಟು ತೀವ್ರವಾಗಲು ಕಾರಣವಾಗಿದೆ ಎಂದು ಆರೋಪಿಸಿದರು. ನೀರಾವರಿ ಯೋಜನೆಗಳಿಗೆ ಪ್ರತಿ ವರ್ಷ 1000 ಕೋಟಿ ರೂಪಾಯಿ ವೆಚ್ಚವಾಗುತ್ತಿದೆ. ಆದರೆ ರಾಜ್ಯದಲ್ಲಿ ಕೃಷಿ ಭೂಮಿ ಶೇಕಡಾ 12%, ತೋಟಗಾರಿಕಾ ಭೂಮಿ ಶೇಕಡಾ 6% ಕಡಿಮೆಯಾಗಿದೆ. ಹಾಗಾದರೆ ನೀರಾವರಿ ಯೋಜನೆಯ ಲಾಭ ಯಾರು ಪಡೆಯುತ್ತಿದ್ದಾರೆ ಎಂದು ಸರ್ಕಾರವನ್ನು ಪ್ರಶ್ನಿಸಿದರು. ವಿಬಿಜಿ ರಾಮ್ಜಿ ಯೋಜನೆ ಬಳಸಿಕೊಳ್ಳುವ ಮೂಲಕ ಬರಪೀಡಿತ ಪ್ರದೇಶದಿಂದ ಜನರು ಗುಳೆ ಹೋಗುವುದನ್ನು ತಡೆಯಬಹುದಾಗಿತ್ತು ಎಂದು ಸುನೀಲ್ ಕುಮಾರ್ ಸಲಹೆ ನೀಡಿದರು. ಈ ವೇಳೆ ಮಧ್ಯಪ್ರವೇಶಿಸಿ ಮಾತನಾಡಿದ ಗ್ರಾಮೀಣಾಭಿವೃದ್ಧಿ ಸಚಿವ ಈಶ್ವರ್ ಖಂಡ್ರೆ, ಯೋಜನೆಗೆ ಹಣದ ಕೊರತೆ ಇಲ್ಲ, 5,706 ಕೋಟಿ ರೂಪಾಯಿ ಪೂರಕ ಬಜೆಟ್ನಲ್ಲಿ ಇಡಲಾಗಿದೆ ಎಂದು ತಿಳಿಸಿದ್ದಾರೆ. ಬರಪೀಡಿತ ಪ್ರದೇಶದಿಂದ ಜನರು ಗುಳೆ ಹೋಗುವುದನ್ನು ತಡೆಯಲು 3 ತಿಂಗಳಿಗೆ 2,900 ಕೋಟಿ ರೂಪಾಯಿ ವೆಚ್ಚ ಮಾಡಲು ನಿಗದಿ ಮಾಡಲಾಗಿದೆ ಎಂದು ಸದನಕ್ಕೆ ಮಾಹಿತಿ ನೀಡಿದರು. ಶಿವಮೊಗ್ಗ ಗ್ರಾಮಾಂತರ ಶಾಸಕಿ ಶಾರದಾ ಪೂರ್ಯಾ ನಾಯ್ಕ ಚರ್ಚೆಯಲ್ಲಿ ಭಾಗವಹಿಸಿ ಮಾತನಾಡಿ, ಬರದಿಂದ ತಮ್ಮ ಕ್ಷೇತ್ರದಲ್ಲಿ ಅಡಿಕೆ ಬೆಳೆ ಸಂಪೂರ್ಣವಾಗಿ ನಾಶವಾಗಿದೆ. ಬರ ಪರಿಹಾರ ನೀಡುವಾಗ ವೈಜ್ಞಾನಿಕ ರೀತಿಯ ಪರಿಹಾರ ನೀಡಲಿ ಎಂದು ಒತ್ತಾಯಿಸಿದರು. ಆರ್ಬಿ ತಿಮ್ಲಾಪುರ ಮಾತನಾಡಿ, ಇಡೀ ರಾಜ್ಯವೇ ಬರದಿಂದ ತತ್ತರಿಸುತ್ತಿದೆ. ಸದನದ ಸದಸ್ಯರು ಆರೋಪ ಪ್ರತ್ಯಾರೋಪ ಮಾಡುವ ಬದಲು ಒಗ್ಗಟ್ಟಾಗಿ ಹೆಚ್ಚಿನ ಪರಿಹಾರ ಪಡೆಯಲು ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹೇರಬೇಕು. ಬರದಿಂದ ತತ್ತರಿಸಿದ ರಾಜ್ಯದ ರೈತರ ಕೃಷಿ ಸಾಲಮನ್ನಾ ಮಾಡುವಂತೆ ಒತ್ತಾಯಿಸಿದರು. ಭೋಜನ ವಿರಾಮದ ನಂತರ ಬರ ಮತ್ತು ರೈತರ ಸಂಕಷ್ಟ ವಿಶೇಷ ಚರ್ಚೆಯಲ್ಲಿ ಭಾಗವಹಿಸಿದ ಬೆಳಗಿ ಕ್ಷೇತ್ರ ಶಾಸಕ ಜೆಬಿ ಪಾಟೀಲ್, ಇಡೀ ರಾಜ್ಯವೇ ಬರಗಾಲದಿಂದ ತತ್ತರಿಸುತ್ತಿದೆ. ಸರ್ಕಾರ ರೈತರು ಕೂಲಿ ಕಾರ್ಮಿಕರ ಜನಸಾಮಾನ್ಯರ ನೆರವಿಗೆ ಬರಬೇಕು. ಈ ಸಂದರ್ಭದಲ್ಲಿ ಗ್ರಾಮೀಣಾಭಿವೃದ್ಧಿ ಸಚಿವರ ಜವಾಬ್ದಾರಿ ಹೆಚ್ಚಿದೆ ಎಂದರು. ನೀರಿನ ಸಮಸ್ಯೆ ಇದ್ದಲ್ಲಿ ಕೊಳವೆ ಬಾವಿ ಕೊರೆಯಿಸಿ ನೀರನ್ನು ಪೂರೈಸಬೇಕೆಂದು ಒತ್ತಾಯಿಸಿದರು. ಮಾನಪ್ಪ ವಜ್ಜಲ್ ಚರ್ಚೆಯಲ್ಲಿ ಭಾಗವಹಿಸಿ ಮಾತನಾಡಿ, ರಾಯಚೂರು ಜಿಲ್ಲೆ ಬರಪೀಡಿತವಾಗಿದೆ. ಬರದಿಂದ ಕಂಗೆಟ್ಟ ಲಿಂಗಸಗೂರು ತಾಲೂಕಿನ 45,000 ಅಧಿಕ ಮಂದಿ ಗುಳೆ ಹೋಗಿದ್ದಾರೆ. ಈ ಭಾಗದ ಓದುವ ಮಕ್ಕಳ ಭವಿಷ್ಯ ಅಂಧಕಾರದಲ್ಲಿದೆ ಎಂದು ಸದನದ ಗಮನ ಸೆಳೆದರು. ದೇವದುರ್ಗ ಶಾಸಕಿ ಕರೆಮ್ಮ ನಾಯಕ ಚರ್ಚೆಯಲ್ಲಿ ಭಾಗವಹಿಸಿ ಮಾತನಾಡಿ, ದೇವದುರ್ಗ ಕ್ಷೇತ್ರದಲ್ಲಿ ಮಳೆ ಕೈಕೊಟ್ಟಿದ್ದರಿಂದ ಶೇಕಡಾ 50% ಬೆಳೆ ಹಾನಿಯಾಗಿದೆ ಎಂದರು. ಇಂದು ನೀರು ಮಾರಾಟದ ವಸ್ತುವಾಗಿದೆ. 50,000 ಕೋಟಿ ರೂಪಾಯಿ

ಈ ಮೌಲ್ಯ ನೀರು ಪ್ರತಿ ವರ್ಷ ಮಾರಾಟವಾಗುತ್ತಿದೆ. ನೀರಿನ ಮಾರಾಟದಿಂದ ಬಡವರಿಗೆ ತುಂಬಾ ತೊಂದರೆಯಾಗುತ್ತಿದೆ ಎಂದು ಬಿಆರ್ ಪಾಟೀಲ್ ಕಳವಳ ವ್ಯಕ್ತಪಡಿಸಿದರು. ಚರ್ಚೆಯಲ್ಲಿ ಭಾಗವಹಿಸಿ ಮಾತನಾಡಿದ ಡಾ ಎಂಸಿ ಸುಧಾಕರ್, ದೇಶದಲ್ಲಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನರು ದೌರ್ಭಾಗ್ಯ ಹೊಂದಿದ ಜನ. ಯಾರೂ ಇಲ್ಲ, ಈ ಭಾಗದಲ್ಲಿ ಮಳೆಯಲ್ಲಿ ಹರಿಯುವ ನದಿಗಳೂ ಇಲ್ಲ. ಬೆಂಗಳೂರು ಜನರು ಬಳಸಿಬಿಟ್ಟ ನೀರನ್ನು ಸಂಸ್ಕರಿಸಿ ಬಳಸಬೇಕಾದ ದುಸ್ಥಿತಿ ಎದುರಾಗಿದೆ. ಈ ಭಾಗದಲ್ಲಿ 1500 ಕೆರೆಗಳಿದ್ದು ಎಲ್ಲಾ ಕೆರೆಗಳು ನೀರಿಲ್ಲದೆ ಬತ್ತಿ ಹೋಗಿವೆ ಎಂದು ಆ ಭಾಗದ ದುಸ್ಥಿತಿಯನ್ನು ಸದನದ ಗಮನಕ್ಕೆ ತಂದರು. ಮಳೆಯಿಲ್ಲದಿದ್ದರೂ 1500 ರಿಂದ 1800 ಅಡಿಗಳಷ್ಟು ಆಳ ಕೊಳವೆ ಬಾವಿ ಕೊರೆದು ವಾಣಿಜ್ಯ ಬೆಳೆಗಳನ್ನು ಬೆಳೆದು ಸ್ವಾವಲಂಬನೆಯ ಜೀವನ ಸಾಗಿಸುತ್ತಿದ್ದಾರೆ ಎಂದು ಹೇಳಿದರು. ಈ ಭಾಗದಲ್ಲಿ ಹೈನುಗಾರಿಕೆ ಅವಲಂಬಿಸಿರುವ ರೈತರಿಗೆ ಮೇವಿನ ಕೊರತೆಯಾಗಿದೆ. ಮೇವು ಒದಗಿಸಲು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಸದಸ್ಯ ಆಲಮಪ್ರಭು ಪಾಟೀಲ್ ಮಾತನಾಡಿ, 1972 ಬರಗಾಲಕ್ಕೂ ಇಂದಿನ ಬರಗಾಲಕ್ಕೂ ತುಂಬಾ ವ್ಯತ್ಯಾಸ ಇದೆ. ಭೀಮಾ ನದಿಯ ನೀರಿನ ಹರಿವನ್ನು ತಿರುವುಗೊಳಿಸಿ ಸೀನಾ ನದಿ ಮೂಲಕ ಮಹಾರಾಷ್ಟದವರು ಅಕ್ರಮವಾಗಿ ಬಳಸಿಕೊಳ್ಳುತ್ತಿದ್ದಾರೆ. ಇದರ ವಿರುದ್ಧ ಕಾನೂನು ಹೋರಾಟ ನಡೆಸುವ ಅಗತ್ಯವಿದೆ ಎಂದು ತಿಳಿಸಿದರು. ಬಚಾವತ್ ತೀರ್ಪಿನ ಪ್ರಕಾರ ಹಂಚಿಕೆಯಾದ ಭೀಮಾ ನದಿಯ 15 ಟಿಎಂಸಿ ನೀರನ್ನು ಬಳಸಿಕೊಳ್ಳಲು ಸರ್ಕಾರ ವಿಶೇಷ ಯೋಜನೆ ರೂಪಿಸಬೇಕೆಂದು ಒತ್ತಾಯಿಸಿದರು. ಕಾಂಗ್ರೆಸ್ನ ಹಿರಿಯ ಸದಸ್ಯ ಎಚ್ಕೆ ಪಾಟೀಲ್ ಚರ್ಚೆಯಲ್ಲಿ ಭಾಗವಹಿಸಿ ಮಾತನಾಡಿ, ಗದಗ ಜಿಲ್ಲೆಯ ಬರ ಪರಿಸ್ಥಿತಿಯ ಚಿತ್ರಣವನ್ನು ಬಿಚ್ಚಿಟ್ಟರು. ಬರ ಪರಿಸ್ಥಿತಿಯಲ್ಲಿ ವೈಜ್ಞಾನಿಕ ರೀತಿಯಲ್ಲಿ ಮೋಡಬಿತ್ತನೆ ಮಾಡುವುದು ಅಗತ್ಯ. ಚೀನಾ, ಅಮೆರಿಕ, ಥೈಲ್ಯಾಂಡ್, ರಷ್ಯಾ ದೇಶಗಳಲ್ಲಿ ಮೋಡಬಿತ್ತನೆ ಸಾಮಾನ್ಯ ಪ್ರಕ್ರಿಯೆಯಾಗಿದೆ. ನಾವು ರೈತರಿಗಾಗಿ ಯಾಕೆ ಮೋಡಬಿತ್ತನೆ ಮಾಡಬಾರದು ಎಂದ ಎಚ್ಕೆ ಪಾಟೀಲ್, ಈ ತಂತ್ರಜ್ಞಾನ ಟೀಕಿಸುವುದು ಸರಿಯಲ್ಲ ಎಂದರು. ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕ ಸುರೇಶ್ ಬಾಬು ಮಾತನಾಡಿ, ರಾಜ್ಯದಲ್ಲಿ ಭೀಕರ ಬರದಿಂದ ತತ್ತರಿಸುತ್ತಿರುವ ರೈತರಿಗೆ ಕನಿಷ್ಠ 25,000 ರೂಪಾಯಿ ಪರಿಹಾರ ನೀಡಬೇಕೆಂದು ಒತ್ತಾಯಿಸಿದರು. ಬರ ಪರಿಸ್ಥಿತಿ ಹಿನ್ನೆಲೆಯಲ್ಲಿ ವಿದ್ಯುತ್ ಕಡಿತ ಮಾಡುವುದನ್ನು ತಪ್ಪಿಸಬೇಕು. ವಿದ್ಯುತ್ ಕಡಿತ ಮಾಡಿದರೆ ರೈತರು ಇನ್ನಷ್ಟು ಸಂಕಷ್ಟ ಪರಿಸ್ಥಿತಿಗೆ ಸಿಲುಕುವಂತಾಗುತ್ತದೆ ಎಂದರು. ಈ ಸಂದರ್ಭದಲ್ಲಿ ಮಧ್ಯಪ್ರವೇಶಿಸಿ ಮಾತನಾಡಿದ ಇಂಧನ ಸಚಿವ ಕೆಜೆ ಜಾರ್ಜ್, ರಾಜ್ಯದಲ್ಲಿ ವಿದ್ಯುತ್ ಉತ್ಪಾದನೆ ಮಾಡಲು ಶಾಸಕರು ಸರ್ಕಾರಕ್ಕೆ ಸಹಕರಿಸಬೇಕು. ಶರಾವತಿ ಜಲವಿದ್ಯುತ್ ಯೋಜನೆಯಿಂದ 1,000 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಮಾಡಲಾಗುತ್ತಿದೆ. ಶರಾವರಿ ಪಂಪ್ಡ್ ಸ್ಟೋರೇಜ್ ಯೋಜನೆಯಿಂದ ಇನ್ನೂ 2,000 ಮೆಗಾವ್ಯಾಟ್ ಉತ್ಪಾದನೆ ಮಾಡಬಹುದಾಗಿದೆ. ಈ ಪಂಪ್ಡ್ ಸ್ಟೋರೇಜ್ ಯೋಜನೆಗೆ 125 ಎಕರೆ ಜಮೀನು ಅಗತ್ಯವಿದೆ ಎಂದರು. ಕೇಂದ್ರ ಸರ್ಕಾರದ ಕುಸುಂಭಿ ಹಾಗೂ ರಾಜ್ಯ ಸರ್ಕಾರದ ಕುಸುಮ್ ಸಿ ಯೋಜನೆಯ ಮೂಲಕ ಸೋಲಾರ್ ವಿದ್ಯುತ್ ಉತ್ಪಾದನೆ ಮಾಡಲು ಸರ್ಕಾರ ಉತ್ತೇಜನ ನೀಡುತ್ತಿದೆ ಎಂದು ಹೇಳಿದರು. ಆಡಳಿತ ಪಕ್ಷದ ಸದಸ್ಯ ಅಪ್ಪಾಜಿ ನಾಡಗೌಡ ಚರ್ಚೆಯಲ್ಲಿ ಭಾಗವಹಿಸಿ ಮಾತನಾಡಿ, ಇಂದಿನ ಬರ ಪರಿಸ್ಥಿತಿಯಲ್ಲಿ ಆಹಾರ ಪೂರೈಕೆ ಸಮಸ್ಯೆ ಇಲ್ಲ. ಆಹಾರ ಸಾಮಗ್ರಿ ಎಲ್ಲಿಂದಾದರೂ ತರಿಸಿಕೊಂಡು ಕುಗ್ರಾಮಗಳಿಗೂ ಪೂರೈಸಲು ಸಾರಿಗೆ ವ್ಯವಸ್ಥೆ ಉತ್ತಮವಾಗಿದೆ. ಆದರೆ ಕುಡಿಯುವ ನೀರು, ಉದ್ಯೋಗ ಒದಗಿಸುವುದು ಸವಾಲಿನ ಕೆಲಸವಾಗಿದೆ ಎಂದು ಸದನದ ಗಮನ ಸೆಳೆದರು. ಬರ ಮತ್ತು ರೈತರ ಸಮಸ್ಯೆಗಳ ಮೇಲೆ ನಡೆದ ಸುದೀರ್ಘ ಚರ್ಚೆಗೆ ಉತ್ತರಿಸಿದ ಉಪಮುಖ್ಯಮಂತ್ರಿ ಹಾಗೂ ಕಂದಾಯ ಸಚಿವ ಡಾ ಜಿ ಪರಮೇಶ್ವರ್, ಪ್ರತಿಪಕ್ಷ ನಾಯಕರು ಆರೋಪ ಮಾಡಿದಂತೆ ರಾಜ್ಯ ಸರ್ಕಾರ ಆರ್ಥಿಕವಾಗಿ ದಿವಾಳಿಯಾಗಿಲ್ಲ ಎಂದು ಸ್ಪಷ್ಟಪಡಿಸಿದರು. ಪ್ರತಿ ರೈತರಿಗೆ 2,500 ರೂಪಾಯಿ ನೀಡಲು ಸರ್ಕಾರ ನಿರ್ಧರಿಸಿದೆ ಎಂದು ಘೋಷಿಸಿದರು. ಬರ ಸಂಕಷ್ಟ ಎದುರಾಗುತ್ತಿದೆ ಎಂದು ಹವಾಮಾನ ಇಲಾಖೆ ನೀಡಿದ ಮುನ್ಸೂಚನೆಯನ್ನು ರಾಜ್ಯ ಸರ್ಕಾರ ನಿರ್ಲಕ್ಷ್ಯ ಮಾಡಿಲ್ಲ. ಬರ ಎದುರಿಸಲು ಅಗತ್ಯ ಸಿದ್ದತೆ ಮಾಡಿಕೊಳ್ಳುವಂತೆ ಜಿಲ್ಲಾಧಿಕಾರಿಗಳಿಗೆ ಅಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆದೇಶ ನೀಡಿದ್ದರು ಎಂದು ಪರಮೇಶ್ವರ್ ಸಮರ್ಥಿಸಿಕೊಂಡರು. ಬರದ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬರಪೀಡಿತ ಪ್ರದೇಶಗಳಿಗೆ ಖುದ್ದಾಗಿ ಭೇಟಿ ನೀಡಿ ಅಲ್ಲಿಯ ಪರಿಸ್ಥಿತಿ ಪರಿಶೀಲನೆ, ಅಗತ್ಯ ಪರಿಹಾರ ಕೈಗೊಳ್ಳುವಂತೆ ನಿರ್ದೇಶನ ನೀಡಿದ್ದಾರೆ. ಇದು ಸಾಮಾನ್ಯ ಬರ ಅಲ್ಲ, 150 ವರ್ಷಗಳ ನಂತರ ಸೂಪರ್ ಎಲ್ನಿನೋ ಆಗಿದೆ. ಕರ್ನಾಟಕ ಸಹಿತ ಜಗತ್ತಿನ ಹೆಚ್ಚಿನ ದೇಶಗಳು ಇದರ ಅಡ್ಡ ಪರಿಣಾಮ ಎದುರಿಸುವಂತಾಗಿದೆ ಎಂದು ಪರಮೇಶ್ವರ್ ಅಂಕಿಅಂಶ ಬಿಚ್ಚಿಟ್ಟರು. ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸಲು ಬರಪೀಡಿತ ಪ್ರದೇಶಗಳಿಗೆ ತಲಾ 1 ಕೋಟಿ ರೂಪಾಯಿ ಬಿಡುಗಡೆ ಮಾಡಲಾಗಿದೆ. ಕುಡಿಯುವ ನೀರಿಗೆ ಇದುವರೆಗೂ ಯಾವುದೇ ಸಮಸ್ಯೆ ಇಲ್ಲ. ಜಿಲ್ಲಾಧಿಕಾರಿಗಳ ಖಾತೆಯಲ್ಲಿ 420 ಕೋಟಿ ರೂಪಾಯಿ ಇದೆ. ಅದನ್ನು ಬರ ಪರಿಹಾರಕ್ಕೆ ವೆಚ್ಚ ಮಾಡಲು ಆದೇಶ ನೀಡಲಾಗಿದೆ ಎಂದರು. ಇದುವರೆಗೂ ರಾಜ್ಯದ 177 ತಾಲೂಕುಗಳನ್ನು ಬರಪೀಡಿತ ಎಂದು ಘೋಷಣೆ ಮಾಡಲಾಗಿದೆ ಎಂದು ಪರಮೇಶ್ವರ್ ಸ್ಪಷ್ಟಪಡಿಸಿದ್ದಾರೆ. ರಾಜ್ಯದಲ್ಲಿ 72%ರಷ್ಟು ಬೆಳೆ ನಾಶವಾಗಿದೆ. ಪರಿಸ್ಥಿತಿ ವಿಕೋಪಕ್ಕೆ ಹೋದರೆ ಗೋಶಾಲೆ ತೆರೆಯಲು, ಮೇವು ಬ್ಯಾಂಕ್ ಮಾಡಲು ಜಿಲ್ಲಾಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದು ಸದನಕ್ಕೆ ಮಾಹಿತಿ ನೀಡಿದ್ದಾರೆ. ಈಗ ವಿಧಾನ ಪರಿಷತ್ ಕಲಾಪದ ಸಮೀಕ್ಷೆ. ಬರೆದವರು ಆರ್ಎಚ್ ಜಯಪ್ರಕಾಶ್.
ಮೇಲ್ಮನೆಯ ಕಲಾಪ ಪ್ರಾರಂಭವಾಗುತ್ತಿದ್ದಂತೆ ಸಭಾಪತಿ ಸಲೀಂ ಅಹಮದ್ ಬರದ ಮೇಲಿನ ಚರ್ಚೆ ಕೈಗೆತ್ತಿಕೊಳ್ಳಲು ಮುಂದಾದರು. ಈ ವೇಳೆ

ಕೃಷ್ಣ ಐವಾನ್ ಡಿಸೋಜಾ ವಿಷಯ ಪ್ರಸ್ತಾಪಿಸಿ ರಾಜ್ಯದ ಪ್ರತಿಷ್ಠಿತ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಾಗಿ ಈ ಮನೆಯ ಸದಸ್ಯರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಅವರಿಗೆ ಸದನವು ಅಭಿನಂದನೆ ಸಲ್ಲಿಸಬೇಕೆಂದು ಸಭಾಪತಿಗಳಿಗೆ ಮನವಿ ಮಾಡಿದರು. ಸಭಾಪತಿ ಮಂಡಿಸಿದ ಅಭಿನಂದನಾ ನಿರ್ಣಯದ ಮೇಲೆ ಮಾತನಾಡಿದ ಸಭಾನಾಯಕ ಡಾ ಯತೀಂದ್ರ ಸಿದ್ದರಾಮಯ್ಯ, ಇವರು ರೈತರ ಕಲ್ಯಾಣಕ್ಕೆ ಇನ್ನಷ್ಟು ಶ್ರಮಿಸಲಿ ಎಂದು ಆಶಿಸಿದರು. ಅಭಿನಂದನೆ ಸ್ವೀಕರಿಸಿದ ಸದಸ್ಯ ರವಿ, ತಮ್ಮ ಮೇಲೆ ನಂಬಿಕೆಯಿಟ್ಟು ಈ ಉನ್ನತ ಹುದ್ದೆಗೆ ನೇಮಕ ಮಾಡಿರುವ ಮುಖ್ಯಮಂತ್ರಿ ಶಿವಕುಮಾರ್ ಹಾಗೂ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಚಿರಋಣಿಯಾಗಿದ್ದೇನೆ. ರೈತರು ಮತ್ತು ಸದಸ್ಯರ ನಿರೀಕ್ಷೆಗೆ ತಕ್ಕಂತೆ ಕೆಲಸ ಮಾಡುವುದಾಗಿ ಹೇಳಿದರು. ಕಾಂಗ್ರೆಸ್ ಸದಸ್ಯ ರವಿ ಅವರಿಗೆ ಬರದ ಮೇಲಿನ ಚರ್ಚೆಗೆ ಅವಕಾಶ ಕೊಟ್ಟಾಗ ಮಧ್ಯಪ್ರವೇಶಿಸಿದ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ, ಕರ್ನಾಟಕ ಲೋಕಸೇವಾ ಆಯೋಗದ ನೇಮಕಾತಿ ಅಕ್ರಮದ ಆರೋಪಗಳ ಕುರಿತು ನಿಯಮ 59ರಡಿ ಚರ್ಚೆಗೆ ಅವಕಾಶ ನೀಡಬೇಕೆಂದು ಸಭಾಪತಿ ಸಲೀಂ ಅಹಮದ್ ಅವರನ್ನು ಒತ್ತಾಯಿಸಿದರು. ಸಭಾನಾಯಕ ಯತೀಂದ್ರ ಸಿದ್ದರಾಮಯ್ಯ ಮಧ್ಯಪ್ರವೇಶಿಸಿ ಕೆಪಿಸಿ ಪ್ರಕರಣ ನ್ಯಾಯಾಲಯದ ವಿಚಾರಣೆಯಲ್ಲಿ ಇರುವುದರಿಂದ ಸದನದಲ್ಲಿ ಚರ್ಚೆ ನಡೆಸಲು ಸಾಧ್ಯವಿಲ್ಲ ಎಂಬ ಅಭಿಪ್ರಾಯ ವ್ಯಕ್ತಪಡಿಸಿದರು. ವಿಪಕ್ಷಗಳ ಒತ್ತಾಯಕ್ಕೆ ಪ್ರತಿಕ್ರಿಯಿಸಿದ ಸಭಾಪತಿ ಸಲೀಂ ಅಹಮದ್, ಮೊದಲು ಬರಗಾಲದ ಬಗ್ಗೆ ಚರ್ಚೆ ನಡೆಯಲಿ, ಮುಖ್ಯಮಂತ್ರಿ ಸದನಕ್ಕೆ ಬಂದಾಗ ಕೆಪಿಎಸ್ಸಿ ವಿಚಾರವನ್ನು ಪ್ರಸ್ತಾಪಿಸಿ ಎಂದು ಸೂಚಿಸಿದರು. ಬರದ ಮೇಲಿನ ಚರ್ಚೆಯಲ್ಲಿ ಪಾಲ್ಗೊಂಡ ಕಾಂಗ್ರೆಸ್ ಸದಸ್ಯ ರವಿ, ಹೈನುಗಾರಿಕೆ ಕ್ಷೇತ್ರ ಎದುರಿಸುತ್ತಿರುವ ಸಮಸ್ಯೆಗಳ ಕುರಿತು ಪ್ರಸ್ತಾಪಿಸಿ, ರೈತರಿಗೆ ಹಾಲು ಉತ್ಪಾದನಾ ವೆಚ್ಚ ಹೆಚ್ಚಾಗಿದ್ದು ಅದಕ್ಕೆ ಅನುಗುಣವಾಗಿ ಹಾಲಿನ ಖರೀದಿ ದರವನ್ನು ಹೆಚ್ಚಿಸುವ ಅಗತ್ಯವಿದೆ ಎಂದು ಸರ್ಕಾರವನ್ನು ಒತ್ತಾಯಿಸಿದರು. ರೈತರಿಗೆ ನೆರವಾಗುವ ನಿಟ್ಟನಲ್ಲಿ ಲೀಟರ್ ಹಾಲಿಗೆ 10-15 ರೂಪಾಯಿವರೆಗೆ ದರ ಹೆಚ್ಚಿಸುವಂತೆ ಮನವಿ ಮಾಡಿದರು. ಹಾಲಿನ ದರ ಏರಿಕೆಯ ವಿಚಾರವನ್ನು ತಪ್ಪಾಗಿ ಬಿಂಬಿಸುವ ಮೂಲಕ ಜನಸಾಮಾನ್ಯರಿಗೆ ಮತ್ತಷ್ಟು ಬೆಲೆ ಏರಿಕೆಯ ಹೊರೆ ಬೀಳುತ್ತದೆ ಎಂಬ ಭಾವನೆ ಮೂಡಿಸಬಾರದು ಎಂದು ಸಭಾಪತಿ ಮಾಧ್ಯಮಗಳಿಗೆ ಮನವಿ ಮಾಡಿದರು. ಇದೇ ವೇಳೆ ತಿರುಪತಿ ಲಡ್ಡು ಪ್ರಸಾದಕ್ಕೆ ಸಂಬಂಧಿಸಿದ ಹಿಂದಿನ ವಿವಾದವನ್ನು ಉಲ್ಲೇಖಿಸಿ ಕರ್ನಾಟಕದ ನಂದಿನಿ ತುಪ್ಪದ ಗುಣಮಟ್ಟವನ್ನು ಪ್ರಶಂಸಿಸಿದರು. ಚರ್ಚೆಯ ವೇಳೆ ಸಾರಿಗೆ ಸಚಿವ ಭೈರತಿ ಸುರೇಶ್ ಅವರು, ಸಾರಿಗೆ ಸಂಸ್ಥೆಯ ಪ್ರಸ್ತುತ ಸುಮಾರು 8,000 ಕೋಟಿ ರೂಪಾಯಿ ನಷ್ಟದಲ್ಲಿದೆ. ಸಂಸ್ಥೆಯಲ್ಲಿರುವ ಹಾಲಿ ನೌಕರರಿಗೆ ಸಂಬಳ ನೀಡದೆ ಕಷ್ಟಕರವಾಗಿರುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದರು. ವಿಶೇಷವಾಗಿ ಡೀಸೆಲ್ ಬೆಲೆ 4 ಬಾರಿ ಏರಿಕೆಯಾಗಿರುವುದು ಸಾರಿಗೆ ಸಂಸ್ಥೆಗಳ ಆರ್ಥಿಕ ಪರಿಸ್ಥಿತಿಯ ಮೇಲೆ ಪರಿಣಾಮ ಬೀರಿದೆ ಎಂದು ಹೇಳಿದರು. ಬಳಿಕ ಸದಸ್ಯ ಬಸವರಾಜ ಹೊರಟ್ಟಿ ಅವರು, ರಾಜ್ಯದ ಬಹುತೇಕ ಭಾಗಗಳಲ್ಲಿ ಬರ ಆವರಿಸಿ ಜನರ ಸಂಕಷ್ಟಕ್ಕೆ ಸಿಲುಕಿದ್ದು ಸರ್ಕಾರ ತಕ್ಷಣವೇ ನೆರವಿಗೆ ಧಾವಿಸುವಂತೆ ಆಗ್ರಹಿಸಿದರು. ಇದೇ ವೇಳೆ ಗ್ಯಾರಂಟಿ ಯೋಜನೆಗಳು ಬಡವರು ಶ್ರೀಮಂತರೆನ್ನದೆ ಎಲ್ಲರಿಗೂ ದೊರೆಯುತ್ತಿದೆ, ಇದು ಸರಿಯಲ್ಲ, ಶಕ್ತಿ ಯೋಜನೆ ಪರಿಷ್ಕರಣೆ ಮಾಡಿ ಮಾನದಂಡ ರೂಪಿಸುವಂತೆ ಹೇಳಿದರು. ಇದೇ ವೇಳೆ ಮಧ್ಯಪ್ರವೇಶಿಸಿದ ಕಾಂಗ್ರೆಸ್ ಸದಸ್ಯ ದಿನೇಶ್ ಗುಡಿಗೌಡ, ಬರ ಪರಿಸ್ಥಿತಿಯಿಂದ ಉಂಟಾಗಿರುವ ರಾಜ್ಯದ ಜನತೆಯ ಸಂಕಷ್ಟವನ್ನು ನಿವಾರಿಸಲು ಗ್ಯಾರಂಟಿ ಯೋಜನೆಗಳು ನೆರವಾಗಿವೆ ಎಂದು ಪ್ರತಿಪಾದಿಸಿದರು. ಗ್ಯಾರಂಟಿ ಯೋಜನೆ ಬಂದ ಮೇಲೆ ಹಳ್ಳಿಗಳಲ್ಲಿ ಕೂಲಿಗಳೇ ಸಿಗುತ್ತಿಲ್ಲ, ಹೊಲಗಳಲ್ಲಿ ಹತ್ತಿ ಬಿಡಿಸಲು ಜನ ಸಿಗುತ್ತಿಲ್ಲ, ದನಗಳಿಗೆ ನೀರು ಕುಡಿಸೋರು ಗತಿಯಿಲ್ಲ ಎಂದು ಬಸವರಾಜ ಹೊರಟ್ಟಿ ಹೇಳಿದರು. ಮಧ್ಯಪ್ರವೇಶ ಮಾಡಿದ ನಾಗರಾಜ್ ಯಾದವ್ ಸೇರಿದಂತೆ ಕೆಲ ಕಾಂಗ್ರೆಸ್ ಸದಸ್ಯರು ಕುಟುಂಬದ ಯಜಮಾನಿಗೆ 2,000 ರೂಪಾಯಿ ನೀಡುತ್ತಿರುವುದು ಭಿಕ್ಷೆಯಲ್ಲ, ಅದು ಅವರ ಹಕ್ಕು ಎಂದು ಪ್ರತಿಪಾದಿಸಿದರು. ಬರದ ಹಿನ್ನೆಲೆಯಲ್ಲಿ ಅನ್ನ ಹಾಕುವ ಇಂದಿರಾ ಕ್ಯಾಂಟೀನ್ಗಳನ್ನು ಬಲಪಡಿಸಿ ಎಂದು ಹೊರಟ್ಟಿ ತಮ್ಮ ಮಾತನ್ನು ಸಮರ್ಥಿಸಿಕೊಂಡರು. ಬರ ಕುರಿತ ಚರ್ಚೆಯಲ್ಲಿ ಸದಸ್ಯ ಡಿಎಸ್ ಅರುಣ್ಕುಮಾರ್ ಮಾತನಾಡಿ, ಆರ್ಥಿಕ ಇಲಾಖೆ ಹಣಕಾಸಿನ ವಿಚಾರವಾಗಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದೆ. ಸರ್ಕಾರದ ಬೊಕ್ಕಸದಲ್ಲಿ ಹಣ ಇಲ್ಲದಿದ್ದರೂ ಮುಖ್ಯಮಂತ್ರಿಗಳು ಹೋದ ಕಡೆಯೆಲ್ಲ ಯೋಜನೆ ಘೋಷಣೆ ಮಾಡುತ್ತಿದ್ದಾರೆ. ರಾಜ್ಯದ ಬರ ಪರಿಹಾರದ ಬಗ್ಗೆ ಸರ್ಕಾರ ತೆಗೆದುಕೊಂಡಿರುವ ಪರಿಹಾರದ ಬಗ್ಗೆ ಹೇಳುತ್ತಿಲ್ಲ. ಬರ ನಿರ್ವಹಣೆ ಮಾಡುವಲ್ಲಿ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ಎಂದು ಸದನದಲ್ಲಿ ದೂರಿದರು. ವಿಧಾನಮಂಡಲ ಉಭಯ ಸದನಗಳ ಅಧಿವೇಶನದ ಇಂದಿನ ಕಾರ್ಯಕಲಾಪಗಳ ಸಮೀಕ್ಷೆ ಕೇಳಿದಿರಿ. ಪ್ರಧಾನ ಸಂಪಾದಕರು, ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಬೆಂಗಳೂರು ಆಕಾಶವಾಣಿ ಸುದ್ದಿ ವಿಭಾಗ ಪ್ರಸ್ತುತಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಮೂಡಿಬಂದಿತು.

0: ಬೆಟ್ಟ ಗುಡ್ಡ
1: ಕೆರೆ ಕುಂಟೆ
0: ಗಿಡ ಮರಗಳಿಲ್ಲದ ಊರು
1: ಮರುಭೂಮಿಯಿದ್ದಂತೆ.
0: ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು
1: ಪ್ರಕೃತಿಯನ್ನೇ ನುಂಗುವಂತಾಗಬಾರದು.
0: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು
1: ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ.
0: ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ.
1: ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ.

ಕೇಳುಗರೆ, ಇಂದಿನ ಸಿರಿಗಂಧ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಕನ್ನಡ ಚಿತ್ರರಂಗದ ಪ್ರಸಿದ್ಧ ನಾಯಕ ನಟರಲ್ಲಿ ಒಬ್ಬರಾದ ಹಾಗೆ 2024 ಸಾಲಿನ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪಡೆದ ಹೆಮ್ಮೆಯ ಕನ್ನಡ ನಟ ಅನಂತ್ ನಾಗ್ ಅವರ ಕುರಿತು ಮಾತನಾಡ್ತಾ ಅವರು ಅಭಿನಯಿಸಿದ ಚಿತ್ರಗೀತೆಗಳನ್ನು ಕೇಳ್ತಾ ಸಾಗೋಣ ಇಂದಿನ ಸಿರಿಗಂಧ ಕಾರ್ಯಕ್ರಮದಲ್ಲಿ.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ದನಿಯಲ್ಲಿ ಕೇಳ್ತಾ ಇದ್ದೀರಾ ಚಂದನದ ಗೊಂಬೆ ಚಿತ್ರದ ಗೀತೆಯನ್ನು. ಜಿ ಉದಯಶಂಕರ್ ಅವರ ಗೀತ ರಚನೆಗೆ ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ.

ಬೇಲೂರು, ಹಳೆಬೀಡು, ಸೋಮನಾಥಪುರಾದಿಗಳಲ್ಲಿ ಶಿಲ್ಪದಲ್ಲೇ ಕನ್ನಡ ನಾಡಿನ ಇತಿಹಾಸವನ್ನು, ಸಂಗೀತ ನೃತ್ಯ ಸಾಹಿತ್ಯಗಳನ್ನು ನಿರ್ಮಿಸಿದ ಜಕಣಾಚಾರಿ ಉದಿಸಿದ ನಾಡು ನಮ್ಮ ಕನ್ನಡ.

ಸಿರಿಗಂಧ ಕಾರ್ಯಕ್ರಮದಲ್ಲಿ ನಾವು ಇವತ್ತು ಅನಂತ್ ನಾಗ್ ಅವರ ಕುರಿತಾಗಿ ಮಾತನಾಡ್ತಾ ಇದ್ದೀವಿ. ಅನಂತ್ ನಾಗರಕಟ್ಟೆ ಅವರು ಸೆಪ್ಟೆಂಬರ್ 4, 1948 ಉತ್ತರ ಕನ್ನಡ ಜಿಲ್ಲೆಯ ಶಿರಾಲಿಯಲ್ಲಿ ಜನಿಸಿದ್ರು. ಅವರ ತಾಯಿ ಆನಂದಿ, ತಂದೆ ಸದಾನಂದ ನಾಗರಕಟ್ಟೆ. ಅವರ ಪ್ರಾರಂಭಿಕ ವಿದ್ಯಾಭ್ಯಾಸ ಎಲ್ಲ ದಕ್ಷಿಣ ಕನ್ನಡದಲ್ಲೇ ಮುಗಿತು. ನಂತರ ಉತ್ತರ ಕನ್ನಡದಲ್ಲಿ ಮುಂದಿನ ಅಭ್ಯಾಸವನ್ನು ಮಾಡ್ತಾರೆ. ಮುಂದೆ ಹೆಚ್ಚಿನ ಓದಿಗಾಗಿ ಮುಂಬೈನಲ್ಲಿ ನೆಲೆಸ್ತಾರೆ. ಆಗ ಅನಂತ್ ನಾಗ್ ಅವರು ಕನ್ನಡ, ಕೊಂಕಣಿ ಮತ್ತು ಮರಾಠಿ ರಂಗಭೂಮಿಗಳಲ್ಲಿ 8 ವರ್ಷಗಳ ಕಾಲ ತೊಡಗಿಸಿಕೊಳ್ತಾರೆ.

ಸಿರಿಗಂಧ ಕಾರ್ಯಕ್ರಮದಲ್ಲಿ ಅನಂತ್ ನಾಗ್ ಅವರ ಕುರಿತಾಗಿ ಮಾತನಾಡ್ತಾ ಇದ್ದೀವಿ. ನಟನಾಗಿ ಅನಂತ್ ನಾಗ್ ಅವರು ಕನ್ನಡ, ಹಿಂದಿ, ಮರಾಠಿ, ತಮಿಳು, ತೆಲುಗು, ಮಲಯಾಳಂ ಮತ್ತು ಇಂಗ್ಲಿಷ್ ಭಾಷೆಗಳಲ್ಲಿ ಸ್ಮರಣೀಯ ಪಾತ್ರಗಳಲ್ಲಿ ಅವರು ನಟನೆ ಮಾಡಿದ್ದಾರೆ. ಒಟ್ಟಾರೆಯಾಗಿ ಅನಂತ್ ನಾಗ್ ಅವರು ಬಹುಭಾಷಾ ನಟರಾಗಿ ಹಲವು ಚಿತ್ರಗಳಲ್ಲಿ ಅಭಿನಯ ಮಾಡಿದ್ದಾರೆ.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿಯವರ ಕಂಠಸರಿಗಳಲ್ಲಿ ಕೇಳ್ತಾ ಇದ್ದೀರಾ ಬೆಂಕಿಯ ಬಲೆ ಚಿತ್ರದ ಗೀತೆಯನ್ನು. ಜಿ ಉದಯಶಂಕರ್ ಅವರ ಗೀತರಚನೆಗೆ ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ, ಅನ್ನದಾತನ ಮನದಾಳದ ಮಾತು, ತುತ್ತು ನೀಡುವ ತಾಯಂದಿರ ದಿನದ ಬದುಕು, ಎಲ್ಲವನ್ನು ಪ್ರೇಕ್ಷಕ ಪ್ರಭುಗಳಾಗಿ ನೀವು ತಿಳಿಯಬೇಕೆ? ಹಾಗಿದ್ದರೆ ತಡಬೇಕೆ? ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ರೈತರತ್ನ ಸರಣಿ ವೀಕ್ಷಿಸಿ ಅನ್ನದಾತರಿಗೆ ಕೃತಜ್ಞತೆ ಸಲ್ಲಿಸಿ. ರೈತರತ್ನ ಹೀರೋಸ್ ಆಫ್ ದ

0: ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿಯವರ ಕಂಠಸಿರಿಗಳಲ್ಲಿ ಇಬ್ಬನಿ ಕರಗಿತು ಚಿತ್ರದ ಗೀತೆಯನ್ನು ಕೇಳಿದರೆ ಜಿ ಉದಯಶಂಕರ್ ಅವರ ಗೀತ ರಚನೆಗೆ ರಾಜನ್ ನಾಗೇಂದ್ರ ಅವರ ಸಂಗೀತವಿತ್ತು.
1: ಹಿರಿಯರಿಲ್ಲದ ಮನೆ ದೇವರಿಲ್ಲದ ಗುಡಿಯಿದ್ದಂತೆ. ಅವರ ಜೀವನಾನುಭವ ಕಿರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ ಹೊರತು ವೃದ್ಧಾಶ್ರಮಗಳಲ್ಲ. ಹಿರಿಯರನ್ನು ಗೌರವಿಸೋಣ, ಯಶಸ್ವಿ ಬದುಕನ್ನು ಕಟ್ಟಿಕೊಳ್ಳೋಣ.

ಶ್ಯಾಮ್ ಬೆನಗಲ್ ನಿರ್ದೇಶನದ ಹಿಂದಿ ಭಾಷೆಯ ಅಂಕುರ್ ಚಿತ್ರ ಅನಂತನಾಗ್ ಅವರ ಮೊದಲ ಚಿತ್ರ. ಅನಂತನಾಗ್ ಅವರು ಮುಂದೆ ಕನ್ನಡ ಚಿತ್ರರಂಗಕ್ಕೆ ಬಂದದ್ದು 1973 ಮೂಡಿಬಂದಂತಹ ಪಿ ವಿ ನಂಜರಾಜ್ ಅರಸ್ ಅವರ ಸಂಕಲ್ಪ ಚಿತ್ರದಿಂದ. ಸಂಕಲ್ಪ ಚಿತ್ರ ಕನ್ನಡದಲ್ಲಿ ಒಂದು ಹೊಸ ಅಲೆಯನ್ನೇ ಮೂಡಿಸುವಂಥದ್ದು, ಗಮನಾರ್ಹ ಚಿತ್ರ ಅಂತಾನೆ ಹೇಳ್ಬೋದು. ಮುಂದೆ 1975 ಹಂಸಗೀತೆ, ಮುಂದೆ 1977 ಬಯಲುದಾರಿ ಚಿತ್ರ ತುಂಬಾ ಜನಪ್ರಿಯವಾಯಿತು.

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ,
1: ವಂದೇ ಮಾತರಂ,
0: ವಂದೇ ಮಾತರಂ,
1: ವಂದೇ ಮಾತರಂ.

ಅನಂತನಾಗ್ ಅವರ ಕುರಿತಾಗಿ ಮಾತನಾಡ್ತಾ ಇದ್ದೀವಿ. ಅನಂತನಾಗ್ ಮತ್ತು ಲಕ್ಷ್ಮಿ ಅವರ ಜೋಡಿ ಹಲವಾರು ಯಶಸ್ವಿ ಚಿತ್ರಗಳನ್ನು ನೀಡಿದೆ ಅಂತಾನೆ ಹೇಳ್ಬೋದು. ಅವುಗಳಲ್ಲಿ ಬೆಂಕಿಯ ಬಲೆ, ಚಂದನದ ಗೊಂಬೆ, ಇಬ್ಬನಿ ಕರಗಿತ್ತು, ಮುದುಡಿದ ತಾವರೆ ಅರಳಿತು, ನೋಡಿ ಸ್ವಾಮಿ ನಾವಿರೋದು ಹೀಗೆ, ನಾನಿನ್ನ ಬಿಡಲಾರೆ, ಧೈರ್ಯ ಲಕ್ಷ್ಮಿ, ಹೀಗೆ ಇನ್ನು ಅನೇಕ 25 ಹೆಚ್ಚಿನ ಚಿತ್ರಗಳಲ್ಲಿ ಈ ಜೋಡಿ ಅಭಿನಯಿಸಿದ್ದಾರೆ ಅಂತ ಹೇಳ್ಬೋದು.

ನಾವು ನಿರಂತರವಾಗಿ ಕಾರ್ಯಶೀಲರಾಗಿದ್ದರೆ ನಮ್ಮನ್ನು ಮೆಚ್ಚುತ್ತಾ ಇರುತ್ತದೆ ಜಗತ್ತು. ಕಲಿಯುವ ಉತ್ಸಾಹ ತೋರಿದರೆ ಪ್ರೋತ್ಸಾಹಿಸುತ್ತಾ ಬೆಳೆಸುತ್ತದೆ ನಮ್ಮ ವೃತ್ತಿ ಜಗತ್ತು. ಅದೇ ಜಗತ್ತು ನಮ್ಮಲ್ಲಿ ಉತ್ಸಾಹ ಕುಂದಿದ ಅದೇ ಕ್ಷಣದಿಂದಲೇ ನಮ್ಮನ್ನು ನಿರ್ಲಕ್ಷ್ಯ ಮಾಡುತ್ತದೆ. ಹಾಗಾಗಿ ಎಂದೆಂದಿಗೂ ಉತ್ಸಾಹದಿಂದ ಕಾರ್ಯಶೀಲರಾಗಿರೋಣ.

ಎಸ್ ಜಾನಕಿಯವರ ಕಂಠಸಿರಿಯಲ್ಲಿ ಮುದ್ರಣಿದ ತಾವರೆ ಅರಳಿತು ಚಿತ್ರದ ಗೀತೆಯನ್ನು ಕೇಳಿದಿರಿ. ಸಾಹಿತ್ಯ ಅನಾಮಿಕ ಅವರದು ಇಗೆತೆಗೆ ಸಂಗೀತ ನೀಡಿದವರು ಎಂ ರಂಗರಾವ್. ಅನಂತನಾಗ್ ಅವರು ಇತರ ನಟರೊಂದಿಗೆ ಅಭಿನಯ ಮಾಡಿದ್ರು, ಹಲವಾರು ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆಗೆ ಕಾಮನಬೆಲ್ಲು, ವಿಷ್ಣುವರ್ಧನ್ ಅವರ ಜೊತೆಗೆ ನಿಷ್ಕರ್ಷ, ಮತ್ತೆ ಹಾಡಿತು ಕೋಗಿಲೆ, ಜೀವನದಿ, ರವಿಚಂದ್ರನ್ ಅವರ ರಣಧೀರ, ಶಾಂತಿಕ್ರಾಂತಿ ಇವೆಲ್ಲ ಪ್ರಮುಖವಾದ ಚಿತ್ರಗಳಾಗಿತ್ತು. ಹಾಗೆಯೇ ಮುಂಗಾರು ಮಳೆ, ಗಾಳಿಪಟ ಈ ಎಲ್ಲ ಚಿತ್ರಗಳಲ್ಲಿ ಅವರು ಪೋಷಕ ಪಾತ್ರಗಳನ್ನು ನಿರ್ವಹಿಸಿದರು. ಹಾಗೆಯೇ ಜನಪ್ರಿಯ ಧಾರಾವಾಹಿ ಆದಂತಹ ಶಂಕರ್ ನಾಗ್ ಅವರ ನಿರ್ದೇಶನದ ಮಾಲ್ಗುಡಿ ಡೇಸ್ ಧಾರಾವಾಹಿಯಲ್ಲಿ ಅಭಿನಯಿಸಿದ್ದಲ್ಲದೆ ಕನ್ನಡದ ಅನೇಕ ಕಿರುತೆರೆ, ಹಲವಾರು ಧಾರಾವಾಹಿಗಳಲ್ಲೂ ಕೂಡ ಅವರು ಅಭಿನಯ ಮಾಡಿದ್ದಾರೆ. ನಾಯಕ ನಟರಾಗಿ ಹಾಸ್ಯ ಪಾತ್ರ, ಪೋಷಕ ಪಾತ್ರ, ಹಲವು ವಿಭಿನ್ನ ಪಾತ್ರಗಳಲ್ಲಿ ಅಭಿನಯಿಸಿದ್ದು ಎಲ್ಲದರಲ್ಲೂ ತಮ್ಮದೇ ಆದಂತಹ ಕೊಡುಗೆ ನೀಡಿದ್ದಾರೆ. ಅಷ್ಟೇ ಅಲ್ಲ, ಅವರು ರಾಜಕೀಯ ಕ್ಷೇತ್ರದಲ್ಲೂ ಕೂಡ ಕಾರ್ಯನಿರ್ವಹಿಸಿದ್ದಾರೆ.

ಭಾರತೀಯ ಚಿತ್ರರಂಗದಲ್ಲಿಯೇ ಅತ್ಯುನ್ನತವಾದಂತಹ ಪ್ರಶಸ್ತಿ ದಾದಾ ಸಾಹೇಬ್ ಫಾಲ್ಕೆ 2024ನೇ ಸಾಲಿನ ಈ ಪ್ರಶಸ್ತಿ ಸೆಪ್ಟೆಂಬರ್ 22ರಂದು 72ನೇ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಅನಂತನಾಗ್ ಅವರಿಗೆ ಈ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಇದಲ್ಲದೆ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳು ಹಲವಾರು ಚಿತ್ರಕ್ಕಾಗಿ ಅತ್ಯುತ್ತಮ ನಟ ಅಂತ ಪ್ರಶಸ್ತಿಗಳೆಲ್ಲ ಸಂದಿದೆ. ವಿಷ್ಣುವರ್ಧನ ಪ್ರಶಸ್ತಿ, ಫಿಲ್ಮ್ಫೇರ್ ಅವಾರ್ಡ್ ಕನ್ನಡ, ಹಲವಾರು ಚಿತ್ರಗಳಲ್ಲಿ ಅತ್ಯುತ್ತಮ ನಟ ಅಂತ ಈ ಪ್ರಶಸ್ತಿಗಳೆಲ್ಲ ಲಭಿಸಿದೆ. ಅದಲ್ಲದೆ ರಾಜ್ಯೋತ್ಸವ ಪ್ರಶಸ್ತಿ 2007ರಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಇವರಿಗೆ ಸಂದಿದೆ. ಹಲವಾರು ಪ್ರಶಸ್ತಿ ಪುರಸ್ಕಾರಗಳನ್ನು ಮುಡಿಗೇರಿಸಿಕೊಂಡ ನಮ್ಮ ಹೆಮ್ಮೆಯ ಕನ್ನಡ ನಟ ಅನಂತನಾಗ್ ಸರ್ ಅವರಿಗೆ ಅಭಿನಂದನೆಗಳು ಅಂತ ಹೇಳ್ತಾ ಇಂದಿನ ಸಿರಿಗಂಧ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ.

0: ಶ್ರೋತೃಬಾಂಧವರೇ, ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದ ಆಶ್ರಯದಲ್ಲಿ ನಡೆಯೋ ಕೃಷಿ ಮೇಳ 2026 ಇದೇ ದಿನಾಂಕ 25-28 ತನಕ.
1: ಈಗಿಲ ಹಿಡಿಯುತ್ತ ನಡೆ ಮುಂದು ಧರ್ಮವೇ ನಿಲ್ಲೋದು ಎಂದೆಂದು.
0: ಸಶಕ್ತ ಮಹಿಳೆ, ಸುಸ್ಥಿರ ಕೃಷಿ ಅನ್ನೋದು ಈ ಸಲದ ಘೋಷವಾಕ್ಯ. ಎಲ್ಲ ರೈತ ಬಾಂಧವರು ಹಾಗೂ ಕೃಷಿ ವಿಷಯಾಸಕ್ತರು ಈ ಮೇಳದ ಸದುಪಯೋಗ ಪಡೆದುಕೊಳ್ಳ್ರಿ ಅನ್ನೋ ವಿನಂತಿ. ಇದೇ ದಿನಾಂಕ 25-28 ತನಕ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದೊಳಗ ಕೃಷಿ ಮೇಳ 2026.
2: ಸರ್ವರಿಗೂ ಆದರದ ಸ್ವಾಗತ,
0: ಸುಸ್ವಾಗತ.
3: ರಮೇಶ್ ಚಂದ್ರ ಅವರಿಂದ ಭಾವಗೀತೆಗಳನ್ನು ಕೇಳ್ತಾ ಇದ್ದೀರಾ. ಮುಂದಿನ ಗೀತೆ ಕೆಎಸ್ ನರಸಿಂಹಸ್ವಾಮಿಯವರ ರಚನೆ, ರಸಸಾಗರದಲ್ಲಿ ತಾವರೆ ಅರಳಿದೆ.

ಇದುವರೆಗೆ ರಮೇಶ್ ಚಂದ್ರ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳಿದಿರಿ. ಸಮಯ 9:30 ನಿಮಿಷವಾಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ

ಸಮಯ 10 ಗಂಟೆಯಾಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಏಷ್ಯನ್ ಗೇಮ್ಸ್ 2026 ದಿನದಾಟದ ಮುಖ್ಯಾಂಶಗಳು ಮೂಡಿಬರಲಿದೆ. ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ

0: ಸಂತೋಷವು.
1: ಶ್ರೋತೃ ಬಾಂಧವರೇ, ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಆಶ್ರಯದಲ್ಲಿ ನಡೆಯುವ ಕೃಷಿ ಮೇಳ 2026 ಇದೇ ದಿನಾಂಕ 25, 26, 27 ಹಾಗೂ 28 ನಿಮ್ಮ ಅಚ್ಚುಮೆಚ್ಚಿನ ಧಾರವಾಡ ಆಕಾಶವಾಣಿ ಕೃಷಿ ಮೇಳದ ಸಂಭ್ರಮವನ್ನು ನಿಮ್ಮವರೆಗೆ ತಲುಪಿಸುತ್ತಿದೆ ನೇರ ಪ್ರಸಾರದ ಕಾರ್ಯಕ್ರಮದೊಂದಿಗೆ. ದಿನಾಂಕ 25, 26 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಕೇಳಿ ಬರಲಿದೆ ನೇರ ಕಾರ್ಯಕ್ರಮ. ಮಧ್ಯಾಹ್ನ 12:05 ದಿಂದ 1 ಗಂಟೆಯವರೆಗೆ.

0: ದಿನಾಂಕ 27 ಹಾಗೂ 28 ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಮಧ್ಯಾಹ್ನ 12:05 ಒಂದು ಗಂಟೆಯವರೆಗೆ ನೇರ ಪ್ರಸಾರದ ಕಾರ್ಯಕ್ರಮ. ದೂರದ ಶ್ರೋತೃಗಳಿಗೂ ಕೃಷಿ ಮೇಳ 2026 ಸಂಭ್ರಮವನ್ನ ನಿಮ್ಮವರೆಗೆ ತಲುಪಿಸುತ್ತಿದೆ ನಿಮ್ಮ ಮೆಚ್ಚಿನ ಧಾರವಾಡ ಆಕಾಶವಾಣಿ ಹಾಗೂ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ.
1: ಕೃಷಿ ಮೇಳವನ್ನು ದಯವಿಟ್ಟು ಎಲ್ಲಾ ರೈತ ಬಾಂಧವರು, ಕೃಷಿಯಲ್ಲಿ ಆಸಕ್ತಿ ಇರುವಂತಹ ಜನರು, ಜೊತೆಗೆ ಕೃಷಿಯಲ್ಲಿ ತೊಡಸ್ಕೊಡ್ಬೇಕು ಅಂತ ಇಚ್ಛೆ ಪಟ್ಟಂತ ಜನರು ಸಹ ಹೆಚ್ಚಿನ ಮಟ್ಟದಲ್ಲಿ ಭಾಗವಹಿಸಿ ಸದುಪಯೋಗ ಪಡಿಸಲಿ. ಉತ್ತರ ಕರ್ನಾಟಕದ ರೈತರ ಜಾತ್ರೆ ಅಂತ ಕೃಷಿ ವಿಶ್ವವಿದ್ಯಾಲಯದ ಧಾರವಾಡದವರು

0: ಕೊಂಡಿರುವ ಕೃಷಿ ಮೇಳಕ್ಕೆ ಆಗಮನಿಸಬೇಕು ಅಂತ ತಮ್ಮೆಲ್ಲರಲ್ಲೂ ಸಹ ವಿನಂತಿಸಿಕೊಳ್ತೀನಿ.
1: ಸರ್ವರಿಗೂ ಆದರದ ಸ್ವಾಗತ,
2: ಸುಸ್ವಾಗತ. ತಪ್ಪದೇ ಕೇಳಿ ಕೃಷಿ ಮೇಳ 2026 ಸಂಭ್ರಮವನ್ನ ಪಡೆದುಕೊಳ್ಳಿ.
3: ಗೀತಚಂದ್ರಿಗೆ ಕಾರ್ಯಕ್ರಮದಲ್ಲಿ ಮುಂದೆ ಕೇಳೋಣ. ಮೊಹಮ್ಮದ್ ರಫಿಯವರ ಕಂಠಸಿರಿಯಲ್ಲಿ ಚೌದ್ವಿನ್ ಕಾ ಚಾಂದ್ ಚಿತ್ರದ ಗೀತೆಯನ್ನು

0: ಶ್ರೋತೃ ಬಾಂಧವರೇ, ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದ ಆಶ್ರಯದಲ್ಲಿ ನಡೆಯೋ ಕೃಷಿ ಮೇಳ 2026 ಇದೇ ದಿನಾಂಕ 25-28 ತನಕ
1: ಗಿಲ ಹಿಡಿಯುತ್ತ ನಡೆ ಮುಂದು ಧರ್ಮವೇ ನಿಲ್ಲೋದು ಎಂದೆಂದು.
0: ಸಶಕ್ತ ಮಹಿಳೆ ಸುಸ್ಥಿರ ಕೃಷಿ ಅನ್ನೋದು ಈ ಸಲದ ಘೋಷವಾಕ್ಯ. ಎಲ್ಲ ರೈತ ಬಾಂಧವರು ಹಾಗೂ ಕೃಷಿ ವಿಷಯಾಸಕ್ತರು ಈ ಮೇಳದ ಸದುಪಯೋಗ ಪಡೆದುಕೊಳ್ಳ್ರಿ ಅನ್ನೋ ವಿನಂತಿ. ಇದೇ ದಿನಾಂಕ 25-28 ತನಕ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದೊಳಗ ಕೃಷಿ ಮೇಳ 2026.
2: ಸರ್ವರಿಗೂ ಆದರದ ಸ್ವಾಗತ,
0: ಸುಸ್ವಾಗತ.
2: ಈ

0: ಜಸ್ಕರಣ್ ಸಿಂಗ್ ಅವರ ದನಿಯಲ್ಲಿ ರಕ್ಕೆ ಚಿತ್ರದ ಗೀತೆಯನ್ನು ಕೇಳಿದ್ರಿ.
1: ನೇಗಿಲ ಹಿಡಿದು ರೈತನು ಬಂದನು, ಇವನಿಂದಲೇ ದೇಶ ಕೋಶವು.
2: ಶ್ರೋತೃ ಬಾಂಧವರೇ, ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಆಶ್ರಯದಲ್ಲಿ ನಡೆಯುವ ಕೃಷಿ ಮೇಳ 2026 ಇದೇ ದಿನಾಂಕ 25, 26, 27 ಹಾಗೂ 28ರಂದು ನಿಮ್ಮ ಅಚ್ಚುಮೆಚ್ಚಿನ ಧಾರವಾಡ ಆಕಾಶವಾಣಿ ಕೃಷಿ ಮೇಳದ ಸಂಭ್ರಮವನ್ನು ನಿಮ್ಮವರೆಗೆ ತಲುಪಿಸುತ್ತಿದೆ ನೇರ ಪ್ರಸಾರದ ಕಾರ್ಯಕ್ರಮದೊಂದಿಗೆ. ದಿನಾಂಕ 25, 26ರಂದು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಕೇಳಿಬರಲಿದೆ ನೇರ ಕಾರ್ಯಕ್ರಮ. ಮಧ್ಯಾಹ್ನ 12:05 ದಿಂದ 1 ಗಂಟೆಯ

0: ದಿನಾಂಕ 27 ಹಾಗೂ 28ರಂದು ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಮಧ್ಯಾಹ್ನ 12:05 ಒಂದು ಗಂಟೆಯವರೆಗೆ ನೇರ ಪ್ರಸಾರದ ಕಾರ್ಯಕ್ರಮ. ದೂರದ ಶ್ರೋತೃಗಳಿಗೂ ಕೃಷಿ ಮೇಳ 2026ರ ಸಂಭ್ರಮವನ್ನು ನಿಮ್ಮವರೆಗೆ ತಲುಪಿಸುತ್ತಿದೆ ನಿಮ್ಮ ಮೆಚ್ಚಿನ ಧಾರವಾಡ ಆಕಾಶವಾಣಿ ಹಾಗೂ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ.
1: ಕೃಷಿ ಮೇಳವನ್ನು ದಯವಿಟ್ಟು ಎಲ್ಲಾ ರೈತ ಬಾಂಧವರು, ಕೃಷಿಯಲ್ಲಿ ಆಸಕ್ತಿ ಇರುವಂತಹ ಜನರು, ಜೊತೆಗೆ ಕೃಷಿಯಲ್ಲಿ ತೊಡಗಿಸ್ಕೊಡ್ಬೇಕು ಅಂತ ಇಚ್ಛೆ ಪಟ್ಟಂತ ಜನರು ಸಹ ಹೆಚ್ಚಿನ ಮಟ್ಟದಲ್ಲಿ ಭಾಗವಹಿಸಿ ಸದುಪಯೋಗ ಪಡಿಸಲಿ. ಉತ್ತರ ಕರ್ನಾಟಕದ ರೈತರ ಜಾತ್ರೆ ಅಂತ ಕೃಷಿ ವಿಶ್ವವಿದ್ಯಾಲಯದ ಧಾರವಾಡದವರು ಹಮ್ಮಿಕೊಂಡಿರುವ ಕೃಷಿ ಮೇಳಕ್ಕೆ ಆಗಮನಿಸಬೇಕು ಅಂತ ತಮ್ಮೆಲ್ಲರಲ್ಲೂ ಸಹ ವಿನಂತಿಸಿಕೊಳ್ತೀವಿ.
2: ಸರ್ವರಿಗೂ ಆದರದ ಸ್ವಾಗತ,
0: ಸುಸ್ವಾಗತ. ತಪ್ಪದೇ ಕೇಳಿ ಕೃಷಿ ಮೇಳ 2026ರ ಸಂಭ್ರಮವನ್ನ ಪಡೆದುಕೊಳ್ಳಿ.
3: ಸಮಯ 10:45. ಗೀತೆ ಚಂದ್ರಿಕೆ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಮುಂದಿನ ಗೀತೆ ಲತಾ ಮಂಗೇಶ್ಕರ್ ಅವರ ದನಿಯಲ್ಲಿ ಕೇಳೋಣ. ಬೇಮಿಸಾಲ್ ಚಿತ್ರದ ಗೀತೆಯನ್ನು

0: ಒಡೆಯ.
1: ಶ್ರೋತೃ ಬಾಂಧವರೇ, ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದ ಆಶ್ರಯದಲ್ಲಿ ನಡೆಯೋ ಕೃಷಿ ಮೇಳ 2026 ಇದೇ ದಿನಾಂಕ 25-28 ತನಕ.
0: ಹೇಗಿಲ ಹಿಡಿಯುತ್ತ ನಡೆ ಮುಂದು ಧರ್ಮವೇ ನಿಲ್ಲೋದು ಎಂದೆಂದು.
1: ಸಶಕ್ತ ಮಹಿಳೆ, ಸುಸ್ಥಿರ ಕೃಷಿ ಅನ್ನೋದು ಈ ಸಲದ ಘೋಷವಾಕ್ಯ. ಎಲ್ಲ ರೈತ ಬಾಂಧವರು ಹಾಗೂ ಕೃಷಿ ವಿಷಯ

0: ಆಸಕ್ತರು ಈ ಮೇಳದ ಸದುಪಯೋಗ ಪಡೆದುಕೊಳ್ಳ್ರಿ ಅನ್ನೋ ವಿನಂತಿ. ಇದೇ ದಿನಾಂಕ 25-28 ಧಾರವಾಡ ಕೃಷಿ ವಿಶ್ವವಿದ್ಯಾಲಯದೊಳಗ ಕೃಷಿ ಮೇಳ 2026.
1: ಸರ್ವರಿಗೂ ಆದರದ ಸ್ವಾಗತ,
0: ಸುಸ್ವಾಗತ.

ಆಕಾಶವಾಣಿ ಬೆಂಗಳೂರು, ಸಮಯ 11 ಗಂಟೆ. ಈಗ ನಮ್ಮ ನಿಲಯದಿಂದ ನಾಳಿನ ಪ್ರಸಾರದಲ್ಲಿ ಮೂಡಿಬರಲಿರುವ ಕಾರ್ಯಕ್ರಮಗಳ ಪರಿಚಯ. ನಾಳೆ ಬೆಳಗ್ಗೆ 6:10 ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಸುಮಾ ಮುತಾಲೇಕ್, ಕೆಎಂ ಕುಸುಮ ಮತ್ತು ಸಂಗಡಿಗರಿಂದ ದೇವರ ನಾಮಗಳು ಪ್ರಸಾರವಾಗಲಿದೆ. 6:30 ಚಿಂತನ, ಹೊನ್ನಪ್ಪ ಕರೆಕನ್ನಮ್ಮನವರ್ ಅವರಿಂದ ಚಿಂತನ ಕಾರ್ಯಕ್ರಮ, ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ. 6:40 ದೇಶಭಕ್ತಿ ಗೀತೆಗಳು. 6:50 ರೈತರಿಗೆ ಸಲಹೆ. 7:15 ಪ್ರತಿಮಾ ಆತ್ರೇಯ ಅವರು ಹಾಡಿರುವ ಭಾವಗೀತೆಗಳು ಪ್ರಸಾರವಾಗಲಿದೆ. ಏಳು 7:45 ಹಾಗೂ 8:30 ಚಿತ್ರಗೀತೆಗಳು. 8:50 ಕಗ್ಗದ ಸಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಗೀತ ಪಲ್ಲವ. 9:10 ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು 25 ವರ್ಷ ಸಾರ್ವಜನಿಕ ಸೇವೆ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ಸರಣಿ ಕಾರ್ಯಕ್ರಮ ಮೂಡಿಬರಲಿದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. 9:45 ಗಾನಗಂಗೆ. 10:30 ಸುನೇರೆ ಪಲ್. 11:00 ಸವಿ ನೆನಪು. ಮಧ್ಯಾಹ್ನ 12:05

ನಿಮಿಷಕ್ಕೆ ಕೃಷಿ ಮೇಳ ಕುರಿತು ನೇರ ಪ್ರಸಾರ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ವಿಜ್ಞಾನ ವಿಶ್ವವಿದ್ಯಾನಿಲಯ ಧಾರವಾಡ. ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. ಮಧ್ಯಾಹ್ನ 1:20 ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಪಿಎಂ ಅಗ್ರಿ ಉಡಾನ್ ಯೋಜನೆ ಕುರಿತು ಮಾತನಾಡುತ್ತಾರೆ ರೂಪಾಗೌಡ. ಕಾರ್ಯಕ್ರಮ ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ. 1:30 ಚಿತ್ರಗೀತೆಗಳು. 1:40 ಸೇವಾ ಸಂಕಲ್ಪ ಅಭಿಯಾನ ಸರಣಿ ಕಾರ್ಯಕ್ರಮ ಪ್ರಸಾರವಾಗುವುದು. 2:40 ಗಾಂಧಿ ಸ್ಮೃತಿ. ಇನ್ನು ಸಂಜೆ ಪ್ರಸಾರದಲ್ಲಿ ಮೂಡಿಬರುವ ಕಾರ್ಯಕ್ರಮಗಳು ಹೀಗಿವೆ. 5:30 ಗಿರ್ಮಿಟ್. 6:15 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಪ್ರಸ್ತುತಿ ಬಿಕೆ ಸುಮತಿ. ಸಂಜೆ 6:30 ಅವಲೋಕನ. 6:50 ಹೆಲೋ ಕೃಷಿರಂಗ. ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ. ವಿಷಯ ಸಸ್ಯ ಸಂರಕ್ಷಣೆ ಮತ್ತು ಸುರಕ್ಷಿತ ಕೀಟನಾಶಕಗಳ ಬಳಕೆ. ಭಾಗವಹಿಸುತ್ತಾರೆ ಶ್ರೀ ಕೆಂಪೇಗೌಡ ಹೆಚ್, ಜಂಟಿ ಕೃಷಿ ನಿರ್ದೇಶಕರು ರಸಗೊಬ್ಬರ ಮತ್ತು ಸಸ್ಯ ಸಂರಕ್ಷಣೆ, ಮತ್ತು ಶ್ರೀ ರಾಮೇಗೌಡ, ಸಹಾಯಕ ಕೃಷಿ ನಿರ್ದೇಶಕರು ಸಸ್ಯ ಸಂರಕ್ಷಣೆ. ಈ ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ತಿಮ್ಮಪ್ಪ ಹೆಚ್ ಗೌಡ. ನಂತರ 7:20 ತುರುವೇಕೆರೆ ತಾಲೂಕು ಮಂತ್ರಿಕೇನಹಳ್ಳಿಯ ಕುಮಾರಯ್ಯ ಮತ್ತು ಸಂಗಡಿಗರಿಂದ ಭಜನೆ ಪದಗಳು ಬಿತ್ತರಗೊಳ್ಳಲಿದೆ.

ಸಂಜೆ 7:45 ಸಿರಿಗಂಧ, ರಾತ್ರಿ 9:15 ಎನ್ಆರ್ ವಿನಯ್ ಕುಮಾರ್ ಅವರು ಹಾಡಿರುವ ಭಾವಗೀತೆಗಳು ಪ್ರಸಾರವಾಗಲಿದೆ. 9:30 ಕರೆಂಟ್ ಅಫೇರ್ಸ್, ರಾತ್ರಿ 10:00 ಏಷ್ಯನ್ ಗೇಮ್ಸ್ 2026 ದಿನದಾಟದ ಮುಖ್ಯಾಂಶಗಳು ಮುಡಿಬರುವುದು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. ನಂತರ ಗೀತಚಂದ್ರಿಕೆ ಮೆಲೋಡಿ ಟೈಮ್, ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗುವುದು. ಇದುವರೆಗೆ ನಮ್ಮ ನಿಲಯದಿಂದ ನಾಳಿನ ಪ್ರಸಾರದಲ್ಲಿ ಮೂಡಿಬರಲಿರುವ ಕಾರ್ಯಕ್ರಮಗಳ ಮುನ್ನೋಟ ಕೇಳಿದ್ದೀರಿ.

0: ಅವ್ರು ಕ್ಷಮಿಸ್ಬೇಕು. ಇದು ಅಳಿಯಂದ್ರೆ
1: ಏನ್ ಏನ್ ಏನೋ ನನಗೆ ಸಾಕಾಗಿದೆ.
0: ಬನ್ನಿ ಬನ್ನಿ.
1: ಏನ್ ಏನು
0: ಇದು ತಮಗೆ ಬಂದಿರೋ ಫೋನು? ಅದು ದೊಡ್ಡವರಿಂದ
1: ಮಹಾನುಭಾವ ಫೋನೇ
0: ತಗೊಳ್ಳಿ.
2: ಹಲೋ
1: ಹಲೋ, ಮಾತಾಡ್ತಿರೋದು?
2: ಏನದು? ನನ್ನ ಮಗನೇ, ನಿಮ್ ಮಾವ ತಗೊಂಡ್ಬಿಟ್ಟಿದ್ನಲ್ಲ ಫೋನ್ನ.
1: ನನ್ ಮಗ ತಗೊಂಡ್ ಏನ್ ಮಾಡ್ತಾನೆ? ಒಳಗಿದ್ ಬಂಡವಾಳ ಎಲ್ಲ ಉಗಿದಿದೆ. ಇನ್ನು ಉಳ್ಕೊಂಡಿರೋದು ಕಳ್ಕೊಂಡಿರೋದ್ರಲ್ಲಿ ಕಾಲ್ ಭಾಗನೂ ಇಲ್ಲ, ಕೈ ಕಾಲು ಎರಡೇ ಉಳ್ಕೊಂಡಿರೋದು. ಸರಿ, ಈಗ ನೀವ್ ಹೇಳೋದೇನು? ನಾನು ಮಂತ್ರಿ ಮಂಡಲ ಸೇರ್ಬೇಕು ಅದಾನೆ?
0: ಒಪ್ಕೊಂಬಿಡಿ, ಒಪ್ಕೊಂಬಿಡಿ,
1: ಒಂದ್ ನಿಮಿಷ, ಒಂದ್ ನಿಮಿಷ. ಏನ್ ಮಾವ ನೀ ಹೀಗಂತೀಯಪ್ಪ? ನೀನೇನು ಹೇಳ್ತಿ ಸೇರ್ಕೋ ಅಂತ. ಅದ್ ಏನ್ ಮಾಡೋದು, 3 ತಿಂಗಳು ಸುಡ್ಗಾಡಿ ಎಲ್ಲೂ ಕೈ ಆಡ್ಸೋ ಆಗಿಲ್ವಲ್ಲ, ಬದ್ಲಾಗಿ ಕೈಯಿಂದಲೇ ಎಲ್ಲ ಸುರಿಬೇಕಲ್ಲ ಮಾವ. ಸುರಿದ್ರಾಯ್ತು, ಇಷ್ಟು ದಿನ ಇದ್ದು ಬದ್ದದೆಲ್ಲ ಸುರಿದಿದೀವಿ, ಇದೊಂದು ಮನೆ ಉಳ್ಕೊಂಡಿದೆ, ಅದನ್ನು ಮಾರು ಸುರಿದ್ರಾಯ್ತು, ಒಪ್ಕೊಂಬಿಡಿ ಹಾಗಂತ ಏನ. ಹಲೋ, ಸರಿ ಸರಿ, ಅದಕ್ಕೇನೋ ನಮ್ಮ ಮಾವ ಇದ್ದಾರೆ, ಇದ್ದಿದ್ರಲ್ಲೇ ಭದ್ರವಾಗಿದ್ದಾರೆ. ಅಂದ್ರೆ ಅವ್ರು ಭದ್ರವಾಗಿಲ್ಲ, ಉಳ್ಕೊಂಡಿರೋ ಮನೆ ಒಂದು ಭದ್ರವಾಗಿದೆ. ಆದ್ರೆ ನಾನೇನೋ ಸೇರ್ಬೋದು, ಎಷ್ಟೇ ಬರಾಗಿದ್ರು ನಮ್ಮ ಮಾವನಿಗೆ ಏನಾದ್ರು ಒಂದು ದಾರಿ ತೋರಿಸ್ಬೇಕೋ ಬೇಡವೋ?
0: ಹೌದೌದು ಹೌದು ಹೌದು, ಅದೇ ಅದು ಅದು ಮಾತಾಡ್ಬಿಡಿ,
1: ಮಾತಾಡ್ತೀನಿ. ನೀವು ಅವಸರ ಪಟ್ಟರೆ ಹಾಗಾಗುತ್ತೆ. ಆಯ್ತಾಯ್ತು ಅಷ್ಟೇ. ಹಾ ಹಾ ಹಾ, ಅದೇ ಪರ್ಮಿಟ್ ಕಳಿಸಿ ಕಳಿಸಿ ಕಳಿಸಿ. ಅಂದಾಗೆ ನೋಡಿ, ಪರ್ಮಿಟ್ ನನ್ನ ಹೆಸರಲ್ಲಿ ಕಳಿಸ್ಬೇಡಿ. ಯಾಕೆ ಅಂದ್ರೆ ಗೊತ್ತಲ್ಲ ನಿಮ್ಗೆ, ನಾನು ಮುಂದೆ ಮಂಡಳ ಸೇರೋನು. ಹೇಳಿಲ್ಲ ನಿಮ್ಗೆ ಹೇಳಬೇಕೆ?
2: ಮೊದಲು ಉಳಿದಿರೋದನ್ನೆಲ್ಲ ಬಳದು ಬರೆಸ್ಕೊಂಡು ನಿಮ್ಮ ಮಾವನ್ನ ತೊಳೆದು ಬಿಸಿಲಿಗೆ ಒಣಗಾಕು, ಆಮೇಲೆ ಆಗ್ತೀನಿ. ಓಕೆ?
1: ನಮ್ಗೆ ಅಷ್ಟು ಗೊತ್ತಾಗಲ್ಲ ಅಂತ ತಿಳ್ಕೊಬೇಕು ನಾನೆಲ್ಲ.

0: ಎಲ್ಲ ಗೊತ್ತಿದೆ, ಈಗಲೇ ಮುಗಿಸ್ಬಿಡ್ತೇನೆ. ಅಂದ್ರೆ ನಿಮ್ಗೆ ಗೊತ್ತಲ್ಲ, ಪರ್ಮಿಟ್ಟು ನಮ್ಮ ಮಾವನ ಕೈ ಬಂದ ಮೇಲೆ ನಾನು ವಿಧಾನ ಬೀದಿಗೆ ಬರೋದು ಗೊತ್ತಲ್ಲ.
1: ಪರ್ಮಿಟ್ಟು ನನ್ನ ಹೆಸರಿಗೆ
0: ಅಳಿ ಅಂದ್ರೆ ಅಯ್ಯೋ, ನಿಮ್ ಉಪಕಾರ ಮಾಡಿ ಹೇಗೆ ಬರೀಲಿ, ಹೇಗೆ ತೀರಿಸ್ಲಿ? ಅದಕ್ಕೆ ಮೊದಲು ತರಿಸಿ ನಾನು ಹೇಳದಂತೆ ಬರ್ಲಿ, ಆಮೇಲೆ ನೋಡೋದಂತೆ ಅದರ ವರಸೇನ. ಹೇಳಿ ಹೇಳಿ, ಏನ್ ತರಿಸ್ಲಿ, ಏನ್ ಬರಸ್ಲಿ? ನೋಡಿ, ನೀವು ಉಗಿದ ಉಗುಳು ದಾಟೋಲ್ಲ, ಹಾಕಿದ ಗೆರೆ ಮೇಲ. ಹೇಳಿ, ಎಲ್ಲ ಹೇಳ್ತೀನಿ, ಬನ್ನಿ ಸಿದ್ಧ. ಯಾಕೆ ಯಾಕೆ ಬಂದೆ? ನಾನೇ ತಂದೆ ಕಾಫಿ ತಾನೇ.
2: ಕಾಫಿ?
0: ಸರ್ಕಾರ ಸೇರೋನ್ಗೆ ಕಾಫಿನೇ.
2: ಮತ್ತೆ
1: ಮತ್ತೇನು? ಬಾಟ್ಲೇನು?
0: ಬಾಟ್ಲಿ? ಬಾಟ್ಲಿ?
2: ಮತ್ತೆ
0: ಬಾಟ್ಲಿ ಅಲ್ಲ ಮಾವ, ಪೀಪಾಯಿ. ಪೀಪಾಯಿ?
2: ಪೀಪಾಯಿ.

0: ಅಯ್ಯ ಭಂಡ ನನ್ನ ಮಗನೇ,
1: ಏನಪ್ಪ
0: ನಿನ್ ಜನ್ಮಕ್ಕೆ ನಾಚಿಕೆ ಇಲ್ಲ ಕಣ? ಅಲ್ಲ, ಅಷ್ಟು ಹೊತ್ತಿನಿಂದ ಹೂಗದ್ ಹೇಳದೆ, ಹುಟ್ಟಿದ್ದು ತೊಟ್ಟಿದ್ದು ಇಟ್ಟಿದ್ದು ಬಟ್ಟೆನೆಲ್ಲ ಹೊರಗೆ ಒಗದ್ ಹೇಳದೆ, ಮಾನ ಮರ್ಯಾದೆ ಇರೋನಾಗಿದ್ರೆ ಇಷ್ಟೊತ್ತಿಗೆ ಮೂರ್ನಾಲ್ಕು ಸಲ ಸಾಯ್ಬೇಕಿತ್ತು. ಅರಿವು ಅರ್ಥ ಅನ್ನೋದು ನಿಂಗೇನಾರ ಅಭ್ಯಾಸವಾಗಿದ್ದಿದ್ರೆ ಇಷ್ಟೊತ್ತಿಗೆ ಐದಾರು ಸಲ ಆತ್ಮಹತ್ಯೆ ಮಾಡ್ಕೋಬೇಕಾಗಿತ್ತು. ಅಲ್ಲ, ಎಲ್ಲ ನನಗ್ ಬರ್ಕೊಟ್ಟ ಮೇಲೆ ಇಲ್ಲಿ ಏನ್ ಬಿಟ್ಟಿದ್ದೀನಿ ಅಂತ ಬೆರಳಿಣಿಸ್ತಾ ಬಿದ್ದಿದೀಯ ಭಂಡನಾಗಿ? ಹೇಳು, ಎತ್ತೇಳು ಭಾರತೀಯ, ಎತ್ತೇಳು ಭಂಡ ಭಾರತೀಯ, ಭಂಡ ಭಾರತೀಯ, ಎದ್ದು ಇಲ್ಲಿಂದ ತೊಲಗು. ಯಾಕಂದ್ರೆ ಇಲ್ಲಿ ನಿನಗ್ ಬೆಲೆ ಇಲ್ಲ. ಕಾರಣ, ನಿನಗ್ ತಲೆ ಇದೆ, ಬೆಲೆ ಇಲ್ಲ. ಇಲ್ಲಿ ನಿನಗ್ ಬದುಕಿಲ್ಲ, ನಿನಗ್ ಬುದ್ಧಿ ಇಲ್ಲ, ನಿನ್ನ ಅರಿವಿಗೆ ಅವಕಾಶವಿಲ್ಲ. ಹಂಪೆಲಿ ಇರುವವರೆಗೂ ಆಂಜನೇಯ ಕಪಿಯಾಗೇ ಇದ್ದ. ಅವನು ಲಂಕೆ ಹೋಗ ಬಂದ ಮೇಲೆ ಅವನು ಬೆಲೆ ಗೊತ್ತಾಗಿ ಆಂಜನೇಯ ಅನ್ನಿಸ್ಕೊಂಡಿದ್ದು. ಹಾಗೆ ನೀನು ಸಮುದ್ರ ದಾಟಿ ಈ ರಾಷ್ಟ್ರದಿಂದಲೇ ತೊಲಗು. ಹಾಗೆ ಹಾಗೆ ಹಾಗೆ ತೊಲಗು. ನಾವು ಬದುಕಬೇಕು, ನಾವು ಆಳ್ಬೇಕು, ಕಡೆಗೆ ನಮ್ಮಂಥವ್ರೇ ಇಲ್ಲಿ ಬಾಳ್ಬೇಕು. ತೊಲಗು, ತೊಲಗು.
1: ಆಯ್ತಪ್ಪ ಆಯ್ತು.

ಅಳಿಯಾವತಾರ ಎಂಬ ನಾಟಕವನ್ನು ಕೇಳಿದಿರಿ. ಹಿರಣ್ಣಯ್ಯ ಮಿತ್ರ ಮಂಡಳಿ ಅರ್ಪಿಸಿದ ಈ ನಾಟಕದಲ್ಲಿನ ಪಾತ್ರವರ್ಗ: ಅಳಿಯ ನಾಗಮಂಗಲದ ಕೆತ್ತಿ, ಗೆಳೆಯ ಸಂಪಿಗೆ ಶಂಕರ, ಸಿದ್ಧ ಕೆಆರ್ ರಾಮಾನುಜ, ಪಕ್ಕವಾದ್ಯದಲ್ಲಿ ಹಾರ್ಮೋನಿಯಂ ಡಿಎಚ್ ಚಂದ್ರಶೇಖರ್, ತಬಲಾ ಪಿ ರಾಘವೇಂದ್ರ ರಾವ್. ಈ ನಾಟಕವನ್ನು ಬರೆದು ಮಾವನ ಪಾತ್ರ ವಹಿಸಿ ನಿರ್ದೇಶಿಸಿದವರು ಮಾಸ್ಟರ್ ಹಿರಣ್ಣಯ್ಯ. ಪ್ರಸಾರ ನಿರ್ವಹಣೆ ಯಮುನಾ ಮೂರ್ತಿ.

0: ಡಿಟಿಹೆಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳನ್ನು ಕೇಳುತ್ತಿರುವಿರಿ.
1: ಚಿತ್ರಗೀತೆಗಳು
2: ಪುನಃ ಪುನಃ ಕೇಳಿದರು ನಿನ್ನ ವಿನಃ ಏನಿಲ್ಲ.
1: ಮೊದಲಿಗೆ ಕೇಳಿ ಶ್ರೀರಸ್ತು ಶುಭಮಸ್ತು ಚಿತ್ರದ ಗೀತೆ. ಧ್ವನಿಗಳು ಎಸ್ಪಿ ಬಾಲು ಹಾಗೂ ನಾಗಚಂದ್ರಿಕಾ. ಗೀತೆಗೆ ಸಂಗೀತ ಹಾಗೂ ಸಾಹಿತ್ಯ ಕೆ ಕಲ್ಯಾಣ್.

ಶ್ರೀರಸ್ತು ಶುಭಮಸ್ತು ಚಿತ್ರದ ಇನ್ನೊಂದು ಗೀತೆಯನ್ನ ಆಲಿಸಿ. ಹಾಡಿದ್ದಾರೆ ಎಲ್ಎನ್ ಶಾಸ್ತ್ರಿ, ಬದ್ರಿ, ಮೈಸೂರು ರಮೇಶ್, ಪಲ್ಲವಿ ಹಾಗೂ ನಾಗಚಂದ್ರಿಕಾ.

ಮುಂದಿನ ಗೀತೆ ಅಭಿನೇತ್ರಿ ಚಿತ್ರದ್ದು. ಧ್ವನಿಗಳು ಶಾನ್ ಹಾಗೂ ಶ್ರೇಯಾ ಘೋಷಾಲ್. ಸಾಹಿತ್ಯ ಉದಯಶಂಕರ್ ಅವರದು. ಸಂಗೀತ ಸಂಯೋಜನೆ ಮನೋಮೂರ್ತಿ.

0: ಗೋಪಿಕೃಷ್ಣ ಚಿತ್ರದ ಗೀತೆಯನ್ನ ಆಲಿಸಿ ಮನು ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ. ಗೀತೆಗೆ ಸಂಗೀತ ಹಾಗೂ ಸಾಹಿತ್ಯ ಹಂಸಲೇಖ ಅವರದು.
1: ಶಾರದಂನೋರೆ ಸರಸಂನೋರೆ ಸರೋಜ.

0: ಮಾದೇವಿ, ಮಾದೇವಿ, ಅರೆ ಮಾದೇವಿ, ಯಾಕೆ ಶಟವಣ್ಣಂಗೆ ಕಾಣಿಸಾಕತ್ತಿದೆ? ಏನಿದು ಬ್ಯಾಗ್ ಆಗಿದೆ, ಎಲ್ಲ ರೆಡಿ ಮಾಡಿದಿ, ಅಳಾಕತ್ತಿಯಲ್ಲ, ಯಾಕೆ, ಏನ, ಯಾರೇನಂದ್ರು?
1: ಯಾರೇನಂದಿಲ್ಲ, ನಿನ್ ಗೊತ್ತಿಲ್ಲದೆ ಇರೋದ, ಹಿಂದಕ್ಕೂ ಎರಡ್ ಸಲ ಊರಿಗೆ ಹೋಗಿದ್ದೆ. ಇವರಾಗ ಬಯಲ್ ಕಡೆಗೆ ಹೋಗೋದನ್ನ ಕುತ್ತಿಗೆಗೆ ಬಂದದ, ಮನಸ್ಸಿ ರಂಬಿಸಿ ರಂಬಿಸಿ ಕರ್ಕೊಂಡ್ ಬಂದಿದ್ದಿ. ಈ ಸಲ ಬಯಲ್ ಕಡೆ ಸಲುವಾಗಿ ರೂಮ್ ಕಟ್ಸೋ ತನಕ ನಾ ಬರಂಗಿಲ್ಲ.
0: ಮದಿವಿ ಮದಿವಿ, ನೀ ಸಿಟ್ಟು ಉಗುಳಿ ಬಿಡು, ನಾ ಖರೆ ಹೇಳ್ತೀನಿ, ಇನ್ನು 15 ದಿವಸ ಅಪ್ಪ ಒಪ್ಪಿಸ್ತೀನಂತ.
1: ಅಲ್ಲ, ನಾ ಏನ್ ಕೇಳ್ಬಾರ್ದು ಕೇಳಿ, ನಿನಗ ತಾಜ್ ಮಹಲ್ ಕೇಳಿನ, ಬನಿ ಹೆಣ್ಮಕ್ಳ ಸಲಕ ಲಾಜ್ ಮಹಲ್ ಕೇಳಿನಿ.
0: ಅಳ್ಬೇಡ ಅಳ್ಬೇಡ ಮದಿವಿ. ಅಲ್ಲ, ನನ್ ರಾಣಿಯಾಗಿ ಲಾಜ್ ಮಹಲ್ ಕಟ್ಸೋದೇನ ಅಂತ ದೊಡ್ಡ ಮಾತ, ನಾಳೆಯಿಂದ ನಾ ಕೆಲಸ ಶುರು ಮಾಡಿಸ್ತೀನಿ.
1: ಕರೆನೇ
0: ಹ್ಮ್ 100%.
2: ರೋಗ ರುಜಿನಗಳಿಂದ ದೂರವಿರಲು ಬೇಕು ಮನೆಗೊಂದು ಮರ್ಯಾದೆ ಮಹಲು. ಇನ್ನು ಮುಂದೆ ಕೇಳಿ ಜಿತ್ತು ಚಿತ್ರದ ಗೀತೆಯನ್ನ. ಗೀತೆಗೆ ಧ್ವನಿ ನೀಡಿದ್ದಾರೆ ಕಾರ್ತಿಕ್ ಹಾಗೂ ಸ್ಪರ್ಶ. ಸಾಹಿತ್ಯ ಕವಿರಾಜ್ ಅವರದು, ಸಂಗೀತ ಸಂಯೋಜನೆ ವಿಕಾಸ್ ವಶಿಷ್ಠ ಅವರದು.

ಸೋನು ನಿಗಮ್ ಅವರ ಧ್ವನಿಯಲ್ಲಿ ಕೇಳಿ ಉಸಿರಿಗಿಂತ ನೀನೇ ಹತ್ತಿರ ಚಿತ್ರದ ಗೀತೆ. ಗೀತೆಗೆ ಸಾಹಿತ್ಯ ಬೆಂತ್ ಕೈಕಿಣಿ ಅವರದು, ಸಂಗೀತ ಸಂಯೋಜನೆ ಅವಿನಾಶ್ ಶ್ರೀರಾಮ್ ಅವರದು.

ಮುಂದಿನ ಗೀತೆಗೆ ಧ್ವನಿ ನೀಡಿದ್ದಾರೆ ರಾಜೇಶ್ ಕೃಷ್ಣನ್ ಹಾಗೂ ಪ್ರಿಯದರ್ಶಿನಿ. ಚಿತ್ರ ನನ್ನೆದೆಯ ಹಾಡು. ಗೀತೆಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಎ.ಟಿ. ರವೀಶ್.

ಮುಂದಿನ ಗೀತೆ ದೂದ್ ಸಾಗರ್ ಚಿತ್ರದ್ದು. ಧ್ವನಿಗಳು ಆನಂದ್ ಹಾಗೂ ಎಂಎಂ ಮಾನಸಿ. ಸಾಹಿತ್ಯ ಡಾ ವಿ ನಾಗೇಂದ್ರ ಪ್ರಸಾದ್ ಅವರದು. ಸಂಗೀತ ಸಂಯೋಜನೆ ಗೌತಮ್ ಶ್ರೀವತ್ಸ ಅವರದು.

ಇನ್ನು ಮುಂದೆ ಹೇಮಂತ್ ಹಾಗೂ ರಕ್ಷಾ ಅವರ ಧ್ವನಿಯಲ್ಲಿ ಜಿಂದಗಿ ಚಿತ್ರದ ಗೀತೆಯನ್ನ ಕೇಳಿ. ಸಾಹಿತ್ಯ ಗೋಟೂರಿ ಅವರದು, ಸಂಗೀತ ಸಂಯೋಜನೆ ಮೈಸೂರ್ ಮೋಹನ್ ಅವರದು.

ಜಿಂದಗಿ ಚಿತ್ರದ ಇನ್ನೊಂದು ಗೀತೆ ಹೇಮಂತ್ ಹಾಗೂ ನಂದಿತಾ ಅವರ ಧ್ವನಿ. ಗೀತೆಗೆ ಸಾಹಿತ್ಯ ವಿ ನಾಗೇಂದ್ರ ಪ್ರಸಾದ್ ಅವರದು, ಸಂಗೀತ ಸಂಯೋಜನೆ ಮೈಸೂರು ಮೋಹನ್ ಅವರದು.

0: ಆ ಒಂದು ರಾತ್ರಿ.
1: ಏ, ಎಲ್ಲಿ ಹೋದ್ರು ಅವಕ್ಕಿ?
2: ಅಲ್ಲಿ ಹೊಂಟಾಳ ನೋಡ್ರಲ್ಲೇ, ಜಲ್ದಿ ಬರ್ರಿ.
3: ಆ ಉಡ್ಡಿ ಹಿಡಿದು ಎಳಿರಲ್ಲೇ.
0: ಅಂತೂ ಸಿಕ್ಬಿಟ್ಳು ಬಿಡು.
3: ಏನ್ ನೋಡ್ತಿರಲ್ಲೇ, ಅಕ್ಕಿ ಬಟ್ಟೆ ಹರಿದ್ರು.
4: ಬೇಡ, ನಂಗ್ ಬಿಟ್ಟು ಬಿಡ್ರಿ, ಏನೋ ಮಾಡ್ಬೇಡ್ರಿ.
5: ನಿಲ್ಲಿ.
0: ಹಾ,
5: ಅತ್ಯಾಚಾರಿಗೆ ಜೀವಾವಧಿ ಶಿಕ್ಷೆ ಇದೆ, ದಂಡವೂ ಇದೆ.
1: ಹಾ ಹೌದು, ನಾನು ಮೊನ್ನೆ ಪೇಪರ್ನಾಗ ಓದಿದೀನಿ. ನಾನು ಓದ್ದಂಗದ.
3: ಏ, ಏನ್ ಅನ್ಸ್ತಿರಲೇ, ಇರೋಷ್ಟು ದಿನ ಮಜಾ ಮಾಡ್ಬೇಕು.
1: ಎಲ್ಲಿರ್ತೀವೋ ಮಾರಯ್ಯ, ನೀನು ಚೆನ್ನಾಗಿರ್ತಿ ಅಷ್ಟೇ. ಬರ್ರಿ. ಸಾರಿ ಮೇಡಮ್, ನಮ್ಮಿಂದ ತಪ್ಪಾಯ್ತು.
0: ಸಾರಿ ಮೇಡಮ್.
6: ನಿಮ್ಮನ್ನು ಹೆತ್ತು ಹೊತ್ತು ಸಲಹುವ ಮಾರು ಸ್ವರೂಪಿಯಾದ ಹೆಣ್ಣನ್ನು ಗೌರವಿಸಿ, ಪ್ರೀತಿಸಿ, ಸಂರಕ್ಷಿಸಿ. ಇವಳು ಕ್ಷಮೆಯ

ಜೋಕಾಲಿ ಚಿತ್ರದ ಗೀತೆಯನ್ನ ಕೇಳುತ್ತಿರುವಿರಿ. ಧ್ವನಿಗಳು ರಾಜೇಶ್ ಕೃಷ್ಣನ್ ಹಾಗೂ ಸುಪ್ರಿಯಾ ರಾಮಕೃಷ್ಣ. ಸಾಹಿತ್ಯ ಕೆ ರಾಮನಾರಾಯಣ್ ಅವರದು. ಸಂಗೀತ ಸಂಯೋಜನೆ ಎಸ್ ಎ ರಾಜಕುಮಾರ್ ಅವರದು.

ಇನ್ನು ಮುಂದೆ ಕೇಳಿ ಜಂಗ್ಲಿ ಚಿತ್ರದ ಗೀತೆ. ಧ್ವನಿ ಸೋನು ನಿಗಮ್ ಅವರದು. ಗೀತೆಗೆ ಸಾಹಿತ್ಯ ಜಯಂತ್ ಕೈಕಿಣಿ ಅವರದು. ಗೀತ ಸಂಯೋಜನೆ ಹರಿಕೃಷ್ಣ ಅವರದು.

ಚಿತ್ರಗೀತೆಗಳನ್ನ ಕೇಳಿದಿರಿ. ನೆರವು ಮಧು ದೇಶ್ಮುಖ್, ಪ್ರಸ್ತುತಿ ಅನಿಲ್ ಕುಮಾರ್ ಎಚ್ಎನ್. ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.

0: ಮಹಿಳಾವಾಣಿಯ ಕೇಳುಗರಿಗೆಲ್ಲ ನಮಸ್ಕಾರಗಳು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಶ್ರವಣಬೆಳಗೊಳದ ವೈಷ್ಣವಿ ಮಹಿಳಾ ಸಂಘದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ.
1: ಕೇಳುಗರೆಲ್ಲರಿಗೂ ನಮಸ್ಕಾರ. ಗಣೇಶ ಸ್ತುತಿಯೊಂದಿಗೆ ಕಾರ್ಯಕ್ರಮ ಪ್ರಾರಂಭ.

0: ಈಗ ಶ್ರೀಮತಿ ಪ್ರೇಮಾರವರಿಂದ ಸ್ವರಚಿತ ಕವನ ವಾಚನ.
1: ಶೀರ್ಷಿಕೆ ತುಳಸಿ. ವೇದಗಳ ಕಾಲದಿಂದಲೂ ಅಗ್ರಮಾನ್ಯತೆ ಪಡೆದಿದೆ ತುಳಸಿ. ವೇದಗಳ ಕಾಲದಿಂದಲೂ ಅಗ್ರಮಾನ್ಯತೆ ಪಡೆದಿದೆ ತುಳಸಿ. ತಪ್ಪದೇ ಎಲ್ಲರ ಮನೆಯಂಗಳದಲ್ಲಿ ಇದ ಬೆಳೆಸಿ. ತಪ್ಪದೇ ಎಲ್ಲರ ಮನೆಯಂಗಳದಲ್ಲಿ ಇದ ಬೆಳೆಸಿ. ಪ್ರತಿ ಮನೆಯಂಗಳದಲ್ಲಿದ್ದರೆ ತುಳಸಿ ಲಕ್ಷಣ. ಪ್ರತಿ ಮನೆಯಂಗಳದಲ್ಲಿದ್ದರೆ ತುಳಸಿ ಲಕ್ಷಣ. ಬಲು ಚೆಂದಾದರ ಸ್ವಾದ ಸವಿಯುವ ಕ್ಷಣ. ಬಲು ಚೆಂದಾದರ ಸ್ವಾದ ಸವಿಯುವ ಕ್ಷಣ. ಪುರಾಣದ ಕಾಲದಿಂದಲೇ ನಿನಗಿದೆ ಮಹತ್ವ. ಪುರಾಣದ ಕಾಲದಿಂದಲೇ ನಿನಗಿದೆ ಮಹತ್ವ. ನಿನ್ನಲ್ಲಿ ಅಡಗಿದೆ ಸುಮಾರು 300 ತರಹದ ಔಷಧಿಯ ತತ್ವ. ನಿನ್ನಲ್ಲಿ ಅಡಗಿದೆ ಸುಮಾರು 300 ತರಹದ ಔಷಧಿಯ ತತ್ವ. ತುಳಸಿ ದಳವಿಲ್ಲದ ಪೂಜೆಯು ಅಪೂರ್ಣ. ತುಳಸಿ ದಳವಿಲ್ಲದ ಪೂಜೆಯು ಅಪೂರ್ಣ. ದಾನ ಧರ್ಮ ತೀರ್ಥಕ್ಕೂ ನೀನೇ ಬೇಕು ಸಂಪೂರ್ಣ. ದಾನ ಧರ್ಮ ತೀರ್ಥಕ್ಕೂ ನೀನೇ ಬೇಕು ಸಂಪೂರ್ಣ. ಪ್ರತಿದಿನ ತುಳಸಿಯ ಸೇವನೆ ಒಳ್ಳೆಯ ಆಹಾರ. ಪ್ರತಿದಿನ ತುಳಸಿಯ ಸೇವನೆ ಒಳ್ಳೆಯ ಆಹಾರ. ಇದರಲ್ಲಿ ಅಡಗಿದೆ ಸರ್ವ ರೋಗಕ್ಕೂ ಉತ್ತಮ ಪರಿಹಾರ. ಇದರಲ್ಲಿ ಅಡಗಿದೆ ಸರ್ವ ರೋಗಕ್ಕೂ ಉತ್ತಮ ಪರಿಹಾರ. ನೋಡಲು ಬಲು ಅಂದ ಮಧುರ ತುಳಸೀವನ. ನೋಡಲು ಬಲು ಅಂದ ಮಧುರ ತುಳಸೀವನ. ಕೃಷ್ಣನು ಆಟ ಆಡಿ ನಲಿದಿದ್ದು ಬೃಂದಾವನ. ಕೃಷ್ಣನು ಆಟ ಆಡಿ ನಲಿದಿದ್ದು ಬೃಂದಾವನ. ಕೃಷ್ಣನನ್ನು ತಕ್ಕಡಿಯಲ್ಲಿ ಕೂರಿಸಿ ಸಮ ಮಾಡಿದ್ದು ತುಳಸಿ ದಳದ ಗುಣ. ಕೃಷ್ಣನನ್ನು ತಕ್ಕಡಿಯಲ್ಲಿ ಕೂರಿಸಿ ಸಮ ಮಾಡಿದ್ದು ತುಳಸಿ ದಳದ ಗುಣ. ನಿಜವಾಗ್ಲೂ ಮೆಚ್ಚಲೇಬೇಕು ಇದರ ಸರ್ವಗುಣ. ನಿಜವಾಗ್ಲೂ ಮೆಚ್ಚಲೇಬೇಕು ಇದರ ಸರ್ವಗುಣ. ಮನೆ ಮನೆಗಳಲ್ಲಿ ನೆಟ್ಟು ಬೆಳೆಸಿ ಕಾಪಾಡೋಣ ತುಳಸೀವನ. ಮನೆ ಮನೆಗಳಲ್ಲಿ ನೆಟ್ಟು ಬೆಳೆಸಿ ಕಾಪಾಡೋಣ ತುಳಸೀವನ. ಮನೆ ಮನಗಳನ್ನು ಮಾಡಿಕೊಳ್ಳೋಣ ನಂದನವನ. ಮನೆ ಮನಗಳನ್ನು ಮಾಡಿಕೊಳ್ಳೋಣ ನಂದನವನ. ಈಗ ಮತ್ತೊಂದು ಕವನ, ಅದರ ಶೀರ್ಷಿಕೆ ಹೆಸರು ಮಕ್ಕಳು. ನೆಹರೂರವರ ಹುಟ್ಟುಹಬ್ಬದ ದಿನಾಚರಣೆ, ಅದುವೇ ನವೆಂಬರ್ 14 ಮಕ್ಕಳ ದಿನಾಚರಣೆ. ನೆಹರೂರವರ ಹುಟ್ಟುಹಬ್ಬದ ದಿನಾಚರಣೆ, ಅದುವೇ ನವೆಂಬರ್ 14 ಮಕ್ಕಳ ದಿನಾಚರಣೆ. ಮಕ್ಕಳೆಲ್ಲ ಸಮಾನ ದೇವರಿಗೆ. ಮಕ್ಕಳೆಲ್ಲ ಸಮಾನ ದೇವರೇ. ಅವರಿಗೆ ತೋರಬೇಕು ನಾವು ಉತ್ತಮ ದೀವಿಗೆ. ಅವರಿಗೆ ತೋರಬೇಕು ನಾವು ಉತ್ತಮ ದೀವಿಗೆ. ಮಕ್ಕಳ ಮನಸ್ಸು ಚಂಚಲ ನಿರ್ಮಲ ಸುಕೋಮಲ. ಮಕ್ಕಳ ಮನಸ್ಸು ಚಂಚಲ ನಿರ್ಮಲ ಸುಕೋಮಲ. ಅದಕ್ಕೆ ಯಾರೂ ತುಂಬಬಾರದು ಹಾಲಾಹಲ. ಅದಕ್ಕೆ ಯಾರೂ ತುಂಬಬಾರದು ಹಾಲಾಹಲ. ಮಕ್ಕಳು ಅರಿಯರು ಯಾವುದೇ ಭೇದ ಭಾವ. ಮಕ್ಕಳು ಅರಿಯರು ಯಾವುದೇ ಭೇದ ಭಾವ. ಅದ ಪ್ರೇರೇಪಿಸುವೆಡೆ ಇರಬೇಕು ನಮ್ಮ ಮನೋಭಾವ. ಅದ ಪ್ರೇರೇಪಿಸುವೆಡೆ ಇರಬೇಕು ನಮ್ಮ ಮನೋಭಾವ. ಮಕ್ಕಳೇ ನಿಮ್ಮ ಬಾಲ್ಯವೇ ಬಲು ಚೆಂದ. ಮಕ್ಕಳೇ ನಿಮ್ಮ ಬಾಲ್ಯವೇ ಬಲು ಚೆಂದ. ಅದನ್ನು ಸಂತೋಷವಾಗಿ ಅನುಭವಿಸು ಕಂದ. ಅದನ್ನು ಸಂತೋಷವಾಗಿ ಅನುಭವಿಸು ಕಂದ. ತಂದೆ ತಾಯಿಗೆ ಮಕ್ಕಳೇ ಸರ್ವಸ್ವ. ತಂದೆ ತಾಯಿಗೆ ಮಕ್ಕಳೇ ಸರ್ವಸ್ವ. ಕಷ್ಟವೆಷೇ ಬಂದರು ಕಾಪಾಡಿ ಬೆಳೆಸುವರು ಇಟ್ಟು ನಂಬಿಕೆ ವಿಶ್ವಾಸ. ಕಷ್ಟವೆಷ್ಟೇ ಬಂದರು ಕಾಪಾಡಿ ಬೆಳೆಸುವರು ಇಟ್ಟು ನಂಬಿಕೆ ವಿಶ್ವಾಸ. ಪ್ರತಿ ಮನೆಯಲ್ಲೂ ಇರುವ ಜಾಣ ಜಾಣೆ. ಪ್ರತಿ ಮನೆಯಲ್ಲೂ ಇರುವ ಜಾಣ ಜಾಣೆ. ಅವರನ್ನು ಸತ್ಪ್ರಜೆಯಾಗಿ ಮಾಡುವುದು ನಮ್ಮೆಲ್ಲರ ಹೊಣೆ. ಅವರನ್ನು ಸತ್ಪ್ರಜೆಯಾಗಿ ಮಾಡುವುದು ನಮ್ಮೆಲ್ಲರ ಹೊಣೆ. ಮಕ್ಕಳಿಗೆ ನೀಡಬೇಕು ನಾವು ಉತ್ತಮ ಮಾರ್ಗದರ್ಶನ. ಮಕ್ಕಳಿಗೆ ನೀಡಬೇಕು ನಾವು ಉತ್ತಮ ಮಾರ್ಗದರ್ಶನ. ಅವರು ಕಲಿತು ಬೆಳೆದು ಗೆಲ್ಲುವರು ಜನಮನ. ಅವರು ಕಲಿತು ಬೆಳೆದು ಗೆಲ್ಲುವರು ಜನಮನ. ಪೋಷಕರೇ ನಾವೆಲ್ಲರೂ ಮಕ್ಕಳನ್ನು ಅರಿಯೋಣ ಬನ್ನಿ. ಪೋಷಕರೇ ನಾವೆಲ್ಲರೂ ಮಕ್ಕಳನ್ನು ಅರಿಯೋಣ ಬನ್ನಿ. ಅವರಲ್ಲಿನ ಅದಮ್ಯ ಪ್ರತಿಭೆಯ ಹೊರತನ್ನಿ. ಅವರಲ್ಲಿನ ಅದಮ್ಯ ಪ್ರತಿಭೆಯ ಹೊರತನ್ನಿ.
0: ಪ್ರೇಮಾರವರ ಕವನವನ್ನು ಕೇಳಿದವ. ಈಗ ಹನುಮನ ಕುರಿತು ಮತ್ತೊಂದು ಹಾಡು.
2: ಅಮೃತ

ಈಗ ಶೇಂಗಾ ಹೋಳಿಗೆ ತಯಾರು ಮಾಡುದು ಹೇಗೆ ಅಂತ ತಿಳ್ಕೊಳ್ಳೋಣ. ಶೇಂಗಾ ಹೋಳಿಗೆಗೆ ಬೇಕಾಗುವ ಸಾಮಾನುಗಳು: ಶೇಂಗಾ 1/2 ಕೆಜಿ, ಬೆಲ್ಲ 1/2 ಕೆಜಿ, ಸಣ್ಣ ರವೆ 100 ಗ್ರಾಂ, ಮೈದಾ ಹಿಟ್ಟು 1/2 ಕೆಜಿ. ಮಾಡುವ ವಿಧಾನ: ಮೈದಾ ಹಿಟ್ಟು ಹಾಗೂ ರವೆಯನ್ನು ನೀರಿನಲ್ಲಿ ಕಲಸಿ 2-3 ಗಂಟೆ ನೆನೆಸಿಡಿ. ಕಣಕವು ಸ್ವಲ್ಪ ಗಟ್ಟಿಯಾಗಿ ಇರಬೇಕು. ನಂತರ ಶೇಂಗಾವನ್ನು ಸಿಪ್ಪೆಯನ್ನು ಬಿಡಿಸಿ ಸ್ವಚ್ಛ ಮಾಡಿ ಪುಡಿ ಮಾಡಿಕೊಳ್ಳಬೇಕು. ಹಾಗೆ ಬೆಲ್ಲವನ್ನು ಕೂಡ ಪುಡಿ ಮಾಡಿ ಶೇಂಗಾ ಹಾಗೂ ಬೆಲ್ಲವನ್ನು ಚೆನ್ನಾಗಿ ಕಲಸಿ ಹೂರಣ ಮಾಡಿಕೊಳ್ಳಬೇಕು. ಬೇಕಾದರೆ ಎರಡೂ ಪುಡಿಯನ್ನು ಮಿಕ್ಸಿಯಲ್ಲಿ ಹಾಕಿ ಪುಡಿ ಮಾಡಬಹುದು. ನಂತರ ಹೂರಣವನ್ನು ಚಿಕ್ಕ ಚಿಕ್ಕ ಉಂಡೆ ಮಾಡಿಕೊಂಡು ಕಣಕದಲ್ಲಿ ತುಂಬಿಸಿ ಸ್ವಲ್ಪ ದಪ್ಪವಾಗಿ ಲಟ್ಟಿಸಬೇಕು. ನಂತರ ಕಾದ ತವಾದ ಮೇಲೆ ಸಣ್ಣ ಉರಿಯಲ್ಲಿ ಎರಡೂ ಕಡೆ ಬೇಯಿಸಿ ಬಿಸಿ ಬಿಸಿ ಶೇಂಗಾ ಹೋಳಿಗೆ ತಯಾರು. ಹೋಳಿಗೆಯನ್ನು ಬಿಸಿಯಾಗಿರುವಾಗಲೇ ತುಪ್ಪ ಹಾಕಿ ತಿಂದರೆ ಎಷ್ಟು ರುಚಿ. ಈಗ ಮತ್ತೊಂದು ಸಾಂಪ್ರದಾಯಿಕ ಹಾಡು ದೇವಿಯನ್ನು ಕುರಿತು.

ಇದುವರೆಗೆ ಶ್ರವಣಬೆಳಗೊಳದ ವೈಷ್ಣವಿ ಮಹಿಳಾ ಸಂಘದ ಸದಸ್ಯೆಯರಿಂದ ಕಾರ್ಯಕ್ರಮ ವೈವಿಧ್ಯ ಕೇಳಿದಿರಿ. ಭಾಗವಹಿಸಿದ ಸದಸ್ಯೆಯರು ಶ್ಯಾಮಲಾ ರಮೇಶ್, ಚಂದ್ರವಲ್ಲಿ ನಟೇಕರ್, ಸವಿತಾ ಸುಧಾಕರ್, ಪಂಕಜ ನಾಗರಾಜ್, ಪ್ರೇಮಾ ಪ್ರಶಾಂತ್, ಶಾಂತಲಕ್ಷ್ಮೀ ಜಯರಾಜ್.

ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಮಧುರ ಗೀತವೈವಿಧ್ಯದ ಕಾರ್ಯಕ್ರಮ. ಕಾರ್ಯಕ್ರಮದ ಮೊದಲಿಗೆ ಕೇಳಿ ಭಕ್ತಿಗೀತೆಯನ್ನ. ಗೀತೆಯನ್ನ ಹಾಡಿದ್ದಾರೆ ರತ್ನಮಾಲಾ ಪ್ರಕಾಶ್, ಸಾಹಿತ್ಯ ಆರ್ ಎನ್ ಜಯಗೋಪಾಲ್. ಅದು

ಮುದ್ದಣ್ಣ ಚಿತ್ರದ ಗೀತೆಗೆಂದು ಸಾಹಿತ್ಯವನ್ನ ನೀಡಿ ಸಂಗೀತವನ್ನ ಒದಗಿಸಿದ್ದಾರೆ ಹಂಸಲೇಖ. ಗೀತ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರ.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಫಾರ್ಜ್ ಚಿತ್ರದ ಗೀತೆಯನ್ನ ಹಾಡಿದ್ದಾರೆ ಸೋನು ನಿಗಮ್, ಅನುರಾಧ ಪೌದ್ವಾಲ್ ಮತ್ತು ಸಂಗಡಿಗರು.

ಇದುವರೆಗೂ ಸುಮಧುರ ಗೀತ ವೈವಿಧ್ಯ ಕಾರ್ಯಕ್ರಮ ಪ್ರಸಾರವಾಯಿತು. ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಕಾರ್ಯಕ್ರಮ ಗೆಲುವಾಗಿಲೆ ಮನ.

0: ಸ್ವಾಮಿ ಜಗದಾತ್ಮಾನಂದರ ಬದುಕಲು ಕಲಿಯಿರಿ ಕೃತಿಯ ಆಯ್ದ ಭಾಗದ ನಿರೂಪಣೆ.
1: ನಿಜವಾದ ಧರ್ಮ ಎರಡು ಕೆಲಸಗಳನ್ನು ಮಾಡಿಕೊಡುತ್ತದೆ. ಒಂದು, ಮನುಷ್ಯನ ಮನಸ್ಸಿನ ಪುನಾರಚನೆ, ಚಂಚಲವಾದ ಮನಸ್ಸನ್ನು ನಿಗ್ರಹಿಸಿ ಅದರ ಗತಿ ವೇಗಗಳನ್ನು ಉದಾತ್ತ ಗುರಿಯೆಡೆಗೆ ತಿರುಗಿಸುತ್ತದೆ. ಇನ್ನೊಂದು, ಸಮಾಜದ ವಿವಿಧ ವ್ಯಕ್ತಿಗಳೊಳಗೆ ಬಾಂಧವ್ಯ ಮತ್ತು ಸಕಾರದ ಬಾಳ್ವೆಗೆ ತಕ್ಕ ವ್ಯವಸ್ಥೆ ಮಾಡುತ್ತದೆ. ಇತರರ ಸುಖ ಮತ್ತು ಆಧ್ಯಾತ್ಮಿಕ ಉನ್ನತಿಗೆ ತಡೆ ಆಗದಂತೆ ತನ್ನ ಸ್ವಾರ್ಥವನ್ನು ನಿಯಂತ್ರಿಸಿಕೊಳ್ಳುವ ನಡತೆ. ಅರ್ಥಕಾಮಗಳೇ ಮುಖ್ಯವಲ್ಲ, ಏಕೆಂದರೆ ಮನುಷ್ಯನು ಬರಿಯ ದೇಹವೇ ಅಲ್ಲ, ಅವನು ಜೀವಾತ್ಮ. ದೇಹ, ಇಂದ್ರಿಯ, ಮನಸ್ಸು ಇವುಗಳನ್ನು ಬಳಸಿ ಬಾಳುವೆಯನ್ನು ಅನುಭವಿಸುತ್ತಿರುವ ಒಂದು ತತ್ವವಿದೆ. ನಾನು ನಾನು ಎಂದುಕೊಳ್ಳುತ್ತದೆಯಲ್ಲ, ಅದೇ ಆ ತತ್ವ. ಕರ್ತೃತ್ವ ಭೋಕ್ತೃತ್ವ ಅಭಿಮಾನಿ ಎಂದರೆ ಹೀಗೆ ಹೀಗೆ ಮಾಡುವೆ ಎನ್ನುವ, ಸುಖ ದುಃಖಗಳನ್ನು ಅನುಭವಿಸುವೆ ಎನ್ನುವ, ನಾನು ನಾನು ಎಂದುಕೊಳ್ಳುವ ಜೀವಾತ್ಮ. ತಾನು ಆತ್ಮ, ತನ್ನ ಎದುರಿಗೂ ಇತರ ಆತ್ಮಗಳಿವೆ ಎಂಬುದನ್ನು ತಿಳಿದು ನಾವು ನಡೆಯಬೇಕು. ನಾನು ಎಂಬ ದೇಹಕ್ಕಿಂತ ಹೆಚ್ಚಾಗಿ ಆತ್ಮವಾದ ಕಾರಣ ದೇಹದ ಸುಖವನ್ನು ಮಾತ್ರ ಎಣಿಸಿದರಾಗದು, ತನ್ನ ಎಲ್ಲ ಸಂಪತ್ತನ್ನು ಆತ್ಮದ ಕ್ಷೇಮಕ್ಕೆ ವಿರೋಧವಾಗದಂತೆ ಉಪಯೋಗಿಸಬೇಕು. ಎಂದರೆ ಇಂದ್ರಿಯ ಸುಖದ ದಾಸನಾಗಬಾರದು, ಅವುಗಳು ಎಳೆದಲ್ಲಿಗೆ ಹೋಗಬಾರದು, ಅವುಗಳ ಯಜಮಾನ ನಾನು ಎಂಬುದನ್ನು ಮರೆಯಬಾರದು. ಇಂದ್ರಿಯ ನಿಗ್ರಹ, ಚಿತ್ತಶುದ್ಧಿ, ತನ್ಮೂಲಕ ಆತ್ಮಜ್ಞಾನ, ತತ್ಫಲವಾಗಿ ಸರ್ವಬಂಧ ಸರ್ವ ದುಃಖ ನಿವೃತ್ತಿ, ಶಾಶ್ವತ ಆನಂದ ಪ್ರಾಪ್ತಿ, ಇವು

ಧರ್ಮಗ್ರಂಥಗಳು ಅನುಭವಿಗಳು ಸಾರುವ ಮುಖ್ಯ ಬೋಧನೆಗಳು. ಆದುದರಿಂದ ಧರ್ಮ ನಿಯಮಗಳನ್ನು ಪಾಲಿಸಿದರೆ, ಎಂದರೆ ಧರ್ಮವನ್ನು ರಕ್ಷಿಸಿದರೆ, ದಿವ್ಯವಾದುದನ್ನು ಪಡೆಯುವ ಪಥದಲ್ಲಿ ಅದು ನಿಮ್ಮನ್ನು ರಕ್ಷಿಸುತ್ತದೆ, ಗುರಿ ಮುಟ್ಟಿಸುತ್ತದೆ. ಈ ಗುರಿ ದಿವ್ಯವಾದ ಗುರಿಯಲ್ಲಿನ ವಿಶ್ವಾಸ, ಅದನ್ನು ಹೊಂದಲು ಮಾಡುವ ಪ್ರಾಮಾಣಿಕ ಪ್ರಯತ್ನದಿಂದ ನಮ್ಮ ಬದುಕಿನ ದಿಕ್ಕೇ ಬದಲಿಸುವುದು. ಸ್ವಲ್ಪ ತಡವಾದರೂ, ದೀರ್ಘಕಾಲದ ಪರಿಶ್ರಮ ಬೇಕಾದರೂ, ಈ ಪಥದಲ್ಲಿ ಮುನ್ನಡೆಯುವ ಪ್ರತಿಯೊಬ್ಬನ ಪಾಲಿಗೂ ದಿವ್ಯ ಆನಂದ, ಶಾಂತಿ, ಸಂತೃಪ್ತಿಗಳು ಸಿಕ್ಕಿಯೇ ಸಿಕ್ಕುವು. ಇದು ಸ್ಥಾಯಿ ವಿಶ್ರಾಮ ಭಾವನೆಯ ಪಥ. ಈ ಗುರಿಯ ಪ್ರಜ್ಞೆ ಇಲ್ಲದ ವ್ಯಕ್ತಿಯ ಸುಖದ ಕಲ್ಪನೆ ಅಥವಾ ಸುಖದ ಅನುಭವ ಒಂದು ರೀತಿಯ ಮೈಮರೆತ. ಅಷ್ಟೇ ಅಲ್ಲ, ದುಃಖ ಹಾಗೂ ಗೊಂದಲಕ್ಕೆ ಕಾರಣ.

ಇದುವರೆಗೆ ಗೆಲುವಾಗಿಲೆ ಮನ, ಸ್ವಾಮಿ ಜಗದಾತ್ಮಾನಂದರ ಬದುಕಲು ಕಲಿಯಿರಿ ಕೃತಿಯ ಆಯ್ದ ಭಾಗ ನಿರೂಪಣೆ ಕೇಳಿದಿರಿ.

ಆಕಾಶವಾಣಿ ಮಕ್ಕಳಿಗಾಗಿ ಕಾರ್ಯಕ್ರಮ ಬಾಲವೃಂದ. ಪುಟಾಣಿ ಮಕ್ಕಳಿಗೆಲ್ಲ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ.

0: ಅಲಬೆಟ್ಟು ಎಕ್ಸಲೆಂಟ್ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ ಹಾಗೂ ರೇಡಿಯೋ ಕ್ಲಾಸ್ ರೂಮ್ ಪ್ರಸಾರವಾಗಲಿದೆ.
1: ಕೇಳಿ ಮಕ್ಕಳೇ, ಮೂಡಬಿದ್ರೆ ಕಲ್ಲಬೆಟ್ಟುವಿನ ಎಕ್ಸಲೆಂಟ್ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ ಕೇಳೋಣ ಮಕ್ಕಳೇ.
2: ಕರ್ನಾಟಕ ರಾಜ್ಯದ ದಕ್ಷಿಣ ಕನ್ನಡ ಜಿಲ್ಲೆಯ ಜೈನಕಾಶಿ ಮೂಡಬಿದ್ರೆಯ ಪ್ರಕೃತಿ ರಮಣೀಯ ಸ್ಥಳ ಕಲ್ಲಬೆಟ್ಟುವಿನಲ್ಲಿ ಸ್ಥಾಪಿತಗೊಂಡಿರುವ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ಮಕ್ಕಳಾದ ನಾವು ನಡೆಸಿಕೊಡುತ್ತಿರುವ ಕಾರ್ಯಕ್ರಮವನ್ನು ಆಲಿಸುತ್ತಿರುವ ಎಲ್ಲಾ ಶ್ರೋತೃಗಳಿಗೂ ಪ್ರೀತಿಪೂರ್ವಕ ಸ್ವಾಗತ, ಸುಸ್ವಾಗತ. ದೇವರ ಸ್ತುತಿಯೇ ಜ್ಞಾನದ ಆರಂಭ. ಅಂತೆಯೇ ಎಲ್ಲಾ ಕಾರ್ಯಕ್ರಮಗಳನ್ನು ದೇವರ ನಾಮಸ್ಮರಣೆಯ ಮೂಲಕ ಪ್ರಾರಂಭಿಸುವುದು ಈ ದೇಶದ ಈ ಪುಣ್ಯ ಮಣ್ಣಿನ ವಾಡಿಕೆ ಸಂಸ್ಕೃತಿ. ಅದರಂತೆ ವಿಘ್ನ ವಿನಾಶಕ ವಿನಾಯಕನನ್ನು ಸ್ತುತಿಸುವ ಗೀತೆ, ರಂಗ ಜಂಗಮ ರಂಗ ಭೀಷ್ಮ ಬಿ ವಿ ಕಾರಂತರ ರಂಗ ಸಂಗೀತದಲ್ಲಿ ಮೂಡಿ ಬಂದಿರುವ ಈ ಗೀತೆಯನ್ನು ಮಾಧುರ್ಯಭರಿತವಾಗಿ ಹಾಡಲಿದ್ದಾರೆ ನಮ್ಮ ಶಾಲಾ ವಿದ್ಯಾರ್ಥಿನಿಯರಾದ 8ನೇ ತರಗತಿಯ ಕುಮಾರಿ ಪ್ರಕೃತಿ ಮಾರೋರು, ಕುಮಾರಿ ಚಂದನ, ಕುಮಾರಿ ಪ್ರತೀಕ್ಷಾ, ಕುಮಾರಿ ವೀಣಾ, 9ನೇ ತರಗತಿಯ ಕುಮಾರಿ ಸಾನ್ವಿ ಹಾಗೂ 10ನೇ ತರಗತಿಯ ಕುಮಾರಿ ಸನ್ನಿಧಿ.

0: ಎಂಥ ಇಂಪಾದ ಗಾಯನವಲ್ಲವೇ! ಈ ಕಾರ್ಯಕ್ರಮವನ್ನು ನಾದಂಬಾಗಿಸಿದ ಸ್ನೇಹಿತೆಯರಿಗೆ ವಂದನೆಗಳು. ಭಗವದ್ಗೀತೆಯ ಶ್ಲೋಕದ ಮಹಿಮೆಯ ಕುರಿತು ನಮಗೆಲ್ಲರಿಗೂ ತಿಳಿದೇ ಇದೆ. ಭಗವದ್ಗೀತೆಯ ಶ್ಲೋಕಗಳನ್ನು ದಿನನಿತ್ಯ ಪಠಿಸುವುದರಿಂದ ಉಚ್ಚಾರಣೆಯೂ ಸ್ಪಷ್ಟವಾಗುತ್ತದೆ, ಮನಸ್ಸಿಗೆ ನೆಮ್ಮದಿ ದೊರಕುತ್ತದೆ. ಈಗ 6ನೇ ತರಗತಿಯ ಕುಮಾರ ಶ್ರೇಯಾಂಕ್ ಭಗವದ್ಗೀತೆಯ ಕೆಲವು ಶ್ಲೋಕಗಳನ್ನು ವಿಸ್ತರಿಸಲಿದ್ದಾನೆ.
1: ಪಾರ್ಥಾಯ ಪ್ರತಿಬೋಧಿತಾಂ ಭಗವತಾ ನಾರಾಯಣೇನ ಸ್ವಯಂ ವ್ಯಾಸೇನ ಗೃಥಿತಾಂ ಪುರಾಣ ಮುನಿನಾಂ ಮಧ್ಯೆ ಮಹಾಭಾರತಂ.

0: ಅಂತಹ ಇದರ ಅರ್ಜುನನು ಪ್ರಶ್ನಿಸಿದನು, ಸದಾ ನಿನ್ನ ಭಕ್ತಿ ಸೇವೆಯಲ್ಲಿ ಉಚಿತವಾದ ರೀತಿಯಲ್ಲಿ ನಿರತರಾದವರು ಅವ್ಯಕ್ತವಾದ ನಿರಾಕಾರ ಬ್ರಹ್ಮನನ್ನು ಪೂಜಿಸುವರು, ಇವರಿಬ್ಬರಲ್ಲಿ ಯಾರು ಹೆಚ್ಚು ಪರಿಪೂರ್ಣರೆಂದು ಭಾವಿಸಬೇಕು? ದೇವತಮ್ಮ ಪರಮಪುರುಷನು ಹೀಗಂದನು, ಯಾರು ನನ್ನ ಸಾಕಾರ ರೂಪದಲ್ಲಿ ತಮ್ಮ ಮನಸ್ಸು ನಿಲ್ಲಿಸುತ್ತಾರೋ ಹಾಗೂ ಅಧಿಕ ಮತ್ತು ಅಲೌಕಿಕವಾದ ನಿಷ್ಠೆಯಿಂದ ನನ್ನನ್ನು ಪೂಜಿಸುವುದರಲ್ಲಿ ನಿರತರಾಗಿರುತ್ತಾರೋ ಅವರನ್ನು ನಾನು ಅತ್ಯಂತ ಪರಿಪೂರ್ಣರೆಂದು ಭಾವಿಸುತ್ತೇನೆ. ಅವ್ಯಕ್ತವಾದದ್ದು ಇಂದ್ರಿಯಗಳ ಗ್ರಹಿಕೆಯನ್ನು ಮೀರಿದ್ದು, ಸರ್ವವ್ಯಾಪಿಯು, ಬದಲಾವಣೆ ಇಲ್ಲದ್ದು, ನಿಶ್ಚಲವಾದದ್ದು. ಇದು ಪರಮಸತ್ಯದ ನಿರಾಕಾರ ಪರಿಕಲ್ಪನೆ. ಇದನ್ನು ಎಲ್ಲಾ ಇಂದ್ರಿಯಗಳನ್ನು ನಿಯಂತ್ರಿಸಿ ಎಲ್ಲರ ಹಿತವನ್ನು ಬಯಸುತ್ತಾ ಸಂಪೂರ್ಣವಾಗಿ ಪೂಜಿಸುವವರು ಕಡೆಗೆ ನಾನು ಸೇರುತ್ತಾರೆ. ಶ್ರೀಕೃಷ್ಣಾರ್ಪಣಮಸ್ತು.
1: ವಂದನೆಗಳು ಶ್ರೇಯಾಂಕ್. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈಗ ಒಂದು ಸಣ್ಣ ಕಥೆಯನ್ನು ಕೇಳೋಣ. ಕಥೆಯನ್ನು ಅತ್ಯಂತ ಸುಂದರವಾಗಿ ಬಣ್ಣಿಸಲಿದ್ದೆ 8ನೇ ತರಗತಿಯ ಪ್ರಕೃತಿ ಮಾರೂರು.
2: ಊರಿನಲ್ಲಿ ಒಬ್ಬ ಕಡು ಬಡವನಿದ್ದ. ದಿನ ಕಾಡಿಗೆ ಹೋಗಿ ಸೌದೆ ಕಡಿದು ಮಾರಿ ಜೀವನ ನಡೆಸುವುದು ಅವನ ವೃತ್ತಿಯಾಗಿತ್ತು. ಅವನಿಗೆ 3 ಜನ ಸುಂದರವಾದ ಹೆಣ್ಣು ಮಕ್ಕಳಿದ್ದರು. ಅವರಲ್ಲಿ ಕೊನೆಯವಳು ಅತೀ ಸೌಂದರ್ಯವತಿ ಹಾಗೂ ಬುದ್ಧಿವಂತಳಾಗಿದ್ದಳು. ಒಮ್ಮೆ ಆತ ಕಾಡಿನಲ್ಲಿ ಸೌದೆ ಕಡಿಯುತ್ತಾ ಯಾವತ್ತಿಂತ ಸ್ವಲ್ಪ ದೊಡ್ಡ ಕಾಡಿನಲ್ಲಿ ಹೋಗಿದ್ದ. ಅವನು ಮರ ಕಡಿಯುತ್ತಿದ್ದಾಗ ಎಲ್ಲಿಂದಲೋ ಬಂದ ದೊಡ್ಡ ಕರಡಿಯೊಂದು ಇವನ ಕೊಡಲಿಯನ್ನು ಕಿತ್ತುಕೊಂಡು, ಯಾರು ನಿನಗೆ ಇಲ್ಲಿ ಸೌದೆ ಕಡಿಯಲು ಅನುಮತಿ ಕೊಟ್ಟಿದ್ದು? ಇದು ನನ್ನ ಕಾಡು, ನನ್ನ ಅನುಮತಿ ಇಲ್ಲದೆ ಇಲ್ಲಿ ಒಂದು ಹುಲ್ಲು ಕಡ್ಡಿಯೂ ಅಲುಗಾಡುವುದಿಲ್ಲ ಎಂದು ಕೂಗಿತು ಮೊದಲೇ ಕರಡಿ. ಅದು ಅಲ್ಲದೆ ಮಾತನಾಡುತ್ತಿದೆಯಲ್ಲ ಎಂದು ಸೌದೆ ಕಡಿಯುವವನಿಗೆ ಒಂದು ಕ್ಷಣ ಭಯವಾಯಿತು. ನೀನು ನನ್ನ ಪ್ರದೇಶದ ಸೌದೆಯನ್ನೆಲ್ಲ ನನ್ನ ಅಪ್ಪಣೆ ಇಲ್ಲದೆ ಕದ್ದು ತೆಗೆದುಕೊಂಡು ಹೋಗಿದ್ದೀಯ, ಅದಕ್ಕೆ ನೀನು ಈಗ ನಿನ್ನ ಪ್ರಾಣವನ್ನೇ ಕೊಡಬೇಕು ಎಂದಿತು ಕರಡಿ. ಓಹ್, ನಾನು ಸೌದೆ ಮಾರಿ ಬಂದ ದುಡ್ಡಿನಿಂದ ನನ್ನ ಜೀವನವನ್ನು ಸಾಗಿಸುತ್ತಿದ್ದೇನೆ ಹಾಗೂ ನನ್ನ 3 ಹೆಣ್ಣುಗಳನ್ನು ಸಾಕುತ್ತಿದ್ದೇನೆ. ದಯವಿಟ್ಟು ನನ್ನನ್ನು ಕ್ಷಮಿಸು. ನೀನು ನನ್ನನ್ನು ಕೊಂದರೆ ನನ್ನ ಹೆಣ್ಣು ಮಕ್ಕಳು ಅನಾಥವಾಗುತ್ತಾರೆ ಹಾಗೂ ಹಸಿವಿನಿಂದ ಸಾಯುತ್ತಾರೆ. ನಾನು ಹಿಂದೆ ಈ ಕಡೆ ಬರುವುದಿಲ್ಲ ಎಂದನು. ಅದಕ್ಕೆ ಒಂದು ಕ್ಷಣ ಯೋಚಿಸಿದ ಕರಡಿ, ಸರಿ, ಹಾಗಾದರೆ ನಿನ್ನನ್ನು ಕ್ಷಮಿಸಬೇಕೆಂದರೆ ಹಾಗೂ ನಿನ್ನನ್ನು ಜೀವಂತವಾಗಿ ಬಿಡಬೇಕೆಂದರೆ

0: ಮಕ್ಕಳಲ್ಲಿ ಒಬ್ಬಳನ್ನು ನನಗೆ ಮದುವೆ ಮಾಡಿಕೊಡಬೇಕು ಎಂದಿತು. ಸೌದೆ ಮಾರುವವನಿಗೆ ಏನು ಉತ್ತರ ಕೊಡಬೇಕೋ ಗೊತ್ತಾಗಲಿಲ್ಲ. ನಾನು ಸತ್ತು ನನ್ನ ಮಕ್ಕಳು ಅಂತವಾಗುವುದಕ್ಕಿಂತ ಯಾರಾದರೂ ಒಬ್ಬಳು ಮಗಳನ್ನು ಈ ಕರಡಿಗೆ ಮದುವೆ ಮಾಡಿಕೊಟ್ಟರೆ ಜೀವವೂ ಉಳಿಯುತ್ತದೆ, ಸದ್ಯಕ್ಕೆ ಬೀಸುವ ದೊಣ್ಣೆಯಿಂದ ತಪ್ಪಿಸಿಕೊಳ್ಳಬಹುದೆಂದು ಹಾಗೆಯೇ ಇರಲಿ ಎಂದನು. ಸರಿ, ಹಾಗಾದರೆ ನಾನು ನಾಳೆ ಇಲ್ಲೇ ಕಾದಿರುತ್ತೇನೆ, ತಪ್ಪದೆ ನೀನು ನಿನ್ನ ಮಗಳೊಂದಿಗೆ ಬರಬೇಕು, ಕೊಟ್ಟ ಮಾತಿಗೆ ತಪ್ಪಬಾರದು ಎಂದಿತು. ಆಗಲಿ ಎಂದು ಅಲ್ಲಿಂದ ಹೊರಟನು. ಮನೆಗೆ ಬಂದ ಸೌದೆ ಮಾರುವವ ತನ್ನ ಹೆಣ್ಣು ಮಕ್ಕಳನ್ನು ಕರೆದು ನಡೆದ ಕಥೆಯನ್ನೆಲ್ಲಾ ಹೇಳಿದನು. ಇದನ್ನು ಕೇಳಿದ ದೊಡ್ಡ ಹೆಣ್ಣು ಮಕ್ಕಳಿಬ್ಬರು ಆ ಕರಡಿಯನ್ನು ಮದುವೆಯಾಗುವ ಬದಲು ಸಾಯುವುದೇ ಮೇಲು ಎಂದು ತಮ್ಮಿಂದ ಆ ಕರಡಿಯನ್ನು ಮದುವೆಯಾಗುವುದು ಸಾಧ್ಯವಿಲ್ಲ ಎಂದು ಹೇಳಿದರು. ಮೂರನೇ ಮಗಳು ಮುಂದೆ ಬಂದು, ಅಪ್ಪ, ನಾನು ಆ ಕರಡಿಯನ್ನು ಮದುವೆಯಾಗುತ್ತೇನೆ, ನೀವು ಕೊಟ್ಟ ಮಾತನ್ನು ಉಳಿಸುತ್ತೇನೆ ಎಂದಳು. ಮರುದಿನ ಬೆಳಗ್ಗೆ ಎದ್ದು ತಂದೆ ಹಾಗೂ ಕಿರಿಯ ಮಗಳು ಕಾಡಿನ ಕಡೆ ಹೊರಡಲು ಸಿದ್ಧರಾಗಿದ್ದರು. ಊರಿನಲ್ಲೆಲ್ಲಾ ಈ ಸುದ್ದಿ ಹರಡಿ ಎಲ್ಲರೂ ಸೌದೆ ಮಾರುವವನಿಗೆ ಹಾಗೂ ಆತನ ಮಗಳಿಗೆ ತಲೆ ಕೆಟ್ಟಿರಬೇಕೆಂದು ಮಾತನಾಡಿಕೊಳ್ಳುತ್ತಿದ್ದರು. ಇದನ್ನೆಲ್ಲಾ ತಲೆಗೆ ಹಾಕಿಕೊಳ್ಳದೆ ತಂದೆ ಹಾಗೂ ಮಗಳಿಬ್ಬರು ಕಾಡಿನಾದಿ ಹಿಡಿದರು. ತಂದೆ ಮಗಳನ್ನು ಕಂಡ ಕರಡಿಗೆ ಖುಷಿಯಾಯಿತು. ಕರಡಿಯನ್ನು ಕಂಡ ಹುಡುಗಿ, ಓ ಕರಡಿಯೇ, ನನ್ನ ತಾಯಿ ಯಾವಾಗಲೂ ದೇವರು ಮಾಡಿದ ನಿಯಮಗಳನ್ನು ಮೀರಬದು ಎಂದು ಹೇಳುತ್ತಿದ್ದಳು. ಹಾಗಾಗಿ ನಾನು ನಿನ್ನೊಂದಿಗೆ ಶಾಸ್ತ್ರೋಕ್ತವಾಗಿ ಮದುವೆಯಾಗಲು ಬಯಸುತ್ತೇನೆ ಎಂದಳು. ಅದಕ್ಕೆ ಕರಡಿ, ಹಾಗೇ ಆಗಲಿ, ಆದರೆ ಪೌರೋಹಿತ್ಯ ಮಾಡುವವರು ಯಾರು ಎಂದು ಕೇಳಿತು. ಅದಕ್ಕೆ ಆಕೆಯ ತಂದೆ, ನಾನು ಹೋಗಿ ಪುರೋಹಿತರನ್ನು ಕರೆತರುತ್ತೇನೆ ಎಂದು ಊರಿನ ಕಡೆ ಹೋಗಿ ಪುರೋಹಿತರನ್ನು ಕರೆತಂದನು. ಇವನ ಹಿಂದೆ ಊರಿನ ಕೆಲವರು ಕರಡಿ ಜೊತೆ ಮದುವೆ ನೋಡಲು ಬಂದರು. ಶಾಸ್ತ್ರೋಕ್ತವಾಗಿ ಮದುವೆ ನಡೆದು ತಾಳಿ ಕಟ್ಟುತ್ತಿದ್ದಂತೆ ಕರಡಿಯ ಜಾಗದಲ್ಲಿ ಒಬ್ಬ ಸುಂದರ ಯುವಕ ಪ್ರತ್ಯಕ್ಷನಾಗಿದ್ದ. ಅಲ್ಲದೆ ಅಲ್ಲಿದ್ದ ಕಾಡೆಲ್ಲಾ ಮಾಯವಾಗಿ ಸುಂದರ ಅರಮನೆಯೊಂದು ಪ್ರತ್ಯಕ್ಷವಾಗಿತ್ತು. ಇದನ್ನು ಕಂಡ ಅಲ್ಲಿದ್ದವರಿಗೆಲ್ಲ ಆಶ್ಚರ್ಯವಾಯಿತು. ಹುಡುಗಿ ತನ್ನ ಕಣ್ಣುಗಳನ್ನು ತಾನೇ ನಂಬದಾದಳು. ಆಗ ಆ ಯುವಕ ತಾನೊಬ್ಬ ರಾಜಕುಮಾರನೆಂದು ಒಬ್ಬ ಋಷಿಗೆ ತೊಂದರೆ ಕೊಟ್ಟಿದ್ದರಿಂದ ಅವರ ಶಾಪದಿಂದ ಕರಡಿಯಾಗಿದ್ದೆ. ಯಾವುದಾದ್ರೂ ಸುಂದರ ಹುಡುಗಿ ನಿನ್ನನ್ನು ಮದುವೆಯಾದರೆ ನೀನು ಮೊದಲಿನಂತಾಗುತ್ತಿ ಎಂದು ಹೇಳಿದ್ದರು. ಆ ಸುದಿನ ಇಂದು ಬಂದಿದೆ. ಸೌದೆ ಮಾರುವವನ ಆನಂದಕ್ಕೆ ಪಾರವೇ ಇಲ್ಲವಾಗಿತ್ತು. ಅವನು ಕರಡಿಗೆ ಕೊಟ್ಟ ಮಾತನ್ನು ಉಳಿಸಲು ಹಿಂದೆ ಮುಂದೆ ನೋಡದೆ ಕರಡಿಯನ್ನು ಮದುವೆಯಾಗಲು ಒಪ್ಪಿಕೊಂಡ ಹುಡುಗಿಗೆ ಅದೃಷ್ಟ ಒಲಿದಿತ್ತು. ಅವಳ ಒಳ್ಳೆತನಕ್ಕೆ ತಕ್ಕ ಬಹುಮಾನ ಸಿಕ್ಕಿತು.
1: ವಾ, ಯಾ ಸುಂದರ ಕಥೆಯಲ್ಲವೇ! ವಂದನೆಗಳು ಪ್ರಕೃತಿ. ಈಗ ಪರಿಸರದ ಕುರಿತು ಕೆಲವು ಮಾತುಗಳನ್ನು ಕೇಳೋಣ. ಪ್ಲಾಸ್ಟಿಕ್ ಮುಕ್ತ ಪರಿಸರ ಎಂಬ ವಿಷಯದ ಕುರಿತು ತಮ್ಮ ಅಭಿಪ್ರಾಯವನ್ನು ಮಂಡಿಸಲಿದ್ದಾರೆ ಒಂಬತ್ತನೇ ತರಗತಿಯ ಸುನಿಲ್.
2: ಪ್ರಕೃತಿಯು ದೇವರ ಕಲಾತ್ಮಕ ರಚನೆಯಾಗಿದೆ. ಪ್ರಕೃತಿಗಿಂತ ದೊಡ್ಡವರು ಯಾರೂ ಇಲ್ಲ. ಇದು ಗೊತ್ತಿದ್ದು ಸಹ ಮಾನವ ಪ್ರಕೃತಿಯ ನಿಯಮದ ವಿರುದ್ಧ ಹೋಗುತ್ತಿರುವುದು ಶೋಚನೀಯ ಸಂಗತಿ. ತನ್ನ ಬುದ್ಧಿವಂತಿಕೆಯನ್ನು ಬಳಸಿ ನಿಸರ್ಗವನ್ನು ದೋಚುತ್ತಿದ್ದಾನೆ. ಸುಲಭ, ಐಷಾರಾಮಿ ಹಾಗೂ ಆಕರ್ಷಕ ಬದುಕಿಗರ ಹೊಸ ಹೊಸ ವಸ್ತುಗಳನ್ನು ಕಂಡುಹಿಡಿದು ನಿಸರ್ಗದಲ್ಲಿ ವಿಲೀನಗೊಳಿಸಿದ್ದಾನೆ. ಕೆಲವೊಂದು ಆವಿಷ್ಕಾರಗಳು ಮನುಕುಲಕ್ಕೆ ಒಳ್ಳೆಯದಿದ್ದರೂ ಕೆಲವೊಂದು ಮನುಕುಲವನ್ನೇ ಆಳುವ ಹಾಗೆ ಬೆಳೆದು ಬಿಟ್ಟಿವೆ. ಸ್ಟೀಫನ್ ಹಾಕಿಂಗ್ ಮಾತಿನಂತೆ, ಯಂತ್ರಗಳು ಮುಂದೊಂದು ದಿನ ಮನುಷ್ಯರನ್ನೇ ಆಳಬಲ್ಲವು. ಇಂತಹ ಒಂದು ಆವಿಷ್ಕಾರಗಳಲ್ಲಿ ಪ್ಲಾಸ್ಟಿಕ್ ಕೂಡ ಒಂದು. ಮೊದಮೊದಲು ಪ್ಲಾಸ್ಟಿಕ್ ಆಕರ್ಷಕವಾಗಿ ಕಂಡರೂ ಇತ್ತೀಚಿನ ದಿನಗಳಲ್ಲಿ ನಿಯಂತ್ರಣಕ್ಕೆ ಸಿಗದ ಹಾಗೆ ಪಸರಿಸಿದೆ. ಈಗ ಎಲ್ಲೆಲ್ಲೂ ರಾರಾಜಿಸುತ್ತಿದೆ, ಪ್ರಕೃತಿಯ ಸೌಂದರ್ಯವನ್ನು ಕದಡುತ್ತಿದೆ. ಪ್ಲಾಸ್ಟಿಕ್ ಇದು ಕಡಿಮೆ ವೆಚ್ಚದಲ್ಲಿ ಸಿಗಬಹುದಾದ ಅಧಿಕ ಬಾಳಿಕೆ ಬರುವಂತಹ ವಸ್ತು. ಆದ್ದರಿಂದ ಮಾನವ ಅದರ ಉತ್ಪನ್ನಗಳನ್ನು ಗಣನೀಯವಾಗಿ ಏರಿಸಿದ್ದಾನೆ. ಪ್ಲಾಸ್ಟಿಕ್ನಿಂದ ಅನೇಕ ಉಪಯೋಗದರೂ ನಾವು ಒಮ್ಮೆ ಉಪಯೋಗಿಸಿ ಬಿಸಾಡುವಂತಹ ಪ್ಲಾಸ್ಟಿಕ್ ಮೇಲೆ ಅವಲಂಬಿತವಾಗಿದ್ದೇವೆ. ಅಂತಹ ಪ್ಲಾಸ್ಟಿಕ್ಗಳು ಪರಿಸರದ ಮೇಲೆ ಅತಿರೇಕವಾದ ಪರಿಣಾಮವನ್ನು ಬೀರುತ್ತವೆ. ಪ್ರಪಂಚದಾದ್ಯಂತ ಪ್ರತಿ ನಿಮಿಷಕ್ಕೆ 1.5 ದಶಲಕ್ಷ ಕುಡಿಯುವ ಪ್ಲಾಸ್ಟಿಕ್ ಬಾಟಲ್ಗಳನ್ನು ಖರೀದಿಸಲಾಗುತ್ತದೆ. ಪ್ರತಿ ವರ್ಷ ನಾವು 5 ಟ್ರಿಲಿಯನ್ ಪ್ಲಾಸ್ಟಿಕ್ ಚೀಲಗಳನ್ನು ಬಳಸುತ್ತೇವೆ. ಒಟ್ಟಾರೆಯಾಗಿ 50%ರಷ್ಟು ಒಮ್ಮೆ ಬಳಸುವ ಪ್ಲಾಸ್ಟಿಕ್ ಉಪಯೋಗಿಸುತ್ತಿದ್ದೇವೆ. ಈ ಪ್ಲಾಸ್ಟಿಕ್ಗಳು ನಮ್ಮ ಬೀದಿಗಳಲ್ಲಿ ನೀರಿನ ಮೂಲಗಳಲ್ಲಿ ಸೇರಿ ಪ್ರಕೃತಿಯನ್ನು ಮಲಿನಗೊಳಿಸುತ್ತಿದ್ದೇವೆ. ಪ್ರತಿ ವರ್ಷ 13 ಮಿಲಿಯನ್ ಟನ್ಗಳಷ್ಟು ಪ್ಲಾಸ್ಟಿಕ್ ಸಾಗರಕ್ಕೆ ಸೇರುತ್ತಿದೆ ಮತ್ತು ಅಲ್ಲಿನ ಜೀವ ವೈವಿಧ್ಯವನ್ನು ಹಾಳು ಮಾಡುತ್ತಿದೆ. ಸಾಗರಕ್ಕೆ ಸೇರುತ್ತಿರುವ ಪ್ಲಾಸ್ಟಿಕ್ ಪ್ರಮಾಣ ಎಷ್ಟಿದೆ ಎಂದರೆ ಅದರ ಇಡೀ ಭೂಮಿಯನ್ನು 4 ಸುತ್ತಬಹುದು. ನಾವು ಬಳಸುವ ಪ್ಲಾಸ್ಟಿಕ್ ಬ್ಯಾಗ್ಗಳು ಭೂಮಿಯಲ್ಲಿ ಕರಗಿ ಹೋಗುತ್ತವೆ ಎಂದು ಭಾವಿಸಿದರೆ ಅದು ನಮ್ಮ ತಪ್ಪು ಕಲ್ಪನೆ.

0: ಏಕೆಂದರೆ ಬ್ಲಾಕ್ ಬ್ಯಾಗ್ ಸಂಪೂರ್ಣವಾಗಿ ಕರಗಿ ಹೋಗಲು 100-500 ವರ್ಷಗಳು ಬೇಕಾಗುತ್ತದೆ. ಇದರಿಂದ ಪರಿಸರದ ಮೇಲೆ ಕೆಟ್ಟ ಪರಿಣಾಮ ಉಂಟಾಗುತ್ತದೆ. ಇಂತಹ ಬ್ಯಾಗ್ಗಳು ನೀರಿನಲ್ಲಿ ತೇಲಿ ಹೋಗಿ ಕೊನೆಯಲ್ಲಿ ಸಮುದ್ರವನ್ನು ಸೇರುತ್ತವೆ. ಅಲ್ಲಿ ಅವು ದೊಡ್ಡ ಬಂಡೆಗಳಂತಾಗಿ ಪರಿಸರ ಮಾಲಿನ್ಯ ಉಂಟು ಮಾಡುತ್ತವೆ. ಸಮುದ್ರದಲ್ಲಿ ವಾಸಿಸುವ ಜೀವಿಗಳಿಗೂ ಇವು ಮಾರಕವಾಗುತ್ತವೆ. ಪ್ಲಾಸ್ಟಿಕ್ ಕೇವಲ ಪರಿಸರಕ್ಕಷ್ಟೇ ಹಾನಿಕಾರಕವಾಗಿಲ್ಲ, ಇದು ಆರೋಗ್ಯ ಸಮಸ್ಯೆಗಳನ್ನು ಸೃಷ್ಟಿಸುತ್ತದೆ. ಕ್ಯಾನ್ಸರ್ನಂತಹ ಸಮಸ್ಯೆಗೆ ಮೂಲ ಕಾರಣವೇ ಪ್ಲಾಸ್ಟಿಕ್. ಅದರಲ್ಲಿರುವ BPA ಅಥವಾ ಬಿಫ್ಟಿನಾಲ್ ಮಾನವನ ದೇಹಕ್ಕೆ ವಿವಿಧ ಆಯಾಮದಲ್ಲಿ ಸೇರಿ ಮಾರಕ ರೋಗಗಳಿಗೆ ಕಾರಣವಾಗುತ್ತಿದೆ. ನರ ಸಂಬಂಧಿ ಸಮಸ್ಯೆ, ಥೈರಾಯ್ಡ್ ತೊಂದರೆ, ಹೆಚ್ಚಿದ ಕ್ಯಾನ್ಸರ್, ಟ್ಯೂಮರನ್ ಅಪಾಯ, ಅಸ್ತಮಾ ಹಾಗೂ ಹೃದಯ ಕಾಯಿಲೆಗಳು, ಲೈಂಗಿಕ ದೌರ್ಬಲ್ಯ, ಜೊತೆಗೆ ಕೂದಲು ಮತ್ತು ಚರ್ಮದ ಸಮಸ್ಯೆಗಳಿಗೆ ಮೂಲವೇ ಪ್ಲಾಸ್ಟಿಕ್. ಆಹಾರಕ್ಕಾಗಿ ತ್ಯಾಜ್ಯಗಳಲ್ಲಿರುವ ಪದಾರ್ಥವನ್ನು ತಿನ್ನುವ ನಾಯಿ ಹಸುವಿನಂತಹ ಪ್ರಾಣಿಗಳು ತ್ಯಾಜ್ಯದ ಜೊತೆ ಪ್ಲಾಸ್ಟಿಕ್ ಕೂಡ ಸೇವಿಸುತ್ತವೆ. ಇದರಿಂದ ಅವುಗಳಿಗೆ ಕಾಯಿಲೆ, ಜೀವಹಾನಿಯಾಗುವ ಸಂಭವವಿರುತ್ತದೆ. ಇಷ್ಟೆಲ್ಲ ಆರೋಗ್ಯದ ಮೇಲೆ, ಪರಿಸರದ ಮೇಲೆ ಪ್ರಭಾವ ಬೀರುವ ಪ್ಲಾಸ್ಟಿಕ್ ಅನ್ನು ನಿಯಂತ್ರಿಸುವುದು ನಮ್ಮ ಜವಾಬ್ದಾರಿ. ಸರ್ಕಾರ 40 microns ಕಡಿಮೆ ಇರುವ ಪ್ಲಾಸ್ಟಿಕ್ ಕವರ್ಗಳನ್ನು ನಿಷೇಧ ಮಾಡಿದ್ದು, ಬಳಕೆಗೆ ಇನ್ನೂ ಸಂಪೂರ್ಣ ಕಡಿವಾಣ ಬಿದ್ದಿಲ್ಲ. ನಾವೇ ಪ್ಲಾಸ್ಟಿಕ್ ತ್ಯಜಿಸಿದರೆ ಹೊರತು ಬಳಕೆ ನಿಲ್ಲಿಸಲು ಸಾಧ್ಯವಿಲ್ಲ. ಪ್ಲಾಸ್ಟಿಕ್ ಬ್ಯಾಗ್ಗಳನ್ನು ಎಸೆಯುವುದರಿಂದ ಹಾಗೂ ಬಳಸುವುದರಿಂದ ನಮ್ಮ ಮೇಲೆ ಮತ್ತು ಪರಿಸರದ ಮೇಲೆ ಉಂಟಾಗುವ ದುಷ್ಪರಿಣಾಮದ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವ ಸಲುವಾಗಿ ಪ್ರತಿ ವರ್ಷ July 3 ಇಂಟರ್ನ್ಯಾಷನಲ್ ಪ್ಲಾಸ್ಟಿಕ್ ಬ್ಯಾಗ್ ಡೇ ಅನ್ನು ಅಮೆರಿಕ ಸೇರಿದಂತೆ ವಿಶ್ವದ ಹಲವು ಭಾಗಗಳಲ್ಲಿ ಆಚರಿಸಲಾಗುತ್ತದೆ. ನಮಗೆಲ್ಲ ತಿಳಿದಿರುವ ಹಾಗೆ June 5 ಪ್ರತಿ ವರ್ಷ ವಿಶ್ವದಾದ್ಯಂತ ವಿಶ್ವ ಪರಿಸರ ದಿನಾಚರಣೆ ಆಚರಿಸಲಾಗುತ್ತದೆ. ಪ್ರತಿ ವರ್ಷ ಇದನ್ನು ಒಂದು ಘೋಷಣಾ ವಾಕ್ಯವಾಗಿಟ್ಟುಕೊಂಡು ಆಚರಿಸುತ್ತಾರೆ. ಅಲ್ಲದೆ ಒಂದು ದೇಶ ಈ ದಿನಾಚರಣೆಯ ಜವಾಬ್ದಾರಿಯನ್ನು ಹೊಂದಿರುತ್ತದೆ ಅಥವಾ ಆತಿಥೇಯ ರಾಷ್ಟ್ರವಾಗಿರುತ್ತದೆ. ಈ ವರ್ಷ ಭಾರತವು ಇದರ ಆತಿಥೇಯವನ್ನು ವಹಿಸಿದೆ. ಬೀಟ್ ಪ್ಲಾಸ್ಟಿಕ್ ಪೊಲ್ಯೂಷನ್ ಅಥವಾ ಪ್ಲಾಸ್ಟಿಕ್ ಮಾಲಿನ್ಯವನ್ನು ಹಿಮ್ಮೆಟ್ಟಿಸಿ ಎಂಬ ವಿಷಯ ವಸ್ತುವಿನೊಂದಿಗೆ ಎಲ್ಲೆಡೆ ಇದರ ಆಚರಣೆ ಆಗುತ್ತಿದೆ. ಈ ಕರೆಗೆ ನಾವೆಲ್ಲರೂ ಕೈಜೋಡಿಸಬೇಕು, ಆಗ ಮಾತ್ರ ಇದರ ನಿಯಂತ್ರಣ ಸಾಧ್ಯ. ಅಡುಗೆ ಮನೆಯ ಸಾಮಗ್ರಿಗಳನ್ನು ಪ್ಲಾಸ್ಟಿಕ್ ಆಗುತ್ತಿವೆ. ಮಾರುಕಟ್ಟೆಗೆ ತೆರಳಿದಾಗಲೂ ಪ್ಲಾಸ್ಟಿಕ್ ಕವರನ್ನೇ ಅವಲಂಬಿಸಿದ್ದೇವೆ. ಇದೆಲ್ಲದರ ಬದಲಾಗಿ ಪರ್ಯಾಯ ಮಾರ್ಗ ಅನುಸರಿಸಿದರೆ ಪರಿಸರ ಸಂರಕ್ಷಣೆ ಮತ್ತು ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಲು ಸಾಧ್ಯ.
1: ನಮ್ಮ ಶಿಕ್ಷಕರಾದ ಶ್ರೀ ಶಿವಪ್ರಸಾದ್ ಭಟ್ರವರು ರಚಿಸಿರುವ ನಂದಾದೀಪ ಎನ್ನುವ ಕಿರು ಪ್ರಹಸನವನ್ನು ನಮ್ಮ ಸ್ನೇಹಿತ ಸ್ನೇಹಿತೆಯರು ಒಟ್ಟಾಗಿ ನಡೆಸಿಕೊಡುವುದನ್ನು ಆಲಿಸೋಣವೇ. ಭಾಗವಹಿಸುವವರು ಟೀಚರ್ ಆಗಿ 8ನೇ ತರಗತಿಯ ಪ್ರಕೃತಿ, ರಾಮಣ್ಣನಾಗಿ 10ನೇ ತರಗತಿಯ ಶ್ರೀನಿ ಸೋಮಯಾಜಿ, ಸೋಮು ಆಗಿ 10ನೇ ತರಗತಿಯ ಕಾರ್ತಿಕ್ ಕೆಜಿ, ಗ್ರಾಮ ಪಂಚಾಯಿತಿಯ ಸದಸ್ಯನಾಗಿ 10ನೇ ತರಗತಿಯ ಅಭಿಷೇಕ್ SP ಹಾಗೂ ಅಧ್ಯಕ್ಷೆಯಾಗಿ 10ನೇ ತರಗತಿಯ ಸನ್ನಿಧಿ.
2: ಸೋಮು ಸೋಮು ಎಲ್ ಹಾಳಾಗೋದವನು, ದಿನ ಬೆಳಗಾದ್ರೆ ನಿದ್ದೆ ಅಂತ ಬೆಳಗ್ಗೆ 8 ಗಂಟೆವರೆಗೂ ಸೋಂಬೇರಿ, ಎಲ್ ಹಾಳಾಗೋದವನು ಇವಾಗ ಸೋಮು ಸೋಮು.
3: ಎದುರುಗಡೆಯಿಂದ ಸೋಮು ಹೆಗಲಿಗೆ ಬ್ಯಾಗ್ ಹಾಕಿಕೊಂಡು ಬರುವನು.
2: ಯಲಾಮೂದೇವಿ ಬೆಳ್ಳಂ ಬೆಳಗ್ಗೆ ಎಲ್ ಹೊಂಟೆ ಕಾಣ್ಲಾ?
4: ಅಪ್ಪ ಬೈಬೇಡ, ಈ ಸ್ಕೂಲ್ಗೆ ಹೋಯ್ತಾ ಇದ್ದೀನಿ.
2: ಎಲ್ಲಾ ಸೋರಿ, ಈ ಸ್ಕೂಲ್ಗೆ ಹೋಗ ಅದೇನ್ ಗುಡ್ಡೆ ಕಡಿತೀಯಾ? ಇರೋಳೊಬ್ಳು ಟೀಚರು, ಅವಳೇನ್ ನಿನ್ ಮಾತ ಮಾಡೋಳು ನಂಗೆ ಗೊತ್ತಾಗಕ್ಕಿಲ್ಲ.
4: ಅಪ್ಪ ನನ್ಗೆ ಏನ್ ಬೇಕಾದ್ರೂ ಅನ್ನು, ಈ ಸ್ಕೂಲ್ಗೆ ಟೀಚರ್ ಅವಂಗೆ ಏನಾದ್ರೆ ನನ್ ಸುಮ್ಕಿರಕ್ಕಿಲ್ಲ. ಈಗ ಸ್ಕೂಲಿಗೆ ಲೇಟ್ ಆಯ್ದೆ, ಇಂದು ಸ್ಕೂಲಲ್ಲಿ ಹಬ್ಬ ಐತಿ, ಟೀಚರ್ ಬೇಗ ಬರಕ್ ಹೇಳಿದ್ದಾರೆ, ನಾನು ಹೊರಡ್ತೀನಿ.
2: ಎಲ್ಲ ಇವನ ಅಂತದ್ದೇನೈತೆ ಇವನ್ಗೆ ಸ್ಕೂಲ್ನಾಗೆ, ಯಾವ್ದಕ್ಕೂ ಸಂಜೆ ಬರ್ಲಿ ವಿಚಾರಿಸ್ಕೋತೀನಿ.
4: ಪರಿಸರ ಉಳಿಸೋಣ ನಾವು ಗಿಡ ಮರ ಬೆಳೆಸೋಣ, ಪರಿಸರ ಉಳಿಸೋಣ ನಾವು ಗಿಡ ಮರ ಬೆಳೆಸೋಣ.
2: ಇಲ್ಲ ಭಾರಿ ಖುಷಿಯಿಂದ ಬರ್ತಾ ಇದ್ಯಾ, ಅಂತದ್ದೇನಿತ್ತು ಸ್ಕೂಲ್ನಾಗೆ?
4: ಏನಿತ್ತ? ಏನಿರಲಿಲ್ಲ ಅಂತ ಕೇಳಪ್ಪ, ನೆಲ ಆಗಿದ್ವಿ, ಗಿಡ ನೆಟ್ವಿ, ನೀರ್ ಹಾಕ್ವಿ.
2: ಏ ಸೋಮು, ನಿಮ್ಮನ್ನು ಕಳ್ಸೋದ್ ಕೆಲ್ಸ ಮಾಡಕ?
4: ಅಪ್ಪ ಇದೆಲ್ಲ ನಿನಗೆ ಅರ್ಥ ಆಗಿಲ್ಲ. ಗಿಡ ನೆಡೋದ್ರಿಂದ ಪರಿಸರ ಉಳಿತೈತೆ, ಸಾಧ್ಯ ಆದ್ರೆ ಮರ ಕಡಿಯೋದನ್ ಬಿಟ್ಟು ಗಿಡ ನೆಡು.
2: ಎಲ್ಲನ ಈ ಸ್ಕೂಲ್ಗೆ ಹೋಗಿ ನಂಗೆ ಬುದ್ಧಿ ಹೇಳೋ ಮಟ್ಟಕ್ಕೆ ಬೆಳೆದ್ಬಿಟ್ನ? ತಪ್ಪು ಇವಂದಲ್ಲ, ಇವನ್ ಟೀಚರ ಮುಂದು ಓದಕ್ಕೆ ಅಂತ ಶಾಲೆ ಕಳ್ಸಿದ್ರೆ ಕಸ ಹೆಕ್ಕು, ಗಿಡ ನೆಡು, ನೀರು ಹೋಯ್ ಅಂತ ಕೆಲಸ ಮಾಡಿಸ್ತಾರ? ನಾಳೆ ಪಂಚರಟ್ಟೆ ಸೇರಿಸ್ತೀನಿ.
3: ರಾಮಣ್ಣ ಪಂಚಾಯತ್ ಅಧ್ಯಕ್ಷರಿಗೆ ಟೀಚರ್ ಬಗ್ಗೆ ದೂರು ನೀಡಿ ಸಭೆ ಸೇರುವನು. ಮರುದಿವಸ ಪಂಚಾಯತ್ ಕಟ್ಟೆ ಬಳಿ ಊರಿನ ಮುಖ್ಯಸ್ಥರು, ಹುಡುಗ ಸೋಮಯ್ಯ ಹಾಗೂ ಟೀಚರ್ ಇರುವರು.

0: ನೀವು ಹಿಂಗ್ ಮಾಡೋದ?
1: ನೀವೆಲ್ಲ ಸರಿಯಾಗಿ ವಿಚಾರ ತಿಳಿಯದೆ ಮಾತನಾಡಬಾರದು. ನಾನೇನು ಕೆಟ್ಟ ಕೆಲಸ ಅಥವಾ ತಪ್ಪು ಮಾಡಲ್ಲ, ಹಳ್ಳಿಗೆ ಒಳಿತಾಗೋ ಕೆಲಸನೇ ಮಾಡಿದ್ದೇನೆ.
2: ಪ್ಲಾಸ್ಟಿಕ್ ಎಕ್ಸೋದೇನ್ ಬಾರಿ ಒಳ್ಳೆ ಕೆಲಸನಾ?
1: ಹೌದು, ಅದರಿಂದ ನಿಮಗೆಲ್ಲರಿಗೂ ಬಹಳಷ್ಟು ಉಪಯೋಗವಿದೆ. ಹಾಗೇನೆ ಗಿಡ ಬೆಳೆಸೋದ್ರಿಂದ ಇಡೀ ಗ್ರಾಮಕ್ಕೆ ಅನುಕೂಲವಾಗುತ್ತದೆ.
0: ಅದೇನ್ ಟೀಚರವ್ವ, ಸ್ವಲ್ಪ ವಿವರಿಸಿ ಹೇಳಿ.
1: ಹೇಳ್ತೇನೆ ಕೇಳಿ. ಮಣ್ಣಿನಲ್ಲಿ ನೀರಿನಲ್ಲಿ ಕೊಳೆಯದೆ ಸಹಸ್ರ ಸಹಸ್ರ ವರ್ಷಗಳ ಕಾಲ ಮೂಲಪದಲ್ಲಿ ಇರುವ ವಸ್ತುವೇ ಪ್ಲಾಸ್ಟಿಕ್. ಪ್ಲಾಸ್ಟಿಕ್ ಬಳಕೆಯಿಂದ ಮಣ್ಣಿನ ಫಲವತ್ತತೆ ಕಡಿಮೆಯಾಗುತ್ತದೆ, ನೀರು ಕಲುಷಿತಗೊಳ್ಳುತ್ತದೆ, ಮನುಷ್ಯನ ಆರೋಗ್ಯಕ್ಕೆ, ಸಸ್ಯ ಪ್ರಾಣಿ ಸಂಕುಲಕ್ಕೆ, ಜಲಚರಗಳಿಗೂ ಧಕ್ಕೆ ಉಂಟಾಗುತ್ತದೆ. ಇನ್ನು ಪ್ಲಾಸ್ಟಿಕ್ ಬಗ್ಗೆ ಯಾರಿಗೂ ಗೊತ್ತಿರದ ಕೆಲವು ಮಾಹಿತಿಗಳಿವೆ.
0: ಅದೇನು ಟೀಚರವ್ವ?
1: ನಾವು ಉತ್ಪಾದಿಸಿದ ಪ್ಲಾಸ್ಟಿಕ್ನ 50% ಒಮ್ಮೆ ಉಪಯೋಗಿಸಿ ಬಿಸಾಡುತ್ತೇವೆ. ಇಡೀ ವಿಶ್ವಕ್ಕೆ 4 ವೃತ್ತಗಳನ್ನು ಎಳೆಯುವಷ್ಟು ಪ್ಲಾಸ್ಟಿಕ್ ಪ್ರತಿ ವರ್ಷ ನಾವು ಎಸೆಯುತ್ತಿದ್ದೇವೆ. ಪ್ಲಾಸ್ಟಿಕ್ನಲ್ಲಿರುವ PBC ಅಂತಹ ರಾಸಾಯನಿಕ ವ್ಯಕ್ತಿಯಲ್ಲಿರುವ ಹಾರ್ಮೋನ್ ಏರುಪೇರಿಗೆ ಕಾರಣವಾಗಿದೆ. ತೀವ್ರ ತರಹದ ರೋಗಗಳನ್ನು ತರಬಲ್ಲವು. 1 ಮಿಲಿಯನ್ನಷ್ಟು ಸಮುದ್ರ ಪಕ್ಷಿಗಳು ಹಾಗೂ 100,000 ಸಮುದ್ರದಲ್ಲಿರುವ ಸಸ್ತನಿಗಳು ಪ್ರತಿ ವರ್ಷ ಪ್ಲಾಸ್ಟಿಕ್ನಿಂದ ಸಾಯಲ್ಪಡುತ್ತಿದೆ. ಪ್ರಸ್ತುತ 1 ನಿಮಿಷಕ್ಕೆ 1 ಟ್ರಕ್ನಲ್ಲಿ ತುಂಬುವಷ್ಟು ಪ್ಲಾಸ್ಟಿಕ್ ವಸ್ತುಗಳನ್ನು ಎಸೆಯಾಗುತ್ತಿದೆ. 2030 ಹೊತ್ತಿಗೆ ಇದು ನಿಮಿಷಕ್ಕೆ 2 ಟ್ರಕ್ಗಳಾಗಬಹುದು ಎಂಬುದು ತಜ್ಞರ ಅನಿಸಿಕೆ. ಭಾರತದಲ್ಲಿ 30 ಟೈಟಾನಿಕ್ ಹಡಗುಗಳ ತೂಕಕ್ಕೆ ಸಮಾಗುವಷ್ಟು ಪ್ಲಾಸ್ಟಿಕ್ ಪ್ರತಿ ವರ್ಷ ಉತ್ಪಾದನೆಯಾಗುತ್ತಿದೆ. ಇಂತಹ ಇನ್ನೂ ಹಲವಾರು ದುಷ್ಪರಿಣಾಮಗಳು ಪ್ಲಾಸ್ಟಿಕ್ನಿಂದ ಆಗುತ್ತಿದೆ. ಇದೇ ಕಾರಣದಿಂದಾಗಿಯೇ ನಮ್ಮ ಹಳ್ಳಿಯಲ್ಲೂ ಅಂತಹ ಪರಿಸ್ಥಿತಿ ನಿರ್ಮಾಣವಾಗಬಾರದು ಎಂಬ ಉದ್ದೇಶದಿಂದ ಪ್ಲಾಸ್ಟಿಕ್ ಮುಕ್ತ ಹಳ್ಳಿಯ ಕುರಿತು ಚಿಂತನೆ ನಡೆಸಿದ್ದು.
2: ಓಹೋ, ಇನ್ ಗಿಡ ನೆಡದ್ರ ಬಗ್ಗೆ?
3: ಗಿಡ ಯಾಕ್ ಬೇಕು ಟೀಚರ್ ಅವ್ವ, ನಮ್ ಹಳ್ಳಿಲಿ ಬೇಕಾದಷ್ಟು ಗಿಡಗಳಿವೆ ಅಲ್ಲ.
1: ಇದೇ ನೋಡಿ ನಿಮ್ಮ ತಪ್ಪು ಕಲ್ಪನೆ. 1 ಮರ ಕಡಿಯಲು ಕ್ಷಣ ಕಾಲ ಸಾಕು, ಅದೇ 1 ಗಿಡ ಮರವಾಗಿ ಬೆಳೆಯಲು 100+ ವರ್ಷಗಳು. ಗಿಡ ಕಡಿದ್ರೆ ಏನು ಸಮಸ್ಯೆ ಎಂಬುದು ನಿಮಗಿರುವ ಸಂದೇಹವಲ್ಲ? ಹೇಳ್ತೇನೆ ಕೇಳಿ. ರಾಮಣ್ಣ, ನೀನು ಗಮನಿಸಿರಬಹುದು, ಈಗ ಮೊದಲಿನಂತೆ ಕಾಲಕಾಲಕ್ಕೆ ಮಳೆ ಆಗ್ತಾ ಇಲ್ಲ. ದಿನದಿಂದ ದಿನಕ್ಕೆ ಉಷ್ಣತೆ ಏರುತ್ತಿದೆ. ನೀನು ಚಿಕ್ಕವನಿದ್ದಾಗ ಇದ್ದ ಪರಿಸರದ ರೂಪ ಪ್ರಸ್ತುತ ಇಲ್ಲ.
2: ಹೌದು ಟೀಚರ್ ಅವ್ವ,
1: ಇದಕ್ಕೆ ಪ್ರಮುಖ ಕಾರಣವೇ ಅರಣ್ಯ ನಾಶ. ಹೀಗಾಗಿ ನಿನ್ನ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಇದರ ದುಷ್ಪರಿಣಾಮ ಇನ್ನಷ್ಟು ಆಗದಿರಲಿ ಎಂಬ ಕಾರಣದಿಂದ ನಿನ್ನ ಮಗನ ಮೂಲಕ ಗಿಡ ಬೆಳೆಸಲು ಹೊರಟದ್ದು.
0: ಹೌದಾ ಟೀಚರ್ ಅವ್ವ, ನಿಮ್ ಚಿಂತನೆಯಿಂದ ಇಷ್ಟೆಲ್ಲಾ ಕಾರಣಗಳಿವೆ ಅಂತ ನಮಗ್ ಗೊತ್ತೇ ಇರ್ಲಿಲ್ಲ. ಸುಮ್ನೆ ರಾಮಣ್ಣನ್ ಮಾತು ಕೊಟ್ಕೊಂಡು ನಿಮ್ ಮೇಲೆ ಸಿಟ್ ಮಾಡ್ಕೊಂಡ್ವಿ, ದಯವಿಟ್ಟು ಕ್ಷಮಿಸ್ಬಿಡಿ. ಏನ್ಲ ರಾಮು, ಈಗಾದ್ರೂ ಸತ್ಯ ಗೊತ್ತಾಯ್ತೇನ?
2: ಹ್ಞೂ ಅಧ್ಯಕ್ಷರೇ, ತಿಳಿದೆ ತಪ್ಪು ಮಾಡ್ಬಿಟ್ಟೆ, ಟೀಚರ್ ಅವನ್ನ ಬೈದೆ. ದಯವಿಟ್ಟು ಕ್ಷಮಿಸ್ಬಿಡಿ ಟೀಚರ್ ಅವ್ವ, ನೀವು ನಮ್ಮ ಗ್ರಾಮಕ್ಕೆ ಟೀಚರ್ ಮಾತ್ರ ಅಲ್ಲ, ನಮ್ಮ ಗ್ರಾಮದ ನಂದಾದೀಪ.
1: ನಾನು ಮಾತ್ರವ, ನಾನು ಹೇಳಿಕೊಟ್ಟ ಶಿಕ್ಷಣವನ್ನು ಅರಿತು ಅದರಂತೆ ಪರಿಸರ ದಿನಾಚರಣೆ, ವನ ಮಹೋತ್ಸವದಂತಹ ಕಾರ್ಯಕ್ರಮದ ಮೂಲಕ ಪರಿಸರವನ್ನು ಉಳಿಸಿ ಬೆಳೆಸಿದರೆ ನಿಮ್ಮೆಲ್ಲರ ಮಕ್ಕಳು ಈ ದೇಶದ ನಂದಾದೀಪಗಳಾಗಬಲ್ಲರು.
2: ಮಾತುಕತೆಯನ್ನು ಸುಂದರವಾಗಿ ನಡೆಸಿಕೊಟ್ಟ ಸ್ನೇಹಿತ ಹಾಗೂ ಸ್ನೇಹಿತೆಯರಿಗೆ ವಂದನೆಗಳು. ಕವನವೆಂಬುದು ಕವಿ ಮನಸ್ಸಿನಲ್ಲಿ ಮೂಡುವ ಭಾವನೆ. ಈಗ ತಮ್ಮ ಸ್ವರಚಿತ ಕವನವನ್ನು ವಾಚಿಸಲಿದ್ದಾರೆ 9ನೇ ತರಗತಿಯ ವಿಷ್ಣು ಹಾಗೂ ಚಿರಾಗ್.
4: ಕವನದ ಶೀರ್ಷಿಕೆ: ಪ್ರೀತಿಸು ನಿನ್ನ ದೇಶವನ್ನು. ನೀನು ಹುಟ್ಟಿದ್ದು ಈ ನಾಡಿನಲ್ಲಿ, ನೀನು ಬೆಳೆದದ್ದು ಈ ನಾಡಿನಲ್ಲಿ, ನೀನು ಇರುವುದು ಈ ನಾಡಿನಲ್ಲಿ. ಸಾಧಿಸು ಏನಾದರೂ ಇಲ್ಲಿ, ಸಾಧಿಸು ಏನಾದರಲ್ಲಿ. ನೀನು ಹೋಗುವೆ ಬೇರೆ ದೇಶಕ್ಕೆ, ಆದರೆ ಮರೆಯಬೇಡ ಈ ದೇಶದ ಸಂಸ್ಕೃತಿಯತೆ. ಆದರೆ ಮರೆಯಬೇಡ ಈ ದೇಶದ ಸಂಸ್ಕೃತಿಯತೆ. ನೀನು ಹೋಗುವೆ ಸಂಪತ್ತಿಗಾಗಿ, ಆದರೆ ಸಿಗುವುದಿಲ್ಲ ಇಲ್ಲಿನ ಪ್ರೀತಿಯಲ್ಲಿ. ಆದರೆ ಸಿಗುವುದಿಲ್ಲ ಇಲ್ಲಿನ ಪ್ರೀತಿಯಲ್ಲಿ. ನಿನ್ನನ್ನು ಕಾಯುತ್ತಿರುವಳು ಈ ನಮ್ಮ ತಾಯಿ. ನೀನು ಹೋಗಿ ದೇಶಕಾಯಿ, ನೀನು ಹೋಗಿ ದೇಶಕಾಯಿ. ತಾಯಿಯನ್ನು ನೀನು ತುಳಿಯುತ್ತಾ ಇದ್ದರೂ ಸುಮ್ಮನೆ ಇರುವಳು ಈ ನಮ್ಮ ತಾಯಿ, ಸುಮ್ಮನೆ ಇರುವಳು ಈ ನಮ್ಮ ತಾಯಿ. ನೀನು ತಿನ್ನುವುದು ಇಲ್ಲಿ, ಆದರೆ ಹೋಗಿ ಇರುವೆ ಅಲ್ಲಿ, ಆದರೆ ಹೋಗಿ ಇರುವೆ ಅಲ್ಲಿ. ನೀನು ಹುಟ್ಟಿದ್ದು ಭಾರತೀಯನಾಗಿ, ಆದರೆ ಮಡಿಯಬೇಡ ವಿದೇಶಿಗನಾಗಿ, ಆದರೆ ಮಡಿಯಬೇಡ ವಿದೇಶಿಗನಾಗಿ.
5: ಕವನದ ಶೀರ್ಷಿಕೆ ಕನ್ನಡಾಭಿಮಾನ. ಕರ್ನಾಟಕ ಕರ್ನಾಟಕ ಕರ್ನಾಟಕ, ಇಲ್ಲಿ ಹುಟ್ಟಿದವರ ಬಾಳು ಸಾರ್ಥಕ, ಇಲ್ಲಿ ಹುಟ್ಟಿದವರ ಬಾಳು ಸಾರ್ಥಕ. ಹಲ್ಮಿಡಿಯು ಕನ್ನಡದ ಮೊದಲ ಶಾಸನ, ಅಲ್ಲಿಂದ ಶುರುವಾಯ್ತು ಕನ್ನಡದ ಕವನ, ಅಲ್ಲಿಂದ ಶುರುವಾಯ್ತು ಕನ್ನಡದ ಕವನ. ಇಲ್ಲಿನ ಕವಿಗಳು ಹೊಂದಿರುವರು ಜ್ಞಾನ, ಇಲ್ಲಿನ ಕವಿಗಳು ಹೊಂದಿರುವರು ಜ್ಞಾನ. ಅವರ ಒಂದೊಂದು ಕವನವು ರೋಮಾಂಚನ, ಅವರ ಒಂದೊಂದು ಕವನವು ರೋಮಾಂಚನ. ಪಂಪರನ್ನ ಜನ್ನ ಕವಿಗಳಾಗಮನ, ಪಂಪರನ್ನ ಜನ್ನ ಕವಿಗಳಾಗಮನ, ಹೆಚ್ಚಿತು ಕನ್ನಡಿಗರ ಅಭಿಮಾನ, ಹೆಚ್ಚಿತು ಕನ್ನಡಿಗರ ಅಭಿಮಾನ. ಕನ್ನಡಿಗರು ಹೊಂದಿರಬೇಕು ಸ್ವಾಭಿಮಾನ, ಕನ್ನಡಿಗರು ಹೊಂದಿರಬೇಕು

0: ಸ್ವಾಭಿಮಾನ, ಅದರಿಂದ ಹೆಚ್ಚುವುದು ಅವರ ಸ್ಥಾನ, ಅದರಿಂದ ಹೆಚ್ಚುವುದು ಅವರ ಸ್ಥಾನ. ಅಲ್ಲಿಂದ ಶುರುವಾಯ್ತು ಜ್ಞಾನ ಸಂಪಾದನ, ಅಲ್ಲಿಂದ ಶುರುವಾಯ್ತು ಜ್ಞಾನ ಸಂಪಾದನ.
1: ಕಾರ್ಯಕ್ರಮವನ್ನು ಕೇಳುತ್ತಾ ಕೇಳುತ್ತಾ ಸಮಯ ಮುಗಿದದ್ದೇ ಗೊತ್ತಾಗಲಿಲ್ಲ ಅಲ್ಲವೇ? ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದವರನ್ನು ಸ್ಮರಿಸುವುದು ನನ್ನ ಕರ್ತವ್ಯ. ಈ ಕಾರ್ಯಕ್ರಮ ನಡೆಸಲು ಗೌರವ ಸಲಹೆ ಹಾಗೂ ಮಾರ್ಗದರ್ಶನ ನೀಡಿದ ನಮ್ಮ ಆಡಳಿತ ಮಂಡಳಿ ಹಾಗೂ ಶಿಕ್ಷಕ ವೃಂದಕ್ಕೆ ಧನ್ಯವಾದಗಳು. ಕಾರ್ಯಕ್ರಮವನ್ನು ಆಲಿಸಿದ ತಮಗೆಲ್ಲರಿಗೂ ಸಹ ಧನ್ಯವಾದಗಳು.
2: ಇದುವರೆಗೆ ಮೂಡಬಿದ್ರೆ ಕಲ್ಲಬೆಟ್ಟುವಿನ ಎಕ್ಸಲೆಂಟ್ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ಮಕ್ಕಳು ನಡೆಸಿಕೊಟ್ಟ ಕಾರ್ಯಕ್ರಮ ವೈವಿಧ್ಯ ಕೇಳಿದ್ರಲ್ವ ಮಕ್ಕಳೇ?
3: ರೇಡಿಯೋ ಕ್ಲಾಸ್ ರೂಮ್ನ ವಿಷಯ ಏನ್ ಗೊತ್ತಾ ಮಕ್ಕಳೇ?
2: ನಮ್ಮ ದೇಹ ನಮ್ಮ ಹಕ್ಕು. ಭಾಗವಹಿಸ್ತಾ ಇದ್ದಾರೆ ಮನಃಶಾಸ್ತ್ರಜ್ಞರಾದ ಡಾಕ್ಟರ್ ರಮೀಳಾ ಶೇಖರ್ ಹಾಗೂ ಭಾಗವಹಿಸುವ ವಿದ್ಯಾರ್ಥಿಗಳು ಶ್ರೀ ಚೈತನ್ಯ ಟೆಕ್ನೋ ಸ್ಕೂಲ್ ಮಂಗಳೂರು ಇಲ್ಲಿನ ವಿದ್ಯಾರ್ಥಿಗಳಾದ ಶ್ರೀಲಾಸ್ಯ ಹಾಗೂ ಶರಣ್ ವಿಎಸ್. ಕೇಳೋಣ ಮಕ್ಕಳೇ.
4: ಹಾಯ್ ಲಾಸ್ಯ.
5: ಹಾಯ್.
4: ಎಕ್ಸಾಮಿಗೆ ಓದಿ ಆಯ್ತಾ? ಹತ್ತೆ ಬರ್ತಲ್ಲ ಎಕ್ಸಾಮ್.
5: ಆಗ್ತಾ ಇದೆ, ನಿಂದಾಯ್ತಾ?
4: ಏನಾಗುದು, ಓದಿದೆಲ್ಲ ಮರ್ತೋಗ್ತಿದೆ.
5: ಹೌದಾ?
4: ನಿಂದಾಗಿರ್ಬೋದಲ್ಲ.
5: ಆಗ್ತಾ ಇದೆ, ಆದ್ರೆ ನನ್ನ ಒಬ್ಬ ಫ್ರೆಂಡ್ ಇದ್ದಾಳೆ, ಅವಳಿಗೆ ಪ್ರಾಬ್ಲಮ್ ಇದೆ, ಅದು ನನ್ನ ಜೊತೆ ಶೇರ್ ಮಾಡ್ತಾ ಇದ್ದಾಳೆ, ಅದರಲ್ಲಿ ನನ್ನ ಫುಲ್ ಟೈಮ್ ಹೋಗ್ತಾ ಇದೆ.
4: ಏನಾಗಿದ್ದು?
5: ಅದು ನಿನ್ಗೆ ಹೇಳಿಕೆ ಆಗುದಿಲ್ಲ.
4: ಮ್ಯಾಮ್ ಬಂದ್ರು. ಮ್ಯಾಮ್ ಬಂದ್ರು.
6: ಹಾಯ್ ಮಕ್ಕಳೇ.
4: ಹಾಯ್ ಮ್ಯಾಮ್.
6: ಹೇಗಿದ್ದೀರಾ? ಎಕ್ಸಾಮ್ ಬಂತಲ್ಲ, ಓದಿಲ್ಲ ಆಯ್ತಾ?
4: ಓದಿದೆಲ್ಲ ಮರ್ತು ಹೋಗ್ತಿದೆ.
6: ಯಾಕೆ ಶರಣ್, ಮರ್ತು ಹೋಗ್ತದೆ?
5: ಹೌದು ಮ್ಯಾಮ್, ಓದಿದೆಲ್ಲ ಮರ್ತು ಹೋಗ್ತಾ ಇದೆ.
6: ಹೌದಾ? ಆಯ್ತು, ನೀವು ಮಾಡಿ. ಈಗ ಓದುವಾಗ ಕಂಪ್ಲೀಟ್ ಗಮನ ಕೊಟ್ಟು ಓದ್ಬೇಕು ನೀವು, ಬೇರೆ ಯಾವುದನ್ನು ನಿಮ್ ಮನಸ್ಸಿನಲ್ಲಿ ಇಟ್ಕೊಳ್ಬಾರ್ದು. ಓದಿದನ್ನು ಮುಖ್ಯವಾದ ವಿಷಯಗಳನ್ನು ಬರೀಲಿಕ್ಕೆ ಶುರು ಮಾಡಿ ಆಯ್ತಾ? ಬರ್ದು ಓದಿ ಆಯ್ತಾ? ಎರಡನೇದು ಅದು, ಗಮನ ಕೊಡ್ಬೇಕು, ಬರ್ದು ಓದ್ಬೇಕು ಆಯ್ತಾ? ಮೂರನೇದು, ಒಂದು 45 ನಿಮಿಷ ಓದಿ, ನಡುವಲ್ಲಿ ಒಂದ್ ಸಣ್ಣ ಪುಟ್ಟ ಬ್ರೇಕ್ ಕೊಡಿ. ಆ ಬ್ರೇಕ್ ನಂತರ ಪುನಃ ಓದ್ಲಿಕ್ಕೆ ನೀವು ಬರ್ಬೇಕು. ಆಮೇಲೆ ಮಧ್ಯಾಹ್ನದ ಫುಲ್ ಓದಿದ ನಂತರ ಒಂದು ರಿವೈಸ್ ಮಾಡಿ, ಆಗ ನಿಮ್ಮ ಮನಸ್ಸಿನಲ್ಲಿ ಅದು ಸರಿಯಾಗಿ ಇರ್ತದೆ. ಎಕ್ಸಾಮಿಗೆ ಹೋಗುವ ನೀವು ಓದಿದೆಲ್ಲ ನಿಮ್ಗೆ ಹಿಂದೆ ಬರ್ತದೆ. ಮಾಡ್ತೀರಾ? ಟ್ರೈ ಮಾಡುವನ? ಏನ್ ಶರಣ್,
4: ಮಾಡ್ತೀಯಾ?
6: ಏನು, ಏನೋ ಒಂದ್ ಮನಸ್ಸಿನಲ್ಲಿ ಇದ್ದ ಹಾಗೆ ಇದೆ.
5: ಹೌದು ಮ್ಯಾಮ್, ನಿಮ್ಗೆ ಹೇಳ್ಬೇಕ ಅಂತ ಅಲ್ಲ, ನನ್ಗೆ ಗೊತ್ತಿಲ್ಲ.
6: ಏನ್, ಎಕ್ಸಾಮ್ ಬಗ್ಗೆನಾ?
5: ಇಲ್ಲ ಅಂದ್ರೆ ಬೇರೆ ವಿಷಯ ಬಗ್ಗೆ.
6: ಏನ್ ಹೇಳು, ನೀನ್ ಏನ್ ಬೇಕಾದ್ರೂ ಹೇಳು, ಯಾಕಂದ್ರೆ ಒಂದ್ ನೆನ್ಪಿಡು, ಇಲ್ಲಿ ಏನಾದ್ರೂ ನೀನ್ ಮಾತಾಡಿದ್ರೆ ನಾನು ಅದನ್ನು ಗೌಪ್ಯವಾಗಿ ಕಾನ್ಫಿಡೆನ್ಶಿಯಲ್ ಆಗಿ ಇರ್ತೇನೆ ಆಯ್ತಾ? ಹೆದರದ್ ಬೇಡ.
5: ಅಂದ್ರೆ ನನ್ನ ಕ್ಲಾಸ್ ಅಲ್ಲಿ ನನ್ನ ಫ್ರೆಂಡ್ ಇದ್ದಾಳೆ ಮ್ಯಾಮ್, ಅವರ ಹೆಸರು ಹರಿತಾ. ಅವಳು ಈ ರೀಸೆಂಟ್ಲಿ ಒಂದು ಮದುವೆಗೆ ಹೋಗಿದ್ದಾರೆ, ಆಗ ಡ್ರೆಸ್ ಚೇಂಜ್ ಮಾಡುವಾಗ ಒಂದು ಹುಡುಗ ಬಂದು ಏನೋ ಮಾಡಿದ್ರಂತೆ.
6: ಓಕೆ, ಅಂದ್ರೆ ಅದು ಅವಳಿಗೆ ತುಂಬಾ ಬೇಸರ ಆಗ್ತಾ ಇದೆ ಅಲ್ವಾ? ಲಸ್ಯ, ಏನಾಯ್ತು ಅವಳಿಗೆ?
5: ಅದು ಸರಿಯಾಗಿ ಹೇಳುದಿಲ್ಲ, ಮಾತ್ರ ಅವಳು ತುಂಬಾ ಅಳ್ತಾಳೆ.
6: ಆಕ್ಚುಲಿ ಅದು ಏನ್ ಆಗಿರ್ಬೋದು ಅಂತ ಅನ್ನಿಸ್ತದೆ ನಿನ್ಗೆ? ಅವ್ರು ಯಾರಾದ್ರೆ ಬಂದು ಅವಳ ಡ್ರೆಸ್ ಚೇಂಜ್ ಮಾಡ ಅವಳ ಹತ್ರ ಬಂದಿದಾರ, ಅಥವಾ ಅವಳ ಮೈಯನ್ನು ಮುಟ್ಟಿದ, ದೇಹವನ್ನು ಮುಟ್ಟಿದಾರಂತ ಅನ್ನಿಸ್ತದ, ಅಥವಾ ಏನಾದ್ರೆ ಆಗಿದೆ, ಲೈಂಗಿಕವಾಗಿ ಸೆಕ್ಷುವಲ್ ಆಗಿ ಏನಾದ್ರೆ ಆಗಿದೆ ಅಂತ ಅನ್ನಿಸ್ತದ ನಿನ್ಗೆ?
5: ನನ್ಗೆ ಏನ್ ಅನ್ನಿಸ್ತದ ಅಂತೆ, ಆಗಬಾರ್ದೇನೋ ಆಯ್ತಾ?
6: ಆಗ್ಬಾರ್ದು ಅಂತ ಹೇಳಿದ್ರೆ ಒಳ್ಳೇದಲ್ಲದ ಒಂದು ಲೈಂಗಿಕ ವರ್ತನೆ ಅವಳಿಗೆ ಅನುಭವ ಆಗಿದೆ ಅಲ್ವಾ? ನೆನ್ಪುಂಟ ಒಂದು 8th standard ಇರುವಾಗ ನಾನು ಇದ್ರ ಬಗ್ಗೆ ನಿಮ್ ಜೊತೆ ಮಾತಾಡಿದ್ದೇನೆ ಅಲ್ವಾ? ಮಕ್ಕಳ ಲೈಂಗಿಕ ಅತ್ಯಾಚಾರದ ಬಗ್ಗೆ ನಾನು ಮಾತಾಡಿದ್ದೇನೆ. ಆಗ ನಾನು ಅವತ್ತೇ ನಾನು ನಿಮ್ಗೆಲ್ಲ ಹೇಳಿದ್ದೇನೆ, ಇದ್ರ ಬಗ್ಗೆ ನೀವು ಅಡಗಿಸಿಡ್ಬಾರ್ದು, ಇದ್ರ ಬಗ್ಗೆ ನಾಚಿಕೆ ಪಡಬಾರ್ದು, ಇದ್ರ ಬಗ್ಗೆ ನೀವು ಎಷ್ಟು ಬೇರೆಯವ್ರ ಜೊತೆ ಮಾತಾಡ್ತೀರಿ ಅದು ಅಷ್ಟು ಒಳ್ಳೇದು ಅಂತ ಹೇಳಿ ನೀನ್ ಹರಿತನ ಹತ್ರ ಇದನ್ನು ಹೇಳ್ಬೇಕು ನೀನು ಆಯ್ತಾ? ಹೋಗಿ, ಇದು ಅವಳ ತಪ್ಪಲ್ಲ ಆಯ್ತಾ, ಅವಳು ಅನುಭವಿಸಿದ್ದು ಬಂದು ಅವಳು ನಮ್ ಜೊತೆ ಮಾತಾಡ್ಲಿ, ನಾವು ಅವಳಿಗೆ ಸಹಾಯ ಮಾಡ್ತೇವೆ ಅಂತ ಹೇಳಿ.
5: ಎಲ್ಲರಿಗೆ ಆಗ್ತದೆ, ಆದ್ರೆ ನಮ್ಮ 8th 9th ಅವರಿಗೆ ಮಾತ್ರ ಆಗ್ತದೆ.
6: ಅಲ್ಲಮ್ಮ, ಬರೀ 8th 9th ಅವರಿಗೆ ಮಾತ್ರ ಆಗುದು ಅಂತ ಹೇಳಲಿಕ್ಕೆ ಆಗುದಿಲ್ಲ. ಈಗ ಕೆಲವೊಮ್ಮೆ ನಾನ್ ಹೇಳ್ಬೇಕಾದ್ರೆ 3 ವರ್ಷದ ಮಗುವಿಗೆ ಸಹ ಇಂತಹ ಅತ್ಯಾಚಾರ.
5: 3 ವರ್ಷ?
6: ಹೌದು, 3 ವರ್ಷದ ಮಗುವಿಗೆ ಸಹ ಇಂತಹ ಅತ್ಯಾಚಾರ ಆಗಿದ್ದು ಉಂಟು ಆಯ್ತಾ. 14 ವರ್ಷದ ಹುಡುಗಿಗೆ ಸಹ ಅತ್ಯಾಚಾರ ಆಗಿದ್ದು ಉಂಟು, 16 ವರ್ಷದ ಹುಡುಗನಿಗೆ ಸಹ ಆಗಿದ್ದು ಉಂಟು. ಈಗ
4: ಮ್ಯಾಮ್ ನೀವ್ ಹೇಳಿದ ಹುಡುಗರಿಗೂ ಆಗುತ್ತಾ?
6: ಹೌದು ಶರಣ್, ಹುಡುಗರಿಗೆ ಸಹ ಆಗ್ತದೆ. ಇದು ಲೈಂಗಿಕ ಅತ್ಯಾಚಾರ ಅಂತ ಹೇಳಿದ್ಮೇಲೆ ಬರೀ ಹುಡುಗಿಯರಿಗೆ ಮಾತ್ರ ಆಗುದ, ಹುಡುಗರಿಗೆ ಸಹ ಆಗ್ತದೆ. ನಮ್ಗೆ ಇಂತಾದ್ರು ಎಷ್ಟೋ ಮಕ್ಕಳು ಬಂದು ನಮ್ ಜೊತೆ ಮಾತಾಡಿದ್ದಾರೆ.
5: ಇದು ನನ್ನ ಫ್ರೆಂಡ್ ನಿಮ್ಮ ಹತ್ರ ಬರ್ಲಿಕ್ಕೆ ಹೇಳ್ತೇನೆ ಮ್ಯಾಮ್.
6: ಹಾ ಆಯ್ತು ಲಸ್ಯ, ಬೇಷ್ ಅಂತ ಇರ್ಬೇಕು. ಯಾಕೆ ಗೊತ್ತಾ,

0: ಲೀಸ್ಟ್ ನೀನ್ ಅವಳಿಗೆ ಕಿವಿ ಕೊಟ್ಟು ಕೇಳಿದ್ದೆ ಅವಳು ಹೇಳಿದ್ದು, ಆಯ್ತಾ? ಮತ್ತೆ ಇದ್ರ ಬಗ್ಗೆ ನೀನ್ ನನ್ನ ಹತ್ರ ನೀನ್ ಮಾತಾಡಿದ್ಯಾ, ಸೊ ಇದು ತುಂಬಾ ಒಳ್ಳೇದು ನಿಂದು, ಆಯ್ತಾ? ಆದ್ರೆ ಡೆಫಿನೆಟ್ ಅವಳು ಇದನ್ನು ಮುಚ್ಚಿ ಇಡಬಾರ್ದು. ನೀವೆಲ್ಲ ನೀವ್ ಇದನ್ನು ಬೇರೆ ಒಬ್ಬರ ಹತ್ರ ಹೋಗಿ ಹೇಳ್ಬೇಕಾಗ್ತದೆ. ಯಾರಿಗೆ ನಿಮ್ಗೆ ಸರಿಯಾದ ದಾರಿ ತೋರಿಸಬಹುದು ಅವ್ರ ಹತ್ರ ಹೋಗಿ ಹೇಳ್ಬೇಕಾಗ್ತದೆ. ಈಗ ಅವಳ ಹತ್ರ ಹೇಳಿ, ಅವಳ ತಂದೆ ತಾಯಿ ಹತ್ರ ಹೇಳ್ಬಹುದು ಅಂತ ಹೇಳಿ. ಈಗ ಯಾಕೆ ತಂದೆ ತಾಯಿ ಹತ್ರ ನಿಮ್ಗೆ ಹೇಳಲಿಕ್ಕೆ ಆಗುದಿಲ್ಲ ಇದ್ರ ಬಗ್ಗೆ?
1: ಅವ್ರೆಲ್ಲದಕ್ಕೂ ಬೈತಾರೆ ನಮಗೆ.
0: ಎಲ್ಲದಕ್ಕೆ ಬೈತಾರ? ಅಲ್ಲ, ಅವ್ರು ಬೈಯೋದಂದ್ರೆ ನಿಜವಾಗಿ ಬೈಯೋದಲ್ಲ ಅವರು. ಅವರು ಸ್ವಲ್ಪ ಶಿಸ್ತನ್ನು ಪಾಲಿಸಬಹುದು, ಅವ್ರಿಗೆ ನಿಮ್ಗೆ ಹೇಳ್ಬಹುದು ಹೀಗ್ ಮಾಡ್ಬೇಡಿ ಈಗ ಮಾಡಿ ಅಂತ ಹೇಳಿ, ಅದು ಬೈಯುವುದಲ್ಲ. ಆದ್ರೆ ಇಂತಹ ಘಟನೆ ಆಗುವಾಗ ನೀವು ಅವ್ರ ಹತ್ರ ಹೋಗಿ ಹೇಳಲೇಬೇಕಾಗ್ತದೆ. ಆಗ ಅವ್ರು ಹೇಳ್ತಾರೆ ನಿಮ್ಗೆ ಯಾವ ತರ ಹೋಗ್ಬಹುದು, ಯಾರ ಹತ್ರ ಹೋಗ್ಬಹುದು ಅಂತ ಹೇಳ್ಬಹುದು.
1: ಯಾರೆಲ್ಲ ಹೋಗ್ಬಹುದು?
0: ನಾನ್ ಹೇಳಿದೆ ಅಲ್ಲ, ಶರಣೀಗ ತಂದೆ ತಾಯಿ ಹತ್ರ ಹೋಗಿ ಹೇಳ್ಬಹುದು, ಆಯ್ತಾ? ಅಕ್ಕ ಅಣ್ಣ ಇದ್ರೆ ಅವ್ರ ಹತ್ರ ಹೋಗಿ ಹೇಳ್ಬಹುದು, ಹೀಗೆ ಆಗಿದೆ ನನ್ಗೆ ಅಂತ ಹೇಳಿ ಹೇಳ್ಬಹುದು. ಟೀಚರ್ ಹತ್ರ ಕೂಡ ನಿಮ್ಗೆ ಶಾಲೆಯಲ್ಲಿ ಹೋಗಿ ಹೇಳ್ಬಹುದು.
2: ಟೀಚರ್ ಹತ್ರ ಸಹ ಹೇಳ್ಬಹುದಮ್ಮ?
0: ಹೌದು, ಟೀಚರ್ ಹತ್ರ ಹೇಳ್ಬಹುದು. ಯಾಕೆ ಟೀಚರ್ ಹತ್ರ ಹೇಳಲಿಕ್ಕೆ ನಿಮ್ಗೆ ಅಷ್ಟು ಸಂಕೋಚ?
2: ಅವ್ರು ಬೇರೆ ಅವರಿಗೆ ಹೇಳಿದ್ರೆ
0: ಇದ್ರ ಬಗ್ಗೆ ನೋಡಿ, ಈ ಆಕ್ಟಿನ ಪ್ರಕಾರನೇ ನಮ್ಗೆ ಇದೆ, ಇದನ್ನು ಗೌಪ್ಯತೆಯಾಗಿ ಇಟ್ಕೊಳ್ಬೇಕು ಅಂತ ಹೇಳಿ. ಟೀಚರ್ಸ್ ಗೆ ಕೂಡ ಅದು ಅಪ್ಲಿಕಬಲ್ ಆಗ್ತದೆ, ಅವರು ಕೂಡ ಇದನ್ನು ಗೌಪ್ಯತೆಯಲ್ಲಿ ಇಟ್ಕೊಂಡು ಅವರು ಹೇಳ್ಬೇಕಾಗ್ತದೆ. ಯಾರ ಹತ್ರ ಹೇಳ್ಬೇಕೋ ಅವ್ರ ಹತ್ರ ಹೇಳ್ಬೇಕಾಗ್ತದೆ. ಈಗ ಶರಣ್ ನೀನ್ ಹೇಳಿದ್ಯಲ್ಲ, ಈಗ ಟೀಚರ್ ಹತ್ರ ಹೇಳ್ಬಹುದು, ಅಥವಾ ನಿಮ್ಗೆ ಒಂದು ಚೈಲ್ಡ್ ಲೈನ್ ಅಂತ ಇದೆ ಗೊತ್ತಾ, 10998 ಅಂತ, ಅಲ್ಲಿಗೆ ಫೋನ್ ಮಾಡಿ ಕೂಡ ನಿಮ್ಗೆ ಹೇಳ್ಬಹುದು ಹೀಗೆ ಹೀಗೆ ಆಗ್ತಾ ಇದೆ ಅಂತ ಹೇಳಿ. ಇದ್ರ ಮುಖ್ಯ ಅಂಶ ಏನ ಹೇಳಿದ್ರೆ, ನಿಮ್ಮ ಮನಸ್ಸಿನಲ್ಲಿ ಆದ ನೋವನ್ನು ನೀವು ಬೇರೆ ಹತ್ರ ಹಂಚ್ಕೊಳ್ಬೇಕು. ಇದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಒಳಗೆ ನೀವು ಸಫರ್ ಆಗ್ಬಾರ್ದು, ನೀವು ನೋಡ್ಬಾರ್ದು ಅಂತ ಹೇಳಿಕೊಂಡು. ಅರ್ಥ ಆಯ್ತಾ? ಓಕೆ.
2: ಇವರನ್ನು ಹೇಗೆ ಗುರುತಿಸಬಹುದು ಮ್ಯಾಮ್?
1: ನೋಡಿ,
0: ಇಲ್ಲಪ್ಪ, ಅವ್ರು ನೋಡ್ಲಿಕ್ಕೆ ಎಲ್ಲ ನಮ್ ತರಾನೇ ಇರ್ತಾರೆ. ಈಗ ನಿಜವಾಗಿ ನಿಮ್ಮ ತಂದೆ ತಾಯಿ ನಿಮ್ಮ ಹತ್ರ ಹೇಳಿರ್ಬಹುದಲ್ಲ ಏನಂತ ಹೇಳಿದ್ರೆ, ನೋಡಿ, ಹೊರಗೆ ಹೋಗುವಾಗ ಯಾರಾದ್ರೆ ಗುರ್ತ ಇಲ್ಲದವ್ರದ್ದು, ಪರಿಚಯ ಇಲ್ಲದವ್ರ ಹತ್ರ ಮಾತಾಡ್ಬೇಡಿ ಅಂತ ಹೇಳಿರ್ಬೋದು, ಆಯ್ತಾ? ಪರಿಚಯ ಇಲ್ಲದವ್ರ ಹತ್ರ ಚಾಕ್ಲೇಟ್ ತಕೊಳ್ಬೇಡಿ ಅಂತ ಹೇಳ್ಬೋದು. ಸೊ ಆಗ ನಿಮ್ಮ ಮನಸ್ಸಿನಲ್ಲಿ ಏನಾಗ್ತದೆ ಗೊತ್ತಾ, ಇಂತಹ ಅತ್ಯಾಚಾರ ಮಾಡೋದು ಪರಿಚಯ ಇಲ್ಲದವರು ಅಂತ ಮಾತ್ರ ಅರ್ಥ ಆಗ್ತದೆ. ಇದು ಸುಳ್ಳು, ಆಯ್ತಾ? ಇದು ಸುಳ್ಳು. ಹೌದು, ಕೆಲವೊಮ್ಮೆ ಆಗ್ಬಹುದು, ಇಲ್ಲ ಅಂತ ಹೇಳುದಿಲ್ಲ. ಕೆಲವೊಮ್ಮೆ ಏನಾಗ್ತದೆ, ತುಂಬಾ ಪರಿಚಯ ಇದ್ದವರು, ಆಯ್ತಾ, ನಮ್ಮ ಮನೆಗೆ ಬರ್ತಾ ಇರೋರು, ಶಾಲೆಯಲ್ಲಿ ಇರುವವರು, ನಮ್ಮ ನೆರೆಕರೆಯಲ್ಲಿ ಇರುವವರು ಕೂಡ ಇಂತಹ ಅತ್ಯಾಚಾರ ಮಾಡುವ ಸಂದರ್ಭ ನಮ್ಗೆ ಬಂದಿದೆ. ಸೊ ಅಲ್ಲಿ ಅವ್ರು ಈ ತರ ಕಾಣ್ತಾರೆ ಅಥವಾ ಅವ್ರು ಆ ತರ ಕಾಣ್ತಾ ಅಂತ ಇಲ್ಲ, ಬೇರೆ ಮನುಷ್ಯರ ತರಾನೇ ಇರ್ತಾರೆ. ಆದ್ರೆ ಈ ಒಂದು ಅತ್ಯಾಚಾರ, ಈ ಒಂದು ವರ್ತನೆಯಿಂದಾಗಿ ಮಕ್ಕಳಲ್ಲಿ ಅವ್ರು ನೋವು ಉಂಟು ಮಾಡ್ತಾರೆ. ಈ ಮಕ್ಕಳು ನೋವುಂಟು ಆಗಿದ್ದ ಮಕ್ಕಳು ಸುಮ್ನೆ ಕುತ್ಕೊಳ್ಬಾರ್ದು, ಅವರಿಗೆ ಇಮಿಡಿಯೇಟ್ ಆಗಿ ಇಂತಹ ಒಂದು ವರ್ತನೆಯನ್ನು ಮಾಡದ ಹಾಗೆ ನೀವು ನಿಲ್ಲಿಸ್ಬೇಕು, ಅದು ನಿಮ್ಮ ಕರ್ತವ್ಯ. ಅರ್ಥ ಆಯ್ತಾ?
2: ನನ್ಗೆ ಈಗ ಒಂದು ಡೌಟ್ ಬಂತು. ಈಗ ನಾನು ಫೇಸ್ಬುಕ್ ಅಲ್ಲಿ ಇದ್ದೇನೆ, ಅದಕ್ಕೆ ನನ್ಗೆ ಗೊತ್ತಿಲ್ಲ ಅವರು ತುಂಬಾ ಮಂದಿ ಇದ್ದಾರೆ, ಅವರನ್ನು ನಂಬಬಹುದಾ?
1: ಅದಕ್ಕೆ ಹೇಳಿದ್ ಫೇಸ್ಬುಕ್ ಅಥವಾ ವಾಟ್ಸಪ್ ಅಂತ ನೋಡ್ಬೇಡ ಅಂತ.
0: ಇಲ್ಲ ಶರಣ, ಅದು ನಾನು ಹೇಳಲ್ಲ, ಫೇಸ್ಬುಕ್ ವಾಟ್ಸಪ್ ತಪ್ಪು ಅಂತ ಹೇಳಲ್ಲ, ಆಯ್ತಾ? ಆದ್ರೆ ನೀವು ಫೇಸ್ಬುಕ್ ಅಥವಾ ವಾಟ್ಸಪ್ ಗೆ ಫ್ರೆಂಡ್ಸ್ ಮಾಡುವಾಗ, ಆಯ್ತಾ, ನಿಮ್ಗೆ ಆ ಫ್ರೆಂಡ್ಸಿನ ಬಗ್ಗೆ ನಿಮ್ಗೆ ಸ್ವಲ್ಪ ಗೊತ್ತಿರ್ಬೇಕು, ಆಯ್ತಾ? ಯಾರಂತ ಸುಮ್ನೆ ಅವ್ರು ಯಾರೋ ಕೇಳ್ತಾರೆ ಅಂತ ಹೇಳಿ ನಾವು ಫ್ರೆಂಡ್ಸ್ ಮಾಡಬಾರ್ದು. ಮತ್ತೆ ನಿಜವಾಗ್ಲೂ ಅವ್ರು ಕೊಟ್ಟ ಪಿಕ್ಚರ್ ಅವರೇನಾ ಅಂತ ನೋಡ್ಬೇಕು ನಾವು, ಯಾಕಂದ್ರೆ ಯಾರ ಪಿಕ್ಚರ್ ಸಹ ಹಾಕ್ಬಹುದಲ್ಲ ನಮ್ಗೆ. ಅದೆಲ್ಲ ಜಾಗ್ರತೆ ಇದ್ರೆ ನಮ್ಗೆ ಸ್ವಲ್ಪ ನಮ್ಮನ್ನು ನಮ್ಗೆ ಸುರಕ್ಷವಾಗಿ ಇಟ್ಕೊಳ್ಳಿಕ್ಕೆ ನಮ್ಗೆ ಆಗ್ತದೆ, ಆಯ್ತಾ? ಮತ್ತೆ ಅಲ್ಲಿ ನೀವು ವಾಟ್ಸಪ್ ಅಲ್ಲಿ ಫೇಸ್ಬುಕ್ ಅಲ್ಲಿ ನೀವೇನೆಲ್ಲ ಹಾಕ್ತೀರಿ, ನಿಮ್ಮ ಪಿಕ್ಚರ್ ಹಾಕ್ತೀರಾ, ನಿಮ್ಮ ಫೋಟೋ ಹಾಕ್ತೀರಾ, ಅದನ್ನೆಲ್ಲ ಸ್ವಲ್ಪ ಜಾಗ್ರತೆ ಮಾಡಿದ್ರೆ ಅಲ್ಲಿ ನಿಮ್ಗೆ ಜಾಗ್ರತೆಯಾಗಿ ಇರುವುದು. ಆಯ್ತಾ?
2: ಈಗ ನಾನು ಸ್ಕೂಲ್ ಇಂದ ಒಬ್ಬಳೇ ಮನೆಗೆ ಹೋಗುತ್ತೇನೆ ಅಂದ್ರೆ ಎಲ್ಲಾ ಕಡೆಗೆ ನನ್ನ ಅಪ್ಪ ಅಮ್ಮ ಜೊತೆ ಹೋಗ್ಬೇಕಾ ಮ್ಯಾಮ್?
0: ಬೇಡ ಲಸ್ಯ, ಎಲ್ಲಾ ಕಡೆ ನೀವು ಅವ್ರ ಜೊತೆ ಹೋಗ್ಬೇಕಂದ್ಲ, ಆದ್ರೆ ನೀನು ಜಾಗ್ರತೆಯನ್ನು ವಹಿಸ್ಕೊಳ್ಬೇಕು. ಏನಂತ ಹೇಳಿದ್ರೆ, ಈಗ ನೀನ್ ಒಬ್ಳೇ ಹೋಗುವಾಗ ಕೂಡ ನೀನ್ ಸ್ವಲ್ಪ ನೋಡ್ಕೊಳ್ಬೇಕು, ಆಯ್ತಾ? ಯಾರು ನಿನ್ ಹತ್ರ ಬರದ ಹಾಗೆ, ಯಾರು ನಿನ್ನನ್ನು ಏನಾದ್ರೆ ಬೇರೆ ಗೊತ್ತಿಲ್ಲದವ್ರು ನಿನ್ನ ಹತ್ರ ಮಾತಾಡದ ಹಾಗೆ, ಗೊತ್ತಿದ್ದವರು ಕೂಡ, ಆಯ್ತಾ? ಈಗ ನೋಡು, ಫಾರ್ ಎಕ್ಸಾಂಪಲ್ ನಾನು ಹೇಳ್ಬೇಕಾದ್ರೆ, ಈಗ ನಿನ್ ತಾಯಿ ಏನಾದ್ರೆ ನೀನ್ ಒಳ್ಳೆ ಕೆಲಸ ಮಾಡಿದ್ರೆ ಏನ್ ಮಾ ಹೇಳ್ತಾರೆ, ಗುಡ್ ಅಂತ ಹೇಳಿ ನಿನ್ ಬೆನ್ನ ತಟ್ಟುದಿಲ್ವಾ, ಆಗ ನಿನ್ಗೆ ಏನ್ ಅನ್ನಿಸ್ತದೆ, ಖುಷಿ ಆಗ್ತದೆ ಅಲ್ವಾ? ಈಗ ಅದು ಗುಡ್ ಟಚ್, ಅದು ನಾರ್ಮಲ್ ಟಚ್, ಅರ್ಥ ಆಯ್ತಾ? ಆಯ್ತಾ, ಬೆನ್ ತಡ್ದ ನಿಂಗೆ ಖುಷಿ ಆಗ್ತದೆ, ಖುಷಿ ತರುವ ಯಾವ ಬಿಹೇವಿಯರ್ ಅಥವಾ ವರ್ತನೆ ಕೂಡ ನಾರ್ಮಲ್ ಟಚ್. ಈಗ ಅದೇ ತರ ಒಂದು ಪರಿಚಯ ಇಲ್ಲದವರು ಅಥವಾ ಪರಿಚಯ ಇದ್ದವರೇ ಅಂತ ಯೋಚನೆ ಮಾಡು, ಆಯ್ತಾ?

0: ಯಾವಾಗ್ಲೂ ಬರ್ತಾ ಇರುವವರೇ ಅಂತ ಯೋಚನೆ ಮಾಡು. ಈಗ ಬರೀ ನಿನ್ನನ್ನು ಬೆನ್ ಮಾಡಿ ತಟ್ಟೋದಲ್ಲ ಅಥವಾ ಪ್ಯಾಟ್ ಮಾಡೋದು ಅಲ್ಲ, ಬೇರೆ ನಿನ್ನ ದೇಹದ ಭಾಗಗಳನ್ನು ಪ್ರೈವೇಟ್ ಪಾರ್ಟ್ಸ್ ಅನ್ನು ಮುಟ್ಟಿದ್ರೆ ನಿಂಗೆ ಏನಾಗ್ತದೆ? ನಿಂಗೆ ಖುಷಿ ಆಗ್ತದಾ?
1: ಇಲ್ಲ, ನಂಗೆ ಕೋಪ ಬರ್ತದೆ.
0: ಕೋಪ ಬರ್ತದಲ್ವಾ? ಈಗ ನೀನೇನ್ ಮಾಡ್ತೀಯಾ ಅಲ್ಲಿ? ಹೆಚ್ಚಾಗಿ ನೀನ್ ಅಲ್ಲಿಂದ ನೀನ್ ಓಡಿ ಹೋಗ್ತೀಯಾ.
1: ಹೌದು
0: ಅಲ್ವಾ? ಈಗ ಅಲ್ಲಿ ನೀನೇನ್ ಮಾಡ್ಬೇಕು, ಅಲ್ಲಿ ನೀನು ಜೋರಾಗಿ ಅಂತಹ ವರ್ತನೆಯನ್ನು ಬಿಡಬಾರ್ದು. ಆಯ್ತಾ? ಈಗ ನಮ್ಮ ಬಾಡಿಯನ್ನು ನಾನು ಡಿವೈಡ್ ಮಾಡಿದ್ರೆ, ಈಗ ಕೈ, ಕಾಲು, ಕಾಲಿನ ಕೆಳಗೆ ಭಾಗ, ನಮ್ಮ ತಲೆ, ನಮ್ಮ ಶೋಲ್ಡರ್ಸ್, ಇದೆಲ್ಲ ನಾರ್ಮಲ್ ಪಾರ್ಟ್ಸ್ ಆಫ್ ದ ಬಾಡಿ ಅಲ್ವಾ. ಈಗ ನಿಮ್ಮ ಎದೆ, ಹುಡುಗಿಯರಿಗೆ ಬ್ರೆಸ್ಟ್ ಅಂತ ನಾವು ಹೇಳ್ತೇವೆ ಅಲ್ವಾ. ಆಯ್ತಾ? ಮತ್ತೆ ನಮ್ಮ ಸೊಂಟಕ್ಕಿಂತ ಕೆಳಗೆ, ಇದೆಲ್ಲ ನಮ್ಮ ಪ್ರೈವೇಟ್ ಪಾರ್ಟ್ಸ್ ಅಂತ ಹೇಳ್ತೇವೆ. ಈ ಪ್ರೈವೇಟ್ ಪಾರ್ಟ್ಸ್ ಅನ್ನು ಬರೀ ನಾವು ಎಲ್ಲರ ಹತ್ರ ನಾವು ಮುಟ್ಲಿಕ್ಕೆ ಬಿಡಬಾರ್ದು.
2: ಅಪ್ಪ ಅಮ್ಮ ಮುಟ್ಬೋದ?
0: ನಾನೀಗ ಅದ್ರ ಬಗ್ಗೆ ಹೇಳಲ್ಲ. ಈಗ ನೀನ್ ಸಣ್ಣದಿರುವಾಗ ನಿನ್ನ ಅಪ್ಪ ಅಮ್ಮ ಎಲ್ಲ ನಿಮ್ಗೆ ಸ್ನಾನ ಮಾಡಿಸ್ತಾ ಇದ್ರಲ್ವಾ, ಹೌದಾ ಅಲ್ವಾ? ಎಲ್ಲ ಕಡೆ ಸೋಪ್ ಹಾಕ್ತಾ ಇದ್ರಲ್ವಾ? ಈಗ ಅದು ನಾರ್ಮಲ್ ಆಯ್ತಾ? ಆದ್ರೆ ಆಗ ನಿನ್ಗೇನು ಆತರ ಒಂದು ಬ್ಯಾಡ್ ಫೀಲಿಂಗ್, ಕೆಟ್ಟ ಫೀಲಿಂಗ್ ನಿನ್ಗೆ ಬರ್ಲಿಲ್ಲ. ಇದು ಆತರ ನಾನು ಹೇಳುದಲ್ಲ, ಅಪ್ಪ ಅಮ್ಮ ಹೌದು, ಡಾಕ್ಟರ್ ಕೆಲವೊಮ್ಮೆ ನಿಮ್ಮನ್ನ ಎಕ್ಸಾಮಿನ್ ಮಾಡಿದಾಗ ನಿಮ್ಮನ್ನು ನಿಮ್ ಪ್ರೈವೇಟ್ ಪಾರ್ಟ್ ಅನ್ನು ಅವರು ಎಕ್ಸಾಮಿನ್ ಮಾಡ್ತಾರೆ, ನೋಡ್ತಾರೆ, ಅದೆಲ್ಲ ನಾರ್ಮಲ್. ಆದ್ರೆ ನಿಮ್ಗೆ ಯಾವಾಗ ಯಾರು ಏನು ಮಾಡುವಾಗ, ಆಯ್ತಾ, ಯಾವ ಪಾರ್ಟ್ ಆಫ್ ದ ಬಾಡಿ, ಯಾವ ಭಾಗ ನಿಮ್ಮ ದೇಹದ ಭಾಗವನ್ನು ಮುಟ್ಟುವಾಗ ನಿಮ್ಗೆ ಒಂದು ಬೇಡದ ತರದ ಒಂದು ಫೀಲಿಂಗ್ ಬರ್ತದೆ, ಸಿಟ್ಟು ಬರ್ತದೆ, ಆಯ್ತಾ, ಬೇಸರ ಆಗ್ತದೆ, ಅಳು ಬರ್ತದೆ ಅಂತ ಹೇಳುವಾಗ ಇಮಿಡಿಯೇಟ್ಲಿ ನೀವು ಮಾಡಬೇಡಿ ಅಂತ ಹೇಳ್ಬೇಕು, ನೋ ಅಂತ ನೀವು ಹೇಳ್ಬೇಕಾಗ್ತದೆ. ಅಲ್ಲಿ ನೀವು ನೋ ಅಂತ ಹೇಳಿದ್ರೆ ಅವರಿಗೆ, ಮಾಡುವವರಿಗೆ ಗೊತ್ತಾಗ್ತದೆ, ಈ ಹುಡುಗಿ ಅಥವಾ ಹುಡುಗನಿಗೆ ಇದು ಒಳ್ಳೇದಾಗುದಿಲ್ಲ ಅಂತ ಹೇಳಿ. ಎರಡನೇದು, ಅದು ಆದ ನಂತರ ಸುಮ್ನೆ ಕೂತ್ಕೊಳ್ಬೇಡಿ, ಆಯ್ತಾ, ನೀವೇ ಕೂತ್ಕೊಂಡು ನೀವೇ ಅದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಕೊರಕ್ಬೇಡಿ, ಆಯ್ತಾ. ನೀವೇನ್ ಮಾಡ್ಬೇಕು, ಇದನ್ನ ಹೋಗಿ ನಿಮ್ಮ ಅಪ್ಪ ಹತ್ರ ಹೇಳಿ, ಹೀಗೀಗ ಆಗಿದೆ ಅಂತ ಹೇಳಿ. ಹೌದು, ಫಸ್ಟ್ ನೀನ್ ಹೇಳಿದಾಗೆ ಶರಣ್, ಅವ್ರು ಬೈಬಹುದು ಯಾಕೆ ಅಲ್ಲಿ ಹೋದದ್ದು ಅಂತ ಹೇಳಿ. ಆದ್ರೆ ಬೈದ್ರೆ ಕೂಡ ಚಿಂತಿಲ್ಲ, ಏನಾಗ್ಬೇಕು ನಿನ್ಗೆ, ನಿನ್ಗೆ ಆಗ್ಬೇಕು, ನಾನು ಅಪ್ಪ ಅಮ್ಮನ ಹತ್ರ ಹೇಳಿದ್ದೇನೆ. ಆಗ ಅಪ್ಪ ಅಮ್ಮನಿಗೆ ಗೊತ್ತಾಗ್ತದೆ ನನ್ನ ಮಗನಿಗೆ ಈ ತರ ಆಗಿದೆ ಅಂತ ಹೇಳಿ. ಮತ್ತೆ ಆ ಆಕ್ಟಿನಲ್ಲಿ ಅವರಿಗೆ ಪನಿಷ್ಮೆಂಟ್ ಇದೆ, ಮಕ್ಕಳಿಗೆ ಲೈಂಗಿಕ ಶೋಷಣೆ ಮಾಡಿದ್ದೆ ಆ ವ್ಯಕ್ತಿಗೆ ಪನಿಷ್ಮೆಂಟ್ ಇದೆ ಆಕ್ಟಿನ ಪ್ರಕಾರ. ಅದರಿಂದ ನೀವೇನೋ ಹೆದರ್ಕೊಳ್ಬೇಕಂತ ಇಲ್ಲ, ಅರ್ಥ ಆಯ್ತಾ? ನೀವೇನ್ ಮಾಡ್ತೀರಾ ಲಸ್ಯಾನ, ಹೆಚ್ಚಾಗಿ ನಾನ್ ನೋಡಿದಂತ ಹೇಳಿದ್ರೆ, ಈ ತರ ಏನಾದ್ರೆ ಯಾರಾದ್ರೆ ಈಗ ನಿಮ್ಗೆ ಬೇಡದೊಂದು ಪಿಕ್ಚರ್ ತೋರಿಸಿದ್ರೆ, ಆಯ್ತಾ, ಲೈಂಗಿಕವಾಗಿ ಇರುವ ಒಂದು ಪಿಕ್ಚರ್ ತೋರಿಸಿದ್ರೆ, ಅಥವಾ ಏನಾದ್ರೆ ಬೇಡದ ಬ್ಯಾಡ್ ಜೋಕ್ಸ್ ಅಂತ ನಾವು ಹೇಳ್ತೇವಲ್ಲ, ಆತರ ಹೇಳಿದ್ರೆ ನೀವು ಹೆಚ್ಚಾಗಿ ನಾನ್ ನೋಡಿದ್ದು, ಮಕ್ಳು ಏನ್ ಮಾಡ್ತಾರೆ, ಕಿಸ್ಕ್ ಅಂತ ನಗಾಡ್ತೀರಾ ನೀವು, ಅಥವಾ ಅಲ್ಲಿಂದ ಓಡಿ ಹೋಗ್ತೀರಾ. ಆಗ ಆ ಮನುಷ್ಯನಿಗೆ ಅರ್ಥ ಆಗುದಿಲ್ಲ, ಬೇಸರ ಆಗಿದೆ, ಅದ್ ಈ ತರ ಮಾಡಬಾರ್ದು ಅಂತ. ನೀವಲ್ಲಿ ಜೋರಾಗಿ ತೋರಿಸಿದ್ರೆ ಮಾತ್ರ, ಇಂತಹ ವರ್ತನೆ ನನ್ಗೆ ಒಳ್ಳೇದಾಗುದಿಲ್ಲ ಅಂತ ತೋರಿಸಿದ್ರೆ ಆ ಮನುಷ್ಯ ನಿಲ್ಲಿಸುವ ಸಂದರ್ಭ ಇದೆ. ಆಯ್ತಾ? ಅರ್ಥ ಆಯ್ತಾ? ಅದು
2: ಯಾರೋ ಈ ತರ ಮಾಡೋದ್ ನೋಡಿದ್ರೆ ನಾವ್ ಏನ್ ಮಾಡ್ಬೇಕು?
0: ಏನ್ ಹೇಳು ಶರಣ್, ನಿನ್ಗೇನೋ ಮನ್ಸಿನಲ್ಲಿ ಇದ್ದ ಹಾಗೆ ಇದೆ, ಏನ್ ಕೇಳ್ತಾ ಇದ್ದೀಯಾ ಹೇಳು.
2: ನಮ್ ಶಾರತ್ರ ಇರುವ ಬಸ್ ಸ್ಟ್ಯಾಂಡ್ ಅಲ್ಲಿ ದಿನಾಲು ಯಾರೋ ಒಬ್ರು ಇರ್ತಾರೆ.
0: ಏನ್ ಮಾಡ್ತಾನೆ ಅವನು? ಏನ ಮಕ್ಳಿಗೆಲ್ಲ ಉಪದ್ರ ತೊಂದ್ರೆ ಮಾಡ್ತಾ ಇದ್ದಾನೆ, ಬೇಡದದೆಲ್ಲ ಮಾಡ್ತಾ ಇದ್ದಾನೆ ಅಲ್ಲ, ನೀನ್ ನೋಡಿದ್ಯಾನು? ಏನ್ ಮಾಡಿದ್ಯಾ ನೀನ್ ಅದ್ರಿಂದ?
2: ಅದಕ್ಕೆ ನಾವ್ ಯಾರು ಬಸ್ ಸ್ಟ್ಯಾಂಡ್ ಹತ್ರ
0: ಇದೇ ನೋಡಿ, ನೀವ್ ಮಾಡೋದು ತಪ್ಪು ಇದೇ ಶರಣ್. ಈಗ ಗೊತ್ತಾಯ್ತಲ್ಲ ಸ್ಯಾ ನಾನು ಏನ್ ಹೇಳುದು ಅಂತ ಹೇಳಿ, ಇದೇ ನೀವ್ ಮಾಡೋದು ತಪ್ಪು. ಏನಂತ ಗೊತ್ತೆ, ಅಲ್ಲಿ ಒಬ್ಬ ವ್ಯಕ್ತಿ ಮಕ್ಳಿಗೆ ತೊಂದರೆ ಮಾಡ್ತಾ ಇದ್ದಾರೆ, ನೀವು ತುಂಬಾ ಮಂದಿ ನೋಡಿದೀರಾ, ನೀವೇನ್ ಮಾಡ್ತೀರಾ, ಕಣ್ಮುಚ್ಚಿ ನೀವು ದೂರ ಹೋಗ್ತಾ ಇದ್ದೀರಾ, ಅದಕ್ಕೆ ನೀವು ಬಸ್ ಸ್ಟ್ಯಾಂಡ್ಗೆ ಹೋಗ್ತಾ ಇಲ್ಲ ಅಲ್ಲ. ಅದರ ಬದಲು ನೀವ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಒಂದು ಆ ಯಾರೆಲ್ಲ ಮಕ್ಳಿಗೆ ತೊಂದರೆ ಮಾಡ್ತಾನೆ ಅವರಿಗೆ ನೀವು ಸ್ವಲ್ಪ ಧೈರ್ಯ ತುಂಬಿಸ್ಬೇಕು, ಆಯ್ತಾ, ಅವರು ಇದ್ರ ಎದುರು ನಿಲ್ಲಿಸ್ಲಿಕ್ಕೆ ನೀವು ನೋಡ್ಬೇಕು. ಎರಡನೇದು, ಇದು ನಿಮ್ಮ ಈ ಬಸ್ ಸ್ಟ್ಯಾಂಡ್ ನಿಮ್ಮ ಶಾಲೆಯ ಮುಂದೆ ಇರುದಲ್ವಾ, ಅಲ್ವಾ, ಶಾಲೆಯ ಹತ್ರ ಇರುದಲ್ವಾ. ಈಗ ನೀವು ಶಾಲೆಯ ಹೆಡ್ ಮಿಸ್ ಅಥವಾ ಹೆಡ್ ಮಾಸ್ಟರ್ ಅಥವಾ ಪ್ರಿನ್ಸಿಪಲ್ ಹತ್ರ ಇದರ ಬಗ್ಗೆ ಹೋಗಿ ಹೇಳ್ಬೇಕು. ನಿಮ್ಮ ಶಾಲೆಯ ಗೇಟ್ ಹತ್ರ ಒಬ್ಬ ವಾಚ್ಮನ್ ಇದ್ದಾನಾ, ವಾಚ್ಮನ್ ಅಂಕಲ್ ಇದ್ದಾನಾ, ಇದ್ದಾರಲ್ಲ, ಈಗ ಅವ್ರ ಹತ್ರ ಹೋಗಿ ಹೇಳ್ಬೇಕು. ಯಾಕಂದ್ರೆ ನೀವು ಹೀಗೆ ಸುಮ್ನೆ ಇದ್ದು ನೀವಲ್ಲಿ ಹೋಗದಿದ್ರೆ ಬೇರೆ ಮಕ್ಳು ಹೋಗ್ತಾರೆ, ಸಣ್ಣ ಸಣ್ಣ ಮಕ್ಳು ಅಲ್ಲಿ ಹೋಗಿ ಸಿಕ್ಕಿ ಬೀಳ್ತಾರೆ ಅಲ್ವಾ. ಸೊ ಅದು ಆಗದ ಹಾಗೆ ನೀನ್ ಹೇಗೆ ನೋಡ್ಕೊಳ್ಬೇಕಂತ ಹೇಳಿದ್ರೆ, ನಾನಾಗ ನಿನ್ನ ಹತ್ರ ಹೇಳಿದ್ದೇನೆ, ಇಲ್ಲಿ ನಾವ್ ಹೇಳ್ಬೇಕಾದ್ರೆ ಸೀಕ್ರೆಟ್ ಆಗಿ ಇಟ್ಕೊಳ್ಳಿಕ್ಕೆ ನಮ್ಗೆ ಬಾರ್ದು. ಇದನ್ನು ಯಾವ ರೀತಿಯಲ್ಲಿ ಸಹ ಸೀಕ್ರೆಟ್, ಅಥವಾ ನಾವು ಸುಮ್ನೆ ಈಗ ನಾನು ಲಸ್ಯನ ಹತ್ರ ನಾನು ಫಸ್ಟ್ ಹೇಳಿದೆಲ್ಲ, ನೀನ್ ಹೇಳಿದೆಲ್ಲ ನಾನು ಗೌಪ್ಯವಾಗಿ ಇಟ್ಕೊಳ್ತೇನೆ, ಇಲ್ಲಿ ಗೌಪ್ಯತೆ ಇಲ್ಲ, ಈ ತರ ನೋಡಿದ್ರೆ ನೀನು ಇಮಿಡಿಯೇಟ್ಲಿ ಹೋಗಿ ನೀನ್ ಹೇಳ್ಬೋ, ಆಯ್ತಾ, ನಿಮ್ ಶಾಲೆ ಹತ್ರ ಪೊಲೀಸ್ ಮ್ಯಾನ್ ಇದ್ರೆ ಅವ್ರ ಹತ್ರ ಕೂಡ ಹೋಗಿ ಹೇಳ್ಬೋದು ನಿಮ್ಗೆ. ಆಗ ಅವ್ರು ಇಮಿಡಿಯೇಟ್, ನಾನು ಹೇಳಿದ್ದೇನೆ ಆಲ್ರೆಡಿ, ನಾನು ಹೇಳಿದ್ದೇನೆ

0: ಇದಕ್ಕೊಂದು ಕಾನೂನು ಇದೆ ಅಂತ ಹೇಳಿ. ಸೊ ಕಾನೂನಿನ ಪ್ರಕಾರ ಈ ವ್ಯಕ್ತಿಯ ಮೇಲೆ ಅವರಿಗೆ ಪನಿಷ್ಮೆಂಟ್ ಕೊಡ್ಬಹುದು, ಆಕ್ಷನ್ ತಕೊಳ್ಬಹುದು. ಅದು ನೆನ್ಪಿಟ್ಕೊಳ್ಳಿ. ಈ ಮಕ್ಕಳಿಗೆ ಏನೂ ಆಗಿಲ್ಲ, ಆದ್ರೆ ಆ ಯಾವ ವ್ಯಕ್ತಿ ಇದನ್ನು ಮಾಡ್ತಾನೆ, ಮಕ್ಕಳಿಗೆ ಲೈಂಗಿಕ ಅತ್ಯಾಚಾರ ಮಾಡ್ತಾನೆ, ಶೋಷಣೆ ಮಾಡ್ತಾನೆ, ಅವರ ಮೇಲೆ ಅವರ ಆಕ್ಷನ್ ತಕೊಳ್ತಾರೆ. ಸೊ ಹೆದರ್ಕೊಳ್ಬೇಕಂತ ಇಲ್ಲ.
1: ಮ್ಯಾಮ್, ಇದನ್ನು ಹೇಗೆ ಪ್ರಿವೆಂಟ್ ಮಾಡಬಹುದು?
0: ಹೌದು, ಹೇಗೆ ಅದನ್ನು ಮಾಡದ ಹಾಗೆ ನೋಡ್ಕೊಳ್ಬಹುದು ಅಂತೇಳ, ಫಸ್ಟ್ ಅಂತ ಹೇಳಿದ್ರೆ ಲಸ್ಯ, ಇದ್ರ ಬಗ್ಗೆ ನಮ್ಗೆ ಎಷ್ಟ ಆಗ್ತಾ ಅದ್ರ ಬಗ್ಗೆ ನಾವು ಮಾತಾಡ್ಬೇಕು. ಆಯ್ತಾ, ನೋಡಿ, ಯಾಕಂತ ಹೇಳಿದ್ರೆ ನಾನೇನೀಗ ಇದ್ರ ಬಗ್ಗೆ ನಿಮ್ಗೆ 8th standard ಅಲ್ಲಿ ಮಾತಾಡಿದ್ದೇನೆ, ಇದ್ರ ಬಗ್ಗೆ ನಿಮ್ಗೆ ಒಂದು ಕ್ಲಾಸ್ ತೆಗ್ದಿದ್ದೇನೆ. ಅದರ ನಂತರ ನೀವು ಎಷ್ಟು ಇದ್ರ ಬಗ್ಗೆ ಮಾತಾಡಿದಿರಾ ಹೇಳಿ ನೋಡೋಣ. ಮಾತಾಡಿದಿರಾ? ಇಲ್ಲ. ಯಾಕೆ? ನಾಚಿಗೆ ಆಗ್ತದೆ. ಇದನ್ನ ಹೇಗ್ ಮಾತಾಡೋದು? ಹೋಗಿ ಮನೆಯಲ್ಲಿ ಮಾತಾಡಿದಿರಾ? ಇಲ್ಲ. ಟೀಚರ್ ಹತ್ರ ಮಾತಾಡಿದಿರಾ? ಇಲ್ಲ. ಬೇರೆ ಮಕ್ಕಳ ಹತ್ರ ಮಾತಾಡ? ಇಲ್ಲ. ಮಾತಾಡಿದ್ರೆ ಕೂಡ ಹೇಗ್ ಮಾತಾಡ್ತೀರಾ? ಬೆಲ್ಲ ಬೆಲ್ಲಗೆ ಮಾತಾಡ್ತೀರಾ ಇದ್ರ ಬಗ್ಗೆ. ಸೊ ಫಸ್ಟ್ ಅಂತ ಹೇಳಿದ್ರೆ ಇದ್ರ ಬಗ್ಗೆ ಅರಿವು ಮೂಡಿಸ್ಬೇಕು. ನಾನೀಗ ಗುಡ್ ಟಚ್ ಬ್ಯಾಡ್ ಟಚ್ ಅಂತ ಹೇಳಿದ್ದಲ್ಲ, ಇದು ನಾವು 3 ವರ್ಷದ ಮಕ್ಕಳಿಂದ ನಾವು ಹೇಳಿಕೊಡ್ತೇವೆ.
1: ಹೌದಾ?
0: ಹಾ, 3 ವರ್ಷದ ಮಕ್ಕಳಿಗೆ ಸುಖ ಕೂಡ ಗೊತ್ತಿರ್ಬೇಕು. ನನ್ನ ತಾಯಿ ಆದ್ರೆ ಇಲ್ಲೆಲ್ಲ ಮುಟ್ಬಹುದು, ಬೇರೆ ಅವರಾದ್ರೆ ಈ ತರ ನನ್ನ ಬೇರೆ ಪ್ರೈವೇಟ್ ಪಾರ್ಟ್ಸ್ ಅನ್ನು ಮುಟ್ಟಬಾರ್ದು ಅಂತ ಹೇಳಿ. ಆಗ ಮುಟ್ಟಿದ್ರೆ ಅವ್ರು ಇಮಿಡಿಯೇಟ್ ಬಂದು ಹೇಳ್ತಾರೆ, ಈ ಅಂಕಲ್ ಹೀಗೆ ಮಾಡಿದ್ದ, ಈ ಆಂಟಿ ಹೀಗೆ ಮಾಡಿದ್ರು. ಆಗ ತಾಯಿಗೆ ಗೊತ್ತದೆ, ಆಯ್ತಾ, ಏನಾಗ್ತದೆ ಅಂತ ಹೇಳಿ. ಆಯ್ತಾ, ಮತ್ತೆ ಆ ಮಗುವಿಗೆ ಈಗ ಸಣ್ಣ ಮಗು, ಅದರಿಂದ ಅದಕ್ಕೆ ಗೊತ್ತಾಗುದಿಲ್ಲ ಅಂತ ನಾವು ಹೇಳ್ಬಾರ್ದು. ಸಣ್ಣ ಮಗುವಿಗೆ ಸಹ ಏನಾಗ್ತದೆ ಈ ತರ ಎಲ್ಲ ವರ್ತನೆ ಆವಾಗ, ಅದಕ್ಕೆ ಕೂಡ ಒಂಥರ ಆಗ್ತದೆ. ಆಯ್ತಾ, ನೋವಾಗ್ಬಹುದು, ಬೇಸರ ಆಗ್ಬಹುದು. ಆಯ್ತಾ, ಈ ತರ ಆಗುವಾಗ ಮಗು ಹೇಳಲೇಬೇಕಾಗ್ತದೆ. ಹೇಳಿದ ತಕ್ಷಣ ತಂದೆ ತಾಯಿ, ಟೀಚರ್ ಅಥವಾ ಯಾರು ದೊಡ್ಡವರು, ಅವರ ಜೊತೆಯಲ್ಲಿ ಇರುವ ದೊಡ್ಡವರು ಅದನ್ನು ಕೇಳಿ ಅದಕ್ಕೆ ಆಕ್ಷನ್ ತಕೊಳ್ಬೇಕಾಗ್ತದೆ. ಒಂದು ಅದು, ಆಯ್ತಾ, ಅರಿವನ್ನು ಮೂಡಿಸ್ಬೇಕು ಅಂತ ನಾವು ಹೇಳ್ತೇವೆ. ಎರಡನೇದಂತ ಹೇಳಿದ್ರೆ, ಮುಖ್ಯವಾಗಿ ಅಂತ ಹೇಳಿದ್ರೆ, ಬರೀ ಅವರಿಗೆ ಮಾತ್ರ ಅಲ್ಲ, ಈಗ ನೀವ್ ಯಾರ ಹತ್ರ ಎಲ್ಲ ಹೇಳ್ತೀರಿ ಅವರೆಲ್ಲ ನಿಮ್ಗೆ ಸಹಾಯ ಮಾಡ್ತಾರೆ. ಆಯ್ತಾ, ನಿಮ್ಗೆ ಯಾರು, ಅವರು ನಿಮ್ಗೆ ಸಪೋರ್ಟ್ ಕೊಡ್ತಾರೆ. ಆ ಸಪೋರ್ಟ್ ಇಂದ ನಿಮ್ಗೆ ಮುಂದೆ ಹೋಗ್ಬಹುದು.
1: ಹೌದು.
0: ಓಕೆ. ಸೊ ಇದ್ರ ಬಗ್ಗೆ ನೀವೇನ್ ಮಾಡಿ, ಮಕ್ಕಳ ಹತ್ರ ಮಾತಾಡಿ, ಕ್ಲಾಸ್ ಮಾಡಿ, ಆಯ್ತಾ, ಪೋಸ್ಟರ್ ಕಾಂಪಿಟೇಷನ್ ಮಾಡಿ ಇದ್ರ ಬಗ್ಗೆ. ಆಗ ನಿಮ್ಮ ಆ ಒಂಥರ ಮುಜುಗರ ಇರ್ತದಲ್ಲ, ಒಂಥರ ಎಂಬಾರಸ್ಮೆಂಟ್, ಒಂದು ಶೈ ಅಂತ ಹೇಳ್ತೇವಲ್ಲ, ಈ ಶೈನೆಸ್ ಹೋಗ್ತದೆ. ಆಯ್ತಾ, ಈಗ ನೀವೀಗ ನೀವ್ ಬಂದಿದ್ದೀರಾ, ಈಗ ನೀವು ನನ್ ಜೊತೆ ಮಾತಾಡಿದ್ದೀರಾ, ಈಗ ಒಳ್ಳೇದಾಯ್ತು, ನಾನು ಆಗನೆ ಹೇಳಿದೆ ಲಸ್ಯ, ಅಟ್ ಲೀಸ್ಟ್ ನೀನ್ ಇದ್ರ ಬಗ್ಗೆ ಅವ್ರು ಹರಿತ ಹೇಳಿದನ್ನು ಕೇಳಿದ್ದಿ, ಅವಳಿಗೆ ನೀನ್ ಸಪೋರ್ಟ್ ಕೊಟ್ಟಿದ್ದಿ, ಅದ್ರ ಬಗ್ಗೆ ನನ್ನ ಹತ್ರ ಬಂದು ನೀನು ಮಾತಾಡಿದ್ದಿ. ಸೊ ಅಲ್ಲಿ ನೀನ್ ಏನ್ ಮಾಡಬಹುದು ಅಂತ ಹೇಳಿದ್ರೆ, ಅಲ್ಲಿ ಅವಳಿಗೆ ಸಹ ಇದ್ರ ಬಗ್ಗೆ ಸ್ವಲ್ಪ ನಾವು ಮಾತಾಡಿದ ಬಗ್ಗೆ ಹೇಳು. ಯಾಕಂದ್ರೆ ಮಕ್ಕಳಿಗೆ ಏನು ಮನಸ್ಸಿಗೆ ಹೋಗ್ಬೇಕಂತ ಹೇಳಿದ್ರೆ, ಲೈಂಗಿಕ ಅತ್ಯಾಚಾರ ಅವರಿಗೆ ಆದ್ರೆ ಅಥವಾ ಶೋಷಣೆ ಆದ್ರೆ ಇದು ಅವರ ತಪ್ಪಲ್ಲ, ಇದು ನೆನ್ಪಿಟ್ಕೊಳ್ಳಿ, ಮಕ್ಕಳಿದು ತಪ್ಪಲ್ಲ.
1: ಹೌದು.
0: ಆಯ್ತಾ, ಮೇ ಬಿ ಅಪ್ಪ ಅಮ್ಮ ಬೈಬಹುದು, ಯಾಕೆ ರಾತ್ರಿ ಬೇಗ ಬಂದಿಲ್ಲ, ಯಾಕೆ ಈ ಡ್ರೆಸ್ ಹಾಕಿದ್ದು ಅಂತೆಲ್ಲ ಹೇಳ್ಬಹುದು. ಆಯ್ತಾ, ಆದ್ರೆ ಇದು ಮಕ್ಕಳಿದು ತಪ್ಪಲ್ಲ, ಇದು ಯಾವ ವ್ಯಕ್ತಿ ಇದಕ್ಕೆ ಒಳಗಾಗ್ತಾರೆ, ಈ ಮಕ್ಕಳಿಗೆ ಇದನ್ನೆಲ್ಲ ಮಾಡ್ತಾರೆ, ಅವರು ಅದರಲ್ಲಿ ತಪ್ಪು ಮಾಡುದು. ಆದ್ರಿಂದ ಆಕ್ಟಿನ ಪ್ರಕಾರ, ಆಯ್ತಾ, ಕಾನೂನಿನ ಪ್ರಕಾರ ಅವರಿಗೆ ನಮ್ಗೆ ಪನಿಷ್ಮೆಂಟ್ ಕೊಡ್ಬೇಕು, ಪನಿಷ್ಮೆಂಟ್ ಕೊಡ್ಲೇಬೇಕು. ಸೊ ಇಲ್ಲಿ ನೀವು ಎಷ್ಟು ಸುಮ್ನೆ ಇರ್ತೀರಿ, ಇದ್ರ ಬಗ್ಗೆ ನೀವು ಎಷ್ಟು ಮಾತಾಡೋದಿಲ್ಲ, ಇದ್ರ ಬಗ್ಗೆ ಎಷ್ಟು ನೀವು ಮೈಮುಚ್ಚಿ ಕೂತ್ಕೊಳ್ತೀರಿ, ಅಷ್ಟು ನೀವು ಮಾತ್ರ ಸಫರ್ ಆಗುದಲ್ಲ. ಆಯ್ತಾ, ಬೇರೆ ಮಕ್ಕಳಿಗೆ ಕೂಡ ನೀವು ಇದನ್ನು ಪಾಸ್ ಮಾಡ್ತೀರಾ, ಸುಮ್ನೆ ಇರ್ಬೇಕು ಅಂತ ಹೇಳೋ ಒಂದು ಮೆಸೇಜ್ ಪಾಸ್ ಮಾಡ್ತೀರಾ. ಸೊ ಇದ್ರ ಬಗ್ಗೆ ನಾನು ಹೇಳ್ಬೇಕಾದ್ರೆ, ಎಷ್ಟು ಆಗ್ತದೆ ನೀವ್ ಇದ್ರ ಬಗ್ಗೆ ಮಾತಾಡಿ ಬೇರೆಯವ್ರ ಜೊತೆ. ಇವತ್ತು ಹೋಗಿ ಅಪ್ಪ ಅಮ್ಮನ ಹತ್ರ ಕೂಡ ಮಾತಾಡಿ, ಈ ತರ ನನ್ಗೆ ಮೇಡಮ್ ಒಬ್ರು ಬಂದಿದ್ರು, ಈ ತರ ಟೀಚರ್ ನನ್ಗೆ ಹೀಗೆ ಮತ್ತೆ ಮಾತಾಡಿದ್ರು. ಆಗ ತಂದೆ ತಾಯಿ ಕೂಡ ನಿಮ್ಮ ಹತ್ರ ಮಾತಾಡ್ತಾರೆ, ಆಗ ನಿಮ್ ಏನಾಗ್ತದೆ, ನಿಮ್ಮ ಸಂಬಂಧ ಒಳ್ಳೇದಾಗ್ತದೆ, ನಿಮ್ಮ ಸಂಬಂಧ ಹತ್ರ ಬರ್ತದೆ. ಆಗ ಯಾವ ಕಷ್ಟ ಬಂದ್ರೆ ಸಹ, ಬರೀ ಇದ್ರ ಬಗ್ಗೆ ಮಾತ್ರ ಅಲ್ಲ, ಈಗ ಆಗ ಹೇಳಿದ್ಯಲ್ಲ ನಿನ್ಗೆ ನೆನ್ಪಿರೋದಿಲ್ಲ ಅಂತ ಓದಿದ್ರೆ, ಅದಕ್ಕೆ ಕೂಡ ಅದಕ್ಕೊಂದು ಅವರು ಒಂದು ರೆಮಿಡಿ ಕೊಡ್ತಾರೆ, ಒಂದು ದಾರಿ ಕೊಡ್ತಾರೆ. ಇಂತಹ ರಿಲೇಷನ್ಶಿಪ್ ಅಥವಾ ಸಂಬಂಧ ಹೆಚ್ಚಿಸ್ಲಿಕ್ಕೆ ನಾವು ಇದ್ರೆಲ್ಲ ಬಗ್ಗೆ ಮಾತಾಡಿದ್ರೆ ಮಾತ್ರ ನಮ್ಗೆ ಆಗ್ತದೆ.
1: ಮ್ಯಾಮ್, ಈಗ ನೀವು ಹೇಳಿದ್ರೆ ನಾವು ದೊಡ್ಡವರಿಗೆ ನೋ ಅಂತ ಹೇಳ್ಬೇಕು ಈಗ ಮಾಡಿದ್ರ, ಬಟ್ ನಮ್ಮ ಟೀಚರ್ಸ್ ಹೇಳಿದಾರೆ ದೊಡ್ಡವರಿಗೆ ನಾವು ರೆಸ್ಪೆಕ್ಟ್ ಕೊಡ್ಬೇಕು.
0: ಏನ್ ಮಾಡ್ಬೇಕು? ನೀನ್ ಹೇಳೋದು ವ್ಯಾಲ್ಯೂ ಎಜುಕೇಶನ್ ಅಲ್ಲಿ ದೊಡ್ಡವರಿಗೆ ರೆಸ್ಪೆಕ್ಟ್ ಕೊಡ್ಬೇಕು, ಬೇರೆ ಅವ್ರಿಗೆ ನಾವು ಹರ್ಟ್ ಮಾಡಬಾರ್ದು ಅಂತಾಳೆ. ಈಗ ನಾನು ಒಂದ್ ಕ್ವಶನ್ ಕೇಳ್ತೇನೆ ಲಸ್ಯ ನಿಮ್ಗೆ, ಏನಂತ ಹೇಳಿದ್ರೆ, ಹೀಗೆ ಏನಾದ್ರೆ ಯಾರಾದ್ರೆ ನಿನ್ಗೆ ಮಾಡಿದ್ರೆ, ನಿನ್ನ ಅಂಕಲ್ ಇರ್ಬೋದು, ಒಂದು ಟೀಚರ್ ಇರ್ಬೋದು, ಅಥವಾ ಹತ್ರದ ಮನೆದೊಂದು ಯಾರಾದ್ರೆ ನೇಬರ್ ಇರ್ಬೋದು, ಹೀಗಾದ್ರೆ ಮಾಡಿದ್ರೆ ನಿಮ್ ಖುಷಿ ಆಗ್ತದಾ?
1: ಇಲ್ಲ,
0: ಒಳ್ಳೇದಾಗುದಿಲ್ಲ ಅಲ್ಲ, ನಿನ್ಗೆ ಬೇಸರ ಆಗ್ತದೆ.

0: ಕೋಪ ಬರ್ತದೆ.
1: ಹೌದು
0: ಹಾಗಾದ್ರೆ ಕೋಪ ಬರುವಾಗ, ಬೇಸರ ಆಗುವಾಗ ಅದು ನೆಗೆಟಿವ್ ಭಾವನೆಗಳು ಅಲ್ವಾ? ಅದು ನೆಗೆಟಿವ್ ಭಾವನೆ. ಈಗ ನಮ್ಗೆ ನೆಗೆಟಿವ್ ಭಾವನೆ ನಮ್ಗೆ ಅನುಭವ ಆಗುವಾಗ ನಾವು ಯಾಕೆ ಸುಮ್ಮನೆ ಇರ್ಬೇಕು? ಆಯ್ತಾ, ನಾವೇ ಸುಮ್ಮನೆ ಇರ್ಬೇಕು. ಇಲ್ಲಿ ನೀನು ರೆಸ್ಪೆಕ್ಟ್ ಮಾಡೋದಿಲ್ಲ ಅಂತ ಅಲ್ಲ, ಇಲ್ಲಿ ನೀನು ನಿನ್ನನ್ನು ನೀನು ಸೇಫ್ ಗಾರ್ಡ್ ಮಾಡೋದು. ನೀನ್ ನೋ ಅಂತ ಹೇಳೋದು, ಅಥವಾ ಮಾಡಬೇಡಿ ಅಂತ ಹೇಳೋದು, ಅಥವಾ ಜಾಗ್ರತೆ ಇರಿ ನಾನು ಎಲ್ಲರ ಹತ್ರ ಹೋಗಿ ಹೇಳ್ತೇನೆ ಅಂತ ಹೇಳೋದು, ನಿನ್ನ ಬಾಡಿಯನ್ನು ನಿನ್ಗೆ ನೀನು ಸೇಫ್ ಗಾರ್ಡ್ ಮಾಡೋದು, ನೀನು ಸುರಕ್ಷಿತವಾಗಿ ಇಟ್ಕೊಳ್ಳಿಕ್ಕೆ ಒಂದು ನೆನ್ಪಿಲಸ್ಯ ಏನಂತ ಹೇಳಿದ್ರೆ, ನಿನ್ನ ದೇಹ ನಿನ್ನ ರೈಟ್. ಆಯ್ತಾ, ಅದು ನಿನ್ನ ಪ್ರಾಪರ್ಟಿ, ಅದು ನಿನ್ನ ದೇಹ ನಿನ್ನ ಪ್ರಾಪರ್ಟಿ. ಯಾರಿಗೂ ನಿನ್ನ ದೇಹದ ಮೇಲೆ ಯಾವ ತರದ್ದು ಅತ್ಯಾಚಾರ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ, ಮಾಡಬಾರ್ದು. ಅದನ್ನು ನೀವು ಬಿಡಬಾರ್ದು, ನೆನ್ಪಾಯ್ತಾ? ನೀನ್ ಕೂಡ ಅದನ್ನು ನೀವು ಡೆಫಿನೆಟ್ಲಿ ನೀವು ಬಿಡ್ಲೇಬಾರ್ದು. ಆಯ್ತಾ, ಸೊ ಅಲ್ಲಿ ನೋ ಅಂತ ಹೇಳೋದು ಅಥವಾ ಅವರನ್ನು ದೂಡುವುದು ಅಥವಾ ಅಲ್ಲಿಂದ ಅವರಿಗೆ ಬೈದು ಹೋಗುವುದು, ಇದು ಯಾವ ತರದ್ದು ಡಿಸ್ರೆಸ್ಪೆಕ್ಟ್ ಅಲ್ಲ. ಅದು ನೆನ್ಪಿಟ್ಕೊಳ್ಳಿ, ನೀವು ನಿಮ್ಮನ್ನು ಸೇಫ್ ಗಾರ್ಡ್ ಮಾಡೋದು, ನಿಮ್ಮನ್ನು ನೀವು ಒಂದು ಒಳ್ಳೆಯ ಸುರಕ್ಷಿತವಾಗಿ ಇಟ್ಕೊಳ್ಳೋದು. ಏನು ಶರಣ್, ಏನೋ ದೊಡ್ಡ ಕ್ವಶನ್ ಇದ್ದಾಗೆ ಉಂಟು ಮನಸ್ಸಿನಲ್ಲಿ.
2: ಹುಡುಗರಿಗೆ ಹೇಗಾಗೋದು, ನಾವು ಅಷ್ಟು ಓಡ್ಬೋದು.
0: ಸೊ ಅವ್ರು ಏನ್ ಯೋಚನೆ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ, ಹೀಗೆ ಆದ್ರೆ ಹುಡುಗರಿಗೆ ಓಡಿ ಹೋಗ್ಬೋದು ಅಂತ ಹೇಳಿ. ನಾನು ಯಾರೆಲ್ಲ ಹೀಗೆ ಮಾಡ್ತಾರಂತ ಹೇಳಿದ್ದೇನೆ ಶರಣ್, ಹೇಳೋಣ? ಒಂದು ಅಪರಿಚಿತ ವ್ಯಕ್ತಿಗಳು, ಹೌದು. ಹಾಗಾದ್ರೆ ನೀವು ಓಡ್ಬೋದು ಕೆಲವೊಮ್ಮೆ, ಅಥವಾ ಕೆಲವೊಮ್ಮೆ ನಾನು ಹೇಳಿದ್ದೇನೆ, ಗುರ್ತೆ ತುಂಬಾ ಪರಿಚಯ ಇದ್ದವರು, ನನ್ನದೇ ಅಂಕಲ್ ಇರ್ಬೋದು, ನನ್ನದೇ ಟೀಚರ್ ಇರ್ಬೋದು, ಆಯ್ತಾ, ನನ್ನದೇ ಯಾರೋ ಒಂದು ಹತ್ರದ ಮನೆಯದ್ದು ನೆಂಟರು ಇರ್ಬೋದು, ಆಯ್ತಾ, ನೆರೆಕರೆಯೋದು. ಈಗ ಎಷ್ಟು ಸಣ್ಣದಿಂದ ಅವರನ್ನ ನಾನು ನೋಡ್ತಾ ಇದ್ದೇನೆ. ನೀನ್ ಯಾವಾಗ್ಲೂ ಎಲ್ಲಾದ್ರೂ ನಿಮ್ಮ ಮನಸ್ಸಿನಲ್ಲಿ ನೀನ್ ಯೋಚನೆ ಮಾಡ್ತೀಯ, ಇವ್ರು ಹೀಗೆ ನನ್ಗೆ ಅತ್ಯಾಚಾರ ಮಾಡ್ತಾರೆ ಅಂತ ಯೋಚನೆ ಮಾಡ್ತೀಯ. ಈಗ ಕೆಲವೊಮ್ಮೆ ಅವರೇ ಹೀಗೆ ಮಾಡುವಾಗ ಏನಾಗ್ತದೆ ನಮ್ಗೆ ಮನಸ್ಸಿನಲ್ಲಿ? ಶಾಕ್ ಆಗ್ತದೆ ಅಲ್ವಾ? ಆಗ ನೀನ್ ಹೇಳಿದೆಯಲ್ಲ, ಹುಡುಗರು ಓಡ್ಬಹುದು ಅಂತ ಹೇಳಿ, ಕಾಲೇ ಬರುದಿಲ್ಲ ನಮ್ಗೆ ಓಡ್ಲಿಕ್ಕೆ. ನೀನೇನ್ ಮಾಡ್ತೀಯ, ಅಲ್ಲಿಯೇ ನೀನ್ ನಿಂತ್ಕೊಳ್ತೀಯ. ಆಯ್ತಾ, ಕೆಲವೊಮ್ಮೆ ಏನಾಗ್ತದೆ ಅಂತ ಹೇಳಿದ್ರೆ, ನಾನು ಇದನ್ನ ಹೇಳ್ತೇನೆ ನಿನ್ಗೆ, ಹಂಚ್ಕೊಳ್ತೇನೆ. ಈಗ ಎಷ್ಟೋ ಮಕ್ಳು ಇದನ್ನ ನನ್ನ ಹತ್ರ ಬಂದು ಹಂಚ್ಕೊಳ್ತಾರೆ. ಕೆಲವೊಮ್ಮೆ ಏನಾಗ್ತದೆ ಅಂದ್ರೆ, ಮಕ್ಳಿಗೇನೆ ಗೊತ್ತಿರುದಿಲ್ಲ ಇದು ಆ ವ್ಯಕ್ತಿ ಮಾಡಿದ್ದು ಸರಿಯಾ ತಪ್ಪಾ ಅಂತ ಹೇಳಿ. ಆಯ್ತಾ, ಮಕ್ಳಿಗೇನೆ ಒಂಥರ ಸಂಕೋಚ ಬರ್ತದೆ, ಮಕ್ಳಿಗೇನೆ ಒಂಥರ ಕನ್ಫ್ಯೂಷನ್ ಬರ್ತದೆ, ಏನ್ ಆಗ್ತಾ ಇದ್ದೇನೆ ಅಂತ ಗೊತ್ತಾಗುದಿಲ್ಲ. ಸೊ ಅಲ್ಲಿ ಓಡುವ ಒಂದು ಸಂದರ್ಭನೇ ಬರುದಿಲ್ಲ. ಆಯ್ತಾ, ಮತ್ತೆ ಒಳ್ಳೇದಾಯ್ತು ಅವನ್ ಕೇಳಿದ್ದು. ಯಾಕೆ ಗೊತ್ತಾ, ಕೆಲವೊಮ್ಮೆ ಏನ್ ಮಾಡ್ತಾರಂತ ಹೇಳಿದ್ರೆ, ಈ ವ್ಯಕ್ತಿಗಳು ನಮ್ಗೆ ಸ್ವಲ್ಪ ಬೆದರಿಸ್ತಾರೆ. ಏತ ಹೇಳಿದ್ರೆ, ನೀನ್ ಹೋಗಿ ಅಮ್ಮನ ಹತ್ರ ಹೇಳಿದ್ರೆ ಅಮ್ಮ ನಿನ್ಗೆ ಬೈತಾರೆ. ಆಯ್ತಾ, ಹೋಗ್ ಹೇಳು, ನಾನ್ ಸಹ ಎಲ್ಲರ ಹತ್ರ ಹೇಳ್ತೇನೆ, ನೀನೇ ಬಂದದ್ದು ಅಂತ ಹೇಳಿ ಅಂತ ಬೆದರಿಸ್ತಾರೆ, ಹೆದರಿಸ್ತಾರೆ. ಆದ್ರೆ ಇಂತಹ ಬೆದರಿಕೆ, ಇಂತಹ ಹೆದರಿಕೆಗೆ ನೀವು ಒಳಗಾಗ್ಬಾರ್ದು. ನಾನ್ ಹೇಳಿದ್ದು ನೆನ್ಪಿಟ್ಕೊಳ್ಳಿ, ಕಾನೂನಿದೆ, ಕಾನೂನು ಮಕ್ಕಳಿನ ಸೈಡಲ್ಲಿ ಇದೆ. ಸೊ ಈ ತರ ಯಾರಾದ್ರೆ ನಿಮ್ಗೆ ಏನಾದ್ರೆ ಮಾಡಿದ್ರೆ, ಮಕ್ಕಳಿಗೆ ಕಾನೂನಿದೆ, ಅದು ನಿಮ್ಮನ್ನು ಸುರಕ್ಷಿತವಾಗಿ ಇಟ್ಕೊಳ್ತದೆ. ಆದ್ರೆ ಆದ್ರಿಂದ ಯಾರು ಬೆದರಿಸಿದ್ರೆ ಆ ಬೆದರಿಕೆಗೆ ಒಳಗಾಗ್ಬೇಡಿ. ನಾನ್ ಹೋಗಿ ಹೇಳ್ತೇನೆ ಅಂತ ಹೇಳಿ ನೀವು ಹೇಳಲೇಬೇಕು. ಇದನ್ನು ಟೀಚರ್ ಹತ್ರ ಆಗ್ಲಿ, ಪೇರೆಂಟ್ಸ್ ಹತ್ರ ಆಗ್ಲಿ, ಯಾರ ಹತ್ರನು ಹೋಗಿ ಹೇಳಲೇಬೇಕಾಗ್ತದೆ.
1: ಮ್ಯಾಮ್, ಈಗ ಹರಿದಾಗ ನಾನು ಏನ್ ಹೇಳ್ಬೇಕು ಅವಳಿಗೆ? ಅವಳು ಪ್ರತಿ ದಿವಸ ಫೋನ್ ಮಾಡ್ತಾ ಇದ್ದಾಳೆ.
0: ಓಕೆ, ನೀನ್ ಒಂದ್ ಹೇಳು, ಈಗ ನಿನ್ಗೆ ಎಕ್ಸಾಮ್ ಇದೆ, ಅವಳಿಗೆ ಸಹ ಎಕ್ಸಾಮ್ ಇದೆ, ಅವ್ ಕೂಡ ಕಲಿಬೇಕಲ್ವಾ? ಸೊ ನೀನ್ ಒಂದ್ ಮಾಡು, ಅವಳಿಗೆ ಅವಳ ತಾಯಿ ಹತ್ರ ಹೇಳಿ, ಅವಳಿಗೆ ಯಾರ ಹತ್ರ ಒಂದು ಪ್ರೊಫೆಷನಲ್ ಹತ್ರ ಹೋಗ್ಲಿಕ್ಕೆ ಆದ್ರೆ ಒಳ್ಳೇದು. ಅಂದ್ರೆ ಕೌನ್ಸಿಲರ್ಸ್ ಅಂತ ಇರ್ತಲ್ಲ, ಅವ್ರ ಹತ್ರ ಹೋಗಿ ಅವಳು ಅವ್ರ ಜೊತೆ ಮಾತಾಡಿದ್ರೆ ಅವರು ಬೇಕಾದದನ್ನು ಮಾಡ್ತಾರೆ. ಚೈಲ್ಡ್ ಲೈನ್ಗೆ ಇನ್ಫಾರ್ಮೇಶನ್ ಕೊಡ್ತಾರೆ, ಪೊಲೀಸಿಗೆ ಇನ್ಫಾರ್ಮೇಶನ್ ಕೊಡ್ತಾರೆ. ಆಯ್ತಾ, ಅವಳಿಗೆ ಅವ್ರ ಕೌನ್ಸಿಲಿಂಗ್ ಅಥವಾ ಸಲಹೆ ಕೊಡ್ತಾರೆ. ಈಗ ಅದು ಅವಳಿಗೆ ನೋವಾಗಿದೆ, ಆ ನೋವನ್ನ ಅವಳು ಮನಸ್ಸಿನಲ್ಲಿ ಇಟ್ಕೊಂಡಿದ್ದಾರೆ, ಆ ನೋವಿಂದ ಹೇಗ್ ಹೊರಗ್ ಬರುವುದಂತ ಅವಳಿಗೆ ಅವರು ಹೆಲ್ಪ್ ಮಾಡ್ತಾರೆ. ಸೈಕಿಯಾಟ್ರಿಸ್ಟ್ ಇದ್ದಾರೆ, ಆಯ್ತಾ, ಶಾಸ್ತ್ರಜ್ಞರು ಇದ್ದಾರೆ, ಡಾಕ್ಟರ್ಸ್ ಇದ್ದಾರೆ. ಯಾರ ಹತ್ರ ಅವಳಿಗೆ ನಂಬಿಕೆ ಇದೆ ಅವ್ರ ಹತ್ರ ಹೋಗಿ ಅವಳ ಇದ್ರ ಬಗ್ಗೆ ಅವಳು ಹೇಳ್ಬಹುದು. ಆಯ್ತಾ, ಈಗ ಆದ್ರೆ ಫಸ್ಟಿನಲ್ಲಿ ನನ್ಗೆ ಅನ್ನಿಸೋದು ನೀನೇನ್ ಮಾಡ್ಕೊ ಅಂತ ಹೇಳಿದ್ರೆ, ಅವಳಿಗೆ ಒಂದು ಮೆಸೇಜ್ ಕೊಡು. ಏನಂತ ಹೇಳಿದ್ರೆ, ಇದು ಅವಳ ತಪ್ಪಲ್ಲ.
1: ಆಯ್ತು,
0: ಇದು ಅವಳ ತಪ್ಪಲ್ಲ. ಆಯ್ತಾ, ಆದ್ರಿಂದ ಅವಳು ಏನೂ ಹೆದರದು ಬೇಡ. ಇದನ್ನ ಹೋಗಿ ಅಮ್ಮನ ಹತ್ರ ಅವಳು ಮನಸ್ ಬಿಚ್ಚಿ ಹೇಳಿ. ಆಯ್ತಾ, ಮತ್ತೆ ಅಮ್ಮನ ಜೊತೆ ಬಂದು ಐದರ್ ಕೌನ್ಸಿಲರ್ಸ್ ಹತ್ರ ಅಥವಾ ಸೈಕಿಯಾಟ್ರಿಸ್ಟ್ ಅಥವಾ ನಾನು ಆಗ ಹೇಳಿದ್ದೆಲ್ಲ ಚೈಲ್ಡ್ ಲೈನ್ 10-9-8 ಅವ್ರ ಹತ್ರ ಹೋಗಿ ಅವಳು ಇದ್ರ ಬಗ್ಗೆ ಹೇಳಿ. ಅವರು ಡೆಫಿನೆಟ್ ಅದಕ್ಕೆ ಅವಳಿಗೆ ಹೆಲ್ಪ್ ಮಾಡ್ತಾರೆ. ಅವಳಿಗೆ ಎಷ್ಟು ಹೆಲ್ಪ್ ಆಗ್ತದೆ ಅಂತ ಹೇಳಿದ್ರೆ, ಅವಳು ಅದನ್ನು ಮಾತಾಡಿ ಹೊರಗೆ ಬಂದ್ರೆ ಅದ್ರ ಅವಳಿಗೆ ಎಕ್ಸಾಮಿಗೆ, ನಾಡಿದ್ದು ಎಕ್ಸಾಮಿಗೆ ಕಲಿಬಹುದು. ನಿನ್ನ ತರನೇ ಅವಳು ಚೆನ್ನಾಗಿ ಮಾಡಬಹುದು. ಆಯ್ತಾ? ಈಗ ಏನಾದ್ರೆ ಪ್ರಶ್ನೆ ಇದೆನಾ?

0: ನಿಮ್ಗೆ?
1: ನಾನೇನ್ ಯಾರೊಟ್ಟಿಗೂ ಮಾತಾಡಲ್ಲ, ನಾನ್ ಸೀದಾ ಮನೆಗೆ ಹೋಗಿ ಸ್ಕೂಲಿಗೆ ಬರ್ತೆ, ಮತ್ತೆ ಪುನಃ ಮನೆಗೆ ಹೋಗ್ತೆ ಅಷ್ಟೇ.
0: ಸುಮ್ನೆ ಒಬ್ನೇ ಇರ್ತೀಯ ನೀನು, ಅದೇನ್ ಒಳ್ಳೇದಾ ನಿನ್ಗೆ?
1: ಮತ್ತೆ ಕೆಟ್ಟದಾದ್ರೆ
0: ಅಲ್ಲ, ಅದೇ ನಾನ್ ಹೇಳಿದ್ ಈಗ ಅದ್ವೇದಾಯ್ತು ನೀನ್ ಹೇಳಿದ್ದು ನನ್ಗೆ, ಆಯ್ತಾ? ಇದರ ಅರ್ಥ ಯಾರು ಫ್ರೆಂಡ್ಸ್ ಮಾಡಬಾರ್ದು ಅಂತ ಅಲ್ಲ. ಈಗ ಪ್ರತಿ ನಮ್ಮ ಜೀವನದ ಒಂದೊಂದು ಹಂತದಲ್ಲಿ ನಮ್ಗೆ ಕೆಲವು ಡೆವಲಪ್ಮೆಂಟ್ ಅಂತ ಇದೆ, ಆಯ್ತಾ? ಅಂದ್ರೆ ನಾವು ಗ್ರೋ ಆಗ್ತಾ ಇರ್ತೇವೆ ಅಲ್ವಾ. ಇಲ್ಲಿ ಈ ವಯಸ್ಸಿನಲ್ಲಿ ನಿಮ್ಮ ಆಯ್ತಾ ಹದಿಹರೆಯದ ವಯಸ್ಸಿನಲ್ಲಿ ಸಾಮಾಜಿಕ ಬೆಳವಣಿಗೆ ತುಂಬಾ ಮುಖ್ಯ. ಯಾಕಂದ್ರೆ ದೈಹಿಕವಾಗಿ ನೀವು ಬೆಳೆದಿದ್ದೀರಾ, ಓ ಇಷ್ಟು ಉದ್ದ ಆಗ್ತೀರಾ, ಅಪ್ಪ ಅಮ್ಮ ಒಳ್ಳೆ ಊಟ ಕೊಡ್ತಾರೆ ನಿನ್ಗೆ, ಅದರಿಂದ ಎಲ್ಲ ಬೆಳವಣಿಗೆ ಆಗ್ತದೆ. ಅಂದ್ರೆ ಸಾಮಾಜಿಕವಾಗಿ ಕೂಡ ನೀನ್ ಬೆಳಿಬೇಕು. ಅಥ ಈ ಸಾಮಾಜಿಕ ಬೆಳವಣಿಗೆಗೆ ಮುಖ್ಯವಾದದ್ದು ಅಂತ ಹೇಳಿದ್ರೆ ಸಂಬಂಧಗಳು. ಆಯ್ತಾ, ಇಲ್ಲಿ ಮನೆಯಲ್ಲಿ ಒಳ್ಳೆಯ ಸಂಬಂಧ ಇರಬೇಕು. ಅಪ್ಪ ಅಮ್ಮ ಮಕ್ಕಳು ಜೊತೆ ಒಳ್ಳೆಯ ಸಂಬಂಧ ಇದ್ರೆ ನಾವು ಚಂದವಾಗಿ ನಮ್ಗೆ ಬೆಳಿಬಹುದು. ಆಯ್ತಾ, ಒಳ್ಳೆಯ ಸಂಬಂಧ ಇದ್ರೆ ಸಂಪರ್ಕ ಇರಬೇಕು. ನಾವು ಏನು ಏನು ಇದ್ರೆ ಸಹ ಮಾತಾಡ್ಬೇಕು, ಒಬ್ಬರ ಹತ್ರ ಇನ್ನೊಬ್ರ ಹತ್ರ ಮಾತಾಡ್ತಾ ಇರ್ಬೇಕು. ಅದು ಒಂದು. ಎರಡು, ನಿಮ್ಗೆ ನಿಮ್ಮ ಶಾಲೆಯಲ್ಲಿ ಫ್ರೆಂಡ್ಸ್ ಜೊತೆ ಮಾತಾಡ್ಬೇಕು, ಇರ್ಲೇಬೇಕು. ಫ್ರೆಂಡ್ಸ್ ಬೇಕೇ ಬೇಕು ನಮ್ಗೆ. ಅವ್ರ ಜೊತೆ ಸಂಪರ್ಕ ಬೆಳೆಸಿದ್ರೆ ಮಾತ್ರ ಬೆಳವಣಿಗೆ ಆಗ್ತದೆ, ಅದು ತುಂಬಾ ಮುಖ್ಯ. ಆದ್ರೆ ನೀನೇನ್ ಮಾಡ್ಬೇಕು, ಫ್ರೆಂಡ್ಸ್ ಬೇಕು ನಿನ್ಗೆ. ಸೊ ಫ್ರೆಂಡ್ಸ್ ಮಾಡ್ಕೊ. ನೀನ್ ಮನೆಗೆ ಹೋಗಿ ಓಡಿ ಹೋಗಿ ಈಗ ಶಾಲೆಯಿಂದ ಶರಣ್ ಇನ್ನು ಮನೆಗೆ ಓಡಿ ಹೋಗಿ ರೂಮಿನಲ್ಲಿ ಬಾಗಿಲಾಕಿ ಕೂತ್ಕೊಳ್ಬೇಡ. ಫ್ರೆಂಡ್ಸ್ ಮಾಡು, ಆಡು, ಫುಟ್ಬಾಲ್ ಆಡು, ಎಲ್ಲ ಮಾಡಿದ್ರೆ ಮಾತ್ರ ನಿನ್ಗೆ ಬೆಳವಣಿಗೆ ಆಗ್ತದೆ.
2: ಮ್ಯಾಮ್, ನಮ್ಮ ಕ್ಲಾಸ್ ಅಲ್ಲಿ ಈಗ ಹುಡುಗರಿದ್ದಾರೆ, ಅವ್ರ ಜೊತೆ ಮಾತಾಡ್ಬೇಕಾ? ಇದ್ರೆ
0: ಯಾಕೆ ಮಾತಾಡ್ಬಾರ್ದು, ಅವ್ರೇನ್ ಬೇರೆನೆ ಮನುಷ್ಯ ಅಲ್ಲಲ್ಲ. ಈಗ ನಾನ್ ಹೇಳಿದಕ್ಕೆ ನಿನ್ಗೆ ಹೆದರಿಕೆ ಆಗ್ಬಹುದು, ಯಾಕಂದ್ರೆ ನಾನು ಹೇಳಿದೆ ಇದು ಬರೀ ಹುಡುಗರು ಮಾತ್ರ ಮಾಡೋದಲ್ಲ ನಿನ್ಗೆ, ಆಯ್ತಾ? ಆದ್ರೆ ನಾನು ಈಗ ತಾನೇ ಶರಣಿಗೆ ಹೇಳಿದ ಹಾಗೆ ಸಾಮಾಜಿಕ ಬೆಳವಣಿಗೆ ಆಗ್ಬೇಕಾದ್ರೆ ನಿನ್ಗೆ ಬರೀ ಹುಡುಗಿಯರು ಮಾತ್ರ ಫ್ರೆಂಡ್ಸ್ ಇದ್ರೆ ಸಾಕಾಗೋದಿಲ್ಲ, ಹುಡುಗರು ಕೂಡ ಫ್ರೆಂಡ್ಸ್ ಇರ್ಬೇಕು. ಆದ್ರೆ ನಮ್ಗೆ ನಮ್ಮ ಬೌಂಡ್ರಿ ಗೊತ್ತಿರ್ಬೇಕು, ನಮ್ಮ ಚೌಕಟ್ಟು ನಮ್ಗೆ ಗೊತ್ತಿರ್ಬೇಕು, ಆಯ್ತಾ? ಎಷ್ಟರ ಮಟ್ಟಕ್ಕೆ ನಾವು ಅವ್ರ ಜೊತೆ ಏನ್ ಮಾತಾಡ್ಬಹುದು, ಎಷ್ಟರ ಮಟ್ಟಕ್ಕೆ ನಮ್ಗೆ ಅವ್ರ ಜೊತೆ ಸಂಬಂಧ ಬೆಳೆಸಬಹುದು ಅಂತ ನಮ್ಗೆ ಗೊತ್ತಾದ್ರೆ, ಆಯ್ತಾ, ನಮ್ಗೆ ನಮ್ಮ ಜಾಗೃತೆಯನ್ನು ಇಟ್ಕೊಳ್ಬಹುದು. ಈಗ ನಿಮ್ಮ ಕ್ಲಾಸ್ಮೇಟ್ಸ್ ಅಂತ ಆಲೋಚನೆ ಮಾಡಮ್ಮ ನಿನ್ಗೆ, ಆಯ್ತಾ? ಯಾರೋ ನಿನ್ಗೆ ಏನೋ ತಮಾಷೆ ಮಾಡಿದ್ರು, ಆಯ್ತಾ, ಅವರಿಗೆ ಜೋರಾಗಿ ಸರಿಯಾಗಿ ಹೊಡಿಬೇಡ ಏನು, ಆಯ್ತಾ? ಚಂದ ಮಾಡಿ ಅವ್ರಿಗೆ ಹೇಳು, ಇದು ಈ ತರ ವರ್ತನೆ ನನ್ಗೆ ಒಳ್ಳೇದಾಗೋದಿಲ್ಲ, ಆಯ್ತಾ? ಪುನಃ ಅವ್ರು ಕಂಟಿನ್ಯೂ ಮಾಡಿದ್ರೆ ನಾನು ಹೇಳಿದೆ ಅಲ್ಲ, ಟೀಚರ್ ಹತ್ರ ಅಥವಾ ಅಪ್ಪ ಅಮ್ಮನ ಹತ್ರ ಹೋಗಿ ಹೇಳು ಈ ತರ ಮಾಡ್ತಾರೆ ಅಂತ ಹೇಳಿ. ಅವ್ರ ಜೊತೆ ಇನ್ನು ನೆಕ್ಸ್ಟ್ ನಾವು ಫ್ರೆಂಡ್ಸ್ ಮಾಡ್ಕೊಳ್ಳೋದು ಪ್ರಯೋಜನ ಇಲ್ಲ. ಆದ್ರೆ ಫ್ರೆಂಡ್ಸ್ ಇರೋದು ತುಂಬಾ ಮುಖ್ಯ, ಯಾಕಂದ್ರೆ ಆ ಫ್ರೆಂಡ್ಸಿನಿಂದನೇ ನಮ್ಗೆ ಹೇಗೆ ಸಂಬಂಧ ಬಿಸ್ಬಹುದು, ಏನ್ ಮಾತಾಡ್ಬಹುದು, ಆಯ್ತಾ, ಹೇಗಿರ್ಬೋದು ಅಂತ ನಮ್ಗೆ ಗೊತ್ತಾಗ್ತದೆ. ಇದು ನಿಮ್ಮ ಮುಂದಿನ ಜೀವನಕ್ಕೆ ನಿಮ್ಗೆ ತುಂಬಾ ಸಹಾಯ ಆಗ್ತದೆ. ಸೊ ಫ್ರೆಂಡ್ಸ್ ಇರ್ಲೇಬೇಕು ಶರಣ್, ಅರ್ಥ ಆಯ್ತಾ? ನಾನು ಹೇಳಿದ್ದು ಇನ್ನು ಮನೆಗೆ ಹೋಗಿ ಓಡಿ ಹೋಗಿ ಗುಡಿನೊಳಗೆ ಕೂತ್ಕೊಳ್ಬೇಡ, ಗೊತ್ತಾಯ್ತಾ? ಫ್ರೆಂಡ್ಸ್ ಇಡು, ಮಾತಾಡು, ಜೊತೆಯಲ್ಲಿ ಆಡು. ನಿನ್ಗೆ ನಿನ್ನ ಕ್ಲಾಸಿನ ಜೊತೆ ಹುಡುಗಿಯರ ಜೊತೆ ಅಲ್ಲದೆ ಹುಡುಗರ ಜೊತೆ ಕೂಡ ಮಾತಾಡ್ಬೇಕು, ಆಯ್ತಾ? ಮಾತಾಡ್ತಾ ಇರು, ಸಂಬಂಧ ಬೆಳೆಸ್ತಾ ಇರ್ಬೇಕು ನಾವು, ಗೊತ್ತಾಯ್ತಾ? ಓಕೆ, ಹಾಗಾದ್ರೆ ನೀವು ಇನ್ನು ಏನ್ ಮಾಡ್ತೀರಾ? ಇದ್ದ ಈಗ ಎಲ್ಲ ತುಂಬಾ ವಿಷಯ ಮಾಡಿದ್ದೇವೆ ನಾವು ಅಲ್ವಾ, ಏನ್ ಮಾಡ್ತೀರಾ ಹೇಳಿ ನೋಡೋಣ.
2: ಎಲ್ಲರಿಗೆ ಹೋಗಿ ಹೇಳ್ಬೇಕು ಇದರ ಬಗ್ಗೆ.
0: ಓಕೆ, ಈಗ ಎಲ್ಲರಿಗೆ ಹೋಗಿ ಹೇಳ್ಬೇಕು ಅಥವಾ ಇದ್ರ ಬಗ್ಗೆ ನೀವು ಚರ್ಚೆ ಮಾಡ್ತಾ ಇರಿ. ಈಗ ನೀವು ಒಂದು ಸ್ಟೇಜ್ ನಲ್ಲಿ ಹೋಗಿ ಇದ್ರ ಬಗ್ಗೆ ಮಾತಾಡ್ಲಿಕ್ಕೆ ಆಗುದಿಲ್ಲ ಅಲ್ಲ, ಚರ್ಚೆ ಮಾಡ್ತಾ ಇರಿ. ಈಗ ನಿನ್ಗೆ ಇದ್ರ ಬಗ್ಗೆ ಇವತ್ತಿನ ಚರ್ಚೆಯಿಂದ ಗೊತ್ತಾಯ್ತು, ನಿನ್ನ ಫ್ರೆಂಡಿನ ಜೊತೆ ಹೀಗೆ ಇದ್ರ ಒಂದು 5 ನಿಮಿಷ ಇದ್ರ ಬಗ್ಗೆ ಮಾತಾಡಿ, ಮನೆಯಲ್ಲಿ ಹೋಗಿ ಮಾತಾಡಿ. ಏನಾಗ್ತದೆ, ಅದು ಅರಿವು ಎಲ್ಲರಿಗೆ ಹೋಗಿ ತಲುಪ್ತದೆ. ತಲುಪಿದ್ರೆ ನಮ್ಮ ಆ ಒಂದು ನಮ್ಮ ಕ್ಯಾಪ್ಷನ್ ಉಂಟಲ್ಲ ಏನಂತ ಹೇಳಿದ್ರೆ, ಇದನ್ನು ಇಂತಹ ಘಟನೆಗಳನ್ನು ಸೀಕ್ರೆಟ್ ಆಗಿ ಇಟ್ಕೊಳ್ಬಾರ್ದು, ಇಂತಹ ಘಟನೆ ಆದ್ರೆ ನಾವು ಬೇರೆಯವರ ಸಹಾಯವನ್ನು ಪಡಿಬೇಕು ಅಂತ ಹೇಳುವ ಆ ಮೆಸೇಜ್ ಎಲ್ಲಾ ಮಕ್ಕಳಿಗೆ ಹೋದ್ರೆ ಎಲ್ಲಾ ಮಕ್ಕಳು ತಮ್ಮ ತಮ್ಮ ಸುರಕ್ಷತೆನ ಅವರು ಇಟ್ಕೊಳ್ಬಹುದು ಅಂತ ನನ್ಗೆ ಅನ್ನಿಸ್ತದೆ, ಆಯ್ತಾ? ಸೊ ನೀವ್ ಮಾಡ್ತೀರಾ ಹಾಗೆ ನನ್ಗೆ? ಓಕೆ, ಗುಡ್.
2: ಈಗ ನನ್ಗೆ ಅರ್ಥ ಆಯ್ತು ಮ್ಯಾಮ್, ನನ್ನ ದೇಹ ನನ್ನ ಹಕ್ಕು ಅಂದ್ರೆ ಏನು ಅಂತ.
1: ನನಗೂ ಅರ್ಥ ಆಯ್ತು.
0: ವೆರಿ ಗುಡ್, ಹೌದು, ನಿಮ್ಮ ದೇಹ ನಿಮ್ಮ ಹಕ್ಕು, ಅದು ನೆನ್ಪಿಟ್ಕೊಳ್ಳಿ. ಸೊ ನಿಮ್ಮ ದೇಹವನ್ನು ನಿಮ್ಗೆ ಯಾರಿಗೂ ಏನು ಮಾಡ್ಲಿಕ್ಕೆ ಸಾಧ್ಯವಿಲ್ಲ ಅಂತ ನೆನ್ಪಿಟ್ಕೊಳ್ಳಿ. ಓಕೆ, ಥ್ಯಾಂಕ್ ಯು.
2: ಧನ್ಯವಾದ ಮ್ಯಾಮ್.
0: ಥ್ಯಾಂಕ್ ಯು.
3: ಇದುವರೆಗೆ ರೇಡಿಯೋ ಕ್ಲಾಸ್ ರೂಮ್ನಲ್ಲಿ ನಮ್ಮ ದೇಹ ನಮ್ಮ ಹಕ್ಕು ಈ ವಿಷಯದ ಕುರಿತು ಮಾತನಾಡಿದವರು ಮನಃಶಾಸ್ತ್ರಜ್ಞರಾದ ಡಾಕ್ಟರ್ ರಮೀಳಾ ಶೇಖ್. ಭಾಗವಹಿಸಿದ ವಿದ್ಯಾರ್ಥಿಗಳು ಶ್ರೀ ಚೈತನ್ಯ ಟೆಕ್ನೋ ಸ್ಕೂಲ್ ಮಂಗಳೂರಿನ ಶ್ರೀಲಾಸ್ಯ ಹಾಗೂ ಶರಣ್ ವಿಎಸ್.
4: ಇದು ಇಂದಿನ ಬಾಲವೃಂದ. ಮುಂದಿನ ಕಾರ್ಯಕ್ರಮದಲ್ಲಿ

0: ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಡಾಕ್ಟರ್ ಅಪ್ರಮೇಯ ಅವರು ಇದ್ದಾರೆ. ಇವರು ಸಹ್ಯಾದ್ರಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಹರಕೆರೆ ಶಿವಮೊಗ್ಗ ಇಲ್ಲಿ ನವಜಾತ ಶಿಶು ತಜ್ಞರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ನಮಸ್ಕಾರ ಡಾಕ್ಟರ್.
1: ನಮಸ್ಕಾರ
0: ಡಾಕ್ಟರ್. ಇವತ್ತು ನಮ್ಮ ಕೇಳುಗರಿಗೆ ಈ ನವಜಾತ ಶಿಶುಗಳ ಪಾಲನೆ ಮತ್ತು ಪೋಷಣೆ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ತಾವು ವಿವರವಾಗಿ ತಿಳಿಸಿಕೊಡಬೇಕು. ಈಗ ಮೊಟ್ಟ ಮೊದಲನೇದಾಗಿ ಈ ನವಜಾತ ಶಿಶು ಅಂತಂದ್ರೆ ಯಾರನ್ನ ಕರಿಬಹುದು, ಯಾವ ಏಜ್ ಗ್ರೂಪ್ ಅವರನ್ನ ಕರಿಬಹುದು ಅನ್ನೋಂಥದ್ದು ಮೊದಲು.
1: ನವಜಾತ ಶಿಶುಗಳು ಅಂದ್ರೆ ಹುಟ್ಟಿದ ನಂತರದಿಂದ ಒಂದು ತಿಂಗಳ ಒಳಗೆ ಅವಧಿಯಲ್ಲಿ ಇರೋ ಮಕ್ಕಳನ್ನ ನಾವು ನವಜಾತ ಶಿಶುಗಳು ಅಂತ ಕರಿತೀವಿ. ಸೊ ಈ ನವಜಾತ ಶಿಶುಗಳು ಏನಪ್ಪಾ ಅಂತ ಹೇಳಿದ್ರೆ ಒಂದು ಕುಟುಂಬಕ್ಕೆ ಆಸ್ತಿ ಅಂತ ಹೇಳ್ಬೋದು. ಯಾವ್ದೇ ಒಂದು ಮಗು ಹುಟ್ಟಿದೆ ಅಂದ್ರೆ ಅದು ಕುಟುಂಬದ ಆಸ್ತಿ ಅಂತ. ಕುಟುಂಬದ ಆಸ್ತಿ ಅಲ್ಲದೆ ಅದು ದೇಶಕ್ಕೂ ಆಸ್ತಿ. ಹೇಗಪ್ಪ ದೇಶದ ಆಸ್ತಿ ಅಂದ್ರೆ ನಮ್ಗೆ ಹೇಗೆ ನಮಗೊಂದು ಹೆಲ್ತ್ ಅಂತ ಇರುತ್ತಲ್ವಾ, ಹಾಗೆ ದೇಶಕ್ಕೂ ಒಂದು ಹೆಲ್ತ್ ಅಂತ ಇರುತ್ತೆ. ಅದ ಇಂಡಿಕೇಟರ್ ಆಗಿ ನಾವ್ ಏನ್ ಹೇಳ್ತೀವಿ, ಇನ್ಫೆಂಟ್ ಮಾರ್ಟಾಲಿಟಿ ರೇಟ್ ಅಂತ ಹೇಳ್ತೀವಿ. ಅಂದ್ರೆ ಒಂದು ವರ್ಷದ ಒಳಗಿನ ಎಷ್ಟು ಮಕ್ಕಳು ತೀರ್ಕೊಳ್ತಾರಲ್ಲ ಅಷ್ಟು ದೇಶದ ಹೆಲ್ತ್ ಬ್ಯಾಡ್ ಅಂತ ಹೇಳ್ಬೋದು. ನಮ್ಮ ಭಾರತದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಒಂದು 1,000 ಮಕ್ಕಳು ತಗೊಂಡ್ರೆ ಅದರಲ್ಲಿ 35-41 ವರ್ಷದ ಅವಧಿ ಒಳಗಿನ ಮಕ್ಕಳು ತೀರ್ಕೊಳ್ತಾ ಇದ್ದಾರೆ. ಅದರಲ್ಲಿ 75% ಅಂದ್ರೆ 25-30 ಮಕ್ಕಳು ಏನಿದ್ದಾರೆ ಒಂದು ವರ್ಷದ ಕಲೆ, ಅದು ನವಜಾತ ಶಿಶುಗಳಾಗಿರ್ತವೆ. ಹಾಗಾಗಿ ನವಜಾತ ಶಿಶುಗಳ ಪಾಲನೆ ಪೋಷಣೆ ಅತ್ಯಂತ ಮಹತ್ವದ್ದು. ಮುಂಚೆ ಏನಾಗ್ತಿತ್ತಪ್ಪ ಅಂದ್ರೆ ಅವಿಭಕ್ತ ಕುಟುಂಬಗಳು, ಅಜ್ಜ ಅಜ್ಜಿ ದೊಡ್ಡಪ್ಪ ದೊಡ್ಡಮ್ಮ ತುಂಬಾ ಜನಗಳು ಇರ್ತಿದ್ರು, ಅವರೆಲ್ಲ ಮಕ್ಕಳನ್ನ ನೋಡ್ಕೊಂಡ್ಬಿಡ್ತಾರೆ. ಹೇಗಪ್ಪ ಅಂದ್ರೆ ಮಗು ಹುಟ್ಟಿದೊಂದಿಗೆ ತಾಯಿನೂ ಹುಡ್ತಾಳೆ, ತಾಯ್ತನ ಅನ್ನೋದು ಸ್ಟಾರ್ಟ್ ಆಗದೆ ಮಗು ಹುಟ್ಟಿದ ನಂತರನೆ ಅಲ್ವಾ. ಈಗ ಏನಾಗ್ತಿತ್ತು, ಮುಂಚೆ ಅವಿಭಕ್ತ ಕುಟುಂಬಗಳು ಇರ್ತಿದ್ರು, ಯಾವುದೇ ಪುಸ್ತಕ ಓದಿ ಕಲಿಯೋದಲ್ಲ, ಅದು ಅನುಭವದಿಂದಲೇ ಬರಬೇಕಾಗಿತ್ತು. ಹಿಂದೆ ಅವ್ರ ತಂದೆ ತಾಯಿ ಆಗಿರ್ಬೋದು ಅವರೆಲ್ಲ ಹೆಲ್ಪ್ ಮಾಡಕ್ಕೆ ಇದ್ರು. ಆದ್ರೆ ಈಗ ಏನಾಗ್ತಿದೆ, ಎಲ್ಲ ವರ್ಕಿಂಗ್ ಪೇರೆಂಟ್ಸ್ ವರ್ಕಿಂಗ್ ಮದರ್ಸ್, ಹಾಗಾಗಿ ಏನಾಗ್ತಿದೆ ಮಕ್ಕಳನ್ನ ನೋಡ್ಕೊಳ್ಳೋದು ಹೇಗಪ್ಪ ಅನ್ನೋದೇ ಒಂದು ದೊಡ್ಡ ಕ್ವಶನ್ ಮಾರ್ಕ್ ಆಗ್ಬಿಟ್ಟಿದೆ. ಆ ಎಲ್ಲ ವಿಚಾರಗಳನ್ನ ನಾವು ತಗೊಂಡಾಗ ನವಜಾತ ಶಿಶುಗಳ ಪಾಲನೆ ಪೋಷಣೆ ಅತ್ಯಂತ ಮಹತ್ವದ್ದು ಅಂತ ಹೇಳ್ತೀನಿ ನಾನು.
0: ತುಂಬಾ ಒಳ್ಳೆ ಪಾಯಿಂಟ್ ಹೇಳಿದ್ರಿ ಡಾಕ್ಟರ್ ಅಪ್ರಮೇಯ ಅವರೇ. ಈಗ ನವಜಾತ ಶಿಶುವಿನ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ತಾವೇನು ಹೇಳ್ತಾ ಇದ್ರಿ, ಇನ್ಫ್ಯಾಂಟ್ ಮಾರ್ಟಾಲಿಟಿ ರೇಟ್ ಬಗ್ಗೆ ಜನರಲ್ಲಿ ಅಷ್ಟಾಗಿ ಅರಿವಿಲ್ಲ. ಯಾಕಂತಂದ್ರೆ ಯಾಕೆ ಆಗ್ತಾ ಇದೆ ಅನ್ನೋಂಥದ್ದೇ ತುಂಬಾ ಜನಕ್ಕೆ ಗೊತ್ತಾಗಲ್ಲ. ಸೊ ಇದನ್ನ ನಾವು ಕಾರ್ಯಕ್ರಮದ ಮುಂದಿನ ಹಂತದಲ್ಲಿ ಡಿಸ್ಕಸ್ ಮಾಡೋಣ. ಈಗ ಮೊಟ್ಟ ಮೊದಲನೇದಾಗಿ ಒಬ್ಬ ನವಜಾತ ಶಿಶುವಿನ ಆರೋಗ್ಯ ಕಾಪುವಲ್ಲಿ ಒಬ್ಬ ತಾಯಿಯ ಪಾತ್ರ ಏನಿರುತ್ತೆ, ಅಲ್ಲಿಂದ ಆರಂಭ ಮಾಡೋಣ.
1: ಯೂಶಲಿ ನಮ್ಮ ಪುರಾಣದಲ್ಲಿ ಹೇಳ್ತೀವಿ ತಾಯಿಯೇ ದೇವರು ಅಂತ, ಅದು ಖಂಡಿತ ವೈಜ್ಞಾನಿಕವಾಗಿ ಪ್ರೂವ್ ಆಗ್ಬಿಟ್ಟಿದೆ. ಈಗ ರೀಸೆಂಟ್ ಆಗಿ ಇಂಟರ್ನ್ಯಾಷನಲ್ ಯಂಗ್ ಅಂಡ್ ಚೈಲ್ಡ್ ಫೀಡಿಂಗ್ ಪ್ರಾಕ್ಟೀಸಸ್ ಅಂತ ಒಂದು ಲೇಟೆಸ್ಟ್ ಸ್ಟಡಿ ಬಂದ್ಬಿಟ್ಟಿದೆ. ಸೊ ಅದ್ರ ಪ್ರಕಾರ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ನಾವೇನಾಗಿದೀವೋ ಬೌದ್ಧಿಕವಾಗಿರ್ಬೋದು ಶಾರೀರಿಕವಾಗಿ ನಾವೇನಾಗಿರ್ತೀವ ಅದು ನಿರ್ಧಾರ ಆಗೋದು 1,000 ದಿನಗಳಲ್ಲಿ ನಮ್ಗೆ ಏನು ಫೀಡ್ ಆಗಿರುತ್ತಲ್ಲ ಅದ್ರ ಮೇಲೆ ನಿರ್ಧಾರ ಆಗಿರುತ್ತೆ ಅಂತ. 1,000 ದಿನಗಳು ಅಂತ ಹೇಳಿದ್ರೆ 2 ವರ್ಷ ಮತ್ತೆ 9 ತಿಂಗಳು ಬರುತ್ತೆ. ಸೊ ಅದೆಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಅಂದ್ರೆ, 9 ತಿಂಗಳು ತಾಯಿ ಗರ್ಭಿಣಿ ಆದಾಗ ತಾಯಿ ಏನ್ ಆಹಾರ ತಗೋತಾಳೋ, ಆಮೇಲೆ 9 ತಿಂಗಳಾದ್ಮೇಲೆ ಮಗು ಜನನ ಆದ್ಮೇಲೆ ಫಸ್ಟ್ 2 ವರ್ಷ ಮಗುಗೇನ್ ಆಹಾರ ಉಣಿಸ್ತಾಳೋ ತಾಯಿ, ಅದ್ರ ಮೇಲೆ ಮಗುವಿನ ಶಾರೀರಿಕವಾದ ಮತ್ತು ಬೌದ್ಧಿಕವಾದ ಬೆಳವಣಿಗೆ ನಿರ್ಧಾರಿತ ಆಗಿರುತ್ತೆ. ಇವೆಲ್ಲವನ್ನು ನೋಡಿದಾಗ ತಾಯಿಯ ಪಾತ್ರವೇ ಕ್ರೂಷಿಯಲ್. ಸೊ ಏನಾಗ್ಬಿಡುತ್ತೆ, 2 ವರ್ಷದಲ್ಲಿ ನಮ್ಮ ಬ್ರೈನ್ 80-90% ಬೆಳವಣಿಗೆ ಆಗ್ಬಿಟ್ಟಿರುತ್ತೆ. ಆ 2 ವರ್ಷದಲ್ಲಿ ಅವಧಿಯಲ್ಲಿ ಮಗುಗೆ ಏನು ಹಾಲು ಕೊಡ್ತೀವಲ್ಲ ಅದನ್ನೇ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆ ಎಲ್ಲದಕ್ಕೂ ತಾಯಿಯೇ ಮೂಲ. ಮಗು ಹುಟ್ಟಿದೆ ಅನ್ನೋದು ಮಗು 9 ತಿಂಗಳಾದ್ಮೇಲೆ ಹುಟ್ಟಿರೋದಲ್ಲ, ತಾಯಿ ಗರ್ಭದಲ್ಲಿ ಬೇಕಾದ್ರೆ ಮಗು ಬೆಳವಣಿಗೆ ಸ್ಟಾರ್ಟ್ ಆಗ್ಬಿಡುತ್ತೆ. ಸೊ 9 ತಿಂಗಳು ತಾಯಿ ಗರ್ಭಿಣಿ ಆದಾಗ ತಾಯಿ ಏನು ಆಹಾರ ತಗೊಳುತ್ತಲ್ಲ ಅದೇ ಮಗುಗೆ ಆಹಾರವಾಗಿ ಹೋಗುತ್ತೆ. ಮಗು ಡನನ ಆದ್ಮೇಲೆ ಮತ್ತೆ 6 ತಿಂಗಳು ಎದೆಹಾಲು, ಎದೆಹಾಲಾದ್ಮೇಲೆ ಬೇರೆ ಏನೇನು ಆಹಾರ ತಗೋತೀವ, ಫಸ್ಟ್ 2 ಇಯರ್ಸ್ ಏನೇನು ಕೊಡ್ತೀವಲ್ಲ ಅದ್ರ ಮೇಲೆ ಮಗುವಿನ ಫೈನಲ್ ಗ್ರೋತ್ ಡೆವಲಪ್ಮೆಂಟ್ ಎಲ್ಲ ನಿರ್ಧಾರ ಆಗಿರುತ್ತೆ.

0: ಆಗುತ್ತೆ ಅಂತ ಹೇಳ್ತೀನಿ.
1: ಈಗ ಡಾಕ್ಟರ್, ನಾನು ತುಂಬಾ ಕಡೆ ಓದಿದ್ದೀನಿ, ಇತ್ತೀಚೆಗೆ ಪಶ್ಚಿಮ ದೇಶಗಳಲ್ಲಿ ಈ ಮಗುವನ್ನ ತಾಯಿಯಿಂದ ಬೇರ್ಪಡಿಸಬಾರ್ದು, ಅಂದ್ರೆ ಯಾವ ರೀತಿ ಕಾಂಗಾರು ತನ್ನ ಮಗುವನ್ನ ಹೊಟ್ಟೆಯೊಳಗೆ ಇಟ್ಕೊಂಡಿರುತ್ತೆ ಅದೇ ರೀತಿ ಇರಬೇಕು, ಅಂದ್ರೆ ಒಂದು ಬಾಂಧವ್ಯ ಬೆಳೆಯುತ್ತೆ, ಮಗುವಿನ ಆರೋಗ್ಯನೂ ಚೆನ್ನಾಗಿರುತ್ತೆ ಅಂತ ಪಾಶ್ಚಿಮಾತ್ಯ ದೇಶಗಳಲ್ಲಿ ಆ ಕಾನ್ಸೆಪ್ಟ್ ಇದೆ. ಇದು ಎಷ್ಟರ ಮಟ್ಟಿಗೆ ಸರಿ ಡಾಕ್ಟ್ರೆ?
0: ಖಂಡಿತ, ಮಗುವನ್ನು ಯಾವುದೇ ಕಾರಣಕ್ಕೂ ತಾಯಿಯಿಂದ ಬೇರ್ಪಡಿಸಲೇಬಾರದು. ಯೂಶಲಿ ಏನಾಗುತ್ತೆ, ಮಗು ಹುಟ್ಟಿದ ನಂತರ, ಹುಟ್ಟಿದ ತಕ್ಷಣ ಮಗು ಬಹಳ ಆಕ್ಟಿವ್ ಆಗಿರುತ್ತೆ. ಏನಕ್ಕೆ ಆಕ್ಟಿವ್ ಆಗಿರುತ್ತೆ, ಒಂದು ಡೆಲಿವರಿ ಅನ್ನೋದು ಒಂದು ವೆರಿ ಸ್ಟ್ರೆಸ್ಫುಲ್ ಪ್ರೋಸೆಸ್, ಒತ್ತಡ ಅಂಶದಿಂದ ಕೂತಿರುತ್ತೆ. ಆ ಒತ್ತಡದಿಂದ ಹೊರಗಡೆ ಬಂದ ತಕ್ಷಣ ಮಗು ತುಂಬಾ ಆಕ್ಟಿವ್ ಆಗಿರುತ್ತೆ, ಎಸ್ಪೆಷಲಿ 1-2 ಗಂಟೆ ಮಗು ಹುಟ್ಟಿದ ತಕ್ಷಣ ಬಹಳ ಆಕ್ಟಿವ್ ಆಗಿರುತ್ತೆ. ಆ ಟೈಮಲ್ಲಿ ನಾವೇನ್ ಮಾಡಬೇಕು, ಮಗುಗೆ ತಾಯಿ ಹಾಲು ಕುಡಿಸಲೇಬೇಕಾಗತ್ತೆ. ಆ ಕ್ರೂಷಿಯಲ್ ಟೈಮ್ ನಾವು ಮಿಸ್ ಮಾಡ್ಬಿಟ್ವಿ ಅಂದ್ರೆ ಮಗು ನಿದ್ದೆ ಹೋಗ್ಬಿಡುತ್ತೆ. ಸೊ ಆಮೇಲೆ ನಿದ್ರೆ ಮಾಡಿಸಿದ್ರು ಹೇಳಲ್ಲ. ಸೊ ಆ ಲೆಕ್ಕಕ್ಕೆ ಫಸ್ಟ್ ಮಗು ಹುಟ್ಟಿದ ನಂತರ ತಾಯಿ ಹಾಲು ಕುಡಿಸೋದು ಬಹಳ ಪ್ರಾಮುಖ್ಯತೆ. ಅವಾಗ ತಾಯಿಗೆ ಹಾಲು ಕುಡಿಸೋದ್ರಿಂದ ಏನಾಗುತ್ತೆ ಅಂದ್ರೆ ತಾಯಿ ಮತ್ತು ಮಗುವಲ್ಲೂ ಒಂದು ಬಾಂಡೇಜ್ ಡೆವಲಪ್ ಆಗುತ್ತೆ, ಮತ್ತೆ ಅವ ಇಬ್ರು ಸ್ಕಿನ್ ಟು ಸ್ಕಿನ್ ಕಾಂಟ್ಯಾಕ್ಟ್ ಅಂತ ಹೇಳ್ತೀವಿ, ಸ್ಪರ್ಶದಿಂದ ಮಗುವಿನ ಸ್ಕಿನ್ ಟೆಂಪರೇಚರ್ ಚೆನ್ನಾಗಿ ಮೈಂಟೈನ್ ಆಗುತ್ತೆ. ಹುಟ್ಟಿದ ನಂತರ ಅದು 1 ಅವರ್ ಇರುತ್ತಲ್ಲ, ಅವಾಗ ತಾಯಿ ಹಾಲು ಕುಡಿಸಬೇಕು. ಅದಕ್ಕೆ ನಾವು ತಾಯಿ ಮತ್ತು ಮಗುನ ಯಾವುದೇ ಕಾರಣ ಬೇರ್ಪಡಿಸಲೇಬಾರದು.
1: ಕೇಳಿದರೆ ನಮ್ಮ ಜೊತೆಗೆ ಡಾಕ್ಟರ್ ಅಪ್ರಮೇಯ ಅವರು ಮಾತಾಡ್ತಿದ್ದಾರೆ. ಇವರು ಸಹ್ಯಾದ್ರಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಶಿವಮೊಗ್ಗ ಇಲ್ಲಿ ನವಜಾತ ಶಿಶುಗಳ ತಜ್ಞರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನವಜಾತ ಶಿಶುಗಳ ಆರೋಗ್ಯದ ಪಾಲನೆ ಪೋಷಣೆ ಕುರಿತಂತೆ ಅವರು ತಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಈಗ ಡಾಕ್ಟರ್, ತಾವು ಈ ಎದೆ ಹಾಲಿನ ಪ್ರಾಮುಖ್ಯತೆ ಬಗ್ಗೆ ಹೇಳಿದರೆ ಇದನ್ನು ಇನ್ನೂ ಸ್ವಲ್ಪ ನಮ್ಮ ಕೇಳುಗರಿಗೆ ವಿವರಿಸಿ ಹೇಳಿ.
0: ಈಗ ನೀವು ಎಲ್ಲ ಕಡೆ ಕೇಳ್ತಾ ಇರಬಹುದು ನ್ಯೂಟ್ರಿಷನ್ ನ್ಯೂಟ್ರಿಷನ್ ಅಂತ ಎಲ್ಲ ಕಡೆ ಮಾತಾಡ್ತೀವಿ. ನ್ಯೂಟ್ರಿಷನ್ ಅಂದ್ರೆ ಏನಪ್ಪಾ ಅಂದ್ರೆ ಪರಿಪೂರ್ಣ ಆಹಾರ ಅಂತ. ಆ ನ್ಯೂಟ್ರಿಷನ್ ವರ್ಡೇ ಬಂದಿರೋದು ಲ್ಯಾಟಿನ್ ವರ್ಡ್ ಇಂದ, ನ್ಯೂಟ್ರಿಕಸ್ ಅಂತ. ನ್ಯೂಟ್ರಿಕಸ್ ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ ಟುಸಕ್ ಎಟ್ ದ ಬ್ರೆಸ್ಟ್, ಅಂದ್ರೆ ತಾನೇ ಎದೆಹಾಲು ಚೀಪೋದು. ಅಂದ್ರೆ ಎದೆಹಾಲಿಗಿಂತ ಪರಿಪೂರ್ಣವಾದ ಆಹಾರ ಬೇರೆ ಏನಿಲ್ಲ. ನ್ಯೂಟ್ರಿಷನ್ ಅಂದ್ರೆ ಪರಿಪೂರ್ಣ ಆಹಾರ, ಎದೆಹಾಲಿಗೆ ಪರಿಪೂರ್ಣ ಆಹಾರ ಅಂತ ಹೇಳ್ತೀವಿ. ಸೊ ನೀವು ಯಾವುದೇ ಆಹಾರ ತಗೊಂಡ್ರೆ ನಿಮ್ ಮೂರ್ ಅಂಶಗಳಿರುತ್ತೆ, ಒಂದು ಕಾರ್ಬೋಹೈಡ್ರೇಟ್ ಅಂದ್ರೆ ಸಕ್ಕರೆ ಅಂಶ, ಇನ್ನೊಂದು ಪ್ರೋಟೀನ್ ಅಂಶ, ಇನ್ನೊಂದು ಕೊಬ್ಬಿನ ಅಂಶ. ಸೊ ನವಜಾತ ಶಿಶುಗಳ ಮಗುವಿನ 6 ತಿಂಗಳ ಬೆಳವಣಿಗೆಗೆ ಏನೇನ್ ಬೇಕು, ಎಷ್ಟು ಮಟ್ಟಿಗೆ ಪ್ರೋಟೀನ್ ಬೇಕು, ಎಷ್ಟು ಮಟ್ಟಿಗೆ ಕೊಬ್ಬಿನ ಅಂಶ ಬೇಕು, ಎಷ್ಟು ಮಟ್ಟಿಗೆ ಸಕ್ಕರೆ ಅಂಶ ಬೇಕು, ಅವೆಷ್ಟು ಎದೆಹಾಲಿನಲ್ಲಿ ಸಿಕ್ಬಿಡುತ್ತೆ ಮಕ್ಕಳಿಗೆ. ಸೊ ಹಾಗಾಗಿ ಎದೆಹಾಲನ್ನು ಇಂಪಾರ್ಟೆಂಟ್. ಅದಲ್ಲದೆ ತುಂಬಾ ರೋಗಗಳು ನಮ್ಮ ಭಾರತ ದೇಶದಲ್ಲಿ ನಾವು ನೋಡ್ತಾ ಹೋದ್ರೆ, ಒಂದು ಶ್ವಾಸಕೋಶದ ಸೋಂಕು, ಅತಿಸ್ರಾವ ಬೇದಿ ಅಂತದಲ್ಲಿ ನಾವು ಮಕ್ಕಳನ್ನು ತುಂಬಾ ಜನ ಕಳ್ಕೋತಾ ಇದೀವಿ. ಈ ಎದೆಹಾಲು ಉಣಿಸೋದ್ರಿಂದ ಅದು ಶ್ವಾಸಕೋಶದ ಸೋಂಕು ಆಗಿರ್ಬೋದು, ಅತಿಸ್ರಾವ ಬೇದಿ ಆಗಿರ್ಬೋದು, ಅವನ್ನೆಲ್ಲ ತಡೆಗಟ್ಟಬಹುದು. ಅದಲ್ಲದೆ ಚರ್ಮಕ್ಕೆ ಸಂಬಂಧಪಟ್ಟ ಅಲರ್ಜಿ ಆಗಿರ್ಬೋದು, ಹಾಗೆ ನಾವು ಮುಂದೆ ಯೋಚನೆ ಮಾಡ್ಕೊಂಡ್ರೆ ಅಸ್ತಮಾ ಅಂತ ಹೇಳ್ತೀವಿ, ಅಸ್ತಮಾ ಆಗಿರ್ಬೋದು, ಮಕ್ಕಳು ದೊಡ್ಡವರಾದ್ಮೇಲೆ ಡಯಾಬಿಟೀಸ್ ಆಗಿರ್ಬೋದು, ಹೈಪರ್ ಟೆನ್ಷನ್ ಆಗಿರ್ಬೋದು, ಎಲ್ಲದಕ್ಕೂ ಎದೆಹಾಲು ಕುಡಿಸೋದ್ರಿಂದ ಅದುದೆಲ್ಲ ಡಿಸೀಸ್ ಬರೋದು ಕಡಿಮೆ ಆಗುತ್ತೆ.
1: ಅಂದ್ರೆ ಎದೆಹಾಲು ಅಮೃತಕ್ಕೆ ಸಮಾನ ಅಂತ ನಮ್ಮ ಹಿರಿಯರು ಹೇಳ್ತಾ ಇದ್ದಾರೆ.
0: ಎದೆಹಾಲು ಅಮೃತಕ್ಕೆ ಸಮಾನ, ಇದರಲ್ಲಿ ಬೇರೆ ಕ್ವಶನ್ನೇ ಇಲ್ಲ, ಅದು ಆಲ್ರೆಡಿ ಸೈಂಟಿಫಿಕ್ ಅಲ್ಲೂ ಪ್ರೂವ್ ಆಗ್ಬಿಟ್ಟಿದೆ. ಮತ್ತೆ ಇನ್ನೊಂದು 2 ಸ್ಟಡೀಸು ಆಗಿದೆ, ಎದೆಹಾಲು ಕುಡಿದ ಮಕ್ಕಳು ಮತ್ತೆ ಪೌಡರ್ ಹಾಲು ಕುಡಿದಿರೋ ಮಕ್ಕಳಲ್ಲಿ 10 ವರ್ಷದ ಮಕ್ಕಳಲ್ಲಿ IQ ಟೆಸ್ಟ್ ಅಂತ ಇಂಟೆಲಿಜೆನ್ಸ್ ಎಷ್ಟಿದೆ ಅಂತ ನೋಡಿದಾಗ, ಎದೆಹಾಲು ಕುಡಿದಿರೋ ಮಕ್ಕಳಲ್ಲಿ ಇಂಟೆಲಿಜೆನ್ಸ್ 8-10 ಪಾಯಿಂಟ್ಸ್ ಜಾಸ್ತಿ ಇರೋದು ವೈಜ್ಞಾನಿಕವಾಗಿ ಪ್ರೂವ್ ಆಗಿರೋ ವಿಚಾರ.
1: ಈಗ ಡಾಕ್ಟ್ರೆ, ಎದೆ ಹಾಲಿನ ಪ್ರಾಮುಖ್ಯತೆ ಬಗ್ಗೆ ನಮ್ಮ ಕೇಳುಗರಿಗೆ ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ರೆ, ಆದರೂ ಯಾರು ಮಗುವಿಗೆ ಈಗಷ್ಟೇ ಜನ್ಮವನ್ನು ಕೊಟ್ಟರೆ ಅವರಿಗೆ ಎದೆ ಹಾಲು ನೀಡುವುದರ ಬಗ್ಗೆ ಅನೇಕ ಒಂದು ಪ್ರಶ್ನೆಗಳಿರ್ತವೆ. ನಾನು ಕೊಡ್ತಿರುವಂತಹ ಎದೆ ಹಾಲು ಸಾಕೆ, ಎದೆ ಹಾಲು ಒಂದೇ ಕೊಟ್ಟರೆ ಸಾಕೆ ಅನ್ನುವಂಥದ್ದು ಒಂದು, ಮತ್ತೆ ಎಷ್ಟು ಬಾರಿ ಫೀಡ್ ಮಾಡಬೇಕು, ಯಾಕಂದ್ರೆ ತಾವು ಈಗ ಹೇಳಿದಾಗ ವರ್ಕಿಂಗ್ ವುಮೆನ್ ಇರ್ತಾರೆ, ಅವರು ಆಫೀಸಿಗೆ ಹೋಗ್ತಿರ್ತಾರೆ, ಟೈಮ್ ಟೈಮಿಗೆ ಬಂದು ಫೀಡ್ ಮಾಡೋಕ್ಕಾಗಲ್ಲ, ಈ ಎಲ್ಲ ಪ್ರಶ್ನೆಗಳಿಗೆ ತಾವು ತಜ್ಞರಿಗೆ ಉತ್ತರವನ್ನು ಕೊಡಬೇಕು.
0: ಯೂಶಲಿ ಏನಾಗುತ್ತೆ ಅಂದ್ರೆ, ಜನನ ಆದ ನಂತರ ಮೊದಲು 3 ದಿನ ಎದೆ ಹಾಲು ಏನ್ ಬರುತ್ತಲ್ಲ ಅದಕ್ಕೆ ಕೊಲೆಸ್ಟ್ರಮ್ ಅಂತ ಕರಿತೀವಿ. ಯೂಶಲಿ ಆ ಕೊಲೆಸ್ಟ್ರಮ್ ಅಂತ ಏನ್ ಹೇಳ್ತೀವಲ್ಲ, ಅದು ದಿನಕ್ಕೆ 10-15 ml ಬಂದ್ರೆ ಹೆಚ್ಚು. ಓಕೆನಾ? ಏನ್ ಅನ್ಕೋತಾರೆ, ತುಂಬಾ ಹಾಲು ಕಡಿಮೆ ಆಗಿದೆ, ನನ್ನ ಎದೆ ಹಾಲು ಕಡಿಮೆ ಆಗಿದೆ, ನನ್ನ ಎದೆ ಹಾಲು ಮಗುಗೆ ಸಾಕಾಗ್ತಿಲ್ಲ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ, ಎಲ್ಲರೂ ಪೌಡರ್ ಹಾಲು ಮತ್ತೆ ಹಸು ಹಾಲು ಮೊರೆ ಹೋಗ್ಬಿಡ್ತಾರೆ. ಅದು ತುಂಬಾ ರಾಂಗ್ ಪ್ರಾಕ್ಟೀಸ್. ನೀವು ನಿಮ್ ಮಕ್ಕಳಿಗೆ ಏನಾದ್ರು ಬೆಸ್ಟ್ ಗಿಫ್ಟ್ ಕೊಡಬೇಕು ಅಂತಿದ್ರೆ ಅದು ಕೊಲೆಸ್ಟ್ರಮ್. ಅಂದ್ರೆ ಫಸ್ಟ್ 3 ದಿನ ನಿಮ್ಮ ಏನೇನು ತಾಯಿಯಿಂದಲೂ ಉತ್ಪತ್ತಿ ಆಗ ಹಾಲನ್ನು ಕೊಟ್ಬಿಟ್ರೆ ಅದು ಬೆಸ್ಟ್ ಗಿಫ್ಟ್ ಅಂತ ಹೇಳ್ತೀವಿ. ಬೆಸ್ಟ್ ಗಿಫ್ಟ್ ಅಂದ್ರೆ ರೋಗ ನಿರೋಧಕ ಶಕ್ತಿ ಇರುತ್ತಲ್ಲ ಎಲ್ಲದು ಆ ಕೊಲೆಸ್ಟ್ರಮ್ ಅನ್ನು ಹಾಲಲ್ಲಿ ಇರುತ್ತೆ. ಮಕ್ಕಳನ್ನ 60-70 ಡಿಸೀಸ್ಗಳು ಬರದೇ ಇರೋ ತರ ಫೈಟ್ ಮಾಡುವಂತ ಏನೇನು ಇಮ್ಯುನಿಟಿ ಪವರ್ ಎಲ್ಲದು ಆ ಕೊಲೆಸ್ಟ್ರಮ್ ಅಲ್ಲಿ ಇರುತ್ತೆ. ಬಟ್ ಆ ಕೊಲೆಸ್ಟ್ರಮ್ ಅನ್ನು ಆ ಹಾಲು ದಿನಕ್ಕೆ 10-15 ml ಇರುತ್ತೆ. ಸೊ ನೀವ್ ಏನ್ ಮಾಡಬೇಕು, ಜನನ ಆದ ತಕ್ಷಣ ಅಂತ ಹೇಳಿದ್ರೆ 2 ಗಂಟೆಗೂ ಎದೆ ಹಾಲನ್ನ ಚೀಪ್ಸ್ಲಿಕ್ಕೆ ನಾವು ಹೇಳ್ತೀವಿ. ಏನಾಗುತ್ತೆ, ಎದೆ ಹಾಲು ಚೀಪ್ದಂಗೂ ನಿಮ್ಮ ಹಾಲು ಪ್ರೊಡಕ್ಷನ್ ಸ್ಟಾರ್ಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಎದೆ ಹಾಲು ಯಾವಾಗ ಮಗು ಚೀಪ್ಸದೇ ಇಲ್ವೋ, ಹಾಲು ಕಡಿಮೆ ಅಂತ ಏನ್ ಮಾಡ್ಬಿಡ್ತಾರೆ ತಾಯಿಂದ್ರು, ಚೀಪ್ಸ್ಲಿಕ್ಕೆ ಹೋಗಲ್ಲ, ಅವಾಗ ಏನಾಗುತ್ತೆ ಹಾಲು ಪ್ರೊಡಕ್ಷನ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಯಾವುದೇ ಕಾರಣಕ್ಕೂ ನಮ್ಮಲ್ಲಿ ಹಾಲು ಕಡಿಮೆ ಆಗಿದೆ ಅಂತ ಹೇಳಿ ತಾಯಿಂದ್ರು ಯಾವತ್ತು ಹತಾಶೆ ಒಳಗಾಗಬಾರ್ದು. 2 ಗಂಟೆಗೂ ಹಾಲು ಚೀಪ್ಸ್ತಾನೆ ಇರಬೇಕಾಗತ್ತೆ. ಚೀಪ್ಸ್ದಂಗೂ ಹಾಲು ಪ್ರೊಡಕ್ಷನ್ ಚೆನ್ನಾಗುತ್ತೆ. 3-4 ದಿನದಲ್ಲಿ ಹಾರ್ಡ್ ರಿಕ್ವೈರ್ಡ್ ಅಮೌಂಟ್ ಹರಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಏನು ತೊಂದರೆ ಆಗೋದಿಲ್ಲ.
1: ಮತ್ತೆ ಈಗ ಮಗು ಸ್ವಲ್ಪ 1-2 ತಿಂಗಳಾದ್ಮೇಲೆ ಎಷ್ಟು ಬಾರಿ ಫೀಡ್ ಮಾಡಬೇಕಾಗುತ್ತೆ?

0: ಯೂಶಲಿ ನಾವೇನ್ ಹೇಳ್ತೀವಿ ಅಂದ್ರೆ ಹುಟ್ಟಿದ ಒಂದೆರಡು ಮೂರು ವಾರದೊಳಗೆ ಎರಡರಿಂದ ಮೂರು ಗಂಟೆಗೆ ಮಗು ಮಲಗಿದ್ರು ಎಪ್ಸಿ ಹಾಲು ಕೊಡಿಸಬೇಕಾಗುತ್ತೆ. ಒಂದು ತಿಂಗಳಾದ ನಂತರ ಡಿಮ್ಯಾಂಡ್ ಫೀಡಿಂಗ್ ಅಂತ, ಯಾವಾಗ ಮಗು ಹಸುವಾಗಿ ಅಳ್ತಿರುತ್ತಲ್ಲ ಅವಾಗ ಹಾಲು ಕೊಡಿ ಅಂತ ಹೇಳ್ತೀವಿ. ಬಟ್ ಒಂದು ತಿಂಗಳಿನ ತನಕ ಎರಡು ಗಂಟೆಗೂ ಮಗು ಮಲಗಿದ್ರು ಎಪ್ಸಿ ಹಾಲು ಕೊಡಿಸಬೇಕಾಗತ್ತೆ.
1: ಸೊ ಇದು ಬಹಳ ಅವಶ್ಯಕ, ಯಾಕಂತಂದ್ರೆ ಮಗುವಿನ ದೇಹದಲ್ಲಿ ಇಮ್ಯುನಿಟಿ ಒಂದು ಡೆವಲಪ್ ಮಾಡೋದಕ್ಕೆ ತಾವೇನು ಹೇಳಿದ್ರಿ ಎದೆ ಹಾಲು ಅಮೃತದ ಒಂದು ಕೆಲಸವನ್ನು ಮಾಡ್ತದೆ. ಈಗ ಡಾಕ್ಟ್ರೆ, ಈ ಹಸುವಿನ ಹಾಲು ಮತ್ತು ಪೌಡರ್ ಹಾಲು ಅನ್ನು ಮಕ್ಕಳಿಗೆ ಕುಡಿಸ್ಬೋದೇ ಅನ್ನೋಂಥದ್ದು ಒಂದು ಪ್ರಶ್ನೆ. ಯಾಕಂತಂದರೆ ಸಾಕಷ್ಟು ಜನ ತಾವು ಹಿಡಿದಾಗೆ ಹಾಲು ಸರಿಯಾಗಿ ಬರುತ್ತೆ ಅನ್ನೋಂಥ ಕಾರಣದಿಂದ ಅಥವಾ ಬೇರೆ ಬೇರೆ ಕಾರಣಗಳಿರ್ಬೋದು, ಕೆಲವರು ಫ್ಯಾಷನ್ ಅಂತ ಪೌಡರ್ ಹಾಲನ್ನು ಕುಡಿಸ್ತಿರ್ತಾರೆ, ಬೇರೆ ಬೇರೆ ಕಾರಣಗಳಿರ್ಬೋದು, ತಮ್ಮ ಅಭಿಪ್ರಾಯ ಏನು ಡಾಕ್ಟ್ರೆ?
0: ನಾನು ಅವಾಗಲೇ ಹೇಳ್ತಾ ಇದ್ದೆ ಎದೆ ಹಾಲಿನ ಮಹತ್ವ ಅಂತ. ಎದೆ ಹಾಲಿಂದ ಮಗುಗೇನೋ ಉಪಯೋಗ ಆಯಿತು ಅಂತ ಹೇಳಿದೆ, ಅದಲ್ಲದೆ ಮಗುಗಲ್ಲದೆ ತಾಯಿಗೂ ಹೆಲ್ಪ್ ಆಗುತ್ತೆ ಎದೆ ಹಾಲಿಂದ. ಏನು ಹೇಗೆ ಹೆಲ್ಪ್ ಆಗುತ್ತೆ ಅಂದ್ರೆ, ಯೂಶಲಿ ಪ್ರೆಗ್ನೆಂಟ್ ಟೈಮಲ್ಲಿ 8-10 kg ತಾಯಿ ತೂಕ ಜಾಸ್ತಿ ಆಗ್ಬಿಟ್ರೆ ಎದೆ ಹಾಲು ಕುಡಿಸೋದ್ರಿಂದ ಆ ಪ್ರೆಗ್ನೆನ್ಸಿಲಿ ಏನೇನು ವೈಟ್ ಗೇನ್ ಆಗಿರುತ್ತಲ್ಲ ಆ ವೈಟ್ ಗೇನ್ ಎಲ್ಲ ಕಡಿಮೆ ಆಗುತ್ತೆ. ಸೊ ನಿಮ್ ಮದರ್ಗೆ ಫ್ಯಾಷನ್ ಬಗ್ಗೆ ತುಂಬಾ ಆಲೋಚನೆಗಳಿದ್ರೆ ಮದರ್ ಏನ್ ಮಾಡಬೇಕು ಅಂದ್ರೆ, ಫಸ್ಟ್ ಥಿಂಗ್ ಮಾಡಬೇಕಿರೋದು ಫಸ್ಟ್ 6 ತಿಂಗಳು ಚೆನ್ನಾಗಿ ಎದೆ ಹಾಲು ಕುಡಿಸಬೇಕಾಗತ್ತೆ. ಸೊ ಪ್ರೆಗ್ನೆನ್ಸಿ ಟೈಮಲ್ಲಿ ಏನ್ ತೂಕ ಅವಳು ಅಧಿಕ ಆಗಿರುತ್ತೆ ಅದು ಕಡಿಮೆ ಆಗಬೇಕು ಅಂದ್ರೆ ಎದೆ ಹಾಲೇ ಕೊಡಿಸಬೇಕಾಗತ್ತೆ. ಅದಲ್ಲದೆ ಈಗ ಸೈಂಟಿಫಿಕ್ ಸ್ಟಡೀಸ್ ಇಂದ ಏನ್ ಪ್ರೂವ್ ಆಗಿದೆ ಅಂತ ಹೇಳಿದ್ರೆ, ಬ್ರೆಸ್ಟ್ ಕ್ಯಾನ್ಸರ್ ಆಗಿರ್ಬೋದು, ಆಮೇಲೆ ಒವೇರಿಯನ್ ಕ್ಯಾನ್ಸರ್ ಅಂತ ಹೇಳ್ತೀವಿ, ಈಗೆಲ್ಲ ತುಂಬಾ ಜಾಸ್ತಿ ಆಗ್ತಾ ಇದೆ, ಅವೆಲ್ಲ ಕಡಿಮೆ ಆಗಬೇಕು ಅಂದ್ರೆ ಎದೆ ಹಾಲು ಕುಡಿಸೋದ್ರಿಂದ ಅವೆಲ್ಲ ತಾಯಿಗೆ ಬರೋ ಕ್ಯಾನ್ಸರ್ಗಳು ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಯಾವ್ದೇನಕ್ಕೂ ಎದೆ ಹಾಲಿನಿಂದ ಬಿಟ್ಟು ಬೇರೆ ಆಲ್ಟರ್ನೇಟಿವ್ ಆಗಿ ಮೊರೆ ಹೋಗ್ಲೇಬಾರದು. ಓಕೆನಾ? ಇದು ಏನಾಗುತ್ತೆ, ಪೌಡರ್ ಹಾಲ್ ಆಗಿರ್ಬೋದು ಅಥವಾ ಹಸು ಹಾಲು ಸ್ಪೆಷಲಿ ತಗೊಂಡ್ಬಿಟ್ರೆ ಕೆಲವೊಮ್ಮೆ ಏನಾಗುತ್ತೆ, ನಮ್ಮ ಹಾಲು ಕಡಿಮೆ ಆಗ್ತಿದೆ ಅಂತ ಹೇಳ್ಬಿಡ ಅಂದ್ರೆ ಏನ್ ಮಾಡ್ತಾರೆ, ಹಸು ಹಾಲು ಮೊರೆ ಹೋಗ್ತಾರೆ. ಅದು ಬಹಳ ಡೇಂಜರ್. ಹಸುವಿನ ಹಾಲಿನಲ್ಲಿ ಏನಿರುತ್ತೆ ಅಂದ್ರೆ ಪ್ರೋಟೀನ್ ಅಂಶ ಬಹಳ ಅಧಿಕವಾಗಿರುತ್ತೆ. ಪ್ರೋಟೀನ್ ಅಂಶ ಅಧಿಕವಾಗಿದ್ದಾಗ ಏನಾಗುತ್ತೆ, ಡೈಜೆಷನ್ ಆಗೋದಿಲ್ಲ. ಸೊ ಡೈಜೆಸ್ಟಿವ್ ರಿಲೇಟೆಡ್ ಸಿಂಪ್ಟಮ್ಸ್ ಅಂದ್ರೆ ಹೊಟ್ಟೆ ನೋವಾಗಿರ್ಬೋದು, ಖಂಡಿತ ಅಳೋದು ಪ್ರಾಬ್ಲಮ್ ಎಲ್ಲ ಆಗ್ಬಿಡುತ್ತೆ. ಮತ್ತೆ ತುಂಬಾ ರೀತಿಯ ತೊಂದರೆ ಆಗುತ್ತೆ, ತುಂಬಾ ಮಿನರಲ್ಸ್ ಅಂಶಗಳೆಲ್ಲ ಬಹಳ ಅಧಿಕವಾಗಿರುತ್ತೆ, ಅದರಿಂದ ಕಿಡ್ನಿ ಹೊಡೆತ ಬೀಳುತ್ತೆ. ಹಾಗಾಗಿ ಫಸ್ಟ್ 1 ವರ್ಷದ ತನಕ ಹಸು ಹಾಲು ಕೊಡ್ಲಿಕ್ಕೆ ಹೋಗ್ಬಾರ್ದು. ಮತ್ತೆ ಪೌಡರ್ ಹಾಲು, ಕೆಲವೊಮ್ಮೆ ಏನಾಗುತ್ತೆ ಹಾಲು ಕಡಿಮೆ ಆಗಿದೆ ಅಂತ ಪೌಡರ್ ಹಾಲು ಮೊರೆ ಹೋಗ್ತಾರೆ, ಅದು ಬಹಳ ಅಧಿಕವಾಗಿ ಹಣ ಖರ್ಚಾಗ್ಲಿ ಹೋಗುತ್ತೆ. ಹಣ ಖರ್ಚಾಗೋದೇ ಅಲ್ಲದೆ ಅದನ್ನ ಪ್ರಿಪೇರ್ ಮಾಡಬೇಕಾಗಲೇ ಹೈಜೀನ್ ಮೆಥಡ್ ಫಾಲೋ ಮಾಡಿಲ್ಲ ಅಂದ್ರೆ ಅತಿಸ್ರಾವ ಬೀದಿ ಆಗಿರ್ಬೋದು, ಶ್ವಾಸಕೋಶ ರಿಲೇಟೆಡ್ ಸೋಂಕು ಆಗಿರ್ಬೋದು, ಎಲ್ಲಾ ರೀತಿ ಸೋಂಕುಗಳು ಬರುತ್ತೆ. ಒಂದು ಹಣದ ಖರ್ಚು, ಅದು ಒಂದು ಸ್ಟಡಿ ಮಾಡಿದ್ದಾರೆ ಲೋ ಮಿಡಲ್ ಕ್ಲಾಸ್ ಕಂಟ್ರೀಸ್ ಅಲ್ಲಿ. ಈಗ ಎದೆ ಹಾಲು ಮತ್ತೆ ಪೌಡರ್ ಹಾಲು ಎಷ್ಟು ಹಣ ಖರ್ಚಾಗುತ್ತೆ ಅಂದ್ರೆ, ಒಬ್ಬ ತಂದೆ ದುಡಿಯೋ 1/3 ಇನ್ಕಮ್ ಪೌಡರ್ ಹಾಲಿಗೆ ಹೋಗ್ಬಿಡುತ್ತೆ ಅಂತ. ಸೊ ಈಗ ಆ ಲೆಕ್ಕದಲ್ಲಿ ಎದೆ ಹಾಲು ಕೊಡಿಸೋದ್ರಿಂದ ಒಂದು ಡಿಸೀಸ್ ಫ್ರೀ ಆಗುತ್ತೆ, ಆಮೇಲೆ ಎಕನಾಮಿಕಲ್ ಅಂದ್ರೆ ನಿಮ್ಗೆ ಯಾವುದೇ ರೀತಿ ಎಕನಾಮಿಕಲ್ ಬರ್ಡನ್ ಆಗೋದಿಲ್ಲ. ಎಲ್ಲಾ ರೀತಿನೂ ನೋಡ್ಬಿಟ್ರೆ ಎದೆ ಹಾಲಿಗಿಂತ ಬೇರೆ ಆಲ್ಟರ್ನೇಟಿವ್ ಇಲ್ಲ, ಅದಕ್ಕೆ ನ್ಯೂಟ್ರಿಷನ್ ಅನ್ನೋ ವರ್ಡನ್ನೇ ಎದೆ ಹಾಲಿಗೆ ಅಂತ ಹೇಳ್ಬಿಟ್ಟಿದ್ದಾರೆ.
1: ತುಂಬಾ ಚೆನ್ನಾಗಿ ಹೇಳಿದ್ರಿ ಡಾಕ್ಟರ್ ಅಪ್ರೇಮಿ ಅವರು. ಈಗ ಡಾಕ್ಟ್ರೆ, ತಾಯಿಗೆ ಒಂದು ಯಾವಾಗ್ಲೂ ಆತಂಕ ಇರುತ್ತೆ, ಏನಂತಂದ್ರೆ ಒಂದು ಮಗು ಅಳ್ತಾ ಇದೆ ಅಂತ, ಇಲ್ಲಾಂದ್ರೆ ಮಗು ತುಂಬಾ ನಿದ್ದೆ ಮಾಡ್ತಾ ಇದೆ ಅಂತ. ಸೊ ಇದ್ರ ಬಗ್ಗೆ ನಮ್ಮ ಎಲ್ಲಾ ಕೇಳುಗರಿಗೆ, ಅದರಲ್ಲೂ ಮುಖ್ಯವಾಗಿ ತಾಯಿಂದರಿಗೆ ತಾವು ತಿಳಿಸಿ ಹೇಳ್ಬೇಕು.
0: ಬಹಳ ಒಳ್ಳೆ ಕ್ವಶನ್ ಕೇಳಿದ್ರಿ. ಎಲ್ಲ ಹೇಳ್ತಾರೆ ನನ್ ಮಗು ಯಾಕೆ ಅಳುತ್ತೆ ಡಾಕ್ಟರ್ ಅಂತ. ಅದು ತಿಳ್ಕೊಳ್ಳೋದು ಏನಪ್ಪ ಇಂಪಾರ್ಟೆಂಟ್ ವಿಷಯ ಅಂತ ಹೇಳಿದ್ರೆ, ಕಾರಣ ಇಲ್ಲದೆ ಯಾವತ್ತು ಮಗು ಅಳದೇ ಇಲ್ಲ. ಸೊ ಏನ್ ಮಾಡ್ಬೇಕು, ಮಗು ಅಳ್ತಿದೆ ಅಂದ್ರೆ ನೀವು ತಾಯಂದ್ರಾಗಿರ್ಬೋದು ಯಾರೇ ಹೋಗಿದ್ರು ಮಗು ಅಟೆಂಡ್ ಮಾಡ್ಬೇಕಾಗತ್ತೆ. ಯಾಕೆ ಅಳ್ತಾ ಇದೆ ಅಂತ ಮಗು ಸೈಕಾಲಜಿ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಯೂಶಲಿ ಏನಾಗುತ್ತೆ, 9 ತಿಂಗಳು ಮಗು ಗರ್ಭದಲ್ಲೇ ತಾಯಿಯೊಟ್ಟಿಗೆ ಇದ್ಬಿಡುತ್ತೆ. ಅಂತ ಮಕ್ಕಳಿಗೆ ತಾಯಿ ಅಪ್ಪಿಗೆ ಬಿಟ್ಟು ಬೇರೆ ಪರಿಸರ ಇಷ್ಟ ಆಗಲ್ಲ. ಸೊ ಮಗು ಕೆಲವೊಮ್ಮೆ ತಾಯಿ ಅಪ್ಪಿಗೆಯಿಂದ ದೂರ ಆದಾಗ್ಲೂ ಅಳ್ಬೋದು, ಕೆಲವೊಮ್ಮೆ ಹಸುವಾದಾಗ್ಲೂ ಅಳ್ಬೋದು. ಆಮೇಲೆ ಇನ್ನೊಮ್ಮೆ ಏನಾಗುತ್ತೆ, ಕೆಲವೊಮ್ಮೆ ಅತಿಯಾಗಿ ಶೆಕೆ ಆದಾಗ, ಅತಿಯಾಗಿ ಕೋಲ್ಡ್ ಆದಾಗ ಮಗು ಅಳೋದು ಸಹ. ಯೂಶಲಿ ನಮ್ಮಲ್ಲಿ ಸ್ಕಿನ್ ಅಲ್ಲಿ 7 ಪದರಗಳಿರುತ್ತೆ, ಆದ್ರೆ ನವಜಾತ ಶಿಶುಗಳಲ್ಲಿ ಬರೀ 2-3 ಪದರಗಳಿರುತ್ತೆ. ಸೊ ಅಂತ ಮಕ್ಕಳಲ್ಲಿ ಏನಾಗ್ಬೋದು, ತುಂಬಾ ಸೆನ್ಸಿಟಿವ್, ಶೆಕೆನೂ ಆಗಿರ್ಬೋದು ಚಳಿನೂ ತಡ್ಕೊಳಕ್ ಆಗಲ್ಲ. ಯಾವಾಗ ಅತಿಯಾಗಿ ಚಳಿ ಆಗುತ್ತೋ, ಯಾವಾಗ ಶೆಕೆ ಆಗುತ್ತೋ ಅವಾಗ ಖಂಡಿತವಾಗ ಅಳತ್ತೆ. ಆಮೇಲೆ ಕೆಲವೊಮ್ಮೆ ಸೀರಿಯಸ್ ಇಲ್ನೆಸ್ ಇದ್ದಾಗ ಖಂಡಿತವಾಗ ಮಗು ತೋರ್ಸೋದು ಅಳದೆ. ಈಗ ನಾವು ಒಬ್ರಿಗೊಬ್ರು ಮಾತಾಡ್ತೀವಿ, ಮಗುಗೆ ಇರೋ ಏಕ ಸಮೂಹವೇ ಅಳು. ಖುಷಿಯಾದಾಗ್ಲೂ ಅಳಲೇಬೇಕಾಗತ್ತೆ, ಅದು ಒಂದೇ ಮಾಧ್ಯಮ ಆಗಿರುತ್ತೆ ಮಗುಗೆ.
1: ಈಗ ಚಿಕ್ಕ ಮಗುಗೆ ಬೇಜಾರಾಗೋದು ಅದರಿಂದ ಅಳೋದು ಹಾಗೆ ಏನಾದ್ರೂ ಆಗುತ್ತೆ
0: ಆಗುತ್ತೆ ಖಂಡಿತ. ನಾವು ನೋಡ್ತಾ ಇರ್ತೀವಿ ಅವರು ಬಂದಾಗ ಒಂದೇ ಪ್ರೊಸಿಷನ್ ಮಲಗಿ ಖಂಡಿತ ಬೇಜಾರಾದಾಗ ಮಗು ಅಳೋದು ನಾವು ನೋಡಿದೀವಿ. ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಸ್ವಲ್ಪ ಪ್ಲೇಸಸ್ ಚೇಂಜ್ ಮಾಡ್ಬೇಕಾಗತ್ತೆ, ಮಗುನ ಎತ್ಕೋಬೇಕಾಗತ್ತೆ, ಮಗು ಹತ್ರ ಮಾತಾಡ್ಬೇಕತ್ತೆ. ನಾ ಆಲ್ರೆಡಿ ಹೇಳ್ದಂಗೆ ಮಗುಗೆ ನಮ್ಮ ಹತ್ರ ಮಾತಾಡ್ಲಿಕ್ಕೆ ಇರೋ ಒಂದೇ ಒಂದ್ ಮಾಧ್ಯಮ ಅಂದ್ರೆ ಅಳು. ಅದಕ್ಕೆ ಯಾವಾಗ್ಲೂ ಡಿಸ್ಕಂಫರ್ಟ್ ಆಗತ್ತೆ ಅವಾಗ ಅಳತ್ತೆ. ಅವಾಗ ನಾವೇನಾಗತ್ತೆ, ಮಗು ಅಳೋದು ಕಾಮನ್ ಫಿನಾಮಿನನ್ ಅಂತ ನಾವು ಅದನ್ನ ನೆಗ್ಲೆಕ್ಟ್ ಮಾಡ್ದು, ನಾವು ಅಟೆಂಡ್ ಮಾಡ್ಬೇಕಾಗತ್ತೆ. ಮಗು ಹೊತ್ತಿಗೆ ನಾವು ಟೈಮ್ ಸ್ಪೆಂಡ್ ಮಾಡ್ದಂಗು ಮಗು ಸೈಕಾಲಜಿನ ನಾವು ಅರ್ಥ ಮಾಡ್ಕೋತಾ ಹೋಗ್ಬೋದು.
1: ಡಾಕ್ಟರ್, ಒಂದು ಗಂಭೀರವಾದ ಪ್ರಶ್ನೆಯನ್ನ ಕೇಳ್ಬೇಕು. ಯಾಕಂತಂದ್ರೆ ಇತ್ತೀಚೆಗೆ ಮಾಧ್ಯಮಗಳಲ್ಲಿ ಬರ್ತಾ ಇರ್ತಾರೆ, ಈ ವರ್ಕಿಂಗ್ ಕಪ್ಪಲ್ಲಿ ಏನ್ ಮಾಡ್ಬಿಡ್ತಾರೆ, ಮಗುನ ಆಯಾನ ಹತ್ರನೋ ಅಥವಾ ಮನೆಯಲ್ಲಿ ಕೆಲಸ ಮಾಡೋರ ಹತ್ರನೋ ಬಿಟ್ಟು ಹೋಗಿರ್ತಾರೆ, ಮಗು ತುಂಬಾ ಅಳುತ್ತೆ ಅಂತ ಅವರಿಗೆ ನಿದ್ದೆ ಬರುವಂತ ಮಾತ್ರೆಗಳನ್ನ ಹಾಕುವಂತ ಇಂಥ ಕೇಸಸ್ ಆಗ್ತವೆ. ಆದ್ರಿಂದ ತಾಯಂದರು ಈ ನಿಟ್ಟಿನಲ್ಲಿ ಏನೆಲ್ಲ

0: ಎಚ್ಚರಗಳನ್ನು ವಹಿಸಬೇಕು.
1: ಈಗಲೂ ನಾವು ನೋಡ್ತಾ ಇರ್ತೀವಿ ತುಂಬಾ ರೀತಿ ಕೆಲವು ಸಿರಪ್ಗಳನ್ನು ಕೊಟ್ಬಿಡ್ತಾರೆ ನಿದ್ದೆ ಮಾಡಲಿಕ್ಕೆ, ಅವನ್ನ ಖಂಡಿತ ಅವಾಯ್ಡ್ ಮಾಡೋದು ಉತ್ತಮ. ಯಾವತ್ತು ಮಗು ಒಟ್ಟಿಗೆ ಇರಿ. ಮುಂಚೆ ಏನ್ ಹೇಳ್ತಾ ಇದ್ರು ರೂಮಿಂಗ್ ಇನ್ ಅಂತ, ತಾಯಿ ಮತ್ತು ಮಗು ಒಂದೇ ರೂಮಲ್ಲಿ ಇರಬೇಕು ಅಂತ. ಈಗ ಕಾನ್ಸೆಪ್ಟ್ ಚೇಂಜ್ ಆಗಿದೆ, ಬೆಡ್ಡಿಂಗ್ ಇನ್ ಅಂತ. ಅಂದ್ರೆ ಒಂದೇ ಬೆಡ್ಡಲ್ಲಿ ತಾಯಿ ಮಗು ಎಲ್ಲಿರುತ್ತೋ ಅದೇ ಬೆಡ್ಡಲ್ಲಿ ತಾಯಿ ಇರಬೇಕಾಗತ್ತೆ. ತಾಯಿ ತನ್ನ 24 ಗಂಟೆಗಳು ಮಗು ಒಟ್ಟಿಗೆ ಕಳಿಬೇಕಾಗತ್ತೆ. ಸೊ ಮಗುವಿನ ಸೈಕಾಲಜಿ, ಮಗುವಿನ ಸರ್ವತೋಮುಖ ಬೆಳವಣಿಗೆಗೆ ಅದಕ್ಕೆ ನಾನು ಆವಾಗಲೇ ಹೇಳಿದಂಗೆ ತಾಯಿಯ ಪಾತ್ರ ಬಹಳ ಬಹಳ ಮುಖ್ಯವಾಗಿರುತ್ತೆ. ಯಾವುದೇ ಕಾರಣ ಮಗು ಬಿಟ್ಟು ಬೇರೆಯವರಿಗೆ ಕೊಡಕ್ ಹೋಗಬೇಡಿ. ಅದಂತ ಒಳ್ಳೆ ಸಮಯ ನಿಮ್ಗೆಲ್ಲೂ ಸಿಗೋದಿಲ್ಲ, ಓಕೆನಾ? ಹಾಗಾಗಿ ಮಗು ಒಟ್ಟಿಗೆ ಇರಬೇಕು ಅಂತ ನಾನು ಹೇಳ್ತೀನಿ.
0: ಈಗ ಡಾಕ್ಟ್ರೆ, ಈ ನವಜಾತ ಶಿಶುಗಳ ಪಾಲನೆಗೆ ಕುರಿತಂತೆ ಮಗುವಿನ ನಿದ್ದೆ ಕ್ರಮ ಯಾವ ರೀತಿ ಇರ್ತದೆ, ಇದ್ರ ಬಗ್ಗೆ ತಿಳಿಸ್ಕೊಡಿ.
1: ಒಳ್ಳೆ ಸೂಕ್ತವಾದ ಕ್ವಶನ್ ಕೇಳಿದ್ರಿ. ಎಲ್ಲ ನಮ್ಮ ತಾಯಂದ್ರ ಕ್ವಶನ್ ಕೇಳಿದ್ ನನ್ನ ಮಗು ತುಂಬಾ ಹೊತ್ತು ನಿದ್ದೆ ಮಾಡ್ತಾ ಇದೆ ಡಾಕ್ಟ್ರೆ, ಏನು ಹೇಗೆ ಅಂತ. ಇಲ್ಲಿ ನೀವು ತಿಳ್ಕೊಬೇಕಾಗಿರೋ ಮುಖ್ಯವಾದ ಅಂಶ ಏನಪ್ಪ ಅಂತ ಹೇಳಿದ್ರೆ, ಹುಟ್ಟಿರೋ ಮಗು 18-20 ಗಂಟೆ ಕಾಲ ನಿದ್ದೆ ಮಾಡ್ತಾರೆ. ಸೊ ನಿದ್ದೆ ಮಾಡೋದ್ರಿಂದ ಏನಪ್ಪಾ ಅಂದ್ರೆ ಬೌದ್ಧಿಕವಾಗಿ ಬೆಳವಣಿಗೆಗೂ ತುಂಬಾ ಹೆಲ್ಪ್ ಆಗುತ್ತೆ. ಬ್ರೈನ್ ಡೆವಲಪ್ಮೆಂಟ್ಗೆ ನಿದ್ದೆ ಬಹಳ ಸೂಕ್ತ. ಹಾಗಾಗಿ ಹುಟ್ಟಿರೋ ಮಕ್ಕಳು ಚೆನ್ನಾಗಿ 18-20 ಗಂಟೆಗಳು ನಿದ್ದೆ ಮಾಡಿರ್ತಾರೆ. ಸೊ ನೀವು ಕಂಪ್ಲೇಂಟ್ ಮಾಡಲೇ ಹೋಗಿಲ್ಲ ಮಗು ನಿದ್ದೆ ಮಾಡ್ತಾ ಇದೆ ಅಂತ. ಯೂಶಲಿ ಹುಟ್ಟಿದ ನಂತರ ಏನ್ ಮಾಡಬೇಕು, 2 ಗಂಟೆಗೂ ಎಫ್ಸಿ ಹಾಲು ಕೊಡಿಸೋದು. ಹಾಲು ಸಾಕಷ್ಟು ಪ್ರಮಾಣದಲ್ಲಿ ಕೊಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಮಗು ಆರಾಮಾಗಿ ನಿದ್ದೆ ಮಾಡುತ್ತೆ. ಆದಷ್ಟು ಸಲೀಸಾಗಿ ನಿದ್ದೆ ಮಾಡಲಿಕ್ಕೆ ಬಿಡಿ. ಮತ್ತೆ 2 ಗಂಟೆ ಆದ್ಮೇಲೆ ಒಂದು ಸ್ವಲ್ಪ ಎಬ್ಬಿಸಿ ಮತ್ತೆ ಹಾಲು ಕುಡಿಸಿ ಮತ್ತೆ ಮಾಡಲಿ. ನಿದ್ದೆ ಮಾಡ್ತಿದೆ ಅಂತ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾವಾಗ ವರಿ ಮಾಡಬೇಕು ಅಂದ್ರೆ ಹಾಲು ಕುಡಿಲಿಕ್ಕೆ ಹೇಳ್ತಾ ಇಲ್ಲ, ಆಕ್ಟಿವಿಟಿ ಡಲ್ ಆಗಿದೆ, 2 ಗಂಟೆ ನೀವು ಎಪ್ಸಿದ್ರು ಹೇಳ್ತಾ ಇಲ್ಲ ಅಂದ್ರೆ ಒಂದು ಸ್ವಲ್ಪ ವರಿ ಮಾಡ್ಕೋಬೇಕಾಗುತ್ತೆ. ಬಟ್ 16-18 ಗಂಟೆ ನಿದ್ದೆ ಮಾಡೋದು ಕಾಮನ್.
0: ಕೇಳಿದರೆ ನಮ್ಮ ಜೊತೆಗೆ ಡಾಕ್ಟರ್ ಅಪ್ರಮಿ ಅವರು ಮಾತಾಡ್ತಿದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನವಜಾತ ಶಿಶುಗಳ ಪಾಲನೆ ಪೋಷಣೆ ಬಗ್ಗೆ ತಮಗೆ ಉಪಯುಕ್ತವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಡಾಕ್ಟರ್ ಅಪ್ರಮಿ ಅವರು ಸಹ್ಯಾದ್ರಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಶಿವಮೊಗ್ಗ ಇಲ್ಲಿ ನವಜಾತ ಶಿಶುಗಳ ತಜ್ಞರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಡಾಕ್ಟರ್ ಅಪ್ರಮಿ ಅವರೇ, ಈ ಮತ್ತೊಂದು ಪ್ರಶ್ನೆ, ಈಗ ಮಗುವಿನ ಮಲಮೂತ್ರ ವಿಸರ್ಜನೆ ಬಗ್ಗೆ ತಾಯಿಯಂದರಲ್ಲಿ ಅನೇಕ ಪ್ರಶ್ನೆಗಳು ಆತಂಕಗಳು ಇರ್ತವೆ, ಅದ್ರ ಬಗ್ಗೆನೂ ಒಂದ್ ಸ್ವಲ್ಪ ನಮ್ಮ ಕೇಳುಗರಿಗೆ ತಿಳುವಳಿಕೆಯನ್ನು ಕೊಡಿ.
1: ಯೂಶಲಿ ಏನಾಗುತ್ತೆ ಅಂತ ಹೇಳಿದ್ರೆ ಮಗು ಹುಟ್ಟಿದ ಮೊದಲ 24-48 ಗಂಟೆಗಳಲ್ಲಿ ಯೂರಿನ್ ಮತ್ತೆ ಮೋಷನ್ ಪಾಸ್ ಮಾಡ್ಬಿಡುತ್ತೆ, ಓಕೆನಾ? ಅದ್ರ ಬಗ್ಗೆ ವರಿ ಮಾಡ್ಕೊಳ್ಳೋಂಥದ್ದು ಏನಿಲ್ಲ. ಬಟ್ ಯೂರಿನ್ ವಿಚಾರಕ್ಕೆ ಬಂದಾಗ, ಅಂದ್ರೆ ಮೂತ್ರದ ವಿಚಾರಕ್ಕೆ ಬಂದಾಗ, ಸಾಮಾನ್ಯವಾಗಿ ಮಕ್ಕಳು ದಿನಕ್ಕೆ 6-8 ಟೈಮು ಯೂರಿನ್ ಮಾಡುತ್ತೆ. ಅಂದ್ರೆ ನೀವು ಎದೆ ಹಾಲು ಉಣಿಸಿದ್ದು ಸಾಕಾಗಿದೆ ಅಂತ ಆದಲ್ಲಿ ಯೂಶಲಿ 4-8 ಟೈಮು ಮಗು ಮೂತ್ರ ಮಾಡುತ್ತೆ. ಮೂತ್ರ ಕಡಿಮೆ ಮಾಡ್ತಾ ಇದೆ ಅಂತ ಹೇಳಿದ್ರೆ ವರಿಂಗ್ ಪಾರ್ಟ್, ಅಂದ್ರೆ ನೀವು ಹಾಲು ಕೊಡಿಸ್ತಿರೋದು ಕಡಿಮೆ ಆಗಿದೆ ಅಂತ ಅರ್ಥ. ಸೊ ಯಾವ ಮಕ್ಕಳು ಚೆನ್ನಾಗಿ ಎದೆ ಹಾಲು ಸ್ವೀಕರಿಸುತ್ತಲ್ಲ ಅಂತ ಮಕ್ಕಳು ಮಿನಿಮಮ್ 4-6 ಟೈಮು ಮೂತ್ರ ಮಾಡುತ್ತೆ. ಇನ್ನು ಮಲಚಾರಕ್ಕೆ ಬಂದ್ರೆ ಮೊದಲು 2-3 ದಿನ ಏನಂತ ಹೇಳ್ತೀವಿ, ಮಿಕೋನಿಯಂ ಅಂತ ಹೇಳ್ತೀವಿ ಮಲ ಮಾಡು, ಅದು ಬಹಳ ಕಪ್ಪು ಬಣ್ಣ ಕೂಡಿದ್ರಿಂದ ಆಗಿರುತ್ತೆ. ಸೊ ಅದು ಮಿಕೋನಿಯಂ ಅಂತ ಹೇಳ್ತೀವಿ. ಯೂಶಲಿ ಕಪ್ಪು ಬಣ್ಣದಿಂದ ಮೋಷನ್ ಹೋಗಿದೆ ಅಂತ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. 3-4 ದಿನ ಆದ್ಮೇಲೆ ಎದೆ ಹಾಲು ಸಾಕಷ್ಟು ಪ್ರಮಾಣದಲ್ಲಿ ದೊರಕದ ಮೇಲೆ ಮಗುವಿನ ಮೋಷನ್ ಬಣ್ಣ ಹಳದಿ ಬಣ್ಣಕ್ಕೆ ತಿರುಗತ್ತೆ, ಅದು ನಾರ್ಮಲ್ ಸ್ಟೂಲ್ ಅಂತ ಹೇಳ್ತೀವಿ. ಯೂಶಲಿ ಕೆಲವೊಮ್ಮೆ ಈ ಸ್ಟೂಲ್ ಪ್ಯಾಟರ್ನ್ ಬೇರೆ ಬೇರೆ ಮಕ್ಕಳಲ್ಲಿ ಬೇರೆ ಬೇರೆ ವಿಧವಾಗಿರುತ್ತೆ. ಕೆಲವು ಮಕ್ಕಳು ದಿನಕ್ಕೆ 10 ಸತಿನೂ ಮಾಡ್ತವೆ, ಕೆಲವು ಮಕ್ಕಳು ವಾರಕ್ಕೆ 2 ಸತಿನೂ ಮೋಷನ್ ಮಾಡ್ತವೆ. ಯಾವುದೇ ಕಾರಣಕ್ಕೂ ಹೆದರ್ಕೊಳ್ಳೋ ಅಂಶ ಇಲ್ಲ. ಕೆಲವೊಮ್ಮೆ ಏನ್ ಮಾಡ್ಬಿಡ್ತಾರೆ, ತಾಯಿಂದ 8 ಸತಿ ಮೋಷನ್ ಮಾಡಿದೆ ಅಂದ್ರೆ ನನ್ನ ಮಗು ಬೇದೆ ಆಗಿದೆ ಅಂತ ಹೆದರ್ಕೋತಾರೆ. ಯಾವುದೇ ಕಾರಣಕ್ಕೂ ವರಿ ಮಾಡ್ಕೊಳ್ಳೋ ಅಂಶ ಇಲ್ಲ. 10 ಟೈಮು ಒಂದ್ ನವಜಾತ ಶಿಶುಗಳು ಮೋಷನ್ ಮಾಡಿದ್ರು ನಾರ್ಮಲ್, ಅಥವಾ ವಾರಕ್ಕೆ 1-2 ಸತಿ ಮೋಷನ್ ಮಾಡಿದ್ರು ನಾರ್ಮಲ್. ಬಟ್ ಅಬ್ಸರ್ವ್ ಮಾಡಬೇಕು ಅಂದ್ರೆ ಮೋಷನ್ ಮಾಡ್ತಿಲ್ಲ ಅಂತ ಹೇಳಿದ್ರೆ ಹೊಟ್ಟೆ ಉಬ್ಬರ್ಸ್ಕೋತಾ ಇದೆಯಾ, ವಾಂತಿ ಆಗ್ತಾ ಇದೆಯಾ, ಅವನ್ನೆಲ್ಲ ಗಮನಿಸಬೇಕಾಗತ್ತೆ. ಆಕ್ಟಿವಿಟಿ ಚೆನ್ನಾಗಿದೆ ಮತ್ತೆ ಹೊಟ್ಟೆ ಉಬ್ಬರ್ಸ್ಕೋತಿಲ್ಲ, ವಾಂತಿ ಆಗ್ತಿಲ್ಲ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ವರಿ ಕೊಡೋದು ಬೇಡ. ಮೋಷನ್ ಕಡಿಮೆ ಆಗ್ತಿದೆ ಅಂತಾನೋ, ಮೋಷನ್ ಜಾಸ್ತಿ ಆಗ್ತಿದೆ, ಯಾವುದೇ ಕಾರಣಕ್ಕೂ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇರಲ್ಲ.
0: ಈಗ ಡಾಕ್ಟ್ರೆ, ಒಂದೆರಡು ಪ್ರಶ್ನೆಗಳನ್ನ ತಮಗೆ ಕೇಳಬೇಕು. ಈ ಮಗುವಿನ ಪಾಲನೆ ಮತ್ತು ಬಾಣಂತಿಯ ಆರೈಕೆಯಲ್ಲಿ ನಮ್ಮ ಸಮಾಜದಲ್ಲಿ ಕೆಲವು ಮೂಢನಂಬಿಕೆಗಳು, ತಪ್ಪು ಕಲ್ಪನೆಗಳಿವೆ. ಅಂದ್ರೆ ಬಾಣಂತಿಗೆ ಕೆಲವು ತರದ ಪದಾರ್ಥಗಳನ್ನು ಕೊಡುವಂಥದ್ದು, ನೀರು ಕೊಡೋದೇ ಇಲ್ಲ, ಹುಟ್ಟಿದ ಮಗುಗೆ ಜೇನುತುಪ್ಪವನ್ನು ನೆಕ್ಸುವಂಥದ್ದು, ಇನ್ನು ಕೆಲವು ಏನೋ ಪದಾರ್ಥಗಳನ್ನು ಹಾಕುವಂಥದ್ದು, ಇದೆಲ್ಲದರ ಬಗ್ಗೆ ಒಂದು ಸ್ವಲ್ಪ ಬೆಳಕನ್ನು ಚೆಲ್ಲಬೇಕು.
1: ಇಂಥ ಮೂಢನಂಬಿಕೆಗಳನ್ನು ನಾವು ಯಾವುದೇ ಕಾರಣಕ್ಕೂ ಫಾಲೋ ಮಾಡಬಾರದು. ಕೆಲವು ಮೂಢನಂಬಿಕೆಗಳು ಬಹಳ ಅಪಾಯಕಾರಿಯಾದ್ದು. ನೀವು ಹೇಳ್ದಂಗೆ ಜೇನು ಕುಡಿಸ್ಬಿಡ್ತಾರೆ. ನಾ ಹೇಳ್ದಂಗೆ ಮಗು ಹುಟ್ಟಿದ ತಕ್ಷಣ 1-2 ಗಂಟೆ ಬಹಳ ಆಕ್ಟಿವ್ ಆಗಿರುತ್ತೆ. ನಾವೇನ್ ಮಾಡ್ಬಿಡ್ತೀವಿ, ಜೇನು ಕುಡಿಸ್ಬಿಡ್ತೇವೆ. ಜೇನು ಕುಡಿಸಿದ ತಕ್ಷಣ ಮಗುಗೂ ಹವೆಲ್ಲ ಕಡಿಮೆ ಆಗ್ಬಿಟ್ಟು ನಿದ್ದೆ ಮಾಡಕ್ ಹೋಗ್ಬಿಡುತ್ತೆ. ನಿದ್ದೆ ಮಾಡಿದ್ಮೇಲೆ ಎಪ್ಸೋದು ಕಷ್ಟ. ಆಮೇಲೆ ಎಫ್ಸಿ ಹಾಲು ಕೊಡಿಲ್ಲ ಅಂತೇಳಿ ಹಾಲಿನ ಅಂಶ ಕಡಿಮೆ ಆಗುತ್ತೆ. ಮತ್ತೆ ಜೇನಿನಲ್ಲಿ ಒಂದ್ ಸ್ವಲ್ಪ ಕಾರ್ಬೋಹೈಡ್ರೇಟ್ ಅಂಶ ಜಾಸ್ತಿ ಇರೋದು, ಕೆಲವು ಇನ್ಫೆಕ್ಷನ್ಗಳು ಬರುತ್ತೆ. ಯಾವುದೇ ಕಾರಣಕ್ಕೂ ಮಕ್ಕಳಲ್ಲಿ ಮೊದಲು 6 ತಿಂಗಳು ಎದೆ ಹಾಲು ಬಿಟ್ಟು ಈವನ್ ನೀರು ಕೂಡ ಕೊಡಬಾರದು. ಬರೀ ಸಂಪೂರ್ಣ ಎದೆ ಹಾಲು ಅಂತ ಹೇಳ್ತೀವಿ, ಎದೆ ಹಾಲು ಬಿಟ್ಟು ಬೇರೆ ಏನು ಕೊಡೋ ಅವಶ್ಯಕತೆ ಇರಲ್ಲ. ಮತ್ತೆ ಬಾಣಂತಿಯಲ್ಲಿ ನಾವೇನನ್ಬಿಡ್ತೀವಿ ಅಂತ ನೀವು ಹೇಳ್ದಂಗೆ ಹಾಲು ನೀರು ಕೊಡ್ಬೇಕು ಕುಡಿಯೋದು ತಾಯಂದ್ರು, ಅದು ಬಹಳ ರಾಂಗ್. ಮಿನಿಮಮ್ 1-2 ಲೀಟರ್ ಅಷ್ಟು ನೀರು ಕುಡಿಬೇಕಾಗತ್ತೆ. ತಾಯಂದ್ರು ಚೆನ್ನಾಗಿ ನೀರು ಕುಡಿತಾ ಇದ್ದಾರೆ ಅಂದ್ರೆ ಅವರಲ್ಲಿ ಉತ್ಪಾದಕ ಹಾಲನ್ನು ಒಂದ್ ಸ್ವಲ್ಪ ತಿಳಿಯಾಗಿರುತ್ತೆ. ಆ ತಿಳಿಯಾದ ಹಾಲು ಮಕ್ಕಳಲ್ಲೂ ಚೆನ್ನಾಗಿ ಡೈಜೆಸ್ಟ್ ಆಗಿರುತ್ತೆ. ನಾವು ಏನಂತ ಹೇಳ್ತೀವಿ, ಬಾಣಂತನದಲ್ಲಿ ತಾಯಂದ್ರಿಗೆ ಅಂತ ಹೇಳಿದ್ರೆ ಒಂದ್ ಸ್ವಲ್ಪ ಕರ್ದಿದ ಅಂಶ ಆಗಿರ್ಬೋದು, ಫ್ರೈಡ್ ಐಟಮ್ಸ್ ಆಗಿರ್ಬೋದು ಅವಾಯ್ಡ್ ಮಾಡಿ. ಹಣ್ಣು ತರಕಾರಿ ಎಲ್ಲ ಜಾಸ್ತಿ ತಿಂದಷ್ಟು ನೀವು

0: ಏನ್ ತಿಂತಾರೋ ಅದೇ ಹಾಲಾಗುತ್ತೆ, ಹಾಲು ಏನ್ ಕುಡಿಸ್ತೀರಾ ಅದೇ ಮಗು ಸತ್ಪ್ರಜೆಯಾಗಿ ಮುಂದೆ ಬೆಳೆಯುತ್ತೆ. ಹಾಗಾಗಿ ನೀವು ಅತಿಯಾದ ಮೂಢನಂಬಿಕೆಗೆ ಮೊರೆ ಹೋಗೋದು ತಪ್ಪು. ಬಟ್ ಕೆಲವು ಅಂಶಗಳು ಬಹಳ ಸೂಕ್ತವಾದ, ಏನ್ ಮಾಡ್ತಿದ್ರು ನಮ್ ಹಿಂದಿನ ಕಾಲದಲ್ಲಿ ಮಸಾಜ್ ಮಾಡ್ತಿದ್ರು, ಆಯಿಲ್ ಮಸಾಜ್ ಅಂತ, ಅದು ಬಹಳ ಸೂಕ್ತ ಅಂತ ವೈಜ್ಞಾನಿಕವಾಗಿ ಪ್ರೂವ್ ಆಗಿದೆ. ಸೊ ಏನಾಗುತ್ತೆ ಅಂತ ಹೇಳಿದ್ರೆ, ಆಯಿಲ್ ಮಸಾಜ್ ಏನಾಗುತ್ತೆ, ನಾವು ಶಾರೀರಿಕ ಸ್ಪರ್ಶ ಆಗುತ್ತಲ್ಲ, ಅದರಿಂದ ಮಗುವಿನ ಬೌದ್ಧಿಕ ಬೆಳವಣಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಕೆಲವಿನ ಎಣ್ಣೆ ಅಂಶಗಳು ಏನಾಗುತ್ತೆ ಅದು ರಕ್ತಕ್ಕೂ ಸೇರಿ ಮಗುವಿನ ಬೆಳವಣಿಗೆಗೆ ಹೆಲ್ಪ್ ಆಗುತ್ತೆ. ಕೆಲವು ಅಂಶಗಳು ಬಹಳ ಚೆನ್ನಾಗಿದೆ, ನಮ್ಮ ಪುರಾಣದಲ್ಲಿ ಹೇಳ್ದಿರಂಗೆ ಆಯಿಲ್ ಮಸಾಜ್ ಆಗಿರ್ಬೋದು, ತಂದೆ ತಾಯಿ ಒಟ್ಟಿಗೆ ಇರೋದು, ಅವೆಲ್ಲ ತುಂಬಾ ಒಳ್ಳೇದು. ಕೆಲವು ಈಗ ಜೇನು ಕುಡ್ಸೋದಾಗಿರ್ಬೋದು, ಅತಿಯಾದ ಬಾಣಂತಿಕೆಯಲ್ಲಿ ಅವ್ರು ಮಾಡೋ ಡಯಟಿಂಗ್ ಇಂದ ಬೆಳವಣಿಗೆಗೆ ತೊಂದರೆ ಆಗುತ್ತೆ ಅಂತ ಹೇಳಿದ್ರು.
1: ಈಗ ಡಾಕ್ಟ್ರೆ, ಈಗ ಮಗುವಿಗೆ ಸ್ನಾನ ಮಾಡಿಸುವ ಕ್ರಮದ ಬಗ್ಗೆನೂ ಒಂದ್ ಸ್ವಲ್ಪ ಮಾಹಿತಿಯನ್ನು ಕೊಡಿ.
0: ಇದು ಬಹಳ ಮುಖ್ಯ. ಯೂಶಲಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಏನಿರುತ್ತೆ ಅಂದ್ರೆ, ಅಪ್ ಟು 2.5 kg ಆದ ಮಕ್ಕಳಲ್ಲಿ ಒಂದು ದಿನದ ನಂತರ ಸ್ನಾನ ಮಾಡಿಸಬಹುದು ಅಂತ ಹೇಳ್ತೀವಿ. ಹೇಗೆ ಸ್ನಾನ ಮಾಡಿಸ್ಬೇಕು ಅಂದ್ರೆ, ಒಂದು ಬಾತ್ ಟಬ್ ಅಂತ ತಗೋಬೇಕು, ಅದು ಮಗುವಿನ ಪೃಷ್ಠ ತನಕ ನೀರು ಇರಬೇಕು, ಆ ನೀರು ಉಗುರು ಬೆಚ್ಚ ನೀರು ಇರಬೇಕು. ಅತಿಯಾಗಿ ಬಿಸಿನೂ ಇರಬಾರ್ದು, ಅತಿಯಾಗಿ ಕೋಲ್ಡ್ ಇರಬಾರ್ದು. ಹಾಗೆ ಮಗುಗೆ ಎಲ್ಲಾ ಕಡೆ ನೀರು ಹಾಕಬೇಕಾಗತ್ತೆ. ನೀರು ಹಾಕ್ಬೇಕಾದ್ರೆ ನಾವೇನು ಇಂಪಾರ್ಟೆಂಟ್ ವಿಷಯ ನಾಪ್ಸ್ಕೋಬೇಕು ಅಂತ ಹೇಳಿದ್ರೆ, ತಲೆಗೆ ಕೊನೆಗೆ ನೀರು ಹಾಕಬೇಕು, ಫಸ್ಟ್ ತಲೆ ಒರೆಸಬೇಕಾಗತ್ತೆ. ಯೂಶಲಿ ಏನಾಗುತ್ತೆ, ಹೀಟ್ ನಾ ಹೇಳಿದಂಗೆ ಹೀಟ್ ಲಾಸ್ ಆಗೋದು ತಲೆಯಿಂದ ತುಂಬಾ ಜಾಸ್ತಿ ಆಗೋದ್ರಿಂದ ತಲೆಗೆ ಕೊನೆಗೆ ನೀರು ಹಾಕಬೇಕು, ಮೊದಲು ಒರೆಸಬೇಕಾಗತ್ತೆ. ಸಡನ್ ಆಗಿ ಕೆಲವೊಮ್ಮೆ ಏನ್ ಮಾಡ್ಬಿಡ್ತಾರೆ, ಮುಖಕ್ಕೆ ನೀರು ಹಾಕೋದು, ಮೂಗಿಗೆ ನೀರು ಹಾಕೋದ್ರಿಂದ ಏನಾಗುತ್ತೆ, ಉಸಿರಾಟ ತೊಂದರೆ ಬರುತ್ತೆ. ಅದನ್ನ ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಮತ್ತೆ ಸ್ನಾನ ಮಾಡೋ ಅವಧಿ ಒಂದ್ 3-4 ನಿಮಿಷಕ್ಕಿಂತ ಜಾಸ್ತಿ ಆಗ್ಬೋದು. ಯೂಶಲಿ ಮಕ್ಳು ಏನ್ ಮಾಡ್ತಾರೆ, ಎಂಜಾಯ್ ಮಾಡ್ಬಿಡ್ತಾರೆ ಸ್ನಾನ ಮಾಡೋ ಅವಧಿನ, 5-10 ನಿಮಿಷ ಆಗುತ್ತೆ. ಅದನ್ನೆಲ್ಲ ನೀವು ಅವಾಯ್ಡ್ ಮಾಡ್ಬೇಕು, ಯಾಕಂದ್ರೆ ತುಂಬಾ ಹೊತ್ತು ನೀರಲ್ಲೇ ಇದ್ರಾಗ ಮಗುವಿನ ಟೆಂಪರೇಚರ್ ರೆಗ್ಯುಲೇಷನ್ ರಿಪೇರ್ಮೆಂಟ್ ಆಗುತ್ತೆ. ಆದ ಕಾರಣ ಯಾವತ್ತು ಸ್ನಾನದ ಅವಧಿ 3-5 ನಿಮಿಷಕ್ಕಿಂತ ಜಾಸ್ತಿ ಇರಬಾರ್ದು. ತಲೆಗೆ ಕೊನೆಗೆ ನೀರು ಹಾಕಿ ಮೊದಲು ಒರೆಸಿ, ಅಷ್ಟು ನಾನು ಹೇಳಕ್ಕೆ ಇಷ್ಟಪಡ್ತೀನಿ.
1: ಓಕೆ ಡಾಕ್ಟರ್, ಈಗ ಮಗುವಿಗೆ ಸ್ನಾನ ಮಾಡ್ಬೇಕಾ, ಕೆಲವರು ಈ ತೈಲಗಳನ್ನು ಹಚ್ಚುವಂಥದ್ದು, ತೀರಾ ಮಸಾಜ್ ಅನ್ನು ಮಾಡುವಂಥದ್ದು ಹಾಗೆಲ್ಲ ಮಾಡ್ತಿರ್ತಾರೆ, ಇದು ಎಷ್ಟು ಮಟ್ಟಿಗೆ ಮಾಡಿದ್ರೆ ಸೇಫ್ ಅಂತ ತಾವು ಹೇಳಿದ್ರೆ?
0: ಸ್ನಾನ ಮಾಡೋಕ್ಕೂ ಮುಂಚೆ ಮಾಡೋ ಮಸಾಜ್ ನಾ ಯಾವ್ದಲ್ಲಿ ಹಂಗೆ ತುಂಬಾ ಒಳ್ಳೇದು, ಯಾಕಂದ್ರೆ ಮಗುವಿನ ಬಾಡಿ ಕಂಪ್ಲೀಟ್ ಫ್ಲೆಕ್ಸಿಬಿಲಿಟಿ ಇನ್ಕ್ರೀಸ್ ಆಗುತ್ತೆ, ಆ ಶಾರೀರಿಕ ಸ್ಪರ್ಶದಿಂದ ಬೌದ್ಧಿಕವಾಗಿ ಮಗುವಿನ ಬೆಳವಣಿಗೆ ಆಗುತ್ತೆ. ಮಸಾಜಿಂಗ್ ಈಸ್ ವೆರಿ ಗುಡ್ ಫಾರ್ ಹೆಲ್ತ್ ಅಂತ ಆಲ್ರೆಡಿ ಪ್ರೂವ್ ಆಗಿದೆ, ಏನು ತೊಂದರೆ ಇಲ್ಲ ಅದರಿಂದ.
1: ಇನ್ನೊಂದು, ಈ ಬಾಣಂತಿಯ ಪರ್ಸನಲ್ ಹೈಜಿನಿ ಮತ್ತು ಮಗುವಿನ ಪರ್ಸನಲ್ ಹೈಜಿನಿ, ಈ ಬಾಣಂತಿ ಕೋಣೆ ಅಂತಾನೆ ಕೆಲವು ಮನೆಗಳಲ್ಲಿ ಮಾಡ್ತಾರೆ, ಗಾಳಿ ಇರಲ್ಲ, ಬೆಳಕಿರಲ್ಲ, ಯಾರು ಒಳಗೆ ಹೋಗಲ್ಲ, ಹೊರಗೆ ಬರಲ್ಲ, ಯಾವ ಪರ್ಸನಲ್ ಹೈಜಿನಿ ಅಂದ್ರೆ ವೈಯಕ್ತಿಕ ಸ್ವಚ್ಛತೆ ಎಷ್ಟು ಮುಖ್ಯವಾಗುತ್ತೆ ಒಂದು ಮಗು ನಾರ್ಮಲ್ ಆಗಿ ಚೆನ್ನಾಗಿ ಹೆಲ್ದಿಯಾಗಿ ಬೆಳೆಯೋದಕ್ಕೆ?
0: ವೈಯಕ್ತಿಕವಾಗಿ ನೀವು ಹೇಳಿದಂಗೆ ಹೈಜಿನ್ ಅನ್ನೋದು ಅಂಶ ಬಹಳ ಮುಖ್ಯತೆ ಪಡೆಯುತ್ತೆ. ಯೂಶಲಿ ಒಂದು ರೂಮಲ್ಲಿ ತಾಯಿ ಮತ್ತು ಮಗುನ ಸಪರೇಟ್ ಆಗಿ ಇಡೋದು ಒಳ್ಳೇದು, ಅವಾಗ ತಾಯಿಗೂ ಒಂದು ಪ್ರೈವಸಿ ಸಿಗುತ್ತೆ. ಯಾಕೆ ಪ್ರೈವಸಿ ಬೇಕಾಗುತ್ತೆ ಅಂದ್ರೆ, ಎದೆ ಹಾಲು ಕುಡಿಸ್ಬೇಕಾದ್ರೆ ತಾಯಿಗೆ ಪ್ರೈವಸಿ ಬೇಕಾಗುತ್ತೆ. ತಾಯಿ ಒಂದೇ ಕೋಣೆಯಲ್ಲಿ ಇರೋದು ಬಹಳ ಮುಖ್ಯ ಆಗುತ್ತೆ. ಮತ್ತೆ ಮಗುವಿನ ಇರಿಸುವ ಕೋಣೆ ಹೇಗಿರ್ಬೇಕು ಅಂದ್ರೆ, ಬೆಚ್ಚಗಿರ್ಬೇಕು, ಯಾವುದೇ ಕಾರಣಕ್ಕೂ ಫ್ರೀ ಏರ್ ಮೂವ್ಮೆಂಟ್ ಆಗಬಾರ್ದು. ನಾ ಆಲ್ರೆಡಿ ಹೇಳ್ದಂಗೆ ಮಗು ಸ್ಕಿನ್ ಲೇಯರ್ ತುಂಬಾ ಕಡಿಮೆ ಇರೋದ್ರಿಂದ ಮಗು ಅತಿಯಾಗಿ ಕೋಲ್ಡ್ ಆದ್ರೂ ಡೇಂಜರಸ್, ಹೀಟ್ ಆದ್ರೂ ಡೇಂಜರಸ್. ಹಾಗಾಗಿ ಏನ್ ಮಾಡ್ಬೇಕು, ಮಗುಗೆ ಒಂದು ತೆಳುವಾದ ಹತ್ತಿ ಕ್ಲೋತ್ ಅನ್ನ ಹಾಕ್ಬಿಟ್ಟು ತಲೆಗೊಂದು ಕ್ಯಾಪ್, ಕೈ ಕಾಲಿಗೆಲ್ಲ ಸಾಕ್ಸ್ ಹಾಕಿ ಬೆಚ್ಚಿಗಿಡಬೇಕಾಗತ್ತೆ. ಮಗುನ್ ಬೆಚ್ಚಿಗಿಡೋದಲ್ದೆ ಮಗು ಇರಿಸುವ ಕೋಣೆನು ಬೆಚ್ಚಿಗಿಡಬೇಕು, ಅಂದ್ರೆ ಅದು ಫ್ಯಾನ್ ಆಗಿರ್ಲಿ, ಎಸಿ ಆಗಿರ್ಲಿ, ಎಲ್ಲದನ್ನು ಕ್ಲೋಸ್ ಮಾಡಬೇಕಾಗತ್ತೆ. ನಮಗೊಂದು ಸ್ವಲ್ಪ ಸಫೋಕೇಶನ್ ಫೀಲ್ ಆಗ್ತಿದೆ ಅಂತ ಹೇಳಿದ್ರೆ ಅದು ಮಗುಗೆ ಸೂಕ್ತವಾದ ಟೆಂಪರೇಚರ್ ಅಂತ ಹೇಳ್ಬೋದು.
1: ಅಂದ್ರೆ ಪರ್ಸನಲ್ ಹೈಜಿನ್ ಅಂತ ನಾವು ಮೇಂಟೈನ್ ಮಾಡ್ಲೇಬೇಕು.
0: ಖಂಡಿತ ಖಂಡಿತ ಬಹಳ ಮುಖ್ಯ, ಯಾಕಂದ್ರೆ ನಾನು ಆಲ್ರೆಡಿ ಹೇಳ್ದಂಗೆ ಮಗು ಹುಟ್ಟಬೇಕಾದ್ರೆ ಯಾವುದೇ ರೀತಿ ಇಮ್ಯುನಿಟಿ ಪವರ್ ಇರೋದಿಲ್ಲ. ಸೊ ಏನ್ ಮಾಡ್ತೀವಿ, ನಮ್ಮಲ್ಲಿ ಕೈಯಲ್ಲಿ ಇರ್ಬೋದು, ಅದ್ರಲ್ಲಿ ಏನಾದ್ರು ಇನ್ಫೆಕ್ಷನ್ ಏನಾದ್ರು ಕ್ಯಾರಿ ಮಾಡಿ ಪಾಪು ಕೊಟ್ಬಿಡ್ತೀವಿ ಅಂದ್ರೆ ಸ್ವಲ್ಪ ಸೀರಿಯಸ್ ಇನ್ಫೆಕ್ಷನ್ ಆಗುತ್ತೆ. ಹಾಗಾಗಿ ನಮ್ಮ ಪರ್ಸನಲ್ ಹೈಜಿನ್ ಮಗುವಿನ ಬೆಳವಣಿಗೆಗೆ ತುಂಬಾ ಹೆಲ್ಪ್ ಆಗುತ್ತೆ.
1: ಕೇಳುಗರೆ, ನಮ್ಮ ಜೊತೆಗೆ ಡಾಕ್ಟರ್ ಅಪ್ರಮಿ ಅವರು ಮಾತಾಡ್ತಿದ್ದಾರೆ. ಇವರು ಸಹ್ಯಾದ್ರಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಶಿವಮೊಗ್ಗ ಇಲ್ಲಿ ನವಜಾತ ಶಿಶುಗಳ ರೋಗ ತಜ್ಞರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನವಜಾತ ಶಿಶುಗಳ ಆರೈಕೆ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಈಗ ಡಾಕ್ಟರ್, ಕೆಲವೊಂದು ಬಾರಿ ಈ ಮಗು ಹಾಲು ಕುಡಿದ ನಂತರ ವಾಂತಿ ಆಗ್ತದೆ, ಇದು ನಾರ್ಮಲ್ ಅಥವಾ ಹೇಗೆ?
0: ಇದು ಯೂಶಲಿ 3-5 times ಇದು ಆಗುತ್ತೆ. ಇದು ನಾರ್ಮಲ್. ಇದಕ್ಕೇನಂತ ಹೇಳ್ತೀವಿ ಅಂದ್ರೆ ರಿಗರ್ಜಿಟೇಷನ್ ಅಂತ ಹೇಳ್ತೀವಿ. ಏನಾಗುತ್ತೆ, ಮಗು ಹಾಲು ಕುಡಿಬೇಕಾದ್ರೆ ಎದೆ ಹಾಲು ಒಟ್ಟಿಗೆ ಒಂದ್ ಸ್ವಲ್ಪ ಗಾಳಿನೂ ಒಳಗಡೆ ಹೇಳ್ಬಿಡುತ್ತೆ, ಇದಕ್ಕೆ ಏರೋಫೇಜಿಯಾ ಅಂತ ಹೇಳ್ತೀವಿ. ಸೊ ಈ ರೀತಿ ಗಾಳಿ ಒಳಗಡೆ ಹೋದಾಗ ಅದೇ ತೇಗಾಗಿ ಒಂದ್ ಸ್ವಲ್ಪ ಹಾಲು ಹೊರಗಡೆ ಬರುತ್ತೆ. ಸೊ ನೀವೇನ್ ಮಾಡ್ಬೇಕು, ತಾಯಂದ್ರು ಯೂಶಲಿ ಏನ್ ಮಾಡ್ಬೇಕಾಗತ್ತೆ ಅಂದ್ರೆ, ಮಗು ಹಾಲು ಕುಡಿಸಿದ ನಂತರ ಭುಜಕ್ಕೆ ಹಾಡ್ಕೊಂಡು ಒಂದ್ 5-10 ನಿಮಿಷ ತೇಗಿಸ್ಬೇಕಾಗತ್ತೆ. ಆ ತೇಗಿಸೋದ್ರಿಂದ ಏನಾಗುತ್ತೆ, ನಾ ಹೇಳಿದ್ ಆಲ್ರೆಡಿ ಹೇಳ್ದಂಗೆ ಆ ಗಾಳಿ ಒಳಗಡೆ ಹೋಗಿದ್ದಲ್ಲ ಹೊರಗಡೆ ಬರುತ್ತೆ. ಆಮೇಲೆ ಮಲಸೋದ್ರಿಂದ ಈ ರೀತಿ ವಾಂತಿ ಆಗೋದೆಲ್ಲ ಕಡಿಮೆ ಆಗುತ್ತೆ. ಇದು ಹುಟ್ಟಿದ ಮಕ್ಕಳಲ್ಲಿ ಒಂದ್ 3-4 times ಹಾಲು ಕುಡಿದ ತಕ್ಷಣ ಇಮಿಡಿಯೇಟ್ ಆಗಿ ಹೊರಗೆ ಬಂದ್ರು ಏನು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇರಲ್ಲ.
1: ಇನ್ನೊಂದು ನಂಬಿಕೆ ಬಗ್ಗೆ ತಮಗೆ ಕೇಳಬೇಕು ಡಾಕ್ಟರ್. ಈಗ ಕೆಲವು ಭಾಗಗಳಲ್ಲಿ ಮಕ್ಕಳಿಗೆ ಕಾಯಿಲೆ ಬರಬಾರ್ದು, ರೋಗ ಬರಬಾರ್ದು ಅಂತ ಬರೆಗಳನ್ನು ಹಾಕ್ಸುವಂಥದ್ದು ಇವನ್ನೆಲ್ಲ ಮಾಡ್ತಿರ್ತಾರೆ, ಇದು ಸರಿನಾ ಡಾಕ್ಟರ್?
0: ಖಂಡಿತ ಬಹಳ ತಪ್ಪು. ಇದರಿಂದ ಮಗುವಿನ ಲೈಫಿಗೆ ಯೂಶಲಿ ಏನಾಗುತ್ತೆ, ನಾನು ಆಲ್ರೆಡಿ ಹೇಳ್ದಂಗೆ ಮಗುವಿನ

0: ಇಲ್ಲಿ ಆ ಮಗುಗೆ ಎಷ್ಟು ಬೇಕೋ, ಆ ಮಗುಗೆ ಯಾವ ಪ್ರಮಾಣಕ್ಕೆ ಬೇಕೋ ಆ ಪ್ರಮಾಣ ಎದೆ ಹಾಲು ಉತ್ಪತ್ತಿ ಆಗೇ ಆಗತ್ತೆ. ಮೊದಲು 5-6 ತಿಂಗಳು ಎದೆ ಹಾಲು ಬಿಟ್ಟು ಬೇರೆ ಯಾವುದೇ ಹಸುವಿನ ಹಾಲಾಗಿರ್ಬೋದು, ಪೌಡರ್ ಆಗಿರ್ಬೋದು, ಅದ್ರ ಮೊರೆ ಹೋಗಬೇಡಿ. ಆಮೇಲೆ ನಿಮ್ಮ ಮಗುವಿನ ಸರ್ವತೋಮುಖ ಬೆಳವಣಿಗೆಗೆ ಎದೆ ಹಾಲಿಗಿಂತ ಬೇರೆ ಆಲ್ಟರ್ನೇಟಿವ್ಸೇ ಇಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.
1: ತುಂಬಾ ತುಂಬಾ ಧನ್ಯವಾದಗಳು ಡಾಕ್ಟರ್ ಅಪ್ರಮೇಯ ಅವರೇ. ಇಲ್ಲಿವರೆಗೆ ತಾವು ಬಹಳ ಸರಳವಾದ ಭಾಷೆಯಲ್ಲಿ ನಮ್ಮ ಕೇಳುಗರಿಗೆ ಈ ನವಜಾತ ಶಿಶು ಪಾಲನೆ ಮತ್ತು ಪೋಷಣೆ ಬಗ್ಗೆ ತುಂಬಾ ಸೂಕ್ತವಾಗಿ ವಿವರಿಸಿಕೊಟ್ಟಿದ್ದೀರಿ. ನಮ್ಮ ನಿಲಯದ ಪರವಾಗಿ, ನಮ್ಮ ಎಲ್ಲಾ ಕೇಳುಗರ ಪರವಾಗಿ ತಮಗೆ ಅನಂತ ಧನ್ಯವಾದಗಳು. ನಮಸ್ಕಾರ ಸರ್.
0: ನಮಸ್ಕಾರ, ಧನ್ಯವಾದಗಳು.
1: ಆತ್ಮೀಯರಿಗೆ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಡಾಕ್ಟರ್ ಚೇತನ್ ML ಅವರಿದ್ದಾರೆ. ಇವರು ಕನ್ಸಲ್ಟೆಂಟ್ ಆರ್ಥೋಪೆಡಿಕ್ ಸರ್ಜನ್ ಆಗಿ ಸಹ್ಯಾದ್ರಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಶಿವಮೊಗ್ಗ ಇಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಡಾಕ್ಟರ್ ಚೇತನ್ ಅವರು MBBS MS ಮತ್ತು ಆರ್ಥೋ ಇದರಲ್ಲಿ ಸ್ಪೆಷಲೈಸೇಷನ್ ಮಾಡಿದ್ದಾರೆ. ಇವರು ಇಂಗ್ಲೆಂಡ್ನಲ್ಲಿ ಹಾಗೂ DNB ಆರ್ಥೋ FASM ಮತ್ತು FJR ಇದು ಆಸ್ಟ್ರೇಲಿಯಾದಲ್ಲಿ ಇವರು ತಮ್ಮ ವ್ಯಾಸಂಗವನ್ನು ಮಾಡಿ ಈಗ ಸದ್ಯಕ್ಕೆ ಸಹ್ಯಾದ್ರಿ ನಾರಾಯಣದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಡಾಕ್ಟರ್ ಚೇತನ್ ಅವರು ಸುಮಾರು ವರ್ಷಗಳಿಂದ ಆರ್ಥೋಪೆಡಿಕ್ ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇವರಿಗೆ ಗೋಲ್ಡ್ ಮೆಡಲ್ ಸಹ ಬಂದಿರ್ತದೆ. ಡಾಕ್ಟರ್ ಚೇತನ್ ಅವರೇ, ಇವತ್ತಿನ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ. ಮತ್ತೆ ಇವತ್ತು ನಮ್ಮ ಕೇಳುಗರಿಗೆ ಯಾವ ವಿಷಯದ ಬಗ್ಗೆ ತಾವು ತಿಳಿಸಿಕೊಡಿದಿರಿ?
2: ಎಲ್ಲರಿಗೂ ನಮಸ್ತೆ. ಕೀಲುಗಳಲ್ಲಿ ಆಗುವ ತೊಂದರೆಗಳ ಬಗ್ಗೆ ಮಾತಾಡೋಣ. ತುಂಬಾ ಎಲ್ಲಾ ವಯಸ್ಸಿನವರಿಗೂ ಕೀಲು ತೊಂದರೆಗಳು ಆಗಬಹುದು. 50 ವರ್ಷ ಆದವರಿಗೆ ಕೀಲಿನ ಸಮಸ್ಯೆಗಳು ಕಾಮನ್ ಆದರೂ ಕೂಡ ಇವನ್ ಹುಟ್ಟಿದಾಗಿನೂ ಕೂಡ ಕೀಲಿನ ತೊಂದರೆಗಳು ಇರ್ತವೆ. ಹುಟ್ಟಿ ವಕ್ರವಾಗಿರ್ಬೋದು ಅಥವಾ ಯಂಗ್ ಏಜ್ ಅಲ್ಲಿ ಇದ್ದಾಗ ಆಕ್ಸಿಡೆಂಟ್ ಆಗಿ ನರಗಳು ಕಟ್ ಆಗಿರ್ಬೋದು. ಸೊ ಇವೆಲ್ಲದ್ರ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ.
1: ಡಾಕ್ಟ್ರೆ, ಈ ಕೀಲು ಅಂತಂದ್ರೆ ಏನು ಮತ್ತೆ ಅದರ ರಚನೆ ಏನು, ಅದರ ಮತ್ತೆ ಕಾರ್ಯ ಏನು, ಇದ್ರ ಬಗ್ಗೆ ನಮ್ಮ ಕೇಳುಗರಿಗೆ ಮೊಟ್ಟಮೊದಲನೇದಾಗಿ ತಾವು ತಿಳಿಸ್ಕೊಡಿ.
2: ಈಗ ಇಮ್ಯಾಜಿನ್, ಮನುಷ್ಯರಿಗೂ ಹಾಗೂ ಪ್ಲಾಂಟ್ಸ್ ಗೆ ಇರುವ ಡಿಫ್ರೆನ್ಸ್ ಏನಂದ್ರೆ ಮರಗಳು ಒಂದತ್ರನೇ ನಿಂತಿರ್ತವೆ, ಆದ್ರೆ ಎಲ್ಲಾ ಪ್ರಾಣಿಗಳು ಕೂಡ ಓಡಾಡ್ತಾ ಇರ್ತವೆ. ಅದಕ್ಕೆ ಮೇನ್ ಬೇಕಾಗಿರೋದೇ ಕೀಲು. ಸೊ ಕೀಲು ಒಂದು ಅವಿಭಾಜ್ಯ ಅಂಗ. ನಾರ್ಮಲ್ ಆಗಿ ಲೈಫ್ ಲೀಡ್ ಮಾಡಬೇಕು ಅಂದ್ರೆ, ಸೊ ಒಂದು ಕೀಲಿನಲ್ಲಿ ನಾರ್ಮಲ್ ಆಗಿ 2 ಮೂಳೆಗಳು ಅಥವಾ 2ಕ್ಕಿಂತ ಜಾಸ್ತಿ ಮೂಳೆಗಳು ಜಾಯಿಂಟ್ ಆಗಿರ್ತವೆ. ಅದ್ರೊಳಗಡೆ ಪ್ರೊಟೆಕ್ಷನ್ ಗೋಸ್ಕರ ಒಳಗಡೆ ಕಾರ್ಟಿಲೇಜ್ ಅಂತ ಇರುತ್ತೆ. ಆಮೇಲೆ ಡಿಫ್ರೆಂಟ್ ಪದರುಗಳು ಇರ್ತವೆ. ಸೊ ಇವೆಲ್ಲವೂ ಕೂಡ ಜಾಯಿಂಟ್ ಒಂದು ನಾರ್ಮಲ್ ಫಂಕ್ಷನ್ ಆಗಕ್ಕೆ ಇಂಪಾರ್ಟೆಂಟ್. ಸೊ ಇದರ ರಚನೆಯಲ್ಲಿ ಏನಾದ್ರು ವ್ಯತ್ಯಾಸ ಆದ್ರೆ ಅಥವಾ ಒಳಗಡೆ ಕಾರ್ಟಿಲೇಜ್ ನ ತೊಂದರೆ ಆದ್ರೆ ಅಥವಾ ಅದಕ್ಕೆ ಜಾಯಿಂಟ್ ಗೆ ಸಪೋರ್ಟ್ ಕೊಡುವಂತ ಲಿಗಮೆಂಟ್ಸ್ ಅಂತ ಏನ್ ಹೇಳ್ತೀವಿ ಕನ್ನಡದ, ಅದಕ್ಕೆ ತೊಂದರೆ ಆದ್ರೆ ಸೊ ಕೀಲಿನ ತೊಂದರೆಗಳು ಆಗ್ಬಹುದು. ಸೊ ಇದು ಹುಟ್ಟಿದಾಗಿಂದ ಆಗಿರೋದು ಅಂತ ಅಂದ್ರೆ, ಕೆಲವೊಬ್ಬೊಬ್ಬರಿಗೆ ಹುಟ್ಟಿದಾಗಿಂದನೇ ಕೀಲ್ ತಪ್ಕೊಂಡು ಹೋಗ್ಬಿಟ್ಟಿರುತ್ತೆ. ಚಪ್ಪೆ ಜಾಯಿಂಟ್ ಕಾಮನ್ ಇರ್ಬೋದು ಅಥವಾ ಕಾಲು ಹುಟ್ಟಿದಾಗಿನೇ ವಕ್ರವಾಗಿವೆ ಅಥವಾ CTV ಅಥವಾ ಕಂಜನೈಟಲ್ ಟಾಲಿಪಸಿಕ್ವನೆ ವೈರಸ್, ಇವೆಲ್ಲ ಹುಟ್ಟಿದಾಗಿಂದನಂತೆ ಬರುವಂತ ಕಾಯಿಲೆಗಳು. ಇನ್ನು ಚಿಕ್ಕ ವಯಸ್ಸಿನಲ್ಲಿ ಆಗೋದಾದ್ರೆ ಆರ್ಥರೈಟಿಸ್ ಪ್ರಾಬ್ಲಮ್. ಈ ಕೆಲವೊಂದು ಆಟೋ ಇಮ್ಯೂನ್ ಡಿಸಾರ್ಡರ್ಸ್ ಇರುತ್ತೆ, ರುಮಾಯ್ಡ್ ಆರ್ಥರೈಟಿಸ್ ಆಗಿರ್ಬೋದು ಅಥವಾ ಬೇರೆ ಯಾವ್ದು ಆಂಕಲೈಸಿಂಗ್ ಸ್ಪಾಂಡ್ಲೈಟಿಸ್, ಇವೆಲ್ಲ ಕೀಲನ್ನು ಡ್ಯಾಮೇಜ್ ಮಾಡುವಂತ ಆಟೋ ಇಮ್ಯೂನ್ ಡಿಸಾರ್ಡರ್ ಗಳು. ಇವತ್ತು ನಾವು ತುಂಬಾ ಒತ್ತು ಕೊಟ್ಟು ಮಾತಾಡೋದೇನು ಅಂದ್ರೆ, ಈ ಲಿಗಮೆಂಟ್ ಇಂಜುರೀಸ್, ಇವು ಮೂಳೆ ಎಷ್ಟು ಇಂಪಾರ್ಟೆಂಟ್ ಆ ಮೂಳೆ ಫಂಕ್ಷನಿಂಗ್ ಈ ಲಿಗಮೆಂಟ್ಸ್ ಕೂಡ ತುಂಬಾ ಇಂಪಾರ್ಟೆಂಟ್. ಸೊ ಪ್ರತಿಯೊಂದು ಜಾಯಿಂಟ್ಸ್ ಅಲ್ಲೂ ಕೂಡ ಈ ಲಿಗಮೆಂಟ್ಸ್ ಒಂದು ಮೂಳೆಯಿಂದ ಇನ್ನೊಂದು ಮೂಳೆನ ಇಟ್ಕೊಂಡಿರುತ್ತೆ. ಈಗ ಅದಿಲ್ಲ ಅಂದ್ರೆ ಅದು ಸಪೋರ್ಟ್ ಅದಿಲ್ಲ. ಸೊ ಒಂದಕ್ಕೊಂದು ಮೂಳೆ ಸಪರೇಟ್ ಆಗ್ಬಿಡುತ್ತೆ. ಸೊ ಈ ಲಿಗಮೆಂಟ್ಸ್ ತೊಂದರೆಗಳ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ.
1: ಈಗ ಡಾಕ್ಟ್ರೆ, ಈ ಕೀಲಿನ ಸಮಸ್ಯೆಗಳಲ್ಲಿ ಲಿಗಮೆಂಟ್ ನ ಸಮಸ್ಯೆ ಕುರಿತಂತೆ ನಾವು ಇವತ್ತು ಹೇಳ್ತೇನಂತ ಹೇಳಿದ್ರೆ, ಈ ಲಿಗಮೆಂಟ್ಸ್ ನ ಬಗ್ಗೆ ಇನ್ನಷ್ಟು ಮಾಹಿತಿನ ಕೊಡಿ. ಅಂದ್ರೆ ಈ ಒಂದು ಮೂಳೆಗೆ ಮತ್ತೊಂದು ಮೂಳೆಗೆ ಇವು ಬಂಧಿಸಿ ಇಡುವಂತ ಒಂದು ಏನರಿಂದ ಮಾಡಲ್ಪಟ್ಟಿರ್ತವೆ ಇವು?
2: ಇದು ನಾರ್ಮಲ್ ಈ ಲಿಗಮೆಂಟ್ಸ್ ಏನಂದ್ರೆ ಒಂದು ಮೂಳೆ ಇನ್ನೊಂದು ಮೂಳೆಗೆ ಇಟ್ಕೊಂಡಿರ್ತವೆ. ಸೊ ಇದು ಫಂಕ್ಷನ್ ಏನಂದ್ರೆ ಜಾಯಿಂಟ್ಸ್ ಮೂವ್ಮೆಂಟ್ಸ್ ಆಗ್ಬೇಕಾದ್ರೆ ಅದನ್ನ ಸಪೋರ್ಟ್ ಕೊಟ್ಟಿರುತ್ತೆ, ಅದರ್ವೈಸ್ ಏನಾಗ್ಬಿಡುತ್ತೆ ಅಲ್ಲಾಡ್ತಾ ಹೋಗುತ್ತೆ. ಸೊ ಇವು ಲಿಗಮೆಂಟ್ಸ್ ಡ್ಯಾಮೇಜ್ ಬಹುದು. ಸೊ ನಾರ್ಮಲ್ ಆಗಿ 3 ಕಾರಣಗಳಿಂದ ಡ್ಯಾಮೇಜ್ ಆಗುತ್ತೆ. ಒಂದು, ದೈನಂದಿನ ಕಾರ್ಯಕ್ರಮ ಮಾಡುವಾಗ ಬಿದ್ದಿರೋ ಕಾರಣ, ದ ಆಕ್ಟಿವಿಟಿ ಆಫ್ ಡೈಲಿ ಲಿವಿಂಗ್ ಅಂತ ಏನ್ ಹೇಳ್ತೀವಿ, ಅವಾಗ ಏನೋ ನೀರ್ ಜಾರ್ಬಿಟ್ಟು ಬೀಳೋದು ಅಥವಾ ಸ್ಟೆಪ್ಸ್ ಇಂದ ಇವಾಗ ಟ್ವಿಸ್ಟ್ ಆಗೋದು, ಈ ಟ್ವಿಸ್ಟಿಂಗ್ ಇಂಜುರೀಸ್ ಅಂತ ಹೇಳ್ತೀವಿ. ಸೊ ಅದರಿಂದ ಇದೊಂದು ಲಿಗಮೆಂಟ್ಸ್ ತೊಂದರೆ ಆಗ್ಬಹುದು. ಇನ್ನು ಮೋಸ್ಟ್ ಕಾಮನ್ ಅಂದ್ರೆ ಸ್ಪೋರ್ಟ್ಸ್ ಇಂಜುರೀಸ್. ಸ್ಪೋರ್ಟ್ಸ್ ಆಡ್ಬೇಕಾದ್ರೆ ಸಡನ್ ಆಗಿ ಮಂಡಿ ಆಗ್ಲಿ, ಭುಜ ಆಗ್ಲಿ ಟ್ವಿಸ್ಟ್ ಆಗ ಈ ಒಳಗಡೆ ಇರೋ ಲಿಗಮೆಂಟ್ಸ್ ಟೇರ್ ಆಗುತ್ತೆ. ಇನ್ನು ಮೋಸ್ಟ್ ಕಾಮನ್ ಅಂದ್ರೆ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ಸ್, ಅವಾಗ ತುಂಬಾ ಫೋರ್ಸ್ ಇಂದ ಮಂಡಿ ಜಾಯಿಂಟ್ ಅಥವಾ ಶೋಲ್ಡರ್ ಜಾಯಿಂಟ್ ಅಥವಾ ಬೇರೆ ಲಿಗಮೆಂಟ್ಸ್ ಫೋರ್ಸಿಬಲಿ ಆಕ್ಷನ್ ಆಗ ಅದು ಕಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದರಿಂದ ಆ ನಾರ್ಮಲ್ ಫಂಕ್ಷನ್ ನ ಕಳ್ಕೊಳುತ್ತೆ ಆ ಜಾಯಿಂಟ್. ಈಗ ಫಾರ್ ಎಕ್ಸಾಂಪಲ್, ಬರೀ 2 ವೀಲ್ ಇದ್ರೆ ಗಾಡಿ ಮುಂದೋಗೋದಿಲ್ಲ, ಅದಕ್ಕೆ ಚೇನ್ ಬೇಕು, ಸರ್ಕಲ್ ಬೇಕು ಆತರ. ಸೊ ಒಂಥರ ಚೇನ್ ಇದ್ದಾಗೆ ಈ ಲಿಗಮೆಂಟ್, ಆ ಚೇನ್ ಇಲ್ಲ ಅಂದ್ರೆ 2 ಗಾಲಿ ಮುಂದೆ ಹೋಗೋದಿಲ್ಲ. ಸೊ ಅದೇ ತರ ಈ ಲಿಗಮೆಂಟ್ ಕೂಡ ತುಂಬಾ ಇಂಪಾರ್ಟೆಂಟ್. ಅದರ್ವೈಸ್ ಅದು ಕಟ್ ಆಗಿ ಅದು ಟ್ರೀಟ್ಮೆಂಟ್ ತಗೊಂಡಿಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ ಬೇಗ ಹೋಗ್ಬಿಡುತ್ತೆ ಆ ಕೀಲು, ತನ್ನ ವೇರ್ ಅಂಡ್ ಟೇರ್ ರಫ್ ಅಂಡ್ ಟಫ್ ಯೂಸ್ ಮಾಡ್ಬಿಟ್ಟು ವೇರ್ ಅಂಡ್ ಟೇರ್ ಜಾಸ್ತಿ ಆಗುತ್ತೆ. ಸೊ ಅವಾಗ ಆರ್ಥರೈಟಿಸ್ ಪ್ರಾಬ್ಲಮ್ ಸಿವಿಯರ್ ಆಗುತ್ತೆ.
1: ಅಂದ್ರೆ ಈ ಲಿಗಮೆಂಟ್ಸ್ ಒಂಥರದ ಮಸಲ್ ಡಾಕ್ಟರ್? ಹೇಗೆ
2: ಮಸಲ್ ಅನ್ನೋದಕ್ಕಿಂತ ಇದೊಂಥರ ಕೊಲಾಜಿನ್ ನಿಂದ ಮಾಡಿರುವಂತ ಒಂದು ಹಗ್ಗ ತರ ರೋಪ್ ಇನ್ ತರ ಇರುವಂತ ಸ್ಟ್ರಕ್ಚರ್ ಗಳು. ಅವು ಮಂಡಿ ಅಥವಾ ಜಾಯಿಂಟ್ ಒಳಗಡೆ ಇರ್ತವೆ. ಇಂಟ್ರಾ ಆರ್ಟಿಕ್ಯುಲರ್ ಲಿಗಮೆಂಟ್ಸ್ ಅಂತ ಹೇಳಿ ಇನ್ನೊಂದು ಎಕ್ಸ್ಟ್ರಾ ಆರ್ಟಿಕ್ಯುಲರ್ ಹೊರಗಡೆಯಿಂದ ಸಪೋರ್ಟ್ ಕೊಡುವಂತದ್ದು. ಸೊ ಈ ಮೀಡಿಯಲ್ ಕೊಲಾಟ್ರಲ್ ಲ್ಯಾಟ್ರಲ್ ಕೊಲಾಟ್ರಲ್ ಲಿಗಮೆಂಟ್ ಆಗಿರ್ಬೋದು. ಸೊ

0: ಇವೆಲ್ಲ ಮಂಡಿಯಿಂದ ಹೊರಗಡೆಯಿಂದನೂ ಕೆಲವೊಂದೊಂದು ಲಿಗಮೆಂಟ್ ಸಪೋರ್ಟ್ ಮಾಡುತ್ತೆ, ಮಂಡಿ ಒಳಗಡೆ ಭಾಗದಿಂದನೂ ಸಪೋರ್ಟ್ ಮಾಡುತ್ತೆ. ಕಾಮನ್ ಲ್ಯಾಂಗ್ವೇಜ್ ಅಲ್ಲಿ ಹೇಳೋದ್ರೆ ಒಂಥರ ಹಗ್ಗದ ಸ್ಟ್ರಕ್ಚರ್ ಗಳು.
1: ಡಾಕ್ಟರ್, ಈಗ ಈ ತರದ ತೊಂದರೆ ಅಂದ್ರೆ ಲಿಗಮೆಂಟ್ ನಿಂದ ಆಗುವಂತ ತೊಂದರೆಗಳು ಆಗಿದೆ ಅನ್ನೋದನ್ನ ಯಾವ ರೀತಿ ಪತ್ತೆ ಹಚ್ಚುತ್ತೀರಿ?
0: ಕಾಮನ್ ಆಗಿ ನೋಡೋದಾದ್ರೆ ಈ ಲಿಗಮೆಂಟ್ಸ್ ಗಳು ತೊಂದರೆ ಆಗೋದು ಮಂಡಿ ಭಾಗ, ಮಂಡಿ ಜಾಯಿಂಟ್ ಗೋಸ್ಕರ, ಆಮೇಲೆ ಇನ್ನೊಂದು ಶೋಲ್ಡರ್ ಜಾಯಿಂಟ್ ಗೆ. ಮಂಡಿ ಜಾಯಿಂಟ್ ಅಲ್ಲಿ ಒಂದ್ಸರಿ ಈ ಲಿಗಮೆಂಟ್ ಕಟ್ ಆದ್ರೆ ಏನಾಗುತ್ತೆ ಅಂದ್ರೆ, ನಡೀತಿರ್ಬೇಕಾದ್ರೆ ಸಡನ್ ಆಗಿ ಮಂಡಿ ಬಿಟ್ಕೊಂಡಂಗ ಅವರಿಗೆ ಗ್ರಿಪ್ ಸಿಗೋದಿಲ್ಲ. ಸ್ಟೆಪ್ಸ್ ಹತ್ತಿ ಇಳಿಬೇಕಾದ್ರೂ ಸಡನ್ ಆಗಿ ಗ್ರಿಪ್ ಸಿಗೋದಿಲ್ಲ. ಸಡನ್ ಆಗಿ ಮೇಲಿನ ಮೂಳೆ ಕೆಳಗಿನ ಮೂಳೆ ಸಪರೇಟ್ ಆದಂಗ ಆಗುತ್ತೆ. ಅವ್ರ ಜೋರಾಗಿ ನಡೆದಾಡಕ್ ಆಗೋದಿಲ್ಲ, ಓಡಾಡ್ಲಿಕ್ಕೆ ಆಗೋದಿಲ್ಲ, ಸ್ಪೋರ್ಟ್ಸ್ ಅಂತೂ ಮಾಡ್ಲಿಕ್ಕೆ ಆಗಲ್ಲ. ಇನ್ನು ಭುಜಕ್ಕೆ ಬರೋದಾದ್ರೆ ಸಡನ್ ಆಗಿ ಭುಜ ಹೊರಗೆ ಬರ್ತಾ ಇರುತ್ತೆ, ಕೀಲ್ ತಪ್ಪೋದು ಅಂತ ಹೇಳ್ತೀವಿ. ಈ ಲಿಗಮೆಂಟ್ ಸ್ಟೇರ್ ಆಗಾದ್ರೆ ಸೊ ಅದರಿಂದ ಜಾಯಿಂಟ್ಸ್ ಡಿಸ್ಲೊಕೇಶನ್ಸ್ ಕಾಮನ್ ಆಗಿರುತ್ತೆ. ಸೊ ಇವೆಲ್ಲ ಸಿಮ್ಸ್ ಆಫ್ ಲಿಗಮೆಂಟ್ ಟೇರ್.
1: ಈಗ ಡಾಕ್ಟರ್, ಈಗ ಒಬ್ಬರಿಗೆ ಲಿಗಮೆಂಟ್ ಹರಿದೋಗಿದೆ ಅಥವಾ ಅಲ್ಲಿ ತೊಂದರೆ ಆಗಿದೆ ಅಂದ್ರೆ ನೋವು ಏನಾದ್ರೂ ಕಾಣಿಸ್ಕೊಳ್ಳುತ್ತಾ ಹೇಗೆ?
0: ಇನಿಷಿಯಲ್ ಬಿದ್ದಾಗ ತುಂಬಾ ನೋವಿರುತ್ತೆ, ಮೇ ಬಿ 5 ದಿವಸದಿಂದ 3 ವಾರದ ತನಕ ಇರುತ್ತೆ. ಅವಾಗ ಬಾವು ಕೂಡ ಬಂದಿರಬಹುದು. ಅದು ಬಾವು ಏನಕ್ಕೆ ಬಂದಿರುತ್ತೆ ಅಂದ್ರೆ ಒಳಗಡೆ ರಕ್ತಸ್ರಾವ ಆಗ್ಬಿಟ್ಟು ಆ ಜಾಯಿಂಟಿನ ಸುತ್ತಮುತ್ತ ಬಾವು ಬಂದಿರುತ್ತೆ. ಸೊ ಬಾವು ಬಂದಿದೆ ಅಂದ್ರೆ ಅದನ್ನ ನಿರ್ಲಕ್ಷಿಸಬಾರ್ದು, ಅದನ್ನ ಆರ್ಥೋಪೆಡಿಕ್ ಡಾಕ್ಟರ್ ಗೆ ತೋರಿಸ್ಬಿಟ್ಟು ಲಿಗಮೆಂಟ್ ತೊಂದರೆ ಇದೇನೆ ಅಂತ ಅವಾಗ ನೋಡ್ಬೇಕು. ಅದು ಇಂಡೈರೆಕ್ಟ್ ಎವಿಡೆನ್ಸ್, ಹಿಮಾರ್ಥೋಸಿಸ್, ಏನೇ ಬಿದ್ದಿದ್ದಾನೆ ಅಥವಾ ಟ್ವಿಸ್ಟ್ ಆಗಿದಾನೆ ಅಂತ ತಕ್ಷಣಕ್ಕೆ ಮಂಡಿ ಭಾಗದಲ್ಲಾಗ್ಲಿ ಅಥವಾ ಬೇರೆ ಎಲ್ಲರೂ ಜಾಯಿಂಟ್ ಅಲ್ಲಿ ಬಾವು ಬಂದಿದೆ, ಲಿಗಮೆಂಟ್ ಟೇರ್ ಆಗಿರೋ ಚಾನ್ಸಸ್ ಇರುತ್ತೆ. ಸೊ ಅದು ಒಂದು ಸಿಂಪ್ಟಮ್, ಎ ಸೈನ್ ಅಂತ ಹೇಳ್ತೀವಿ. ಇನ್ನು ಅದನ್ನ ದೃಢೀಕರಣ ಮಾಡಬೇಕು ಅಂತ ಹೇಳಿದ್ರೆ ನಾರ್ಮಲ್ ಎಕ್ಸ್ರೇ ಒಳಗಡೆ ಬರೀ ಮೂಳೆ ಮುರಿದಿರೋದು ಮಾತ್ರ ಗೊತ್ತಾಗುತ್ತೆ, ಈ ಲಿಗಮೆಂಟ್ ಕಟ್ ಆಗಿರೋದು ಎಕ್ಸ್ರೇ ಅಲ್ಲಿ ಗೊತ್ತಾಗೋದಿಲ್ಲ. ಸೊ ಇದಕ್ಕೆ MRI ಸ್ಕ್ಯಾನ್, ಅದನ್ನ ಅದರಲ್ಲಿ ಮಾತ್ರ ದೃಢೀಕರಣ ಪಡಿಸ್ಕೋಬಹುದು.
1: ಈಗ ಡಾಕ್ಟರ್, ಒಬ್ರಿಗೆ ಈ ಒಂದು ತೊಂದರೆ ಆಗಿದೆ ಅಂದ್ರೆ ಎಷ್ಟು ಅವಧಿ ಒಳಗೆ ಅವರು ಹಾಸ್ಪಿಟಲ್ ಗೆ ಬಂದ್ರೆ ಅವರು ರಿಕವರಿ ಆಗುವಂತದ್ದು ಆ ಒಂದು ತೊಂದರೆಯಿಂದ ಆಗೋದಕ್ಕೆ ಚಾನ್ಸಸ್ ಹೆಚ್ಚಿರುತ್ತೆ?
0: ಯೂಶಲಿ ಇದು ತುಂಬಾ ಎಮರ್ಜೆನ್ಸಿ ಪ್ರೊಸೀಜರ್ ಅಂತ ಏನಲ್ಲ, ಬಿಕಾಸ್ ಇದು ಲಿಗಮೆಂಟ್ ಫ್ರಾಕ್ ಆದ್ರೆ ಇಮಿಡಿಯೇಟ್ ಆಗಿ ಟ್ರೀಟ್ಮೆಂಟ್ ತಗೊಳ್ಳಬೇಕು, ಎಷ್ಟು ಬೇಗ ಆಗುತ್ತೋ 24 ಗಂಟೆಯಿಂದ 48 ಗಂಟೆ ಒಳಗೆ ಬೇಗ ಆಪರೇಷನ್ ಮಾಡ್ಬೇಕಂತ ಹೇಳ್ತೀವಿ. ಬಟ್ ಈ ಲಿಗಮೆಂಟ್ ಇಂದ ತೊಂದರೆ ಗೊತ್ತಾಗದೆ ಅವ್ರ ನಾರ್ಮಲ್ ದೈನಂದಿನ ಕಾರ್ಯಕ್ರಮಕ್ಕೆ ಹೋದಾಗ ಅವ್ರಿಗೆ ಇವೆಲ್ಲ ತೊಂದರೆಗಳು ಗೊತ್ತಾಗುತ್ತೆ, ಮಂಡಿಲಿ ಏನೋ ಸವಿತ. ಸೊ ಇದನ್ನ ಆದಷ್ಟು 2-3 ವಾರದಲ್ಲಿ ಈ ಲಿಗಮೆಂಟ್ ತೊಂದರೆನ ಪತ್ತೆ ಹಚ್ಚಿ ಟ್ರೀಟ್ಮೆಂಟ್ ಮಾಡೋದು ಉತ್ತಮ.
1: ಈಗ ಡಾಕ್ಟರ್ ಚೇತನ್ ಅವರೇ, ಈಗ ತಾವು ಹೇಳಿದ್ರಿ ಒಬ್ಬ ಪೇಷಂಟ್ ನಿಮ್ಮಲ್ಲಿಗೆ ಬಂದಾಗ ಅವನಿಗೆ MR ಸ್ಕ್ಯಾನ್ ಮಾಡಬೇಕಾಗುತ್ತೆ ಮತ್ತೆ ಬೇರೆ ಬೇರೆ ಪ್ರೊಸೀಜರ್ಸ್ ಮಾಡಬೇಕಾಗುತ್ತೆ ಅಂತ, ಇದು ಬಿಟ್ಟು ಕೆಲವು ಬಾರಿ ಏನಾಗುತ್ತೆ ತಾವು ಹೇಳಿದಂಗೆ ಆಟೋ ಇಮ್ಯೂನ್ ಡಿಸೀಸ್ ಇಂದ ಆಗಿ ಬಂದಿರಬಹುದು ಅಥವಾ ಹುಟ್ಟಿಂದನೇ ಈ ಒಂದು ತೊಂದರೆಗಳು ಬಂದಿರಬಹುದು, ಅಂತ ಒಂದು ಪರಿಸ್ಥಿತಿಯಲ್ಲಿ ಯಾವ ರೀತಿ ಪತ್ತೆ ಹಚ್ಚುತ್ತೀರಿ?
0: ಕೆಲವೊಂದೊಂದು ಈ ಲಿಗಮೆಂಟ್ ಇಂಜುರೀಸ್ ಗೆ MRI ಸ್ಕ್ಯಾನ್ ಇಸ್ ಅ ಗೋಲ್ಡ್ ಸ್ಟ್ಯಾಂಡರ್ಡ್ ಫಾರ್ ಡಯಾಗ್ನೋಸಿಸ್. ಬೇರೆಲ್ಲ ರಕ್ತ ಪರೀಕ್ಷೆಯಲ್ಲಿ ಗೊತ್ತಾಗುತ್ತೆ, ರೂಮಟೈಡ್ ಆರ್ಥ್ರೈಟಿಸ್ ಆಗಿರ್ಬೋದು, ಅದೆಲ್ಲ ಹುಟ್ಟಿದಾಗಿಂದನೇ ಇರೋದು ಕಣ್ಣಿಗೆ ಕಾಣಿಸೋಗ್ಬಿಡುತ್ತೆ, ಅಥವಾ ಸಿಂಪಲ್ ಎಕ್ಸ್ರೇ ಇಂದನೂ ಕೂಡ ಇದನ್ನ ಪತ್ತೆ ಹಚ್ಚಬಹುದು.
1: ಸೊ ಯಾವುದೇ ಆಗ್ಲಿ ಈ ಒಂದು ತೊಂದರೆ ಇದ್ದಾಗ ತಜ್ಞ ವೈದ್ಯರಲ್ಲಿ ಹೋದಾಗ ಅವರು ಬೇಗ ಪತ್ತೆ ಹಚ್ಚುತ್ತಾರೆ.
0: ಹೌದು,
1: ಡಿಲೇ ಮಾಡೋದು ಕಾರಣ ಇಲ್ಲ. ಡಾಕ್ಟರ್, ಈಗ ನಾವು ಆರ್ಥೋಸ್ಕೋಪಿ ಬಗ್ಗೆ ಬರೋಣ. ಏನಿದು ಆರ್ಥೋಸ್ಕೋಪಿ, ಅದರ ಬಗ್ಗೆ ಒಂದು ಸ್ವಲ್ಪ ಟೀಕೆ ನಮ್ಮ ಕೇಳುಗರಿಗೆ ತಿಳಿಸ್ಕೊಡಿ.
0: ಈಗ ಸೈನ್ಸ್ ತುಂಬಾ ಅಡ್ವಾನ್ಸ್ಮೆಂಟ್ ಆಗೋಗ್ಬಿಟ್ಟಿದೆ. ಸೊ ಈಗ ತುಂಬಾ ಜನಕ್ಕೆ ಎಲ್ಲರಿಗೂ ಗೊತ್ತು, ತುಂಬಾ ಹೊಟ್ಟೆ ಕೊಯ್ದುಬಿಟ್ಟು ಆಪರೇಷನ್ ಮಾಡಿದರೆ ಅದರದ್ದು ರಿಕವರಿ ಆಗೋದು ಅಥವಾ ಬೇರೆ ಕಾಂಪ್ಲಿಕೇಶನ್ ಆಗೋದು ತುಂಬಾ ಕಾಮನ್. ಅದಕ್ಕೋಸ್ಕರ ಈಗೆಲ್ಲ ಲ್ಯಾಪ್ರೋಸ್ಕೋಪಿ ಅಂದ್ರೆ ಹೊಟ್ಟೆ ಕೊಯ್ಲಿಲ್ಲ ಹಂಗೆ ಆಪರೇಷನ್ ಮಾಡೋ ಸಂಗತಿ ಎಲ್ಲರಿಗೂ ಗೊತ್ತಿದೆ. ಅದೇ ತರ ಈ ಜಾಯಿಂಟ್ಗಳ ಮೇಲೆ ಕೂಡ ನಾವು ಜಾಯಿಂಟ್ ನ ಕೊಯ್ದಕ್ಕೆ ಕೀಲು ದರ್ಶಕದ ಮುಖಾಂತರ ಮಾಡುವ ಆಪರೇಷನ್ ಗೆ ಆರ್ಥ್ರೋಸ್ಕೋಪಿಕ್ ಸರ್ಜರಿ ಅಂತ ಹೇಳ್ತೇವೆ. ಸೊ ಇದರಲ್ಲಿ ಏನು ಅಂದ್ರೆ 1 ಸೆಂಟಿಮೀಟರ್ ಗಿಂತನೂ ಚಿಕ್ಕವಾದ ಸಣ್ಣ ರಂಧ್ರದಲ್ಲಿ ಆ ಇನ್ಸ್ಟ್ರೂಮೆಂಟ್ಸ್ ನ ಯೂಸ್ ಮಾಡ್ಬಿಟ್ಟು ಜಾಯಿಂಟ್ ಒಳಗಿರೋ ತೊಂದರೆಗಳಿಗೆ ಟ್ರೀಟ್ಮೆಂಟ್ ಕೊಡ್ತೇವೆ. ಇದು ಡಯಾಗ್ನೋಸಿಸ್ ಆಗಿರ್ಬೋದು, ಕನ್ಫರ್ಮೇಶನ್ ಮಾಡ್ಬಿಟ್ಟು ಅದಕ್ಕೆ ಈ ತರ ಲಿಗಮೆಂಟ್ ಟೇರ್ ಆಗಿರ್ಬೋದು, ಈಗ ನಾರ್ಮಲ್ ಆಗಿ ACL ಅಂತ ಹೇಳ್ತೀವಿ ಅದ್ರ ಟೇರ್ ಆಗಿರ್ಬೋದು, ಅಥವಾ ಕುಷನ್ ಅಥವಾ ಮೆನಿಸ್ಕಸ್ ಇಂಜುರೀಸ್ ಇರ್ಬೋದು, ಅಥವಾ ಒಳಗಡೆ ಏನ ಪದರು ಏನ್ ನಾನು ಹೇಳಿದೆ ಕಾರ್ಟಿಲೇಜ್, ಅದರದ್ದು ಏನೇ ತೊಂದರೆ ಆಗಿದ್ರು ಕೂಡ ಇವೆಲ್ಲ ಕೀಲು ದರ್ಶಕದ ಮುಖಾಂತರ ಕೇವಲ 2 ರಂಧ್ರದಲ್ಲಿ ಮಾಡುವಂತ ಶಸ್ತ್ರಚಿಕಿತ್ಸೆ ಇದು ಆರ್ಥ್ರೋಸ್ಕೋಪಿಕ್ ಸರ್ಜರೀಸ್.
1: ಈಗ ಡಾಕ್ಟರ್, ಈ ತಾವು ಹೇಳಿದ್ರೆ ಒಂದು ರಂಧ್ರದ ಮೂಲಕ ತಾವು ಈ ಶಸ್ತ್ರಚಿಕಿತ್ಸೆ ಕ್ರಿಯೆಯನ್ನು ಮಾಡ್ತೀರಂತ, ಅದು ಹೇಗೆ ಟಿವಿ ಮಾನಿಟರ್ ನೋಡ್ಬಿಟ್ಟು ಮಾಡ್ತೀರಾ, ಏನಿದು ಪ್ರೊಸೀಜರ್?
0: ಹೌದು, ಇದು ಹ್ಯಾಂಡ್ ಐ ಕೋಆರ್ಡಿನೇಷನ್ ಬೇಕು. ಸೊ ಸರ್ಜನ್ ಏನ್ ಮಾಡ್ತಾರೆ, ಇನ್ಸ್ಟ್ರೂಮೆಂಟ್ಸ್ ನೆಲ್ಲ ಕೇವಲ ಅದು 1 ಸೆಂಟಿಮೀಟರ್ ಎಕ್ವಿಪ್ಮೆಂಟ್ಸ್ ನ ಒಳಗೆ ಹಾಕ್ಬಿಟ್ಟು ಅದನ್ನೆಲ್ಲ ಟಿವಿಲಿ ನೋಡ್ತಾ ಪೇಷಂಟ್ ಕೂಡ ನೋಡಬಹುದು. ಈ ಮಂಡಲ ಆಪರೇಷನ್ ಮಾಡೋದಿದ್ರೆ ಅವರಿಗೆ ಸೊಂಟದಿಂದ ಕೆಳಗಿನ ಭಾಗದಲ್ಲಿ ಮಾತ್ರ ಅನಸ್ತೀಷೆ ಕೊಟ್ಟಿರ್ತೀವಿ, ಪೇಷಂಟ್ ಅವೇಕ್ ಇರ್ತಾರೆ, ಅದ್ ಏನ್ ಟೇರ್ ಆಗಿರುತ್ತೆ ಏನಾಗಿರುತ್ತೆ, ಈವನ್ ಅಲ್ಲಿನೇ ಪೇಷಂಟ್ ಗೂ ಕೂಡ ಕನ್ವಿನ್ಸ್ ಮಾಡಿ ಅದೇನ್ ಟ್ರೀಟ್ಮೆಂಟ್ ಬೇಕಾಗುತ್ತೋ ಅದು ಸ್ಮಾಲ್ ಕೀ ಹೋಲ್ ಸರ್ಜರಿ ಮಾಡಬಹುದು ನಾವು.
1: ಈಗ ಪೇಷಂಟ್ಗೆ ಇಲ್ಲಿ ಏನಾದ್ರೂ ಪ್ರಜ್ಞೆ ತಪ್ಪಿಸಬೇಕಾಗತ್ತಾ? ಹೇಗೆ ಕೆಲವು ಸಂದರ್ಭದಲ್ಲಿ
0: ಮಂಡಿಯಿಂದ ಕೆಳಗೆ ಅಥವಾ ಸೊಂಟದಿಂದ ಕೆಳಗೆ ಮಾಡುವಂತ ಆಪರೇಷನ್ ಗಳಿಗೆ ಬೆನ್ನಿನಲ್ಲಿ ಇಂಜೆಕ್ಟ್ ಕೊಟ್ಟರೆ ಸಾಕು, ಸ್ಪೈನಲ್ ಅನಸ್ತೀಶಿಯಾ. ಶೋಲ್ಡರ್ ಅಂದ್ರೆ ಭುಜದ ಜಾಯಿಂಟ್ ಮೇಲೆ ಆಪರೇಷನ್ ಮಾಡೋರಿಗೆ ಮಾತ್ರ ಫುಲ್ ಜನರಲ್ ಅನಸ್ತೀಶಿಯಾ ಕೊಟ್ಬಿಟ್ಟು ಮಾಡಬೇಕಾಗುತ್ತೆ.
1: ಈ ಒಂದು ಆರ್ಥೋಸ್ಕೋಪಿ ಸರ್ಜರಿಯಿಂದ ಏನ್ ಅಡ್ವಾಂಟೇಜಸ್ ಅಂದ್ರೆ, ಮೊದಲೆಲ್ಲ ಮಾಡ್ತಿದ್ರಲ್ಲ ಅದಕ್ಕೂ ಮತ್ತೆ ಇದಕ್ಕೆ ಏನ್ ಡಿಫ್ರೆನ್ಸ್, ಏನ್ ಅಡ್ವಾಂಟೇಜಸ್?
0: ಇದು ಮಿನಿಮಲ್ ಇನ್ವೇಸಿವ್ ಸರ್ಜರಿ ಅಂದ್ರೆ ತುಂಬಾ ನಾರ್ಮಲ್ ಟಿಶ್ಯೂಸ್ ನ ಏನು ಕಟ್ ಮಾಡ್ದಂಗೆ ಅಥವಾ ದೊಡ್ಡ ಸ್ಕಾರ್ ಕೊಡ್ದಂಗೆ ಫಂಕ್ಷನ್ ಬೇಗನೆ ಆಗೋಗುತ್ತೆ. ನಾವ್ ಏನೇನ್ ಟಿಶ್ಯೂಸ್ ಕಟ್ ಮಾಡ್ತೀವಿ ಹೀಲ್ ಆಗ್ಲಿಕ್ಕೆ ಅಷ್ಟೇ ಟೈಮ್ ತಗೊಳುತ್ತೆ. ಈ

0: ದರ್ಶಕದಿಂದ ತುಂಬಾ ಟಿಶ್ಯೂಸ್ ನ ಯಾವ್ದನ್ನು ಕಟ್ ಮಾಡದಿರೋದ್ರಿಂದ ಅವರು ಬೇಗ ಫಂಕ್ಷನ್ ಗೆ ರಿಟರ್ನ್ ಆಗ್ಬಹುದು. ಈಗ ಫಾರ್ ಎಕ್ಸಾಂಪಲ್ ಆಫೀಸ್ ವರ್ಕ್ ಅಂತ ಹೇಳಿದ್ರೆ ಓಪನ್ ಮಾಡಿದ್ರೆ ಮಿನಿಮಮ್ 1 ಮಂತ್ ಆಗುತ್ತೆ, ಬಟ್ ಇದು ಒಂದು ವಾರದಲ್ಲೇ ಕೂಡ ಅವರು ಆಫೀಸ್ ವರ್ಕ್ ನ ಮಾಡಬಹುದು. ಈವನ್ ಹೆವಿ ಲೇಬರರ್ಸ್ ಕೂಡ 2-3 ತಿಂಗಳು ಹೇಳ್ತೀವಿ ನಾವು. ಈ ಕೀಲುದಕ ಮಾಡೋದ್ರಿಂದ ಅವರು ಹೆವಿ ವರ್ಕ್ ನ ಬೈ 1 ಮಂತ್ ಒಳಗಡೆ ತುಂಬಾ ಆಲ್ಮೋಸ್ಟ್ 90% ಆಕ್ಟಿವಿಟೀಸ್ ನ ಮಾಡಬಹುದು. ಈ ಲಿಗಮೆಂಟ್ ಇಂಜುರಿ ಆದವರಿಗೆ ಜನರಲ್ ಅಡ್ವೈಸ್ ಏನ್ ಕೊಡ್ತೀವಿ ಅಂದ್ರೆ ಬೈ ಕಾರ್ ಓಡಿಸೋದಾಗ್ಲಿ, 2-ವೀಲರ್ ಆಗ್ಲಿ, ಬೈ 2 ಎಲ್ಲಾ ಆಕ್ಟಿವಿಟೀಸ್ ಮಾಡಬಹುದು. ಸ್ಪೋರ್ಟ್ಸ್ ರಿಟರ್ನಿಂಗ್ ಆಗ್ಲಿಕ್ಕೆ ಮಾತ್ರ ಯಾವುದೇ ತರ ಸರ್ಜರಿ ಮಾಡಿದ್ರೆ 8-9 ಮಂತ್ಸ್ ಬೇಕಾಗುತ್ತೆ.
1: ಮತ್ತೆ ಯಾವುದೇ ಸರ್ಜರಿ ಅಂದ್ಕೊಳ್ಳೆ ಜನರಿಗೆ ಒಂದು ಭಯ ಇರುತ್ತೆ, ತುಂಬಾ ಬ್ಲಡ್ ಲಾಸ್ ಆಗುತ್ತೆ ಅಂತ. ಈ ಒಂದು ಸರ್ಜರಿಯಲ್ಲಿ ಹೇಗೆ ಪರಿಸ್ಥಿತಿ?
0: ಇದರೊಳಗಡೆ ತುಂಬಾ ಮಿನಿಮಲ್ ಸರ್ಜರಿ ಬ್ಲಡ್ ಲಾಸ್ ಆಗುತ್ತೆ. ಏನಕ್ಕೆ ಅಂದ್ರೆ ನಾವು ಎಲ್ಲೂ ಏನು ಕೊಯ್ತಾನೆ ಇರೋದಿಲ್ಲ, ಜಸ್ಟ್ ಒಂದು ಸಣ್ಣ ಕೀ ಹೋಲ್ ಮುಖಾಂತರ ಮಾಡೋದ್ರಿಂದ ಇದರೊಳಗೆ ಆಲ್ಮೋಸ್ಟ್ ನೆಗ್ಲಿಜಬಲ್ less than 5 ml ಅಂತ ಹೇಳ್ಬೋದು. ಆಮೇಲೆ ಟೂರ್ನಿಕೆ ಕೂಡ ಹಾಕಿರ್ತೇವೆ, ಸೊ ಅದರಿಂದ ಬ್ಲಡ್ ಲಾಸ್ ಕೂಡ ಅವರಿಗೆ ಕಡಿಮೆ ಇರುತ್ತೆ. ಆಮೇಲೆ ಆಪರೇಷನ್ ಆದ್ಮೇಲೆ ನೋವಿನ ಅಂಶ ಕೂಡ ತುಂಬಾ ಕಡಿಮೆ ಇರುತ್ತೆ, ಯಾಕಂದ್ರೆ ನಾವು ಏನು ಕೊಯ್ದಿರೋದಿಲ್ಲ. ಸೊ ಅದ್ರಿಂದ ಕಾಸ್ಮೆಟಿಕ್ ರೀಸನ್ ಆಗಿರ್ಬೋದು ಅಥವಾ ಬ್ಲಡ್ ಲಾಸ್ ಆಗಿರ್ಬೋದು, ಪೇನ್ ಆಗಿರ್ಬೋದು, ಇವೆಲ್ಲವೂ ಕೂಡ ಈ ಕೀಲು ದರ್ಶಕದ ಮುಖಾಂತರ ಮಾಡೋ ಸರ್ಜರೀಸ್ ಇಂದ ತುಂಬಾ ಯೂಸ್ಫುಲ್.
1: ಈಗ ಡಾಕ್ಟ್ರೆ ಒಂದು ಪ್ರಶ್ನೆ, ಈ ಆರ್ಥೋಸ್ಕೋಪಿ ಸರ್ಜರಿಯಿಂದ ಯಾವ ಏಜ್ ಗ್ರೂಪ್ ಅವರಿಗೆ ತುಂಬಾ ಬೆನಿಫಿಟ್ ಬರಬಹುದು?
0: ಆರ್ಥೋಸ್ಕೋಪಿಕ್ ಇಂದ ಎಲ್ಲಾ ಏಜ್ ಅಲ್ಲೂ ಬರುತ್ತೆ. ತುಂಬಾ ವಕ್ರವಾಗಿರೋ ಜಾಯಿಂಟ್ಸ್ ನೆಲ್ಲ ಮಾಡ್ಲಿಕ್ಕೆ ಆಗಲ್ಲ. ಲಿಗಮೆಂಟ್ ಜರಿ ಯಾವುದೇ ಏಜ್ ಅಲ್ಲಿ ಆಗಿದ್ರೆ, ಅವ್ನು 12 ವರ್ಷಕ್ಕೆ ಲಿಗಮೆಂಟ್ ಟೇರ್ ಆಗಿರ್ಬೋದು ಅಥವಾ 50 ವರ್ಷಕ್ಕೆ ಟೇರ್ ಆಗಿರ್ಬೋದು, ಅವರಿಗೆಲ್ಲರಿಗೂ ತುಂಬಾ ಯೂಸ್ ಆಗುತ್ತೆ. ಎಸ್ಪೆಷಲಿ ಈ ಯಂಗ್ ಪಾಪ್ಯುಲೇಷನ್, ಈ ವರ್ಕ್ ಮಾಡುವಂತ ಪಾಪ್ಯುಲೇಷನ್, 18-55-60 ವರ್ಷದವರಿಗೆ ಏನಿರುತ್ತೆ ಅವರಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಈ ವಯಸ್ಸಾದ 30-60 ವರ್ಷದವರಿಗೆ ಯಾರಿಗೆ ಯೂಸ್ಫುಲ್ ಆಗುತ್ತೆ ಅಂದ್ರೆ ಮಂಡಿ ಸೌಕಳಿಕೆ ತುಂಬಾ ಕಾಮನ್, ಮಂಡಿ ಸವೆತ ಆಸ್ಟಿಯೋಆರ್ಥ್ರೈಟಿಸ್, ಅವರಿಗೆ ಅರ್ಲಿ ಸ್ಟೇಜಸ್ ಅಲ್ಲಿ ತುಂಬಾ ಬಾವು ಬರೋದು ಅಂತ ಹೇಳ್ತಾರೆ. ಸೊ ಅದರಲ್ಲಿ ಕೂಡ ಇದು ಯೂಸ್ ಆಗುತ್ತೆ. ಅರ್ಲಿ ಸ್ಟೇಜಸ್ ಆಫ್ ಆರ್ಥ್ರೈಟಿಸ್ ಅಲ್ಲಿ ತುಂಬಾ ಕಸ ತುಂಬಿಕೊಳ್ಳೋದು ಅಂತ ಹೇಳ್ತೇವೆ, ಆ ಕಾರ್ಟ್ಲೇಜ್ ಅಂತ ಏನ್ ಹೇಳಿ ಡ್ಯಾಮೇಜ್ ಆಗೋದ್ರಿಂದ ಕಸ ಅಂತ ಆಗುತ್ತೆ, ಅದರಿಂದ ನೀರ್ ತುಂಬಿಕೊಂತಾನೆ ಇರುತ್ತೆ, ಆ ನೀರ್ ತೆಗೆಯೋದ್ರಿಂದ ಏನು ಉಪಯೋಗ ಆಗಲ್ಲ. ಬಟ್ ಈ ಆರ್ಥೋಸ್ಕೋಪಿಕ್ ಸರ್ಜರಿಯಿಂದ ಮಂಡಿ ಸವಿತಕ್ಕೂ ಕೂಡ ಇದು ಹೆಲ್ಪ್ ಆಗುತ್ತೆ.
1: ಕೇಳುಗರೆ, ನಮ್ಮ ಜೊತೆಗೆ ಡಾಕ್ಟರ್ ಚೇತನ್ ಇಮೇಲ್ ಅವರು ಮಾತಾಡ್ತಿದ್ದಾರೆ. ಇವರು ಕನ್ಸಲ್ಟೆಂಟ್ ಆರ್ಥೋಪೆಡಿಕ್ ಸರ್ಜನ್ ಆಗಿ ಸಹ್ಯಾದ್ರಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಶಿವಮೊಗ್ಗ ಇಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಆರ್ಥೋಸ್ಕೋಪಿ ಕುರಿತಂತೆ ನಿಮಗೆ ಮಾಹಿತಿ ನೀಡ್ತಾ ಇದ್ದಾರೆ. ಈಗ ಡಾಕ್ಟರ್, ಈ ಆರ್ಥೋಸ್ಕೋಪಿ ಅನ್ನುವಂತಹ ಒಂದು ಪ್ರೊಸೀಜರ್ ಏನಿದೆ, ಇದು ಜನಸಾಮಾನ್ಯರಿಗೆ ಕೈಗೆಟುಕುವಂತಹ ಒಂದು ಸರ್ಜರಿಯೇ? ಯಾಕಂತಂದ್ರೆ ಇವತ್ತು ಗೌರ್ಮೆಂಟ್ ಅನೇಕ ಸ್ಕೀಮ್ಗಳಲ್ಲಿಯೂ ಅನೇಕ ಸರ್ಜರಿಗಳನ್ನ ಅಲೋ ಮಾಡಿದೆ, ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ.
0: ಹೌದು, ನೀವು ಹೇಳಿದಾಗೆ ಮೊದಲು ಇನಿಷಿಯಲ್ ಯಾವುದೇ ಮೊಬೈಲ್ ಬರಲಿ ತುಂಬಾ ಕಾಸ್ಟ್ಲಿ ಆಗುತ್ತೆ, ಅದೇ ಮೊಬೈಲ್ 2 ವರ್ಷ ಆದ್ಮೇಲೆ ತುಂಬಾ ಕಡಿಮೆ ಚೀಪ್. ಈಗ ಇದು ಕೂಡ ಈಗ ಆಲ್ರೆಡಿ ಈ ಆರ್ಥೋಸ್ಕೋಪಿಕ್ ಸರ್ಜರಿ ಆಲ್ಮೋಸ್ಟ್ 2 ದಶಕದಿಂದ ಮಾಡ್ತಾ ಇದೀವಿ. ಈಗ ಇದ್ರ ಕಾಸ್ಟ್ ಕೂಡ ತುಂಬಾ ಕಡಿಮೆ ಆಗಿದೆ, ಈವನ್ ಜನಸಾಮಾನ್ಯರು ಕೂಡ ಇದನ್ನ ಮಾಡಿಕೊಂಡು ಉಪಯೋಗ ಪಡ್ಕೋಬಹುದಾಗಿದೆ. ಆಮೇಲೆ ಹಾಸ್ಪಿಟಲ್ ಅಲ್ಲಿ ತುಂಬಾ ಸ್ಕೀಮ್ಸ್ ಎಂಪ್ಯಾನಲ್ಮೆಂಟ್ ಆಗಿದೆ, ಈ ESI ಆಗಿರ್ಬೋದು ಅಥವಾ ಆರೋಗ್ಯ ಭಾಗ್ಯ ಆಗಿರ್ಬೋದು ಅಥವಾ ಎನಿ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಸ್ಟಾರ್ ಹೆಲ್ತ್, ಇದರಲ್ಲೆಲ್ಲ ಇದು ಕವರ್ ಆಗುತ್ತೆ. ಈವನ್ ಅದಿಲ್ಲ ಅಂದ್ರೂ ಕೂಡ ಈವನ್ ಅದಕ್ಕೆ ಒಂದು ಪ್ಯಾಕೇಜ್ ಅಂತ ಮಾಡಿಕೊಡ್ತೇವೆ. ಇದು ಆಲ್ಮೋಸ್ಟ್ ಡೇ ಕೇರ್ ಸರ್ಜರಿ, ಈ ಸರ್ಜರಿಗೆ ತುಂಬಾ ದಿವಸ ಇರೋದು ಬೇಕಾಗಿಲ್ಲ, ನೀವು 1-2 ದಿವಸ ಇದ್ರೆ ಸಾಕು. ಸೊ ಅದರಿಂದ ನಿಮಗೆ ಖರ್ಚು ಕೂಡ ತುಂಬಾ ಕಡಿಮೆ ಆಗುತ್ತೆ. ಸೊ ಕಡಿಮೆ ದರದಲ್ಲೇ ಅತ್ಯುತ್ತಮವಾದ ಹಾಗೂ ಆಧುನಿಕವಾದ ಈ ಸರ್ಜರಿನ ಮಾಡಿಸ್ಕೋಬಹುದು.
1: ಈಗ ಡಾಕ್ಟರ್ ಒಂದು ಪ್ರಶ್ನೆ, ಈಗ ಕೆಲವು ಬಾರಿ ಏನಾಗುತ್ತೆ ಅಂತಂದ್ರೆ ನಮ್ಮಲ್ಲಿ ಜನರಿಗೆ ನಂಬಿಕೆ ಇದೆ, ಕಾಲು ಉಳುಕಿತು ಅಥವಾ ಏನಾದ್ರೂ ಆಯ್ತಂದ್ರೆ ಅದಕ್ಕೇನಾದ್ರೂ ಎಣ್ಣೆನ ಮಸಾಜ್ ಮಾಡುವಂತದ್ದು ಅಥವಾ ನಾಟಿ ವೈದ್ಯರ ಬಳಿ ಹೋಗಿ ಯಾವ್ದೋ ಸೊಪ್ಪಿನ ರಸವನ್ನು ಹಾಕುವಂತದ್ದು ಅಥವಾ ಕೆಲವರು ಈ ಬೋನ್ ಸೆಟ್ಟರ್ಸ್ ಅಂತ ಇರ್ತಾರೆ ಅವ್ರ ಹತ್ರ ಹೋಗುವಂತದ್ದು ಇರುತ್ತೆ. ಅದು ಎಷ್ಟು ಮಟ್ಟಿಗೆ ನಿಜ ಅನ್ನೋ ಸುಳ್ಳು ಆ ಚರ್ಚೆ ಬೇಡ, ಬಟ್ ಇದರಿಂದ ನಿಜಕ್ಕೂ ಉಪಯೋಗ ಆಗುತ್ತಾ ಹೇಗೆ?
0: ಗಾಡ್ ಹ್ಯಾಸ್ ಗಿವನ್ ದಿಸ್ ಬಾಡಿ ವಿತ್ ಲಾಟ್ ಆಫ್ ಹೀಲಿಂಗ್ ಕೆಪಾಸಿಟಿ. ಇದನ್ನ ಯಾರು ಟ್ರೀಟ್ಮೆಂಟ್ ಮಾಡ್ಲಿ ಬಿಡ್ಲಿ ಕೆಲವೊಂದು ಅದಾಗಿ ಅದು ಗುಣ ಆಗುತ್ತೆ. ಈಗ ಕೈ ಕಟ್ ಆಗಿದೆ ಅಂತ ಹೇಳಿದ್ರೆ ತುಂಬಾ ಡೀಪ್ ಆಗಾದ್ರೆ ಮಾತ್ರ ನಾವು ಟ್ರೀಟ್ಮೆಂಟ್ ತಗೊಂತೀವಿ, ಅದರವೈಸ್ ಸಣ್ಣ ಪುಟ್ಟ ಗಾಯ ಅದೇ ಮಾಯುತ್ತೆ. ಈಗ ಉಳಿಕೆ ಕಾಯಿಲೆಗಳಿಗೂ ಕೂಡ ಅಷ್ಟೇ, ನಾವು ನಾರ್ಮಲ್ ಆಗಿ ಏನು ಊಟ ಮಾಡ್ತೀವಿ ರೈಸ್, ಸೊ ಎನಿ ಜಾಯಿಂಟ್ ಇಂಜುರಿ ರೈಸ್ ಇಸ್ ಅ ಇನಿಷಿಯಲ್ ಟ್ರೀಟ್ಮೆಂಟ್. ಆರ್ ಅಂದ್ರೆ ರೆಸ್ಟ್, ಆ ಭಾಗಕ್ಕೆ ರೆಸ್ಟ್ ಕೊಡಬೇಕು. ಐ ಅಂದ್ರೆ ಐಸ್, ಸೊ ಅದಕ್ಕೆ ತಣ್ಣನ ಫಸ್ಟ್ ಡೇ ಇಂಜುರಿ ಆದಾಗ ಅದಕ್ಕೆ ಐಸ್. ಸಿ ಅಂದ್ರೆ ಕಂಪ್ರೆಷನ್, ಆ ಕಂಪ್ರೆಷನ್ ಅಂದ್ರೆ ಈ ಮೂಳೆ ಸೆಟ್ಟಿಂಗ್ ಆಗಿರ್ಬೋದು ಅಥವಾ ಅರ್ಧ ಬಿಡಿ ನಾವೇನಾಗ್ಲಿ ಕಂಪ್ರೆಷನ್ ಬ್ಯಾಂಡೇಜ್, ಅದು ಬಾವು ಬರ್ಲಿಲ್ಲ ಹಾಗೆ ನೋಡ್ಕೊಳೋದು. ಇ ಅಂದ್ರೆ ಎಲಿವೇಷನ್, ಆ ಭಾಗನ ಮೇಲೆ ಎತ್ತಿಟ್ಕೊಳೋದು. ಈ ರೈಸ್ ಟ್ರೀಟ್ಮೆಂಟ್ ತಗೊಂಡ್ರೆ ಸಾಕು, ತುಂಬಾ ಇನಿಷಿಯಲ್ ಇಂಜುರೀಸ್ ಎಲ್ಲ ಇದರಲ್ಲೇ ಟ್ರೀಟ್ಮೆಂಟ್ ಆಗೋಗ್ಬಿಡುತ್ತೆ. ಸೊ ಬಾಡಿ ಹ್ಯಾಸ್ ಅ ಹೀಲಿಂಗ್ ಪೊಟೆನ್ಶಿಯಲ್, ಬಟ್ ಕೆಲವೊಂದು ರೀಪ್ಲೇಸಬಲ್ ಇರಲ್ಲ, ಅಂತದಕ್ಕೆ ಮಾತ್ರ ಸರ್ಜರಿ ಬೇಕಾಗುತ್ತೆ.
1: ಸೊ ಯಾವುದೇ ಒಂದು ಈ ತರದ ಲಿಗಮೆಂಟ್ ಟೇರ್ ಆಗಿರ್ಲಿ ಮತ್ತೊಂದಾಗಿರ್ಲಿ ತಮ್ಮಷ್ಟಕ್ಕೆ ತಾವು ವೈದ್ಯವನ್ನ ಮಾಡ್ಕೊಳ್ಳೋದನ್ನೇ ತಜ್ಞ ವೈದ್ಯರ ಹತ್ರ ಖಂಡಿತವಾಗಿ ಅದು ಹೆಲ್ಪ್ ಆಗುತ್ತೆ. ಈಗ ಡಾಕ್ಟ್ರೆ ತಾವು ಹೇಳಿದ್ರಿ, ಈ ಜಾಯಿಂಟ್ ಒಬ್ಬ ಮನುಷ್ಯನನ್ನ ಒಂದು ಪ್ಲೇಸ್ ಇಂದ ಇನ್ನೊಂದು ಪ್ಲೇಸ್ ಗೆ ಮೂವ್ಮೆಂಟ್ ಮಾಡುವಂತ ಒಂದು ಶಕ್ತಿಯನ್ನ ಕೊಡುತ್ತೆ ಅಂತ. ಆದ್ರಿಂದ ನಮ್ಮ ಜಾಯಿಂಟ್ಸ್ ಗಳನ್ನ ಸುಸ್ಥಿತಿಯಲ್ಲಿ ಇಡೋದಕ್ಕೆ ನಾವೇನಾದ್ರೂ ಕೆಲಸಗಳನ್ನ ಪ್ರತಿದಿನ ಮಾಡಬಹುದೇ ಹೇಗೆ?
0: ಸೊ ನಾವೇನ್ ಹೇಳ್ತೀವಿ, ಮೂವ್ಮೆಂಟ್ ಇಸ್ ಲೈಫ್ ಅಂಡ್ ಲೈಫ್ ಇಸ್ ಮೂವ್ಮೆಂಟ್. ನೀವು ಮೂವ್ಮೆಂಟ್ ಇಲ್ಲ ಅಂದ್ರೆ ಲೈಫ್ ಇಲ್ಲ, ಅಥವಾ ಲೈಫ್ ಇರಬೇಕು ಅಂದ್ರೆ ಮೂವ್ಮೆಂಟ್ ಮಾಡಲೇಬೇಕು. ಸೊ ಈ ಜಾಯಿಂಟ್ಸ್ ಗಳನ್ನೆಲ್ಲ ಒಳ್ಳೆ ಒಳ್ಳೆ ರೀತಿಯಲ್ಲಿ ಕಾಪಾಡ್ಕೋಬೇಕು.

0: ಅಂದ್ರೆ ಎಲ್ಲಾ ತಜ್ಞ ವೈದ್ಯರು ಹೇಳೋದು ನಾರ್ಮಲ್ ಆಗಿ ಒಂದು 30 ನಿಮಿಷ ಪ್ರತಿ ದಿವಸ ವಾಕ್ ಮಾಡಿದ್ರೆ ಸಾಕು, ಇಸ್ ಅ ಬೆಸ್ಟ್ ಎಕ್ಸರ್ಸೈಸ್. ನೀವು ಬೆಳಿಗ್ಗೆಯಿಂದ ಸಂಜೆ ತನಕ ಕೆಲಸ ಮಾಡಿದ್ರೆ ಅದು ವ್ಯಾಯಾಮ ಆಗೋದಿಲ್ಲ. ಸೊ ಇದ್ರ ಜೊತೆಗೆ ಜಾಯಿಂಟ್ ಇದೆ ತಕ್ಕಾಗಿ ಕೆಲವೊಂದೊಂದು ವ್ಯಾಯಾಮಗಳು ಇರ್ತವೆ, ಅದನ್ನ ನೀವು ಸಂದರ್ಶಿಸ್ಬಿಟ್ಟು ಇದು ಮಾಡಬಹುದು. ಬಟ್ ಡಯಾಬಿಟಿಸ್ ಇರ್ಲಿ, ಹೈಪರ್ ಟೆನ್ಷನ್ ಇರ್ಲಿ, ಅಥವಾ ಕಾರ್ಡಿಯಾಕ್ ಪ್ರಾಬ್ಲಮ್ ಇರ್ಲಿ, ಏನೇ ಇರ್ಲಿ ಕೂಡ, ಸೊ ಅರ್ಧ ಗಂಟೆ ವಾಕ್ ಮಾಡೋದು, ದಟ್ ಈಸ್ ಎ ಮೂಲ ಮಂತ್ರ. ಅದ್ರ ಜೊತೆಗೆ ಸ್ನಾಯುಗಳಾಗ್ಲಿ ಅಥವಾ ಮೂಳೆ ಮಾಂಸದ ಖಂಡಗಳೆಲ್ಲ ಹೆಲ್ತಿಯಾಗಿರ್ಬೇಕು ಅಂದ್ರೆ ಈ ಕ್ಯಾಲ್ಸಿಯಂ ರಿಚ್ ಫುಡ್ ಅನ್ನು ತಗೋಬೇಕು, ಬಿಕಾಸ್ ದಟ್ ಈಸ್ ಮೋಸ್ಟ್ ಎಸೆನ್ಶಿಯಲ್ ಫಾರ್ ಬೋನ್ಸ್ ಅಂಡ್ ಜಾಯಿಂಟ್ಸ್ ಅಂಡ್ ಮಸಲ್ಸ್. ಸೊ ಈ ಕ್ಯಾಲ್ಸಿಯಂ ರಿಚ್ ಫುಡ್ ಯಾವ್ದು? ಹಾಲಿನ ಪದಾರ್ಥಗಳಾಗ್ಬೋದು, ಹಾಲಾಗಿರ್ಬೋದು, ಮೊಟ್ಟೆ ಆಗಿರ್ಬೋದು, ಅಥವಾ ಈ ಸೋಯಾಬೀನ್ ಆಗಿರ್ಬೋದು, ರಾಗಿ ಇರ್ಬೋದು, ಇವನ್ನೆಲ್ಲ ನಮ್ಮ ದೈನಂದಿನ ಆಹಾರದಲ್ಲಿ ತಗೊಂಡ್ರೆ ಸೊ ಒಳ್ಳೆಯ ಆರೋಗ್ಯವನ್ನು ಕಾಪಾಡ್ಕೋಬಹುದು. ಇದ್ರ ಜೊತೆಗೆ 40-45 ವರ್ಷ ಈ ಪೋಸ್ಟ್ ಮೆನೋಪಾಸಲ್ ವಿಮೆನ್ ಏನಿರ್ತಾರೆ, ಈ ಆಹಾರದಲ್ಲಿ ಸಿಗುವಂತ ಕ್ಯಾಲ್ಸಿಯಂ ತುಂಬಾ ಮಟ್ಟಿಗೆ ಸಾಕಾಗೋದಿಲ್ಲ, ಅದರಿಂದ ಕ್ಯಾಲ್ಸಿಯಂ ಸಪ್ಲಿಮೆಂಟ್ ನ ಕೂಡ ತಗೋಬೇಕಾಗುತ್ತೆ. ಆಲ್ಮೋಸ್ಟ್ ಪ್ರತಿ ದಿವಸನೂ ಒಂದು ಕ್ಯಾಲ್ಸಿಯಂ ಮಾತ್ರೆ ತಗೊಳೋದ್ರಿಂದ ಈ ಆರ್ಥರೈಟಿಸ್ ಬರದಂಗಿರುತ್ತೆ, ಆಮೇಲೆ ಈ ಕೀಲು ಮೂಳೆಗಳ ತೊಂದರೆಗಳು ಕಡಿಮೆ.
1: ಸೊ ನಮ್ಮ ಆಹಾರದ ಪ್ರತಿಯಿಂದನೂ ನಮ್ಮ ಜಾಯಿಂಟ್ಸ್ ಗಳಿಗೆ ನಾವು ಒಂದು ಸುಸ್ಥಿತಿಯಲ್ಲಿಡೋ ಹಾಗೆ ನೋಡಬಹುದು. ಡಾಕ್ಟರ್, ಈಗ ಮತ್ತೊಂದು ಪ್ರಶ್ನೆ ತಮ್ಮನ್ನು ಕೇಳಬೇಕು. ಈಗ ಒಬ್ಬರಿಗೆ ತುಂಬಾ ವಯಸ್ಸಾಗಿದೆ, ಹಾಸ್ಪಿಟಲ್ ಗೆ ಬರಕಾಗೋದೇ ಇಲ್ಲ, ಅಥವಾ ಏನೋ ಕಾಯಿಲೆ ಆಗಿದೆ, ಬಟ್ ಅವರಿಗೆ ವಿಪರೀತ ಮಂಡಿ ನೋವು ಇದೆ, ವಿಪರೀತ ಈ ಆರ್ಥೋ ಪ್ರಾಬ್ಲಮ್ಸ್ ಇದೆ, ಅಂತವರಿಗೆ ತಮ್ಮ ಸಜೆಷನ್ ಏನು, ಏನ್ ಮಾಡ್ಬೇಕು ಅವರು?
0: ಮೊದಲಿಗೆ ಅವ್ರದ್ದು ಏನ್ ತೊಂದರೆ ಇದೆ ಅಂತ ನೋಡ್ಬೇಕು. ಈಗ ಹಾರ್ಟ್ ಫಂಕ್ಷನಿಂಗ್ ಚೆನ್ನಾಗಿದೆ, ಬಿ ಪಿ ಒತ್ತಡ ಆಗಿರ್ಬೋದು ಅದನ್ನೆಲ್ಲ ಕಂಟ್ರೋಲ್ ಆಗಿದೆ ಅಂದ್ರೆ, ಕೇವಲ ಇದು ಮಂಡಿ ಸವೆತ ಅಷ್ಟೇ ಆಗಿದ್ರೆ ಅವರಿಗೆ ಮತ್ತೆ ನಾವು ಜೀವ ಕೊಡಬಹುದು. ಏನಂದ್ರೆ ಈ ಮಂಡಿ ಬದಲಾವಣೆ ಆಪರೇಷನ್ ಅಂತ ಮಾಡ್ತೀವಿ, ಅವರಿಗೆ ಆರ್ಥೋಸ್ಕೋಪಿಕ್ ಸರ್ಜರಿಸ್ ಯೂಸ್ ಆಗೋದಿಲ್ಲ. ಅಂತ ಸಮಯದಲ್ಲಿ ಈ ಮಂಡಿ ಅದೇನ್ ಕಾರ್ಟಿಲೇಜ್ ಸೌದೋಗಿರುತ್ತೆ, ಅದ್ರ ಬದಲು ಆರ್ಟಿಫಿಷಿಯಲ್ ಪ್ರಾಸ್ಥಸಿಸ್ ನ ಹಾಕ್ತೇವೆ. ಅವರು ಆಪರೇಷನ್ ನೆಕ್ಸ್ಟ್ ದಿವಸದಿಂದಾನೆ ಪೂರಾ ಭಾರ ಬಿಟ್ಟು ಓಡಾಡಬಹುದು. ಬೈ ವಿತಿನ್ 1 ವೀಕ್ ಈ ವಿಲ್ ಬಿ ಏಬಲ್ ಟು ವಾಕ್ ಆನ್ ಹಿಮ್ಸೆಲ್ಫ್, ಕೇವಲ ಒಂದು ವಾಕರ್ ಅಥವಾ ಕ್ರಚಸ್ ಸಪೋರ್ಟ್ ಅಲ್ಲಿ ಅವನು ಓಡಾಡಬಹುದು. ಬೈ 2 ವೀಕ್ಸ್ ವಿತೌಟ್ ಎನಿ ಸಪೋರ್ಟ್ ಆಡ್ಬೋದು. ಸೊ ಈವನ್ ತುಂಬಾ ಸಿವಿಯರ್ ಆರ್ಥರೈಟಿಸ್ ಆಗಿ ಅವನು ಬೆಡ್ ರಿಡನ್ ಆಗಿದ್ರು ಕೂಡ ಈಗಿನ ಟ್ರೀಟ್ಮೆಂಟ್ ಆರ್ಥ್ರ ಪ್ಲಾಸ್ಟಿ ಅಥವಾ ಜಾಯಿಂಟ್ ರಿಪ್ಲೇಸ್ಮೆಂಟ್ ಇಂದ ಅವನು ನಾರ್ಮಲ್ ಆದ ಲೈಫ್ ಲೀಡ್ ಮಾಡಬಹುದು.
1: ಈಗ ಡಾಕ್ಟ್ರೆ, ಯುವಕರು ಮತ್ತೆ ತುಂಬಾ ಜನ ಸ್ಪೋರ್ಟ್ಸ್ ಮಾಡೋರು ನಾನು ನೋಡ್ತಾ ಇರ್ತೇನೆ, ವ್ಯಾಯಾಮ ಮಾಡುವಾಗ ತುಂಬಾ ಒಂದು ಆಕ್ಟಿವಿಟಿಯನ್ನ ಮಾಡ್ತಾರೆ, ಅಂದ್ರೆ ಈ ಮಸಲ್ಸ್ ಗಳಿಗೆ ತುಂಬಾ ಸ್ಟ್ರೈನ್ ಅನ್ನ ಕೊಡ್ತಾರೆ, ಮತ್ತೆ ಕೆಲವರು ಅಂತಾನು ಜಾಗಿಂಗ್ ಮಾಡ್ತಾರೆ, ಮತ್ತೆ ಸ್ಕಿಪ್ಪಿಂಗ್ ಮಾಡ್ತಾರೆ, ಈಗ ಕಂಟಿನ್ಯೂಸ್ ಒಂದಾದ್ಮೇಲೆ ಒಂದು ಆಕ್ಟಿವಿಟಿ ಮಾಡ್ತಾರೆ, ಈ ಎಲ್ಲಾ ಮಾಡೋದ್ರಿಂದ ನಮ್ಮ ಲಿಗಮೆಂಟ್ಸ್ ಮೇಲೂ ಪ್ರೆಷರ್ ಬೀಳುವವರಿಗೆ?
0: ಹೌದು, ಯಾವುದೇ ಆಗ್ಲಿ ತುಂಬಾ ಜಾಸ್ತಿ ಮಾಡೋದ್ರಿಂದ ಅದಕ್ಕೆ ಡಿಸ್ಅಡ್ವಾಂಟೇಜಸ್ ಅಥವಾ ಅಡ್ವರ್ಸ್ ಎಫೆಕ್ಟ್ ಇದ್ದೇ ಇರುತ್ತೆ. ನೀವು ಸಡನ್ ಆಗಿ 10 ಕೆಜಿ ಭಾರನ 10 ಸರಿ ಎತ್ತಿದ್ರೆ ಆ ಮಸಲ್ ಕಟ್ ಆಗೋ ಚಾನ್ಸಸ್ ಇರುತ್ತೆ, ಅದೇ ತರ ಲಿಗಮೆಂಟ್. ಸೊ ಇದು ಯಾವ್ದನ್ನೇ ಆಗ್ಲಿ ಅಂಡರ್ ಟ್ರೈನರ್, ಈಗ ನಾರ್ಮಲ್ ವಾಕಿಂಗ್ ಗೆ ಯಾವ ಟ್ರೈನಿಂಗ್ ಬೇಕಾಗೋದಿಲ್ಲ, ಬಟ್ ಅವರು ವಿಗರಸ್ ಆಗಿ ಬಾಡಿ ಬಿಲ್ಡಿಂಗ್ ಆಗ್ಲಿ ಅಥವಾ ಸ್ಪೋರ್ಟ್ಸ್ ಗೆ ಆಗ್ಬೇಕು ಅಂದ್ರೆ ಅದಕ್ಕೋಸ್ಕರನೇ ಟ್ರೈನರ್ಸ್ ಅಂತ ಇರೋದು ಅಥವಾ ಕೋಚಸ್ ಅಂತ ಇರ್ಬೋದು. ಅವರ ಮುಖಾಂತರನೇ ಈ ಎಂಡ್ಯೂರೆನ್ಸ್ ನಿಧಾನಕ್ಕೆ ಡೆವಲಪ್ ಮಾಡಬೇಕು ಓವರ್ ಎ ಪೀರಿಯಡ್ ಆಫ್ ಟೈಮ್. ಈಗ ಸಡನ್ ಆಗಿ ಬಾಡಿ ಬಿಲ್ಡ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಅಂತವರು ಕೂಡ ಒಂದು ಒಳ್ಳೆಯ ಗೈಡೆನ್ಸ್ ಅಂಡರ್ ಅದನ್ನ ಎಕ್ಸರ್ಸೈಸ್ ಗ್ರೇಡೆಡ್ ಆಗಿ ಮಾಡ್ಕೊಂತ ಹೋದ್ರೆ ಎಂಡ್ಯೂರೆನ್ಸ್ ಆಗುತ್ತೆ, ಅವಾಗ ಲಿಗಮೆಂಟ್ ಇಂಜುರೀಸ್ ಆಗೋದಿಲ್ಲ. ಅದರ್ವೈಸ್ ಈವನ್ ಎಕ್ಸರ್ಸೈಸ್ ಮಾಡ್ಬೇಕಾದ್ರು ಅಥವಾ ಜಿಮ್ ಮಾಡ್ಬೇಕಾದ್ರು ಕೂಡ ಲಿಗಮೆಂಟ್ ಇಂಜುರೀಸ್ ಆಗೋ ಚಾನ್ಸಸ್ ಇರುತ್ತೆ.
1: ಡಾಕ್ಟರ್, ಮತ್ತೊಂದು ಪ್ರಶ್ನೆ ಜನರಲ್ ಆಗಿ ಕೇಳ್ತೀನಿ. ಕೆಲವರಿಗೆ ಈ ವೈರಲ್ ಫೀವರ್ ಬಂದಿದ್ರಿಂದ ಮಂಡಿ ನೋವು ಬಂತು, ಜಾಯಿಂಟ್ಸ್ ಗಳಲ್ಲಿ ಪೇನ್ ಬಂತು ಅಂತ ಹೇಳ್ತಿರ್ತಾರೆ, ಏನಿದೆ ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾಡಿ.
0: ಇದು ತುಂಬಾ ಕಾಮನ್. ನೀವು ಮೊದಲು ಒಂದು 8-10 ವರ್ಷದಿಂದ ಚಿಕನ್ ಗುನಿಯಾ ಅಂತ ಫಸ್ಟ್ ಟೈಮ್ ನಾವು ಕೂಡ ಕೇಳಿದ್ದು, ಅದು ವೈರಲ್ ಆರ್ಥರೈಟಿಸ್ ಅಂತ ಹೇಳಿದ್ವಿ. ಅವಾಗ ವೈರಲ್ ಫೀವರ್ 2-3 ದಿವಸ ಇರುತ್ತೆ ಆಮೇಲೆ, ಬಟ್ ಈ ಮಂಡಿ ನೋವಾಗ್ಲಿ ಅಥವಾ ಕೀಲ್ ನೋವುಗಳು ಪರ್ಮನೆಂಟ್ ಆಗಿ ಉಳ್ಕೊಂಡ್ಬಿಡುತ್ತೆ. ಎಸ್ಪೆಷಲಿ ಈ ಫೀವರ್ ವೈರಲ್ ಫೀವರ್ಸ್ 40 ವರ್ಷದವ್ರ ಮೇಲಿನವ್ರಿಗೆ ಬಂದ್ರೆ ಈ ಆರ್ಥರೈಟಿಸ್ ತುಂಬಾ ಸಿವಿಯರ್ ಆಗ್ಬಿಡುತ್ತೆ, ಯಾಕೆಂದ್ರೆ ಆ ವೈರಸ್ ಗೆ ಜಾಯಿಂಟ್ ಮೇಲೆ ಸ್ವಲ್ಪ ಪ್ರೀತಿ ಜಾಸ್ತಿ, ಸೊ ಅದು ಅಲ್ಲೇ ಉಳ್ಕೊಂಡ್ಬಿಡುತ್ತೆ. ಸೊ ಅದರಿಂದ ಈ ಮಂಡಿ ಸವಿತ ಆಗಿರ್ಬೋದು ಅಥವಾ ಆರ್ಥರೈಟಿಸ್ ಪ್ರಾಬ್ಲಮ್ ಜಾಸ್ತಿ ಆಗೋಗ್ಬಿಡುತ್ತೆ. ಸೊ ಇದು ಪೋಸ್ಟ್ ವೈರಲ್ ಆರ್ಥರೈಟಿಸ್ ಇರೋರಿಗೆ ಅದು ಕೂಡ ತಜ್ಞ ವೈರಲ್ಲಿ ಕಂಡು ಕರೆಕ್ಟ್ ಆದ ಟ್ರೀಟ್ಮೆಂಟ್ ತಗೊಂಡ್ರೆ ಪವರ್ಫುಲ್ ಆಂಟಿ ಇನ್ಫ್ಲಮೇಟರಿ ಡ್ರಗ್ಸ್ ಬೇಕಾಗುತ್ತೆ, ಯಾಕೆಂದ್ರೆ ತುಂಬಾನೇ ಇನ್ಫ್ಲಮೇಷನ್ ಇರುತ್ತೆ, ಒಳಗಡೆ ಬಾವು ಬೆಳೆದ್ಬಿಟ್ಟಿರುತ್ತೆ, ಅವ್ರಿಗೆ ಒಂದು ಹೆಜ್ಜೆ ಕೂಡ ಇಡೋದಿಕ್ಕಾಗಲ್ಲ. ಸೊ ಇದನ್ನ ಅರ್ಲಿ ಸ್ಟೇಜಸ್ ಅಲ್ಲೇ ಟ್ರೀಟ್ಮೆಂಟ್ ತಗೊಂಡ್ರೆ ಈ ಪೋಸ್ಟ್ ವೈರಲ್ ಆರ್ಥರೈಟಿಸ್ ಅಂತ ಏನ್ ಹೇಳ್ತೀವಿ ಅದನ್ನ ಕಂಟ್ರೋಲ್ ಮಾಡಬಹುದು, ಆಮೇಲೆ ಈ ಮಂಡಿ ಸವಿತವನ್ನು ಕೂಡ ಕಂಟ್ರೋಲ್ ಮಾಡಬಹುದು.
1: ಈಗ ಡಾಕ್ಟರ್ ಚೇತನ್ ಅವರೇ, ಈಗ ಒಬ್ಬರಿಗೆ ತಾವು ಈ ಟ್ರೀಟ್ಮೆಂಟ್ ಕೊಟ್ಟಿರ್ತಾರೆ, ಈ ಲೆಗಮೆಂಟ್ ಟೇರ್ ಆಗಿರುತ್ತೆ, ಸರಿ ಮಾಡಿರ್ತಾರ, ಮತ್ತೊಂದು ತೊಂದರೆ ಇರುತ್ತೆ, ಇವರು ಫಾಲೋ ಅಪ್ ನ ಯಾವ ತರ ಮಾಡಬೇಕು, ಮತ್ತೆ ಒಂದು ಬಾರಿ ಏನಾದ್ರೂ ಅಲ್ಲಿ ತೊಂದರೆ ಆದ್ರೆ ಲೆಗಮೆಂಟ್ ಹರಿದೋಯ್ತು ಕಟ್ ಆಯ್ತು ಅನ್ಕೊಂಡು ಅವರಿಗೆ ಮತ್ತೆ ಮತ್ತೆ ಆಗುವಂತ ಚಾನ್ಸಸ್ ಏನಾದ್ರೂ ಇರುತ್ತಾ ಹೇಗೆ?
0: ಈ ಲೆಗಮೆಂಟ್ ಸರ್ಜರಿ ಅಡ್ಮಿಷನ್ ತುಂಬಾ ಕಡಿಮೆ, ನಾನು ಮೊದಲೇ ಹೇಳಿದೆ 2-3 ದಿವಸ ಸಾಕಾಗುತ್ತೆ. ಬಟ್ ಅದಾದ ನಂತರ ಫಿಸಿಯೋಥೆರಪಿ ಅಂತ ಏನ್ ಹೇಳ್ತೀವಿ ವ್ಯಾಯಾಮಗಳು, ಅದನ್ನ ಅವರು ಮನೆಯಲ್ಲೇ ಮಾಡಬೇಕಾಗುತ್ತೆ. ಪ್ರತಿ ವಾರಕ್ಕೆ ಒಂದ್ಸರಿ ಆಗಿರ್ಬೋದು, 15 ದಿವಸಕ್ಕೆ ಒಂದ್ಸರಿ ಆಗಿರ್ಬೋದು, ಫಿಸಿಯೋಥೆರಪಿಸ್ಟ್ ಅಂತ ಥೆರಪಿಸ್ಟ್ ಇರ್ತಾರೆ, ಅವರು ಹೇಳಿದ ಎಕ್ಸಸೈಸಸ್ ಮಾಡಬೇಕು ಫಸ್ಟ್ 3 ತಿಂಗಳು. ಸೊ ದಟ್ ಅವರಿಗೆ ನಾರ್ಮಲ್ ಆದ ರೇಂಜ್

0: ಆಫ್ ಮೂಮೆಂಟ್ಸ್ ಅಥವಾ ಸ್ಟ್ರೆಂತ್ ಬರುತ್ತೆ. ಆಮೇಲೆ ಅವರು ತುಂಬಾ ಫಾಲೋ ಅಪ್ ಅಂತ ಏನಿರೋದಿಲ್ಲ, 8-9 ತಿಂಗಳಾದ್ಮೇಲೆ ಅವರು ನಾರ್ಮಲ್ ಆಗಿ ಎಲ್ಲಾ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಕೂಡ ಆಡಬಹುದು. ತುಂಬಾ ಮತ್ತೇನೋ ಟ್ವಿಸ್ಟಿಂಗ್ ಇಂಜುರೀಸ್ ಆದ್ರೆ ಮಾತ್ರ ಅವ್ರು ನಮ್ಮ ಹತ್ರ ಬರಬೇಕಾಗುತ್ತೆ. ಅದರ್ವೈಸ್ ಫಸ್ಟ್ 3 ಮಂತ್ಸ್ ಅಗ್ರೆಸಿವ್ ಫಿಸಿಯೋಥೆರಪಿ ಬೇಕಾಗುತ್ತೆ, ಅದಾದ ನಂತರ ಎಚ್ಚರಿಕೆಯಿಂದ ಜೀವನ ಮಾಡಬೇಕಾಗುತ್ತೆ.
1: ಮತ್ತೆ ಒಂದು ತೊಂದರೆಗೆ ಆದವರು ಪತ್ತೆ ಏನಾದ್ರು ಮಾಡಬೇಕಾಗುತ್ತೆ ಡಾಕ್ಟರ್?
0: ಪತ್ತೆ ಅಂತ ಹೇಳಿದ್ರೆ ಕೆಲವೊಂದು ಇಂಪಾರ್ಟೆಂಟ್ ಲಿಗಮೆಂಟ್ ತುಂಬಾ ಕಟ್ ಆಗಿದೆ ಅಂತ ಹೇಳಿದ್ರೆ ಮಾತ್ರ ಅವರಿಗೆ ಚಕ್ಕಲ್ ಬುಕ್ಕ ಹಾಕೋದನ್ನ ಅವಾಯ್ಡ್ ಮಾಡ್ಲಿಕ್ಕೆ ಹೇಳ್ತೇವೆ. ತುಂಬಾ 100% ಅವಾಯ್ಡ್ ಅಲ್ಲ, ಬಟ್ ಅದೊಂದನ್ನ ಅವಾಯ್ಡ್ ಮಾಡ್ಲಿಕ್ಕೆ ಹೇಳ್ತೇವೆ. ಫಸ್ಟ್ 3 ಮಂತ್ಸ್ ಇಂಡಿಯನ್ ಸ್ಟೈಲ್ ಟಾಯ್ಲೆಟ್ ನ ಅವಾಯ್ಡ್ ಮಾಡ್ಲಿಕ್ಕೆ ಹೇಳ್ತೇವೆ, ವೆಸ್ಟರ್ನ್ ಟಾಯ್ಲೆಟ್ ಅಥವಾ ಕಮೋಡ್ ನ ಯೂಸ್ ಮಾಡ್ಲಿಕ್ಕೆ ಹೇಳ್ತೇವೆ. ಅದರ್ವೈಸ್ ಬೇರೆ ಯಾವುದೇ ತರದ ರಿಸ್ಟ್ರಿಕ್ಷನ್ ಇರೋದಿಲ್ಲ.
1: ಫುಡ್ ಎಲ್ಲ ಹೇಗೆ ತಗೊಳ್ಬಹುದು?
0: ಫುಡ್ ಎಲ್ಲ ನಾರ್ಮಲ್ ಆಗಿ ಕ್ಯಾಲ್ಸಿಯಂ ರಿಚ್ ಫುಡ್ ತಗೊಂಡ್ರೆ ಸಾಕಾಗುತ್ತೆ.
1: ಕೊನೆಯದಾಗಿ ಡಾಕ್ಟರ್ ಚೇತನ್ ಎಂಎಲ್ ಅವರೇ, ಈ ಆರ್ಥೋಸ್ಕೋಪಿ ಕುರಿತಂತೆ ನಮ್ಮ ಕೇಳುಗರಿಗೆ ತಮ್ಮ ಸಂದೇಶ?
0: ಜಾಯಿಂಟ್ ನ ಚೆನ್ನಾಗಿ ಕಾಪಾಡ್ಕೊಳ್ಳಿ. ಚೆನ್ನಾಗಿ ಕಾಪಾಡಿಕೊಂಡು ಒಂದ್ ವೇಳೆ ಯಾವುದೋ ಕಾರಣಕ್ಕೆ ಇಂಜುರಿ ಆಯ್ತು ಅಂದ್ರೆ ಅದನ್ನ ನಿರ್ಲಕ್ಷಿಸಬೇಡಿ. ತಜ್ಞ ವೈದ್ಯರ ತಗೊಂಡ್ಬಿಟ್ಟು ಅದರದ್ದು ನಿಮ್ಮ ಜಾಯಿಂಟ್ ಬಾಳುವಿಕೆ ಜಾಸ್ತಿ ಆಗಬೇಕು ಅಂದ್ರೆ, ಈಗ ಗಾಡಿ ಕೆಟ್ಟು ಅಂದ್ರೆ ಹಾಗೆ ನಿಲ್ಸ್ಕೊಳೋದಿಲ್ಲ, ನೀವು ಇಮಿಡಿಯೇಟ್ಲಿ ಮೆಕ್ಯಾನಿಕ್ ಗೆ ಹೋಗ್ಬಿಟ್ಟು ಅದನ್ನ ಟ್ರೀಟ್ಮೆಂಟ್ ತಗೊಂತಾರೆ. ಯಾಕೆ? ಅದು ಬಾಳಿಕೆ ಚೆನ್ನಾಗಲಿ ಅಂತ. ಇದು ಕೂಡ ಅಷ್ಟೇ, ಯಾವುದೇ ಜಾಯಿಂಟ್ ಇಂಜುರಿ ಆಯ್ತು ಅಂದ್ರೆ ಒಂದು ಸರಿ ತಜ್ಞ ವೈದ್ಯರ ಹತ್ರ ಸಂದರ್ಶಿ ಅದಕ್ಕೆ ಸೂಕ್ತ ಸಲಹೆಯನ್ನು ಪಡ್ಕೊಂಡು, ಆಧುನಿಕ ಈ ತರ ಸ್ಕೋಪಿ ಸರ್ಜರೀಸ್ ಎಲ್ಲ ಬಂದಿರೋದ್ರಿಂದ ಏನು ಪ್ರಾಬ್ಲಮ್ ಏನಾಗೋದಿಲ್ಲ. ಸೊ ನೀವು ಕ್ಯಾನ್ ಗೋ ಹೆಡ್ ವಿತ್ ಸರ್ಜರಿ ವಿತ್ ಕಾನ್ಫಿಡೆನ್ಸ್.
1: ತುಂಬಾ ಧನ್ಯವಾದಗಳು ಪ್ರಚೇತನ್ ಎಂಎಲ್ ಅವರೇ. ಇಲ್ಲಿವರೆಗೆ ತಾವು ನಮ್ಮ ಕೇಳುಗರಿಗೆ ಈ ಆರ್ಥೋಸ್ಕೋಪಿ ಸರ್ಜರಿ ಕುರಿತಂತೆ ಸಾಕಷ್ಟು ಮಾಹಿತಿಯನ್ನು ನೀಡಿದ್ದೀರಿ. ನಮ್ಮ ನಿಲಯದ ಪರವಾಗಿ, ನಮ್ಮ ಕೇಳುಗರ ಪರವಾಗಿ ಅನಂತ ವಂದನೆಗಳು. ನಮಸ್ಕಾರ ಸರ್.
0: ವಂದನೆ.
1: ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಡಾಕ್ಟರ್ ಬಿ ವಿಶ್ವನಾಥ್ ಅವರಿದ್ದಾರೆ. ಇವರು ಶಸ್ತ್ರ ಚಿಕಿತ್ಸಾ ತಜ್ಞರಾಗಿ ನಂಜಪ್ಪ ಆಸ್ಪತ್ರೆ ಶಿವಮೊಗ್ಗ ಇಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ. ನಮಸ್ಕಾರ ಡಾಕ್ಟರ್.
2: ನಮಸ್ಕಾರ
1: ಡಾಕ್ಟ್ರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ಈ ಅಪೆಂಡಿಕ್ಸ್ ಅಂತ ನಾವು ಏನು ಸಾಮಾನ್ಯವಾಗಿ ಕರಿತೀವಿ ಅದರ ಬಗ್ಗೆ ತಿಳಿಸಿಕೊಡ್ಬೇಕು. ಅದಕ್ಕಿಂತ ಮುಂಚಿತವಾಗಿ ತಾವು ಈ ಹೊಟ್ಟೆ ನೋವು ಮತ್ತೆ ಅಪೆಂಡಿಕ್ಸ್ ಗೆ ಒಂಥರದ ಸಂಬಂಧ ಇದೆ ಅಂತ ನಾನು ಕೇಳಿದ್ದೀನಿ. ಸೊ ಈ ಹೊಟ್ಟೆ ನೋವುಗಳಲ್ಲಿ ಏನಾದರೂ ಬೇರೆ ಬೇರೆ ತರದ ಹೊಟ್ಟೆ ನೋವುಗಳಿವೆಯಾ ಡಾಕ್ಟ್ರೆ? ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ.
2: ಈ ಹೊಟ್ಟೆ ನೋವು ಹಲವಾರು ಕಾರಣಗಳಿದೆ. ಸಾಮಾನ್ಯ ಗಂಡಸರು ಮತ್ತು ಹೆಂಗಸರಲ್ಲಿ ಬೇರೆ ಬೇರೆ ಕಾರಣಗಳಿರುತ್ತೆ. ಆದರೆ ಇಬ್ಬರಲ್ಲೂ ಕಂಡು ಬರುವಂತಹ ತೊಂದರೆಗಳಂದ್ರೆ ಗ್ಯಾಸ್ಟ್ರೈಟಿಸ್, ಪಿತ್ತಕೋಶದಲ್ಲಿ ಕಲ್ಲುಗಳಾಗಿ ಅದರಿಂದ ಆಗುವ ನಂಜು, ಮತ್ತೆ ಕೆಳಗಡೆ ಹೋದಲ್ಲಿ ಪ್ಯಾಂಕ್ರಟೈಟಿಸ್, ಕಿಡ್ನಿಯಲ್ಲಿ ತೊಂದರೆಗಳು, ಕರಳಿನ ಹುಣ್ಣು ಅಥವಾ ಕರಳಿನಲ್ಲಿ ಇನ್ಫೆಕ್ಷನ್, ಅಪೆಂಡಿಕ್ಸ್ ತೊಂದರೆಗಳು. ಹೆಂಗಸರಲ್ಲಿ ಪ್ರತ್ಯೇಕವಾಗಿ ಗರ್ಭಕೋಶ ಮತ್ತು ಅಂಡಾಂಗ ಸಂಬಂಧಪಟ್ಟ ಕಾಯಿಲೆಗಳಿಂದ ಜನರು ನೋವು ಅನುಭವಿಸುವ ಸಾಧ್ಯತೆಗಳು ಹೆಚ್ಚು. ಈ ಎಲ್ಲ ಕಾಯಿಲೆಗಳು ಬೇರೆ ಬೇರೆ ವಯಸ್ಸಿನಲ್ಲಿ ಬರುವಂತಹ ಕಾಯಿಲೆಗಳು, ಅದನ್ನು ಮುಂದೆ ನಾನು ನಿಮಗೆ ವಿವರಿಸಿ ಹೇಳುತ್ತೇನೆ.
1: ಈಗ ಈ ಅಪೆಂಡಿಕ್ಸ್ ಅಂತಂದ್ರೇನು, ಅದರ ಬಗ್ಗೆ ಸ್ವಲ್ಪ ವಿವರವಾಗಿ ತಿಳಿಸ್ಕೊಡಿ.
2: ಅಪೆಂಡಿಕ್ಸ್ ಇದು ಸಾಮಾನ್ಯವಾಗಿ ಪ್ರತಿಯೊಬ್ಬರಲ್ಲೂ ಇರುವಂತಹ ಒಂದು ಅಂಗ. ಈ ಸಣ್ಣ ಕರಳು ಮತ್ತು ದೊಡ್ಡ ಕರಳು, ಸಣ್ಣ ಕರಳು ಮುಗಿಯುವ ಹಂತದಲ್ಲಿ ಮತ್ತು ದೊಡ್ಡ ಕರಳು ಪ್ರಾರಂಭವಾಗುವ ಸ್ಥಳದಲ್ಲಿ ಒಂದು ಅಪೆಂಡಿಕ್ಸ್, ಸಣ್ಣ ಹುಳುವಿನ ಗಾತ್ರದ ಒಂದು ಅಂಗವಿರುತ್ತದೆ. ಇದನ್ನು ಅಪೆಂಡಿಕ್ಸ್ ಅಂತ ಕರೆಯುತ್ತೇವೆ. ಇದು ನಮ್ಮ ಪೂರ್ವಜರಲ್ಲಿ ಮುಖ್ಯ ಕಾರ್ಯಗಳನ್ನು ಹೊಂದಿತ್ತು ಎಂದು ನಂಬಲಾಗಿದೆ. ಅಂದರೆ ನಮ್ಮ ಇಮ್ಯುನಿಟಿಯ ಬಿ ಸೆಲ್ಸ್, ಟಿ ಸೆಲ್ಸ್ ಅನ್ನೋದನ್ನ ಪ್ರೊಡ್ಯೂಸ್ ಮಾಡಿ ಬೇಕಾದಂತಹ ಕಾರ್ಯಗಳನ್ನು ಮಾಡುತ್ತಿತ್ತು. ಆದರೆ ಕ್ರಮೇಣವಾಗಿ ಈ ಅಪೆಂಡಿಕ್ಸ್ ತನ್ನ ಕಾರ್ಯಗಳನ್ನೆಲ್ಲ ಕಳೆದುಕೊಂಡು ಈಗ ವೆಸ್ಟಿಜಿಯಲ್ ಆರ್ಗನ್, ಅಂದ್ರೆ ಇದ್ದರೂ ಸಹ ಯಾವುದೇ ಕೆಲಸವಿಲ್ಲದಂತ ಅಂಗವಾಗಿ ಉಳಿದಿದೆ. ಅದು
1: ಇದಕ್ಕೆ ಬರುವಂತಹ ಕಾಯಿಲೆ ಏನು ಡಾಕ್ಟರ್?
2: ಇದರಲ್ಲಿ ಅಪೆಂಡಿಕ್ಸ್ ಎರಡು ವಿಧದ ಕಾಯಿಲೆಗಳಿವೆ. ಒಂದು ಅಪೆಂಡಿಸೈಟಿಸ್ ಎನ್ನುತ್ತೇವೆ. ಅಪೆಂಡಿಸೈಟಿಸ್ ಅಂದ್ರೆ ಅಪೆಂಡಿಕ್ಸ್ ಯಾವುದೇ ಕಾರಣದಿಂದ ಅದರದ್ದು ಕೊಳವೆ ಆಕಾರದ ಲುಮೆನ್ ಬಾಯಿ ಕಟ್ಟಿಕೊಂಡಾಗ ಅದು ಊದಿಕೊಂಡು ನಂಜಾಗಿ ನೋವನ್ನು ಕೊಡುತ್ತದೆ. ಇನ್ನೊಂದು ಇದರಲ್ಲಿ ಅಪೆಂಡಿಕ್ಸ್ ಟ್ಯೂಮರ್ಸ್ ಕೂಡ ಆಗುವ ಸಾಧ್ಯತೆಗಳಿರುತ್ತೆ.
1: ಈಗ ಡಾಕ್ಟರ್ ವಿಶ್ವನಾಥ್ ಅವರೇ, ಈ ಅಪೆಂಡಿಕ್ಸ್ ತೊಂದರೆ ಆಗುವಂತದ್ದು ಯಾರಲ್ಲಿ ಹೆಚ್ಚಾಗಿ ಕಂಡು ಬರ್ತದೆ ಅಂದ್ರೆ, ವಯಸ್ಸಾದವರೆಲ್ಲ, ಚಿಕ್ಕವರೆಲ್ಲ ಅಥವಾ ಮಧ್ಯ ವಯಸ್ಕರೆಲ್ಲ? ಹೇ ಡಾಕ್ಟರ್,
2: ಈ ಅಪೆಂಡಿಸೈಟಿಸ್ ಎನ್ನುವ ಕಾಯಿಲೆ ಸಾಮಾನ್ಯ ಹುಟ್ಟು ಮಗುವಿನಿಂದ ಹಿಡಿದು ಸಾಯುವವರೆಗೂ ಯಾರಲ್ಲಾದರೂ ಕಂಡು ಬರಬಹುದು. ಆದರೆ ಸಾಮಾನ್ಯವಾಗಿ ಇದು ಮಧ್ಯ ವಯಸ್ಕರಲ್ಲಿ, 20-30 ಈ ವಯಸ್ಸಿನಲ್ಲಿ ತುಂಬಾ ಕಾಮನ್. ಇದರ ಗುಣ ಏನಂದ್ರೆ ಅತಿ ಸಣ್ಣ ವಯಸ್ಸಿನಲ್ಲಿ ಮತ್ತು ತುಂಬಾ ವಯಸ್ಸಾದವರಲ್ಲಿ ಅಪೆಂಡಿಸೈಟಿಸ್ ಆದಲ್ಲಿ ಅದರಿಂದ ಆಗುವ ದುಷ್ಪರಿಣಾಮಗಳು ಅಂದ್ರೆ ಕಾಂಪ್ಲಿಕೇಶನ್ಸ್ ತುಂಬಾ ಜಾಸ್ತಿ. ಅದರಿಂದ ಅದನ್ನು ಪತ್ತೆ ಹಚ್ಚಿ ಸೂಕ್ತ ಸಮಯದಲ್ಲಿ ಚಿಕಿತ್ಸೆ ಕೊಡದಿದ್ದರೆ ಅದರಿಂದ ಆಗುವ ತೊಂದರೆಗಳು ಕೂಡ ಬಹಳಷ್ಟು.
1: ಈ ಒಂದು ರೋಗದ ಲಕ್ಷಣದಲ್ಲಿ ನೋವು ಇರುತ್ತಂತೆ ಹೇಳಿದ್ರಿ. ಈಗ ಸಾಮಾನ್ಯವಾಗಿ ಹೊಟ್ಟೆ ನೋವು ಬರುತ್ತೆ, ಎಲ್ಲರಿಗೂ ಬರುತ್ತೆ. ಕೆಲವರಿಗೆ ತಾವು ಹೇಳಿದಂಗೆ ಗ್ಯಾಸ್ ಆದಾಗ ನೋವು ಬರಬಹುದು, ಹೆಣ್ಮಕ್ಳಿಗೆ ಪಿರಿಯಡ್ಸ್ ಆದಾಗ ನೋವು ಬರುದು. ಬಟ್ ಆ ನೋವಿಗೂ ಈ ಅಪೆಂಡಿಸೈಟಿಸ್ ಇರುವಂತಹ ನೋವಿಗೂ ಯಾವ ರೀತಿ ನಾವು ಅರ್ಥ ಮಾಡ್ಕೊಳ್ಬೇಕು?
2: ಅಪೆಂಡಿಕ್ಸ್ ಸಾಮಾನ್ಯವಾಗಿ ಶುರುವಾದ ಹಂತದಲ್ಲಿ ಹೊಟ್ಟೆ ನೋವು ತುಂಬಾ ಕಾಮನ್. ಫಸ್ಟ್ ಶುರುವಾಗೋದೆ ಹೊಟ್ಟೆ ನೋವು, ಹೊಕ್ಕಳ ಸುತ್ತ ಅಥವಾ ಮೇಲ್ಗಡೆ ಹೊಟ್ಟೆ ಭಾಗದಲ್ಲಿ ನೋವನ್ನು ಅನುಭವಿಸ್ತಾರೆ. ಇದರ ಜೊತೆಗೆ ಸ್ವಲ್ಪ ಪ್ರಮಾಣದಲ್ಲಿ ಜ್ವರ ಇರುತ್ತದೆ ಮತ್ತು ವಾಂತಿ ಕೂಡ ಆಗಬಹುದು. ಒಂದೆರಡು ಸಲ

0: ವಾಂತಿಯಾಗಿ ಪೇಷಂಟ್ಗೆ ನೋವು, ವಾಂತಿ, ಜ್ವರ ಮತ್ತೆ ಈ ನೋವು ಸಾಮಾನ್ಯವಾಗಿ ಹೊಕ್ಕಳಿಸುತ್ತಾ ಇದ್ದಿದ್ದು ಕ್ರಮೇಣವಾಗಿ ಬಲಗಡೆ ಕೆಳಭಾಗಕ್ಕೆ ಶಿಫ್ಟ್ ಆಗುತ್ತೆ. ಸೊ ಈ ತರದ ನೋವನ್ನು ಕಂಡಾಗ ಅದು ಅಪೆಂಡಿಕ್ಸ್ ಇಂದ ಇರಬಹುದು ಅಂತ ಸಂಶಯಿಸಿ ಅದನ್ನು ಪರೀಕ್ಷೆ ಮಾಡಿ ಪತ್ತೆ ಹಚ್ಚಿ ಟ್ರೀಟ್ಮೆಂಟ್ ಕೊಡಬೇಕಾಗಿ ಬರುತ್ತೆ.
1: ಈಗ ಡಾಕ್ಟ್ರೆ, ಈ ಒಂದು ರೋಗ ಚಿಹ್ನೆಗಳು ಕಂಡು ಬರ್ತವೆ ಅಂತ ತಾವೇನ್ ಹೇಳಿದ್ರಲ್ಲ, ಈ ನೋವು ಅನ್ನೋದು ಬಿಟ್ಟು ಬಿಟ್ಟು ಬರುತ್ತಾ, ಕಂಟಿನ್ಯೂಸ್ ಬರುತ್ತಾ, ಹೇಗೆ ಡಾಕ್ಟ್ರೆ?
0: ಅಪೆಂಡಿಸೈಟಿಸ್ ಶುರುವಾಗುವ ಹಂತದಲ್ಲಿ ಕೊಲಿಕಿ ಪೇನ್ ಅಂತೇವೆ. ಇನಿಷಿಯಲಿ ನೋವು ಹಿಂಡಿದಂತೆ ಹೊಕ್ಕಳಿಸುತ್ತ ಅಥವಾ ಮೇಲ್ಗಡೆ ಭಾಗದಲ್ಲಿ ಬಂದು ಅದರ ನಂತರ ಸಿವಿಯರಿಟಿ ಜಾಸ್ತಿ ಆದಂಗೆ ಬಲಗಡೆ ಮತ್ತು ಕೆಳಗಡೆ ಭಾಗಕ್ಕೆ ಫಿಕ್ಸ್ ಆಗುತ್ತದೆ.
1: ಸೊ ಹೀಗೆ ಅದು ಸ್ವಲ್ಪ ಒಂದು ಕಡೆಯಿಂದ ಇನ್ನೊಂದು ಕಡೆ ಶಿಫ್ಟ್ ಆಗ್ತದೆ ಮತ್ತೆ ಆಗಾಗ ಬಂದು ಮತ್ತೆ ಕಂಟಿನ್ಯೂಸ್. ಮತ್ತೆ ಜ್ವರ ಹೇಳಿದ್ರೆ ಜ್ವರ ಯಾವ ರೀತಿ ಇರುತ್ತೆ ಡಾಕ್ಟರ್? ಕಂಟಿನ್ಯೂಸ್ ಇರುತ್ತಾ ಅಥವಾ ಬಿಟ್ಟು ಬಿಟ್ಟು ಬರ್ತಾ ಹೇಗೆ?
0: ಅಪೆಂಡಿಸೈಟಿಸ್ ನಲ್ಲಿ ಜ್ವರ ಸಾಮಾನ್ಯವಾಗಿ ತುಂಬಾ ಕಡಿಮೆ ಪ್ರಮಾಣದಲ್ಲಿ ಇರುತ್ತದೆ, ಅಂದ್ರೆ ಮೈ ಬೆಚ್ಚಗಾಗೋದು ಅಥವಾ ಸ್ವಲ್ಪ ಜ್ವರ ಬರುವ ಸಾಧ್ಯತೆ ಇರುತ್ತದೆ. ಆದರೆ ಅಪೆಂಡಿಕ್ಸೈಟಿಸ್ ಆಗಿ ಅದರಿಂದ ಆಗುವ ಕಾಂಪ್ಲಿಕೇಶನ್, ಅಪೆಂಡಿಕ್ಸ್ ಸುತ್ತ ಕೀವು ಅಥವಾ ಅಪೆಂಡಿಕ್ಸ್ ಒಡದಲ್ಲಿ ಅಂತ ಸಮಯದಲ್ಲಿ ತುಂಬಾ ಹೈ ಡಿಗ್ರಿ ಫೀವರ್ ಬರೋ ಸಾಧ್ಯತೆಗಳು ಇರುತ್ತೆ.
1: ಈಗ ಈ ಅಪೆಂಡಿಕ್ಸ್ ಗೆ ಆಗುವಂತಹ ತೊಂದರೆ ಬಗ್ಗೆ ತಾವು ಇಷ್ಟರವರೆಗೆ ತಿಳಿಸ್ಕೊಟ್ರೆ, ಈಗ ಒಂದು ತೊಂದರೆ ಜೀವಕ್ಕೆ ಏನಾದರೂ ಹಾನಿ ಉಂಟು ಮಾಡುವಂತಹ ಸಾಧ್ಯತೆ ಇದೆಯಾ ಡಾಕ್ಟರ್? ಹೇಗೆ?
0: ಅಪೆಂಡಿಸೈಟಿಸ್ ಆಗಿದೆ ಎಂದು ಅದನ್ನು ಸೂಕ್ತ ಸಮಯದಲ್ಲಿ ಪತ್ತೆ ಹಚ್ಚದಿದ್ದಲ್ಲಿ ಇದರಿಂದ ಆಗುವ ತೊಂದರೆಗಳು ಮತ್ತು ಕಾಂಪ್ಲಿಕೇಶನ್ಸ್ ತುಂಬಾನೇ ಸಿವಿಯರ್ ಮತ್ತು ಜಾಸ್ತಿ ಇರುತ್ತದೆ. ಜೀವಕ್ಕೂ ಕೂಡ ತೊಂದರೆ ಆಗೋ ಸಾಧ್ಯತೆ ಇರುತ್ತೆ. ಅಪೆಂಡಿಕ್ಸ್ ಒಡೆದು ಕೀವು ಜಾಸ್ತಿಯಾಗಿ ರಕ್ತಕ್ಕೇನಾದ್ರೂ ನಂಜು ಸೇರಿದಲ್ಲಿ ಅಥವಾ ಕರಳು ತೂತಾಗಿ ಅಥವಾ ಕರಳೆಲ್ಲ ಅಂಟುಕೊಂಡಲ್ಲಿ ಜೀವಕ್ಕೆ ತೊಂದರೆ ಆಗೋ ಸಾಧ್ಯತೆಗಳು ಜಾಸ್ತಿ.
1: ಈಗ ತಾವು ಇಲ್ಲಿ ನಂಜಾಗ್ತದ ಅಂತ ಹೇಳಿದ್ರಲ್ಲ, ಇದೇನು ಮೈಕ್ರೋ ಆರ್ಗಾನಿಸಮ್ ಅಂತ ಆಗ್ತದ ಅಥವಾ ನಾವು ತಿನ್ನುವಂತ ಆಹಾರದಿಂದ ಆಗ್ತದೆ, ಹೇಗೆ ಡಾಕ್ಟರ್? ಇದು
0: ಅಪೆಂಡಿಸೈಟಿಸ್ ಬರಲು ಕಾರಣಗಳು ಹಲವಿದೆ. ಈ ಅಪೆಂಡಿಕ್ಸ್ ನಾನು ಮುಂಚೆ ತಿಳಿಸಿದ ಹಾಗೆ ಇದೊಂದು ಕೊಳವೆ ಇದ್ದ ಹಾಗಿರುತ್ತೆ. ಅದರ ಬಾಯಿ ಹೊಟ್ಟೆಯಲ್ಲಿ ನಾವು ಊಟ ಮಾಡಿದ ಆಹಾರ ಏನಾದರೂ ಗಟ್ಟಿಯಾದ ಆಗಿ ಕಟ್ಟಿಕೊಂಡಲ್ಲಿ ಅಥವಾ ಯಾವ್ದಾದ್ರು ಹುಳಗಳು ಹೋಗಿ ಕೂತು ಅಥವಾ ಲಿಂಫಾಯ್ಡ್ ರಿಯಾಕ್ಷನ್ಸ್ ಅಂತ ಹೇಳ್ತೀವಿ, ನಮ್ಮ ಬಿಳಿ ರಕ್ತ ಕಣಗಳ ಗುಂಪಲ್ಲಿರುತ್ತೆ, ಅದು ಕೂಡ ಏನಾದ್ರು ರಿಯಾಕ್ಟಿವ್ ಅಡಿನೈಟಿಸ್ ಅಂತ ಆಗಿ ಅದೇನಾದ್ರು ದಪ್ಪ ಆಗಿ ಬಾಯಿ ಕಟ್ಕೊಂಡಲ್ಲಿ ಅಪೆಂಡಿಕ್ಸ್ ಊದ್ಕೊಳ್ಳುತ್ತೆ. ಇನಿಷಿಯಲಿ ಅದು ಪ್ರೆಷರ್ ಇಂದ ಬರ್ತಿರುತ್ತೆ, ಆಮೇಲೆ ಈ ಕ್ರಿಮಿಗಳೆಲ್ಲ ಗ್ರೋತ್ ಆಗಿ ಕ್ರಿಮಿಗಳೆಲ್ಲ ಸೇರ್ಕೊಳ್ಳುತ್ತೆ. ಸೊ ಈ ಕ್ರಿಮಿಗಳು ಸೇರ್ಕೊಳ್ಳೋದ್ರಿಂದಾನೆ ನಂಜಿನ ಅಂಶ ಜಾಸ್ತಿ ಆಗ್ತಾ ಹೋಗುತ್ತೆ, ಅದಕ್ಕೆ ಸೂಕ್ತ ಸಮಯದಲ್ಲಿ ಚಿಕಿತ್ಸೆಯನ್ನು ಕೊಡಬೇಕಾಗಿ ಬರುತ್ತೆ.
1: ಈಗ ಡಾಕ್ಟ್ರೆ, ಈ ಒಂದು ತೊಂದರೆ ಆಗಿ ಅಪೆಂಡಿಸೈಟಿಸ್ ಆಗಿದೆ ಅಂತ ನಾವು ಪತ್ತೆ ಹಚ್ಚೋದು ಹೇಗೆ ಅಂದ್ರೆ, ಯಾವೆಲ್ಲ ಟೆಸ್ಟ್ ಗಳನ್ನ ನೀವು ಪೇಷಂಟ್ ಗೆ ಮಾಡಿಸ್ತೀರಿ?
0: ಪೇಷಂಟ್ ಗೆ ಅಪೆಂಡಿಸೈಟಿಸ್ ಆಗಿದೆ ಅಂತ ತಿಳಿದುಕೊಳ್ಳಲು ಪರೀಕ್ಷಿಸಿ ನೋಡಿದಾಗ ಪೇಷಂಟ್ ಗೆ ಈ ಸಾಮಾನ್ಯವಾಗಿ ಹೊಟ್ಟೆ ಪರೀಕ್ಷೆ ಮಾಡಿ ನೋಡಿದಾಗ ಈ ಬಲಭಾಗದಲ್ಲಿ ನೋವನ್ನು ಅನುಭವಿಸ್ತಿರುತ್ತಾರೆ. ಎರಡನೇದಾಗಿ ಕೆಲವು ರಕ್ತ ಪರೀಕ್ಷೆಗಳು ನಮಗೆ ಸಹಾಯ ಮಾಡುತ್ತೆ, ಎಸ್ಪೆಷಲಿ ಟೋಟಲ್ ಕೌಂಟ್ ಅಂತ ಏನು ಹೇಳ್ತೀವಿ. ಇದರ ನೆಕ್ಸ್ಟ್ ಆ ಟೋಟಲ್ ಕೌಂಟ್ ಜಾಸ್ತಿ ಆಗಿದ್ದು ನಮಗೆ ಕ್ಲಿನಿಕಲಿ ಸಂಶಯವಿದ್ರೆ ಫರ್ದರ್ ಇನ್ವೆಸ್ಟಿಗೇಷನ್ ಮಾಡ್ತೀವಿ. ರುಟೀನ್ ಸ್ಕ್ಯಾನಿಂಗ್, ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಅಂತ ಹೇಳ್ತಿರಲ್ಲಿ ಕೆಲವು ತುಂಬಾ ದಪ್ಪ ಆಗಿದ್ದು ಕೀವು ಆಗಿದ್ದು ಅಂತ ಅಪೆಂಡಿಕ್ಸ್ ನ ಪತ್ತೆ ಹಚ್ಚೋದು ಸುಲಭ. ಆದ್ರೆ ಕೆಲವು ಸಲ ಕರಳಿನ ಹಿಂಭಾಗದಲ್ಲಿ ಕೂತಿದ್ದು ಅಪೆಂಡಿಕ್ಸ್ ಮಾಮೂಲಿ ಅಲ್ಟ್ರಾಸೌಂಡ್ ನಲ್ಲಿ ಕಾಣದೆ ಬರಬಹುದು, ಆದರೆ ತೀರ ಸಂಶಯವಿದ್ದರೆ ಸಿಟಿ ಸ್ಕ್ಯಾನಿಂಗ್ ಅಂತ ಮುಂದಿನ ಪರೀಕ್ಷೆಯನ್ನು ಮಾಡಿ ಆ ಕಾಯಿಲೆ ಇದೆಯೋ ಇಲ್ವೋ ಅನ್ನೋದನ್ನ ಪತ್ತೆ ಹಚ್ಚಿಕೊಳ್ಳುತ್ತೇವೆ.
1: ಈಗ ಡಾಕ್ಟ್ರೆ, ಈ ಒಂದು ಅಪೆಂಡಿಸೈಟಿಸ್ ತೊಂದರೆ ಏನಿದೆ, ಇದು ಬಾರದ ಹಾಗೆ ನಾವೇನಾದ್ರೂ ಕ್ರಮಗಳನ್ನು ತೆಗೆದುಕೊಳ್ಳಕ್ಕೆ ಸಾಧ್ಯನಾ?
0: ಇದು ಯಾವ ಕಾರಣಕ್ಕೆ ಆಗುತ್ತೆ ಅದು ಅಂತ ಕಾರಣನೇ ಗೊತ್ತಿಲ್ಲ ಅಂದಾಗ ಅದನ್ನ ಬಾರದೇ ಇರುವಂತಹ ಪ್ರಿಕಾಷನರಿ ಮೆಷರ್ಸ್ ಯಾವುದೂ ಇರೋದಿಲ್ಲ. ಅದನ್ನು ಸೂಕ್ತ ಸಮಯದಲ್ಲಿ ಪರೀಕ್ಷೆ ಮಾಡಿಕೊಂಡು ಪತ್ತೆ ಹಚ್ಚಿಕೊಂಡು ಸೂಕ್ತವಾದ ಚಿಕಿತ್ಸೆ ತಗೊಳ್ಳುವುದೇ ಉತ್ತಮ.
1: ಡಾಕ್ಟರ್, ಈ ಅಪೆಂಡಿಸೈಟಿಸ್ ಅನ್ನ ಟ್ರೀಟ್ ಮಾಡೋದಕ್ಕೆ ಏನೆಲ್ಲ ಮೆಥಡ್ಸ್ ಇವೆ ಅಂದ್ರೆ, ಟ್ಯಾಬ್ಲೆಟ್ಸ್, ಟಾನಿಕ್ಸ್ ಇದನ್ನ ಕೊಟ್ಟ ಟ್ರೀಟ್ಮೆಂಟ್ ಮಾಡಬಹುದು ಅಥವಾ ಇದಕ್ಕೆ ಸರ್ಜರಿನ ಬೇಕಾಗುತ್ತಾ ಡಾಕ್ಟರ್, ಹೇಗೆ?
0: ಅಪೆಂಡಿಸೈಟಿಸ್ ತುಂಬಾ ಅರ್ಲಿ ಸ್ಟೇಜ್, ಅಂದ್ರೆ ಇವತ್ತು ನೋವು ಶುರುವಾಗಿದೆ ಪೇಷಂಟ್ ಗೆ, ತುಂಬಾ ಮೈಲ್ಡ್ ಫಾರ್ಮ್ ಅಂತ ಏನ್ ಹೇಳ್ತೀವಿ. ಅಲ್ಲಿ ಈಗ ಹೊರದೇಶಗಳಲ್ಲಿ ಕೆಲವು ಕಡೆ ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ ಅಂತ ಏನ್ ಹೇಳ್ತೀವಿ, ಮಾತ್ರೆ ಔಷಧಿಯನ್ನು ಹಾಕಿ ಟ್ರೀಟ್ಮೆಂಟ್ ಅನ್ನ ಪ್ರಯತ್ನ ಮಾಡಿದ್ದಾರೆ, ಅದು ಫಲಕಾರಿಯಾಗಿದೆ. ಆದರೆ ಇನಿಷಿಯಲ್ ಸ್ಟೇಜ್ ದಾಟಿ ಮುಂದೆ ಹೋದರೆ ಅದನ್ನು ಶಸ್ತ್ರಚಿಕಿತ್ಸೆ ಮಾಡಿಯೇ ಗುಣಪಡಿಸಬೇಕಾಗುತ್ತದೆ.
1: ಇದಕ್ಕೆ ಶಸ್ತ್ರಚಿಕಿತ್ಸೆ ಅಂತಂದ್ರೆ, ಈ ಶಸ್ತ್ರಚಿಕಿತ್ಸೆ ಯಾವ ರೀತಿ ಮಾಡ್ತೀರಿ ಅದ್ರ ಬಗ್ಗೆ ತಿಳಿಸ್ಕೊಡಿ.
0: ಅಪೆಂಡಿಸೈಟಿಸ್ ಆದಾಗ ಅಪೆಂಡಿಕ್ಸ್ ತೆಗೆಯುವುದು ಒಂದೇ ದಾರಿ. ಸೊ ಇದರಲ್ಲಿ ಎರಡು ವಿಧ ಇದೆ, ಒಂದು ಓಪನ್ ಸರ್ಜರಿ ಅಂತ ಹೇಳ್ತೇವೆ. ಸೊ ಓಪನ್ ಸರ್ಜರಿಯಲ್ಲಿ ಏನಾಗುತ್ತೆ ಅಂದ್ರೆ, ಈ ಕೆಳಹೊಟ್ಟೆಯ ಬಲಭಾಗದಲ್ಲಿ ಒಂದು ಇನ್ಸಿಷನ್ ಅಬ್ಡಮನ್ ಓಪನ್ ಮಾಡಿ ಅದರ ಮೂಲಕ ಹೋಗಿ ಅಪೆಂಡಿಕ್ಸ್ ನ ಹುಡುಕಿ ಅದನ್ನ ತೆಗೆಯುವೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ನೀವೆಲ್ಲರೂ ಕೇಳಿದಂಗೆ ಕೀ ಹೋಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಅಂತ ಏನ್ ಹೇಳ್ತೇವೆ, ಇದನ್ನ ಉಪಯೋಗಿಸಿ ಅಪೆಂಡಿಕ್ಸ್ ನ ತೆಗೆಯುತ್ತೇವೆ. ಇದರ ಅಡ್ವಾಂಟೇಜ್ ಏನಂದರೆ, ಅಪೆಂಡಿಸೈಟಿಸ್ ಜೊತೆಗೆ ಇನ್ಯಾವುದಾದ್ರು ತೊಂದರೆ ಇದೆಯಾ, ಜೊತೆಗೆ ಇರುವಂತಹ ಕಾಯಿಲೆಗಳನ್ನು ಕೂಡ ನಾವು ಲ್ಯಾಪ್ರೋಸ್ಕೋಪಿ ಮಾಡಿದಾಗ ವೀಕ್ಷಿಸಿ ಅದನ್ನು ಕೂಡ ಅದರ ಜೊತೆಗೆ ಟ್ರೀಟ್ ಮಾಡಲು ಅನುಕೂಲ.

0: ಆಗುತ್ತದೆ. ಉದಾಹರಣೆಗೆ ಅಪೆಂಡಿಕ್ಸ್ ಓಡ್ಕೊಂಡು ಕೀವ್ ಆಗಿದ್ದಲ್ಲಿ, ಕೀವ್ ಏನಾದ್ರು ಕೆಳಗಡೆ ಭಾಗಕ್ಕೆ ಹೋಗಿದ್ದರೆ ನಾವು ಓಪನ್ ಸರ್ಜರಿಯಲ್ಲಿ ಅಲ್ಲಿ ಮಾತ್ರ ನೋಡಲು ಸಾಧ್ಯ. ಆದರೆ ಲ್ಯಾಪ್ರೋಸ್ಕೋಪಿಯಲ್ಲಿ ಎಲ್ಲ ಭಾಗಕ್ಕೂ ತಲುಪಿ ಅಲ್ಲೇನಾದ್ರು ಕೀವ್ ಆದಲ್ಲಿ ಅಥವಾ ಇನ್ಯಾವುದಾದ್ರು ಅದರ ಜೊತೆಗಿರುವಂಥ ತೊಂದರೆಗಳಿದ್ದಲ್ಲಿ ಅದನ್ನು ಕೂಡ ಗುಣಪಡಿಸಲು ಅನುಕೂಲ ಆಗುತ್ತದೆ.
1: ಕೆಳಗಡೆ ನಮಗೆ ಡಾಕ್ಟರ್ ಬಿ ವಿಶ್ವನಾಥ್ ಅವರು ಮಾತಾಡ್ತಿದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಅವರು ಅಪೆಂಡಿಸೈಟಿಸ್ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಈಗ ಡಾಕ್ಟರ್, ಸಾಮಾನ್ಯವಾಗಿ ಯಾವುದೇ ಆಪರೇಷನ್ ಅಂದ್ಕೊಳ್ಳೆ ಜನಸಾಮಾನ್ಯರಿಗೆ ಒಂಥರ ಗಾಬರಿ ಇರುತ್ತೆ, ರಕ್ತ ತುಂಬಾ ಹೋಗ್ಬಿಡುತ್ತೆ, ಆಮೇಲೆ ನಂಜಾಗ್ತದೆ, ಹೀಗೆ 108 ಒಂಥರ ಅವರ ಮನದಲ್ಲಿ ಕೂತ್ ಬಿಡುತ್ತೆ. ಸೊ ಈ ಒಂದು ತಾವೇನು ಆಪರೇಷನ್ ಹೇಳಿದ್ರೆ ಎಷ್ಟು ಸೇಫ್ ಮತ್ತೆ ಎಷ್ಟು ಮಟ್ಟಿಗೆ ಇದು ಫಲಕಾರಿಯಾಗಿರುತ್ತೆ ಅಂದ್ರೆ, ಎರಡು ಓಪನ್ ಆಗಿರ್ಬೋದು ಅಥವಾ ಲ್ಯಾಪ್ರೋಸ್ಕೋಪಿ ಆಗಿರ್ಬೋದು, ಎರಡನ್ನ ಸ್ವಲ್ಪ ವಿವರವಾಗಿ ತಿಳಿಸ್ಕೊಡಿ ಡಾಕ್ಟರ್.
0: ಇವತ್ತಿನ ವೈದ್ಯಕೀಯ ಇವಲ್ಯೂಷನ್, ಅನಸಿ ಆಗಲಿ, ಸರ್ಜಿಕಲ್ ಟೆಕ್ನಿಕ್ಸ್ ಆಗಲಿ, ಏನು ವೈದ್ಯಕೀಯ ನೋಡಿದೆಯೋ ಇದರಲ್ಲಿ ಕಾಂಪ್ಲಿಕೇಶನ್ ರೇಟ್ಸ್ ತುಂಬಾ ತೀರಾನೇ ಕಡಿಮೆ, 1-2% ಅಂತ ಕೂಡ ಹೇಳ್ಬೋದು. ಈ 1-2% ಕೂಡ ಜನರು ಎತ್ತೆಚ್ಚುಕೊಂಡು ಬೇಗನೆ ಬಂದಲ್ಲಿ ಈ ಕಾಂಪ್ಲಿಕೇಶನ್ಸ್ ಕೂಡ ಅವಾಯ್ಡ್ ಮಾಡಬಹುದು. ಅಪೆಂಡಿಸೆಕ್ಟಮಿ ತುಂಬಾನೇ ಸೇಫ್, ಓಪನ್ ಆಗಲಿ ಅಥವಾ ಲ್ಯಾಪ್ರೋಸ್ಕೋಪಿ ಆಗಲಿ, ಟೆಕ್ನಿಕಲಿ ತುಂಬಾ ಕಷ್ಟ ಆಗದಿದ್ರು ಪೇಷಂಟ್ಗೆ ತುಂಬಾ ಸೇಫ್ ಇರೋದ್ರಿಂದ ಅಪೆಂಡಿಸೆಕ್ಟಮಿ ಮಾಡಿಸ್ಕೊಳ್ಳೋದ್ರಿಂದ ಯಾವುದೇ ಹಾನಿ ಇಲ್ಲ. ಆ ಕಾರಣದಿಂದ ಜನರು ಹೆದರದೆ ಅದನ್ನು ಸೂಕ್ತ ಸಮಯದಲ್ಲಿ ಪರೀಕ್ಷಿಸಿಕೊಂಡು ಅದಕ್ಕೆ ಚಿಕಿತ್ಸೆ ತಗೊಂಡುಕೊಂಡಲ್ಲಿ ಕಾಂಪ್ಲಿಕೇಶನ್ಸ್ ಅವಾಯ್ಡ್ ಆಗಿ ಜೀವ ಕೂಡ ಉಳಿಯೋ ಸಾಧ್ಯತೆಗಳು.
1: ಬ್ಲಡ್ ಲಾಸ್ ಇರುತ್ತೆ ಡಾಕ್ಟರ್ ಇದರಲ್ಲಿ?
0: ಬ್ಲಡ್ ಲಾಸ್ ಎಲ್ಲಾ ಸರ್ಜರಿಯಲ್ಲೂ ಇರುತ್ತೆ, ಆದ್ರೆ ಬ್ಲಡ್ ಲಾಸ್ ನಾವು ಅನ್ಕೊಂಡಂಗೆ ಲೀಟರ್ ಗಟ್ಟಲೆ ಏನು ಹೋಗೋದಿಲ್ಲ. ಅಪೆಂಡಿಸೆಕ್ಟಮಿ ಮಾಡಿ ಯಾವುದೇ ಕಾಂಪ್ಲಿಕೇಶನ್ ಇಲ್ಲ ಅರ್ಲಿ ಸ್ಟೇಜ್ ಅಲ್ಲಿ, ಅಂದ್ರೆ ಹೆಚ್ಚಿಗೆ ಅಂದ್ರೆ 25-50 ml ಬ್ಲಡ್ ಲಾಸ್ ಇರಬಹುದು, ಇದರಿಂದ ಯಾವುದೇ ಪೇಷಂಟ್ ಗೆ ತೊಂದರೆ ಆಗೋದಿಲ್ಲ.
1: ಈಗ ಡಾಕ್ಟರ್, ಈ ಮಹಿಳೆಯರಲ್ಲಿ ಮತ್ತೆ ಪುರುಷರಲ್ಲಿ ಕಂಪೇರ್ ಮಾಡಿದಾಗ ಯಾರಲ್ಲಿ ಇದು ಹೆಚ್ಚಾಗಿ ಕಂಡು ಬರ್ತಾ ಇದೆ?
0: ಇಬ್ಬರು ಒಂದೇ ಸಮ ಇದೆ ಹೆಚ್ಚು ಕಡಿಮೆ, ಆದ್ರೆ ಹೆಣ್ಮಕ್ಳಲ್ಲಿ ಇದನ್ನ ಡಯಾಗ್ನೋಸ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದ್ರೆ ಇವರಲ್ಲಿ ಅಂಡಾಣು ಮತ್ತೆ ಕಿಡ್ನಿಯಲ್ಲಿ ಕಲ್ಲು ಅಪೆಂಡಿಕ್ಸ್ ಮೂರು ಕೂಡ ಒಂದೇ ರೀತಿಯ ನೋವನ್ನು ಕೊಡುವುದರಿಂದ ಇವರಿಗೆ ಕೆಲವು ಪರೀಕ್ಷೆಗಳು ಹೆಚ್ಚಿಗೆ ಮಾಡಿ ಕರೆಕ್ಟ್ ಆದ ಸೂಕ್ತ ಡಯಾಗ್ನೋಸಿಸ್ ಮಾಡಬೇಕಾಗಿ ಬರುತ್ತೆ.
1: ಈಗ ಡಾಕ್ಟರ್, ತಾವು ಹೇಳಿದ್ರಿ ಈ ಲ್ಯಾಪ್ರೋಸ್ಕೋಪಿ ಅಥವಾ ಕೀ ಹೋಲ್ ಸರ್ಜರಿ, ತುಂಬಾ ಜನಕ್ಕೆ ಇದ್ರ ಬಗ್ಗೆ ಒಂದು ಕಲ್ಪನೆ ಇಲ್ಲ, ತುಂಬಾ ಜನ ಒಂದು ಕರೆಂಟ್ ಆಪರೇಷನ್ ಅಂತಾನೂ ಇದಕ್ಕೆ ಕರಿತಿರ್ತಾರೆ. ಏನಿದು ಪ್ರೊಸೀಜರ್, ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ, ಯಾಕಂತಂದ್ರೆ ಇದು ಲೇಟೆಸ್ಟ್ ಆಗಿ ತುಂಬಾ ಪ್ರಚಲಿತವಾಗ್ತಾ ಇದೆ.
0: ಈ ಕರೆಂಟ್ ಆಪರೇಷನ್ ಅಂದ್ರೆ ಕರೆಂಟ್ ಯಾವುದೇ ತರದ ಕರೆಂಟ್ ಅನ್ನು ಉಪಯೋಗಿಸುವುದಿಲ್ಲ. ಲ್ಯಾಪ್ರೋಸ್ಕೋಪಿ ಅಂದ್ರೆ ಒಂದು ಸಣ್ಣ ರಂಧ್ರದಿಂದ ಟೆಲಿಸ್ಕೋಪ್ ಅನ್ನು ಹಾಕಿ ಆ ಮೂಲಕ ಟಿವಿ ಸ್ಕ್ರೀನ್ ನ ಮೇಲೆ ಕಾಣುವಂತ ಇಮೇಜಸ್ ನ ನೋಡಿಕೊಂಡು ನಾವು ಶಸ್ತ್ರಚಿಕಿತ್ಸೆಯನ್ನು ಮಾಡುತ್ತೇವೆ. ಸೊ ಈ ಅಡ್ವಾನ್ಸ್ ಆಗಿ ಈ ಟಿವಿ ಮತ್ತೆ ಕ್ಯಾಮ್ರಾ ಎಲ್ಲವೂ ಅಡ್ವಾನ್ಸ್ ಆಗಿರೋದ್ರಿಂದ ಅದನ್ನ ಕರೆಂಟ್ ಬಳಕೆ ಆಗುತ್ತೆ ಅಂತ ಹೇಳಿ ಜನಗಳಲ್ಲಿ ಒಂದು ತಪ್ಪು ನಂಬಿಕೆ ಇದೆ, ಕರೆಂಟ್ ಉಪಯೋಗಿಸ್ತಾರೆ ಕರೆಂಟ್ ಆಪರೇಷನ್ ಅಂತ. ಆದ್ರೆ ಇದರಲ್ಲಿ ಯಾವುದೇ ಕರೆಂಟ್ ಅನ್ನು ಉಪಯೋಗಿಸುವುದಿಲ್ಲ. ಓಪನ್ ಸರ್ಜರಿಯಲ್ಲಿಯೇ ಯೂಸ್ ಮಾಡುವಂತ ಇನ್ಸ್ಟ್ರೂಮೆಂಟ್ ಸ್ವಲ್ಪ ಮಾಡಿಫೈ ಮಾಡಲಾಗಿರುತ್ತೆ, ಉದ್ದ ಇನ್ಸ್ಟ್ರೂಮೆಂಟ್ಸ್ ಇರುತ್ತೆ, ಆ ಇನ್ಸ್ಟ್ರೂಮೆಂಟ್ಸ್ ಗಳನ್ನ ಯೂಸ್ ಮಾಡಿ ನಾವು ಟಿವಿಯಲ್ಲಿ ನೋಡಿಕೊಂಡು ಅದನ್ನು ಶಸ್ತ್ರಚಿಕಿತ್ಸೆ ಮಾಡ್ತೀವಿ, ಇದನ್ನ ಲ್ಯಾಪ್ರೋಸ್ಕೋಪಿ ಅಂತ ಕರಿತೇವೆ.
1: ಅಂದ್ರೆ ನಮ್ಮ ದೇಹದ ಒಳಗಡೆ ಏನಾಗ್ತಾ ಇದೆ ಅನ್ನೋದನ್ನ ಎಕ್ಸಾಕ್ಟ್ ಆಗಿ ನೀವು ಮಾನಿಟರ್ ಮೇಲೆ ನೋಡ್ತಾ ಇರ್ತೀರ?
0: ಹೌದು. ಒಳಗಡೆ ಏನಿರುತ್ತೆ ಅದು ಫುಲ್, ಈಗ ನಿಮ್ಗೆ ಹೆಂಗೆ ಅಂದ್ರೆ ವಿಡಿಯೋ ರೆಕಾರ್ಡ್ ಏನ್ ಮಾಡ್ತೀರ ಕ್ಯಾಮ್ರಾದಲ್ಲಿ, ನೀವ್ ಏನ್ ಕಾಣಿಸುತ್ತೆ ಅದೇ ರೀತಿ ಟಿವಿ ಮೇಲೆ ಕಾಣ್ತಿರುತ್ತೆ. ಅದನ್ನ ನೋಡಿಕೊಂಡು ನಿಮ್ಗೆ ಯಾವ ಭಾಗದಲ್ಲಿ ಏನ್ ತೊಂದರೆ ಆಗಿದೆ ಅನ್ನೋದನ್ನ ನಾವು ಅದನ್ನ ಶಸ್ತ್ರಚಿಕಿತ್ಸೆ ಮಾಡ್ತಿರ್ತೀವಿ, ಇದನ್ನೇ ಲ್ಯಾಪ್ರೋಸ್ಕೋಪಿ ಅಂತ ಹೇಳ್ತೇವೆ ಅಷ್ಟೇ.
1: ಈಗ ಡಾಕ್ಟರ್, ಈ ಒಂದು ಅಪೆಂಡಿಸೈಟಿಸ್ ಆಪರೇಷನ್ಗೆ ಸಾಮಾನ್ಯವಾಗಿ ಎಷ್ಟು ಸಮಯ ಬೇಕಾಗುತ್ತೆ ಮತ್ತೆ ಪೇಷಂಟ್ ಎಷ್ಟು ದಿನ ಹಾಸ್ಪಿಟಲ್ ಅಲ್ಲಿ ಇರಬೇಕಾಗುತ್ತೆ?
0: ಅಪೆಂಡಿಸೆಕ್ಟಮಿ ತುಂಬಾ ಅರ್ಲಿ ಏಜ್ ಅಲ್ಲಿ ಬಂದು ಯಾವುದೇ ತರದ ಕಾಂಪ್ಲಿಕೇಶನ್ ಇಲ್ಲ ಅಂದ್ರೆ ಅನಸ್ಥೆಸಿಯಾ ಕೊಟ್ಟು 15-20 ನಿಮಿಷದಲ್ಲಿ ಶಸ್ತ್ರಚಿಕಿತ್ಸೆ ಮುಗಿಯುತ್ತದೆ. ಕೆಲವು ಬಾರಿ ಏನಾಗುತ್ತೆ, ಪೇಷಂಟ್ಗೆ ರೋಗಿಗೆ ತುಂಬಾ ಕರಳುಗಳು ಕೀವಾಗಿ ಒಂದಕ್ಕೊಂದು ಅಂಟ್ಕೊಂಡಿರುತ್ತೆ, ಅದನ್ನು ಬಿಡಿಸುವ ಸಮಯದಲ್ಲಿ ಸ್ವಲ್ಪ ಸಮಯ ಹೆಚ್ಚಾಗಬಹುದು, 1/4 ಗಂಟೆವರೆಗೂ ಬೇಕಾಗಬಹುದು.
1: ಮತ್ತೆ ಪೇಷಂಟ್ ಎಷ್ಟು ದಿನ ಹಾಸ್ಪಿಟಲ್ ಅಲ್ಲಿ ಇರಬೇಕಾಗುತ್ತೆ?
0: ಓಪನ್ ಸರ್ಜರಿ ಮಾಡಿದ್ರೆ 3-4 ದಿವಸ ಇರಬೇಕಾಗಿ ಬರಬಹುದು. ಲ್ಯಾಪ್ರೋಸ್ಕೋಪಿಯಲ್ಲಿ ಶಸ್ತ್ರಚಿಕಿತ್ಸೆ ಮಾಡಿಕೊಂಡರೆ ಮಾರನೇ ದಿನವೇ ಮನೆಗೆ ಹೋಗಬಹುದು.
1: ಈಗ ಡಾಕ್ಟರ್, ಮತ್ತೊಂದು ಪ್ರಶ್ನೆ, ಈಗ ಒಬ್ಬರಿಗೆ ಒಂದು ಅಪೆಂಡಿಸೈಟಿಸ್ ಆಪರೇಷನ್ ಈ ವರ್ಷ ಆಯ್ತು, ಮತ್ತೆ ಅದು ಮರುಕಳಿಸುವಂತ ಚಾನ್ಸಸ್ ಏನಾದ್ರೂ ಇರುತ್ತಾ ಡಾಕ್ಟರ್? ಹೇಗೆ,
0: ಪ್ರತಿಯೊಬ್ಬ ಮನುಷ್ಯನಿಗೂ ಅಪೆಂಡಿಕ್ಸ್ ಒಂದೇ, ಅಪೆಂಡಿಕ್ಸ್ ಅದನ್ನ ಪೂರ್ಣ ತೆಗೆದಲ್ಲಿ ಪುನಃ ಮರುಕಳಿಸುವ ಸಾಧ್ಯತೆಗಳು ಬಹಳ ಕಡಿಮೆ.
1: ಬೇರೆ ಕಾಯಿಲೆ ಏನಾದ್ರೂ ಬರಬಹುದೇ ವಿನಾ ಈ ಸಮಸ್ಯೆ ಬರಲ್ಲ,
0: ಅಪೆಂಡಿಕ್ಸ್ ಬರುವ ಸಾಧ್ಯತೆ ಇಲ್ಲವೇ ಇಲ್ಲ.
1: ತುಂಬಾ ತುಂಬಾ ಧನ್ಯವಾದಗಳು ಡಾಕ್ಟರ್ ಬಿ ವಿಶ್ವನಾಥ್ ಅವರೇ. ಇಲ್ಲಿವರೆಗೆ ತಾವು ಶಸ್ತ್ರ ಚಿಕಿತ್ಸಾ ತಜ್ಞಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಮ್ಮ ಕೇಳುಗರಿಗೆ ಈ ಅಪೆಂಡಿಸೈಟಿಸ್ ಬಗ್ಗೆ ಸಾಕಷ್ಟು ಉಪಯುಕ್ತ ಮಾಹಿತಿಯನ್ನು ಕೊಟ್ಟಿದ್ದೀರಿ. ನಮ್ಮ ನಿಲಯದ ಪರವಾಗಿ, ನಮ್ಮ ಎಲ್ಲಾ ಕೇಳುಗರ ಪರವಾಗಿ ತಮಗೆ ಅನಂತ ಧನ್ಯವಾದಗಳು. ನಮಸ್ಕಾರ ಡಾಕ್ಟರ್.
0: ಧನ್ಯವಾದ.
2: ಇದು ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

0: ನಾಟಕ ಶೇರ್ಷ ಮೂಲ ಹಿಂದಿ ರಂಗನಾಟಕ ಸೇಠ್ ಗೋವಿಂದ ದಾಸ್ ರೇಡಿಯೋ ರೂಪಾಂತರ ಅಂಜಲಿ ಶರ್ಮಾ ಕನ್ನಡ ಅನುವಾದ ಶ್ರೀನಿವಾಸ ಪ್ರಸಾದ್ ನಿರ್ಮಾಣ ಪ್ರಭುಸ್ವಾಮಿ ಮಳಟ್
1: ಕೇಳಿ ನಾಟಕ ಶೇರ್ಷಾ.

0: ಹೋಗಿ ಬರುವೆ ನಿಜಾಮ್, ಫರೀದನನ್ನು ಕರೆದುಕೊಂಡೇ ಬರ್ತೀನಿ ಅಂತ ದೃಢ ನಿರ್ಧಾರ ಮಾಡಿಕೊಂಡು ಹೊರಟಿದ್ದೇನೆ.
1: ಸಂತೋಷ ಬಜಾನ್, ಆದರೆ ತುಂಬಾ ತಡ ಮಾಡಿದ್ರೆ ನೀವು, ಅಣ್ಣ ಹೋಗಿ ಹಕ್ಷಗಳೇ ಆದವು.
0: ತಡವಾಯಿತು ನಿಜ, ಮೊದಲು ಅವನು ಎಲ್ಲಿದ್ದಾನೆ ಎಂದೇ ತಿಳಿಯಲಿಲ್ಲ. ಜೋರ್ನ್ಪುರದಲ್ಲಿ ಇದ್ದಾನೆ ಎಂದು ತಿಳಿದ ಮೇಲೂ ಜಾಗೀರಿನ ತಾಪತಿಗಳಿಂದ ಬೇಗ ಹೊರಡಲಾಗಲಿಲ್ಲ. ಆದರೂ ಎಷ್ಟು ಪತ್ರ ಬರೆದೆ ಅವನ ಪತ್ತೆಯಾದ ಮೇಲೆ. ಅವನ ಬಗ್ಗೆ ನನಗೆ ಪ್ರೀತಿ ಇಲ್ಲ ಎಂದುಕೊಂಡಿದ್ದೀನೇನು ಅಲ್ಲವೇ? ಅಪ್ಪನಾದ ಮೇಲೆ ತಂದೆಯ ಪ್ರೀತಿ ಅಂದರೆ ಏನು ಎಂದು ನಿನಗೆ ಅರಿವಾಗೋದು. ದಿನನಿತ್ಯ ಅವನ ಚಿತ್ರ ಬಿಡಿಸಿ ಬಿಡಿಸಿ ನನಗಿಂತ ಅವನನ್ನು ನೀನು ಹೆಚ್ಚು ಪ್ರೀತಿಸುತ್ತೀಯ ಅಂತ ಭಾವಿಸಿದ್ದೀಯ ನೀನು. ಮಗನ್, ನಾನು ನಿನ್ನ ಹಾಗೆ ಕವಿಯೂ ಅಲ್ಲ, ಚಿತ್ರಕಾರನೂ ಅಲ್ಲ. ಆದರೆ ಅವನ ಚಿತ್ರ ನನ್ನ ಎದೆಯಲ್ಲಿ ಕೊರೆಯಲ್ಪಟ್ಟಿದೆ. ನನ್ನ ಆತ್ಮ ಅವನ ಹಾಡು ಹೇಳಿರುತ್ತದೆ. ಕಳೆದ 10 ವರ್ಷದಲ್ಲಿ ನಾನು ನೆಮ್ಮದಿಯಿಂದ ಉಂಡಿಲ್ಲ, ನಿದ್ರೆ ಮಾಡಿಲ್ಲ. ಆದರೆ ನೆನಪಿಡು, ನನಗೆ ಫರೀದ್ ಮೇಲಿರುವಷ್ಟೇ ಪ್ರೀತಿ ನಿಮ್ಮೇಲೆ ನಿನ್ನಿಬ್ಬರು ಸೋದರರ ಮೇಲೂ ಇದೆ. ಸಹಸ್ರಾನ್ ಬಿಟ್ಟು ಹೋಗೋದು ತುಂಬಾ ಕಷ್ಟವಿತ್ತು ಮಗನೇ.
1: ನೀವು ಇವತ್ತು ಹೋಗದಿದ್ರೆ ನಾನೇ ಹೊರಟ್ಬಿಡ್ತಿದ್ದೆ ಅಬ್ಬಾಜಾನ್.
0: ನೀನು ಹೋದರೆ ಅವನು ಬಂದು ಬಿಡುತ್ತಾನೇನು? ನನ್ನ ಪತ್ರಗಳಿಗೆ ಅವನನ್ನು ಕರೆತರಲಾಗಲಿಲ್ಲ.
1: ಅವನು ಬರದಿದ್ದರೆ ನಾನೇ ಅವನೊಂದಿಗೆ ಇದ್ದು ಬಿಡುತ್ತಿದ್ದೆ.
0: ಅವನು ಮಾಡಿದ ತಪ್ಪನ್ನೇ ನೀನು ಮಾಡ್ತಿದ್ದೆ ಅಷ್ಟೇ. ಹೇಗಿದ್ದಾನೋ ಏನೋ, ಊಟ ಬಟ್ಟೆಗೆ ಏನು ಮಾಡ್ತಿದ್ದಾನೋ, ಇನ್ನು ನಿನಗೇನು ತಿನ್ನಿಸ್ತಿದ್ದ, ನಿನಗಿನ್ನೇನು ಉಡಿಸ್ತಿದ್ದ. ನಿಮಗಾಗಿ ದುಡಿದು ದುಡಿದು ನಾನು ದಿನ ಸಾಯ್ತಾ ಇದ್ದೀನಿ. ಕೃತಜ್ಞರು ನೀವು ಅಣ್ಣ ತಮ್ಮಂದಿರಿಬ್ಬರು.
1: ಭಾಯಿಜಾನ್, ನಿನಗಾಗಿ ಅದೆಷ್ಟು ಚಿತ್ರ ಬಿಡಿಸಿದೆ ನಾನು, ಆದರೆ ನೀನು ಬರಲಿಲ್ಲ.

0: ಇವತ್ತಿಗೆ 10 ವರ್ಷ ಮುಗಿಯುತ್ತೆ ಪಂಡಿತ್.
1: ಹ್ಮ್, ಅವು ನಿಮ್ಮ ಪಾಲಿಗೆ 10 ದಿನದಂತೆ ಅನಿಸುತ್ತಿರಬಹುದು.
0: ಸಮಯ ಬಲು ಬೇಗ ಕಳೀತು ಎಂಬುದು ನಿಜ. ಆದರೆ ತಿಂಗಳುಗಟ್ಟಲೆ ಮನಸ್ಸು ಅಶಾಂತವಾಗಿತ್ತು. ಎಂತೆಂಥ ಯೋಚನೆಗಳೆಲ್ಲ ಬಂದವು. ಅಲ್ಲಿ ಊರಲ್ಲಿ ಹೊಸ ಅಮ್ಮ ಏನಾದರೂ ಆಗಲೆಲ್ಲ ಓಡಿ ಹೋಗಬೇಕು ಅನ್ನಿಸ್ತಿತ್ತು. ಸಣ್ಣ ಹುಡುಗ ಎಷ್ಟು ಕಷ್ಟಪಡಬೇಕೋ ಎಂದು ತಾಳ್ಕೊಂಡಿದ್ದೆ. ಆದರೂ ಧೈರ್ಯ ಮಾಡಿ ಹೊರಬಂದಿದ್ದು ಒಳ್ಳೇದಾಯ್ತಲ್ವ ಪಂಡಿತ್?
1: ಖಂಡಿತ, ಜೋನ್ಪುರ್ ನಿಮ್ಮ ಪಾಲಿಗೆ ಬಲು ದೊಡ್ಡ ಪಾಠಶಾಲೆಯಾಯ್ತು.
0: ನಿಜ, ಜೋನ್ಪುರ್ ನನಗೆ ಕಲಿಸಿದಷ್ಟು ಪಾಠಗಳನ್ನ ಯಾವುದೇ ಮದರಸಾ ಕಲಿಸಲಾಗ್ತಿರಲಿಲ್ಲ. ಓದು ಬರಹ ಕಲಿತೆ. ಈ ಸೀಮೆಯ ನಿಜದ ಸವಾಲುಗಳೇನು ಎಂಬುದನ್ನು ಅರಿತೆ. ಇದು ರೈತರ ಸೀಮೆ, ಅವರ ಒಳಿತಲ್ಲೇ ಈ ಪ್ರದೇಶದ ಒಳಿತಿದೆ. ಅವರು ಬೆಳೀತಾರೆ, ಪ್ರಭುತ್ವ ಅವರ ರಕ್ಷಣೆ ಮಾಡುತ್ತೆ. ಅವರ ವೃತ್ತಿಯಲ್ಲೇ ಅವರು ಮುಂದುವರಿಯುವಂತೆ, ನೆಮ್ಮದಿಯಿಂದ ಇರುವಂತೆ ಮಾಡುವುದು ಪ್ರಭುತ್ವದ ಕರ್ತವ್ಯ. ಅದಕ್ಕೆ ಅವರ ಬೆಳೆಯ ಸ್ವಲ್ಪ ಭಾಗ ಪ್ರಭುತ್ವಕ್ಕೆ ಸೇರುತ್ತೆ. ರೈತರಿಂದ ಆದಷ್ಟು ಕಡಿಮೆ ವಸೂಲು ಮಾಡಬೇಕು. ಅದನ್ನು

0: ಜನಸಾಮಾನ್ಯರ ಹಿತಕ್ಕೆ ಬಳಸುವುದೇ ನಮ್ಮ ಧರ್ಮ.
1: ಆದರೆ ನೀವು ಬರುವ ಮೊದಲು ರೈತರು ಮತ್ತು ಅವರನ್ನು ರಕ್ಷಿಸುವವರ ಸಂಬಂಧ ಹೇಗಿತ್ತು ಹೇಳಿ?
0: ಲೆಕ್ಕವಿಲ್ಲಷ್ಟು ಮಂದಿ ದುಡಿಯುತ್ತಿದ್ದರು,
1: ಬೆರಳೆಣಿಕೆಯಷ್ಟು ಜನ ಮೋಜು ಮಾಡುತ್ತಿದ್ದರು, ರಕ್ಷಕರೇ ಭಕ್ಷಕರಾಗಿದ್ದರು.
0: ಆಡಳಿತಗಾರರು ತಮ್ಮ ಕರ್ತವ್ಯವನ್ನು ಸರಿಯಾಗಿ ನಿಭಾಯಬೇಕಿತ್ತು ಪಂಡಿತ್. ಅದನ್ನು ಸರಿ ಮಾಡ್ತಾ ಮಾಡ್ತಾ 10 ವರ್ಷಗಳು ಕಳೆದು ಹೋದವು.
1: ಸುಬೇದಾರರಿಂದ ನಿಮಗೆಷ್ಟು ಕೆಲಸ ಸಿಕ್ಕಿತೋ, ನೀವು ಅದನ್ನ ಎಷ್ಟು ಯೋಗ್ಯವ ಮಾಡಿದಿರೋ, ಅದರಿಂದ ಒಂದು ಮಾತಂತೂ ಗಟ್ಟಿಯಾಯಿತು.
0: ಏನು?
1: ಅವಕಾಶ ಸಿಕ್ಕರೆ ತಾವು ಇದೇ ರೀತಿ ಇಡೀ ದೇಶವನ್ನು ಸುವ್ಯವಸ್ಥಿತಗೊಳಿಸಬಲ್ಲಿರಿ.
0: ಇಡೀ ದೇಶದ ವ್ಯವಸ್ಥೆ? ನನ್ನಂಥ ಅಲ್ಪನ ಬಗ್ಗೆ ಏನೆಲ್ಲ ಆಸೆಗಳನ್ನು ಇಟ್ಕೊಂಡಿದ್ದಿ ಪಂಡಿತ್.
1: ಅದಕ್ಕೆ ಕಾರಣವಿದೆ. ಕೆಲಸದ ಬಗ್ಗೆ ನಿಮ್ಮಲ್ಲಿ ಶ್ರದ್ಧೆ ಇದೆ, ತ್ಯಾಗ ಮನೋಭಾವವಿದೆ, ಹಿಂದೂ ಮುಸ್ಲಿಮರೆಂಬ ಭೇದ ಭಾವ ಇಲ್ಲ ತಮ್ಮಲ್ಲಿ.
0: ಆ ಭೇದ ಭಾವ ನನಗೆ ಅರ್ಥವಾಗೋದಿಲ್ಲ ಪಂಡಿತ್. ದೇವರ ದೃಷ್ಟಿಯಲ್ಲಿ ಎಲ್ಲರೂ ಒಂದೇ. ಮಸೀದಿಯಲ್ಲಿ ನಮಾಜ್ ಮಾಡಲಿ, ಮಂದಿರದಲ್ಲಿ ಪೂಜೆ ಮಾಡಲಿ, ಹಿಂದೂ ಮುಸ್ಲಿಮರಿಬ್ಬರೂ ಹೊಲದಲ್ಲಿ ದುಡಿತಾರೆ. ನನ್ನ ಆತ್ಮೀಯ ಗೆಳೆಯನಾದ ನೀನು ಹಿಂದೂ, ನಿನ್ನ ನೆರವಿಲ್ಲದೆ ನನ್ನಿಂದ ಏನೂ ಮಾಡುತ್ತಿರಲಿಲ್ಲ.
1: ಭೇದ ಭಾವರಹಿತವಾದ ಈ ಸೇವೆಯಿಂದ ನಿಮಗೊಂದು ವಿಚಿತ್ರ ಸುಖ ಸಿಗುತ್ತದೆ ಎಂದು ನನಗನಿಸುತ್ತದೆ. ಇದೊಂದು ಅದ್ಭುತವಾದ ಸಂತೋಷ. ಈ ಕಾರ್ಯದಲ್ಲಿ ತಲ್ಲೀನರಾಗಿ ನೀವು ಮನೆ ಮಠ ಜಾಗೀರನ್ನಷ್ಟೇ ಅಲ್ಲ, ನಿಮ್ಮನ್ನು ಮರೆತು ಬಿಡ್ತೀರಿ.
0: ನಿಜ ಇರಬಹುದು ಪಂಡಿತ್, ಆದರೂ ನಮ್ಮೂರು ಸಹಸ್ರಾನ್ ನೆನಪಾಗುವ ಸಂದರ್ಭಗಳು ಕಡಿಮೆ ಇಲ್ಲ.
1: ಮೊದಲಿನಷ್ಟು ಅಲ್ಲವೆಂದುಕೊಂಡಿದ್ದೇನೆ. ಜೋನ್ಪುರದಲ್ಲಿ ಮಾಡಿರುವ ಒಳ್ಳೆಯ ಕೆಲಸ ನಿಮ್ಮ ಜಾಗೀರಿನಲ್ಲೂ ಮಾಡಬಹುದು ಎಂಬ ಕಾರಣಕ್ಕೆ ಊರು ನೆನಪಾಗುತ್ತಿರಬಹುದು.
2: ಹುಜೂರ್, ತಮ್ಮ ತಂದೆಯವರು ಬಂದಿದ್ದಾರೆ.
0: ಸಲಾಮ್ ಅಬಾಜಾನ್.
3: ಅಷ್ಟು ಪತ್ರ ಬರೆದರೂ ಬರಲಾರದಷ್ಟು ಕಠಿಣದಯ್ಯಾದೆಯಲ್ಲ ಫರೀದ್. ಈ ಇಳಿ ವಯಸ್ಸಿನಲ್ಲಿ ನಾನೇ ಬರಬೇಕಾಯಿತು.
0: ಖಂಡಿತ ಇಲ್ಲ ಅಬ್ಬಾಜಾನ್, ಸುಬೇದಾರರು ಅದೆಷ್ಟು ಕೆಲಸ ವಹಿಸಿದ್ದಾರೆಂದ್ರೆ ಬಿಡುವೆ ಆಗೋದಿಲ್ಲ. ತಾವು ಇದ್ದೀರಿ?
3: ಬದುಕಿದ್ದೇನೆ.
1: ಕೂಡಿ ಹಸನ್ ಸಾಹೇಬ್ರೆ, ತಮ್ಮ ಮಗ ಜೋನ್ಪುರದ ಸ್ವರೂಪವನ್ನೇ ಬದಲಾಯಿಸಿ ಬಿಟ್ಟಿದ್ದಾರೆ.
3: ಸಂತೋಷವಾಯಿತು ಅದನ್ನು ಕೇಳಿ.
0: ಎಲ್ಲ ಇವರ ನೆರವಿನಿಂದಲೇ ಅಬ್ಬಾಜಾನ್, ನನ್ನ ಆತ್ಮೀಯರಿವರು.
3: ಸಂತೋಷ ಮಗನೇ, ನೀನೀಗ ನನ್ನೊಡನೆ ಸಹಸ್ರಾನಿಗೆ ಹೊರಡಬೇಕು.
0: ಯಾಕೆ? ಊರಲ್ಲಿ ಎಲ್ಲ ಕ್ಷೇಮವಷ್ಟೇ? ನಿಜಾಮ್ ಹೇಗಿದ್ದಾನೆ?
3: ಎಲ್ಲ ಕ್ಷೇಮ. ನನಗೀಗ ವಯಸ್ಸಾಯಿತು ಫರೀದ್. ಜಾಗೀರಿನ ಕೆಲಸ ನನ್ನಿಂದ ನೋಡಲಾಗುತ್ತಿಲ್ಲ. ನೀನು ಹಿರಿಮಗ, ಜಾಗೀರು ಮತ್ತು ಮನೆ ಎರಡನ್ನೂ ನೀನೇ ನೋಡಬೇಕು. ಜೋನ್ಪುರದ ಕಾಯಕಲ್ಪ ಮಾಡಿದ್ದಿ ಎಂದು ನಿನ್ನ ಮಿತ್ರರು ಹೇಳುತ್ತಾರೆ. ಅದನ್ನೇ ಸಹಸ್ರಾನ್ನಲ್ಲೂ ಮಾಡು. ಗೆಳೆಯನ ಮುಖವನ್ನ ಏನ್ ನೋಡ್ತಾ ಇದ್ದೀಯ? ಅವರನ್ನೂ ಕರೆತ. ಅಗತ್ಯ ಕೆಲಸವಿದ್ದರೆ ಜೋನ್ಪುರಕ್ಕೂ ಬಂದು ಹೋಗಬಹುದು. ನಿಜಾಮ್ ನಿನ್ನನ್ನು ತುಂಬಾ ನೆನೆಸುತ್ತಾನೆ ಕೂಡ. ನಿನ್ನ ತಾಯಿ ಸುಲೇಮಾನ್ ಮತ್ತು ಅಹಮದ್ ಕೂಡ ನಿತ್ಯ ನಿನ್ನನ್ನು ನೆನೆಯುತ್ತಾರಪ್ಪ. ಆದರೆ ನಿಜಾಮ್ ನಿನ್ನ ನೆನಪಲ್ಲಿ ಹುಚ್ಚನಾಗಿದ್ದಾನೆ. ಈಗವನು ಕವಿ, ಚಿತ್ರಕಾರ ಎರಡೂ ಆಗಿದ್ದಾನೆ. ಸದಾ ನಿನ್ನದೇ ಚಿತ್ತರಿಯುತ್ತಾನೆ, ನಿನ್ನ ಮೇಲೆ ಕವಿತೆ ರಚಿಸುತ್ತಾನೆ.
0: ಓಹ್, ಹಾಗೋ?
3: ಸರಿ, ಗಂಟು ಮೂಟೆ ಕಟ್ಟು ಫರೀದ್. ಪಂಡಿತ್ ಜಿ, ತಾವು ಇರಿ.
0: ಆದರೆ ಸುಬೇದಾರರಿಂದ ಅನುಮತಿ ಪಡಿಬೇಕು ಅಬ್ಬಾಜಾನ್.
1: ಸುಬೇದಾರರಿಗೆ ಫರೀದ್ ಎಂದರೆ ತುಂಬಾ ಪ್ರೀತಿ ಕಾಕ. ಊರಿಗೆ ಹೋಗುತ್ತೇನೆಂದರೆ ಬೇಡವೆನ್ನಲಾರರು.

0: ಓಹೋ, ನನ್ನ ಇನ್ನೊಂದು ಚಿತ್ರ ತಯಾರಾಗ್ತಿದೆ. ನಿನಗೆ ನಾನೆಂದ್ರೆ ಅದೆಷ್ಟು ಪ್ರೀತಿ ನಿಜಾಂ. ಆದರೆ ನನ್ನ ಹೃದಯ ನಿನ್ನಂತಿಲ್ಲ ನಿಜಾಂ. ಅದರಲ್ಲಿ ಪ್ರೀತಿಯೇ ಇಲ್ಲ.
1: ಇಲ್ಲ ಇಲ್ಲ, ನಿಮ್ಮ ಹೃದಯ ಹಾಗಿರಲು ಸಾಧ್ಯವೇ ಇಲ್ಲ. ಪ್ರೀತಿ ಇಲ್ಲದ ಹೃದಯ ಮರಳುಗಾಡಿನಂತೆ. ನಿಮ್ಮ ಹೃದಯ ಅದೆಷ್ಟು ಹಸಿರೆಂದರೆ ನೀವು ಹೋದಲ್ಲೆಲ್ಲ ಅದು ಹಸಿರಿನಿಂದ ತುಂಬಿ ಹೋಗುತ್ತದೆ. ಜೋನ್ಪುರದಲ್ಲಿ ನೀವೇನು ಮಾಡಿದಿರಿ ಎಂಬುದನ್ನು ಕೇಳಿದ್ದೆ, ಇಲ್ಲಿಗ ನೋಡುತ್ತಿದ್ದೇನೆ.
0: ಆದರೆ ನಿಜಾಂ, ನೀನ್ ನನ್ನನ್ನು ಇಷ್ಟಪಟ್ಟಷ್ಟು ನಾನು ನಿನ್ನನ್ನು ಇಷ್ಟಪಡಲ್ಲ. ನಾನು ಜೋನ್ಪುರಕ್ಕೆ ಹೋದಾಗ ನೀನಿನ್ನು ಹುಡುಗ, ಆಗಲೂ ಅಡ್ಡಾದಿಡ್ಡಿ ಗೆರೆ ಎಳೆಯುತ್ತಿದ್ದೆ, ಹಾಡುತ್ತಿದ್ದೆ. ಆದರೆ ವಯಸ್ಸಿಗೆ ಬಂದ ಮೇಲೆ ನನ್ನ ಚಿತ್ರ ಬರೆದು ನನ್ನ ಮೇಲೆ ಕವಿತೆ ಕೈ ಸಮಯ ಕಳೆದು ಬಿಟ್ಟೆ. ನೀನು ನನ್ನ ಜೊತೆ ಇರುವುದನ್ನು ಬಿಟ್ಟರೆ ನಿನಗೆ ಬೇರೇನೂ ರುಚಿಸೋದಿಲ್ಲ. ನನಗೆ ಈ ಪ್ರೀತಿ ಒಮ್ಮೊಮ್ಮೆ ಬೇಸರ ತರಿಸುತ್ತೆ. ಆದರೆ ನೀನು
1: ಅಂದೆ, ನಿಮ್ಮ ಹೃದಯದಲ್ಲಿ ಪ್ರೀತಿ ಕಡಿಮೆ ಇಲ್ಲ ಭಾಯಿಜಾನ್. ಅದನ್ನು ನೀವು ಲೆಕ್ಕವಿಲ್ಲದಷ್ಟು ನಿಜಾಮರಿಗೆ ಹಂಚಿಬಿಟ್ಟಿದ್ದೀರಿ.
0: ಯಾಕೆ ನೀನು ಹಾಗೆ ಪ್ರೀತಿ ಹಂಚಲಾರೆಯ?
1: ಹಂಚಲಾರನೇನು, ಯಾಕೆಂದರೆ ನಿಮ್ಮ ಹೃದಯ ಸಮುದ್ರವಾದರೆ ನನ್ನದೊಂದು ಸಣ್ಣ ತೊರೆ ಮಾತ್ರ ಅನಿಸುತ್ತೆ.
0: ಇವತ್ತು ನನ್ನ ಮನದಲ್ಲೊಂದು ವಿಚಾರ ಬಂದಿದೆ ನಿಜಾಮ್.

0: ಏನು ಭಜ? ನನ್ನ ಹೃದಯ ಮರಳುಗಾಡಾಗಿರದೆ ಹಸಿರಾಗಿದ್ದರೆ, ಅದರಲ್ಲಿ ಪ್ರೀತಿ ಇದ್ದರೆ, ಅದು ಪರಿಶುದ್ಧ ಪವಿತ್ರ ಪ್ರೇಮ.
1: ಪವಿತ್ರ ಪ್ರೇಮ? ಹಾಗಾದರೆ ನಿಮ್ಮ ಬಗ್ಗೆ ನನ್ನ ಹೃದಯದಲ್ಲಿ ಇರುವುದು ಅಪವಿತ್ರ ಪ್ರೇಮವೇ?
0: ಇಲ್ಲ ಇಲ್ಲ, ಅದು ಹಾಗಲ್ಲ. ಆ ಬಗ್ಗೆ ಮತ್ತೆಂದಾದರೂ ಮಾತಾಡೋಣ. ಈಗ ನಿನ್ನಿಂದ ಒಂದು ಕೆಲಸವಾಗಬೇಕು.
1: ಅಪ್ಪಣೆ ಕೊಡಿಸಿ ಭಾಯಿಜಾನ್.
0: ಸಹಸ್ರಾನ್ ನನಗೆ ಮತ್ತೆ ಬೇಡವೆನಿಸುತ್ತಿದೆ. ಹೊಸ ಅಮ್ಮನ ಪ್ರೀತಿಯಲ್ಲೇನು ಕೊರತೆಯಾಗಿಲ್ಲ. ಆದರೂ ಇಲ್ಲಿ ಆಗಾಗ ನನ್ನ ವಿರುದ್ಧ ಪೂರಿ ನಡೆಸಲಾಗುತ್ತಿದೆ ಎಂದು ಬ್ರಹ್ಮಾದಿತ್ಯ ತಿಳಿಸಿದ್ದಾನೆ. ಇಲ್ಲಿ ನಾನು ಬಂದ ಕೆಲಸ ಅಚ್ಚುಕಟ್ಟಾಗಿ ಮಾಡಿ ಮುಗಿಸಿದ್ದೇನೆ. ಮತ್ತೆ ಓಡಿ ಹೋಗುವ ಮನಸ್ಸಾಗಿದೆ.
1: ಈಗೆಲ್ಲಿ ಹೋಗಬೇಕೆಂದಿದ್ದೀರಿ ಭಾಯಿಜಾನ್?
0: ಹಿಂದೂಸ್ತಾನದ ಆಗ್ರಾಕ್ಕೆ ಹೋಗಬೇಕೆಂದುಕೊಂಡಿದ್ದೇನೆ.
1: ನಾನು ನಿಮ್ಮೊಟ್ಟಿಗೆ ಬರುತ್ತೇನೆ.
0: ನೀನು ಬರಲೇಬೇಕು. ಆದರೆ ನನ್ನ ಈ ಪ್ರಯಾಣದಲ್ಲಿ ನೀನು ಕಷ್ಟವನ್ನೂ ಅನುಭವಿಸಬೇಕಾಗಿ ಬರಬಹುದು.
1: ನೀವಿಲ್ಲದೆ ನಾನೊಂದು ಕ್ಷಣವೂ ಬದುಕಿರಲಾರೆ. ನೀವಿದ್ದಲ್ಲೇ ನನಗೆ ಸ್ವರ್ಗ ಭಾಯಿಜಾನ್.

0: ನಾನು ಓಹ್ ಕ್ಷಮಿಸಿ, ನಿಮ್ಮ ಬಟ್ಟೆ ಹಾಳಾದವು. ತಾವೆಲ್ಲ ಯಾವಾಗ ಬಂದ್ರಿ? ತನ್ಮಯರಾಗಿ ಈ ಚಿತ್ರ ನೋಡುತ್ತಿದ್ದೀರೆಂದು ನನಗೆ ತಿಳಿಯಲೇ ಇಲ್ಲ.
1: ಚಿತ್ರಕಾರ, ನಿನ್ನ ತಪ್ಪಿಗೆ ಶಿಕ್ಷೆ ನೀಡಲಾಗುವುದು.
0: ಶಿಕ್ಷೆ? ತಪ್ಪು ನನ್ನಿಂದ ತಪ್ಪಾಯಿತು ನಿಜ, ಆದರೆ ಅದು ಅಕಸ್ಮಾತ್ ಆದದ್ದು. ಆದರೂ ತಪ್ಪೆಂದಾದರೆ ನಾನು ಶಿಕ್ಷೆ ಅನುಭವಿಸಲು ಸಿದ್ಧ.
1: ಕೊಡಲ ಹಾದರೆ ಶಿಕ್ಷೆಯನ್ನು?
0: ಶಿಕ್ಷೆಯನ್ನ ಅಧಿಕಾರಿಗಳು ನೀಡುತ್ತಾರೆ, ಆದರೆ ನೀವು?
1: ನಿಮ್ಮ ತಪ್ಪಿಗೆ ಶಿಕ್ಷೆ ನೀಡಬಲ್ಲ ಯೋಗ್ಯ ಅಧಿಕಾರಿಣಿ ನಾನು.
0: ಹಾಗಿದ್ದರೆ ಶಿಕ್ಷೆ ನೀಡಿರಿ.
1: ನಿಮ್ಮ ಶಿಕ್ಷೆ ಅಂದ್ರೆ ಇದು, ನೀವು ನಮ್ಮಿ ಗೆಳತಿಯ ಚಿತ್ರ ಬಿಡಿಸಬೇಕು.
2: ಏನು, ನಿನಗೇನು ಹುಚ್ಚೆ ಗೆಳತಿ?
1: ನನ್ನ ಶಿಕ್ಷೆಯನ್ನು ಒಪ್ಪಿಕೊಂಡೆಯಲ್ಲ ಚಿತ್ರಕಾರ, ತೆಗಿ ಚಿತ್ರವನ್ನು ಇಲ್ಲಿಂದ, ಬಿಡಿಸು ನನ್ನ ಗೆಳತಿಯ ಚಿತ್ರ.
2: ಆದರೆ ಆದರೆ
1: ನೀನು ಸುಮ್ಮನಿರು ಬಾನು.
0: ಆದರೆ ನಾನು ಪ್ರಕೃತಿಯ ಚಿತ್ರಗಳನ್ನು ಮತ್ತು ನನ್ನ ಚಿತ್ರಗಳನ್ನು ಬಿಟ್ಟರೆ ಬೇರಾರ ಚಿತ್ರಗಳನ್ನು ಬಿಡಿಸಿಲ್ಲ.
1: ಇದು ತಪ್ಪಿಗೆ ನೀಡಿದ ಶಿಕ್ಷೆ. ಚಿತ್ರ ಬಿಡಿಸಲು ಕೂಲಿ ನೀಡಬೇಕೆಂದರೆ ಇದೋ ತಗೋ ನನ್ನ ಗೆಳತಿಯ ಕೊರಳಹಾರ. ನೀನು ಯಾರ ಚಿತ್ರ ಬಿಡಿಸುತ್ತಿದ್ದಿ ಎಂದು ನಿನಗೆ ಗೊತ್ತಿಲ್ಲ. ಇವಳು ಲಾರ್ಡ್ ಬಾನು, ಆಗ್ರಾದ ಅತ್ಯಂತ ಶ್ರೀಮಂತಳು, ಸುಂದರಿಯೂ ಆದ ರಾಜಕುಮಾರಿ ಈಕೆ.
0: ಕ್ಷಮೆ ಇರಲಿ, ನಿಜವಾದ ಕಲಾಕಾರನ ಬೆಲೆಯನ್ನು ಅತ್ಯಂತ ಶ್ರೀಮಂತ ರಾಜಕುಮಾರಿ ಏನು ಚಕ್ರವರ್ತಿಯೂ ಕಟ್ಟಲಾರ. ಕಲೆಗೆ ಬೆಲೆ ಕಟ್ಟಲಾಗದು. ಆದರೆ ನಾನು ಶಿಕ್ಷೆಯನ್ನು ಒಪ್ಪಿದ್ದೇನೆ, ನಿಮ್ಮ ಆಜ್ಞೆ.
1: ಧನ್ಯವಾದ ಚಿತ್ರಕಾರ.
0: ತಾವು ಕನಿಷ್ಠ 3 ದಿನ ಪ್ರತಿನಿತ್ಯವೂ ಇಲ್ಲಿಗೆ ಬರಬೇಕು. 4ನೇ ದಿನ ಚಿತ್ರ ಕೊಡಬಲ್ಲೆ. ಬನ್ನಿ ಇಲ್ಲಿ ಕುಳಿತುಕೊಳ್ಳಿ.
2: ಸರಿ.
0: ಹೀಗೆ. ಹಾ ಹೀಗೆ. ನೀವು ಸ್ವಲ್ಪ ತಲೆ ಎತ್ತಿ. ಹಾ, ಆ ಸಂಪಿಗೆ ಹೂವಿನ ಮರದತ್ತ ನೋಡಿ.
1: ಎತ್ತು ಗೆಳತಿ, ತಲೆ ಎತ್ತು.

0: ಆಗ್ರಾಕ್ಕೆ ಬಂದು ಇಷ್ಟು ಕಾಲವಾದರೂ ಏನೂ ಮಾಡಲಾಗಲಿಲ್ಲವಲ್ಲ ಪಂಡಿತ್?
1: ಹೌದು, ಏಕೆಂದರೆ ಇಲ್ಲಿ ನಾವು ಅಧಿಕಾರವೇ ಇಲ್ಲದ ಅಮೀರನೊಬ್ಬನ ನೌಕರರು. ಇಲ್ಲಿ ಜೋನ್ಪುರದಲ್ಲಿದ್ದಂತೆ ನೀವು ಸುಬೇದಾರರೂ ಅಲ್ಲ, ಸಹಸ್ರಾನ್ನಲ್ಲಿದ್ದಂತೆ ಜಾಗೀರದಾರರೂ ಅಲ್ಲ.
0: ನಿಜ, ನಾನಿಲ್ಲಿ ಮದರಸಾದಲ್ಲಿನ ವಿದ್ಯಾರ್ಥಿ ಅಲ್ಲ, ಉಸ್ತಾದನಂತೆ ಇದ್ದೀನಿ. ಆದರೆ ಜೋಧ್ಪುರ ಸಹಸ್ರಾನ್ನಲ್ಲಿ ಇದ್ದಂತಹ ಸವಾಲುಗಳೇ ಇಲ್ಲಿಯೂ ಇದ್ದಾವೆ.
1: ಅವಕಾಶ ಸಿಕ್ಕರೆ ಜೋನ್ಪುರ ಮತ್ತು ನಿಮ್ಮ ಜಾಗೀರ್ನಲ್ಲಿ ಮಾಡದೆ ಸಮಸ್ತ ದೇಶದಲ್ಲೂ ನೀವು ಬದಲಾವಣೆ ತರಬರಲಿರೆಂಬ ನನ್ನ ಮಾತನ್ನು ಒಪ್ಪುವಿರೆಂದು ನಂಬುತ್ತೇನೆ.
0: ನನಗಾಗಿ ಎಂತೆಂಥ ಕನಸು ಕಾಣುತ್ತೀ ಪಂಡಿತ್, ನನಗಂತಹ ಅವಕಾಶ ಸಿಗಬಲ್ಲದೆ.
1: ನಮ್ಮ ಸಂಸ್ಕೃತದಲ್ಲಿ ಕವಿಯೊಬ್ಬ ಹೇಳಿದ್ದಾನೆ, ಮನುಷ್ಯನ ಭಾಗ್ಯದಲ್ಲಿ ಏನಿದೆ ಎಂಬುದು ಭಗವಂತನಿಗೆ ಗೊತ್ತಿಲ್ಲ, ಇನ್ನು ಮನುಷ್ಯನಿಗೆಲ್ಲಿ ಗೊತ್ತಾಗಬಲ್ಲದು ಅಂತ.
0: ಪ್ರತಿ ಮಾತಿಗೂ ನನ್ನನ್ನು ಉತ್ತೇಜಿಸುವುದೇ ನಿನ್ನ ಕೆಲಸ.
1: ಮಾತು ಮಾತಿಗೂ ನಿಮ್ಮನ್ನು ಹೊಗಳುತ್ತಲೇ ಇದ್ದರೆ ನನ್ನಂತಹ ಶತ್ರು ಬೇರೆ ಇರಲಾರ. ನಾನು ನಿಮ್ಮ ದೋಷವನ್ನು ಎತ್ತಿ ಹೇಳುವುದಿಲ್ಲವೇ?
0: ಹೇಳುತ್ತೀ ಪಂಡಿತ್, ಹೇಳುತ್ತೀ.
2: ಭಾಯ್ ಸಾಹೇಬ್, ಭಾಯ್ ಸಾಹೇಬ್, ಅಬ್ಬಾಜಾನ್ ಹೋಗಿಬಿಟ್ರು, ನಾವು ತಕ್ಷಣ ಸಹ

0: ದೇವಸ್ಥಾನಕ್ಕೆ ಹೊರಡಬೇಕು.
1: ನಿಜ? ಹೌದು, ಹೋಗ್ಬೇಕು.
2: ಹೋಗೋಣ ಹೋಗೋಣ, ಈಗೊಂದು ಗಳಿಗೆ ಕೂಡಿರಿ.
1: ಇದು ಕೂಡುವ ಹೊತ್ತೆ ಪಂಡಿತ್ಜಿ.
2: ಹಾಗಲ್ಲ ನಿಜಾಮ್, ಕೇವಲ ಭಾವುಕತೆಯಲ್ಲಿ ಮುಳುಗಿ ಯಾವುದೇ ಕೆಲಸ ಮಾಡುವುದು ಸರಿಯಲ್ಲ. ನಾನು ನಿಮ್ಮ ಜಾಗೀರಿನಲ್ಲಿ ಬಹುಕಾಲವಿದ್ದು ಎಲ್ಲವನ್ನೂ ಅಧ್ಯಯನ ಮಾಡಿದ್ದೇನೆ. ಆದದ್ದು ಆಗಿ ಹೋಯಿತು. ಅಲ್ಲಿ ಹೋಗಿ ಆದರೂ ಏನು ಮಾಡಬಲ್ಲಿರಿ ನೀವು? ತಂದೆ ಇಲ್ಲವೆಂಬ ಕಾರಣಕ್ಕೆ ಆಪತ್ತಿಗೂ ಈಡಾಗಬಹುದು ನೀವು.
1: ಆದರೆ ಸಹಸ್ರಾನ್ಗೆ ಹೋಗಲೇಬೇಕು ಪಂಡಿತ್.
2: ಹೋಗಲೇಬೇಕೆಂದಿದ್ದರೆ ಎಲ್ಲಾ ವ್ಯವಸ್ಥೆ ಮಾಡಿಕೊಂಡೇ ಹೋಗಬೇಕು.
1: ಏನೆಲ್ಲಾ ವ್ಯವಸ್ಥೆ ಮಾಡಿಕೊಳ್ಳಬೇಕು ಪಂಡಿತ್?
2: ಒಂದಂತೂ ಆಗಲೇಬೇಕು, ನೀವು ಹಿರಿಯ ಮಗ, ತಂದೆಯ ನಂತರ ಜಾಗಿರು ನಿಮಗೆ ಸಲ್ಲಬೇಕು. ನಿಮ್ಮ ಮಾಲೀಕ ದೌಲತ್ ಖಾನ್ ಅವರ ನೆರವಿನಿಂದ ಜಾಗೀರನ್ನು ನಿಮ್ಮ ಹೆಸರಿಗೆ ವರ್ಗಾಯಿಸಿದ ರಾಜಾಜ್ಞೆ ಪಡೆದೇ ನಾವು ಹೊರಡಬೇಕು.
1: ಹಾಗಾದರೆ ಹೊರಡುವುದು ತುಂಬಾ ತಡವಾಗುವುದಲ್ಲ ಪಂಡಿತ್?
2: ಮೊದಲು ಹೋಗಿ ಅಲ್ಲಿ ಮಾಡುವಂತದ್ದೇನೂ ಇಲ್ಲ, ರಾಜಾಜ್ಞೆ ಪಡೆದೇ ಹೊರಡಬೇಕು ನಾವು.
1: ನಿನ್ನಿಷ್ಟ ಪಂಡಿತ್.

0: ನೋಡಿದೆಯಾ ನಿಜಾಂ, ಎಷ್ಟೆಲ್ಲ ರಕ್ತಪಾತ, ಯುದ್ಧದ ಮಾತು ಕೇಳಿದ್ದೆವು, ಯಾವುದೂ ಆಗಲಿಲ್ಲ. ಒಂದು ಹನಿ ರಕ್ತ ಇರಲಿಲ್ಲ, ಒಬ್ಬ ಮನುಷ್ಯ ಘಾಸಿಗೊಳ್ಳಲಿಲ್ಲ.
1: ಎಲ್ಲ ನಿಮ್ಮ ಸಲಹೆ ಫಲ ಪಂಡಿತ್ಜಿ. ನಾವು ರಾಜಾಜ್ಞೆ ತರದೆ ಬಂದಿದ್ದರೆ ರಕ್ತದ ನದಿಗಳೇ ಹರಿಯುತ್ತಿದ್ದವು.
0: ರಾಜಾಜ್ಞೆಯ ಜೊತೆ ಇನ್ನೂ ಒಂದು ಕಾರಣವಿದೆ ನಿಜಾಂ.
1: ಏನದು?
0: ನಿಮ್ಮಣ್ಣ ಮಾಡಿದ ಪ್ರಜಾಸೇವೆ. ಜೋನ್ಪುರದಿಂದ ಮರಳಿದ ಮೇಲೆ ಎಷ್ಟೆಲ್ಲ ಕಷ್ಟಗಳನ್ನ ಸಹಿಸಿ ತ್ಯಾಗ ಮಾಡಿ ಶುದ್ಧ ಹೃದಯದಿಂದ ಭೇದ ಭಾವವಿಲ್ಲದೆ ನಿಮ್ಮಣ್ಣ ಪ್ರಜಾಸೇವೆ ಮಾಡಿದ್ದಾರೆ. ಅದಕ್ಕಾಗಿ ಎಲ್ಲಾ ಜಾತಿಯ ಸಮುದಾಯದವರು ಅವರೊಂದಿಗಿದ್ದಾರೆ. ರಾಜಾಜ್ಞೆ ಸೇನೆಯ ಬಲದಿಂದ ಅಲ್ಪಕಾಲ ಸಂಪತ್ತಿನ ಮೇಲೆ ಅಧಿಕಾರ ಸಾಧಿಸಬಹುದು, ಆದರೆ ನಿಸ್ವಾರ್ಥ ಸೇವೆಯಿಂದ ಮಾತ್ರ ಹೃದಯದ ಮೇಲೆ ಅಧಿಕಾರ ಪಡೆಯಬಹುದು. ಹೃದಯ ಗೆದ್ದಾಗ ಮಾತ್ರ ಯಾವುದೇ ವಸ್ತುವಿನ ಮೇಲೆ ಸ್ಥಾಯಿ ಅಧಿಕಾರ ದಕ್ಕಬಲ್ಲದು.
2: ಆದರೆ ಪಂಡಿತ್, ಸುಲೇಮಾನ್ ಮತ್ತು ಅಹಮ್ಮದ್ ನನ್ನ ತಮ್ಮಂದಿರಾದರೂ ಅವರ ಹೃದಯದ ಮೇಲೆ ನನ್ನ ಯಾವುದೇ ಪ್ರಭಾವ ಇಲ್ಲ. ಅವರು ಚಾನ್ನ ಸುಬೇದಾರ ಮೊಹಮ್ಮದ್ ಖಾನ್ ಸೂರ್ ಬಳಿ ನೆರವು ಕೇಳಿಕೊಂಡು ಹೋಗಿದ್ದಾರೆ.
0: ಅದಕ್ಕೆ ಕಾರಣ ಸ್ವಾರ್ಥ. ಚಿಂತಿಸಬೇಡಿ, ನಿಮ್ಮ ತಮ್ಮಂದಿರ ಮನಸ್ಸು ಎಂದಾದರೂ ಪರಿವರ್ತಿತವಾಗಲಿದೆ.
2: ನೀನು ಮನುಷ್ಯನ ಒಳ್ಳೆಯತನದತ್ತಲೇ ನೋಡುತ್ತೀ ಪಂಡಿತ್.
0: ಇಲ್ಲ ಇಲ್ಲ, ನಾನು ಮನುಷ್ಯ ಹೃದಯದ ಎರಡೂ ಮಗ್ಗಲುಗಳಲ್ಲಿ ಕಣ್ಣಿಡಲು ಬಯಸುತ್ತೇನೆ. ಅಗತ್ಯ ಕೆಲಸದ ಮೇಲೆ ಹೊರಟಿದ್ದೇನೆ, ನಾನಿನ್ನು ಬರುವೆ.

0: ನಿಜಾಂ, ನಿನ್ನ ಕವಿತ್ವ ಮತ್ತು ಚಿತ್ರಕಲೆಗೆ ಹೊಸದೇ ಒಂದು ರಂಗು ಬಂದಿದೆ. ಈಗ ಹೇಳು, ಈ ಸುಂದರ ಮಹಿಳೆಯ ಚಿತ್ರ ಯಾರದು? ತಕ್ಷಣ ಅವಳೊಂದಿಗೆ ನಿನ್ನ ಮದುವೆ ಮಾಡಿಸಿ ಬಿಡುವೆ.
1: ಆಕೆಯ ಮದುವೆ ಆಗಿದೆ ಭಾಯಿಜಾನ್.
0: ಈ ಶಾಯಿರಿ ಮತ್ತು ಚಿತ್ರಕಲೆಯ ಅಂತಿಮ ಪರಿಣಾಮ ಇದೇ ಆಗುತ್ತೆ ನಿಜಾಂ. ನಿನ್ನನ್ನು ಕಾಪಾಡಲು ಈಗ ನಿನ್ನ ಮದುವೆಯ ವ್ಯವಸ್ಥೆ ಮಾಡಬೇಕು.
1: ಅದು ಅಸಾಧ್ಯ ಭಾಯಿಜಾನ್, ನಾನು ಆ ಬಗ್ಗೆ ಯೋಚಿಸಿಯೇ ಇಲ್ಲ.
0: ಆಯ್ತು, ಆ ಬಗ್ಗೆ ಮತ್ತೆ ಮಾತಾಡೋಣ. ಈಗೊಂದು ಮುಖ್ಯ ವಿಚಾರದ ಬಗ್ಗೆ ನಿನ್ನ ಬಳಿ ಮಾತಾಡಬೇಕು.
1: ಅಪ್ಪಣೆ ಭಾಯಿಜಾನ್.
0: ತಂದೆಯವರು ತೀರಿಕೊಂಡು ತುಂಬಾ ಕಾಲವಾಯಿತು. ಜಾಗೀರಿನಲ್ಲಿ ಏನೆಲ್ಲ ವ್ಯವಸ್ಥೆ ಮಾಡಬೇಕಿತ್ತೋ ಮಾಡಿದ್ದಾಯಿತು. ಆದರೆ ಹಿಂದೂಸ್ತಾನದ ಆಡಳಿತದ ಬಗ್ಗೆ ಕೇಳಿ ಬರ್ತಿರೋ ಮಾತುಗಳನ್ನು ಗಮನಿಸಿದರೆ ರಾಜಾಜ್ಞೆಯೊಂದರಿಂದಲೇ ಜಾಗೀರು ಉಳಿಸಿಕೊಳ್ಳುವುದು ಸಾಧ್ಯವಾಗಲಿಕ್ಕಿಲ್ಲ ಅನಿಸುತ್ತೆ. ಯಾವುದಾದರೊಂದು ಹೊರಗಿನ ಶಕ್ತಿಯ ಜೊತೆ ನಾವು ಸಂಪರ್ಕ ಇಟ್ಟುಕೊಳ್ಳಲೇಬೇಕು. ಇಲ್ಲವಾದರೆ ಜಾಗೀರಷ್ಟೇ ಅಲ್ಲ, ಜೀವವನ್ನು ಕಳೆದುಕೊಳ್ಳಬೇಕಾಗುತ್ತದೆ. ಆದ್ದರಿಂದ ಬಿಹಾರ್ ಶರೀಫ್ಗೆ ಹೋಗಿ ಅಲ್ಲಿನ ಸುಗಾರ್ನ ಜೊತೆ ಇರಲು ನಾನು ನಿರ್ಧರಿಸಿದ್ದೇನೆ.
1: ಮತ್ತೆ ನಾನು?
0: ನೀನೀಗ ಸಾಕಷ್ಟು ದೊಡ್ಡವನಾಗಿದ್ದಿ, ಜಾಗೀರದಾರನ ಮಗ ನೀನು. ಈ ಜಾಗೀರನ್ನು ನೀನು ನೋಡಿಕೊ.
1: ಆದರೆ ನಾನೊಬ್ಬನೇ.
0: ಒಬ್ಬನೇ ಕೆಲಸ ಮಾಡುವ ತನಕ, ಕೆಲಸದ ಭಾರ ಮತ್ತು ಜವಾಬ್ದಾರಿ ತಲೆ ಮೇಲೆ ಬೀಳುವವರಿಗೆ ಸರಿಯಾಗಿ ಕೆಲಸ ಕಲಿಯಲಾಗುವುದಿಲ್ಲ. ಜೊತೆಗೆ ಬಿಹಾರ್ ಶರೀಫ್ ಸಹಸರಾನ್ದಿಂದ ದೂರವೇನೂ ಇಲ್ಲ, ಬೇಕಾದಾಗ ಬರಬಹುದು.
1: ನಾನು ಬರುತ್ತೇನೆ.
0: ಬಿಹಾರ್ ಶರೀಫ್ನಲ್ಲಿ ಒಳ್ಳೆಯ ಮನೆತನದ ಹೋಗಿ ನೋಡಿ ನಿನ್ನ ಮದುವೆ ಮಾಡಿಸ್ತೇನೆ.

0: ಮಿತ್ರ ಫರೀದ್, ಜೋನ್ಪುರ್ ಅಥವಾ ನಿಮ್ಮ ಜಾಗೀರಿನಲ್ಲಿ ಮಾಡಿದ್ದಕ್ಕಿಂತ ಹೆಚ್ಚು ಕೆಲಸವನ್ನ ಕಡಿಮೆ ಸಮಯದಲ್ಲಿ ಭಾರತದಲ್ಲಿ ಮಾಡಿದ್ದೀರಿ ಎಂಬುದನ್ನ ಒಪ್ಪುತ್ತೀರಲ್ಲವೇ?
1: ನಿಜ, ಇಲ್ಲಿನ ಕೆಲಸವೂ ಹೆಚ್ಚು ಕಡಿಮೆ ಜೋನ್ಪುರ ಮತ್ತು ನಮ್ಮ ಜಾಗೀರಿನಲ್ಲಿ ಇದ್ದಂತೆಯೇ ಇದೆ. ಜೊತೆಗೆ ಸುಬೇದಾರ್ ಬಹಾರ್ ಖಾನ್ ನನ್ನನ್ನು ನೌಕರನಂತಲ್ಲ ಗೆಳೆಯನಂತೆ ಭಾವಿಸಿದ್ದಾರೆ.
0: ಸಿಂಹದಿಂದ ಅವರ ಜೀವ ಕಾಪಾಡಿದ್ದೀರಿ ನೀವು.
1: ಆದರೆ ಯಾಕೋ ಪಂಡಿತ್, ನನಗವರು ಕೊಟ್ಟಿರುವ ಈ ಶೇರ್ ಖಾನ್ ಎಂಬ ಹೆಸರು ಇಷ್ಟವಾಗುತ್ತಿಲ್ಲ. ನನಗೆ ಫರೀದ್ ಎಂಬ ಚಿಕ್ಕ ಹೆಸರೇ ಇಷ್ಟ.
0: ನಿಮ್ಮಿಷ್ಟದಂತೆ ಏನಾಗಲಿದೆ ಮಿತ್ರ, ಈಗಂತೂ ಶೇರ್ ಖಾನ್ ಎಂಬ ಈ ನಿಮ್ಮ ಹೆಸರೇ ಬಲು ಪ್ರಸವಾಗಿದೆ.
1: ಹೌದೇ?
0: ರಾಜ್ಯಾಭಿಷೇಕದ ಸಂದರ್ಭದಲ್ಲಿ ಹಲವಾರು ಆರ್ಯ ಸಾಮ್ರಾಟರ ಹೆಸರು ಬದಲಾಯಿಸಲಾಗುತ್ತಿತ್ತು.
1: ಅಂದರೆ ನನ್ನ ರಾಜ್ಯಾಭಿಷೇಕವಾಗಿದೆ?
0: ಇನ್ನೂ ಇಲ್ಲ, ಆದರೆ ಭವಿಷ್ಯದಲ್ಲಿ ಖಂಡಿತ ಆಗಲಿದೆ.
1: ಆದರೆ ಹೆಸರು ಮಾತ್ರ ಈಗಲೇ ಬದಲಾಗಿದೆ.
0: ಸಿಂಹಾಸನ ಸಿಗಲಿದೆ ಮಿತ್ರ, ಇದು ಅದರ ಶುಭ ಸೂಚನೆ.
1: ತಮಾಷೆ ಮಾತು ಬಿಡು, ನಿನ್ನ ಹತ್ತಿರ ಮುಖ್ಯ ವಿಚಾರ ಮಾತಾಡಬೇಕು.
0: ಮುಘಲರ ಆಕ್ರಮಣಕ್ಕೆ ಸಂಬಂಧಿಸಿದ ಮಾತಿರಬಹುದು ಅಲ್ವೇ? ಸದ್ಯಕ್ಕೆ ಅದೇ ನಿಮ್ಮ ಹಗಲಿನ ಚಿಂತೆ ಮತ್ತು ರಾತ್ರಿಯ ಕನಸಾಗಿದೆಯಲ್ಲವೇ?
1: ಮೊಘಲರು ಮುಸ್ಲಿಮರಿರಬಹುದು ಪಂಡಿತ್, ಆದರೆ ಅವರು ದೇಶದ ಲೂಟಿಕೋರರು ಅಂತ ನಾನು ಭಾವಿಸ್ತೇನೆ. ಈ ನಾಡಿನ ಸಂಪತ್ತು ಅದೆಷ್ಟು ಮಂದಿ ಹೊರಗಿನವರನ್ನ ಸೆಳೆದಿದೆ.
0: ನಿಜ, ಮೊದಲು ಯವನರು ಬಂದು ಲೂಟಿ ಮಾಡಿ ಹೋದರು, ನಂತರ ಶಕ ಹಾಗೂ ಹೂಣರು ಬಂದರು, ದೇ ಅವರನ್ನು ಜೀರ್ಣಿಸಿಕೊಂಡಿತು. ಆಮೇಲೆ ಗಜನಿ ಮತ್ತು ಗೌರ್ನ ಆಕ್ರಮಣಕಾರರು ಬಂದರು.
1: ಆದರೆ ಶಕರು, ಹೂಣರು, ಪಠಾಣರು ಕೂಡ ಇದನ್ನೇ ತಮ್ಮ ನಾಡೆಂದು ಒಪ್ಪಿಕೊಂಡರಲ್ಲ.
0: ನಾನದನ್ನು ಬಲ್ಲೆ ಮಿತ್ರ, ನೀವೇ ಅದರ ಪ್ರತ್ಯಕ್ಷ ಉದಾಹರಣೆ.
1: ಹೊರಗಿನಿಂದ ಬರುವುದು ಇನ್ನೂ ನಿಂತಿಲ್ಲ. ಸ್ವಲ್ಪ ಕಾಲದ ಹಿಂದೆ ತೈಮೂರ್ನ ಆಕ್ರಮಣವಾಯಿತು, ಈಗ ಬಾಬರ್ರದು ಅದನ್ನೇ. ಇದನ್ನು ತಡೆಯುವುದು ಅಗತ್ಯ ಪಂಡಿತ್.
0: ನೀವು ಈ ಬಗ್ಗೆ ತಯಾರಿ ಮಾಡಬಯಸುತ್ತೀರಲ್ಲವೇ?
1: ಈ ದೇಶದ ಹಿಂದೂ ಮುಸ್ಲಿಮರಿಬ್ಬರೂ ಕೂಡಿ ಈ ಆಕ್ರಮಣವನ್ನು ತಡೆಯಬೇಕೆಂದು ನಾನು ಬಯಸುತ್ತೇನೆ. ಜೊತೆಗೆ ಬಾಬರನ ಸೈನ್ಯದಲ್ಲೂ ಸಮಯ ಬಂದಾಗ ಸೈನಿಕರ ನಡುವೆ ಬಂಡಾಯ ಎಬ್ಬಿಸಬಲ್ಲ ನಮ್ಮ ಮನುಷ್ಯನೊಬ್ಬ ಇರಬೇಕು.
0: ಹಾಗಿದ್ದರೆ ಹಿಂದೂ ಮುಸ್ಲಿಮರನ್ನು ಒಂದುಗೂಡಿಸುವ ಕೆಲಸ ನನಗೆ ಬಿಟ್ಟು ನೀವು ಬಾಬರ್ನ ನೌಕರಿ ಮಾಡಬಯಸುತ್ತೀರಿ?
1: ಎಷ್ಟು ಬೇಗ ಎಲ್ಲವನ್ನು ಅರ್ಥ ಮಾಡಿಕೊಳ್ಳುತ್ತೀ ಪಂಡಿತ್.
0: ಇದು ಬಹಳ ದೊಡ್ಡ ಕೆಲಸ. ಮೊಘಲರು ಈಗ ತುಂಬಾ ಶಕ್ತಿಶಾಲಿಗಳಾಗಿದ್ದಾರೆ. ಎಚ್ಚರ ತಪ್ಪಿದ್ರೆ ಫಲ ವಿರುದ್ಧವಾದೀತು. ಎಲ್ಲಾ ತರಹದ ಕಷ್ಟಗಳನ್ನು ಎದುರಿಸಲು ನಾವು ಸಿದ್ಧರಿರಬೇಕು.

0: ಎಷ್ಟು ಕಾತರದಿಂದ ನಿನ್ನ ಹಾದಿ ನೋಡುತ್ತಿದ್ದೆ ಗೊತ್ತಾ ಪಂಡಿತ್?
1: ನಿಮ್ಮ ದರ್ಬಾನ್ ಬಂದ ತಕ್ಷಣ ಹೊರಟೆ ನಾನು.
0: ಪಂಡಿತ್, ಮೊಘಲರ ಸಹಾಯದಿಂದ ನನ್ನ ಜಾಗೀರನ್ನು ವಾಪಸ್ ಪಡೆದಿದ್ದಕ್ಕೆ ನನಗಾಗಿರುವಷ್ಟು ಪಶ್ಚಾತ್ತಾಪ ಹಿಂದೆಂದೂ ಆಗಿರಲಿಲ್ಲ.
1: ಅದು ಸಹಜ ಮಿತ್ರ. ಯಾವ ಪ್ರಜೆ ನಿಮ್ಮನ್ನ ಹಾಡಿ ಹೊಗಳುತ್ತಿದ್ದರೂ ಅವರಿಂದಲೇ ನಿಂದನೆಯ ಮಾತು ಕೇಳಿ ನಿಮ್ಮ ದುಃಖ ಇನ್ನೂ ಹೆಚ್ಚಾಗಿರಬೇಕು.
0: ನಾಡಿನ ಶತ್ರುಗಳ ಸಹಾಯದಿಂದ ತಮ್ಮಂದಿರನ್ನ ಜಾಗೀರ್ನಿಂದ ಓಡಿಸುವಷ್ಟು ಶೇರ್ಖಾನ್ ಸ್ವಾರ್ಥಿಯಾಗಿದ್ದಾನೆ ಎಂಬ ಮಾತುಗಳೇ ನನ್ನ ಕಣ್ಣು ತೆರೆಸಿದವು ಪಂಡಿತ್. ನಾನು ಇನ್ನೊಂದು ಗಳಿಗೆಯೂ ಈ ಜಾಗೀರನ್ನು ಇಟ್ಟುಕೊಳ್ಳ ಬಯಸುವುದಿಲ್ಲ. ನಾನಿನ್ನು ಸಹಸರಾನ್ನಲ್ಲಿ ಇರಲಾರೆ ಪಂಡಿತ್.
1: ಹಾಗಿದ್ದರೆ ಈ ಜಾಗೀರನ್ನು ಏನು ಮಾಡುವುದು ಮಿತ್ರ?
0: ಸುಲೇಮಾನ್ ಮತ್ತು ಅಹಮದ್ಗೆ ತಾಯಿಯೊಂದಿಗೆ ಮರಳಿ ಬನ್ನಿ ಎಂದು ಪತ್ರ ಬರೆಯುವೆ ಪಂಡಿತ್. ನಾನು ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತವಾಗಿ ಈ ಜಾಗೀರನ್ನ ಸುಲೇಮಾನ್ ಮಹಮ್ಮದ್ಗೆ ಒಪ್ಪಿಸಿ ನಾನು ನಿಜಾಂ ಜೊತೆಗೆ ಸಹಸರಾನ್ ಬಿಟ್ಟು ಹೋಗಬೇಕೆಂದಿದ್ದೇನೆ. ಏನೇನುತ್ತೆ ಪಂಡಿತ್?
1: ಕುಟುಂಬದ ವಿಚಾರಗಳು ತುಂಬಾ ನಾಜೂಕಾಗಿರುತ್ತೆ ಮಿತ್ರ. ನೀವು ಸಹಸರಾನ್ಗೆ ಬರುವುದು ಮೊದಲೇ ಇಷ್ಟವಿರಲಿಲ್ಲ ನನಗೆ. ಬಾಬರ್ನ ಸಹಾಯದಿಂದ ಜಾಗೀರು ವಾಪಸ್ ಪಡೆಯುವೆ ಎಂದಾಗಲೂ ನನಗದು ಒಪ್ಪಿಗೆ ಇರಲಿಲ್ಲ. ತಕ್ಕಾಗೆ ಸುಮ್ಮನಿದ್ದೆ.
0: ಹೌದು, ನೀನಾಗ ಏನೂ ಹೇಳಿರಲಿಲ್ಲ.
1: ನಿಮ್ಮ ಜೀವನದ ಮುಂದಿರುವ ಆದರ್ಶ ಮತ್ತು ಉದ್ದೇಶಗಳ ಎದುರು ಈ ಜಾಗೀರು ಒಂದು ತುಚ್ಛಸ್ತು. ಯಾರ ಸಹಾಯದಿಂದ ನೀವದನ್ನು ಮರಳಿ ಪಡೆದಿರೋ ಅವರು ನಿಮ್ಮ ಶತ್ರುಗಳು ಹೌದು, ದೇಶದ ಶತ್ರುಗಳು ಹೌದು.
0: ಜನ ನನ್ನನ್ನು ಬೈದು ನೀನು ಏನೂ ಹೇಳದೆ ನನ್ನ ಕಣ್ಣು ತೆರೆಸಿದ್ದೀರಿ ಪಂಡಿತ್. ನನ್ನ ಪತ್ರವನ್ನು ನೀನು ತೆಗೆದುಕೊಂಡು ಹೋಗಿ ಓಡಿ ಹೋಗಿರುವ ನನ್ನ ತಮ್ಮಂದಿರನ್ನು ಹುಡುಕಿ ತರಲೇಬೇಕು. ನಾನು ಈ ಕುಟುಂಬದೊಳಗಿನ ಜಗಳ ಬಗೆಹರಿಸಬೇಕು. ಇಲ್ಲವಾದಲ್ಲಿ ದೊಡ್ಡ ದೊಡ್ಡ ಕೆಲಸ ಮಾಡಲಾಗುವುದಿಲ್ಲ.

0: ಬಾಬರ್ ತೀರ್ಕೊಂಡಿದ್ದಾನೆ. ಬಿಹಾರದ ಸುಬೇದಾರ್ ಬಹಾರ್ ಖಾನ್ ತೀರ್ಕೊಂಡಿದ್ದರಿಂದ ಹಾಗೂ ಆತನ ಮಗ ಜಲಾಲ್ ಖಾನ್ ಇನ್ನೂ ಚಿಕ್ಕ ಹುಡುಗನಾದ್ದರಿಂದ ಇಡೀ ಬಿಹಾರದ ಆಡಳಿತ ನನ್ನ ಕೈಯಲ್ಲಿದೆ. ಇಷ್ಟರಿಂದಲೇ ನಾವು ಮೊಘಲರೊಂದಿಗೆ ಹೋರಾಡಲು ಶಕ್ತರಿದ್ದೇವೆ ಎಂದು ಭಾವಿಸುತ್ತೀಯಾ ಪಂಡಿತ್?
1: ಖಂಡಿತ ಇಲ್ಲ ಮಿತ್ರ. ಬಾಬರ್ ಇಲ್ಲದಿದ್ದರೇನಂತೆ, ಅವನ ಮಗ ಹುಮಾಯೂನ್ ಇದ್ದಾನೆ. ಮೊಘಲರೊಂದಿಗೆ ಹೋರಾಡುವಷ್ಟು ನಾವು ತಯಾರಿ ಮಾಡಿಕೊಂಡಿಲ್ಲ.
0: ಸರಿಯಾಗಿ ಹೇಳಿದೆ, ನಾವು ಅವಸರ ಮಾಡುವುದಿಲ್ಲ.
2: ಬಹುಶಃ ಮೊಹಮ್ಮದ್ ಲೋಧಿಯ ದೂತನಿಗೆ ಉತ್ತರ ಹೇಳುವ ಬಗ್ಗೆ ಚರ್ಚೆ ನಡೆಯುತ್ತದೆ ಅಲ್ಲವೇ?
0: ಹೌದು ನಿಜಾಮ್, ನಿನ್ನ ಸಲಹೆ ಏನು?
3: ಈ ವಿಷಯದಲ್ಲಿ ಸಲಹೆ ಕೊಡುವಷ್ಟು ಬುದ್ಧಿ ನನಗಿಲ್ಲ.
0: ಪ್ರಪಂಚದಲ್ಲಿ ಚಿತ್ರ ಬಿಡಿಸುವುದು, ಕವಿತೆ ಬರೆಯುವುದು ಅಷ್ಟೇ ಅಲ್ಲ ನಿಜಾಮ್, ನೀನು ಈ ವಿಷಯದ ಬಗ್ಗೆ ಗಮನ ಕೊಡಬೇಕು.
1: ನಿಮ್ಮ ಜೊತೆ ಇರುತ್ತಾ ಯಾವ ದಕ್ಷರಾಗೋದಿಲ್ಲ ಮಿತ್ರ. ನೀವಿಲ್ಲದಿದ್ದಾಗ ಜಾಗೀರನ್ನು ನಿಜಾಮ್ ತುಂಬಾ ಸಮರ್ಥವಾಗಿ ನಿಭಾಯಿಸಿದ್ದಾರೆ.
0: ನಾವು ಮೊಹಮ್ಮದ್ ಲೋಧಿಗೆ ಯಾವುದೇ ಸಹಾಯ ಮಾಡುವುದಿಲ್ಲ ಎಂದು ನಿರ್ಧರಿಸಿದ್ದೇವೆ ನಿಜಾಮ್.
2: ಮುಗಲರನ್ನು ಈ ನಾಡಿನಿಂದ ಓಡಿಸುವ ಉದ್ದೇಶವನ್ನ ತಾವು ಮರೆಯಬಯಸಿದ್ದೀರಾ?
0: ಖಂಡಿತ ಇಲ್ಲ. ಇಲ್ಲಿರುವವರ ಬಗ್ಗೆ ಬಾಬರ್ ಬರೆದಿರುವುದನ್ನು ಓದಿದ ನಂತರ ಅವನ ಬಗ್ಗೆ ದ್ವೇಷ ಹೆಚ್ಚಾಗಿದೆ.
2: ಆದರೆ ಈಗ ಬಾಬರ್ ಇಲ್ಲ, ಹುಮಾಯೂನ್ ಇದ್ದಾನೆ.
0: ಆದರೇನು, ಅವನ ಕಣ್ಣು ತನ್ನ ದೇಶದ ಮೇಲೆ ನಟ್ಟಿರುತ್ತದೆ. ಹಿಂದೂಸ್ತಾನವನ್ನು ಆತ ತನ್ನ ದೇಶವೆಂದುಕೊಂಡಿಲ್ಲ. ಅವನಿಂದ ಈ ದೇಶಕ್ಕೆ ಏನು ಒಳ್ಳೆಯದಾದೀತು? ನಾನು ಹಿಂದೂಸ್ತಾನಿ, ಈ ನೆಲದಲ್ಲಿ ಹುಟ್ಟಿದವನು, ಈ ಗಾಳಿ ಈ ಮಣ್ಣಲ್ಲಿ ಆಡಿ ಬೆಳೆದವನು. ಇಲ್ಲೇ ಮಣ್ಣಾಗುತ್ತೇನೆ. ನನ್ನ ಪಾಲಿಗೆ ಹಿಂದೂಸ್ತಾನವೇ ಎಲ್ಲ. ಇಲ್ಲಿನ ಜನ ಯಾವುದೇ ಧರ್ಮಕ್ಕೆ ಸೇರಿದವರು ನನ್ನ ಬಂಧುಗಳು. ಹಿಂದೂಸ್ತಾನ್ ಮತ್ತು ಇಲ್ಲಿನ ಜನರನ್ನು ದ್ವೇಷಿಸುವವನು ನನ್ನ ಧರ್ಮದವನೇ ಆಗಿದ್ದರೂ ಅವನನ್ನು ನಾನು ಇಷ್ಟಪಡುವುದಿಲ್ಲ.
1: ಮಿತ್ರ, ಧನ್ಯ ಧನ್ಯ ನೀನು.
0: ಬಾಬರ್ನನ್ನು ಹೊರದೂಡಲು ಬಯಸಿದ್ದಷ್ಟೇ ಮುಖ್ಯ ಹುಮಾಯೂನ್ನನ್ನು ಹೊರದೂಡುವುದು ಎಂದು ನಂಬಿದ್ದೇನೆ ನಾನು.
2: ಹಾಗಿದ್ದರೆ ಮೊಹಮ್ಮದ್ ಲೋಧಿಯ ದೂತನನ್ನು ಏಕೆ ಬರಿಗೈಲಿ ಕಳಿಸ ಬಯಸುತ್ತೀರಿ?
1: ಏಕೆಂದರೆ ಮೊಘಲರೊಂದಿಗೆ ಹೋರಾಡುವ ನಮ್ಮ ತಯಾರಿ ಇನ್ನೂ ಪೂರ್ಣವಾಗಿಲ್ಲ.
0: ನಾನೊಂದು ಹೊಸ ವಿಚಾರ ಮಾಡಿದ್ದೇನೆ. ಈ ಕೆಲಸ ಮಾಡಲು ಸದ್ಯದ ನಮ್ಮ ದೊಡ್ಡ ಅಗತ್ಯವೆಂದರೆ ಸಂಪತ್ತಲ್ಲವೇ?
1: ಹೌದು ಮಿತ್ರ.
0: ಚುನಾರ್ನ ಸುಬೇದಾರ್, ತಾಜ್ ಖಾನ್ನ ಬೇಗಂ, ಲಾರ್ಡ್ ಮಲಿಕಾ, ತುಂಬಾ ಶ್ರೀಮಂತೆ ಎಂದು ಕೇಳಿದ್ದೀಯಾ ನೀನು?
1: ಇದ್ದೇನೆ. ಆಕೆಯ ಬಳಿ ಮಣಗಟ್ಟಲೆ ಬಂಗಾರ ಮತ್ತು ಮುತ್ತುಗಳಿವೆಯಂತೆ.
0: ಬಾಬರ್ನ ಸಾವಿನಿಂದಾಗಿ ಹುಮಾಯೂನ್ ದೂರ ದೂರದವರೆಗೆ ದೃಷ್ಟಿ ಹಾಯಿಸಲಾರ. ಬಿಹಾರದ ಸಗ್ರ ಶಕ್ತಿ ನನ್ನ ಜೊತೆಗಿದೆ. ಚುನಾರ್ನ ಮೇಲೆ ದಾಳಿ ಮಾಡಿ ತಾಜ್ ಖಾನ್ನನ್ನು ಕೊಂದು ಲಾರ್ಡ್ ಮಲಿಕಾ ಜೊತೆ ಮದುವೆಯಾದರೆ ಹೇಗೆಂದು ನಾನು ಯೋಚಿಸುತ್ತಿದ್ದೇನೆ.
1: ಹಾಗಿದ್ದರೆ ಇದೀಗ ನಿಮ್ಮ ಹೃದಯದಲ್ಲಿ ಹೊಸ ಪ್ರೇಮ ಉತ್ಪನ್ನವಾಗಿದೆ, ಅದಕ್ಕಾಗಿ ಹೊಸ ಮದುವೆಯಾಗಲು ಯೋಚಿಸಿದ್ದೀರಿ?
0: ಪ್ರೇಮ ಗೀಮದ ಬಗ್ಗೆ ನನಗೆ ಗೊತ್ತಿಲ್ಲ ಪಂಡಿತ್. ಆದರೆ ಈ ನಾಡಿನ ಒಳಿತಿಗಾಗಿ ಈ ಮದುವೆ ಅಗತ್ಯ ಎಂದು ನಾನು ಭಾವಿಸುತ್ತೇನೆ. ಲಾರ್ಡ್ ಮಲಿಕಾಳ ಸಂಪತ್ತು ಮೊಘಲರನ್ನು ಹೊಡೆದೋಡಿಸುವಲ್ಲಿ ತುಂಬಾ ಸಹಾಯವಾಗಬಲ್ಲದು.

0: ಸಖಿ, ನನ್ನ ಸಂಪತ್ತು ನನ್ನ ಪತಿಯ ಕೊಲೆ ಮಾಡಿಸಿದೆ. ನಾನು ನಿರಪರಾಧಿ, ಆದರೂ ಇಂತಹ ಶಿಕ್ಷೆ. ನನ್ನ ಸಂಪತ್ತಿಗಾಗಿ ಚುನಾರ್ನಲ್ಲಿ ರಕ್ತದ ಕೊಡಿಯೇ ಹರಿದಿದೆ.
1: ಒಡತಿ ಮಲ್ಲಿಕಾ,
0: ಒಡತಿ ಮಲ್ಲಿಕಾ, ಹಾಗಾದರೆ ಮತ್ತೆ ವಾದ್ಯಗಳು ಮೊಳಗುತ್ತವೆ, ಮತ್ತೆ ನನ್ನ ಮದುವೆಯಾಗುತ್ತದೆ. ನನ್ನ ಸಂಪತ್ತಿಗಾಗಿಯೇ ಮೊದಲ ಮದುವೆಯಾಗಿತ್ತು, ಎರಡನೆಯದು ಕೂಡ.
1: ಚಿತ್ರಕಾರನ ಜೊತೆಗೆ?
0: ಅವನೊಂದಿಗಲ್ಲ, ಸಿರಿವಂತರ ಮದುವೆ ಸಿರಿವಂತರ ಜೊತೆಗೇ ಆಗುತ್ತದೆ. ಸತ್ಯವೆಂದರೆ ಈ ಮದುವೆಯಾಗುತ್ತಿರುವುದು ಕಲ್ಲು ಹರಳು ಬೆಳ್ಳಿ ಬಂಗಾರದ್ದು, ಹೃದಯದಲ್ಲ. ಮದುವೆಯಾಗುತ್ತಲೇ ಈ ಶೋಕದ ವಸ್ತ್ರ ಕಳಚಿ ಬಿಡುತ್ತೇನೆ.
1: ಒಡತಿ ಮಲ್ಲಿಕಾ,
0: ನೀನು ಮತ್ತೆ ನನ್ನನ್ನು ಒಡತಿ ಅನ್ನಬೇಡ.
1: ಬಾನು ಎನ್ನಲೇ?
0: ಬಾನು, ಬಾನು ಸರಿ. ನಾನು ಮತ್ತೆ ಲಾರ್ಡ್ ಬಾನು ಆಗಲು ಇಷ್ಟಪಡುತ್ತೇನೆ. ಆಗ್ರಾದ ಆ ತೋಟದಲ್ಲಿ ಕಳೆದ ಆ ಮೂರು ದಿನಗಳ ಬದುಕಿನ ನಂತರ ದಿನಗಳನ್ನು ಅಳಿಸಿ ಮತ್ತೆ
1: ಚಿತ್ರಕಾರ,
0: ಹೌದು ಅವನೊಂದಿಗೆ, ಅವನೊಂದಿಗೆ ಸಂಪೂರ್ಣ ಹೊಸ ಬದುಕು ಪ್ರಾರಂಭಿಸಲು ಬಯಸುತ್ತೇನೆ. ಆದರೆ ಅದು ಆಗಲಾರದು ಎಂದು ನಾನು ಬಲ್ಲೆ. ಶಕ್ತಿವಂತನ ಆಸೆಗಳನ್ನು ಯಾರು ತಡೆಯಬಲ್ಲರು? ನಿನ್ನ ಗೆಳತಿ ದುರ್ಬಲಳು ಸಖಿ, ಅದಕ್ಕೆ ಒಬ್ಬ ಶಕ್ತಿವಂತ ಬಲವಂತವಾಗಿ

0: ಅವಳನ್ನು ಆಗ್ರಾದಿಂದ ಚುನಾರ್ಗೆ ಎಳೆ ತಂದ, ಇನ್ನೊಬ್ಬ ಚುನಾರ್ನಿಂದ ಬಿಹಾರ್ಗೆ ಕೊಂಡೊಯ್ಯುತ್ತಾನೆ.
1: ಚಿತ್ರಕಾರ, ಚಿತ್ರಕಾರ,
0: ಅವನ ಹೆಸರಾದರೂ ಗೊತ್ತಿದ್ದರೆ ನನ್ನಲ್ಲೂ ಧೈರ್ಯ ಬರುತ್ತಿತ್ತು. ಆದರೆ ಇಷ್ಟು ದೊಡ್ಡ ಜಗತ್ತಿನಲ್ಲಿ ಹೆಸರು ವಿಳಾಸ ಗೊತ್ತಿಲ್ಲದ ಅವನನ್ನು ಎಲ್ಲಿ ಹುಡುಕಲಿ?
1: ಚಿತ್ರಕಾರ, ಚಿತ್ರಕಾರ,
0: ಕಠಿಣ ಹೃದಯಿ ಆ ಚಿತ್ರಕಾರ, ಮರೆತು ಬಿಡು ಅವನ ಹೆಸರನ್ನು. ಅದೊಂದು ಕನಸು, ಬರೇ 4 ದಿನದ ಬೆಳಿಂಗಳು. ಪ್ರೀತಿಸಿ ಹೃದಯವನ್ನೇ ಘಾಸಿಗೊಳಿಸಿದ್ದಾನೆ.
2: ತಾಜ್ ಖಾನ್ ಸಾವನ್ನಪ್ಪಿದ, ಚುನಾರ್ ಭಾಯಿ ಜಾನ್ ವಶವಾಯಿತು. ಆದರೆ ಲಾರ್ಡ್ ಮಲಿಕಾಳ ಹೃದಯವು ಅವರಿಗೆ ಸಿಕ್ಕಿಬಿಟ್ಟಿತ? ಅದರಿಂದೇನು, ಅವರ ದೃಷ್ಟಿಯಲ್ಲಿ ಪ್ರೀತಿ ಎಂಬುದು ಕೆಲಸಕ್ಕೆ ಬಾರದ ಅಪಾಯಕಾರಿ ವಸ್ತು. ಅವರಿಗೆ ಲಾರ್ಡ್ ಬಾನುವಿನ ಹೃದಯವಲ್ಲ, ಸಂಪತ್ತು ಬೇಕು. ತಾಜ್ ಖಾನ್ ಕೂಡ ಅವಳ ಸಂಪತ್ತಿಗಾಗಿ ಅವಳನ್ನು ಮದುವೆಯಾಗಿದ್ದ. ಭಾಯಿ ಜಾನ್ ಕೂಡ ಅದಕ್ಕಾಗಿ ಅವಳನ್ನು ಮದುವೆಯಾಗ ಬಯಸುತ್ತಾರೆ. ತಾಜ್ ಖಾನ್ ಈ ಸಂಪತ್ತನ್ನು ತನಗಾಗಿ ಬಯಸಿದ್ದ. ಆದರೆ ಭಾಯಿ ಜಾನ್ ದೇಶಕ್ಕಾಗಿ ಈ ಸಂಪತ್ತು ಬಯಸಿದ್ದಾರೆ. ಆದರೂ ಒಬ್ಬ ನೇರ ನಡೆನುಡಿಯ ಮುಗ್ಧ ಹೆಣ್ಣಿನ ಬದುಕಿನೊಂದಿಗೆ ಆಟವಾಡುವ ಹಣ ಅವರಿಗಾರು ಕೊಟ್ಟರು? ಹೆಣ್ಣೆಂದರೆ ಆಟದ ಗೊಂಬೆಯೇ? ಸಂಪತ್ತಿಗಾಗಿ ಮದುವೆ ಎಂದು ಕೇಳಿದ್ದೆ, ಆದರೆ ದೇಶಕ್ಕಾಗಿ ಮದುವೆ, ಆಶ್ಚರ್ಯವಾಗುತ್ತಿದೆ. ಆದರೆ ಭಾಯಿ ಜಾನ್ ಪಾಲಿಗೆ ದೇಶ ಬಿಟ್ಟು ಬೇರೆ ಯಾವುದೂ ಇಲ್ಲ. ಅವಳ ಮದುವೆ ನನ್ನ ಜೊತೆಗೆ ನಡೆದಿದ್ದರೂ ಸಂಪತ್ತು ದೇಶದ ಸೇವೆಗೆ ಒದಗುತ್ತಿತ್ತು. ಅವರ ಮದುವೆ ಆಗಿಲ್ಲವೇನೋ? ಚುನಾಗೆ ಹೊರಟು ಬಿಡಲೆ? ಭಾಯಿ ಜಾನ್ ಎದುರಿಗೆ ಎಲ್ಲ ಬಿಚ್ಚಿ ಹೇಳಿಬಿಡಲೆ?
3: ಖಂಡಿತ. ಇಷ್ಟು ಪ್ರೀತಿಸುವ ಅಣ್ಣನೆದುರು ಮನಸ್ಸು ಬಿಚ್ಚಿ ಹೇಳಲೇನು ಸಂಕೋಚ? ಈಗಲೂ ಲಾರ್ಡ್ ನನ್ನ ಪಾಲಿಗೆ ಸಿಗಬಹುದು.
2: ಲಾರ್ಡ್, ಲಾರ್ಡ್ ಬಾನು, ನಾನೀಗಲೇ ಬರುತ್ತೇನೆ ಬಾನು. ನನಗಾಗಿ ಕಾದಿರು ಬಾನು, ನನಗಾಗಿ.
4: ಚುನಾರ್ ಜಯ ಮತ್ತು ಮದುವೆಗೆ ಶುಭಕಾಮನೆ ಕೋರಲು ಹಾಜರಾಗಿದ್ದೇನೆ ಭಾಯಿ ಜಾನ್.
5: ತುಂಬಾ ಖುಷಿಯಾಯಿತು ನಿನ್ನ ನೋಡಿ. ನಿನ್ನ ಅತ್ತಿಗೆ ಇದೀಗ ಒಳ ಹೋಗಿದ್ದಾಳೆ, ಅವಳಿಗೂ ಶುಭ ಕೋರಿ ಬಾ. ಹೋಗು.
4: ಆಗಲಿ ಭಾಯಿ ಜಾನ್.
0: ಸಖಿ, ಬೆಕ್ಕಿನಿಂದ ನಿನ್ನ ಪ್ರಾಣವನ್ನಂತೂ ನಾನು ಉಳಿಸಿದೆ, ಆದರೆ ನನ್ನ ಮೇಲೆ ಈ ಸಿಂಹ ಆಕ್ರಮಣ ಮಾಡಿದೆ. ಅದರಿಂದ ನನ್ನನ್ನು ಯಾರು
2: ಅತ್ತಿಗೆ?
0: ಅರೆ ಚಿತ್ರಕಾರ, ನೀನು?
2: ಚಿತ್ರಕಾರನಲ್ಲ, ನಿಮ್ಮ ಮಗನ. ನಿಮ್ಮ ಮದುವೆಗೆ ಶುಭಾಶಯ ಹೇಳಲು ಬಿಹಾರ್ ಶರೀಫ್ನಿಂದ ಹಾಜರಾಗಿದ್ದೇನೆ.
0: ಓ, ಆದರೆ
2: ಮೈದುನನಿಗೆ ಆಶೀರ್ವಾದವನ್ನೂ ಮಾಡುವುದಿಲ್ಲವೇ ಅತ್ತಿಗೆ?
0: ದೇವರು ಒಳ್ಳೆಯದು ಮಾಡಲಿ.

0: ಪಠಾಣರು ದರಾಖ್ನಲ್ಲಿ ಮುಘಲ್ರಿಂದ ಸೋತು ಹೋದರು ಪಂಡಿತ್. ಸುಲ್ತಾನ್ ಮೊಹಮ್ಮದ್ ಲೋಧಿಯ ಕೈ ಇಲ್ಲಿಗೆ ಮುಗಿಯಿತು. ಅಷ್ಟೇ ಅಲ್ಲ, ಪಠಾಣ ಕುಲಕ್ಕೆ ಅದರಿಂದ ಹಾನಿಯಾಯಿತು. ಸಂತೋಷದ ಸಂಗತಿ ಎಂದರೆ ನಾವು ಈ ಯುದ್ಧದಲ್ಲಿ ಭಾಗಿಯಾಗಲಿಲ್ಲ, ಇಲ್ಲವೇ ಮೊಘಲ್ರನ್ನು ಓಡಿಸುವ ಮಾತೇ ಮುಗಿದು ಹೋಗುತ್ತಿತ್ತು.
1: ನೀವು ಸಹಾಯ ಮಾಡಲಿಲ್ಲವೆಂಬ ಕಾರಣಕ್ಕೆ ಪಠಾಣರ ಸೋಲಾಯಿತು ಎಂಬ ಮಾತುಗಳು ಕೇಳಿಬರುತ್ತಿವೆ.
0: ಯುದ್ಧ ಶುರುವಾದಾಗಲೇ ಈ ಮಾತು ಕೇಳುತ್ತಿದ್ದವು ಎಂದು ಬಲ್ಲೆ. ಯುದ್ಧ ಮುಗಿದ ಮೇಲೆ ಆ ಮಾತು ಹೆಚ್ಚಾಗಿವೆ ಎಂದು ಬಲ್ಲೆ. ನನಗಾ ಮಾತುಗಳ ಬಗ್ಗೆ ಚಿಂತೆಯಿಲ್ಲ. ನನ್ನ ಗುರಿಯನ್ನು ಪೂರೈಸುವುದೊಂದೇನ ಉದ್ದೇಶ, ಅದು ಈಡೇರಿದರೆ ಎಷ್ಟು ಕೆಟ್ಟ ಹೆಸರು ಬಂದಿದೆಯೋ ಅದಕ್ಕಿಂತ ಹೆಚ್ಚು ಒಳ್ಳೆಯ ಹೆಸರು ಕೂಡ ಬರುತ್ತದೆ.
1: ನಿಮ್ಮ ಹೃದಯದಲ್ಲಿ ನಿಧಾನವಾಗಿ ಆಗುತ್ತಿರುವ ಈ ಪರಿವರ್ತನೆಯನ್ನು ನೋಡಿದರೆ ನನಗೆಷ್ಟು ಆನಂದವಾಗುತ್ತಿದೆ ಎಂಬುದನ್ನು ಶಬ್ದಗಳಲ್ಲಿ ಹೇಳಲಾರೆ. ನಿಮ್ಮ ಜಾಗಿರನ್ನು ಬಿಡಬೇಕಾಗಿ ಬಂದ ಸಂದರ್ಭ ಇದೆಯೇ ನಿಮಗೆ?
0: ಇಲ್ಲದೆ ಏನು?
1: ಆಗ ನಿಮ್ಮ ಮನಸ್ಸನ್ನು ನೋಯಿಸಿದಂಥ ಮಾತುಗಳು ಈಗ ನಿಮ್ಮ ಹೃದಯದ ಮೇಲೆ ಪ್ರಭಾವ ಬೀರುತ್ತಿಲ್ಲ. ಇಂತಹ ತಾತ್ಕಾಲಿಕ ಮಾತುಗಳ ಬಗ್ಗೆ ಚಿಂತಿಸದೆ ಉದಾತ್ತ ಗುರಿಯತ್ತ ನೀವು ದೃಷ್ಟಿ ನೆಟ್ಟಿದ್ದೀರಿ. ಭವಿಷ್ಯದಲ್ಲಿ ಬರುವ ದೊಡ್ಡ ಶುಭದ ಲಕ್ಷಣವಿದು.
2: ಹುಜೂರ್, ಬಾದ್ಶಾ ಹುಮಾಯೂನ್ ಅವರ ಸರ್ದಾರರೊಬ್ಬರು ತಮ್ಮನ್ನು ಭೇಟಿಯಾಗಲು ಆಗಮಿಸಿದ್ದಾರೆ.
0: ಹೌದೇ, ಗೌರವದಿಂದ ಅವರನ್ನು ಒಳಕರೆತ. ಏನು ವಿಷಯ ಇರಬಹುದು ಪಂಡಿತ್?
1: ಹೇಳುವುದು ಕಷ್ಟ, ಆದರೆ ಸ್ವಲ್ಪ ಹೊತ್ತಿನಲ್ಲೇ ತಿಳಿಯುತ್ತದೆ ಬಿಡಿ.
3: ನಮಸ್ಕಾರ ಹುಜೂರ್.
0: ಸೇವಕನ ಮೇಲೆ ದೊಡ್ಡ ಕೃಪೆ ಮಾಡಿದ್ದಾರೆ ಶಹನ್ಶಾ ಅವರು. ಹೇಳಿ, ಏನು ಆಜ್ಞೆ ಮಾಡಿದ್ದಾರೆ?
3: ಬಾದ್ಶಾ ಅವರ ಪತ್ರವನ್ನು ತಮ್ಮ ಬಳಿ ತಂದಿದ್ದೇನೆ ಹುಜೂರ್.
0: ಪಂಡಿತ್, ನನ್ನ ಚುನಾರ್ ಮೇಲಿನ ಯುದ್ಧದಿಂದಾಗಿ ಬಾದ್ಶಾ ತುಂಬಾ ಕೋಪಗೊಂಡಿದ್ದಾರೆ. ತಕ್ಷಣ ಚುನಾರನ್ನು ಅವರ ವಶಕ್ಕೆ ನೀಡಲು ತಿಳಿಸಿದ್ದಾರೆ. ಇದಕ್ಕೆ ತಪ್ಪಿದಲ್ಲಿ ಯುದ್ಧದ ಬೆದರಿಕೆ ಹಾಕಿದ್ದಾರೆ. ನಮಗೆ ರಾಜಿ ಬೇಕೋ ಯುದ್ಧ ಬೇಕೋ ಎಂಬುದರ ಬಗ್ಗೆ ನಾವು ಯೋಚನೆ ಮಾಡಬೇಕು ಸರ್ದಾರ್ ಸಾಹೇಬ್. ಪಂಡಿತ್, ಸರ್ದಾರ್ ಸಾಹೇಬ್ರು ಉಳಿದುಕೊಳ್ಳಲು ವ್ಯವಸ್ಥೆ ಮಾಡಿ.
1: ಸರಿ,
0: ಇಂದು ಸಂಜೆಯೊಳಗೆ ಶಹನ್ಶಾಹರ ಪತ್ರಕ್ಕೆ ಉತ್ತರ ಸಿಗುತ್ತದೆ ಸರ್ದಾರ್ ಸಾಹೇಬ್.

0: ಏನು ಸುದ್ದಿ ಪಂಡಿತ್?
1: ಇವತ್ತೆಲ್ಲ ದೊಡ್ಡ ದೊಡ್ಡ ಸುದ್ದಿಗಳೇ. ಮೊದಲ ಸುದ್ದಿ, ಬಂಗಾಳ ಬಿಹಾರದ ಮೇಲೆ ಆಕ್ರಮಣ ಮಾಡುತ್ತಿದೆ ಎಂಬುದು. ಇನ್ನು ಎರಡನೆಯದು, ಇಲ್ಲಿನ ಕೆಲವು ಲೋಹನಿ ಸರ್ದಾರರು ನಿಮ್ಮ ಹತ್ಯೆ ಮಾಡಲು ಸಂಚು ರೂಪಿಸುತ್ತಿದ್ದಾರೆ, ಮತ್ತು ಅದರಲ್ಲಿ ಇಲ್ಲಿನ ಸುಬೇದಾರ್ ಜಲಾಲ್ ಖಾನ್ ಅವರು ಸೇರಿಕೊಂಡಿದ್ದಾರೆ.
0: ಪಂಡಿತ್, ಈ ಸುದ್ದಿಗಳನ್ನು ಕೇಳಿ ಆಶ್ಚರ್ಯವೇನಾಗಲಿಲ್ಲ. ಇಂಥ ಮಾತು ದಿನಾ ಕೇಳಿ ಬರುತ್ತಿದೆ. ಬಂಗಾಳ ಬಿಹಾರ ಮೇಲೆ ಆಕ್ರಮಣ ಮಾಡಬಹುದೆಂಬ ಅನುಮಾನ ಇತ್ತು ನನಗೆ. ನಾನು ಬಿಹಾರಕ್ಕೆ ಬಂದ ಮೇಲೆ ಮತ್ತೆ ಮತ್ತೆ ನನ್ನ ಮೇಲೆ ಷಡ್ಯಂತ್ರಗಳು ನಡೆಯುತ್ತಿವೆ. ನನ್ನ ಕೊಲೆ ಬಹುಶಃ ಅಂತಿಮ ಆಳಾಗಿರಬಹುದು.
1: ಈಗ ಜಲಾಲ್ ಖಾನ್ ಮಗುವಲ್ಲ, ಹಿತ್ತಾಳೆ ಕಿವಿ ಬೇರೆ ಅವನಿಗೆ.
0: ಬದುಕಿನ ದೊಡ್ಡ ದೊಡ್ಡ ಗುರಿಗಳು ಒಂದು ಕಡೆ ಬಿದ್ದಿವೆ. ಇಂಥ ಸಣ್ಣ ಸಣ್ಣ ಷಡ್ಯಂತ್ರಗಳನ್ನು ನಿಷ್ಫಲಗೊಳಿಸುವುದೇ ನಮ್ಮ ಕೆಲಸವಾಗಿಬಿಟ್ಟಿದೆ. ಒಮ್ಮೊಮ್ಮೆ ಬಿಹಾರವನ್ನೇ ಬಿಟ್ಟು ಹೋಗೋಣ, ಗುರಿ ಸಾಧನೆಗೆ ಬೇರೆ ದಾರಿ ಹುಡುಕೋಣ ಎನಿಸುತ್ತದೆ ಪಿತ್.
1: ನಾನು ಹಾಗೆಯೇ ಯೋಚಿಸಿದ್ದಿದೆ. ಆದರೆ ಬೇರೆ ದಾರಿ ಎಂಬುದು ಯಾವುದೆಂದು ಇದುವರೆಗೂ ಹೊಳೆದಿಲ್ಲ. ಈಗ ಕೈಯಲ್ಲಿ ಇರುವುದನ್ನ ಬಿಟ್ಟು ಹೋಗುವುದಾದಲ್ಲಿಗೆ
0: ಜಲಾಲ್ ಖಾನ್ ಜೊತೆ ನೇರವಾಗಿ ಮಾತಾಡೋಣ ಅಂದುಕೊಂಡಿದ್ದೀನಿ ಪಂಡಿತ್. ರಾಜ್ಯದಲ್ಲಿ ಈಗ ಎರಡು ದಳಗಳಿವೆ. ಪರಿಸ್ಥಿತಿ ಹೀಗಿದ್ದರೆ ಯುದ್ಧದಲ್ಲಿ ಸೋಲು ಖಚಿತ. ಆದ್ದರಿಂದ ಎರಡರಲ್ಲಿ ಒಂದು ಮಾಡಲಿ, ಯುದ್ಧದ ಸಂಪೂರ್ಣ ಹೊಣೆ ನನಗೆ ಹೊರಿಸಲಿ. ಒಳಗಿನ ಆಡಿತ ಆತ ನೋಡಲಿ. ಇದು ಅದಲು ಬದಲಾದರೂ ನಡೆದಿತ್ತು.
1: ಎರಡೂ ಸಂತೋಷಜನಕವಾದ ವಿಚಾರಗಳಲ್ಲ ಮಿತ್ರ.
0: ಬೇರೆ ದಾರಿ ಇಲ್ಲ. ಯುದ್ಧದ ಹೊಣೆ ನನಗೆ ಹೊರಿಸಿದರೆ ಗೆಲುವು ಸಾಧಿಸುವ ವಿಶ್ವಾಸ ಇದೆ ನನಗೆ.
1: ಇನ್ನು ನಿಮ್ಮನ್ನು ಕೊಲ್ಲುವ ಬಗೆಗಿನ ಷಡ್ಯಂತ್ರದ ಬಗ್ಗೆ ಏನು ಮಾಡುವಿರಿ
0: ಪಂಡಿತ್? ಅದು ಸಣ್ಣ ವಿಚಾರ, ಹೇಗೋ ಬಗೆಹರಿಸುತ್ತೇನೆ. ದೊಡ್ಡ ದೊಡ್ಡ ಕೆಲಸ ಮಾಡಲು ನಾನು ಹುಟ್ಟಿದ್ದೇನೆ ಎಂದು ಹೇಳುತ್ತೀಯಲ್ಲ ಪಂಡಿತ್, ಅವನ್ನು ಪೂರೈಸದೆ ನನ್ನ ಕೊಲೆಯಾಗಲು ಹೇಗೆ ಸಾಧ್ಯ ಹೇಳು.

0: ಹೇಳು ಪಂಡಿತ್, ಏನು ಸಮಾಚಾರ ಯುದ್ಧ ಭೂಮಿಯದು?
1: ಬಹಳ ವಿಚಿತ್ರ ಸುದ್ದಿ ಮಿತ್ರ. ಅದು ಯುದ್ಧದ ಮೈದಾನವಾಗಿರದೆ ಖಾಲಿ ಮೈದಾನವಾಗಿ ಬಿಟ್ಟಿದೆ. ಅಂದರೆ ಯುದ್ಧ ನಡೆಯಲೇ ಇಲ್ಲ.
0: ಹಾಗಾದರೆ
1: ರಾಜ್ಯದ ಒಳಾಡಳಿತವನ್ನು ತಮಗೆ ಒಪ್ಪಿಸಿ ಜಲಾಲ್ ಖಾನ್ ಅವರು ಸೈನ್ಯದೊಂದಿಗೆ ಬಂಗಾಳದ ಸುಲ್ತಾನನ ಮೇಲೆ ಯುದ್ಧ ಮಾಡಲು ಹೋಗಿರಲಿಲ್ಲ.
0: ಮತ್ತೇಕೆ ಹೋದ ಜಲಾಲ್ ಖಾನ್?
1: ಬಿಹಾರ್ ಪ್ರಾಂತವನ್ನು ಬಂಗಾಳದ ಸುಲ್ತಾನರಿಗೆ ಕಾಣಿಕೆಯಾಗಿ ನೀಡಲು.
0: ಪಂಡಿತ್, ಒಗಟಂತೆ ಮಾತಾಡಬೇಡ, ಇದು ತಮಾಷೆ ಮಾಡುವ ಹೊತ್ತಲ್ಲ.
1: ಇದು ಒಗಟು ಅಲ್ಲ, ತಮಾಷೆಯೂ ಅಲ್ಲ ಮಿತ್ರ. ಇದು ಆಶ್ಚರ್ಯಜನಕ ಸಂಗತಿ. ಇತಿಹಾಸದಲ್ಲಿ ಈ ಮೊದಲು ಯಾರೂ ಮಾಡದಂತ ಹುಡುಗಾಟ ಮಾಡಿದ್ದಾನೆ ಆ ಜಲಾಲ್ ಖಾನ್. ನಿಮ್ಮಿಂದ ಬೆನ್ನು ಬಿಡಿಸಿಕೊಳ್ಳುವ ಸಲುವಾಗಿ ಬಂಗಾಳದ ಸುಲ್ತಾನ್ ಬಿಹಾರವನ್ನು ಅವನಿಗೆ ಬಿಟ್ಟು ಕೊಡುವನೆಂಬ ಆಸೆಯಿಂದ ಯಾವುದೇ ಷರತ್ತುಗಳಿಲ್ಲದೆ ಸಂಧಿ ಇಲ್ಲೇ ಬಿಹಾರವನ್ನು ಬಂಗಾಳದ ಸುಲ್ತಾನನಿಗೆ ಒಪ್ಪಿಸಿ ಸೈನ್ಯವನ್ನು ಬರ್ಖಾಸ್ತು ಮಾಡಿದ್ದಾನೆ. ಈಗ ಬಂಗಾಳದ ಸುಲ್ತಾನರ ಅತಿಥಿಯಾಗಿದ್ದಾನೆ.
2: ಭಾಯಿಜಾನ್, ಭಾಯಿಜಾನ್, ನನ್ನಿಂದ ಒಂದು ದೊಡ್ಡ ತಪ್ಪಾಗಿದೆ, ಕ್ಷಮಿಸುವರಿಂದ ನಂಬಿದ್ದೇನೆ.
0: ನಿಲ್ಲು ನಿಜಾಮ್. ಪಂಡಿತ್, ನಾಡನ್ನು ಹೀಗೆ ಕಾಣಿಕೆಯಾಗಿ ಖಂಡಿತ ಒಪ್ಪಿಸಲಾಗುವುದಿಲ್ಲ. ಶೇರ್ ಖಾನ್ ಬಗಿರುವವರೆಗೂ ಬಿಹಾರವನ್ನು ಯಾರೂ ಬಂಗಾಳದ ಸುಲ್ತಾನನಿಗೆ ಒಪ್ಪಿಸಲಾರರು. ನಾವು ಯುದ್ಧದ ತಯಾರಿ ಮಾಡೋಣ. ಹುಮಾಯೂನ್ ಗುಜರಾತಿನ ಮೇಲೆ ದಾಳಿ ಮಾಡುವನೆಂಬ ಸುದ್ದಿ ಇದೆ. ಅದಾದರೆ ನಮ್ಮ ಸೈನ್ಯ ಬಂಗಾಳದ ಮೇಲೆ ದಾಳಿ ಮಾಡುತ್ತದೆ. ನಡಿ ಪಂಡಿತ್ ನನ್ನ ಜೊತೆಗೆ.

0: ಯಾರು?
1: ಕಳ್ಳ.
0: ನನ್ನನ್ನು ಕೊಳ್ಳೆ ಹೊಡೆದಾಗಿದೆ, ಈಗೇನು ಸಿಗುತ್ತೆ ನಿನಗೆ?
1: ಇದೇನೊತ್ತಿಗೆ ಇಷ್ಟೊಂದು ಚಿನ್ನ ವಜ್ರ ಒಡವೆಗಳನ್ನು ನಾನಿಂದು ನೋಡಿಲ್ಲ, ಯಾಕೆ ಇವನ್ನೆಲ್ಲ ಒಂದುಗೂಡಿಸಿದ್ದೀರಿ?
0: ನಿನ್ನ ಸಹೋದರ ಬಂಗಾಲದ ಮೇಲೆ ದಾಳಿ ಮಾಡಲು ಪ್ರಯಾಣ ಮಾಡುತ್ತಿದ್ದಾರಲ್ಲವೇ?
1: ಹೌದು, ನಾಳೆಯೇ.
0: ಹೊರಡುವಾಗ ಅವರಿಗೆ ಈ ಎಲ್ಲ ಸಂಪತ್ತು ಕಾಣಿಕೆಯಾಗಿ ಒಪ್ಪಿಸುವೆ. ನೀನೇ ಹೇಳಿದ್ದೆಯಲ್ಲ, ನನ್ನ ಸಂಪತ್ತಿಗಾಗಿಯೇ ಅವರು ನನ್ನನ್ನು ಮದುವೆಯಾದರೆಂದು. ಈ ಸಂಪತ್ತನ್ನು ಒಂದು ಗಳಿಗೆಯೂ ನನ್ನ ಬಳಸಿಕೊಳ್ಳಲಾರೆ. ಅದಕ್ಕೂ ಕಾರಣವಿದೆ.
1: ಏನು ಕಾರಣ?
0: ಈ ಸಂಪತ್ತಿನ ದೆಸೆಯಿಂದ ನಾನು ಮತ್ತೆ ಇನ್ನೊಬ್ಬನ ಹೆಂಡತಿಯಾಗಲಾರೆ ನಿಜಾಮ್. ಈ ಸಂಪತ್ತು ತುಂಬಾ ಭಾರ. ಈ ಭಾರ ಹೊರುತ್ತಾ ಹೊರುತ್ತಾ ನನ್ನ ಹೃದಯ ಜರ್ಜರಿತವಾಗಿದೆ. ನಿನ್ನನ್ನು ನೋಡದೆ ಹೋಗಿದ್ದರೆ ನಾನು ಚೂರು ಚೂರಾಗಿ ಬಿಡುತ್ತಿದ್ದೆ. ಚುನಾರ್ನ ಸುಬೇದಾರನಿಗೂ ಈ ವಜ್ರ ವೈಢೂರ್ಯವೇ ಬೇಕಿತ್ತು, ನಿನ್ನಣ್ಣನಿಗೂ ಇದೇ ಬೇಕು. ಆದರೆ ದೇಶಕ್ಕಾಗಿ ಅವರಿಗೆ ಈ ಎಲ್ಲಾ ಸಂಪತ್ತಿನ ಭಾರ ಹೊರಿಸಿ ಮದುವೆ ಎಂಬ ಬಂಧನದ ಭಾರದಿಂದಲೂ ಮುಕ್ತಳಾಗ ಬಯಸಿದ್ದೇನೆ.
1: ಮುಕ್ತಳಾಗಿ ಎಲ್ಲಿ ಹೋಗುತ್ತೀರಿ? ನನ್ನನ್ನು ಜೊತೆಗೆ ಕರೆದುಕೊಂಡು ಹೋಗಿ.
0: ನೀನು ಎಲ್ಲೆಡೆ ನನ್ನ ಜೊತೆಯೇ ಇರುತ್ತಿ ನಿಜಾಮ್. ನೀನಿಲ್ಲದೆ ನನಗೆ ನೆಮ್ಮದಿಯೇ ಇರಲಾರದು.

0: ಮಿತ್ರ ಶೇರ್ ಖಾನ್, ನಿಮ್ಮ ಅಸಾಧಾರಣ ಪ್ರತಿಭೆ, ಶೌರ್ಯ, ಸಾಹಸ, ಧೈರ್ಯ ಮತ್ತು ತ್ಯಾಗದ ವಿಲಕ್ಷಣ ರೀತಿಯನ್ನು ಹಿಂದೆಂದೂ ನಾನು ನೋಡಿರಲಿಲ್ಲ.
1: ಯಾಕೆ ಪಂಡಿತ್ ಹೀಗೇಕೆ ಹೇಳುತ್ತಿರುವೆ?
0: ಗುಜರಾತ್ ಅನ್ನು ಗೆದ್ದು ಹುಮಾಯೂನ್ ಬಿಹಾರದ ತಪ್ಪಿದ್ದಾನೆ ಎಂದು ತಿಳಿದ ಕೂಡಲೇ ಬಂಗಾಳ ವಿಜಯದ ದೊಡ್ಡ ಕನಸನ್ನು ಬದಿಗಿಟ್ಟು ನೀವು ಬಿಹಾರಿಗೆ ಹಿಂತಿರುಗಿದಿರಿ.
1: ಅವಶ್ಯಕತೆ ನನ್ನಿಂದ ಇದೆಲ್ಲವನ್ನು ಮಾಡಿಸುತ್ತಿದೆ ಪಂಡಿತ್.
0: ಮೊದಲು ಚುನಾರನ್ನು ಹುಮಾಯೂನ್ಗೆ ಒಪ್ಪಿಸಲು ನಿರಾಕರಿಸಿ ಯುದ್ಧ ಮಾಡಿದ್ದೀರಿ.
1: ಚುನಾರ್ನಲ್ಲಿ ಸೋತು ನಾನು ಕಲಿತ ಪಾಠವನ್ನು ಎಂದೂ ಮರೆಯಲಾರೆ ಪಂಡಿತ್. ಗುಜರಾತ್ ಯುದ್ಧ ಇಷ್ಟು ಬೇಗ ಮುಗಿಯುತ್ತೆ ಎಂದು ಗೊತ್ತಿದ್ರೆ ಬಂಗಾಳದ ಮೇಲೆ ದಾಳಿ ಮಾಡುತ್ತಿರಲಿಲ್ಲ.
0: ನನಗೂ ಅಷ್ಟು ದೂರದ ಸಂಗತಿ ಹೊಳೆಯಲಿಲ್ಲ, ಇಲ್ಲವಾದರೆ ಬಂಗಾಳದ ಆಕ್ರಮಣವನ್ನು ತಡೆಯುತ್ತಿದ್ದೆ.
1: ಹುಮಾಯೂನ ದಾರಿಯಿಂದ ಯುದ್ಧ ಮನೆ ದೂರ ಸರಿಯುವುದೇ ಸರಿ ಅನಿಸುತ್ತಿದೆ ನನಗೆ. ಈಗಲೂ ಅವರೊಂದಿಗೆ ಯುದ್ಧದಲ್ಲಿ ಗೆಲ್ಲಬಲ್ಲೆವೆಂಬ ವಿಶ್ವಾಸ ಇಲ್ಲ ನನಗೆ.
0: ಹಿಂದಿನ ವಿಜಯಗಳಿಂದ ನಮ್ಮ ವರ್ಚಸ್ಸೇನು ವೃದ್ಧಿಗೊಂಡಿದೆ, ಅದನ್ನು ಕಳೆದುಕೊಳ್ಳುವುದಕ್ಕಿಂತ ಇದೀಗ ಗೆದ್ದಿರುವ ಪರಗಣಗಳನ್ನು ಬಿಟ್ಟುಕೊಡುವುದೇ ಒಳ್ಳೆಯದು.
1: ಸರಿಯಾದ ಸಮಯದಲ್ಲಿ ಹುಮಾಯೂನ್ ನನ್ನು ಎದುರಿಸುತ್ತೇನೆ ಪಂಡಿತ್. ಅದಕ್ಕಿಂತ ಒಂದು ದಿನವೂ ಮೊದಲಲ್ಲ.
0: ಅದಕ್ಕಾಗಿ ನಿಮ್ಮ ಪ್ರತಿಭೆಯನ್ನು ಕೊಂಡಾಡುತ್ತಿದ್ದೆ. ಸ್ತ್ರೀಯರು ಹಿರಿಯರನ್ನ ಇಲ್ಲಿಯೇ ಬಿಟ್ಟು ಭಾವಿ ಸಂಘಟನೆಗಾಗಿ ನಾವು ಬಿಹಾರದ ದಕ್ಷಿಣ ಭಾಗಕ್ಕೆ ಸರಿದುಬೇಕು.
1: ಅಲ್ಲಿ ಯುದ್ಧದ ತಯಾರಿ ನಡೆಸುತ್ತಾ ಸರಿಯಾದ ಸಮಯಕ್ಕಾಗಿ ಕಾಯಬೇಕು. ಲಾರ್ಡ್ ಮಲಿಕಾಳಿಂದ ಸಿಕ್ಕಿದ ಸಂಪತ್ತಿನಿಂದಾಗಿ ಹಣಕ್ಕೇನೂ ಕೊರತೆಯಿಲ್ಲ. ನಿಧಾನವಾಗಿ ನಮ್ಮ ಸೈನ್ಯ ಕೂಡ ದೊಡ್ಡದಾಗುತ್ತಾ ಹೋಗುತ್ತದೆ.
0: ಹಿಂದೂ ಮುಸ್ಲಿಮರಿಬ್ಬರೂ ನಮ್ಮ ಸೇನೆಯಲ್ಲಿ ಭರ್ತಿಯಾಗುತ್ತಿದ್ದಾರೆ.
1: ಒಂದು ವಿಷಯ ಗೊತ್ತಾ ಪಂಡಿತ್?
0: ಏನು ಮಿತ್ರ?
1: ಬಾಬರ್ನ ಹತ್ತಿರ ಕರೆ ಮಾಡಿ ಅವನ ಸೇನೆಯಲ್ಲಿ ಬಂಡಾಯ ಎಬ್ಬಿಸಲು ಆಗಲಿಲ್ಲ ನನಗೆ. ಆದರೆ ಹುಮಾಯೂನ ಹತ್ತಿರ ನೌಕರಿ ಮಾಡಿ ಅವನ ಸೇನೆಯಲ್ಲಿ ನೀನು ಬಂಡಾಯ ಎಬ್ಬಿಸಬಲ್ಲೆ ಎಂಬ ನಂಬಿಕೆ ಇದೆ ನನಗೆ.
0: ತಮಗೆ ಹಾಗನ್ನಿಸುತ್ತಿದೆಯೇ ಮಿತ್ರ?
1: ಹೌದು, ಅಂತಹ ಸಂದರ್ಭ ಬಂದಿದೆ ಅನಿಸುತ್ತಿದೆ. ಹಾಗೆ ನಮ್ಮ ಕೆಲಸಗಳನ್ನು ಹಂಚಿಕೊಳ್ಳುವ ಸಮಯವೂ ಬಂದಿದೆ.
0: ನಾನು ಸನ್ನಿದ್ದೇನೆ ಮಿತ್ರ.
1: ಪಂಡಿತ್, ನಾವು ಬಂಗಾಳವನ್ನು ಗೆಲ್ಲಲಾಗಲಿಲ್ಲ ನಿಜ. ಜೊತೆಗೆ ಶುಮಾಲಿ ಹಿಂದ್ನಲ್ಲಿ ಗೆದ್ದ ಪ್ರದೇಶಗಳನ್ನು ಬಿಡಬೇಕಾಗಿ ಬಂದಿದೆ. ಆದರೆ ಪರಿಸ್ಥಿತಿಗಳು ರೂಪುಗೊಳ್ಳುತ್ತಿರುವುದನ್ನು ನೋಡಿದರೆ ಮುಘಲರನ್ನು ಈ ದೇಶದಿಂದ ಹೊರದೂಡಬಹುದೆಂಬ ವಿಶ್ವಾಸ ಮೂಡಿದೆ ನನಗೆ.
0: ಅದರ ನಂತರ ಏನಾಗುತ್ತೆ ಗೊತ್ತಾ ಮಿತ್ರ?
1: ಏನು?
0: ತಾವು ಈ ದೇಶದ ಬಾದ್ಶಾ ಆಗುತ್ತೀರಿ.
1: ಮತ್ತೆ ಏನೇನೋ ಮಾತಾಡ್ತಿದ್ದೀ ಪಂಡಿತ್. ನಾನು ಈ ದೇಶದ ಬಾದ್ಶಹನಲ್ಲ, ಸೇವಕನಾಗಲು ಇಚ್ಛಿಸುತ್ತೇನೆ.
2: ಜಹಾಪ್ನ, ಜಹಾಪ್ನ!
3: ಏನಾಯ್ತು ಸೇನಾಪತಿ?
2: ಹುಜೂರ್, ಶೇರ್ ಖಾನ್ ಒಮ್ಮೆಲೆ ನಮ್ಮ ಮೇಲೆ ದಾಳಿ ಮಾಡಿದ್ದಾನೆ.
3: ದಾಳಿ? ಮೋಸ, ವಂಚನೆ, ದ್ರೋಹ! ಅವನ ಸೇನೆ ಮಹತ್ವದ ಬುಕ್ಕೋರರನ್ನು ಬಗ್ಗುಬಡಿಯಲು ಹೋಗುತ್ತಿತ್ತು ಅಲ್ಲವೇ?
2: ಅದೆಲ್ಲ ಮೋಸ ಜಹಾಪ್ನ, ದೊಡ್ಡ ಮೋಸ. ಸ್ವಲ್ಪ ಸ್ವಲ್ಪ ಸೈನ್ಯವನ್ನಷ್ಟೇ ಆ ಕಡೆ ಕಳಿಸಿ ಈ ತರಹದ ಗಾಳಿ ಸುದ್ದಿ ಹಬ್ಬಿಸಿ ನಮ್ಮನ್ನು ವಂಚಿದ್ದಾನೆ.
3: ಸರಿ, ಹಾಗಿದ್ದರೆ ನಮ್ಮ ಸೇನೆಯ ತಯಾರಿ?
2: ನಾನು ಆಜ್ಞೆ ನೀಡುತ್ತಿದ್ದೇನೆ ಹುಜೂರ್. ಆದರೆ
3: ಏನು, ನಾವು ವೀರಾವೇಶದಿಂದ ಹೊಸನಿಂದ ಹೋರಾಡಬೇಕು.

0: ಒಂದು ಕಡೆ ಶೇಖ್ ಖಾನ್ ಸಾಹೇಬರನ್ನು ಸಂಪೂರ್ಣ ಪಠಾಣ ಸಾಮ್ರಾಜ್ಯ ಬಾದಶಾರನ್ನಾಗಿ ಮಾಡಬೇಕೆಂದು ನಾನು ಮನವಿ ಮಾಡುತ್ತಿದ್ದೇನೆ. ಅವರಷ್ಟು ಯೋಗ್ಯರು ಶೂರರು ಪಠಾಣರಲ್ಲಿ ಬೇರೊಬ್ಬರಿಲ್ಲ. ನಮ್ಮ ಸುಬೇದಾರ್ ಬಹಾರ್ ಖಾನ್ ಸಾಹೇಬರು ಫರೀದ್ ಅವರನ್ನು ಶೇರ್ ಖಾನ್ ಮಾಡಿದ್ರು. ನಾವು ಶೇರ್ ಖಾನ್ ಅವರನ್ನು ಶೇರ್ ಶಾ ಮಾಡಬಯಸುತ್ತೇವೆ.
1: ಶೇರ್ ಖಾನ್ ಸಾಹೇಬರನ್ನು ತುಂಬಾ ಹತ್ತಿರದಿಂದ ಬಲ್ಲೆ ನಾನು. ಧೈರ್ಯ, ಶೌರ್ಯ, ದೂರದರ್ಶಿತ್ವ, ತ್ಯಾಗ ಅವರ ಗುಣಗಳು. ಧೈರ್ಯವಿಲ್ಲದಿದ್ದರೆ ಶೂರ ತನ್ನನ್ನು ತಾನೇ ನಾಶ ಮಾಡಿಕೊಳ್ಳುತ್ತಾನೆ. ತ್ಯಾಗ ಗುಣವಿಲ್ಲದ ಶೂರ ಸ್ವಾರ್ಥಿಯಾಗುತ್ತಾನೆ. ಸಕಲ ಸದ್ಗುಣಗಳಿಂದ ಕೂಡಿದ ಶೇರ್ ಖಾನ್ ಸಾಹೇಬರು ತಮಗಾಗಿ ಏನನ್ನೂ ಬಯಸುವುದಿಲ್ಲ. ದೇಶದ ಹಿತ ಮುಖ್ಯ ಅವರಿಗೆ. ಹಿಂದೂ ಮುಸ್ಲಿಂ ಎಂಬ ಭೇದ ಅವರಲ್ಲಿ ಸುಳಿಯುವುದಿಲ್ಲ. ಜನ್ಮದಿಂದವರು ಮುಸ್ಲಿಮರು, ಆದರೆ ಹಿಂದೂಗಳಿಗಾಗಿ ಒಳ್ಳೆಯದು ಮಾಡುವ ಹಿಂದೂ ಅವರಿಗಿಂತ ಬೇರೊಬ್ಬನಿಲ್ಲ. ಶ್ರೇಷ್ಠ ರಾಜನೈತಿಕ ಮತ್ತು ಸಾಮಾಜಿಕ ಕೆಲಸ ಮಾಡುವ ಶಕ್ತಿ ಮತ್ತು ಅನುಭವ ಅವರಿಗಿದೆ. ಜನಾಬ್ ಇಸಾ ಖಾನ್ ಸಾಹೇಬರು ಮುಂದಿಟ್ಟಿರುವ ಪ್ರಸ್ತಾಪವನ್ನು ನಾನು ಅನುಮೋದಿಸುತ್ತೇನೆ.
0: ಹಾಗಾದರೆ ಶೇರ್ ಖಾನ್ ಸಾಹೇಬರನ್ನು ಇಲ್ಲಿಗೆ ಕರೆಸಬಹುದೇ?
2: ಖಂಡಿತ ಕರೆಸಿ.
1: ನಾನವರನ್ನು ಈಗಲೇ ಕರೆ ತರುತ್ತೇನೆ.
0: ಶೇರ್ ಖಾನ್ ಸಾಹೇಬ್, ನಾವೆಲ್ಲರೂ ತಮ್ಮನ್ನು ಸಾಮ್ರಾಟನ ರೂಪದಲ್ಲಿ ನೋಡಬಯಸುತ್ತೇವೆ.
3: ತಮ್ಮೆಲ್ಲರ ಪ್ರೀತಿಯನ್ನು ಬಲ್ಲೆ ನಾನು. ಅದಕ್ಕಾಗಿ ಧನ್ಯವಾದ ಹೇಳುವುದನ್ನು ಬಿಟ್ಟರೆ ತಮಗೆ ನೀಡಲು ನನ್ನ ಬಳಿ ಏನಿದೆ ಹೇಳಿ. ನಾನು ಈ ನಾಡಿನ ಶತ್ರು ಮತ್ತು ಮುಘಲರ ಗುಲಾಮ ಎಂದು ಜನ ನನ್ನನ್ನು ನಿಂದಿಸಿದ ದಿನಗಳೂ ನನಗೆ ನೆನಪಿವೆ. ಅಂದಿನ ತಮ್ಮ ಕೋಪದಿಂದ ನಾನು ಎದೆಗುಂದಲಿಲ್ಲ. ಇಂದಿನ ಈ ಸಂತೋಷದಿಂದಲೂ ನಾನು ಉಬ್ಬಿ ಹೋಗುವುದಿಲ್ಲ. ಒಂದು ಸಣ್ಣ ಕರ್ತವ್ಯ ನಿರ್ವಹಿಸಿದ್ದಕ್ಕೆ ನನಗೆ ಬಾದ್ಶಾನಾಗುವ ಯೋಗ್ಯತೆ ಬಂದು ಬಿಟ್ಟಿಲ್ಲ. ನಾ ಜೀವನ ಪೂರ್ತಿ ತಮ್ಮ ಸೇವಕನಾಗಿದ್ದು ತಮ್ಮಗಳ ಸೇವೆ ಮಾಡಬಯಸುತ್ತೇನೆ.
0: ಆದರೆ ಬಾದ್ಶಾರಿಲ್ಲದೆ ನಮ್ಮ ಕೆಲಸ ನಡೆಯುವುದಿಲ್ಲ. ದೇಶ ಮತ್ತು ಜನತೆಗಾಗಿ ತಾವು ಬಾದ್ಶಾರಾಗಲು ಸಮ್ಮತಿಸಲೇಬೇಕು.
2: ಶೇರ್ ಶಾ.

0: ಪಂಡಿತ್, ಇಬ್ಬರು ಆತ್ಮೀಯ ಸ್ನೇಹಿತರ ಸಂಬಂಧದಲ್ಲಿಯೇ ಅಂತರ ತರಬಹುದಾದರೆ ಬಾದ್ಶಾಹತ್ವದ ಅರ್ಥವೇನು ಹೇಳಿ.
1: ಅಂತರ ಹೃದಯದಲ್ಲಿರಬಾರದು ಜಹಪನ, ಆದರೆ ಹೊರಗಿನ ವ್ಯವಹಾರ ಹಾಗೂ ತಮ್ಮ ಸ್ಥಾನದ ಪ್ರತಿಷ್ಠೆ ಕಾಪಾಡಲು ಇದು ಅನಿವಾರ್ಯ.
0: ಆದರೂ ಏಕಾಂತದಲ್ಲೂ ನೀನು ನನ್ನನ್ನು ಜಹಾಪನ ಎನ್ನುವುದು, ಗದ್ದೆ ಮೇಲೆ ಕೂರದಿರುವುದು ಈ ಹುದ್ದೆಯ ಮರ್ಯಾದೆಯನ್ನೇ ಕಳೆದಂತೆ ಪಂಡಿತ್.
1: ಎಲ್ಲರೆದುರಿಗೂ ಜಹಾಪನ ಎನ್ನುವುದು ಅಭ್ಯಾಸವಾಗಲೆಂದು ಹಾಗೆ ಹೇಳುತ್ತೇನೆ. ನೌಕರರ ಎದುರು ಹುದ್ದೆಯ ಗೌರವ ಕಾಪಾಡುವುದು ತುಂಬಾ ಮುಖ್ಯ ಮಿತ್ರ.
0: ಆದರೂ ಪಂಡಿತ್, ಫರೀದ್ ನಿಂದ ಶೇರ್ ಖಾನ್ ಆದಾಗ ನನಗೆಷ್ಟು ಕಷ್ಟವಾಗಿತ್ತು, ಅದಕ್ಕಿಂತ ಹೆಚ್ಚು ಕಷ್ಟ ಶೇರ್ ಖಾನ್ ನಿಂದ ಶೇರ್ ಶಾಹ್ ಆದಾಗ ಆಗುತ್ತಿದೆ. ಪ್ರಪಂಚದಲ್ಲಿ ಸಾಧಾರಣ ಮನೆಗಿಂತ ಅರಮನೆ ಹಾಗೂ ಅಲ್ಲಿನ ವಸ್ತುಗಳು ಹೆಚ್ಚು ಸುಖ ನೀಡುತ್ತವೆ ಎಂದು ಜನ ನಂಬುತ್ತಾರೆ ಪಂಡಿತ್. ಆದರೆ ನನಗೆ ಈ ಅರಮನೆ ಈ ವೈಭೋಗದಿಂದ ತುಂಬಾ ಕಸಿವಿಸಿಯಾಗುತ್ತಿದೆ.
1: ಇದು ತಮ್ಮ ವಿಶೇಷತೆ. ತಾವು ಸಮಸ್ತ ಹಿಂದೂಸ್ತಾನದ ಸಿಂಹಾಸನಾಧೀಶರಾಗುವ ಕಾಲ ಸನ್ನಿಹಿತವಾಗಿದೆ. ಈ ದೇಶದಲ್ಲಿ ಹಿಂದೂ ಮುಸಲ್ಮಾನರ ಸಂಯುಕ್ತ ರಾಜ್ಯವಿರುವುದು, ಸುಖ ಸಮೃದ್ಧಿ ನೆಲೆಸುವುದು, ನನ್ನ ಹಿಂದಿನ ಭವಿಷ್ಯವಾಣಿಗಳು ನಿಜವಾಗಿವೆ. ಇದು ನಿಜವಾಗಲಿದೆ.
0: ಆದರೆ ಪಂಡಿತ್, ಹುಮಾಯೂನ್ ದೊಡ್ಡ ಸೈನ್ಯ ತಯಾರು ಮಾಡುತ್ತಿದ್ದಾನೆ. ಆ ಸೈನ್ಯದೆದುರು ನಮ್ಮದು ಏನೂ ಅಲ್ಲ.
1: ನನಗೀಗ ಆ ಚಿಂತೆ ಇಲ್ಲ. ನಮ್ಮ ಸೈನಿಕರು ದೇಶಭಕ್ತರು.
2: ಜಹಾಪ್ನ, ನಿಜಾಮ್ ಸಾಹೇಬರು ತಮ್ಮ ಭೇಟಿಗಾಗಿ ಅಪ್ಪಣೆ ಕೇಳುತ್ತಿದ್ದಾರೆ.
0: ಕೂಡಲೇ ಒಳಗೆ ಬರ ಹೇಳು.
3: ಕ್ಷಮಿಸಿ ಬಾಯಿ, ತಮ್ಮ ಪಟ್ಟಾಭಿಷೇಕಕ್ಕೆ ಶುಭ ಕೋರಲು ಕರೆಯದೇ ಬಂದಿರುವೆ. ಜೊತೆಗೆ ಈ ಬಾರಿ ಮೊಘಲರ ಜೊತೆಗಿನ ಯುದ್ಧದಲ್ಲಿ ಭಾಗಿಯಾಗಲು ಬಯಸಿದ್ದೇನೆ. ಹುಮಾಯೂನ್ ಸೈನ್ಯದೊಂದಿಗೆ ಹೊರಟಿರುವ ಸುದ್ದಿ ತಮಗೆ ತಲುಪಿರಬಹುದು.

0: ನೀನು ನಿಜಕ್ಕೂ ಜಾದೂ ಮಾಡಿದ್ದಿ ಪಂಡಿತ್. ಹುಮಾಯೂನ್ನ ಇಷ್ಟೊಂದು ಸೈನಿಕರು ನಡೆಯಣ್ಣ ಮನೆಗೆ ಮರಳೋಣ ಎಂದು ಹೊರಟು ಹೋಗುತ್ತಾರೆ ಎಂದು ಹುಮಾಯೂನ್ ಇರಲಿ ನಾನು ನಂಬಿರಲಿಲ್ಲ.
1: ಆ ಸೈನಿಕರನ್ನು ನಮ್ಮೆಡೆಗೆ ಸೆಳೆಯಲಾಗಲಿಲ್ಲ ಎಂಬ ದುಃಖವಿದೆ ಜಹಾಪನ.
2: ಆದರೀಗ ಯುದ್ಧ ಯಾವಾಗ ನಡೆಯುತ್ತದೆ?
1: ಈಗ ಯಾವಾಗ ಬೇಕಾದರೂ ತಾವು ಮೊಘಲರ ಮೇಲೆ ಆಕ್ರಮಣ ಮಾಡಬಹುದು. ಏಕೆಂದರೆ ಹುಮಾಯೂನನ ಬಳಿ ಉಳಿದಿರುವ ಸೇನೆಯಲ್ಲೂ ಬಹಳ ಮಂದಿ ಯುದ್ಧ ಮಾಡಲಾರರು.
0: ಅಂತಹುದೇನು ಮಾಡಿದೆ ಹೇಳಬಾರದೆ ಪಂಡಿತ್?
1: ಈಗ ಹೇಳಬಹುದೇನು ಜಹಾಪನ. ನಾನು ಅವರ ಸೇನೆಯ ಹಿಂದೂ ಹಾಗೂ ಮುಸಲ್ಮಾನ್ ಸರ್ದಾರರ ಬಳಿ ಅವರವರ ಸಮುದಾಯದ ಜ್ಯೋತಿಷಿಯ ರೂಪವನ್ನು ಧರಿಸಿ ಭೇಟಿ ಮಾಡಿ ತಮ್ಮ ಭವ್ಯ ಭವಿಷ್ಯದ ಬಗ್ಗೆ ತಿಳಿ ಹೇಳಿ ತಮ್ಮ ಜಾತಕದ ಫಲ ತಿಳಿ ಹೇಳಿದೆ.
0: ಆದರೆ ನನ್ನ ಜಾತಕವೇ ಇಲ್ಲವಲ್ಲ ಪಂಡಿತ್.
1: ಜನ್ಮ ಪತ್ರವಿಲ್ಲದಿದ್ದರೇನಂತೆ, ಕರ್ಮ ಪತ್ರವಿದೆಯಲ್ಲ ಅದನ್ನೇ ಬಿಡಿಸಿ ಹೇಳಿದೆ. ಜ್ಯೋತಿಷ್ಯದಲ್ಲಿ ನಂಬಿಕೆ ಇರದವರ ನಡುವೆ ಕಿ ಸಾಧು ಹೀಗೆ ಏನೇನೋ ವೇಷ ಧರಿಸಿ ತಮ್ಮ ಶೌರ್ಯ ತ್ಯಾಗ ಸೇವಾ ಮನೋಭಾವದ ಬಗ್ಗೆ ಮನವರಿಕೆ ಮಾಡಿಕೊಟ್ಟೆ. ತಮ್ಮ ಭವಿಷ್ಯದ ಯೋಜನೆಗಳು ಅವುಗಳಿಂದ ಸೈನಿಕರಿಗಾಗುವ ಅನುಕೂಲಗಳ ಬಗ್ಗೆ ತಿಳಿ ಹೇಳಿದೆ.
0: ನಿನ್ನ ಪ್ರಯತ್ನದ ಫಲವಿದು ಪಂಡಿತ್. ನಡೆಯಣ್ಣ ಮನೆಗೆ ನಡಿ ಎಂದು ಬಹಳ ಸೈನಿಕರು ಹೊರಟು ಹೋದರು, ಈಗಲೂ ಹೋಗುತ್ತಿದ್ದಾರೆ.
2: ಹಾಗಾದರೆ ಸಣ್ಣ ಪುಟ್ಟ ಯುದ್ಧವೂ ಆಗುವುದಿಲ್ಲವೇ?
1: ಹಾಗನ್ನಲಾಗದು. ಯಾಕೆಂದರೆ ಹುಮಾಯೂನನು ಶೂರನೇ, ಅವನೊಂದಿಗೆ ಒಂದಷ್ಟು ಮೊಘಲ್ ಸೈನಿಕರು ಇದ್ದಾರೆ.
2: ಹಾಗಿದ್ದರೆ ನಾವು ಬೇಗ ಮೊಘಲರ ಮೇಲೆ ಆಕ್ರಮಣ ಮಾಡಬೇಕು ಭಾಯಿಜಾನ್. ಇಲ್ಲವಾದರೆ ಉಳಿದ ಸೈನಿಕರು ನಡೆಯಣ್ಣ ಮನೆಗೆ ನಡಿ ಎಂದು ಹೊರಟು ಬಿಟ್ಟಾರು.
1: ರಾಜಕುಮಾರರಿಗೆ ಯುದ್ಧದಲ್ಲಿ ಭಾಗವಹಿಸುವ ಚಿಂತೆ ತುಂಬಾ ಇದೆ ಜಹಾಪನ. ನಾನಿನ್ನು ನನ್ನ ಕೆಲಸಕ್ಕೆ ಹೊರಡಲೆ.
0: ಹೋಗಿ ಬಾ ಪಂಡಿತ್, ಶುಭವಾಗಲಿ.

0: ನೀನ್ ಏನೇ ಹೇಳ, ಶೇರ್ ಶಹರ್ ಅಂತ ರಾಜ ಮತ್ತು ರಾಜ್ಯ ಬೇರೊಂದಿಲ್ಲ, ಏನಂತೀಯ?
1: ನಿಜ ಅನ್ನು. ಇಲ್ಲಿ ಹಿಂದೂ ಮುಸ್ಲಿಮರು ಮಂದಿರ ಮಸೀದಿ ಎಂಬ ಭೇದ ಭಾವವೇ ಇಲ್ಲ.
0: ರಾಜನೊಬ್ಬ ತಾನು ಜನರ ಸೇವಕ ಅಂತ ಭಾವಿಸಿ ಕೆಲಸ ಮಾಡೋದನ್ನ ನಾನಂತೂ ಕೇಳಲಿಲ್ಲ ನೋಡು.
1: ರೈತರ ಒಳ್ಳೇದಕ್ಕೆ ಎಷ್ಟು ಕಾನೂನು ಮಾಡಿದ್ದಾರೆ
0: ಅಲ್ವಾ?
1: ರಸ್ತೆಗಳನ್ನು ಮಾಡಿಸ್ತಿದ್ದಾರೆ, ಸಾಲು ಮರಗಳನ್ನ ನಡೆಸ್ತಿದ್ದಾರೆ,
0: ಹೌದೌದು,
1: ಬಾವಿಗಳು, ಮುಸಾಫಿರ್ ಖಾನಾಗಳು, ಅದು ಇಷ್ಟು ಕಡಿಮೆ ಸಮಯದಲ್ಲಿ.
0: ಎಷ್ಟೇ ಅಂದ್ರೂ ಜನರ ನಡುವಿನಿಂದ ಬಂದವರಲ್ವಾ? ಒಬ್ಬ ಸಾಮಾನ್ಯ ಜಾಗೀರದಾರನ ಮಗನಾಗಿ ಹುಟ್ಟಿದ ಅವರಿಗೆ ನಮ್ಮಂತವ್ರ ಸಣ್ಣ ಪುಟ್ಟ ಕಷ್ಟಗಳು ಗೊತ್ತಿರ್ತವೆ. ಅದಕ್ಕೆ ಅವನ್ನು ಪರಿಹರಿಸೋ ಪ್ರಾಮಾಣಿಕ ಪ್ರಯತ್ನ ಮಾಡ್ತಿದ್ದಾರೆ.
1: ಅವರ ಯಶಸ್ಸಿನ ಹಿಂದೆ ಇನ್ನೂ ಒಬ್ಬರಿದ್ದಾರೆ ಗೊತ್ತಾ?
0: ಯಾರಪ್ಪ ಅದು?
1: ಅವರ ಸಲಹೆಗಾರ ಬ್ರಹ್ಮಾದಿತ್ಯ ಪಂಡಿತ್.
0: ಸರಿ ಸರಿ ನಡಿ, ಅವರ ದರ್ಶನ ಪಡೆಯುವ ಸಮಯವಾಯ್ತು ಈಗ.

ಇದುವರೆಗೆ ಶೇರ್ಷಾ ನಾಟಕ ಕೇಳಿದಿರಿ. ಮೂಲ ಹಿಂದಿ ರಂಗ ನಾಟಕ ಸೇಠ್ ಗೋವಿಂದ ದಾಸ್, ರೇಡಿಯೋ ರೂಪಾಂತರ ಅಂಜಲಿ ಶರ್ಮಾ, ಕನ್ನಡ ಅನುವಾದ ಶ್ರೀನಿವಾಸ ಪ್ರಸಾದ್, ನಿರ್ಮಾಣ ಪ್ರಭುಸ್ವಾಮಿ ಮಳಿಮಠ್. ಪಾತ್ರವರ್ಗ ಶೇರ್ಷಾ ಜಗದೀಶ್ ಮನೆವಾರ್ತೆ, ಹುಮಾಯೂನ್ ಹಸನ್ ಡಾಕ್ಟರ್ ಗುರುರಾಜ್ ಬಿಡೀಕರ್, ನಿಜಾಮ್ ಎನ್ ಧನಂಜಯ್, ಇಸಾ ಖಾನ್ ಹಾಗೂ ವ್ಯಕ್ತಿ ಸಿ ರವಿ, ಸೇನಾಪತಿ ಹಾಗೂ ದರ್ಬಾನ್ ಅರುಣಾಚಲ ಪ್ರಸಾದ್ ಸಿಜೆ, ಸಖಿ ಹಾಗೂ ಗಿಳಿ ಧಾರಿಣಿ ಜೆಎಂ, ಲಾರ್ಡ್ ಮಲ್ಲಿಕಾ ಆರ್ ಮಮತಾನಾಥ್, ನಿರ್ಮಾ ಸಹಕಾರ ಕೆಬಿ ಮೀನಾ, ಬ್ರಹ್ಮಾದಿತ್ಯನಾಥ ಪಾತ್ರವಹಿಸಿ ನಾಟಕ ನಿರ್ಮಾಣ ಮಾಡಿದವರು ಪ್ರಭುಸ್ವಾಮಿ ಮಳಿಮಠ್. ಈಗ ವಿಸಿ ಐರ್ ಸಂಘ್ ಅವರ ರಚನೆಯ ದೇಶಭಕ್ತಿ ಗೀತೆಯೊಂದನ್ನು ಕೇಳೋಣ ವೃಂದಗಾನದಲ್ಲಿ.

ಮಧುರ ಮುಂಜಾವು ಕಾರ್ಯಕ್ರಮಕ್ಕೆ ಸ್ವಾಗತ. ಆರಂಭದಲ್ಲಿ ಪುರಂದರದಾಸರ ಕೀರ್ತನೆ, ಹಾಡಿದ್ದಾರೆ ಬಾಂಬೆ ಸಹೋದರಿಯರು. ನಿನ್ನ ನೋಡಿ ಧನ್ಯನಾದೆನು ಹೇ ಶ್ರೀನಿವಾಸ.

ಈಗ ಕೇಳೋಣ ನಾ ಗರತಿ ಎದುರಾಗ ನಿಮಗಾಯ್ತು ಕೊರತಿ, ಬಿಕೆ ಸುಮಿತ್ರವರ ಧ್ವನಿಯಲ್ಲಿ ಡಾಕ್ಟರ್ ಚಂದ್ರಶೇಖರ ಕಂಬಾರ ಅವರ ಗೀತೆ.